ಶುಭೋದಯ ಶ್ರೋತೃ ಬಾಂಧವರೇ, ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್, ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಭಾದ್ರಪದ ಮಾಸದ 26 ದಿನ, ಅಂದರೆ 2026 ಇಸವಿ ಸೆಪ್ಟೆಂಬರ್ ತಿಂಗಳ 17 ತಾರೀಖು ಗುರುವಾರ. ಈಗ ಸಮಯ 5:58:53. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಲಕ್ಷ್ಮೀ ಬಿಆರ್ ಮಾಡುವ ನಮಸ್ಕಾರಗಳು. ನಿಲಯದ ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೂ ಪ್ರೀತಿಯ ಸ್ವಾಗತ.

ಆಕಾಶವಾಣಿ ಬೆಂಗಳೂರು. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರುಪರಿಚಯ ಮಾಡಿಕೊಳ್ಳೋಣ. ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 10:30 ಸೆಮಿಕಾನ್ ಇಂಡಿಯಾ 2026 ಉದ್ಘಾಟನಾ ಸಮಾರಂಭದಲ್ಲಿ ಸನ್ಮಾನ್ಯ ಪ್ರಧಾನಿಗಳಾದ ಶ್ರೀ ನರೇಂದ್ರ ಮೋದಿಯವರು ಭಾಗವಹಿಸಲಿರುವ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಇನ್ನುಳಿದಂತೆ 6:10 ಶುಭೋದಯ ಕರ್ನಾಟಕದಲ್ಲಿ ಭಾಸ್ಕರ್ ಪ್ರತ್ಯುಷ್ ಪಿ ಎಸ್ ಹಾಗೂ ಸೌಮ್ಯ ಡಿಆರ್ ಅವರು ಹಾಡಿರುವ ಭಕ್ತಿಗೀತೆಗಳನ್ನ ಕೇಳುವಿರಿ. 6:30 ಚಿಂತನ ಮೀನಾಕ್ಷಿ ರಾಮಚಂದ್ರ ಅವರಿಂದ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳು. 6:50 ರೈತರಿಗೆ ಸಲಹೆ. ಇಂದು ಬೆಳಗ್ಗೆ 7:15 ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ. ವಿಷಯ ಕರ್ನಾಟಕ ರಾಜ್ಯ ಔಷಧಿ ಗಿಡಮೂಲಿಕಾ ಪ್ರಾಧಿಕಾರ ಕಾರ್ಯಚಟುವಟಿಕೆಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಅರಸಲನ್ ಐಎಫ್ಎಸ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕರ್ನಾಟಕ ರಾಜ್ಯ ಔಷಧಿ ಗಿಡಮೂಲಿಕೆ ಪ್ರಾಧಿಕಾರ ಬೆಂಗಳೂರು. ಪ್ರಾಯೋಜಕರು ಅರಣ್ಯ ಇಲಾಖೆ ಕರ್ನಾಟಕ ಸರ್ಕಾರ. 7:45 ಹಾಗೂ 8:30 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ಮಕ್ಕಳಲ್ಲಿ ಕ್ಯಾನ್ಸರ್ ಕುರಿತು ಜಾಗೃತಿ ಮೂಡಿಸುವ ಪ್ರಾಯೋಜನ

0: ಆಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. 9:10 ಗೀತ ಪಲ್ಲವ, 9:30 ಗಾನಗಂಗೆ, 10:30 ಸೆಮಿಕಾನ್ ಇಂಡಿಯಾ 2026 ಉದ್ಘಾಟನಾ ಸಮಾರಂಭದಲ್ಲಿ ಸನ್ಮಾನ್ಯ ಪ್ರಧಾನಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಭಾಗವಹಿಸಲಿರುವ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು ಮಧ್ಯಾಹ್ನದ ಕಾರ್ಯಕ್ರಮದಲ್ಲಿ 12:05 ವನಿತಾ ವಿಹಾರ, ಜನಪದದಲ್ಲಿ ಮಹಿಳೆ ವೈವಿಧ್ಯಮಯ ಕಾರ್ಯಕ್ರಮ ನಡೆಸಿಕೊಡುವವರು ಶಿವಮೊಗ್ಗ ವಿನೋಬನಗರದ ಸಹ್ಯಾದ್ರಿ ಲಲಿತಕಲಾ ಅಕಾಡೆಮಿಯ ಸದಸ್ಯೆಯರು. ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಒಂದಾದ ಅಗ್ರಿ ಕ್ಲಿನಿಕ್ಸ್ ಮತ್ತು ಅಗ್ರಿ ಬಿಸ್ನೆಸ್ ಸೆಂಟರ್ ಕುರಿತು ಸಂಭಾಷಣೆ. ಭಾಗವಹಿಸುತ್ತಾರೆ ಸುಜಾತ ಎಫ್ ತಳವಾರ್ ಮತ್ತು ಪಂಕಜ್ ಡಿ ಕುರ್ತರ್ಕರ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 2:40 ಸ್ನೇಹ ಭಾರತಿ, ಅ ಜರ್ನಿ ಇಂಟು ದ ವರ್ಲ್ಡ್ ಆಫ್ ಅಥಂಗುಡಿ ಚೆಟಿನಾ ಟೈಲ್ಸ್. ಈ ಕುರಿತು ಸಾಕ್ಷ್ಯ ರೂಪಕ, ರಚನೆ ಕೃಪಾ ಮೇರಿ, ನಿರೂಪಣೆ ದುರ್ಗಾದೇವಿ, ನಿರ್ಮಾಣ ರೋಸಲಿನ್ ಮ್ಯಾಥ್ಯೂ. ಸಂಜೆಯ ಕಾರ್ಯಕ್ರಮದಲ್ಲಿ 5:30 ಗಿರ್ಮಿಟ್, 6:15 ಮಕ್ಕಳಲ್ಲಿ ಕ್ಯಾನ್ಸರ್ ಕುರಿತು ಜಾಗೃತಿ ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. 5:30 ಜಿಲ್ಲಾ ವಾರ್ತಾಪತ್ರ, 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಕೃಷಿ ಇಲಾಖೆ, ಭಾರತ ಸರ್ಕಾರ. ವಿಷಯ ಸಾಕು ಪ್ರಾಣಿಗಳಲ್ಲಿ ಕಂಡುಬರುವಂತಹ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮಗಳು. ಈ ಕುರಿತು ಡಾಕ್ಟರ್ ವೀರೇಶ್ ಗೌಡ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ಜನಪದ ಸಂಗೀತದಲ್ಲಿ ರಾಮನಗರ ತಾಲೂಕು ಹರಿಸಂದ್ರದ ಗಂಗಾಧರಯ್ಯ ಮತ್ತು ಸಂಗಡಿಗರಿಂದ ತಮಟೆ ನಗಾರಿ ವಾದನ. 7:45 ಸಿರಿಗಂಧ, 8:00 ಚಿಯರ್ ಫಾರ್ ಭಾರತ್, 9:15 ಭಾವಗೀತೆಗಳು ವರ್ಷಾ ಡಿ ಸುರೇಶ್ ಅವರಿಂದ, 9:30 ಕನ್ನಡ ಭಾರತಿ ಕಾದಂಬರಿಗಾರ್ತಿ ಕವಯಿತ್ರಿ ಸವಿತಾ ನಾಗಭೂಷಣ ಅವರ ಸಾಹಿತ್ಯ ಚಟುವಟಿಕೆ ಕುರಿತು ವಿಶೇಷ ಸಂವಾದ. ಇವರೊಂದಿಗೆ ಭಾಗವಹಿಸುತ್ತಾರೆ ಎಸ್ಆರ್ ಭಟ್. ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಇದುವರೆಗೂ ನಮ್ಮ ನಿಲಯದಿಂದ ಪ್ರಸಾರವಾಗುವ ಇಂದಿನ ಎಲ್ಲ ಕಾರ್ಯಕ್ರಮಗಳ ಕಿರುಪರಿಚಯ ಮಾಡಿಕೊಂಡಿರಿ. ಈಗ ಇಂಗ್ಲಿಷ್
1: Prime Minister Narendra Modi will inaugurate Semicon India 2026 at Yashobhoomi in New Delhi this morning. Prime Minister will also address the gathering on the occasion. The three-day conference and exhibition being held from today is being organized on the theme Silicon to Systems, Building the Ecosystem. It will bring together global and Indian companies, policy makers, investors, researchers, startups, academic institutions and students from across the semiconductor and electronics value chain. Bharatiya Janata Party will launch a month-long nationwide Seva Sankalp Abhiyan beginning today. The initiative is designed to commemorate Prime Minister Narendra Modi's birthday today and celebrate his completion of 25 years of public service as a head of government. This includes his 13 years as Chief Minister of Gujarat and 12 years as Prime Minister of India. To mark the occasion, a Seva Sankalp Abhiyan will be launched from his hometown, Varnagar, in Gujarat today. Union Home Minister Amit Shah and Gujarat Chief Minister Bhupendra Patel will flag off a Varnagar to Varanasi bike rally as part of the celebrations. Delhi government will organize 4 major programs in the national capital today on the occasion of Prime Minister Narendra Modi's birthday. The programs are centered on service, dedication and public participation. Additionally, to mark the completion of 25 years of Prime Minister Modi's public life, Delhi government will launch a month-long Seva Sankalp Abhiyan. During this period, various projects related to transport, roads, sewerage, water treatment, education, electricity, public amenities and urban beautification will be inaugurated or have their foundation stones laid. Delhi government has approved the construction of a 250-bed super speciality cum trauma block.

ಆಕಾಶವಾಣಿ ಬೆಂಗಳೂರು, ಸಮಯ 6:10. ಇನ್ನು ಮುಂದೆ ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳು. ಮೊದಲಿಗೆ ಭಾಸ್ಕರ್ ಪ್ರತ್ಯುಷ್ ಪಿ ಎಸ್ ಅವರ ಗಾಯನದಲ್ಲಿ ಪುರಂದರದಾಸರ ಒಂದು ರಚನೆಯನ್ನು ಕೇಳೋಣ. ತಾರಕ ಬಿಂದಿಗೆ ನಾ ನೀರಿಗೆ ಹೋಗುವೆ, ತಾರೆ ಬಿಂದಿಗೆಯಾ.

ಈಗ ಬಸವಣ್ಣನವರ ಒಂದು ವಚನವನ್ನ ಸೌಮ್ಯ ಡಿ ಆರ್ ಅವರ ಕಂಠಸಿರಿಯಲ್ಲಿ ಕೇಳೋಣ. ಓಡದಿರು ಓಡದಿರು ನಿನ್ನ ಬೇಡುವನಲ್ಲ.

ಸೌಮ್ಯ ಡಿಆರ್ಅವರ ಧ್ವನಿಯಲ್ಲಿ ಮತ್ತೊಂದು ಬಸವಣ್ಣನವರ ವಚನವನ್ನ ಕೇಳಿ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡುವೆ ಬಡವನಯ್ಯ.

0: ಇದುವರೆಗೂ ಶುಭೋದಯ ಕರ್ನಾಟಕದಲ್ಲಿ ಭಾಸ್ಕರ್ ಪ್ರತ್ಯುಷ್ ಪಿ ಎಸ್ ಹಾಗೂ ಸೌಮ್ಯ ಡಿ ಆರ್ ಅವರು ಹಾಡಿದ ಭಕ್ತಿಗೀತೆಗಳನ್ನ ಕೇಳಿದ್ರಿ. ಮೀನಾಕ್ಷಿ ರಾಮಚಂದ್ರ ಅವರಿಂದ ಚಿಂತನಾ ಕೇಳುವಿರಿ.
1: ಪ್ರಕೃತಿ ಎಂದರೆ ಕಾಡುಗಳು, ಸರೋವರಗಳು, ಪರ್ವತಗಳು, ಹುಲ್ಲುಗಾವಲುಗಳು, ಸೂರ್ಯ, ನೀರು, ಗಾಳಿ, ಜೀವಂತ ಮತ್ತು ನಿರ್ಜೀವ ವಸ್ತುಗಳು, ಪ್ರಾಣಿಗಳು, ಸಸ್ಯಗಳು ಮತ್ತು ಸೂಕ್ಷ್ಮ ಜೀವಿಗಳು ಎಂದರೆ ಬ್ಯಾಕ್ಟೀರಿಯಾಗಳು, ವೈರಸ್ಗಳು, ಶಿಲೀಂಧ್ರಗಳು ಎಲ್ಲವೂ. ಗೋಚರವಾಗಿ ಅಗೋಚರವಾಗಿ ಅನುಭವಕ್ಕೆ ಬರುವ ಈ ಭೌತಿಕ ಜಗತ್ತು ಅಂದರೆ ಅದು ಬರೀ ಕಾಡು ಹಸಿರು ಮಾತ್ರವಲ್ಲ, ಎಲ್ಲವೂ. ಅದು ಜೀವಿಯ ಜೀವ ಮತ್ತು ಬದುಕು, ಜೀವಿಯ ನೈಸರ್ಗಿಕ ಆವಾಸ ಸ್ಥಾನ. ಅದನ್ನು ಬಿಟ್ಟು ಯಾವುದೇ ಜೀವಿಯೂ ಬದುಕಲಾರದು, ಯಾಕೆಂದರೆ ಪ್ರತಿಯೊಂದು ಜೀವಿಯು ಪ್ರಕೃತಿಯ ಅಂಶವೇ ಆಗಿವೆ. ಮಾನವನ ಭೌತಿಕ ಮತ್ತು ಮಾನಸಿಕ ಸ್ಥಿತಿಯ ಮೇಲೆ ಆಯಾ ಪ್ರದೇಶದ ಪ್ರಕೃತಿ ಬೀರುವ ಪರಿಣಾಮವನ್ನು ಯಾರೂ ಅಲ್ಲಗಳೆಯಲಾರರು. ಪ್ರತಿಯೊಂದು ಜೀವ ಅದು ಬದುಕುತ್ತಿರುವ ಪ್ರಕೃತಿಯನ್ನು ಎಂದರೆ ಸ್ವಭಾವ, ರೀತಿ, ನೀತಿ, ರೂಪ, ಆಕಾರ ಎಲ್ಲವನ್ನು ಆಯಾ ಪ್ರಕೃತಿಯೇ ನಿರ್ಧರಿಸುತ್ತದೆ. ಯಾವುದೇ ವ್ಯಕ್ತಿಯೊಬ್ಬ ಯಾವುದೇ ಊರಿಗೆ ಹೋಗಲಿ, ದೇಶಕ್ಕೆ ಹೋಗಲಿ, ಅವನ ಭಾಷೆ ಮತ್ತು ಜೀವನ ಶೈಲಿ ಬದಲಾಗಬಹುದು, ಆದರೆ ಪ್ರಕೃತಿ ಬದಲಾಗಲು ಸಾಧ್ಯವಿಲ್ಲ. ನಮ್ಮೆಲ್ಲರ ಮಾತು ಕೃತಿಗಳಲ್ಲಿ ನಮ್ಮ ಪ್ರಕೃತಿ ಒಂದಲ್ಲ ಒಂದು ರೀತಿಯಿಂದ ಪ್ರಕಟಗೊಳ್ಳುತ್ತದೆ. ಮನುಷ್ಯ ಮತ್ತು ಪ್ರಕೃತಿಯ ಜೊತೆಗಿನ ಅಗಾಧವಾದ ಸಂಬಂಧವನ್ನು ತಿಳಿಯಬೇಕಿದ್ರೆ ಒಂದಿಷ್ಟು ನಮ್ಮ ಪೂರ್ವಿಕರ ಬದುಕಿನ ಒಳಗೆ ನಾವು ಪ್ರವೇಶಿಸಬೇಕು. ಅವರಿಗೆ ಬದುಕಿನ ಎಲ್ಲವೂ ಪ್ರಕೃತಿಯೇ ಆಗಿತ್ತು. ಸುತ್ತಮುತ್ತಲಿನ ಪ್ರಕೃತಿಯ ಪ್ರತಿಯೊಂದರ ಜೊತೆಗೂ ಬದುಕಿನ ಎಲ್ಲಾ ಹಂತಗಳಲ್ಲೂ ಅವಿನಾಭಾವ ಸಂಬಂಧವನ್ನು ಅವರು ಬೆಳೆಸಿಕೊಂಡು ಬಂದರು. ಅವರಿಗೆ ಪ್ರಕೃತಿಯೇ ಬದುಕಿನ ಸೂತ್ರ, ಅದುವೇ ನಿಯಾಮಕ ಮತ್ತು ನಿಯಂತ್ರಕ ಶಕ್ತಿ. ಪ್ರಕೃತಿ ಮನುಷ್ಯ ಜೀವಿಗಳನ್ನು ರಕ್ಷಿಸಿ ಕಾಪಾಡುವ ರಕ್ಷಾ ಕವಚವೆಂದು ಅವರು ಹಿಂದೆಯೇ ನಂಬಿದ್ದರು. ಜೀವನ ವರ್ತನದ ಪ್ರತಿ ಹಂತದಲ್ಲೂ ಅವರು ಪ್ರಕೃತಿಯನ್ನು ಸೇರಿಸಿಕೊಂಡರು. ಪ್ರಕೃತಿಯೇ ಅವರ ಬದುಕಿನ ಆಧ್ಯಾತ್ಮ, ಆಹಾರ, ವಿಹಾರ ಎಲ್ಲವೂ ಅದೇ. ಆದುದರಿಂದಲೇ ನೆಲವನ್ನು, ಕಡಲನ್ನು, ಕಾಡನ್ನು, ಪ್ರಾಣಿಗಳನ್ನು ಅವರಿಗೆ ಆರಾಧಿಸಲು ಸಾಧ್ಯವಾಯಿತು. ಅವರ ಮಾತು, ಗಾದೆ, ಜೀವನ, ಒಗಟು, ಹಾಡು, ಕುಣಿತ ಎಲ್ಲವೂ ಪ್ರಕೃತಿಯಿಂದಲೇ ಬಂದವುಗಳು. ಪ್ರಕೃತಿ ಮನುಷ್ಯರ ಸ್ಫೂರ್ತಿ ಮತ್ತು ಸೃಜನಶೀಲತೆಯನ್ನು ಅಭಿವೃದ್ಧಿಪಡಿಸುವ ಸಾಧನ. ಪ್ರಕೃತಿಯ ಸಚೇತನ, ಅಚೇತನ ವಸ್ತುಗಳೆಲ್ಲವೂ ಮಾನವರ ಬದುಕಿನಲ್ಲಿ ಹಾಸುಹೊಕ್ಕಾಗಿ ಬೆರೆತುಕೊಂಡಿವೆ. ಆಯಾ ಕಾಲಮಾನಕ್ಕೆ ಅನುಗುಣವಾಗಿ ಪ್ರಕೃತಿಯ ಜೀವಜಾಲಗಳ ಮತ್ತು ಮರಗಿಡಗಳ ಗುಣಗಳು ಬದಲಾಗುತ್ತಾ ಹೋಗುತ್ತದೆ. ನಮ್ಮ ಪೂರ್ವಿಕರು ಅದನ್ನು ಚೆನ್ನಾಗಿ ಅರಿತಿದ್ದರು. ಯಾವ ಯಾವ ಕಾಲದಲ್ಲಿ ಪ್ರಕೃತಿಯ ಯಾವ ವಸ್ತುಗಳನ್ನು ಬಳಸಬೇಕು ಎಂಬುದನ್ನು ಆಚರಣೆಯ ಹಿನ್ನೆಲೆಯಲ್ಲಿ ಅವರು ಮನವರಿಕೆ ಮಾಡಿಕೊಂಡಿದ್ದರು.

0: ಮಳೆ ಬಿದ್ದು ಚಿಗುರಿ ಹಸಿರಾಗಿ ಆರೋಗ್ಯಯುತವಾಗಿ ಬೆಳೆದ ಗಿಡಮರಗಳೆಲೆಗಳಲ್ಲೂ ಕಾಯಿ ಪಲ್ಲೆಗಳಲ್ಲೂ ದಂಟುಗಳಲ್ಲೂ ಬೇರುಗಳಲ್ಲೂ ಔಷಧೀಯ ಮತ್ತು ಆರೋಗ್ಯಕರ ಅಂಶಗಳು ತುಂಬಿರುತ್ತವೆ ಎಂದು ಅರಿತು ಆಯಾ ಕಾಲಕ್ಕೆ ತಕ್ಕಂತೆ ಅವುಗಳನ್ನು ಧಾರಾಳವಾಗಿ ಬಳಸಿದರು. ಮಾನವರ ಬದುಕಿನ ನೈತಿಕ, ರಾಜಕೀಯ, ಆರ್ಥಿಕ, ಆಧ್ಯಾತ್ಮಿಕ ಎಲ್ಲದರಲ್ಲೂ ಒಂದಲ್ಲ ಒಂದು ರೀತಿಯಿಂದ ಪ್ರಕೃತಿ ಹಾಸುಹೊಕ್ಕಾಗಿ ಬೆರೆತುಕೊಂಡಿದೆ. ಪ್ರಕೃತಿಯ ಒಂದು ಭಾಗವಾಗಿ ಮತ್ತು ಬುದ್ಧಿವಂತ ಜೀವಿಯಾಗಿ ಮಾನವ ತನ್ನ ಬದುಕಿಗೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಹೇಗೆ ಉಳಿಸಬೇಕು, ಬೆಳೆಸಬೇಕು ಮತ್ತು ಬಳಸಬೇಕು ಎನ್ನುವುದನ್ನು ಅರಿತಿರಬೇಕು. ಈ ಜಗತ್ತಿನಲ್ಲಿ ಪ್ರಕೃತಿಯನ್ನು ನಾಶ ಮಾಡುವ ಒಂದೇ ಒಂದು ಜೀವಿ ಎಂದರೆ ಅದು ಮನುಷ್ಯ. ನಮ್ಮ ಹಿರಿಯರು ಪ್ರಕೃತಿಯನ್ನು ಇಂದಿನಂತೆ ಬಳಸಿ ನಾಶ ಮಾಡುತ್ತಿರಲಿಲ್ಲ, ಉಳಿಸಿ ಬೆಳೆಸಿ ಬಳಸುವ ಚಾಕಚಕ್ಯತೆ ಅವರಿಗಿತ್ತು. ಪ್ರಕೃತಿಯೊಂದಿಗೆ ಬದುಕುವಾಗ ತಮಗೂ ಪ್ರಕೃತಿಗೂ ಯಾವುದೇ ಹಾನಿಯಾಗದಂತೆ ಶಾಂತಿಯುತವಾಗಿ ಸಾಮರಸ್ಯದಿಂದ ಬದುಕಿದವರು ಅವರು. ದೈವಿಕತೆಯ ಶಕ್ತಿಗಳನ್ನು ಪರಿಸರಕ್ಕೆ ಆರೋಪಿಸಿ ಅದನ್ನು ಉಳಿಸಲು ಅವರು ಪ್ರಯತ್ನಿಸಿದರು. ಅವರ ಪ್ರತಿಯೊಂದು ಕ್ರಿಯೆಯಲ್ಲಿಯೂ, ಆರಾಧನಾ ಪ್ರಕ್ರಿಯೆಯಲ್ಲೂ ಅದನ್ನು ರಕ್ಷಣೆ ಮಾಡಲು ಪ್ರಯತ್ನಪಟ್ಟರು. ಆದರೆ ಇಂದು ನಾವು ಪ್ರಗತಿಯ ಹೆಸರಿನಲ್ಲಿ ಅವರು ಆರಾಧಿಸಿ ಉಳಿಸಿಕೊಂಡು ಬಂದ ಪ್ರಕೃತಿ ಎನ್ನುವ ಜೀವಿಗಳ ಮೂಲಸತ್ವವನ್ನೇ ಹಾಳುಗೆಡವಿ ನಾವು ಪೀಳಿಗೆಗಳ ನಾಶಕ್ಕೆ ಕಾರಣರಾಗುತ್ತಿದ್ದೇವೆ.
1: ಇದುವರೆಗೂ ಮೀನಾಕ್ಷಿ ರಾಮಚಂದ್ರ ಅವರಿಂದ ಚಿಂತನ ಕೇಳಿದ್ರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಸುಭಾಷಿತ ಹೀಗೆ ಹೇಳುತ್ತೆ, ಉದಯೇ ಸವಿತಾ ರಕ್ತಃ ರಕ್ತಶ್ಚಾಸ್ತಮಯೇ ತಥಾ ಸಂಪತ್ತೌಚ ವಿಪತ್ತೌಚ ಮಹತಾಂ ಏಕರೂಪತಾ. ಅಂದರೆ ಸೂರ್ಯನು ಮೂಡುವಾಗ ಹೇಗೆ ದೊಡ್ಡ ಚಿನ್ನದುಂಡೆಯಂತೆ ಬೆಳಗುತ್ತಾನೋ ಹಾಗೆಯೇ ಮುಳುಗುವಾಗಲೂ ಇರುತ್ತಾನೆ. ಅದರಂತೆ ಸಜ್ಜನರು ಸಂಪತ್ತು ವಿಪತ್ತು ಎರಡರಲ್ಲಿಯೂ ಸಮಾನರಾಗಿರುತ್ತಾರೆ. ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಹೆಗ್ಗೋಡಿನ ನೀಲಕಂಠೇಶ್ವರ ನಾಟ್ಯ ಸೇವಾ ಸಂಘ ಅಂದರೆ ಥಟ್ಟನೆ ಸುಬ್ಬಣ್ಣ ಅವರ ಮಾತು ಕೇಳಿದ ಹಾಗೆ ಆಗತ್ತೆ. ನೀನಾಸಂ ತಿರುಗಾಟ ಇವತ್ತು ಕನ್ನಡ ರಂಗಭೂಮಿಯ ವಿಶಿಷ್ಟ ವಿದ್ಯಾಕ್ರಮ ಅನಿಸಿಕೊಂಡಿದೆ. ಗ್ರಾಮೀಣ ಪ್ರತಿಭೆಗಳಿಗೆ ಒಂದು ಸ್ಥಾನಮಾನ, ಪ್ರತಿಷ್ಠೆ ತಂದುಕೊಟ್ಟವರು ಕೆವಿ ಸುಬ್ಬಣ್ಣನವರು. ಅಕ್ಷರ ಪ್ರಕಾಶನದ ಮೂಲಕ ಮೌಲಿಕ ಪುಸ್ತಕಗಳನ್ನು ಓದುಗರ ಕೈಗೆ ಕೊಟ್ಟರು. ನಾಟಕಕಾರ, ವಿಮರ್ಶಕ, ಅನುವಾದಕ, ಪ್ರಕಾಶಕ, ಪ್ರಖರ ಚಿಂತನಕಾರ, ಬರಹಗಾರ ಕೆವಿ ಸುಬ್ಬಣ್ಣ. ನೀನಾಸಂ ಸುಬ್ಬಣ್ಣ ಅವರ ಮಾತು.
3: 1947 ನಮಗೆ ಸ್ವಾತಂತ್ರ್ಯ ಬಂತು. ಆ ಹೊತ್ತಿಗೆ ನಾವೆಲ್ಲ ಒಂದು ರೀತಿಯಲ್ಲಿ ಗಾಂಧಿಯ ಪ್ರಭಾವಕ್ಕೆ ಒಳಗಾಗಿದ್ದು, ಅಥವಾ ನಮ್ಮ ಸ್ವಾತಂತ್ರ್ಯ ಚಳವಳಿ ಪ್ರಭಾವಕ್ಕೆ ಒಳಗಾಗಿದ್ದು. ನಾವು ಸ್ವಾತಂತ್ರ್ಯ ಬಂದಾಗ ಬಹಳ ಸಂತೋಷ ಆಯಿತು. ಈಗ ನಾವು ಇಂಡಿಯಾ ದೇಶ ಸ್ವತಂತ್ರ ಆಯಿತು. ಇನ್ನು ಹೊಸದಾಗಿ ನಾವು ನಮ್ಮ ಒಂದು ಇಂಡಿಯಾದ ಹೊಸ ಜೀವನ ಕಟ್ಕೋತೇವೆ, ಒಂದು ಹೊಸ ಇಂಡಿಯಾ ಕಟ್ಕೋತಿದ್ದೇವೆ, ಅಥವಾ ಅದೇ ರೀತಿ ಹೊಸ ಕರ್ನಾಟಕ ಕಟ್ಕೋತಿದ್ದೇವೆ, ಅದೇ ರೀತಿ ಹೊಸ ಹೆಗ್ಗೋಡು ಕಟ್ಕೋತಿದ್ದೇವೆ, ನಮ್ಮ ಸಮುದಾಯವನ್ನು ಹೊಸದಾಗಿ ಬೆಳೆಸ್ಕೋತಿದ್ದೇವೆ ಎನ್ನುವಂತಹ ಒಂದು ಸೆನ್ಸ್ ಇತ್ತು. ಹಾಗೆ ಇದಕ್ಕೆ ಏನಾದರೂ ಪ್ರಯತ್ನ ಮಾಡಬೇಕು ಅನ್ನೋ ಒಂದು ಆಸೆ ಇದ್ದಿದ್ದು. ಆ ರೀತಿಯಿಂದ ನಮಗೆ ಒಂದಷ್ಟು ಜನ ಇಲ್ಲಿ ಸುತ್ತಮುತ್ತಲಿನ ಹಳ್ಳಿಯ ಯುವಕರು ಸೇರೋದಕ್ಕೆ ಒಂದು ಜಾಗ ಬೇಕು ಅಂತ ಯೋಚನೆ ಮಾಡಿಕೊಂಡು, ಇಲ್ಲಿ ಆ ಕಾಲಕ್ಕೆ 1947 ಒಂದು ಸೈಕ್ಲೋ ಸ್ಟೈಲ್ ಪತ್ರಿಕೆ ಕೂಡ ವಾರಪತ್ರಿಕೆ ನಡೆಸಿದ್ರು ಒಂದು 5-6 ತಿಂಗಳು. ಹೀಗೆ ಕೆಲವು ಯಾವ್ಯಾವುದೋ ಕೆಲಸಗಳನ್ನು ಮಾಡ್ತಾ ಆಮೇಲೆ ಈ ಒಂದು ವೇದಿಕೆಯನ್ನ ಒಂದು ಥಿಯೇಟರ್ ಸೆಂಟರ್ ಆಗಿ ಕನ್ಸಾಲಿಡೇಟ್ ಮಾಡಬಹುದು ಅನ್ನಿಸ್ತು ನಮಗೆ. ಯಾಕಂದ್ರೆ ಇಲ್ಲಿಯೇ ಜನಕ್ಕೂ ರಂಗಭೂಮಿ ಬಗ್ಗೆ ಆಸಕ್ತಿ ತುಂಬಾ ಇತ್ತು, ನಮಗೂ ಸ್ವಲ್ಪ ರಂಗಭೂಮಿ ಬಗ್ಗೆ ಆಸಕ್ತಿ ಇತ್ತು. ಹಾಗಾಗಿ ಈ ರಂಗಭೂಮಿಯ ಚಟುವಟಿಕೆಗಳನ್ನು ಸ್ವಲ್ಪ ಮುಖ್ಯವಾಗಿ ಇಟ್ಕೊಂಡು ನೀಲಕಂಠೇಶ್ವರ ನಾಟ್ಯ ಸೇವಾ ಸಂಘ ಅಂತ ಕರ್ಕೊಂಡು ಇದನ್ನ ಪ್ರಾರಂಭ ಮಾಡಿದ್ರು. ಅದರ ಉದ್ದಕ್ಕೂ ನಮಗೆ ರಂಗಭೂಮಿಯೇ ಬಹಳ ಮುಖ್ಯ ಅಂತ ಏನಿರಲಿಲ್ಲ, ಅಂದ್ರೆ ಏನೊಂದು ಹೊಸ ರೀತಿಯ ಬದುಕನ್ನು ನಾವು ಕಟ್ಕೋಬೇಕು ಅನ್ನೋದೇ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಈ ಒಂದು ಮುಖ

0: ಇವತ್ತಿಗೂ ನಾವು ಸಮಲ್ಲಿದ್ದೇವೆ ಅಂದ್ರೆ ಇದು ಥಿಯೇಟರ್ಗೆ ಆಗಲಿ ಅಥವಾ ಯಾವುದೇ ಒಂದು ಸಬ್ಜೆಕ್ಟ್ಗೆ ಬಹಳ ಗಟ್ಟಿಯಾಗಿ ಮೀಸಲಾಗಿ ಮಾತ್ರ ಉಳ್ಕೊಂಡಿಲ್ಲ, ಇಲ್ಲಿಯ ಜನರ ಬದುಕಿನ ಒಂದು ಒಂದು ಅಭಿವ್ಯಕ್ತಿ ಅಂತ ಅನ್ಬಹುದು. ಆ ರೀತಿ ಇದು ಹುಟ್ಕೊಂಡು ಬಂತು. ಅದಾದ ಮೇಲೆ ನಿಧಾನವಾಗಿ ಇದು ಬೆಳೀತಾ ಬಂತು. ಅಂದ್ರೆ ಮೊದಲು ಒಂದು ರೀತಿ ಬಹಳ ನಮ್ಮ ಜನಪದಕ್ಕೆ ಸಂಬಂಧಿಸಿದ್ದು, ನಮ್ಮ ಜನಪದದ ಒಂದು ಕ್ರಿಯೆ ಅನ್ನೋ ಒಂದು ಯೋಚನೆ ಇತ್ತು. ಅದಾದ್ಮೇಲೆ ಸುಮಾರು 1960ರ ದಶಕದಲ್ಲಿ ಸಾಗರದಲ್ಲಿ ಒಂದು ಕಾಲೇಜ್ ಪ್ರಾರಂಭ ಆಯಿತು. ಅದರಲ್ಲಿ ನಾನು ಭಾಗಿಯಾಗಿದ್ದೆ. ಅಲ್ಲಿಗೆ ನಾನು ಗೋಪಾಲಕೃಷ್ಣ ಅಡಿಗರನ್ನ ಪ್ರಿನ್ಸಿಪಲ್ ಆಗಿ ಕರೆಸಿಕೊಂಡು, ಅಡಿಗರು ಆ ಹೊತ್ತಿಗೆ ತಾನೇ ಸಾಕಷ್ಟು ಹೆಸರುವಾಸಿಯಾದ ಹೊಸ ರೀತಿಯ ಕವಿತೆಗಳನ್ನು ಬರೆಯೋಕೆ ಶುರು ಮಾಡಿದ್ರು. ನಮ್ಮ ಕಾವ್ಯ ಆವಾಗ ಬಹಳ ಮುಖ್ಯವಾಗಿತ್ತು. ನಮ್ಮ ಕಾವ್ಯದ ಚಳವಳಿ ಶುರುವಾಯಿತು. ನಾನು ಒಂದ್ ಕಡೆಯಿಂದ ನನ್ನ ಅಕ್ಷರ ಪ್ರಕಾಶನದ ಕಡೆಯಿಂದಲೂ ಈ ನಮ್ಮ ಕಾವ್ಯ ಚಳುವಳಿಯಲ್ಲಿ ಭಾಗವಹಿಸಿದೆ. ಆಮೇಲೆ ನಮಗೆ ಈ ಕಮ್ಯುನಿಟಿಗೆ ಕೂಡ, ಇಲ್ಲಿಯ ಜನಪದಕ್ಕೆ ಕೂಡ ಅಲ್ಲಿಯ ತನಕ ನಮ್ಮ ತಾಲೂಕು, ನಮ್ಮ ಊರು ಅನ್ನ ಕಾನ್ಸೆಪ್ಟ್ ಜೊತೆಯಲ್ಲಿ ಸ್ವಲ್ಪ ವಿಶಾಲವಾದ ಕಾನ್ಸೆಪ್ಟ್ ಬರೋಕೆ ಶುರುವಾಯಿತು. ಅಡಿಗರ ಸಾಮೀಪ್ಯದಿಂದ ಅಡಿಗರ ಜೊತೆಗೆ ಕಂಬಾರರು ಬಂದರು, ಗೋವಿಂದರಾಯರು ಬಂದರು, ಅನೇಕ ಜನ ಇಂಟ್ರೆಸ್ಟೆಡ್ ಅವರು ಬಂದರು. ಆಮೇಲೆ ಕೆ ಎಚ್ ಶ್ರೀನಿವಾಸ್ ಇದರ ಸೆಕ್ರೆಟರಿ ಆಗಿದ್ರು ಕಾಲೇಜಿನ, ಅವರು ಇದರಲ್ಲಿ ಇಂಟ್ರೆಸ್ಟ್ ಇತ್ತು. ಅಂದ್ರೆ ಈ ಸಂಪರ್ಕಗಳಿಂದ ನಮಗೆ ಸ್ವಲ್ಪ ವಿಶಾಲವಾದ ಒಂದು ವ್ಯಾಪ್ತಿ ಬಂತು ಈ ಕ್ರಿಯೆಗೆ. ರಂಗಭೂಮಿ ಮೂಲಕ ಅಂದ್ರೆ ನಾಟಕಗಳ ಮೂಲಕ ನಮ್ಮ ಜನಪದದಲ್ಲಿ ನಮ್ಮ ಹೆಗ್ಗೋಡ್ನವ್ರನ್ನವ್ರ ಹತ್ರ ನಾವು ಮಾತಾಡಿಕೊಳ್ಳುವ ಒಂದು ಸಾಧನೆ ಆಗಿತ್ತು. ಅದು ಇಡೀ ಕರ್ನಾಟಕದ ಜನರ ಜೊತೆಗೆ ಮಾತಾಡುವಂತಹ ಒಂದು ಪ್ರಯತ್ನ ನಿಧಾನವಾಗಿ ಇವಾಗ ಮಾಡೋಕೆ ಪ್ರಯತ್ನ ಪಟ್ಟರು.
1: ರತ್ನ ಭಂಡಾರದಲ್ಲಿ ಈ ದಿನ ನೀವು ಆಲಿಸಿದ ಧ್ವನಿ ನಿರ್ದೇಶಕ ಕೆವಿ ಸುಬ್ಬಣ್ಣ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 6:40. ದೇಶಭಕ್ತಿ ಗೀತೆಗಳು. ಮೊದಲಿಗೆ ದರಾ ಬೇಂದ್ರೆಯವರ ಒಂದು ರಚನೆಯನ್ನ ಕೇಳೋಣ, ದೇವ ಮಾನವರೆಲ್ಲ ಕಂಡ ಕನಸೆ ಬಾರೇ.

ಈ ಗೀತೆಯು ವೃಂದಗಾನದಲ್ಲಿತ್ತು. ವೃಂದಗಾನದಲ್ಲಿ ಮತ್ತೊಂದು ದೇಶಭಕ್ತಿ ಗೀತೆ, ಒಂದುಗೂಡುವ ನಾವು, ರಾಷ್ಟ್ರ ಕಟ್ಟುವ ಗಟ್ಟಿ ರಾಷ್ಟ್ರ ಕಟ್ಟುವ.

0: ಇದುವರೆಗೂ ದೇಶಭಕ್ತಿ ಗೀತೆಗಳನ್ನ ಕೇಳಿದ್ರಿ. ಆಕಾಶವಾಣಿ ರೈತರಿಗೆ ಸಲಹೆ.
1: ಮಳೆ ಆಶ್ರಿತ ಭತ್ತ ಬೇಸಾಯ. ಭತ್ತವು ಕರ್ನಾಟಕ ರಾಜ್ಯದ ಒಂದು ಪ್ರಮುಖ ಆಹಾರ ಬೆಳೆಯಾಗಿದ್ದು, ಈ ಬೆಳೆಯನ್ನು ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಸುಮಾರು 14 ಲಕ್ಷ ಹೆಕ್ಟೇರು ಪ್ರದೇಶಗಳಲ್ಲಿ ಬೆಳೆಯಲಾಗ್ತದೆ. ಭತ್ತವು ಗುಡ್ಡಗಾಡು, ಮಲೆನಾಡು, ಅರೆಮಲೆನಾಡು ಬಹುಮುಖ್ಯವಾದ ಆಹಾರ ಬೆಳೆಯಾಗಿದ್ದು, ಇದನ್ನು ಸುಮಾರು 80,000 ಹೆಕ್ಟೇರ್ ಪ್ರದೇಶದಲ್ಲಿ ಮಳೆಯಾಶ್ರಯದಲ್ಲಿ ಮುಂಗಾರಿನಲ್ಲಿ ಬೆಳೆಯಲಾಗ್ತದೆ. ಮಲೆನಾಡು ಮತ್ತು ಅರೆಮಲೆನಾಡು ಪ್ರದೇಶಗಳಲ್ಲಿ ಭತ್ತವನ್ನು ಸಾವಯವ ಬೇಸಾಯ ಕ್ರಮದಲ್ಲಿ ಯಶಸ್ವಿಯಾಗಿ ಬೆಳೆಯಬಹುದೆಂದು ಮತ್ತು ಭತ್ತದ ಅಧಿಕ ಉತ್ಪಾದನೆ ಮತ್ತು ಹುಲ್ಲಿನ ಇಳುವರಿಯನ್ನು ಪಡೆಯಬಹುದೆಂದು ಕೃಷಿ ಸಂಶೋಧನಾ ಕೇಂದ್ರ ಭತ್ತ ಸಿರಿಸಿಯಲ್ಲಿ ಸುಮಾರು 10 ವರ್ಷಗಳ ಸಂಶೋಧನೆಯಿಂದ ದೃಢಪಟ್ಟಿದೆ. ತಳಿಗಳು ಅಭಿಲಾಷ, ಇಂಟಾನ್, MTU 1008. ಮಳೆಯಾಶ್ರಿತ ಭತ್ತದ ಅವಧಿ 155 ರಿಂದ 165 ದಿನಗಳು. ಉದ್ದನೆಯ ಮತ್ತು ದಪ್ಪ ಇದಾಗಿರ್ತದೆ. 160 ರಿಂದ 170 ದಿನ. ಉದ್ದ ಮತ್ತು ಸಣ್ಣದಾಗಿರ್ತದೆ. ಬಿತ್ತನೆಯ ಅವಧಿ ಆಗಸ್ಟ್ ತಿಂಗಳು. 130 ರಿಂದ 135 ದಿನ. ಮಧ್ಯಮ ಮತ್ತು ಸಣ್ಣ ಗಾತ್ರದ ತಳಿಯಾಗಿರುತ್ತದೆ. ಬಿತ್ತನೆಗೆ ಬೇಕಾಗುವ ಬೇಸಾಯ ಸಾಮಗ್ರಿಗಳು: ಪ್ರತಿ ಎಕರೆಗೆ ಭತ್ತದ ಬೀಜ 25 kg ಬೇಕಾಗುವುದು. ಸಾವಯವ ಗೊಬ್ಬರಗಳು ಯುಪಟೋರಿಯಂ ಹಸಿರೆಲೆ ಗೊಬ್ಬರ 6.4 ಟನ್ 3 ಟನ್ ಕೊಟ್ಟಿಗೆ ಇಲ್ಲವೇ ಕಾಂಪೋಸ್ಟ್ ಗೊಬ್ಬರ ಅಥವಾ 2.5 ಟನ್ ಎರೆಹುಳ ಗೊಬ್ಬರವನ್ನು ಕೊಡಬೇಕು. ಜೈವಿಕ ಗೊಬ್ಬರಗಳು: ಅಜೋಸ್ಪೆರಿಲಮ್ ಜೈವಿಕ ಗೊಬ್ಬರ 500 ಗ್ರಾಮು, ರಂಜಕ ಕರಗಿಸುವ ಬ್ಯಾಕ್ಟೀರಿಯಾ 500 ಗ್ರಾಮು. ನಾಟಿಗೆ ಭೂಮಿಯನ್ನು ಸಿದ್ಧಪಡಿಸುವುದು: ಸಾವಯವ ಪದ್ಧತಿಯಲ್ಲಿ ಭತ್ತವನ್ನು ಬೆಳೆಯುವಾಗ ಭೂಮಿ ತಯಾರಿಯ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ಭೂಮಿ ತಯಾರಿ ಸಮಯದಲ್ಲಿಯೇ ಗದ್ದೆಗಳಲ್ಲಿನ ಕಳೆಗಳನ್ನು ಕಳೆಯುವಂತೆ ಮಾಡಿ ನಂತರ ಭತ್ತದಲ್ಲಿ ಬರಬಹುದಾದ ಕಳೆಗಳ ಪ್ರಮಾಣ ಕಡಿಮೆ ಮಾಡಬೇಕು. ಸಾವಯವ ಗೊಬ್ಬರಗಳ ಬಳಕೆ: ಗುಡ್ಡಗಾಡು, ಮಲೆನಾಡು ಮತ್ತು ಅರೆಮಲೆನಾಡು ಪ್ರದೇಶದಲ್ಲಿ ಹೇರಳವಾಗಿ ಕಳೆಯಾಗಿ ಬೆಳೆಯುವ ಯುಪಟೋರಿಯಂ ಹಸಿರೆಲೆ ಸೊಪ್ಪನ್ನು ಸುಮಾರು 6.4

0: 4 ಟನ್ ಪ್ರತಿ ಎಕರೆಗೆ ಅಥವಾ 3 ಟನ್ ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ ಅಥವಾ 2.5 ಟನ್ ಎರೆಹುಳು ಗೊಬ್ಬರವನ್ನು ಭೂಮಿಗೆ ಹಾಕಿ ಸಾವಯವ ಗೊಬ್ಬರವು ನಾಟಿಗೆ ಮೊದಲೇ ಸರಿಯಾಗಿ ಕಳೆಯುವಂತೆ ಎಚ್ಚರಿಕೆ ವಹಿಸಬೇಕು. ಇದರಿಂದ ಅವುಗಳನ್ನು ನಾಟಿ ಮಾಡುವುದಕ್ಕಿಂತ 2-3 ವಾರ ಮೊದಲೇ ಭೂಮಿಗೆ ಹಾಕಬೇಕು. ಅಣುಜೀವಿ ಗೊಬ್ಬರಗಳಿಂದ ಸಸಿಗಳ ಉಪಚಾರ. ಭತ್ತದ ಸಸಿಗಳನ್ನು ಕೆಸರು ಮಡಿಯಲ್ಲಿ ಬೆಳೆದು ನಾಟಿ ಮಾಡುವ ಪೂರ್ವದಲ್ಲಿ ಅಜೋಸ್ಪೆರಿಲಮ್ 500 ಗ್ರಾಂ ಮತ್ತು ರಂಜಕ ಕರಗಿಸುವ ಅಣುಜೀವಿ ಗೊಬ್ಬರ 500 ಗ್ರಾಂ ಇವುಗಳ ದ್ರಾವಣ ತಯಾರಿಸಿ ಭತ್ತದ ಸಸಿಯ ಬೇರುಗಳನ್ನು ಸುಮಾರು 20-30 ನಿಮಿಷಗಳ ಕಾಲ ಅದ್ದಿ ನಾಟಿಗೆ ಉಪಯೋಗಿಸಬೇಕು. ನೀರಾವರಿ ಭತ್ತದ ಬೇಸಾಯ. ಭತ್ತ ಪ್ರಮುಖವಾದ ಆಹಾರ ಬೆಳೆಯಾಗಿದ್ದು ಭತ್ತದ ಉತ್ಪಾದನೆ ಹೆಚ್ಚು ಮಾಡುವ ಉದ್ದೇಶದಿಂದ ಅನಿಯಂತ್ರಿತ ರಾಸಾಯನಿಕ ಗೊಬ್ಬರ ಮತ್ತು ಕ್ರಿಮಿನಾಶಕಗಳ ಬಳಕೆಯಾಗುತ್ತಿದ್ದು ಇದರಿಂದ ಮಣ್ಣು, ನೀರು, ವಾತಾವರಣ ಹಾಗೂ ಆಹಾರ ಕಲುಷಿತಗೊಳ್ಳುತ್ತಿದೆ. ಭತ್ತದಲ್ಲಿ ಕ್ರಿಮಿನಾಶಕಗಳ ಉಳಿಕೆಯಿಂದ ಮನುಷ್ಯನ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗುವ ಸಾಧ್ಯತೆ ಇರುತ್ತದೆ. ಇಂಥ ಸಂದರ್ಭದಲ್ಲಿ ಸಾವಯವ ಭತ್ತದ ಉತ್ಪಾದನೆ ಅವಶ್ಯಕತೆ ಹೆಚ್ಚಿದ್ದು ಸಂಶೋಧನೆಯಿಂದ ಸಾವಯವ ಭತ್ತದ ಬೇಸಾಯ ಕ್ರಮ ಅಭಿವೃದ್ಧಿಪಡಿಸಲಾಗುತ್ತದೆ. ಮುಂಗಾರು ನೀರಿನಲ್ಲಿ ತಳಿ ಜಯ, ಮಳೆಯಾಶ್ರಿತ ಮತ್ತು ನೀರಾವರಿ ಮಧ್ಯಮವಾರಿ ಭೂಮಿಗೆ ಬಳಸಬಹುದಾಗಿದೆ. ಇದು 140-150 ದಿನ. ರಾಸಿ ಭತ್ತ 125-130 ದಿನಗಳಲ್ಲಿ ಬರ್ತದೆ. ತಳಿಯ ಹೆಸರು ಸಿರಿ 1-2-5-3 140-150 ದಿನದಲ್ಲಿ ಕಟಾವಿಗೆ ಬರ್ತದೆ.
1: ಆಕಾಶವಾಣಿ ಈಗ ಸಮಯ 6:55 ನಿಮಿಷವಾಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ನವದೆಹಲ್ಯಾಂ ಯಶೋಭೂಮಿ ಇತ್ಯತ್ರ ಐಷಮಃ ಸೆಮಿಕಾನ್ ಇಂಡಿಯಾ ಇತ್ಯಸ್ಯೋದ್ಘಾಟನಂ ಕರಿಷ್ಯತಿ. ಅಸ್ಮಿನ್ ಅವಸರೆ ಪ್ರಧಾನಮಂತ್ರಿ ಉಪಸ್ಥಿತಾನ್ ಜನಾನ್ ಅಪಿ ಸಂಬೋಧಯಿಷ್ಯತಿ. ತ್ರಿದಿವಸೀಯಸ್ಯ ಸಮ್ಮೇಳನಸ್ಯ ಪ್ರದರ್ಶನ್ಯಾಃ ಚ ಆಯೋಜನಂ ಸಿಲಿಕಾನ್ ಟು ಸಿಸ್ಟಮ್ ಬಿಲ್ಡಿಂಗ್ ದ ಇಕೋಸಿಸ್ಟಮ್ ಇತ್ಯಸ್ಮಿನ್ ವಿಷಯೆ ಭವಿಷ್ಯತಿ. ಅಸ್ಮಿನ್ ಸಮ್ಮೇಳನೆ ಅರ್ಧಚಾಲಕ ವಿದ್ಯುತ್ ಪ್ರೌದ್ಯೋಗಿಕೀ ಮೂಲ್ಯ ಶೃಂಖಲೆಯ ಸಂಬದ್ಧಾಃ ವೈಶ್ವಿಕಾಃ ಭಾರತೀಯಾಶ್ಚ ಉದ್ಯೋಗಾಃ ನೀತಿ ನಿರ್ಮಾತಾರಃ ನಿವೇಶಕಾಃ ಅನುಸಂಧಾನಕರ್ತಾರಃ ನವೋದ್ಯಮಾಃ ಶೈಕ್ಷಣಿಕ ಸಂಸ್ಥಾಃ ಛಾತ್ರಾಶ್ಚ ಏಕತ್ರಿತಾಃ ಭವಿಷ್ಯಂತಿ. ಉದ್ಘಾಟನಾತ್ ಪೂರ್ವಂ ಪ್ರಧಾನಮಂತ್ರಿ ಹ್ಯಃ ನವದೆಹಲ್ಯಾಂ ಪ್ರಮುಖೈಃ ವೈಶ್ವಿಕ ಮುಖ್ಯ ಕಾರ್ಯಪಾಲಕೈಃ ಸಹ ಅರ್ಧಚಾಲಕ ಸಂಬಂಧಸ್ಯ ವಿಶಿಷ್ಟೋಪವೇಶನಸ್ಯ ಅಧ್ಯಕ್ಷತಾಂ ಕೃತವಾನ್. ಶ್ರೀಮೋದಿ ಭಾರತಸ್ಯ ಅರ್ಧಚಾಲಕ ಕ್ಷೇತ್ರಸ್ಯ ಸುದೃಢೀಕರಣಾಯ ಪ್ರಶಾಸನಸ್ಯ ಉದ್ಯೋಗಕ್ಷೇತ್ರಸ್ಯ ಚ ಮಧ್ಯೆ ಘನಿಷ್ಠ ಸಹಕಾರ್ಯಸ್ಯ ಅವಶ್ಯಕತಾಯೈ ಬಲಂ ಪ್ರದತ್ತವಾನ್. ಭಾಜಪೇಜಿ ದಲಂ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಜನ್ಮದಿವಸಸ್ಯೋಪಲಕ್ಷೆ ಅದ್ಯ ಆರಭ್ಯ ಮಾಸೈಕ ಪರ್ಯಂತಂ ರಾಷ್ಟ್ರವ್ಯಾಪಿ ಸೇವಾ ಸಂಕಲ್ಪ ಅಭಿಯಾನಂ ಆಯೋಜಯಿಷ್ಯತಿ. ಅಸ್ಯ ಅಭಿಯಾನಸ್ಯ ಕೇಂದ್ರೆ ಜನಸೇವಾಯಾಂ ಪ್ರಧಾನಮಂತ್ರಿಣಃ ಪ್ರತಿಬದ್ಧತಾಯಾಃ ಪ್ರಕಾಶನಂ ತಥಾ ವಿಶೇಷತಃ ಯುವಜನಾನಾಂ ಸೇವಾಕಾರ್ಯೇಷು ಪ್ರವೃತ್ತ್ಯರ್ಥಂ ಪ್ರೋತ್ಸಾಹನಂ ಭವಿಷ್ಯತಿ. ಅನೇನ ಅಭಿಯಾನೇನ ಗುಜರಾತ್ ರಾಜ್ಯಸ್ಯ ಮುಖ್ಯಮಂತ್ರಿ ರೂಪೇಣ ಶ್ರೀಮೋದಿನಃ ಏಕಾಧಿಕ ದ್ವಿಸಹಸ್ರ ತಮಸ್ಯ ವರ್ಷಸ್ಯ ಅಕ್ಟೋಬರ್ ಮಾಸಸ್ಯ ಸಪ್ತಮೇ ದಿನಾಂಕೆ ಶಪಥ ಗ್ರಹಣಸ್ಯ ಪಂಚವಿಂಶತಿ ವರ್ಷ ಪೂರ್ತಿರಪಿ ಸ್ಮರಿಷ್ಯತೆ. ಪ್ರಧಾನಮಂತ್ರಿಣಃ ಜನ್ಮದಿವಸಃ ಅದ್ಯ ಸೇವಾದಿವಸರೂಪೇಣ ಆಚರಿಷ್ಯತೆ ತಥಾ ದೇಶಸ್ಯ ವಿಭಿನ್ನೇಷು ಭಾಗೇಷು ರಕ್ತದಾನ ಶಿಬಿರಾಣಿ ಆಯೋಜಯಿಷ್ಯಂತೆ. ಅದ್ಯ ಸಾಯಂಕಾಲೆ ಆಶೀರ್ವಾದ್ ಕಾ ದಿಯಾ ಇತಿ ಕಾರ್ಯಕ್ರಮಮಪಿ ಆಯೋಜಯಿಷ್ಯತೆ. ಅಸ್ಮಿನ್ ಕಾರ್ಯಕ್ರಮೆ ಪರಿವಾರಾಃ ಪ್ರಧಾನಮಂತ್ರಿಣಃ ಪಂಚವಿಂಶತಿ ವರ್ಷೀಯ ಜನಸೇವಾಯೈ ಕೃತಜ್ಞತಾಂ ಪ್ರಕಟಯಂತಃ ದೀಪಾಃ ಪ್ರಜ್ವಾಲಯಿಷ್ಯಂತೆ. ಅದ್ಯ ಪ್ರಧಾನಮಂತ್ರಿ ವಿಶ್ವಕರ್ಮಾ ಯೋಜನಾಯಾಃ ತ್ರಿವರ್ಷಾಃ ಪೂರಿತಾಃ. ಅಸ್ಯಾಃ ಯೋಜನಾಯಾಃ ಅಂತರ್ಗತಂ

ತ್ರಿಂಶಲ್ಲಕ್ಷ ಲಾಭಾರ್ಥಿನಾಂ ಪಂಜೀಕರಣೇನ ಮಹತ್ವಪೂರ್ಣ ಸೋಪಾನಂ ಅಧಿಗತಮಸ್ತಿ. ಪ್ರಧಾನಮಂತ್ರಿಣ ನರೇಂದ್ರ ಮೋದಿನ 23rd-2000 ವರ್ಷೆ ಅಸ್ಯಾಃ ಯೋಜನಾಯಾಃ ಶುಭಾರಂಭಃ ಕೃತಃ ಆಸೀತ್. ಅಸ್ಯಾಃ ಯೋಜನಾಯಾಃ ಉದ್ದೇಶ್ಯಂ ಅಷ್ಟಾದಶಸು ನಿರ್ದಿಷ್ಟೇಷು ಪಾರಂಪರಿಕ ವ್ಯವಸಾಯೇಷು ಸಂಲಗ್ನೇಭ್ಯಃ ಕರ್ಮಿಭ್ಯಃ ಶಿಲ್ಪಕಾರೇಭ್ಯಶ್ಚ ಆರಂಭಾತ್ ಅಂತಿಮ ಚರಣ ಪರ್ಯಂತಂ ಸರ್ವವಿಧ ಸಹಾಯತಾಂ ಪ್ರದಾತುಂ ಅಸ್ತಿ. ತಮಿಳುನಾಡು ರಾಜ್ಯೆ ಮಧುರಾಂತಕಂ ಧಾರಾಪುರಂ ಚೇತ್ಯೇತಯೋಃ ವಿಧಾನಸಭಾ ನಿರ್ವಾಚನ ಕ್ಷೇತ್ರಯೋಃ ಆಯೋಕ್ಷ್ಯಮಾನೇಭ್ಯಃ ಉಪನಿರ್ವಾಚನೇಭ್ಯಃ ಅದ್ಯ ನಾಮಾಂಕನ ಪತ್ರ ಪ್ರಸ್ತುತೇಃ ಅಂತಿಮಃ ದಿವಸಃ ಅಸ್ತಿ. ಮತದಾನಂ ಆಗಾಮಿ ಮಾಸಸ್ಯ ಷಷ್ಠೇ ದಿನಾಂಕೇ ಭವಿಷ್ಯತಿ. ಮತಗಣನಾ ಚ ಆಗಾಮಿ ಮಾಸಸ್ಯ ನವಮೇ ದಿನಾಂಕೇ ಭವಿಷ್ಯತಿ. ಭಾರತೇನ ಸ್ವಘೋಷಿತಃ ಪಾಕಿಸ್ತಾನ ಚೀನ ಸೀಮಾ ಸಂಯುಕ್ತಾಯೋಗಃ ಅಸ್ವೀಕೃತಃ. ಭಾರತಸ್ಯ ಕಥನಮಸ್ತಿ ಯತ್ ಅವೈಧೇನ ಬಲಪೂರ್ವಕೇಣ ಚ ಆಧಿಪತ್ಯೇನ ಅಧೀನ ಭಾರತೀಯ ಪ್ರದೇಶ ಸಂಬದ್ಧಾಸು ವ್ಯವಸ್ಥಾಸು ಪ್ರವೇಶಾಯ ಪಾಕಿಸ್ತಾನಸ್ಯ ಕಶ್ಚಿದಪಿ ವೈಧಾನಿಕಾಧಿಕಾರಃ ನಾಸ್ತಿ. ಭಾರತರ್ತು ವಿಜ್ಞಾನ ವಿಭಾಗೇನ ಅದ್ಯ ಬಿಹಾರ ಉಪಹಿಮಾಲಯ ಪಶ್ಚಿಮ ಬಂಗಾಳ ಕೇರಳಂ ತಮಿಳುನಾಡು ಪ್ರದೇಶು ಪೂರ್ವೋತ್ತರ ಭಾರತಸ್ಯ ಕೇಶುಚಿತ್ ಭಾಗೇಶು ಚ ಪ್ರಚಂಡ ವೃಷ್ಟಿ ಭವಿಷ್ಯತಿ ಇತಿ ಪೂರ್ವಾನುಮಾನಂ ಕೃತಮಸ್ತಿ. ಪುರುಷ ಕ್ರಿಕೆಟ್ ಕ್ರೀಡಾಯಾಂ ಅದ್ಯ ಸಾಯಂ 7:30 ದಿಲ್ಯಾಃ ಅರುಣ ಜೇಟ್ಲಿ ಕ್ರೀಡಾಂಗಣೆ ಶೃಂಖಲಾಯಾಃ ತೃತೀಯಾಂತಿಮಾಯಾಂ 20-20 ಅಂತಾರಾಷ್ಟ್ರೀಯ ಕ್ರೀಡಾಯಾಂ ಭಾರತಂ ಅಫ್ಘಾನಿಸ್ತಾನದಲಂ ಸಮ್ಮುಖೀಕರಿಷ್ಯತಿ ಇತಿ ವಾರ್ತಾಃ.

ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 7 ಗಂಟೆಯಾಗಿದೆ. ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 7:15 ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಔಷಧಿ ಗಿಡಮೂಲಿಕಾ ಪ್ರಾಧಿಕಾರ ಕಾರ್ಯಚಟುವಟಿಕೆಗಳು, ಇದರಲ್ಲಿ ಭಾಗವಹಿಸುತ್ತಾರೆ ಅರಸಲನ್ IFS ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಕರ್ನಾಟಕ ರಾಜ್ಯ ಔಷಧಿ ಗಿಡಮೂಲಿಕಾ ಪ್ರಾಧಿಕಾರ ಬೆಂಗಳೂರು, ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ.

ಕೇಳುಗರೆ ಗಮನಿಸಿ, ಈ ಒಂದು ಪ್ರಕಟಣೆಯಲ್ಲಿ ಬೆಂಗಳೂರು ನಗರ ಕಸ್ಟಮ್ಸ್ ಕಮಿಷನರೇಟ್, ನಗರ ಸುಂಕ ಆಯುಕ್ತಾಲಯ ದಿನಾಂಕ 19/9/26 ರೋಜ್ಗಾರ್ ಮೇಳವನ್ನು ಆಯೋಜಿಸಿದ್ದು, ಮಾನ್ಯ ಪ್ರಧಾನಮಂತ್ರಿಗಳು ಇದರಲ್ಲಿ ಅಂತರ್ಜಾಲದ ಮೂಲಕ ಎಲ್ಲರನ್ನೂ ಉದ್ದೇಶಿಸಿ ಮಾತನಾಡುತ್ತಾರೆ. ಇದರಲ್ಲಿ ಕೇಂದ್ರ ಮಂತ್ರಿಗಳು, ಲೋಕಸಭಾ ಸದಸ್ಯರು, ವಿಧಾನಸಭಾ ಸದಸ್ಯರು ಹಾಗೂ ಸುಮಾರು 400 ಜನ ಭಾಗವಹಿಸುವ ನಿರೀಕ್ಷೆ ಇದೆ. ಈ ಕಾರ್ಯಕ್ರಮವು 19/9/26 ಬೆಳಗ್ಗೆ 8 ಗಂಟೆಗೆ ಆರಂಭವಾಗಲಿದ್ದು, ಬೆಂಗಳೂರಿನ ಜಾಲಹಳ್ಳಿಯ ಎನ್ಎಸಿಐಎನ್ ಕ್ಯಾಂಪಸ್ನಲ್ಲಿ ನಡೆಯಲಿದೆ ಎಂದು ಬೆಂಗಳೂರು ನಗರ ಸೀಮಾ ಸುಂಕ ಆಯುಕ್ತರು ಪ್ರಕಟಣೆ ತಿಳಿಸುತ್ತದೆ.

0: ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ.
1: ಸಮಯ ಸರಿಯಾಗಿ 7:00 ಆಗಿದೆ. ಈಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ನಾಳೆ ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ, ಭದ್ರತೆ ಮತ್ತು ಸಾರ್ವಜನಿಕ ಸುರಕ್ಷತೆ ದೃಷ್ಟಿಯಿಂದ ಕಟ್ಟುನಿಟ್ಟಿನ ಬಿಗಿಕ್ರಮ, ಜನರ ಸಮಸ್ಯೆಗಳಿಗೆ ಸ್ಪಂದನೆ, ತ್ವರಿತ ಪರಿಹಾರ ಮತ್ತು ಪರಿಣಾಮಕಾರಿ ಆಡಳಿತ ಸರ್ಕಾರದ ಆದ್ಯತೆ, ಉಪಮುಖ್ಯಮಂತ್ರಿ ಭರವಸೆ. ಯುವಜನರಲ್ಲಿ ಶಿಸ್ತು ಸೇವಾ ಮನೋಭಾವ ಬೆಳೆಸಲು ರಾಜ್ಯದಲ್ಲಿ ಭಾರತ್ ಜೋಡೋ ಸಂಘಗಳ ಸ್ಥಾಪನೆ, ಸಮಾಜ ಕಲ್ಯಾಣ ಸಚಿವರ ಹೇಳಿಕೆ. 2024 ಸಾಲಿನ ಪ್ರತಿಷ್ಠಿತ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಕನ್ನಡ ಚಿತ್ರರಂಗದ ಹಿರಿಯ ನಟ ಅನಂತನಾಗ್ ಭಾಜನ. ಈಗ ವಾರ್ತೆಗಳ ವಿವರ. ನಾಳೆ ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದ್ದು, ಕರಾವಳಿ ಭಾಗದ ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚೆಯಾಗುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಮತ್ತು ಸಂಪುಟ ದರ್ಜೆ ಸಚಿವರ ಭದ್ರತೆ ಮತ್ತು ಸಾರ್ವಜನಿಕರ ಸುರಕ್ಷತೆಯ ದೃಷ್ಟಿಯಿಂದ ಇಂದು ಸಂಜೆ 4 ಸೆಪ್ಟೆಂಬರ್ 19 10 ಗಂಟೆಯವರೆಗೆ ನಗರದ ನಿಗದಿತ ಪ್ರದೇಶಗಳಲ್ಲಿ ಡ್ರೋಣ್ ಹಾರಾಟ ನಿಷೇಧಿಸಲಾಗಿದೆ. ಮಂಗಳೂರಿನ ಮೇರಿಹಿಲ್ ಹೆಲಿಪ್ಯಾಡ್ನ ಸುತ್ತ ಹಾಗೂ ಮುಖ್ಯಮಂತ್ರಿ ಅವರ ವಾಸ್ತವ್ಯದ ಹೋಟೆಲ್ ತಾಜ್ ವಿವಾಂತದ ಸುತ್ತ ಮತ್ತು ಸಚಿವ ಸಂಪುಟ ಸಭೆ ನಡೆಯುವ ಪಡೀಲ್ನಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿ ಪ್ರಜಾಸೌಧದ ಸುತ್ತಲಿನ 1 ವ್ಯಾಪ್ತಿಯನ್ನು ತಾತ್ಕಾಲಿಕ ಕೆಂಪು ವಲಯ ಎಂದು ಘೋಷಿಸಲಾಗಿದ್ದು, ನಗರದ ಪ್ರಮುಖ ಹಾಗೂ ಜನನಿಬಿಡ ಪ್ರದೇಶಗಳು, ಮುಖ್ಯ ರಸ್ತೆಗಳು, ಬಸ್ ಹಾಗೂ ರೈಲ್ವೆ ನಿಲ್ದಾಣಗಳಲ್ಲಿ ಪೊಲೀಸರು ದಿಢೀರ್ ಭದ್ರತಾ ತಪಾಸಣೆ ನಡೆಸುವ ಮೂಲಕ ಹೈ ಅಲರ್ಟ್ ಘೋಷಿಸಿದ್ದಾರೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ತಡೆಯಲು ವಿಧ್ವಂಸಕ ಕೃತ್ಯ ತಪಾಸಣಾ ತಂಡ ಹಾಗೂ ಶ್ವಾನದಳದ ಸಿಬ್ಬಂದಿ ಜಂಟಿ ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಪರಿಶೀಲನೆಗಾಗಿ ಮೆಟಲ್ ಡಿಟೆಕ್ಟರ್, ಎಕ್ಸ್ಪ್ಲೋಸಿವ್ ಡಿಟೆಕ್ಟರ್ ಹಾಗೂ ವಿಶೇಷ ತರಬೇತಿ ಪಡೆದ ಸ್ನಿಪ್ಪರ್ ಡಾಗ್ಗಳನ್ನು ಬಳಸಲಾಗುತ್ತಿದ್ದು, ಅನುಮಾನಾಸ್ಪದ ವಾಹನಗಳು ಮತ್ತು ವಸ್ತುಗಳ ಕುರಿತು ಸ್ಥಳದಲ್ಲೇ ತೀವ್ರ ಶೋಧ ನಡೆಸಲಾಗುತ್ತಿದೆ ಎಂದು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ. ಜನರ ಸಮಸ್ಯೆಗಳಿಗೆ ಸ್ಪಂದನೆ, ತ್ವರಿತ ಪರಿಹಾರ ಮತ್ತು ಪರಿಣಾಮಕಾರಿ ಆಡಳಿತ ಸರ್ಕಾರದ ಆದ್ಯತೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಸರ್ಕಾರಿ ಸೇವೆಗಳನ್ನು ಪಡೆಯಲು ಜನರು ಕಚೇರಿಗಳಿಗೆ ಅಲೆದಾಡುವ ಪರಿಸ್ಥಿತಿ ಇರಬಾರದು. ಕಂದಾಯ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪ್ರಜಾಸೇವಾ ಅಭಿಯಾನದ ಮೂಲಕ ಸ್ವೀಕರಿಸಲಾಗುತ್ತಿರುವ ಅರ್ಜಿಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡುವಂತೆ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದಿದ್ದಾರೆ. ಪ್ರಜಾಸೇವಾ ಅಭಿಯಾನದಲ್ಲಿ ಕಂದಾಯ ಇಲಾಖೆಗೆ ಸಂಬಂಧಿಸಿದಂತೆ ಪಹಣಿ ತಿದ್ದುಪಡಿ, ಪೋಡಿ, ಪಿಂಚಣಿ ಸೇರಿದಂತೆ ಹಲವು ಅರ್ಜಿಗಳು ಸಲ್ಲಿಕೆಯಾಗುತ್ತಿವೆ. ಇಂತಹ ಅರ್ಜಿಗಳು ಕಚೇರಿ

0: ಕಚೇರಿಗಳಲ್ಲಿ ಅನಗತ್ಯವಾಗಿ ವಿಳಂಬವಾಗದಂತೆ ನಿಗದಿತ ಅವಧಿಯಲ್ಲಿ ವಿಲೇವಾರಿ ಮಾಡಿ ಜನರಿಗೆ ಸೇವೆ ಒದಗಿಸಬೇಕು ಎಂದು ನಿರ್ದೇಶಿಸಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಬೆಂಗಳೂರಿನ ಕೃಷ್ಣಾ ಭಾಗ್ಯ ಜಲ ನಿಗಮದ ಸಭಾಂಗಣದಲ್ಲಿ ನಿನ್ನೆ ಕಾವೇರಿ ನೀರಾವರಿ ನಿಗಮದ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಭೆಯಲ್ಲಿ ಕೈಗೊಂಡ ನಿರ್ಣಯಗಳ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಜಲಸಂಪನ್ಮೂಲ ಖಾತೆ ಸಚಿವ ಚಲುವರಾಯಸ್ವಾಮಿ, ಅಣೆಕಟ್ಟುಗಳಲ್ಲಿನ ನೀರಿನ ಸಂಗ್ರಹ, ಒಳಹರಿವು ಹಾಗೂ ಹೊರಹರಿವಿನ ನಿಖರ ಅಂಕಿಅಂಶಗಳನ್ನು ದಿನಕ್ಕೆರಡು ಬಾರಿ ಕಡ್ಡಾಯವಾಗಿ ದಾಖಲಿಸಲು ಸೂಚಿಸಲಾಗಿದ್ದು, 800 ವರ್ಷಗಳಷ್ಟು ಪುರಾತನವಾದ ಮಂದಗೆರೆ ಹಾಗೂ ಹೇಮಗಿರಿ ಕಿರು ಅಣೆಕಟ್ಟುಗಳ ಶಿಥಿಲಾವಸ್ಥೆಯನ್ನು ಗಂಭೀರವಾಗಿ ಪರಿಗಣಿಸಿ ಸೋರಿಕೆ ತಡೆದು ತುರ್ತು ಪುನಶ್ಚೇತನ ಕಾಮಗಾರಿ ಕೈಗೆತ್ತಿಕೊಳ್ಳುವಂತೆ ಸಭೆಯಲ್ಲಿ ನಿರ್ದೇಶನ ನೀಡಲಾಯಿತು ಎಂದಿದ್ದಾರೆ. ಲಭ್ಯವಿರುವ ಒಟ್ಟು ನೀರಿನಲ್ಲಿ 20% ಕುಡಿಯುವ ನೀರಿಗಾಗಿ ಕಾಯ್ದಿರಿಸುವ ಜೊತೆಗೆ ತುಮಕೂರು, ಬಸರಾಳು ಹಾಗೂ ನಾಗಮಂಗಲ ಭಾಗದ ಕೆರೆ ಕಟ್ಟೆಗಳಿಗೆ 3 ದಿನಕ್ಕೊಮ್ಮೆ ನೀರು ಹರಿಸಲು ಸಭೆಯಲ್ಲಿ ಸೂಚನೆ ನೀಡಲಾಯಿತು ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಯುವಜನರಲ್ಲಿ ಶಿಸ್ತು, ಸೇವಾ ಮನೋಭಾವ ಮತ್ತು ಸಂಘಟನಾತ್ಮಕ ಕೌಶಲ ಬೆಳೆಸಲು ರಾಜ್ಯದಲ್ಲಿ ಭಾರತ್ ಜೋಡೋ ಸಂಘಗಳನ್ನು ಸ್ಥಾಪಿಸಲಾಗುತ್ತಿದೆ ಎಂದು ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಯುವಕರು ಸಂಘದ ಸದಸ್ಯತ್ವ ಪಡೆದು ದೇಶದ ಪ್ರಗತಿಗೆ ಕೈಜೋಡಿಸಬೇಕು. ಯುವಕರನ್ನು ಉತ್ತಮ ದಾರಿಯಲ್ಲಿ ತೆಗೆದುಕೊಂಡು ಹೋಗಲು ಭಾರತ್ ಜೋಡೋ ಯುವಕ ಸಂಘಗಳ ಸ್ಥಾಪನೆ ಮಾಡಲಾಗುತ್ತಿದ್ದು, ರಾಜ್ಯದಲ್ಲಿ 10,000 ಸಂಘಗಳನ್ನು ಸ್ಥಾಪಿಸುವ ಗುರಿ ಹೊಂದಲಾಗಿದೆ ಎಂದರು. ಪ್ರತಿ ಯುವ ಸಂಘಕ್ಕೆ ವಾರ್ಷಿಕ 10 ಲಕ್ಷ ರೂಪಾಯಿ ಅನುದಾನ ನೀಡಲಾಗುತ್ತಿದೆ. ಸಂಘಗಳ ಮೂಲಕ ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳು, ಪರಿಸರ ಸಂರಕ್ಷಣೆ, ಸ್ವಚ್ಛತಾ ಅಭಿಯಾನ, ಜಲ ಸಂರಕ್ಷಣೆ, ಆರೋಗ್ಯ ಮತ್ತು ಯೋಗ ಸೇರಿದಂತೆ ವಿವಿಧ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಸಚಿವರು ಹೇಳಿದರು. ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಮಾಸ್ಟರ್ ಪ್ಲಾನ್ಗೆ ವಿರುದ್ಧವಾಗಿ ರಸ್ತೆ ನಿರ್ಮಾಣ ಮಾಡಿದರೆ ಸಂಬಂಧಿಸಿದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಎಚ್ಚರಿಕೆ ನೀಡಿದ್ದಾರೆ. ಬಿಎಂಆರ್ಡಿಎ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಗಳಲ್ಲಿ ರಸ್ತೆ ಸೇರಿದಂತೆ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳುವಾಗ ನಿಗದಿತ ಮಾಸ್ಟರ್ ಪ್ಲಾನ್ ಹಾಗೂ ಯೋಜನಾ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ನಿಯಮ ಉಲ್ಲಂಘಿಸಿ ಕಾಮಗಾರಿ ನಡೆಸಿದರೆ ಸಂಬಂಧಿಸಿದ ಅಧಿಕಾರಿಗಳನ್ನು ಜವಾಬ್ದಾರರನ್ನಾಗಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳ ಸಮಗ್ರ ಅಭಿವೃದ್ಧಿಗೆ ಯೋಜನಾ ನಿಯಮಗಳನ್ನು ಪಾಲಿಸುವುದು ಅಗತ್ಯವಾಗಿದ್ದು, ಸ್ಥಳೀಯ ಮಟ್ಟದಲ್ಲಿ ಕೈಗೊಳ್ಳುವ ಕಾಮಗಾರಿಗಳು ಭವಿಷ್ಯದ ನಗರದ ಅಭಿವೃದ್ಧಿಗೆ ತೊಂದರೆಯಾಗದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಸಚಿವ ಕೃಷ್ಣ ಬೈರೇಗೌಡ ಸೂಚಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. 2024 ಸಾಲಿನ ಪ್ರತಿಷ್ಠಿತ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಕನ್ನಡ ಚಿತ್ರರಂಗದ ಹಿರಿಯ ನಟ ಅನಂತ್ನಾಗ್ ಭಾಜನರಾಗಿದ್ದಾರೆ. ಭಾರತೀಯ ಚಿತ್ರರಂಗಕ್ಕೆ ಅನಂತ್ನಾಗ್ ಅವರು ನೀಡಿದ ಕೊಡುಗೆಯನ್ನು ಗುರುತಿಸಿ ಪ್ರತಿಷ್ಠಿತ ಪ್ರಶಸ್ತಿ ಪ್ರಕಟಿಸಲಾಗಿದೆ. ಇದೇ ತಿಂಗಳ 22ರಂದು ಗುಜರಾತ್ನ ಕೆವಾಡಿಯಾದಲ್ಲಿ ನಡೆಯಲಿರುವ 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅನಂತ್ನಾಗ್ ಅವರಿಗೆ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುವುದು. ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಭಾರತೀಯ ಚಿತ್ರರಂಗದ ದಂತಕಥೆ ಅನಂತ್ನಾಗ್ ಅವರಿಗೆ ಅಭಿನಂದನೆಗಳು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಕ್ಸ್ ಮಾಧ್ಯಮದಲ್ಲಿ ಅಭಿನಂದಿಸಿದ್ದಾರೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ರಾಜ್ಯ ಖಾತೆ ಸಚಿವ ಡಾ ಎಲ್ ಮುರುಗನ್, ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವು ಕೇಂದ್ರ ಸಚಿವರು ಅನಂತ್ನಾಗ್ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಭಾರತ ಸರ್ಕಾರದ ಹೊಸ ಮತ್ತು ದೂರದೃಷ್ಟಿಯ ಶಿಕ್ಷಣ ನೀತಿಯಾಗಿದ್ದು 1968 ಭಾರತೀಯ ಶಾಲಾ ಶಿಕ್ಷಣದಲ್ಲಿ 10+2 ವ್ಯವಸ್ಥೆ ಜಾರಿಯಲ್ಲಿತ್ತು. ಕೇಂದ್ರ ಸಚಿವ ಸಂಪುಟವು 2020 ಜುಲೈ 29

0: ತಿಳಿಸುವ ದೃಷ್ಟಿಕೋನವನ್ನು ಮುಂದಿಟ್ಟಿದೆ. ವಿದ್ಯಾರ್ಥಿಗಳು ತಮ್ಮ ಆಸಕ್ತಿ ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿ ವಿಭಿನ್ನ ವಿಷಯಗಳನ್ನು ಕಲಿಯಲು ಹೆಚ್ಚು ಅವಕಾಶ ಕಲ್ಪಿಸುವುದು ಇದರ ಆಶಯವಾಗಿದೆ. 2021ರಲ್ಲಿ ಆರಂಭವಾದ ನಿಪುಣ್ ಭಾರತ್ ಕಾರ್ಯಕ್ರಮವು ಮಕ್ಕಳಲ್ಲಿ ಮೂರನೇ ತರಗತಿಯೊಳಗೆ ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಬೆಳೆಸುವ ಗುರಿಯನ್ನು ಹೊಂದಿದ್ದು, ದಾಖಲೆಯ ಪ್ರಕಾರ ವಿದ್ಯಾಪ್ರವೇಶದೊಂದಿಗೆ 8.9 ಲಕ್ಷ ಶಾಲೆಗಳ 4.2 ಕೋಟಿ ಹೆಚ್ಚು ಮಕ್ಕಳನ್ನು ಇದು ತಲುಪಿದೆ. ಗಣೇಶೋತ್ಸವ ಮೆರವಣಿಗೆ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಬೆಸ್ಕಾಂ, ಪೊಲೀಸ್ ಮತ್ತು ಕಂದಾಯ ಇಲಾಖೆಗಳು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಕೋಲಾರ ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಯಾವುದೇ ಗಲಾಟೆಗಳಿಗೆ ಆಸ್ಪದ ನೀಡದಂತೆ ಪೊಲೀಸ್ ಇಲಾಖೆ ಕ್ರಮ ವಹಿಸಬೇಕು. ನಿಗದಿತ ದಿನಗಳಂದು ಕಡ್ಡಾಯವಾಗಿ ಮದ್ಯ ಮಾರಾಟ ನಿಷೇಧಿಸಲು ಕ್ರಮ ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ, ಭದ್ರತೆ ಮತ್ತು ಸಾರ್ವಜನಿಕ ಸುರಕ್ಷತೆ ದೃಷ್ಟಿಯಿಂದ ಕಟ್ಟುನಿಟ್ಟಿನ ಬಿಗಿ ಕ್ರಮ. ಜನರ ಸಮಸ್ಯೆಗಳಿಗೆ ಸ್ಪಂದನೆ, ತ್ವರಿತ ಪರಿಹಾರ ಮತ್ತು ಪರಿಣಾಮಕಾರಿ ಆಡಳಿತ ಸರ್ಕಾರದ ಆದ್ಯತೆ, ಉಪಮುಖ್ಯಮಂತ್ರಿ ಭರವಸೆ. ಯುವಜನರಲ್ಲಿ ಶಿಸ್ತು ಸೇವಾ ಮನೋಭಾವ ಬೆಳೆಸಲು ರಾಜ್ಯದಲ್ಲಿ ಭಾರತ್ ಜೋಡೋ ಸಂಘಗಳ ಸ್ಥಾಪನೆ, ಸಮಾಜ ಕಲ್ಯಾಣ ಸಚಿವರ ಹೇಳಿಕೆ. 2024ನೇ ಸಾಲಿನ ಪ್ರತಿಷ್ಠಿತ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಕನ್ನಡ ಚಿತ್ರರಂಗದ ಹಿರಿಯ ನಟ ಅನಂತನಾಗ್ ಭಾಜನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಸಮಯ ಸರಿಯಾಗಿ 7:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ
2: ವನಸ್ಪಂದನ ವನಸ್ಪಂದನ ಪರಿಸರ
3: ವನಸ್ಪಂದನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಕರ್ನಾಟಕ ರಾಜ್ಯ ಔಷಧಿ ಗಿಡಮೂಲಿಕಾ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅರಸಲನ್ ಐಎಫ್ಎಸ್. ಕೇಳಿ ಕಾರ್ಯಕ್ರಮ ವನಸ್ಪಂದನ.
4: ಕೇಳುಗರಿಗೆಲ್ಲ ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾವು ನಮ್ಮ ದೈನಂದಿನ ಜೀವನದಲ್ಲಿ ಔಷಧೀಯ ಸಸ್ಯಗಳು ಮತ್ತು ಗಿಡಮೂಲಿಕೆಗಳ ಬೃಹತ್ ಬಳಕೆಯನ್ನು ನೋಡ್ತಾ ಇದ್ದೀವಿ. ನೈಸರ್ಗಿಕ ಸಸ್ಯಗಳು ಮತ್ತು ಶ್ರೀಮಂತ ಔಷಧೀಯ ಗುಣಗಳನ್ನು ಹೊಂದಿರುವ ಗಿಡಮೂಲಿಕೆಗಳ ಬೇಡಿಕೆ ಹೆಚ್ಚಾಗ್ತಾನೆ ಇದೆ. ನಮ್ಮ ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ಹಲವು ಪ್ರಮುಖ ಔಷಧೀಯ ಸಸ್ಯಗಳಿವೆ. ಈ ಸಂಪತ್ತಿನ ರಕ್ಷಣೆ ಕರ್ನಾಟಕ ರಾಜ್ಯ ಔಷಧ ಗಿಡಮೂಲಕ ಪ್ರಾಧಿಕಾರದ ಕಾರ್ಯ ಚಟುವಟಿಕೆಗಳು, ಯೋಜನೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪಡ್ಕೊಳ್ಳೋಣ. ಇದನ್ನೆಲ್ಲ ತಿಳಿಸೋದಕ್ಕೆ ನಮ್ಮ ಜೊತೆಯಾಗಿದ್ದಾರೆ ಕರ್ನಾಟಕ ರಾಜ್ಯ ಔಷಧಿ ಗಿಡಮೂಲಿಕೆ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅರಸಲನ್ ಐಎಫ್ಎಸ್ ಅವರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
5: ನಮಸ್ಕಾರ.
4: ಮೊದಲಿಗೆ ಈ ಕ್ಯಾಂಪ ಅಂದ್ರೆ ಕರ್ನಾಟಕ ರಾಜ್ಯ ಔಷಧೀಯ ಸಸ್ಯ ಪ್ರಾಧಿಕಾರದ ಪರಿಚಯ ಮಾಡಿಕೊಡಿ.
5: ಕರ್ನಾಟಕ ರಾಜ್ಯ ಔಷಧಿ ಗಿಡಮೂಲಿಕಾ ಪ್ರಾಧಿಕಾರ 2002ರಲ್ಲಿ ಸ್ಥಾಪಿಸಲಾಗಿತ್ತು. ಇದು ಒಂದು ನಾನ್ ಫಾರ್ ಪ್ರಾಫಿಟ್ ಸೊಸೈಟಿ. ಮುಖ್ಯ ಉದ್ದೇಶ ಏನಂದ್ರೆ ಔಷಧಿ ಸಸ್ಯಗಳದ್ದು ಸಂರಕ್ಷಣೆ, ಅಭಿವೃದ್ಧಿ ಮತ್ತು ಸುಸ್ಥಿರ ನಿರ್ವಹಣೆ. ಈ ಸಂಸ್ಥೆ ಏನಿದೆ, ಇದು ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ ಅಧೀನದಲ್ಲಿ ಬರುತ್ತೆ. ಅರಣ್ಯ ಸಚಿವರು ಇದರ ಗವರ್ನಿಂಗ್ ಬಾಡಿದು ಚೇರ್ಮನ್ ಆಗಿದ್ದಾರೆ. ಕಾಂಪಾ ರಾಷ್ಟ್ರೀಯ ಔಷಧಿ ಗಿಡಮೂಲಿಕಾ ಮಂಡಳಿ ನವದೆಹಲಿದು ಒಂದು ನೋಡಲ್ ಏಜೆನ್ಸಿ ಆಗು ಕೆಲಸ ಮಾಡುತ್ತೆ. ಇದರದು ಕೆಲಸ ಕೇಂದ್ರ ಸರ್ಕಾರದು ಏನ್ ಸ್ಕೀಮ್ಸ್ ಇದೆ ಇದನ್ನು ಕೋಆರ್ಡಿನೇಟ್, ಮಾನಿಟರಿಂಗ್ ಮತ್ತು ಇಂಪ್ಲಿಮೆಂಟೇಶನ್ ಮಾಡುತ್ತೆ. ಒಂದು ವಾಕ್ಯದಲ್ಲಿ ಹೇಳಬೇಕಂದ್ರೆ ಕಾಂಪಾ ಒಂದು ಕಾಮನ್ ಪ್ಲಾಟ್ಫಾರ್ಮ್. ಎಲ್ಲಾ ಬೇರೆ ಬೇರೆ ತರದ ಸ್ಟೇಕ್ ಹೋಲ್ಡರ್ಸ್, ಪಾಲ್ದಾರರು ಏನಿದ್ದಾರೆ, ರೈತರು ಏನಿದೆ, ಇಂಡಸ್ಟ್ರೀಸ್, ಕಲೆಕ್ಟರ್ಸ್ ಮತ್ತು ಗೌರ್ಮೆಂಟ್ ಬಾಡೀಸ್, ಇನ್ಸ್ಟಿಟ್ಯೂಷನ್ಸ್, ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್, ಎಲ್ರಿಗೂ ಒಂದು ಕಾಮನ್ ಪ್ಲಾಟ್ಫಾರ್ಮ್ ಕೊಡುತ್ತೆ ಔಷಧಿ ಸಸ್ಯಗಳದು ಅಭಿವೃದ್ಧಿಗಾಗಿ.
4: ಕ್ಯಾಂಪ ಬಗ್ಗೆ ಹೇಳಿದ್ರಿ, ನಮ್ಮ ಕರ್ನಾಟಕದಲ್ಲಿರುವ ಔಷಧಿ ಸಸ್ಯಗಳ ಬಗ್ಗೆ ಮಾಹಿತಿ ನೀಡೋದಾದ್ರೆ.
5: ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಔಷಧಿ ಸಸ್ಯಗಳು ಇದಾವೆ. ರಾಜ್ಯದಲ್ಲಿ ಸುಮಾರು 4,500 ಹೂ ಬಿಡುವ ಸಸ್ಯ ಪ್ರಭೇದಗಳಿದ್ದು, ಅವುಗಳಲ್ಲಿ ಸುಮಾರು 1956 ಪ್ರಭೇದಗಳು ಔಷಧೀಯ ಮೌಲ್ಯ ಹೊಂದಿದವೆ. ಇದರಲ್ಲಿ 1698 ಔಷಧೀಯ ಸಸ್ಯಗಳು ಕಾಡಲ್ಲಿ ಸಿಗ್ತವೆ. ಉಳಿದಿರುವ ಸಸ್ಯಗಳೇನಿದಾವೆ, ಇದು ರೈತರು ಜಮೀನಲ್ಲಿ ಬೆಳೀತಾರೆ ಅಥವಾ ಅರಣ್ಯೇತರ ಪ್ರದೇಶದಲ್ಲಿ ನಮಗೆ ಸಿಗ್ತವೆ. ಉದಾಹರಣೆಗಾಗಿ ಕಾಡಿಂದ ನಮಗೆ ಅಳಲೆ, ತಾರೆ, ಅರ್ಜುನ

0: ಅರ್ಜುನ, ಅಶೋಕ, ಗಾರ್ಸಿನಿಯಾ, ರಾಮಪತ್ರೆ ಇತ್ಯಾದಿ ಸಿಗ್ತವೆ. ಕಲ್ಟಿವೇಟೆಡ್ ಸ್ಪೀಶೀಸ್ ಅಂದ್ರೆ ಜಮೀನ್ಗಳಲ್ಲಿ ಬೆಳೆಸುವ ಸ್ಪೀಶೀಸ್ ನೋಡಿದಾಗ ನೆಲ್ಲಿಕಾಯಿ, ನುಗ್ಗೆ, ಅಶ್ವಗಂಧ, ಶತಾವರಿ, ತುಲ್ಸಿ, ಆಲ್ಫಾ ಅಲ್ಫಾ, ನೆಲಬೇವು ಇಂಥವು ಸುಮಾರು 25-30 ಜಾತಿಗಳು ಮುಖ್ಯವಾಗಿ ಜಮೀನ್ಗಳಲ್ಲಿ ನೋಡಬಹುದು. ಕೊಪ್ಪಳ, ಗದಗ್, ಧಾರವಾಡ, ತುಮಕೂರ್ ಈ ಜಿಲ್ಲೆಗಳಲ್ಲಿ ಬಹಳಷ್ಟು ರೈತರು ಬೆಳೀತಾ ಇದ್ದಾರೆ. ರಾಜ್ಯದಲ್ಲಿ 200 ಜಾತಿ ಔಷಧಿ ಸಸ್ಯಗಳಿದ್ದಾವೆ. ಇವು ಹೈ ವಾಲ್ಯೂಮ್ ಟ್ರೇಡೆಡ್ ಸ್ಪೀಶೀಸ್ ಅಲ್ಲಿ ಕೌಂಟ್ ಮಾಡಬಹುದು. ಅಂದ್ರೆ 100 metric tons ಕಿನ್ನ ಹೆಚ್ಚು ಇದರದು ಟ್ರೇಡ್ ಆಗುತ್ತೆ. 72% ಸ್ಪೀಶೀಸ್ ಏನ್ ನಮ್ಗೆ ಬರ್ತವೆ ಅವು ಅಂದ್ರೆ ಕಾಡಿಂದ ನಮ್ಗೆ ಸಿಗ್ತವೆ.
1: ಈಗ ನೀವು ಹೇಳಿದ್ರಿ ಒಂದಷ್ಟು ಔಷಧೀಯ ಗಿಡಗಳು ಅರಣ್ಯದಲ್ಲಿ ಸಿಗತ್ತೆ, ಒಂದಷ್ಟನ್ನ ರೈತರು ಬೆಳೀತಾರೆ ಅಂತ ಹೇಳಿದ್ರಿ. ರೈತರು ಔಷಧೀಯ ಸಸ್ಯಗಳ ಕೃಷಿಯತ್ತ ಯಾಕೆ ಬರಬೇಕು ಅಂತ ಹೇಳ್ತೀರಾ? ಯಾಕೆಂತಂದ್ರೆ ಎಲ್ಲಾ ಔಷಧೀಯ ಸಸ್ಯಗಳು ಎಲ್ಲಾ ಪ್ರದೇಶದಲ್ಲೂ ಬೆಳೆಯಲ್ಲ, ಹಾಗಾಗಿ ರೈತರು ಯಾಕೆ ಈ ಫೀಲ್ಡ್ಗೆ ಬರಬೇಕು?
0: ರೈತರು ಔಷಧಿ ಸಸ್ಯಗಳ ಬೆಳೆಸಿದ್ರೆ ಅವ್ರಿಗೆ ಒಂದು ಪರ್ಯಾಯ ಆದಾಯ ಸಿಗುವ ಅವಕಾಶ ಇರುತ್ತೆ. ಈಗ ನಾವು ನೋಡ್ತಾ ಇದ್ದೀವಿ ಬರಗಾಲ ಬಂದಿದೆ, ಈ ಔಷಧಿ ಸಸ್ಯಗಳಿಗೆ ಜಾಸ್ತಿ ನೀರು ಅವಶ್ಯಕತೆ ಇಲ್ಲ, ಒಂದೆರಡು ಮಳೆ ಆದ್ರೆ ಸಾಕು ಇವು ಬೆಳೀತವೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಒಂದು ಪರ್ಯಾಯ ಆದಾಯ ಸಿಕ್ಕುವಂತ ಅವಕಾಶ ಇರುತ್ತೆ. ಜೊತೆನಲ್ಲಿ ಅರಣ್ಯದಿಂದ ಏನು ಔಷಧಿ ಸಸ್ಯಗಳ ಸಂಗ್ರಹಣೆ ಆಗ್ತಾ ಇದೆ ಅದರದು ಮಾತ್ರ ಒಂದು ಕಮ್ಮಿ ಮಾಡಬಹುದು ನಾವು. ಕರ್ನಾಟಕದಲ್ಲಿ ವಿವಿಧ ರೀತಿಯ ಹವಾಮಾನ, ನೀರು, ಮಣ್ಣು ಔಷಧಿ ಸಸ್ಯಗಳ ಕೃಷಿಗೆ ಪೂರಕವಾಗಿದೆ. ಈ ಕಾರಣಕ್ಕಾಗಿ ವಿವಿಧ ಕೃಷಿ ಹವಾಮಾನ ಪ್ರದೇಶಗಳಿಗೆ ಹೊಂದುವ ಸಸ್ಯಗಳ ಕೃಷಿಯನ್ನು ಪ್ರಾಧಿಕಾರದಿಂದ ಉತ್ತೇಜಿಸಲಾಗುತ್ತಿದೆ. ಕಾಂಪನಿಂದ ನಾವು ಒಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ ಅಂತ ಒಂದು ಪುಸ್ತಕವನ್ನು ಮಾಡಿದ್ದೀವಿ. ಇದರಲ್ಲಿ ಯಾವ ಯಾವ ಪ್ರದೇಶದಲ್ಲಿ ಯಾವ ತರ ಜಾತಿಯ ಔಷಧಿ ಸಸ್ಯಗಳನ್ನು ಬೆಳೆಸಬಹುದು ಅಂತ ನಾವು ಬರೆದಿದ್ದೀವಿ. ಇದರ ಜೊತೆನಲ್ಲಿ ಗುಡ್ ಅಗ್ರಿಕಲ್ಚರ್ ಅಂಡ್ ಕಲೆಕ್ಷನ್ ಪ್ರಾಕ್ಟೀಸಸ್ ಅಂತ GACP ಅಂತಾನು ಒಂದು ನಾವು ಪುಸ್ತಕ ಮಾಡಿದ್ದೀವಿ. ಅರಣ್ಯದಿಂದ ನಮ್ಗೆ ಏನು ಸಸ್ಯಗಳು ಸಿಗ್ತಾ ಇದ್ದಾವೆ ಅದು ಸಾಕಾಗ್ತಾ ಇಲ್ಲ, ಡಿಮಾಂಡ್ ಹೆಚ್ಚಾಗ್ತಾ ಇದೆ. ಈ ಸಂದರ್ಭದಲ್ಲಿ ರೈತರು ಔಷಧಿ ಸಸ್ಯಗಳನ್ನು ಬೆಳೆಸಿದ್ರೆ ಇಂಡಸ್ಟ್ರಿ ಡಿಮಾಂಡ್ ಫುಲ್ಫಿಲ್ ಮಾಡಬಹುದು.
1: ನೀವು ಹೇಳಿದ್ರಿ ರೈತರು ಬೆಳಿಬಹುದು ಅಂತ, ಅದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಹೇಳಿದ್ರಿ ಅರಣ್ಯದಲ್ಲಿ ಕೂಡ ಔಷಧಿ ಸಸ್ಯಗಳು ಲಭ್ಯವಿದೆ ಅಂತ. ಈ ಅರಣ್ಯದಲ್ಲಿ ಸಿಗುವಂತ ಔಷಧಿ ಸಸ್ಯಗಳನ್ನ ಯಾರು ಸಂಗ್ರಹಿಸಬಹುದು, ಇದಕ್ಕೆ ಏನು ಕ್ರಮಗಳನ್ನ ತಗೊಳ್ಬೇಕಾಗತ್ತೆ?
0: ಅರಣ್ಯದಲ್ಲಿ ಬೆಳೀತಿರುವ ಔಷಧಿ ಸಸ್ಯಗಳನ್ನು ಸಂಗ್ರಹಿಸಬೇಕಂದ್ರೆ ಅದರ ಬಗ್ಗೆ ಅರಿವು ಇರಬೇಕು ಮತ್ತು ಅದು ಹೇಗೆ ಸುಸ್ಥಿರ ಸಂಗ್ರಹಣೆ ಮಾಡಬೇಕು ಅಂತ ಗೊತ್ತಿರಬೇಕು. ಪಾರಂಪರಿಕ ವೈದ್ಯರು ಇದನ್ನು ಮಾಡಬಹುದು, ಗ್ರಾಮ ಅರಣ್ಯ ಸಮಿತಿ ಜನ ಮಾಡಬಹುದು, ಅಥವಾ ಲ್ಯಾಂಪ್ ಸೊಸೈಟಿ ಏನು ಹೇಳ್ತೀವಿ, ಲಾರ್ಜ್ ಸ್ಕೇಲ್ ಆದಿವಾಸಿ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟೀಸ್, ಇವರು ಹೋಗಿ ಡಿವಿಷನಲ್ ಫಾರೆಸ್ಟ್ ಆಫೀಸಸ್ ಏನಿದ್ದಾವೆ ಅಲ್ಲಿ ಅರ್ಜಿ ಕೊಟ್ಟು ಫಸ್ಟ್ ಕಲೆಕ್ಷನ್ಗೆ ಇವರು ಪರ್ಮಿಷನ್ ತಗೋಬೇಕು, ಆಮೇಲೆ ಟ್ರೇಡಿಂಗ್ಗೆ ಅಥವಾ ಟ್ರಾನ್ಸ್ಪೋರ್ಟ್ಗೆ ಇವರು ಪರ್ಮಿಷನ್ ತಗೊಂಡು ಇದನ್ನು ಮಾರಬಹುದು. ಪ್ರಾಪರ್ ಪರ್ಮಿಟ್ ಜೊತೆನಲ್ಲಿ ತಗೊಂಡು ಹೋದಾಗ ನಮಗೆ ಒಳ್ಳೆ ಬೆಳೆ ಸಿಗುತ್ತೆ. ನಾವು ಏನು ಸಂಗ್ರಹಣೆ ಮಾಡಿದ್ದೀವಿ ಅದಕ್ಕೆ ಒಳ್ಳೆ ಬೆಳೆ ಸಿಗುವ ಅವಕಾಶ ಇರುತ್ತೆ.
1: ಅಂದ್ರೆ ಸಾಗಾಟ ಮತ್ತು ಮಾರಾಟಕ್ಕೆ ಕೂಡ ಇದು ಅನುಕೂಲವಾಗುತ್ತೆ, ಯಾಕೆಂದ್ರೆ ಪರ್ಮಿಷನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದಾನೇ ಸಿಗೋದ್ರಿಂದ ಅಲ್ಲಿ ಏನು ತೊಂದರೆ ಆಗಲ್ಲ ಅನ್ನೋದನ್ನ ಹೇಳ್ತಾ ಇದ್ರ. ಇನ್ನು ಔಷಧಿ ಸಸ್ಯಗಳ ಕ್ಷೇತ್ರದಲ್ಲಿ ಎದುರಿಸ್ತಾ ಇರುವಂತಹ ಪ್ರಮುಖ ಸಮಸ್ಯೆಗಳು ಏನು?
0: ಔಷಧಿ ಸಸ್ಯಗಳ ಕ್ಷೇತ್ರ ಏನಿದೆ ಇನ್ನು ಸಾಕಷ್ಟು ಡೆವಲಪ್ ಆಗಬೇಕು, ಪ್ರೈಮರಿ ಸ್ಟೇಜ್ ಅಲ್ಲಿ ಇದೆ. ಒಂದು ಈಗಾಗಲೇ ನಾವು ಮಾತಾಡಿದ್ದೀವಿ ಸಂಗ್ರಹಣೆ ಮತ್ತು ಅರಣ್ಯ ಮೂಲದ ಪೂರೈಕೆ ಬಗ್ಗೆ ಮಾತಾಡಿದ್ದೀವಿ. ಎರಡನೇದು ಇದರಲ್ಲಿ ಸಾಕಷ್ಟು ಸತಿ ನಾವು ಏನ್ ನೋಡಬಹುದು ಅಕ್ರಮ ಸಂಗ್ರಹಣೆ ಮತ್ತು ವ್ಯಾಪಾರ ಆಗುತ್ತೆ, ಅವೈಜ್ಞಾನಿಕವಾಗಿ ಸಂಗ್ರಹಣೆ. ಮಾರ್ಕೆಟ್ ಅಂಡ್ ಡಿಮಾಂಡ್ ನೋಡಿದಾಗ ವ್ಯವಸ್ಥಿತ ಮಾರುಕಟ್ಟೆ ಇಲ್ಲ, ಬೇಡಿಕೆ ಮಾಹಿತಿನೂ ಇಲ್ಲ, ಇಂಡಸ್ಟ್ರಿಗೆ ಎಷ್ಟು ಬೇಕು ಅಥವಾ ರೈತರು ಎಷ್ಟು ಬೆಳೀತಾ ಇದ್ದಾರೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಕನಿಷ್ಠ ಬೆಂಬಲ ಬೆಲೆ ಏನ್ ಹೇಳ್ತೀವಿ ಅದೂ ಔಷಧಿ ಸಸ್ಯಗಳಿಗೆ ಇನ್ನು ಇಲ್ಲ. ಮತ್ತೆ ಇಂಡಸ್ಟ್ರೀಸ್ ಫಾರ್ಮರ್ಸ್ ಹತ್ರ ಹೋದಾಗ ಸುಮಾರು ಸತಿ ಬೈಬ್ಯಾಕ್ ಗ್ಯಾರಂಟಿ ಅಥವಾ ಕಾಂಟ್ರಾಕ್ಟ್ ಫಾರ್ಮಿಂಗ್ ಇದನ್ನು ಇನ್ನೂ ಪಿಕಪ್ ಆಗಬೇಕು. ಔಷಧಿ ಸಸ್ಯಗಳ ಕ್ಷೇತ್ರದಲ್ಲಿ ಕಟಾವು ಮಾಡಿದ ನಂತರ ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕು ಇದರ ಬಗ್ಗೆ ಅರಿವು ಆಗಬೇಕು. ಔಷಧಿಯ ಕ್ಷೇತ್ರದಲ್ಲಿ ಸರ್ಟಿಫಿಕೇಶನ್ ಬೇಕಾಗುತ್ತೆ. ಮೂಲ ಸೌಕರ್ಯ ಮತ್ತು ಗುಣಮಟ್ಟ ನೋಡಿದಾಗ ಪ್ರಾಥಮಿಕ ಸಂಸ್ಕರಣಾ ಕೇಂದ್ರಗಳು ಅದು ಕೊರತೆ ಇದೆ. ಎಲ್ಲಿ ಸ್ಟೋರ್ ಮಾಡಬೇಕು ಅಂತ ಸುಮಾರು ಸತಿ ರೈತರುಗಳಿಗೆ ಗೊತ್ತಿರಲ್ಲ. ಅವ್ರು ಹಾಗೆ ಅವ್ರ ಜಮೀನಲ್ಲಿ ಕೆಳಗೆ ಇಟ್ಟಿರ್ತಾರೆ, ಆವಾಗ ಅದರದ್ದು ಕ್ವಾಲಿಟಿ ಡಿಗ್ರೇಡ್ ಆಗ್ಬಿಡುತ್ತೆ. ಮತ್ತು ಒಳ್ಳೆ ಗುಣಮಟ್ಟದ ಬೀಜಗಳು ಸಸಿಗಳು ಎಲ್ಲಿ ಸಿಗುತ್ತೆ ಅಂತ ರೈತರುಗಳಿಗೆ ಗೊತ್ತಿರಲ್ಲ. ಮೆಡಿಸಿನಲ್ ಪ್ಲಾಂಟ್ಸ್ ದು ಟೆಸ್ಟಿಂಗ್ ಬಹಳ ಇಂಪಾರ್ಟೆಂಟ್ ಇದೆ. ಅಂದ್ರೆ ಲ್ಯಾಬ್ಗೆ ಹೋಗ್ಬಿಟ್ಟು ಅದರಲ್ಲಿ ಏನೇನು ಕ್ವಾಲಿಟೀಸ್ ಇದೆ, ಅದರಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದಾವೆ ಅಂತ ನೋಡಬೇಕು ಲ್ಯಾಬ್ಗೆ ಹೋಗಿ. ಇದು ಟೆಸ್ಟಿಂಗ್ ಫೆಸಿಲಿಟೀಸ್ ಒಂದು ತುಂಬಾ ಕಾಸ್ಟ್ಲಿ ಇದೆ, ಎರಡನೇದು ಲ್ಯಾಬ್ರಿಟರೀಸ್ನು ತುಂಬಾ ಕಮ್ಮಿ ಇದಾವೆ.
1: ಸೊ ಸಾಕಷ್ಟು ಸಮಸ್ಯೆಗಳು ಪ್ರಮುಖವಾಗಿ ಎದ್ದು ಕಾಣ್ತಾ ಇದೆ. ಹಾಗಾದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಯಾವ ಕ್ರಮಗಳನ್ನ ಕೈಗೊಳ್ಳಲಾಗಿದೆ?
0: ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಕೇಂದ್ರ ಸರ್ಕಾರದಿಂದ ಒಂದು ಇಂಟಿಗ್ರೇಟೆಡ್ ಫಾರ್ವರ್ಡ್ ಬ್ಯಾಕ್ವರ್ಡ್ ಲಿಂಕೇಜ್ ಪ್ರಾಜೆಕ್ಟ್ ಅಂತ ಶುರು ಮಾಡಿದೀವಿ. ಇದು ಹಬ್ ಅಂಡ್ ಸ್ಪೋಕ್ ಮಾಡೆಲ್ ಅಲ್ಲಿ ನಾವು ಮಾಡ್ತಾ ಇದೀವಿ. ಏನಂದ್ರೆ ಕರ್ನಾಟಕದ ಬೇರೆ ಬೇರೆ ಪ್ರದೇಶಗಳಲ್ಲಿ ಜಿಲ್ಲಾ ಕೇಂದ್ರ ಸ್ಥಾನ ಅಥವಾ ತಾಲೂಕು ಕೇಂದ್ರ ಸ್ಥಾನ

0: ಅಲ್ಲಿ ನಾವು ಸಣ್ಣ ಸಣ್ಣದು ಪ್ರೈಮರಿ ಪ್ರೊಸೆಸಿಂಗ್ ಫೆಸಿಲಿಟೀಸ್ ಮಾಡ್ತಾ ಇದ್ದೀವಿ, ಅಂದ್ರೆ ವಾಷಿಂಗ್, ಕ್ಲೀನಿಂಗ್, ಗ್ರೇಡಿಂಗ್ ಇಂಥವು ಫೆಸಿಲಿಟೀಸ್ ನಾವು ರೈತರಿಗೆ ಕೊಡ್ತೀವಿ. ಮುಖ್ಯವಾಗಿ FPOಗೆ ಕೊಡ್ತಾ ಇದ್ದೀವಿ, ಫಾರ್ಮ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅವ್ರ ಕಂಪನೀಸ್ ಏನಿದಾವೆ ಅವ್ರಿಗೆ ಕೊಡ್ತಾ ಇದ್ದೀವಿ. ಇದರ ಜೊತೆನಲ್ಲಿ ಕಾಮನ್ ದೊಡ್ಡದು ಒಂದು ಪ್ರೊಸೆಸಿಂಗ್ ಫೆಸಿಲಿಟಿ ನಾವು ಎಸ್ಟಾಬ್ಲಿಷ್ ಮಾಡೋಕ್ಕೆ ನೋಡ್ತಾ ಇದ್ದೀವಿ, ಅದಕ್ಕೆ ನಾವು ಹಬ್ ಅಂತ ಕರಿತಾ ಇದ್ದೀವಿ. ಹಬ್ ಅಲ್ಲಿ ವಾಷಿಂಗ್, ಕ್ಲೀನಿಂಗ್, ಗ್ರೇಡಿಂಗ್ ಜೊತೆನಲ್ಲಿ ಅಡ್ವಾನ್ಸ್ ಫೆಸಿಲಿಟೀಸ್ ಅಂದ್ರೆ ಟೆಸ್ಟಿಂಗ್ ಫೆಸಿಲಿಟೀಸ್, ಕೋಲ್ಡ್ ಸ್ಟೋರೇಜ್, ಆಕ್ಷನ್, ಲಾರ್ಜ್ ಸ್ಕೇಲ್ ವೇರ್ ಹೌಸಸ್ ಇಂಥ ಫೆಸಿಲಿಟೀಸ್ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಗದಗ್ ಜಿಲ್ಲೆಯಲ್ಲಿ, ಧಾರವಾಡ ಜಿಲ್ಲೆಯಲ್ಲಿ ಮತ್ತೆ ತುಮಕೂರು ಜಿಲ್ಲೆಯಲ್ಲಿ ಇಂಥ ಪ್ರೈಮರಿ ಪ್ರೊಸೆಸಿಂಗ್ ಫೆಸಿಲಿಟೀಸ್ ಕೊಟ್ಟಿದ್ದೀವಿ. ಅದೇ ತರ ಒಳ್ಳೆ ಗುಣಮಟ್ಟದ ಸಸಿ ರೈತರಿಗೆ ಸಿಗಬೇಕು ಅಂತ ನಾವು ಕೆಲವೊಂದು ಭಾಗದಲ್ಲಿ ನಾವು ನರ್ಸರೀಸ್ ಕೊಟ್ಟಿದ್ದೀವಿ. ಇದೇ ಕಾರ್ಯಕ್ರಮದಲ್ಲಿ ನಾವು ಟೆಸ್ಟಿಂಗ್ ಅಂಡ್ ಸರ್ಟಿಫಿಕೇಶನ್ ಶುರು ಮಾಡಿದ್ದೀವಿ. ಎರಡನೇ ಫಾರೆಸ್ಟ್ ಅಂಡ್ ಫಾರ್ಮ್ ಹರ್ಬಲ್ ಎಕ್ಸ್ಪೋ 2026 ಇದು September 18-20 ಕರ್ನಾಟಕ ಚಿತ್ರಕಲಾ ಪರಿಷತ್ ಕುಮಾರ್ ಕೃಪಾ ರಸ್ತೆ ಬೆಂಗಳೂರಲ್ಲಿ ಆಯೋಜಿಸಲಿದೆ. 35 ಔಷಧಿಗಳನ್ನು APMCಯಲ್ಲಿ ಸೇರಿಸಬೇಕು ಅಂತ ಸರ್ಕಾರ ಹಂತದಲ್ಲಿ ಕ್ರಮ ತೆಗೆದುಕೊಳ್ತಾ ಇದ್ದಾರೆ. ಕಾಂಪಾ ಈ ಬಂತ ಒಂದು ಹೊಸದು ಒಂದು ವೆಬ್ಸೈಟ್ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಈ ವೆಬ್ಸೈಟ್ ನಲ್ಲಿ ಎಲ್ಲಾ ರೈತರು, ಯಾರ್ಯಾರು ನರ್ಸರಿ ಬೆಳೆಸ್ತಾ ಇದ್ದಾರೆ, ಅವರು, ವ್ಯಾಪಾರಿಗಳು, ಕೈಗಾರಿಕೆಗಳು ಮತ್ತು ಖರೀದಿದಾರರು, ಅವರೆಲ್ಲ ಒಂದು ಕಾಮನ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಬಂದು ರಿಜಿಸ್ಟರ್ ಮಾಡಿಕೊಂಡು ಕನೆಕ್ಟ್ ಮಾಡ್ಕೋಬಹುದು. ಇದರಿಂದ ನಮಗೆ ಒಂದು ಡಿಜಿಟಲ್ ಟ್ರೇಸಬಿಲಿಟಿ ಸಿಗುತ್ತೆ, ಸಪ್ಲೈ ಚೈನ್ ಇನ್ಫಾರ್ಮೇಶನ್ ನಮಗೆ ಸಿಗುತ್ತೆ, ಮತ್ತೆ ರೈತರಿಗೆ ಅಥವಾ ಇಂಡಸ್ಟ್ರೀಸ್ಗೆ ಅವ್ರವ್ರದ್ದು ಡಿಮಾಂಡ್ಸ್ ಏನಿದೆ ಅದನ್ನು ಪೂರೈಸಕ್ಕೆ ನಮಗೆ ಒಂದು ಅವಕಾಶ ಸಿಗುತ್ತೆ.
1: ಈ ರೈತರು ಔಷಧೀಯ ಮತ್ತು ಸುಗಂಧ ಸಸ್ಯಗಳನ್ನ RTC ವ್ಯವಸ್ಥೆಗೆ ಹೇಗೆ ಸೇರಿಸಬಹುದು?
0: ಇದು RTCಯಲ್ಲಿ ಹೇಗೆ ಬರ್ತವೆ ಅಂದ್ರೆ, ವರ್ಷದಲ್ಲಿ 4 ಸತಿ ಕ್ರಾಪ್ ಸರ್ವೆ ನಡೆಯುತ್ತೆ. ಫ್ರೂಟ್ಸ್ ಆಪ್ ಅಂತ ಒಂದು ಅಪ್ಲಿಕೇಶನ್ ಇದೆ, ಅದರ ಮುಖಾಂತರ ಒಂದು ವರ್ಷದಲ್ಲಿ 4 ಸತಿ ಕ್ರಾಪ್ ಸರ್ವೆ ಆಗುತ್ತೆ. ಕ್ರಾಪ್ ಸರ್ವೆಯಲ್ಲಿ ಪ್ರೈವೇಟ್ ಸರ್ವೇಯರ್ಸ್ ಬಂದು ನಿಮ್ಮ ಜಮೀನ್ಗೆ ವಿಸಿಟ್ ಮಾಡಿಬಿಟ್ಟು ನೀವು ಏನ್ ಬೆಳೆಸ್ತಾ ಇದ್ದೀರಾ ಅದನ್ನು ಅವರು ಫ್ರೂಟ್ಸ್ ಆಪ್ ನಲ್ಲಿ ಆ ಸಸಿನ ಸೆಲೆಕ್ಟ್ ಮಾಡಿಬಿಟ್ಟು ಎಂಟ್ರಿ ಮಾಡಿಕೊಂಡು ಹೋಗ್ತಾರೆ. ಈಗ ನಾವು 122 ಮೆಡಿಸಿನಲ್ ಮತ್ತು ಅರೋಮ್ಯಾಟಿಕ್ ಪ್ಲಾಂಟ್ಸ್ ಅನ್ನು ಫ್ರೂಟ್ಸ್ ಆಪ್ ನಲ್ಲಿ ಎಂಟ್ರಿ ಮಾಡಿಸಿದ್ವಿ. ಇದರಿಂದ ಏನಾಗುತ್ತೆ, ರೈತರ ಜಮೀನ್ಗೆ ಪ್ರೈವೇಟ್ ಸರ್ವೇಯರ್ಸ್ ಯಾವಾಗ ಬರ್ತಾರೆ ಅವರು ರೈತರ ಜೊತೆ ಮಾತಾಡಿಬಿಟ್ಟು ಯಾವ ಔಷಧಿ ಸಸ್ಯ ಇದೆ ಅಂತ ನೋಡಿಕೊಂಡು ಅವರು ಫ್ರೂಟ್ಸ್ ಆಪ್ ಅಲ್ಲಿ ಅದನ್ನು ಎಂಟ್ರಿ ಮಾಡ್ಕೋಬಹುದು. ಇದರ ಜೊತೆನಲ್ಲಿ ರೈತರು ಸಹ ಫ್ರೂಟ್ಸ್ ಆಪ್ ಅನ್ನು ಡೌನ್ಲೋಡ್ ಮಾಡಿಬಿಟ್ಟು ಅವರವ್ರ ಸ್ಮಾರ್ಟ್ ಫೋನ್ಸ್ ಅಲ್ಲಿ, ಮೊಬೈಲ್ ಫೋನ್ಸ್ ಅಲ್ಲಿ ಡೌನ್ಲೋಡ್ ಮಾಡಿಬಿಟ್ಟು ಅವರೇ ಖುದ್ದಾಗಿ ನಾನು ಇದನ್ನು ಬೆಳೀತಾ ಇದ್ದೀವಿ ಅಂತ ಅವರು ಎಂಟ್ರಿ ಮಾಡ್ಕೋಬಹುದು. ಇದರಿಂದ ಸಾಕಷ್ಟು ಲಾಭಗಳಿದಾವೆ ರೈತರಿಗೆ. ಏನಂದ್ರೆ, ಮೊದಲನೇದು ನಮಗೆ ಅಧಿಕೃತ ದಾಖಲೆ ಸಿಗುತ್ತೆ, ನಮಗೆ ಯಾರ್ಯಾರು ಏನೇನು ಬೆಳೆಸ್ತಾ ಇದ್ದಾರೆ ಅಂತ. ಮತ್ತೆ RTCಯಲ್ಲಿ ಎಂಟ್ರಿ ಆಗ್ತಿರೋದ್ರಿಂದ ಅವ್ರಿಗೆ ಸರ್ಟಿಫಿಕೇಟ್ ಆಫ್ ಆರಿಜಿನ್ ಅಂದ್ರೆ ಈ ಔಷಧಿ ಸಸ್ಯ ಎಲ್ಲಿಂದ ಬರ್ತಾ ಇದ್ದಾವೆ ಅಂತ ಇಂಡಸ್ಟ್ರೀಸ್ಗೆ ಒಂದು ಸರ್ಟಿಫಿಕೇಟ್ ಆಫ್ ಆರಿಜಿನ್ ಈಸಿಯಾಗಿ ಸಿಗುತ್ತೆ. ಇದರಿಂದ ರೈತರಿಗೆ ಒಳ್ಳೆ ಬೆಳೆ ಸಿಗುತ್ತೆ. ಮುಂದಿನ ದಿನಗಳಲ್ಲಿ ಇದರಿಂದ ಅವರು ಕ್ರಾಪ್ ಲೋನ್ ಪಡೆಯಬಹುದು, ಇನ್ಶೂರೆನ್ಸ್ಗೆ ಅಪ್ಲೈ ಮಾಡಬಹುದು.
1: ಸೊ ಹಾಗಾಗಿ ರೈತರಿಗೆ RTCಯಲ್ಲಿ ಬಂದ್ಬಿಟ್ರೆ ಅವ್ರಿಗೆ ಅನುಕೂಲ ಆಗುತ್ತೆ. ಈ ಔಷಧೀಯ ಸಸ್ಯ ಕ್ಷೇತ್ರದಲ್ಲಿ ನಮ್ಮ ಯುವ ಪೀಳಿಗೆಗೆ ಏನ್ ಅವಕಾಶಗಳಿದೆ, ಹಾಗೇನೆ ಸಾರ್ವಜನಿಕರು ಈ ನಿಮ್ಮ ಪ್ರಾಧಿಕಾರದ ಜೊತೆಗೆ ಹೇಗೆ ಕೈ ಜೋಡಿಸಬೇಕು ಅಂತ ಹೇಳ್ತೀರಾ?
0: ಒಂದು, ಅವರು ನಮ್ಮ ಜೊತೆನಲ್ಲಿ ಸಂಪರ್ಕದಲ್ಲಿ ಇದ್ದು ಔಷಧಿ ಸಸ್ಯಗಳನ್ನು ಅವ್ರವ್ರ ಜಮೀನುಗಳಲ್ಲಿ ಬೆಳೆಸಬಹುದು, ಅಥವಾ ಅವರು ಆಸ್ ಎನ್ ಇಂಡಸ್ಟ್ರಿ ಅವರು ಬೆಳಿಬೇಕಂತ ಅನ್ಕೊಂಡ್ರೆ ಆಯುಷ್ ಇಂಡಸ್ಟ್ರೀಸ್ ಅಲ್ಲಿ ಅವ್ರು ಸ್ಟಾರ್ಟ್ಅಪ್ ಶುರು ಮಾಡಬಹುದು. ಇದು ನಾನು ಹೇಳ್ದಂಗೆ ಆಲ್ಮೋಸ್ಟ್ 15-18% ಗ್ರೋತ್ ನೋಡ್ತಾ ಇದೆ ಈ ಕ್ಷೇತ್ರ. ಎಕ್ಸ್ಪೋರ್ಟ್ ಅಲ್ಲಿ ಹೋಗ್ಬೋದು. ಎಕ್ಸ್ಪೋರ್ಟ್ಸ್ ನಮ್ಮ ಹತ್ರ ಬಹಳಷ್ಟು ಬೇರೆ ಬೇರೆ ದೇಶಗಳಿಂದ ಬರ್ತಾರೆ, ಮತ್ತೆ ಇಂಡಸ್ಟ್ರೀಸ್ ಬರ್ತವೆ. ಕರ್ನಾಟಕದಿಂದ ನಮಗೆ ಈ ಎಲ್ಲ ಔಷಧಿ ಸಸ್ಯಗಳು ಬೇಕಂತ ಕೇಳ್ತಾ ಇರ್ತಾರೆ. ಅವಾಗ ಯುವ ಪೀಳಿಗೆಗಳಿಗೆ ಎಕ್ಸ್ಪೋರ್ಟ್ ಆಪರ್ಚುನಿಟೀಸ್ ಸಿಗ್ಬೋದು. ಇದರಿಂದ ಜನರಲ್ ಪಬ್ಲಿಕ್ ಬಗ್ಗೆ ಮಾತಾಡಿದಾಗ, ಕಾಂಪಾ ರೈತರ ಜೊತೆನಲ್ಲಿ ಸಂಗ್ರಾಹಕರು, ವ್ಯಾಪಾರಿಗಳು, ಕೈಗಾರಿಕೆಗಳು, ಸಂಶೋಧನಾ ಸಂಸ್ಥೆಗಳು, ಇವರೆಲ್ಲರೂ ಜೊತೆನಲ್ಲಿ ನಾವು ಕೈ ಜೋಡಿಸಿ ಕೆಲಸ ಮಾಡ್ತಾ ಇರ್ತೀವಿ. ಸೊ ಇದರಲ್ಲಿ ಈ ಪ್ರಾಧಿಕಾರದ ಏನ್ ರಿಕ್ವೆಸ್ಟ್ ಅಂದ್ರೆ, ಡೇಟಾದು ಕೊರತೆ ಇರೋದ್ರಿಂದ ಮತ್ತು ಒಬ್ಬೊಬ್ಬರದು ಲಿಂಕೇಜ್ ಅಷ್ಟು ಸ್ಟ್ರಾಂಗ್ ಆಗಿ ಇಲ್ದಿರೋದ್ರಿಂದ ನಾವು ಏನ್ ವೆಬ್ಸೈಟ್ ಕ್ರಿಯೇಟ್ ಮಾಡ್ತಾ ಇದೀವಿ ಅದರಲ್ಲಿ ರಿಜಿಸ್ಟರ್ ಆಗಿ. ಇದರಿಂದ ನಮ್ಗೆ ಏನಾಗುತ್ತೆ, ಡೇಟಾ ಶೇರಿಂಗ್ ಈಸಿ ಆಗುತ್ತೆ. ಏನ್ ಎಕ್ಸ್ಪೋ ಮಾಡ್ತಾ ಇದೀವಿ, ಏನ್ ಆಕ್ಷನ್ ಮಾಡ್ತಾ ಇದೀವಿ, ಏನ್ ಎಕ್ಸ್ಪೋಜರ್ ವಿಸಿಟ್ಸ್ಗೆ ನಾವು ಬೇರೆ ಬೇರೆ ರಾಜ್ಯಗಳಿಗೆ, ಪ್ರದೇಶಗಳಿಗೆ ಕರ್ಕೊಂಡು ಹೋಗ್ತಾ ಇದೀವಿ, ಅದರಲ್ಲೂ ಸಹ ನಮ್ಮ ಜೊತೆನಲ್ಲಿ ಕೈ ಜೋಡಿಸಿ ಪಾರ್ಟಿಸಿಪೇಟ್ ಮಾಡಿ. ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್, ಯೂನಿವರ್ಸಿಟೀಸ್ ಇದಾವೆ, ಸಾಕಷ್ಟು ಇದರಲ್ಲಿ ಟೆಕ್ನಿಕಲ್ ಆಕ್ಟಿವಿಟೀಸ್ ಆಗ್ತಾ ಇರ್ತವೆ, ರಿಸರ್ಚ್ ಆಕ್ಟಿವಿಟೀಸ್ ಆಗ್ತಾ ಇರ್ತವೆ. ಇದು ನಮ್ಮ ಜೊತೆನಲ್ಲಿ ಕೈ ಜೋಡಿಸ್ಬಿಟ್ಟು ಈ ಟೆಕ್ನಾಲಜಿ ನೀವೇನು ಡೆವಲಪ್ ಮಾಡ್ತಾ ಇದ್ದೀರಾ, ಇದು ಎಕ್ಸ್ಟೆನ್ಷನ್ ಆಕ್ಟಿವಿಟೀಸ್ ಜೊತೆನಲ್ಲಿ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಬೇಕು ಅಂತ ನಾನು ಕೋರ್ಕೊಳ್ತೀನಿ. ಅದರ ಜೊತೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ದು ಬಹಳ ಮುಖ್ಯವಾದ ಒಂದು ರೋಲ್ ಇದೆ ಇದರಲ್ಲಿ, ಈ ಸೆಕ್ಟರಲ್ಲಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಆಯುಷ್ ಇರ್ಬೋದು, ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಇರ್ಬೋದು, ಟ್ರೈಬಲ್ ವೆಲ್ಫೇರ್ ಇರ್ಬೋದು, ಇವರೆಲ್ಲರೂ ಒಂದು ಅರಿವು ಕೊಡಬೇಕು ರೈತರಿಗೆ, ಅಥವಾ ಕಾಡಿಂದ ಯಾರು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಗ್ಗೆ ಜಾಗೃತಿ ಮೂಡಿಸಬೇಕು. ಟ್ರೇಡಿಂಗ್ ಹೇಗೆ ಮಾಡಬೇಕು ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು, ಇನ್ಫಾರ್ಮೇಶನ್ ಕೊಡಬೇಕು. ಲ್ಯಾಂಪ್ಸ್ ಇದಾವೆ, ಒಂದೊಂದು ಕೇಂದ್ರಸ್ ಇದಾವೆ,

0: ಅವ್ರದ್ದು ಏನು ಪ್ರೊಡಕ್ಟ್ಸ್ ಇದೆ, ಸಾಕಷ್ಟು ಅವ್ರದ್ದು ಒರಿಜಿನಲ್ ಪ್ಯೂರ್ ಪ್ರೊಡಕ್ಟ್ಸ್ ಇರ್ತವೆ, ನಮ್ದು ಎಕ್ಸ್ಪೋ ಅಲ್ಲಿ ಬಂದು ಅವ್ರು ಡಿಸ್ಪ್ಲೇ ಮಾಡಿದ್ರೆ ಅವ್ರದ್ದು ಸೇಲ್ ಚೆನ್ನಾಗಿ ಆಗ್ಬೋದು ಅಂತ ನಾನು ಹೇಳ್ತೀನಿ.
1: ಕೇಳಿದ್ರಲ್ಲ ಕೇಳುಗರೆ, 18ರಿಂದ ಫಾರೆಸ್ಟ್ ಅಂಡ್ ಫಾರ್ಮ್ ಹರ್ಬಲ್ ಎಕ್ಸ್ಪೋ 2026 ಬೆಂಗಳೂರಿನ ಚಿತ್ರಕಲಾ ಪರಿಷತ್ನಲ್ಲಿ ಆಯೋಜನೆ ಆಗ್ತಾ ಇದೆ. ಸೊ ನಿಮ್ಮ ನಿಮ್ಮ ಪ್ರಾಡಕ್ಟ್ಗಳನ್ನು ಇಲ್ಲಿ ಬಂದು ನೀವು ಪ್ರದರ್ಶಿಸಬಹುದು, ಹಾಗಾಗಿ ನಮ್ಮ ಜೊತೆ ಕೈ ಜೋಡಿಸಬಹುದು ಅಂತ ಹೇಳ್ತಾ ಇದ್ದಾರೆ IFS ಅರ್ಸಲನ್ ಅವರು. ಔಷಧೀಯ ಸಸ್ಯಗಳ ಸಂರಕ್ಷಣೆ, ನಮ್ಮ ಅರಣ್ಯ ಹಾಗೂ ವನಗಳ ರಕ್ಷಣೆ ಕೇವಲ ಸರ್ಕಾರಿ ಸಂಸ್ಥೆಗಳ ಕೆಲಸವಲ್ಲ, ಅದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಸಾಕಷ್ಟು ರೀತಿಯ ಉದ್ಯೋಗವನ್ನು ಒದಗಿಸುತ್ತೆ ಈ ಸಸ್ಯ ಕ್ಷೇತ್ರ ಅಂತ ಹೇಳ್ತಾ ಇದ್ದಾರೆ. ಆದಾಯದ ಜೊತೆಗೆ ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿಗೂ ನಾವು ಕೊಡುಗೆಯನ್ನ ನೀಡಬಹುದು. ಈ ರೀತಿಯಲ್ಲಿ ಸಂಸ್ಥೆಗಳ ಜೊತೆಗೆ ಇಲಾಖೆಗಳ ಜೊತೆಗೆ ನಾವು ಕೂಡ ಕೈ ಜೋಡಿಸಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಮಾಹಿತಿ ನೀಡಿದ ಕರ್ನಾಟಕ ರಾಜ್ಯ ಔಷಧಿ ಗಿಡಮೂಲಿಕೆ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಅರಸಲನ್ IFS ಅವರಿಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದ. ನಮಸ್ಕಾರ.
2: ವನಸ್ಪಂದನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಕರ್ನಾಟಕ ರಾಜ್ಯ ಔಷಧಿ ಗಿಡಮೂಲಿಕಾ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅರಸಲನ್ IFS ಇವರೊಂದಿಗೆ ನಿರ್ಮಲಾ ಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 7:30. ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 10:30 ಸೆಮಿಕಾನ್ ಇಂಡಿಯಾ 2026 ಉದ್ಘಾಟನಾ ಸಮಾರಂಭದಲ್ಲಿ ಸನ್ಮಾನ್ಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರು ಭಾಗವಹಿಸಲಿರುವ ಕಾರ್ಯಕ್ರಮದ ನೇರ ಪ್ರಸಾರ ಇದು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ.

0: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
1: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
0: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
2: ಅಯ್ಯೋ ಮಕ್ಕಳೇ, ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
0: ಹೌದಾ?
1: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
3: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.
4: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
5: ಹಲ್ಲುಜ್ತಾ ಇದೀನಿ ಕಣಮ್ಮ.
4: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕ್ ವೇಸ್ಟ್ ಮಾಡ್ತಾ ಇದೀಯಾ?
5: ಸರಿ, ನಿಲ್ಸಿದೀನಿ ಬಿಡು.
4: ತಾಯಮ್ಮ, ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
6: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
4: ಹಂಗೇನೆ, ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ ಎಷ್ಟ್ ಬೇಕೋ ಅಷ್ಟ್ ನೀರ್ ಹಾಕೊಂಡ್ ಜಾಲ್ಸು.
6: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
5: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
3: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
7: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
8: ಜಲ ಜಲ ಜಲಧಾರೆಯಾಗಿ ಭುವಿಯ ಅಂತರಾಳದಿಂದ ಸುರಿದ ಕನ್ನಡವೇ ನಮ್ಮಮ್ಮ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಆಕಾಶವಾಣಿ ಸಮಯ ಸರಿಯಾಗಿ 7:34. ಈಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ದೆಹಲಿಯಲ್ಲಿಂದು ಸೆಮಿಕಾನ್ ಇಂಡಿಯಾ 2026 ಉದ್ಘಾಟನೆ. ಪ್ರಧಾನಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಅಂಗವಾಗಿ ಇಂದಿನಿಂದ 1 ತಿಂಗಳ ಕಾಲ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ. ಗುಜರಾತ್ನ ಗಾಂಧಿನಗರದಲ್ಲಿಂದು ಆಳ ಸಮುದ್ರ ಮೀನುಗಾರಿಕೆಗೆ ಉತ್ತೇಜನ ಕುರಿತ ರಾಷ್ಟ್ರೀಯ ಕಾರ್ಯಾಗಾರ ಆರಂಭ. ಅಂತಾರಾಷ್ಟ್ರೀಯ ಟಿ20 ಪುರುಷರ ಕ್ರಿಕೆಟ್, ಅಫ್ಘಾನಿಸ್ತಾನ ವಿರುದ್ಧದ 3 ಪಂದ್ಯಗಳ ಸರಣಿಯ ಅಂತಿಮ ಪಂದ್ಯದಲ್ಲಿ ಭಾರತ ಸೆಣಸು. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದು ನವದೆಹಲಿಯ ಯಶೋಭೂಮಿಯಲ್ಲಿ ಸೆಮಿಕಾನ್ ಇಂಡಿಯಾ 2026 ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇಂದಿನಿಂದ 3 ದಿನಗಳ ಕಾಲ ನಡೆಯಲಿರುವ ಸಮ್ಮೇಳನ ಮತ್ತು ಪ್ರದರ್ಶನವನ್ನು ಸಿಲಿಕಾನ್ ಟು ಸಿಸ್ಟಮ್ಸ್ ಬಿಲ್ಡಿಂಗ್ ದಿ ಎಕೋಸಿಸ್ಟಮ್ ಎಂಬ ವಿಷಯದ ಮೇಲೆ ಆಯೋಜಿಸಲಾಗಿದೆ. ಇದು ಜಾಗತಿಕ ಮತ್ತು ಭಾರತೀಯ ಕಂಪನಿಗಳು, ನೀತಿ ನಿರೂಪಕರು, ಹೂಡಿಕೆದಾರರು, ಸಂಶೋಧಕರು, ಸ್ಟಾರ್ಟ್ಅಪ್ಗಳು, ಶೈಕ್ಷಣಿಕ ಸಂಸ್ಥೆಗಳು ಮತ್ತು ಸೆಮಿಕಂಡಕ್ಟರ್ ಹಾಗೂ ಎಲೆಕ್ಟ್ರಾನಿಕ್ಸ್ ಮೌಲ್ಯ ಸರಣಿಯಾದ್ಯಂತದ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸುತ್ತದೆ. ಈ ಸಮ್ಮೇಳನವು ಭಾರತದಲ್ಲಿ ಸಹಯೋಗ, ಹೂಡಿಕೆ, ನಾವೀನ್ಯತೆ ಮತ್ತು ಪ್ರತಿಭೆಗಳ ಪೋಷಣೆಯನ್ನು ಮುಂದುವರೆಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಸಮಾನಾಂತರ ಗೋಷ್ಠಿಗಳು, ಪ್ರದರ್ಶನ ಉದ್ಯಮದಲ್ಲಿನ ಪ್ರಗತಿಗಳು, ಸಹಯೋಗ ಮತ್ತು ಜಂಟಿ ಉದ್ಯಮಗಳನ್ನು ಸುಗಮಗೊಳಿಸಲು ವಿನ್ಯಾಸಗೊಳಿಸಲಾದ 6 ದೇಶಗಳ ದುಂಡುಮೇಜಿನ ಸಭೆಗಳು, ಮಹಿಳಾ ನಾಯಕತ್ವದ ಕುರಿತಾದ ವೇದಿಕೆ, ಇತರ ಗೋಷ್ಠಿಗಳನ್ನು ಒಳಗೊಂಡಿರುತ್ತದೆ. ಸೆಮಿಕಾನ್ ಇಂಡಿಯಾ 2026 ಸಮಗ್ರ ಮೌಲ್ಯ ಸರಣಿ ವಿಧಾನವನ್ನು ಅಳವಡಿಸಿಕೊಂಡಿದೆ. ಇದು ಸೆಮಿಕಂಡಕ್ಟರ್ ಸಾಮಗ್ರಿಗಳು, ಉಪಕರಣಗಳು ಮತ್ತು ಚಿಪ್ ವಿನ್ಯಾಸದಿಂದ ಫ್ಯಾಬ್ರಿಕೇಷನ್, ಸುಧಾರಿತ ಪ್ಯಾಕೇಜಿಂಗ್, ಎಲೆಕ್ಟ್ರಾನಿಕ್ಸ್ ಮತ್ತು ವ್ಯವಸ್ಥೆಗಳವರೆಗಿನ ಪಯಣವನ್ನು ಪ್ರದರ್ಶಿಸುತ್ತದೆ. ಹೊಸ ಮರಳಿನಿಂದ ಸಿಲಿಕಾನ್ಗೆ ವ್ಯವಸ್ಥೆಗಳು, ಮೌಲ್ಯ ಸರಣಿಯ ಅನುಭವವು ಸೆಮಿಕಂಡಕ್ಟರ್ ಪೂರಕ ವ್ಯವಸ್ಥೆಯಾದ್ಯಂತ ಈ ಪಯಣವನ್ನು ಪ್ರಸ್ತುತಪಡಿಸುತ್ತದೆ. ಸೆಮಿಕಾನ್ ಇಂಡಿಯಾ 2026 600ಕ್ಕೂ ಅಧಿಕ ಕಂಪನಿಗಳು ಭಾಗವಹಿಸಲಿವೆ ಮತ್ತು ಸುಮಾರು 50,000 ಸಂದರ್ಶಕರನ್ನು ಆಕರ್ಷಿಸುವ ನಿರೀಕ್ಷೆ ಇದೆ. 52 ದೇಶಗಳ ಪ್ರತಿನಿಧಿಗಳು, 400ಕ್ಕೂ ಅಧಿಕ ಕಾರ್ಯನಿರ್ವಾಹಕರು ಮತ್ತು 150ಕ್ಕೂ ಅಧಿಕ ಭಾಷಣಕಾರರು ಪಾಲ್ಗೊಳ್ಳಲಿದ್ದಾರೆ. ಪ್ರದರ್ಶನವು ಜಪಾನ್, ದಕ್ಷಿಣ ಕೊರಿಯಾ, ಮಲೇಷಿಯಾ, ನೆದರ್ಲ್ಯಾಂಡ್ಸ್, ಸಿಂಗಾಪುರ ಮತ್ತು ಸ್ವೀಡನ್ ಅನ್ನು ಪ್ರತಿನಿಧಿಸುವ 6 ದೇಶಗಳ ಮಳಿಗೆಗಳು ಜೊತೆಗೆ 12 ರಾಜ್ಯ ಬೂತ್ಗಳು, ಸ್ಟಾರ್ಟ್ಅಪ್ ಪೆವಿಲಿಯನ್, ನಾವೀನ್ಯತೆ ಪ್ರದರ್ಶನ, ವಿದ್ಯಾರ್ಥಿ ಹ್ಯಾಕಥಾನ್ ಮತ್ತು ದುಡಿಯುವ ಪಡೆ ಅಭಿವೃದ್ಧಿ ಮಂಟಪವನ್ನು ಒಳಗೊಂಡಿರುತ್ತದೆ. ಭಾರತದ ತಂತ್ರಜ್ಞಾನ ಭವಿಷ್ಯವನ್ನು ರೂಪಿಸುವಲ್ಲಿ ಸರ್ಕಾರ ಮತ್ತು ಸೆಮಿಕಂಡಕ್ಟರ್ ಉದ್ಯಮದ ನಡುವಿನ ನಿಕಟ ಸಹಯೋಗದ ಅಗತ್ಯತೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ಸೆಮಿಕಂಡಕ್ಟರ್ ವಲಯದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೊಂದಿಗೆ ನಡೆದ ದುಂಡುಮೇಜಿನ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಅವರು ಭಾರತದ ಪ್ರತಿಭೆ, ತಂತ್ರಜ್ಞಾನ ಅಳವಡಿಕೆ ಮತ್ತು ಬಲವಾದ ಮೂಲಸೌಕರ್ಯಗಳನ್ನು ಪ್ರಸ್ತಾಪಿಸಿದರು. ಕೌಶಲ್ಯ, ನಾವೀನ್ಯತೆ ಮತ್ತು ಎಐ ಹಾಗೂ ಕ್ವಾಂಟಮ್ ಕಂಪ್ಯೂಟಿಂಗ್ನಂತಹ ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ಉದ್ಯಮದವರು ಹೆಚ್ಚಿನ ಪ್ರಮಾಣದಲ್ಲಿ ಭಾಗವಹಿಸಬೇಕೆಂದು ಕರೆ ನೀಡಿದರು. 1 ಕೋಟಿ ಜನರಿಗೆ ಕೃತಕ ಬುದ್ಧಿಮತ್ತೆ ತರಬೇತಿ ನೀಡುವ ಗುರಿಯನ್ನು ಉಲ್ಲೇಖಿಸಿದ ಅವರು, ಭಾರತದ ಪ್ರತಿಭಾ ಸಂಪನ್ಮೂಲ ಜಾಗತಿಕ ಉದ್ಯಮ

0: ನಾಯಕರ ಅನುಭವ ಮತ್ತು ಸಾಮರ್ಥ್ಯಗಳೊಂದಿಗೆ ಸೇರಿ ಗಮನಾರ್ಹ ಅವಕಾಶಗಳನ್ನು ಸೃಷ್ಟಿಸಬಹುದು ಎಂದು ಹೇಳಿದರು. ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ಆರಂಭಿಕ ನಾಯಕರಲ್ಲಿ ಭಾರತವೂ ಒಂದಾಗಬೇಕು. ಸೆಮಿಕಂಡಕ್ಟರ್ ವಲಯದಲ್ಲಿ ಆಗಿರುವ ಗಮನಾರ್ಹ ಪ್ರಗತಿಯನ್ನು ವಿವರಿಸಿದ ಅವರು, ತಾಂತ್ರಿಕ ಪ್ರಗತಿಗಳು ಮತ್ತು ಉದ್ಯಮದ ಅವಶ್ಯಕತೆಗಳಿಗೆ ಅನುಗುಣವಾಗಿ ನೀತಿಗಳು ವಿಕಸನಗೊಳ್ಳಬೇಕು. ಊಹಿಸಬಹುದಾದ ಮತ್ತು ಸ್ಪಂದಿಸುವ ನೀತಿ ಪರಿಸರಕ್ಕೆ ಸರ್ಕಾರದ ಬದ್ಧತೆಯನ್ನು ನರೇಂದ್ರ ಮೋದಿ ಅವರು ಪುನರುಚ್ಚರಿಸಿದರು. ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿನ ಮತ್ತು ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಅಂಗವಾಗಿ ಗುಜರಾತ್ನ ಅವರ ಹುಟ್ಟೂರು ವಡ್ನಗರದಲ್ಲಿ ಇಂದಿನಿಂದ 1 ತಿಂಗಳ ಕಾಲ ದೇಶಾದ್ಯಂತ ನಡೆಯುವ ಸೇವಾ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ ನೀಡಲಾಗುವುದು. ಅದರ ಭಾಗವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರು ವಡ್ನಗರದಿಂದ ವಾರಣಾಸಿಯವರೆಗೆ ನಡೆಯುವ ಬೈಕ್ ರ್ಯಾಲಿಗೆ ಚಾಲನೆ ನೀಡಲಿದ್ದಾರೆ. ಅಲ್ಲದೆ ಅವರು ಐತಿಹಾಸಿಕ ಶರ್ಮಿಷ್ಠಾ ಸರೋವರದಲ್ಲಿ ನಡೆಯಲಿರುವ ಭವ್ಯ ಮಹಾಆರತಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಜತೆಗೆ ಗೃಹ ಸಚಿವ ಅಮಿತ್ ಶಾ ಅವರು ವಡ್ನಗರ ರೈಲು ನಿಲ್ದಾಣದಲ್ಲಿ ನಡೆಯುವ ಸ್ವಚ್ಛತಾ ಅಭಿಯಾನದ ನೇತೃತ್ವವನ್ನು ವಹಿಸಲಿದ್ದಾರೆ.
1: A series of welfare programs will be held at PM's birthplace in Vadnagar today on the occasion of his birthday and 25 years of his public service. Union Home Minister Amit Shah and Gujarat Chief Minister Bhupendra Patel will participate in a grand Mahaarti at the historic Sharmishta Lake, where sacred water will be collected in a kalash and handed over to bikers travelling to Varanasi. The dignitaries will lead a foot march from the lake to Hatkeshwar Temple to offer prayers, followed by flagging off a rally of 250 bikers heading to Varanasi to spread the message of public service.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿನಿಧಿಸುವ ಲೋಕಸಭಾ ಕ್ಷೇತ್ರ ವಾರಣಾಸಿಯಲ್ಲಿ ಅವರ ಜನ್ಮದಿನದ ಅಂಗವಾಗಿ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಕಾಶಿ ವಿಶ್ವನಾಥ ಧಾಮದಲ್ಲಿ ವಿಶೇಷ ಪ್ರಾರ್ಥನೆ ಮತ್ತು ರುದ್ರಾಭಿಷೇಕವನ್ನು ನೆರವೇರಿಸಲಾಗುತ್ತದೆ. ವಾರಣಾಸಿಯಿಂದ ವಡ್ನಗರದವರೆಗೆ ಸೇವಾ ಯಾತ್ರೆ ಕೈಗೊಳ್ಳಲಿರುವ 500 ಯುವ ಬೈಕ್ ಸವಾರರನ್ನು ಗೌರವಿಸಲಾಗುತ್ತದೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತಿತರರು ಭಾಗವಹಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಸರ್ಕಾರದ ಮೀನುಗಾರಿಕೆ ಇಲಾಖೆಯು ಗುಜರಾತ್ನ ಗಾಂಧಿನಗರದಲ್ಲಿಂದು ಆಳ ಸಮುದ್ರ ಮೀನುಗಾರಿಕೆಗೆ ಉತ್ತೇಜನ ಮತ್ತು ಪ್ರವೇಶ ಪಾಸ್ ಮತ್ತು LOA ಹೊಂದಿರುವವರೊಂದಿಗೆ ಸಂವಹನದ ಕುರಿತ ರಾಷ್ಟೀಯ ಕಾರ್ಯಾಗಾರವನ್ನು ಆಯೋಜಿಸಿದೆ. ರಾಷ್ಟೀಯ ಕಾರ್ಯಾಗಾರದ ಗುರಿ ಹೆಚ್ಚಿನ ಮೌಲ್ಯದ ಮೀನುಗಾರಿಕೆ ಸಂಪನ್ಮೂಲಗಳನ್ನು ಬಳಸಿಕೊಳ್ಳಲು ಮೀನುಗಾರರನ್ನು ಪ್ರೋತ್ಸಾಹಿಸುವ ಮೂಲಕ ಆಳ ಸಮುದ್ರ ಮೀನುಗಾರಿಕೆ ಉತ್ತೇಜಿಸುವುದಾಗಿದೆ. ಜೊತೆಗೆ ತಳಮಟ್ಟದ ಸವಾಲುಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ವಲಯವನ್ನು ಮತ್ತಷ್ಟು ಬಲವರ್ಧನೆಗೊಳಿಸಲು ಪಾಲುದಾರರ ಸಲಹೆಗಳನ್ನು ಕ್ರೋಢೀಕರಿಸಲು ವೇದಿಕೆಯನ್ನು ಒದಗಿಸುತ್ತದೆ. ರಾಷ್ಟೀಯ ಕಾರ್ಯಾಗಾರವು ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಹಾಗೂ ಪಂಚಾಯತ್ ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್, ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್, ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಹಾಗೂ ಪಂಚಾಯತ್ ರಾಜ್ಯ ಸಚಿವ ಪ್ರೊಫೆಸರ್ SP ಸಿಂಗ್ ಬಾಗೇಲ್ ಅವರ ಸಮಕ್ಷಮದಲ್ಲಿ ನಡೆಯಲಿದೆ. ಮೀನುಗಾರಿಕೆ ಇಲಾಖೆಯು ಮೀನುಗಾರಿಕೆ ರೈತ ಉತ್ಪಾದಕ ಸಂಸ್ಥೆಗಳು ಮತ್ತು ಮೀನುಗಾರಿಕೆ ಸಹಕಾರಿ ಸಂಘಗಳನ್ನು ಬಲವರ್ಧನೆಗೊಳಿಸಲು ವಿಶೇಷ ಒತ್ತು ನೀಡುವುದರ ಜೊತೆಗೆ ವಿವಿಧ ಉಪಕ್ರಮಗಳ ಮೂಲಕ ಮೀನುಗಾರಿಕೆ ಕ್ಷೇತ್ರದ ಡಿಜಿಟಲೀಕರಣದತ್ತ ಗಮನ ಹರಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಇಂದಿನಿಂದ ದೇಶಾದ್ಯಂತ ನಡೆಯಲಿರುವ ಸೇವಾ ಸಂಕಲ್ಪ ಅಭಿಯಾನದ ಭಾಗವಾಗಿ ಆಕಾಶವಾಣಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಪ್ರಸಾರ ಮಾಡುತ್ತದೆ. ಇಂದು ಅದರ ಅಂಗವಾಗಿ ಬಾಹ್ಯಾಕಾಶ ವಲಯದಲ್ಲಿ ಕೈಗೊಂಡ ಸುಧಾರಣೆಗಳ ಒಂದು ನೋಟ ಇಲ್ಲಿದೆ. ಅರ್ಧ ಶತಮಾನಗಳವರೆಗೆ ಬಾಹ್ಯಾಕಾಶವೆಂದರೆ ಭಾರತದಲ್ಲಿ ಕೇವಲ ಇಸ್ರೋ ಎಂದು ಮನೆ ಮಾತಾಗಿತ್ತು. ಆದರೆ 2020ರಲ್ಲಿ ಕೇಂದ್ರ ಸರ್ಕಾರ ಕೈಗೊಂಡ ಮಹತ್ವದ ಸುಧಾರಣೆಗಳ ಪರಿಣಾಮ ಖಾಸಗಿಯವರಿಗೂ ಬಾಹ್ಯಾಕಾಶ ವಲಯದಲ್ಲಿ ಮುಕ್ತ ಅವಕಾಶ ದೊರಕಿಸಿಕೊಡಲಾಯಿತು. ಖಾಸಗಿ ವಲಯದ ಬಾಹ್ಯಾಕಾಶ ಚಟುವಟಿಕೆಗಳನ್ನು ಉತ್ತೇಜಿಸಲು ಮತ್ತು ಬೆಂಬಲಿಸಲು ಇನ್ಸ್ಪೇಸ್ ಎಂಬ ಸ್ವತಂತ್ರ ಸಂಸ್ಥೆಯನ್ನು ಹುಟ್ಟುಹಾಕಲಾಯಿತು. ಅನಂತರ 2023ರಲ್ಲಿ ಭಾರತದ ಬಾಹ್ಯಾಕಾಶ ನೀತಿಯನ್ನು ಪ್ರಕಟಿಸಿ ಉಪಗ್ರಹಗಳ ಉಡಾವಣೆ ಸೇರಿದಂತೆ ಎಲ್ಲ ಚಟುವಟಿಕೆಗಳನ್ನು ಖಾಸಗಿಯವರಿಗೆ ಮುಕ್ತಗೊಳಿಸಲಾಯಿತು. ಆಫ್ರಿಕಾದ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ

ಕ್ರಿಕೆಟ್ನಲ್ಲಿ ಅಫ್ಘಾನಿಸ್ತಾನ ವಿರುದ್ಧದ ಮೂರು ಪಂದ್ಯಗಳ ಸರಣಿಯ ಅಂತಿಮ ಪಂದ್ಯವನ್ನು ಭಾರತವು ಆಡಲಿದ್ದು, ಪಂದ್ಯವು ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಭಾರತೀಯ ಕಾಲಮಾನ ಇಂದು ರಾತ್ರಿ 7:30 ಆರಂಭವಾಗಲಿದೆ. ಭಾರತವು ಈಗಾಗಲೇ ಮೊದಲ ಎರಡು ಪಂದ್ಯಗಳಲ್ಲಿ ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಸರಣಿಯನ್ನು ತನ್ನದಾಗಿಸಿಕೊಂಡಿದೆ. ಮೊದಲ ಪಂದ್ಯದ ಗೆಲುವಿನಲ್ಲಿ ಅಭಿಷೇಕ್ ಶರ್ಮಾ ಉತ್ತಮ ಆರಂಭ ಒದಗಿಸಿಕೊಟ್ಟರೆ, ಎರಡನೇ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಕೇವಲ 22 ಎಸೆತಗಳಲ್ಲಿ 57 ರನ್ ಗಳಿಸಿ ಗೆಲುವನ್ನು ಖಚಿತಪಡಿಸಿದರು. ಜಸ್ಪ್ರೀತ್ ಬೂಮ್ರಾ ಮತ್ತು ಹರ್ಷದೀಪ್ ಸಿಂಗ್ ಅವರ ಮರಳುವಿಕೆ ಹಾಗೂ ನಿತೀಶ್ ಕುಮಾರ್ ರೆಡ್ಡಿ ಅವರ ಪರಿಣಾಮಕಾರಿ ಬೌಲಿಂಗ್ನಿಂದಾಗಿ ಭಾರತ ತಂಡ ಭರ್ಜರಿ ಗೆಲುವು ದಾಖಲಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ದೆಹಲಿಯಲ್ಲಿಂದು ಸೆಮಿಕಾನ್ ಇಂಡಿಯಾ 2026 ಉದ್ಘಾಟನೆ. ಪ್ರಧಾನಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಅಂಗವಾಗಿ ಇಂದಿನಿಂದ ಒಂದು ತಿಂಗಳ ಕಾಲ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ. ಗುಜರಾತ್ನ ಗಾಂಧಿನಗರದಲ್ಲಿಂದು ಆಳ ಸಮುದ್ರ ಮೀನುಗಾರಿಕೆಗೆ ಉತ್ತೇಜನ ಕುರಿತ ರಾಷ್ಟ್ರೀಯ ಕಾರ್ಯಾಗಾರ ಆರಂಭ. ಅಂತಾರಾಷ್ಟ್ರೀಯ ಟಿ20 ಪುರುಷರ ಕ್ರಿಕೆಟ್ ಅಫ್ಘಾನಿಸ್ತಾನ ವಿರುದ್ಧದ ಮೂರು ಪಂದ್ಯಗಳ ಸರಣಿಯ ಅಂತಿಮ ಪಂದ್ಯದಲ್ಲಿ ಭಾರತ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 7:45. ಚಿತ್ರಗೀತೆಗಳು.

0: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಕೆಎಸ್ ಚಿತ್ರ ಅವರ ಧ್ವನಿಯಲ್ಲಿ ಗೆಜ್ಜೆನಾದ ಚಿತ್ರದ ಗೀತೆಯನ್ನ ಕೇಳೋಣ. ಸಾಹಿತ್ಯ ಹಾಗೂ ಸಂಗೀತ ವಿ ಮನೋಹರ್ ಅವರದಾಗಿದೆ.

ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ನಂಜುಂಡಿ ಕಲ್ಯಾಣ ಚಿತ್ರದಿಂದ ಆಯ್ದ ಗೀತೆಯನ್ನ ಕೇಳೋಣ. ಸಾಹಿತ್ಯ ಜಿ ಉದಯಶಂಕರ್, ರಾಗ ಸಂಯೋಜನೆ ಉಪೇಂದ್ರ ಕುಮಾರ್ ಅವರದಾಗಿದೆ.

0: bulletin, the headlines once again. Prime Minister Narendra Modi to inaugurate Semicon India 2026 at Yashobhoomi, New Delhi this morning. BJP to launch month-long nationwide Seva Sankalp Abhiyan today to mark Prime Minister Modi's birthday. India rejects so-called Pakistan-China Boundary Joint Commission, says Islamabad has no local standi to enter into arrangements concerning Indian territory under its illegal and forcible occupation. U.S. Federal Reserve raises interest rates for first time in 3 years. U.S. House of Representatives passes package of sanctions targeting Russian officials and key pillars of its economy. And in men's cricket, third and final T20 international to be played in Delhi this evening. And with that, we end the morning news. Have a nice day.
1: आकाशवाणी से पेश है खबरनामा।
2: ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ. ಸಮಯ ಸರಿಯಾಗಿ 8:30 ಆಗಿದೆ. ಚಿತ್ರಗೀತೆಗಳು ಮೊದಲಿಗೆ ಹುಡುಗಾಟ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಶಾನ್ ಹಾಗೂ ಶ್ರೇಯಾ ಘೋಷಾಲ್, ಸಾಹಿತ್ಯ ಕವಿರಾಜ್, ರಾಗ ಸಂಯೋಜನೆ ಜಸ್ಸಿ ಗಿಫ್ಟ್.

ನನ್ನ ಪ್ರೀತಿಯ ಹುಡುಗಿ ಚಿತ್ರದಿಂದ ಆಯ್ದ ಗೀತೆಯನ್ನ ಕೇಳೋಣ. ಹಾಡಿದರೆ ಸುರೇಶ್ ಪೀಟರ್ ಹಾಗೂ ಜಯಶ್ರೀ ಬಿ ಅವರು. ಸಾಹಿತ್ಯ ನಾಗತಿಹಳ್ಳಿ ಚಂದ್ರಶೇಖರ್, ರಾಗ ಸಂಯೋಜನೆ ಮನೋಮೂರ್ತಿ ಅವರದಾಗಿದೆ.

ಎಸ್ ಜಾನಕಿ ಹಾಗೂ ಎಲ್ಲರೀಶ್ವರಿ ಅವರ ಯುಗಳ ಧ್ವನಿಯಲ್ಲಿ ಚೂರಿ ಚಿಕ್ಕಣ್ಣ ಚಿತ್ರದಿಂದ ಆಯ್ದ ಗೀತೆಯನ್ನ ಕೇಳೋಣ. ಸಾಹಿತ್ಯ ಚಿ ಉದಯಶಂಕರ್, ರಾಗ ಸಂಯೋಜನೆ ಸತ್ಯಮ್ ಅವರದಾಗಿದೆ.

0: ಇದುವರೆಗೂ ಚಿತ್ರಗೀತೆಗಳನ್ನ ಕೇಳಿದ್ರಿ.
1: ಜೀವನ ಬೇವು ಬೆಲ್ಲ ಬಲ್ಲಾತಗೆ ನೋವೇ ಇಲ್ಲ, ಬಾಧೀರರಿಗೆ ಈ ಕಾಲ ನಿನಗುಂಟು ಜಯ ತೆರೆದ ಹೃದಯ ಬಳಿಕೆ.
2: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
3: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

0: ಆಕಾಶವಾಣಿ ಬೆಂಗಳೂರು ಸಮಯ ಸರಿಯಾಗಿ 8:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ನಿತ್ಯ ಇರದ ಸತತೋದ್ಯೋಗ ಸರ್ವಹಿತ ಭೂತದಾವೇಶವ ತುರತೆಯಾತ್ಮಕ್ಕೆ ಆತುರತೆ ಇರದ ಸತತೋದ್ಯೋಗ ಸರ್ವಹಿತ ಭೂತದಾವೇಶವ ತುರತೆಯಾತ್ಮಕ್ಕೆ ಕಾತರನು ನೀನಾಗೆ ಮೂರನೆಯ ಸಹಭಾಗಿ ಪ್ರೀತನಾಗುವನೇನೋ ಮಂಕುತಿಮ್ಮ ಕಾತರನು ನೀನಾಗೆ ಮೂರನೆಯ ಸಹಭಾಗಿ ಪ್ರೀತನಾಗುವನೇನೋ ಮಂಕುತಿಮ್ಮ.

ಆತುರತೆ ಇರದ ಸತತೋದ್ಯೋಗ. ಸರ್ವಹಿತ ಭೂತದ ಆವೇಶ ಆತುರತೆ ಆತ್ಮಕ್ಕೆ, ಕಾತರನು ನೀನಾಗಿ ಮೂರನೆಯ ಸಹಭಾಗಿ ಪ್ರೀತನಾಗುವನೇನು ಮಂಕುತಿಮ್ಮ. ಹೇಗಿರಬೇಕು ನನ್ನ ಉದ್ಯೋಗ? ಸತತೋದ್ಯೋಗ, ನಾನು ಸದಾ ಪರಿಶ್ರಮಿ ಆಗಿರಬೇಕು. ನಮ್ಮ ಜೀವನದಲ್ಲಿ ಕ್ಷಣ ಮಾತ್ರ ವ್ಯರ್ಥ ಮಾಡಲಾರದೆ ಪ್ರತಿ ಕ್ಷಣವೂ ದುಡಿತಾ ಇರಬೇಕು. ಆದರೆ ಆತುರತೆ ಇರಬಾರದು, ಅವಸರ ಅವಸರ ಧಾವಂತ ಬೇಡ. ಆತುರತೆ ಇರದ ಹಾಗೆ ಸತತ ಉದ್ಯೋಗ. ಕೆಲವರು ಇಡೀ ದಿವಸ ಕೆಲಸ ಮಾಡಿದೆ ಸರ್ ಏನು ಸುಖನೇ ಇಲ್ಲ ಅಂತಾರೆ. ಆ ಸತತೋದ್ಯೋಗ ಆಯಿತು, ಅದರ ಆತುರತೆ ಇರ್ತದೆ. ಆತುರತೆ ಇಲ್ಲದಂತಹ ಸತತೋದ್ಯೋಗ ಸರ್ವಹಿತ. ಭೂತದ ಆವೇಶ ಆತುರತೆ ಆತ್ಮಕ್ಕೆ, ಭೂತದ ಆವೇಶ ಇದೆಯಲ್ಲ ಆ ಆತುರತೆ ಆತ್ಮಕ್ಕೆ ಇರಬೇಕು. ಮಾಡಬೇಕು ಮಾಡಬೇಕು. ಯಾಕಂದರೆ ಯಾರೋ ಒಬ್ರು ಹೇಳ್ತಾ ಇದ್ರು, ನಿಮ್ಗೆ ಜಾಸ್ತಿ ವಯಸ್ಸಾಯಿತು, ಹುಷಾರಾಗಿರ್ಬೇಕು, ಇನ್ ಕೆಲಸ ಕಮ್ಮಿ ಮಾಡ್ಕೊಳ್ಳಿ ಅಂತ. ಆ ದೊಡ್ಡವರು ಭಾಳ ಚಂದ ಹೇಳಿದರು, ಹೌದಪ್ಪ ನನಗೆ ಆಯಸ್ ಜಾಸ್ತಿ ಆಯ್ತಲ್ಲ, ವಯಸ್ಸು ಜಾಸ್ತಿ ಆಯ್ತಲ್ಲ, ಇನ್ ಜಾಸ್ತಿ ಕೆಲಸ ಮಾಡ್ಬೇಕು ನಾನು ಅಂತ. ನನಗೆ ಮಿಕ್ಕಿರೋ ಟೈಮ್ ಬಹಳ ಕಮ್ಮಿ ಇದೆ ಏನಂತ. ವಯಸ್ಸಾದ ನನ್ನ ಮಿಕ್ಕಿರೋ ಟೈಮ್ ಕಮ್ಮಿ ಅಲ್ವಾ, ಅದಕ್ಕೆ ಜಾಸ್ತಿ ಕೆಲಸ. ಅದಕ್ಕೆ ಹೇಳ್ತಾರೆ ಆತುರತೆ ಆತ್ಮಕ್ಕೆ, ಆತ್ಮ ಹಪಹಪಿ ಮಾಡಬೇಕು, ನಾನು ಮಾಡಬೇಕು, ಸಾಧನೆ ಮಾಡಬೇಕು, ಆತ್ಮಕ್ಕೆ ಇರಬೇಕು. ಆದರೆ ನಾನು ಕೆಲಸ ಉದ್ಯೋಗ ಮಾಡಬೇಕಾದ್ರೆ ಆತುರತೆ ಬೇಡ. ಕಾತುರನು ನೀನಾಗೆ ಆ ಆತ್ಮ ರಕ್ಷಣಕ್ಕೆ, ಆತ್ಮ ಬೆಳೆಸ್ಕೊಳ್ಳೋದಕ್ಕೆ ನೀನು ಕಾತುರನಾಗಿದ್ದರೆ

ಚೆನ್ನಾಗಿದೆ. ಮೂರನೆಯ ಸಹಭಾಗಿ ಪ್ರೀತನಾಗುವನೇನು ಮಂಕುತಿಮ್ಮ. ನಾ ಮೂರು ಜನ ಸಹಭಾಗಿಗಳು ಅಂತ ಹೇಳಿದೆ, ಮೂರು ರೊಟ್ಟು ವಿಚಾರ ಅಂತ ಹೇಳಿದೆ. ನಾನು, ಜಗತ್ತು ಮತ್ತು ಅದೃಷ್ಟ. ನಾನು ಆತ್ಮ ಬೆಳೆಸ್ಕೊಳ್ಳೋದಕ್ಕೆ, ಆತ್ಮೋದ್ಧತಿಗೆ, ಆತ್ಮೋದ್ಧಾರಕ್ಕೆ ನಾನು ಕಾತುರನಾಗಿದ್ದರೆ ಆ ಮೂರನೆಯ ಸಹಭಾಗಿ ಇದ್ದಾನಲ್ಲ ಅದೃಷ್ಟ, ಅವನು ಪ್ರೀತನಾಗುವನೇನು ಮಂಕುತಿಮ್ಮ, ಅವನು ನಿನಗೆ ಪ್ರೀತಿ ತೋರಿಸ್ತಾನೆ. ಅದೃಷ್ಟ ಒಲಿದ್ರೆ ನಿನಗೆ ಒಳ್ಳೆಯದಾಗ್ತದೆ. ಆದ್ದರಿಂದ ಮೂರನೇ ಸಹಭಾಗಿಯನ್ನು ಮೆಚ್ಚ ಮಾಡಬೇಕಾದ್ರೆ ಆತ್ಮೋನ್ನತಿಗೆ ಪ್ರಯತ್ನ ಮಾಡುವಂಥ

ತಾದೊಡೆಯು ಮೊಳಿತನಾಗಿಸದು ಹಠ, ಮಣಿಕನಕ ಸಂಕೋಲೆ ತನುವ ಬಂಧಿಸದೆ. ಎಣಿಕೆಯೊಳಿತಾದೊಡೆಯು ಮೊಳಿತನಾಗಿಸದು ಹಠ, ಮಣಿಕನಕ ಸಂಕೋಲೆ ತನುವ ಬಂಧಿಸದೆ. ತನಯ ನಿರಿದಸಿ ನಿನ್ನ ಮೈಯ ಹುಣ್ಣಾಗಿಸದೆ, ಮನ ಸರ್ವ ಸಮವಿರಲಿ ಮಂಕುತಿಮ್ಮ. ತನಯ ನಿರಿದಸಿ ನಿನ್ನ ಮೈಯ ಹುಣ್ಣಾಗಿಸದೆ, ಮನ ಸರ್ವ ಸಮವಿರಲಿ ಮಂಕುತಿಮ್ಮ.

0: ಎಳಿತು ಆದೊಡೆಯುಂ ಒಳಿತನಾಗಿಸದು ಹಠ. ಮಣಿಕನಕ ಸಂಕೋಲೆ ತನುವ ಬಂಧಿಸದೆ, ತನೆಯ ನಿರಿದಸಿ ನಿನ್ನ ಮೈಯ ಹುಣ್ಣಾಗಿಸದೆ, ಮನ ಸರ್ವ ಸಮವಿರಲಿ ಮಂಕುತಿಮ್ಮ. ಈ ಭಾಗಗಳೇ ಚಂದ ಕಗ್ಗದ್ದು. ಎಷ್ಟು ಲೆಕ್ಕ ಹಾಕಿದ್ರು ಕೂಡ ಹಠ ಇದ್ರೆ ಒಳ್ಳೆಯದಾಗೋಲ್ಲ. ಛಲದಿಂದ ಇದುವರೆಗೂ ದೊಡ್ಡವರಾದವರಿಲ್ಲ. ಛಲ ಕಟ್ಕೊಂಡದ್ದಂಥ ಹಿರಣ್ಯಕಶಿಪು ದೊಡ್ಡವನಾಗಲಿಲ್ಲ, ಹಿರಣ್ಯಾಕ್ಷ ದೊಡ್ಡವನಾಗಲಿಲ್ಲ, ರಾವಣ ದೊಡ್ಡವನಾಗಲಿಲ್ಲ, ದುರ್ಯೋಧನ ದೊಡ್ಡವನಾಗಲಿಲ್ಲ. ನೆಲಕಿರಿವೆನೇಂ ಛಲಕಿರಿವೆಂ ಅಂತ ಹೇಳಿದವನು ದುರ್ಯೋಧನ. ನೆಲ ಬೇಕಾಗಿಲ್ಲ, ನಾನು ಛಲಕ್ಕೋಸ್ಕರ ಹೋರಾಡ್ತೀನಿ ಅಂತ. ಆ ಹಠ ಇದೆಯಲ್ಲ, ಎಂದೂ ಒಳಿತನಾಗಿಸೋದು, ಎಂದೂ ಒಳ್ಳೇದು ಮಾಡಲ್ಲ. ಛಲಕ್ಕೋಸ್ಕರ ಮಾಡಿದ್ದು ಯಾವತ್ತೂ ಒಳ್ಳೇದಾಗೋದಿಲ್ಲ. ಯಾಕೆಂದರೆ ಮಣಿಕನಕ ಸಂಕೋಲೆ ತನುವ ಬಂಧಿಸದೆ. ಏನಪ್ಪ ಪಾಪ ದೊಡ್ಡವರು, ಇವರಿಗೆ ಬಂಗಾರದ್ದು ಹಾಕೋಣ, ಕೋಳ ಹಾಕೋಣ, ಕಬ್ಬಿಣದ್ದು ಯಾಕೆ ಹಾಕಬೇಕು ಅಂತ. ಬಂಗಾರದ್ದು ಹಾಕಿದರೆ ಕೋಳ ಕೋಳನೇ ಅಲ್ವೇ ಅದು. ಅದಕ್ಕೆ ಹೇಳ್ತಾರೆ ಕಣಿಕನಕ ಸಂಕೋಲೆ, ಸಂಕೋಲೆ ಅದು ಬೇಸಿಕಲಿ ಸಂಕೋಲೆ. ಆದರೆ ಮಣಿಕನಕ ಅದು ವಜ್ರ ಹಾಕಿದ್ದಾರೆ, ಬಂಗಾರದ ಹಾಕಿದ್ದಾರೆ, ಅದು ತನುವ ಬಂಧಿಸದೆ ಕಟ್ಟೆ ಬಿಡ್ತದಲ್ಲ. ಅದು ಬಂಗಾರ ಬೆಳ್ಳಿಯ ಸಂಕೋಲೆ ಹಾಗೆ ಕಟ್ಟಿ ಹಾಕ್ತದೋ ಹಾಗೆ ಬಂಗಾರದ ಸಂಕೋಲೆ ಕೂಡ ಕಟ್ಟಿ ಹಾಕುವಂಥದ್ದೇ, ಅದು ಬಂಧನವೇ ಹೌದು. ತನಯ ನೀರಿದ ಹಸಿ, ಎಷ್ಟು ಚೆನ್ನಾಗಿರೋ ಮಾತಪ್ಪ ಅದು. ತನಯ ನೀರಿದ ಹಸಿ, ತನಯ ಅಂದರೆ ಮಗ, ಮಗ ಚಾಕು ಹಾಕ್ತಾನೆ ನಿಮಗೆ. ಇರಿದ ಹಸಿ, ಹಸಿ ಅಂದರೆ ಖಡ್ಗ. ಮಗ ಇರಿದಂಥ ಖಡ್ಗ ಮೈಯ ಹುಣ್ಣಾಗಿಸದೆ, ಅಯ್ಯೋ ನನ್ನ ಮಗ ಹಾಕಿದ ಚಾಕು ನನಗೇನಾಗಲ್ಲ ಅಂದು ಸಂತೋಷ ಪಡೋಕ್ಕಾಗತ್ತಾ? ಮಗ ಹಾಕಲಿ ಯಾರೇ ಹಾಕಲಿ ಗಾಯ ಆಗೋದಿಲ್ವೇ? ಮೈಯ ಹುಣ್ಣಾಗಿಸದೆ ಮೈ ನೋವು ಮಾಡೋದಿಲ್ವೇ? ಮನ ಸರ್ವ ಸಮವಿರಲಿ ಮಂಕುತಿಮ್ಮ. ಯಾವಾಗಲೂ ಮನಸ್ಸು ಶಾಂತವಾಗಿ ಸ್ಥಿಮಿತದಲ್ಲಿ ಯಾವಾಗಲೂ ಒಂದೇ ಭಾವದಲ್ಲಿ ಇರಲಿ. ಹಠ ಬೇಡ. ಏನಾದರೂ ಆಗಲಿ ಬಂಗಾರ ಬೇಕು ಅಂತಂದು ಕೂಡ ಬಂಗಾರದ ಸಂಕೋಲೆ ಕೂಡ ನನ್ನ ತನುವನ್ನು ಬಂಧಿಸ್ತದಲ್ಲ. ಅತಿ ಪ್ರೀತಿ, ಅತಿ ವಿಶ್ವಾಸ, ಅತಿ ನಿರಾಸೆ ಯಾವುದು ಬೇಡ. ಮನಸ್ಸು ಸರ್ವಸಮವಿರಲಿ ಅಂತ ಹೇಳ್ತಾರೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಸ್ ಅನುಪಮ, ವ್ಯಾಖ್ಯಾನ ಡಾಕ್ಟರ್ ಗುರುರಾಜ್ ಕರ್ಜಿಗಿ.

0: ಸಂಯೋಜನೆ ಎಂಜಿ ಸಿ ಹರ್ಷನ್, ಎಬಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
1: ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋಸ್

0: ಸಮರ್ಪಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
2: ಜ್ಞಾನಪೀಠ ಪ್ರಶಸ್ತಿ.
1: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
2: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
1: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
2: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
1: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
2: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
1: ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
2: ಯು ಆರ್ ಅನಂತಮೂರ್ತಿ,
1: ಗಿರೀಶ್ ಕಾರ್ನಾಡ್,
2: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
1: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
2: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
1: ಸಿರಿಗನ್ನಡಂ ಗೆಲ್ಗೆ,
2: ಸಿರಿಗನ್ನಡಂ ಬಾಳ್ಗೆ.

0: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
1: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
2: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ವಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
1: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ. ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.
3: ಅರಿವಾ

0: ಶ್ರೇಯ ಶ್ರೇಯ ಏ ಶ್ರೇಯ ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟು ಸಲ ಕರಿತೀಯಾ? ಬರ್ತೀನಿರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ?

0: ಕನ್ನಡಕ ಇಲ್ಲದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
1: ಬಿಡು ಬಿಡು ಬಿಡು ಕದ್ದು ಕದ್ದು ನೋಡೋದನ್ನ.
2: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.

0: ಸಮಯ ಸರಿಯಾಗಿ 9:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಪ್ರಿಯ ಕೇಳುಗರೇ ನಮಸ್ಕಾರ. ಮಗುವೊಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನು ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆಯಾಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

0: ಅಮ್ಮ
1: ಅಮ್ಮ ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
0: ಏನಮ್ಮ ಹಾಗ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.

0: ಕೈದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.

0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.

ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 9:10 ಈಗ ಗೀತ ಪಲ್ಲವ, ಹೊಸ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಸಿದ್ ಶ್ರೀರಾಮ್ ಅವರ ಧ್ವನಿಯಲ್ಲಿ ಪುಷ್ಪ ಚಿತ್ರದಿಂದ ಆಯ್ದ ಗೀತೆ, ಸಾಹಿತ್ಯ ವರದರಾಜ ಚಿಕ್ಕಬಳ್ಳಾಪುರ, ಸಂಗೀತ ದೇವಿಶ್ರೀ ಪ್ರಸಾದ್.

ಶ್ರುತಿ ವಿ ಎಸ್ ಹಾಗೂ ನಕುಲ್ ಅಭಯಂಕರ್ ಅವರ ಧ್ವನಿಯಲ್ಲಿ ಲವ್ ಮಾಕ್ಟೇಲ್ ಚಿತ್ರದ ಗೀತೆಯನ್ನು ಕೇಳೋಣ. ಸಾಹಿತ್ಯ ರಾಘವೇಂದ್ರ ಕೆ ಕಾಮತ್, ರಘು ದೀಕ್ಷಿತ್ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ.

ವಿಜಯ್ ಪ್ರಕಾಶ್, ಕಾರ್ತಿಕ್, ಹರ್ಷಿಕಾ ದೇವನಾಥ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ವಿಕ್ರಾಂತ್ ರೋಣ ಚಿತ್ರದ ಗೀತೆಯನ್ನು ಕೇಳೋಣ. ಅನೂಪ್ ಭಂಡಾರಿಯವರ ಸಾಹಿತ್ಯ, ಅಜನೀಶ್ ಬಿ ಲೋಕನಾಥ್ ಈ ಗೀತೆಗೆ ಸಂಗೀತ ನೀಡಿದ್ದಾರೆ.

ಬನಾರಸ್ ಚಿತ್ರದಿಂದ ಆಯ್ದ ಗೀತೆಯನ್ನ ಕೇಳೋಣ. ಸಂಜಿತ್ ಹೆಗಡೆ ಹಾಗೂ ಸಂಗೀತ ರವೀಂದ್ರನಾಥ್ ಅವರ ಯುಗಳ ಧ್ವನಿಯಲ್ಲಿದೆ. ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಬಿ ಅಜನೀಶ್ ಲೋಕನಾಥ್.

ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ. ಸಮಯ ಸರಿಯಾಗಿ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ನಮ್ಮ ಆತ್ಮೀಯ ಕೇಳುಗರಿಗೆಲ್ಲ ಗಾನಗಂಗೆ ಕಾರ್ಯಕ್ರಮಕ್ಕೆ ನಿಮ್ಮ ಬಾನುಲಿ ಗೆಳತಿ ಲಕ್ಷ್ಮೀ ಬಿಆರ್ ಮಾಡುವ ಸ್ವಾಗತ.

ಶ್ರೋತೃಗಳೇ, ಇಂದು ಸೆಪ್ಟೆಂಬರ್ 17ನೇ ತಾರೀಕು. ಈ ದಿನವನ್ನು ಮರಾಠವಾಡ ವಿಮೋಚನಾ ದಿನ ಹಾಗೂ ಹೈದರಾಬಾದ್ ವಿಮೋಚನಾ ದಿನ ಅಂತ ಸ್ಮರಿಸಲಾಗುತ್ತೆ. ಈ ದಿನವನ್ನು ಏತಕ್ಕೋಸ್ಕರ ಹೀಗೆ ನಾವು ನೆನಪಿಸ್ಕೊಳ್ತೀವಿ ಅಂದರೆ, ಭಾರತೀಯ ಸೇನೆಯು 1948ರಲ್ಲಿ ನಡೆಸಿದಂಥ ಪ್ರಮುಖವಾದ ಕಾರ್ಯಾಚರಣೆ ಆಪರೇಷನ್ ಪೋಲೋ ಬಗ್ಗೆ ತಿಳ್ಕೊಂಡ್ರೆ, ಈ ದಿನವನ್ನು ಮರಾಠವಾಡ ವಿಮೋಚನಾ ದಿನ ಹಾಗೆ ಹೈದರಾಬಾದ್ ವಿಮೋಚನಾ ದಿನ ಅಂತ ಯಾಕೆ ನಾವು ಆಚರಿಸ್ತೀವಿ ಅಂತ ಗೊತ್ತಾಗತ್ತೆ. ಹಾಗಾದರೆ 1948 ಸೆಪ್ಟೆಂಬರ್ 17ನೇ ತಾರೀಕು ಆಪರೇಷನ್ ಪೋಲೋ ಹೇಗೆ ನಡೀತು, ಅದಕ್ಕೆ ಯಾರು ನೇತೃತ್ವ ವಹಿಸಿದ್ರು, ಮತ್ತು ಯಾತಕ್ಕೋಸ್ಕರ ಈ ಕಾರ್ಯಾಚರಣೆ ನಡೀತು ಅಂತ ತಿಳ್ಕೊಳ್ಳೋಣ ಈ ಗೀತೆಯ ನಂತರ. ಆಕಾಶವಾಣಿ ಬೆಂಗಳೂರು ಕಾರ್ಯಕ್ರಮವನ್ನು ಕೇಳ್ತಾ ಇರಿ.

0: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
1: ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR.

ನಮ್ಮ ಭಾರತವು ಆಗಸ್ಟ್ 15, 1947 ಸ್ವಾತಂತ್ರ್ಯ ಗಳಿಸಿತು. ಆ ಸಂದರ್ಭದಲ್ಲಿ ಹೈದರಾಬಾದ್ ಪ್ರಾಂತ್ಯವು ಪ್ರತ್ಯೇಕ ರಾಜಪ್ರಭುತ್ವದ ರಾಜ್ಯವಾಗಿ ಉಳಿತು. ಆ ಕಾಲದಲ್ಲಿ ಆ ಹೊತ್ತಿಗೆ ನಿಜಾಮರಾದ ಉಸ್ಮಾನ್ ಅಲಿ ಖಾನ್ ಅವರು ಹೈದರಾಬಾದ್ ಪ್ರಾಂತ್ಯವನ್ನು ಭಾರತಕ್ಕೆ ಸೇರಿಸದೆ ಪ್ರತ್ಯೇಕ ರಾಜಪ್ರಭುತ್ವದ ರಾಜ್ಯವಾಗಿ ಉಳಿಸೋದಿಕ್ಕೆ ಪ್ರಯತ್ನ ಪಟ್ಟರು. ಆದರೆ ಅಲ್ಲಿಯ ಜನರಿಗೆ ಇದು ಇಷ್ಟ ಇರಲಿಲ್ಲ. ಆಗ ಜನರೆಲ್ಲ ನಿಜಾಮರು ಹಾಗೂ ಅವರ ಖಾಸಗಿ ಸೈನ್ಯದ ವಿರುದ್ಧ ಹೋರಾಡಿದ್ರು. ಆಗ ಭಾರತೀಯ ಸೇನೆಯು 17 ಸೆಪ್ಟೆಂಬರ್ 1948 ಹೈದರಾಬಾದ್ ಪ್ರಾಂತ್ಯವನ್ನು ಪ್ರವೇಶಿಸಿ ನಿಜಾಮರ ವಿರುದ್ಧ ಗೆಲುವು ಸಾಧಿಸಿತು. ಭಾರತಕ್ಕೆ ಸ್ವಾತಂತ್ರ್ಯ ಬಂದು 13 ತಿಂಗಳ ನಂತರ ಈ ಘಟನೆ ನಡೆಯಿತು. ಭಾರತೀಯ ಸೇನೆಯ ಈ ಕಾರ್ಯಾಚರಣೆಯೇ ಆಪರೇಷನ್ ಪೋಲೋ ಆಗಿತ್ತು.

ಭಾರತದ ಮೊದಲ ಉಪ ಪ್ರಧಾನಮಂತ್ರಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಆಪರೇಷನ್ ಪೋಲೋ ಸಂದರ್ಭದಲ್ಲಿ ನಾಯಕತ್ವ ವಹಿಸಿ ಭಾರತ ಸರ್ಕಾರವು ಭಾರತೀಯ ಸೇನೆಯ ನೇತೃತ್ವದಲ್ಲಿ ಮಿಲಿಟರಿ ಕಾರ್ಯಾಚರಣೆ ಮೂಲಕ ಹೈದರಾಬಾದ್ ಪ್ರಾಂತ್ಯವನ್ನು ಏಕೀಕರಿಸ್ತು, ನಿಜಾಮರ ಆಳ್ವಿಕೆಯನ್ನು ಕೊನೆಗೊಳಿಸ್ತು. ಆ ನೆನಪಿಗಾಗಿ ವಾರ್ಷಿಕವಾಗಿ ಸೆಪ್ಟೆಂಬರ್

ಡಿಸೆಂಬರ್ 17 ಹೈದರಾಬಾದ್ ವಿಮೋಚನಾ ದಿನ ಹಾಗೂ ಮರಾಠವಾಡ ವಿಮೋಚನಾ ದಿನ ಅಂತಲೂ ಆಚರಿಸಲಾಗುತ್ತೆ. ಈ ದಿನ ಸಿಕಂದ್ರಾಬಾದ್ ಪೆರೇಡ್ ಮೈದಾನದಲ್ಲಿ ಕಾರ್ಯಕ್ರಮಗಳನ್ನ ನಡೆಸ್ತಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಮೆರವಣಿಗೆಗಳು ನಡೆಯುತ್ತೆ. ಜನತೆ ಮತ್ತು ನಾಯಕರುಗಳು ರಾಷ್ಟ್ರಧ್ವಜವನ್ನು ಹಾರಿಸಿ ಅಲ್ಲಿಯ ಸ್ಥಳೀಯ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಹುತಾತ್ಮರನ್ನು ನೆನಪಿಸಿಕೊಳ್ತಾರೆ. ಶಾಲೆಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಭಾಷಣಗಳು ನಡೆಯುತ್ತೆ. ರಾಷ್ಟ್ರೀಯ ಏಕೀಕರಣಕ್ಕೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಸೇವೆ ಹಾಗೂ ಕೊಡುಗೆ ಅಪಾರವಿದೆ. ಆದ್ದರಿಂದ ಅವರನ್ನು ಭಾರತದ ಉಕ್ಕಿನ ಮನುಷ್ಯ ಅಂತ ಕರೆಯಲಾಗಿದೆ.

ಈ ದಿನದ ಮತ್ತೊಂದು ವಿಶೇಷ ಅಂದರೆ ಭಾರತದಲ್ಲಿ ಇಂದು ಸೇವಾ ದಿವಸ್ ಆಚರಿಸಲಾಗುತ್ತೆ. ಇಂದು ಸೆಪ್ಟೆಂಬರ್ 17 ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ಜನ್ಮದಿನ. 1950 ಸೆಪ್ಟೆಂಬರ್ 17 ಗುಜರಾತಿನ ವಡ್ನಗರದಲ್ಲಿ ನರೇಂದ್ರ ಮೋದಿಯವರು ಜನಿಸ್ತಾರೆ. ಮತ್ತು ಅವರ ಜೀವನಯಾನವು ಸಾಮಾನ್ಯ ಕುಟುಂಬದ ಬಾಲಕನಿಂದ ದೇಶದ ಪ್ರಧಾನಮಂತ್ರಿ ಸ್ಥಾನದವರೆಗೆ ಸಾಗಿದ ಒಂದು ಸುದೀರ್ಘ ಪಯಣ. ಬಾಲ್ಯದಲ್ಲಿನೇ ಕಷ್ಟ, ಪರಿಶ್ರಮ ಮತ್ತು ಜನಸೇವೆಗಳ ಅನುಭವಗಳನ್ನ ಕಂಡ ಅವರು ತಮ್ಮ ಜೀವನವನ್ನು ಸಮಾಜ ಮತ್ತು ರಾಷ್ಟ್ರ ಸೇವೆಗೆ ಮುಡಿಪಾಗಿಡುವಂಥ ಒಂದು ಸಂಕಲ್ಪ ಬೆಳೆಸ್ಕೊಂಡ್ರು. ವಾರ್ಡ್ನಗರದ ಬೀದಿಗಳಿಂದ ಆರಂಭವಾದ ಈ ದೊಡ್ಡ ಪಯಣ ಸಂಘಟನೆ, ಸಾರ್ವಜನಿಕ ಜೀವನ, ಗುಜರಾತಿನ ಮುಖ್ಯಮಂತ್ರಿಯ ಜವಾಬ್ದಾರಿ ಮತ್ತು ನಂತರ ಭಾರತದ ಪ್ರಧಾನಮಂತ್ರಿಯ ಹೊಣೆಗಾರಿಕೆವರೆಗೆ ವಿಸ್ತರಿಸ್ತು. ಎರಡು ಮೊದಲ ಬಾರಿಗೆ ಭಾರತದ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಶ್ರೀ ನರೇಂದ್ರ ಮೋದಿಯವರು 2024 ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಆಗ ಅವರು ಏನೆಲ್ಲ ರಾಷ್ಟ್ರ ಸೇವೆಯನ್ನು ಮಾಡಿದ್ರು, ಸಾರ್ವಜನಿಕ ಜೀವನದಲ್ಲಿ ಏನೆಲ್ಲ ಅಭಿವೃದ್ಧಿ ತಂದರು ಅಂತ ಈ ಒಂದು ಗೀತೆಯ ನಂತರ ತಿಳ್ಕೊಳ್ಳೋಣ.

ಶ್ರೀ ನರೇಂದ್ರ ಮೋದಿಯವರ ಸಾರ್ವಜನಿಕ ಜೀವನದಲ್ಲಿ ಅಭಿವೃದ್ಧಿ, ಆಡಳಿತ, ತಂತ್ರಜ್ಞಾನ, ಯೋಗ ಮತ್ತು ಜನಸಂಪರ್ಕಕ್ಕೆ ಸಂಬಂಧಿಸಿದ ಹಲವು ವಿಷಯಗಳು ಪ್ರಮುಖವಾಗಿ ಕಾಣಿಸಿಕೊಂಡಿದೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಸ್ತಾವನೆಗೂ ಅವರ ಕರೆ ಪ್ರಮುಖ ಪಾತ್ರ ವಹಿಸಿತ್ತು. ವಿಶ್ವಸಂಸ್ಥೆಯಲ್ಲಿ 177 ರಾಷ್ಟ್ರಗಳು ಈ ಪ್ರಸ್ತಾವನೆಗೆ ಬೆಂಬಲ ಕೂಡ ನೀಡಿತ್ತು. ನರೇಂದ್ರ ಮೋದಿಯವರು ತಮ್ಮ ಸಾರ್ವಜನಿಕ ಜೀವನದಲ್ಲಿ ಸ್ವಚ್ಛತೆ, ಜನಸಹಭಾಗಿತ್ವ, ಪರಿಸರ ಸಂರಕ್ಷಣೆ, ಆರೋಗ್ಯ ಮತ್ತು ಸಾಮಾಜಿಕ ಸೇವೆಯಂತಹ ಹಲವು ವಿಷಯಗಳಿಗೆ ಒತ್ತು ನೀಡಿದ್ದಾರೆ. ಶ್ರೀ ನರೇಂದ್ರ ಮೋದಿಯವರ ಜನ್ಮದಿನವನ್ನು ಹಲವು ವರ್ಷಗಳಿಂದ ವಿವಿಧ ಸೇವಾ ಚಟುವಟಿಕೆಗಳೊಂದಿಗೆ ಆಚರಿಸಲಾಗ್ತಿದೆ. ಆದ್ದರಿಂದ ಸೆಪ್ಟೆಂಬರ್ 17 ತಾರೀಖನ್ನು ಸೇವಾ ದಿವಸ್ ಅಂತ ಕೂಡ ಆಚರಿಸಲಾಗುತ್ತೆ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಾನಗಂಗೆ ಕಾರ್ಯಕ್ರಮ ಪ್ರಸಾರವಾಗ್ತಿದೆ. ಈಗ ಸಮಯ ಸರಿಯಾಗಿ 10 ಗಂಟೆ ಆಗಿದೆ. ಕಾರ್ಯಕ್ರಮದಲ್ಲಿ ಒಂದು ವಿರಾಮ, ನಂತರ ಗಾನಗಂಗೆ ಕಾರ್ಯಕ್ರಮ ಮುಂದುವರಿಯುವುದು.
1: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ದೇವರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
2: ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಎಂದು
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.
3: ಮುಂದೆ

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಆದಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

ಗಾನಗಂಗೆ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸೇವೆ ಈ ಪದದ ಅರ್ಥ ಬಹಳ ವಿಶಾಲವಾಗಿದೆ. ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಬದುಕಿನಲ್ಲಿ ಒಂದಿಷ್ಟು ಬೆಳಕು ಮೂಡಿಸೋದು, ಅಗತ್ಯ ಇರೋರಿಗೆ ನೆರವಾಗೋದು, ಸಮಾಜದ ಒಳಿತಿಗಾಗಿ ಕೈಜೋಡಿಸೋದು, ಇದೆಲ್ಲ ಸೇವೆಯ ವಿವಿಧ ರೂಪಗಳು. ಯಾವುದೇ ಫಲಾಪೇಕ್ಷೆ ಇಲ್ಲದೆ ತನು ಮನ ಅಥವಾ ಧನ ಸಹಾಯವನ್ನು ಮಾಡೋದೇ ಸೇವೆ ಅಂತ ಹೇಳ್ಬೋದು. ಭಾರತೀಯ ಪರಂಪರೆಯಲ್ಲಿ ಸೇವೆ ಅನ್ನೋದು ಕೇವಲ ಕರ್ತವ್ಯ ಅಲ್ಲ, ಅದು ಮಾನವೀಯತೆಯ ಅಭಿವ್ಯಕ್ತಿಯಾಗಿದೆ. ನರೇಂದ್ರ ಮೋದಿಯವರು ತಮ್ಮ ಸಾರ್ವಜನಿಕ ಜೀವನದಲ್ಲಿ ಸ್ವಚ್ಛತೆ, ಜನಸಹಭಾಗಿತ್ವ, ಪರಿಸರ ಸಂರಕ್ಷಣೆ, ಆರೋಗ್ಯ ಮತ್ತು ಸಾಮಾಜಿಕ ಸೇವೆಯಂತಹ ಹಲವು ವಿಷಯಗಳಿಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಅವರ ಜನ್ಮದಿನದ ಸಂದರ್ಭದಲ್ಲಿ ದೇಶದ ವಿವಿಧ ಭಾಗಗಳಲ್ಲಿ ನಡೆಯೋ ಸೇವಾ ಚಟುವಟಿಕೆಗಳು ಕೂಡ ಇದೇ ಆಶಯವನ್ನು ಪ್ರತಿಬಿಂಬಿಸುತ್ತೆ.

ಸೇವೆಯ ಮಹತ್ವವನ್ನು ನೆನಪಿಸ್ಕೊಳ್ಳೋದಕ್ಕೆ ವಿಶೇಷ ದಿನ ಅಂತ ಬೇಕಿಲ್ಲ. ಆದರೆ ಇಂಥ ಸಂದರ್ಭಗಳು ನಮ್ಮೊಳಗಿನ ಸಾಮಾಜಿಕ ಹೊಣೆಗಾರಿಕೆನ ಮತ್ತೊಮ್ಮೆ ಜಾಗೃತಗೊಳಿಸೋದಕ್ಕೆ ಅಂತ ಅವಕಾಶ ಆಗಬಹುದು. ಇಂದು ಸೇವಾ ದಿನವನ್ನು ಆಚರಿಸ್ತಾ ಇದ್ದೀವಿ. ನಮ್ಮ ಸುತ್ತಲೂ ನೋಡಿದರೆ ಸೇವೆಗೆ ಅನೇಕ ಅವಕಾಶಗಳಿವೆ. ಅದ್ಯಾವುದಂದರೆ ಒಬ್ಬ ಹಿರಿಯ ನಾಗರಿಕರಿಗೆ ನಾವು ನೆರವಾಗಬಹುದು. ನಮಗೆ ತಿಳಿದಂಥ ವಿಷಯಗಳನ್ನ ಒಬ್ಬ ವಿದ್ಯಾರ್ಥಿಗೆ ಕಲಿಕೆಯಲ್ಲಿ ಸಹಾಯ ಮಾಡಬಹುದು, ಅವರಿಗೆ ಪಾಠ ಹೇಳ್ಕೊಡ್ಬೋದು. ಸಾರ್ವಜನಿಕ ಸ್ಥಳವನ್ನು ಸ್ವಚ್ಛವಾಗಿಡೋದು, ಗಿಡ ನೆಟ್ಟು ಮರಗಳನ್ನ ಬೆಳೆಸೋದು, ರಕ್ತದಾನ ಮಾಡೋದು, ಅಥವಾ ಸಂಕಷ್ಟದಲ್ಲಿರುವ ವ್ಯಕ್ತಿಯ ಮಾತನ್ನು ಕಾಳಜಿಯಿಂದ ಕೇಳಿಸ್ಕೊಳ್ಳೋದು ಕೂಡ ಒಂದು ಸೇವೆನೆ. ಇದೆಲ್ಲವೂ ಸಮಾಜದ ಒಳಿತಿಗೆ ನಮ್ಮಿಂದಾಗೋ ಒಂದು ಸಣ್ಣ ಹೆಜ್ಜೆಗಳು.

ಈ ಒಂದು ಸಣ್ಣ ಹೆಜ್ಜೆ ಮತ್ತೊಂದು ಹೆಜ್ಜೆಗೆ ದಾರಿ ಮಾಡಿಕೊಟ್ಟು ಅನೇಕ ಸಣ್ಣ ಹೆಜ್ಜೆಗಳು ಸೇರಿ ದೊಡ್ಡ ಬದಲಾವಣೆಯಾಗಿ ರೂಪುಗೊಳ್ಳುತ್ತೆ. ಗಾನಗಂಗೆ ಕಾರ್ಯಕ್ರಮನ ಕೇಳ್ತಾ ಇದ್ದೀರಾ? ಶ್ರೀ ನರೇಂದ್ರ ಮೋದಿಯವರ ರಾಷ್ಟ್ರ ಪ್ರೇಮವು ಅವರ ಮಾತುಗಳು ಮತ್ತು ಕಾರ್ಯಗಳಿಂದ ನಮಗೆ ಅರ್ಥವಾಗಿದೆ. ಅವರು ಭಾರತ ದೇಶವನ್ನು ಒಂದು ಪವಿತ್ರ ಸ್ಥಳ, ದೇವಸ್ಥಾನ ಅಂತ ಭಾವಿಸ್ತಾರೆ. ಆ ಗುಡಿಯಲ್ಲಿ ಭಾರತ ಮಾತೆ ನಮ್ಮ ತಾಯಿ, ಅವಳನ್ನು ನಾವು ಗೌರವಿಸಿ ದೇಶವನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಭಾರತ ಸ್ವಚ್ಛ ಅಭಿಯಾನವನ್ನು ಮಾಡಿ ಕಾರ್ಯರೂಪಕ್ಕೆ ತಂದರು. ನಾವು ಈ ದೇಶದ ಪ್ರಜೆಗಳಾಗಿ ಒಗ್ಗೂಡಿ ಸೇವಾ ನಿರತರಾಗಿ ಎಲ್ಲೆಂದರಲ್ಲಿ ಕಸ ಎಸೆದೆ ಸ್ವಚ್ಛತೆಯಿಂದ ವ್ಯವಸ್ಥಿತವಾಗಿ ನಮ್ಮ ದೇಶವನ್ನು ಸುಂದರವಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿದೆ.

ಗಾನಗಂಗೆಯ ಇಂದಿನ ಸಂಚಿಕೆಯಲ್ಲಿ ಸುಮಧುರ ಹಾಡುಗಳ ಜೊತೆಗೆ ಸೇವೆಯ ಈ ಸಂದೇಶವನ್ನು ನಿಮಗೆಲ್ಲ ತಲುಪಿಸೋ ಪ್ರಯತ್ನ ನಮ್ಮದು. ಜನ್ಮದಿನ ಅಂದರೆ ಕೇವಲ ಶುಭಾಶಯಗಳನ್ನ ಸಲ್ಲಿಸೋ ದಿನ ಮಾತ್ರ ಅಲ್ಲ, ಒಬ್ಬ ವ್ಯಕ್ತಿಯ ಸಾರ್ವಜನಿಕ ಬದುಕಿನ ಪಯಣವನ್ನು ನೆನಪಿಸಿಕೊಳ್ಳೋ ಸಂದರ್ಭ ಕೂಡ ಹೌದು. ಆ ಹಿನ್ನೆಲೆಯಲ್ಲಿ ಶ್ರೀ ನರೇಂದ್ರ ಮೋದಿಯವರ ಜನ್ಮದಿನದಂದು ನಾವು ಕೂಡ ಒಂದು ಸಂಕಲ್ಪ ಮಾಡೋಣ, ನಮ್ಮಿಂದ ಸಾಧ್ಯವಾದ ರೀತಿಯಲ್ಲಿ ಸಮಾಜಕ್ಕೆ ಒಳ್ಳೆಯದಾಗೋ ಒಂದು ಕೆಲಸನ ಮಾಡೋಣ. ಸೇವೆ ದೊಡ್ಡದಾಗಿರಬೇಕು ಅಂತ ಇಲ್ಲ, ಮನಸ್ಸು ದೊಡ್ಡದಾಗಿರಬೇಕು. ಮನಸ್ಸಿದ್ರೆ ಮಾರ್ಗ ಅನ್ನೋ ಮಾತಿನಂತೆ ಈ ಸೇವಾ ದಿನದ ಸಂದರ್ಭದಲ್ಲಿ ತನು ಮನ ಧನದಿಂದ

ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಮರ ಧ್ವನಿಯಲ್ಲಿ ಕೇಳಿ ಬಂದವು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗ್ತಿರೋ ಗಾನಗಂಗೆ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ನಮ್ಮ ಕೇಳುಗರೆಲ್ಲರ ಪರವಾಗಿ ಶ್ರೀ ನರೇಂದ್ರ ಮೋದಿಯವರಿಗೆ ಜನ್ಮದಿನದ ಶುಭಾಶಯವನ್ನು ತಿಳಿಸ್ತಾ ಸೇವಾ ದಿನವನ್ನು ಎಲ್ಲರೂ ಸೇರಿ ಆಚರಿಸೋಣ. ಸುಮಧುರ ಹಾಡುಗಳ ಜೊತೆಗೆ ಅವರ ವ್ಯಕ್ತಿತ್ವ ಸಾಧನೆ ಸೇವೆಯ ಕುರಿತಾದ ಕೆಲವು ವಿಷಯಗಳನ್ನ ನಾವು ನೆನಪು ಮಾಡಿಕೊಂಡ್ವಿ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಬದುಕಿನಲ್ಲಿ ಸಂಗೀತದ ಮಧುರ ರಾಗಗಳು ಸದಾ ಇರಲಿ, ನಿಮ್ಮ ಹೃದಯದಲ್ಲಿ ಮಾನವೀಯತೆ ಸದಾ ಅರಳಲಿ, ನಿಮ್ಮ ಹೆಜ್ಜೆಗಳು ಸಮಾಜದ ಹಾಗೂ ಕುಟುಂಬದ ಒಳಿತಿನತ್ತ ಸಾಗಲಿ ಅಂತ ಹೇಳ್ತಾ ಇಂದಿನ ಗಾನಗಂಗೆ ಸಂಚಿಕೆಯನ್ನು ಈ ಹಾಡಿನೊಂದಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ.

0: वर्ल्ड का उल्लेख आपने किया, वोकल फॉर लोकल हमें कहा तो लोकल टू ग्लोबल भी कहा, और मदर ऑफ डेमोक्रेसी कहते हुए अपने लोकतंत्र के मूल्यों को हम बचाए रखे लेकिन साथ ही आधुनिकता का हाथ भी थामे और इस तरह से विकसित भारत के लक्ष्य को पूरा करें। ले संकल्प सृजन का मन में उम्मीदों से हो भरपूर, धुनके पक्के उस राही से मंजिल है फिर कितनी दूर। माननीय प्रधानमंत्री जी प्रेरित करते रहे हैं और इसी तरह का प्रेरणा देने वाला आज का ये आयोजन यशोभूमि में जो शुरू हुआ, आज इसका उद्घाटन हुआ है और अगले 3 दिनों तक ये आयोजन चलेगा। आप आयोजन के उद्घाटन सत्र का विवरण आकाशवाणी दिल्ली से सुन रहे थे। लाइव प्रसारण के प्रस्तुतकर्ता प्रमोद कुमार वत्स के साथ स्टूडियो में हमारे साथी अनुपम हरियाणवी के साथ मैं नीलम मलकानी अपने साथी कॉमेंटेटर कौशिक रॉय के साथ इस विशेष प्रसारण से अब आप सभी से अनुमति लेती हूँ। नमस्कार।
1: ಜನರ ಮೇಲೆ ದೌರ್ಜನ್ಯ ನಡೆಸಿತು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಸಮೀಪದ ಗೋರಟಾ ಗ್ರಾಮದಲ್ಲಿ ನಡೆದ ನರಮೈದವು ಈ ದೌರ್ಜನ್ಯದ ಕರಾಳ ಘಟನೆಗಳಲ್ಲಿ ಒಂದಾಗಿದೆ. ಅಂದಿನ ಉಪಪ್ರಧಾನಿ ಹಾಗೂ ಗೃಹ ಮಂತ್ರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಮಾರ್ಗದರ್ಶನದಲ್ಲಿ ಮೇಜರ್ ಜನರಲ್ ಜೆಎನ್ ಚೌಧರಿ ಅವರ ನೇತೃತ್ವದಲ್ಲಿ ಭಾರತೀಯ ಸೇನೆ 1948 ಸೆಪ್ಟೆಂಬರ್ 13ರಂದು ಆಪರೇಷನ್ ಪೋಲೋ ಆರಂಭಿಸಿತು. 5 ದಿನಗಳ ಕಾರ್ಯಾಚರಣೆಯ ನಂತರ ಸೆಪ್ಟೆಂಬರ್ 17ರಂದು ನಿಜಾಂ ಶರಣಾದರು. ಇದರೊಂದಿಗೆ ಹೈದರಾಬಾದ್ ಸಂಸ್ಥಾನವು ಭಾರತೀಯ ಒಕ್ಕೂಟದಲ್ಲಿ ವಿಲೀನವಾಯಿತು.
2: ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 76ನೇ ಜನ್ಮದಿನ. ಗುಜರಾತಿನ ಮುಖ್ಯಮಂತ್ರಿಯಾಗಿ, ದೇಶದ ಪ್ರಧಾನಮಂತ್ರಿಯಾಗಿ ಆಡಳಿತದ 25 ವರ್ಷಗಳನ್ನು ಪೂರ್ಣಗೊಳಿಸಿದ ಅವರು 32 ಕೋಟಿಗೂ ಅಧಿಕ ಡಿಜಿಟಲ್ ವೇದಿಕೆ ಫಾಲೋವರ್ಸ್ ಹೊಂದಿರುವುದು ವಿಶೇಷ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಸೇರಿದಂತೆ ಅನೇಕ ಗಣ್ಯರು ಪ್ರಧಾನಮಂತ್ರಿಯವರಿಗೆ ಶುಭಾಶಯ ಕೋರಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನ್ಮದಿನದ ಹಿನ್ನೆಲೆ ರಾಜ್ಯ ಬಿಜೆಪಿ ಇಂದಿನಿಂದ 1 ತಿಂಗಳ ಕಾಲ ಸೇವಾ ಸಂಕಲ್ಪ ಅಭಿಯಾನ ಆಯೋಜಿಸಿದೆ. ಇಂದು ಸಂಜೆ 7 ಗಂಟೆಗೆ ರಾಜ್ಯ ಮತ್ತು ಇಡೀ ದೇಶದ ಐತಿಹಾಸಿಕ ಸ್ಥಳಗಳು, ಮನೆ ಮನೆಗಳಲ್ಲಿ ದೀಪ ಬೆಳಗಿಸಲಾಗುವುದು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಸೇವಾ ದಿವಸ್ ಹಾಗೂ ಸೇವಾ ಸಂಕಲ್ಪ ಅಭಿಯಾನದ ಅಂಗವಾಗಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಸಿಬ್ಬಂದಿ ಹಾಗೂ ನೈರುತ್ಯ ರೈಲ್ವೆ ಸಿಬ್ಬಂದಿಯೊಂದಿಗೆ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದಲ್ಲಿ ಸಂಜೆ 6 ಗಂಟೆಗೆ ಆಶೀರ್ವಾದ ದೀಪವನ್ನು ಬೆಳಗಿಸಲಿದ್ದಾರೆ. ಉತ್ತಮವಾಗಿ ಕಾರ್ಯನಿರ್ವಹಿಸಿದ 25 ಜನ ನೈರುತ್ಯ ರೈಲ್ವೆ ಸಿಬ್ಬಂದಿಯನ್ನು ಅವರು ಸನ್ಮಾನಿಸಲಿದ್ದಾರೆ. ಮೈಸೂರು ದಸರಾ ಜಂಬೂ ಸವಾರಿ ಮೆರವಣಿಗೆಗೆ 15 ಜಿಲ್ಲೆಗಳ ಸ್ತಬ್ಧಚಿತ್ರಗಳನ್ನು ಆಯ್ಕೆ ಮಾಡಲು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಲಾಗಿದೆ ಎಂದು ಇಲಾಖೆಯ ಸಚಿವ ಶಿವರಾಜ ತಂಗಡಗಿ ತಿಳಿಸಿದ್ದಾರೆ. ಶ್ರೀ ಕಾವೇರಿ ತುಲಾ ಸಂಕ್ರಮಣ ಪವಿತ್ರ ತೀರ್ಥೋದ್ಭವ ಅಕ್ಟೋಬರ್ 17ರಂದು ಸಂಜೆ 7:50ಕ್ಕೆ ಸಲ್ಲುವ ಮೇಷಲಗ್ನದಲ್ಲಿ ಜರುಗಲಿದೆ. ಕೊಡಗಿನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಾದ ಶ್ರೀ ಭಗಂಡೇಶ್ವರ, ತಲಕಾವೇರಿ ದೇವಾಲಯಗಳಲ್ಲಿ ನಡೆಯಲಿರುವ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ತಿಂಗಳ 27ರಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗಲಿವೆ. ಬೆಳಗಾವಿ ನಗರದ ಚವ್ಹಾಟ್ ಗಲ್ಲಿಯಲ್ಲಿ ಸೋಮವಾರ ತಡರಾತ್ರಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಗಜಾನನ್ ಧಮೋನೆ ಹಾಗೂ ಪುತ್ರ ರೋಷನ್ ಚಿಕಿತ್ಸೆ ಫಲಿಸದೆ ನಿನ್ನೆ ಅಸುನೀಗಿದ್ದಾರೆ. ಒಂದೇ ಕುಟುಂಬದ ಒಟ್ಟು 6 ಜನ ದುರಂತದಲ್ಲಿ ಬಲಿಯಾದಂತಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ ಪಿಯು ವಿದ್ಯಾರ್ಥಿ ಮೊಹಮ್ಮದ್ ಸಾಲಿಂ ಪುದುಚೇರಿಯ ಇಂದಿರಾಗಾಂಧಿ ಕ್ರೀಡಾ ಸಂಕೀರ್ಣದಲ್ಲಿ ನಡೆಯುತ್ತಿರುವ ದಕ್ಷಿಣ ವಲಯ ಅಥ್ಲೆಟಿಕ್ಸ್ನ ಹ್ಯಾಮರ್ ಥ್ರೋನಲ್ಲಿ ಕೂಟ ದಾಖಲೆ ಮಾಡಿದ್ದಾರೆ. ಪುದುಚೇರಿ ಅಥ್ಲೆಟಿಕ್ಸ್ ಸಂಸ್ಥೆ ಆಯೋಜಿಸಿರುವ 20 ವರ್ಷದೊಳಗಿನವರ ವಿಭಾಗದಲ್ಲಿ ಸಾಲಿಂ 64.05 ಮೀಟರ್ ದೂರದ ಸಾಧನೆ ದಾಖಲಿಸಿದರು. ಕಲಬುರಗಿಯಲ್ಲಿ 37 ಡಿಗ್ರಿ ಸೆಲ್ಸಿಯಸ್ ಹಾಗೂ ರಾಯಚೂರಿನಲ್ಲಿ 34 ಡಿಗ್ರಿ ಸೆಲ್ಸಿಯಸ್ ಸರಾಸರಿ ಉಷ್ಣತೆ ದಾಖಲಾಗುತ್ತಿದ್ದು ಮಳೆಗಾಲದಲ್ಲಿಯೂ ಬಿಸಿಗಾಳಿ ಬೀಸುತ್ತಿದೆ. ವಾಡಿಕೆಗಿಂತ 5 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10ಕ್ಕೆ.
3: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಜನಪದದಲ್ಲಿ ಮಹಿಳೆ ಎಂಬ ವೈವಿಧ್ಯಮಯ ಕಾರ್ಯಕ್ರಮವನ್ನು ನಡೆಸಿಕೊಡುವವರು ಶಿವಮೊಗ್ಗ ವಿನೋಬನಗರದ ಸಹ್ಯಾದ್ರಿ ಲಲಿತಾ ಕಲಾ ಅಕಾಡೆಮಿಯ ಸದಸ್ಯೆಯರು.
4: ಮೊದಲಿಗೆ ಗಣಪತಿ ಸ್ತುತಿ.
5: ಗಣಪ

0: ಈಗೇನೋ ಗಣಪತಿ ಸ್ತುತಿ ಮಾಡಿ ಆಯ್ತು ನಾವು, ಈಗ ರುಕ್ಮಿಣಿಯವ್ರ ಮನೆಗೆ ಹೋಗೋಣ ಎಲ್ಲಾರು ಸೇರ್ಕೊಂಡು.
1: ಓ ನಮಸ್ಕಾರ, ಬನ್ನಿ ಬನ್ನಿ. ಏನು ಎಲ್ಲ ಮಹಿಳಾ ಮಂಡಳಿನೇ ಬಂದಿದೆ, ಬನ್ನಿ ಕೂತ್ಕೊಳ್ಳಿ. ಎಲ್ಲಿ ರತ್ನಮ್ಮನವ್ರು ಬರ್ಲಿಲ್ವಾ?
2: ಇಲ್ಲ ರೀ, ಅದೇನೋ ಹುರಿಟ್ ಮಾಡ್ತೀನಿ ಅಂತ ಮನೆ ಕೂತ್ಬಿಟ್ಟಿದಾರೆ ಅಂತ ಕಾಣುತ್ತೆ. ಮುಗ್ಸ್ ಬರ್ತೀನಿ ಅಂದ್ರು ಬರ್ಲೇ ಇಲ್ಲ. ಈಗಿನ ಕಾಲದಲ್ಲಿ ಅದೆಲ್ಲ ಮಾಡೋರು ಯಾರು, ತಿನ್ನೋರ್ಯಾರು, ನೀವೇ ಹೇಳಿ.
1: ಓ ರತ್ನಮ್ಮನು ಬಂದ್ರು ನೋಡಿದ್ರ? ರತ್ನಮ್ಮ, ನಮ್ಮ ಆಧುನಿಕ ಮಹಿಳಾ ಮಂಡಳಿಗಳು ಏನ್ ಹೇಳ್ತಾ ಇದಾರೆ ಅಂತ ಏನ್ ಹೇಳ್ತೀರಿ?
3: ಈಗ ಬಿಡಿ, ಹಳೆ ಅಡಿಗೆಗಳನ್ನೇ ಜನ ಮರ್ತು ಬಿಡ್ತಿದ್ದಾರೆ. ನಾನ್ ಮಾತ್ರ ಹಳೆ ಸಾಂಪ್ರದಾಯಿಕ ಅಡಿಗೆಗಳನ್ನೇ ಇಷ್ಟಪಡೋದು ನೋಡ್ರಿ. ಈಗಷ್ಟೇ ರಾಗಿ ಹುರಿಟ್ಟು ಮಾಡಿಟ್ಟು ಬಂದೆ. ಮಕ್ಕಳಿಗೆ ಎಷ್ಟಿಷ್ಟ ಆಗತ್ತೆ ಗೊತ್ತಾ? ನಿಮ್ಗೂ ಅದನ್ನ ಮಾಡೋದು ಹೇಳ್ಕೊಡ್ಲಾ?
0: ಹೇಳ್ಕೊಡ್ರಿ.
3: ತಿಳ್ಕೊಳ್ಳಿ. ಈಗ ರಾಗಿ ಹುರಿಟ್ಟಿನ ಉಂಡೆಗೆ ಬೇಕಾಗ ಸಾಮಗ್ರಿಗಳು ಏನಪ್ಪಾ ಅಂತಂದ್ರೆ, ರಾಗಿ ಒಂದ್ ಪಾವು, ಬೆಲ್ಲ ನಾಲ್ಕು ಉಂಡೆ, ಬೆಲ್ಲನ ಚೆನ್ನಾಗಿ ಹೆರೆದಿಟ್ಕೊಳ್ಳೋದು ಪುಡಿ ಮಾಡ್ಕೊಂಡು, ತೆಂಗಿನ ತುರಿ ಒಂದ್ ಕಪ್ಪು, ಗೋಡಂಬಿ 5 ಗ್ರಾಮು, ದ್ರಾಕ್ಷಿ 5 ಗ್ರಾಮು, ತುಪ್ಪ 1/4 ಚಮಚ, ಏಲಕ್ಕಿ 1/2 ರುಚಿಗೆ ತಕ್ಕಷ್ಟು, ಹಾಲು 1 ಕಪ್ಪು. ಹೇಗ್ ಮಾಡ್ಬೇಕಪ್ಪ ಅಂದ್ರೆ, ರಾಗಿನ ಚೆನ್ನಾಗಿ ತೊಳೆದು ಜಾಲಿಸ್ಕೊಂಡು ನೆರಳಲ್ಲಿ ಒಣಗಿಸಿಟ್ಕೊಳ್ಳೋದು. ಅದನ್ನ ಸ್ವಲ್ಪ ಸ್ವಲ್ಪನೇ ಬಾಂಡ್ಲೆಲ್ ಹಾಕಿ ಹುರಿದಿಟ್ಕೊಳ್ಳೋದು. ಆ ಹುರಿಬೇಕಾದ್ರೆ ಪಟ ಪಟ ಸಿಡಿಯೋ ತರ ಅರಳತರ ಬಂದ್ರೆ ಬಹಳ ಚೆನ್ನಾಗಿರುತ್ತೆ. ಆರಿದ ಮೇಲೆ ಅದನ್ನ ಮಿಕ್ಸಿಗೆ ಹಾಕಿ ಹಿಟ್ಟನ್ನು ಮಾಡಿಟ್ಕೊಳ್ಳೋದು. ಆ ಹಿಟ್ಟಿಗೆ ಹೆರೆದಿಟ್ಕೊಂಡಿರೋ ಬೆಲ್ಲ, ತೆಂಗಿನ ತುರಿ, ಗೋಡಂಬಿ, ದ್ರಾಕ್ಷಿ ತುಪ್ಪದಲ್ಲಿ ಕರೆದು ಹಾಕ್ಬೇಕು. ಅದಕ್ಕೆ ಏಲಕ್ಕಿ ಪುಡಿ ಎಲ್ಲ ಹಾಕಿ ಬೆರೆಸಿ 2 ಚಮಚ ತುಪ್ಪ ಹಾಕಿ ಉಂಡೆ ಕಟ್ಟೋ ಅಷ್ಟು ಹದಕ್ಕೆ ಬಿಸಿ ಹಾಲು ಸೇರಿಸಿ ಉಂಡೆ ಕಟ್ಟೋದು. ತಂಬಿಟ್ಟಿನ ಅದಕ್ಕೆ ಉಂಡೆ ಬರುತ್ತದು. ಇನ್ನದಿ ಕೊಡಿ, ಮಕ್ಕಳಿಗೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ? ಬಹಳ ಇಷ್ಟಪಟ್ಕೊಂಡು ತಿಂತಾರೆ.
1: ಕೇಳ್ತಿದ್ರೇನೆ ಬಾಯಲ್ಲಿ ನೀರು ಬರ್ತಾ ಇದೆ.
0: ತುಂಬಾ ಚೆನ್ನಾಗಿದೆ ರೀ ಉಂಡೆ. ಇವ್ರು ಹೇಳ್ದಂಗೆ ಕೇಳ್ತಿದ್ರೆ ಬಾಯಲ್ಲಿ ನೀರು ಬರುತ್ತೆ. ಆದ್ರೆ ಹಿಂದೆಲ್ಲ ಇಂಥ ಸಾಂಪ್ರದಾಯಿಕ ಅಡಿಗೆಗಳನ್ನೆಲ್ಲ ಮಾಡೇನೇನೆ ಎಲ್ಲರೂ ಆರೋಗ್ಯವಂತರಾಗಿರ್ತಾ ಇದ್ರು. ಹಿಂದೆಲ್ಲ ಆಸ್ಪತ್ರೆಗಳು ಕಡಿಮೆ, ಈ ಸಾಂಪ್ರದಾಯಿಕ ಅಡಿಗೆಗಳು ತುಂಬಾ ರುಚಿ ನೋಡಿ, ಮತ್ತೆ ಆರೋಗ್ಯಕ್ಕೂ ಒಳ್ಳೇದು.
1: ಅದು ಸರಿ ಅನ್ನಿ. ಈಗಿನ ಬದುಕೋ ರೀತಿ ಮತ್ತೆ ಆಹಾರ ಪದ್ಧತಿಯಿಂದಾಗಿ ನಮ್ಮ ಆರೋಗ್ಯನೂ ಹಾಳಾಗ್ತಿದೆ, ಹಂಗೆ ಅನುಕೂಲಗಳು ಜಾಸ್ತಿ ಆದಂಗೆಲ್ಲ ನಮ್ಮ ಗೋಳು ಜಾಸ್ತಿ ಆಗ್ತಾ ಇದೆ.
2: ಹೌದು ರುಕ್ಮಿಣಿ ಅವರೇ, ಅದೇ ನಮ್ಮ ಜನಪದ ಮಹಿಳೆ ನೋಡಿ, ಎಷ್ಟೇ ಕಷ್ಟ ಬಂದ್ರು ಅದನ್ನ ಕಷ್ಟ ಅಂದ್ಕೊಳ್ತೇನೆ. ಅವಳು ತನ್ನ ದಿನಚರಿಯನ್ನ ಪದಗಳನ್ನ ಹೇಳ್ತಾ ಹಾಡುಗಳನ್ನ ಹೇಳ್ತಾ ಇಡೀ ದಿನದ ಹೊರೆಯನ್ನ ಹೂವಿನ ಹಾಗೆ ಹಗುರ ಮಾಡ್ಕೊಂಡ್ಬಿಡ್ತಾಳೆ. ಅವಳು ಬೆಳಗ್ಗೆ ಎದ್ದು ದೇವ್ರ ನಮಸ್ಕಾರ ಮಾಡುವಂತ ಹಾಡೇನೆ ಇವಾಗ ಕೇಳೋಣ.

ಹೀಗೆ ಪ್ರಕೃತಿ ಪೂಜೆ ನಂತರ ದೇವಿಯನ್ನು ನೆನೆಯುತ್ತಾ ಅಂಗಳಕ್ಕೆ ನೀರು ಹಾಕುತ್ತಾ ರಂಗೋಲೆ ಬರೆಯುತ್ತಾಳೆ. ಹೇಗೆ ಹಾಡ್ತಾಳೆ ನೀವೇ ಕೇಳುವಿರಂತೆ.

ಈಗ ನೋಡಿ, ಇನ್ನು ಚಿಕ್ಕ ವಯಸ್ಸಿನಲ್ಲೇ ಸೊಂಟ ನೋವು, ಮಂಡಿ ನೋವು ನಾವೆಲ್ಲ ಒದ್ದಾಡ್ತಿರ್ತೀವಿ. ಆದ್ರೆ ಆಗಿನ ಕಾಲದ ಹೆಂಗಸರು ಜಿಮ್ ಅಂತೆ, ವ್ಯಾಯಾಮ, ಯೋಗ ಎಲ್ಲ ಅವಳ ಕೆಲಸದಲ್ಲೇ ಬರ್ತಿತ್ತು. ನೀರು ತರೋದು, ಕುಟ್ಟೋದು, ಬೀಸೋದು ಎಲ್ಲ ಮಾಡ್ಕೊಳ್ತಾ, ಹಾಡು ಹೇಳ್ಕೊಳ್ತಾ ಕೆಲಸನೂ ಮಾಡ್ತಿದ್ಲು. ಹಾಗೆ

ನಾವೇ ಕುಟ್ಟೋವಾಗ ಎಷ್ಟು ಸುಸ್ತಾಗ್ತೀವಿ, ಒದ್ದಾಗಿ ಕುಟ್ಟೋ ಕಲ್ಪನೆನೆ ಈಗಿಲ್ಲ. ಆಗ ಆ ಸುಸ್ತನ್ನ ಹಾಡು ಹೇಳ್ತಾ ಅನುಭವಿಸ್ತಾ ಕುಟ್ಟೋ ಸುಸ್ತನ್ನೇ ಮರಿತಿದ್ಲು ಆ ಹೆಣ್ಣು. ಬೆಳೆ ಕೊಯ್ಲಿಗೆ ಬಂದಾಗ, ರೊಟ್ಟಿ ಮುದ್ದೆ ಮಾಡುವಾಗ ಸಂಭ್ರಮ ಹೇಗೆ ಹಾಡ್ತಾ ಹಾಡ್ತಾ ಅನುಭವಿಸ್ತಾ ಇದ್ಲು ನೋಡಿ. ಸೋಹಂ

ನೋಡಿ, ಈಗ ನಾವು ಎಲ್ಲ ಬರೀ ಆಧುನಿಕ ಉಪಕರಣಗಳನ್ನೇ ಬಳಸ್ಕೊಳ್ತಾ ಎಷ್ಟು ಸುಖವಾಗಿ ಬಿಟ್ಟಿದ್ದೀವಿ. ಅದೇ ಹಿಂದಿನ ಮಹಿಳೆಗೆ ಆ ಸುಖನೇ ಇರಲಿಲ್ಲ ಪಾಪ. ಅದೇ ಆ ಹೆಣ್ಣು ಮಗಳು ಬಯಲುಸೀಮೆಗೆ ನನ್ನ ಯಾಕೆ ಕೊಟ್ಟೆಯವ್ವ ಎಂದು ನೋವಿಂದ ಹಾಡುವ ಪರಿ ಈ ಜನಪದ ಗೀತೆಯಲ್ಲಿ

ಬೀಸೋದು ಕುಟ್ಟೋದು ಎಷ್ಟೇ ಅಂದ್ರೂ ಬಿಗಿಯಾದ ಕೆಲಸ ಕಂಡ್ರಿ ನಮಗೆಲ್ಲ ಸಾಧ್ಯ ಇಲ್ಲಪ್ಪ. ಹಿಂದೆ ಸಂಸಾರದಲ್ಲಿ ಕೆಲಸನೂ ಕೂಡ ಹೇಗೆ ಹಂಚ್ಕೊಂಡು ಬಾಯ್ ಮಾಡ್ತಿದ್ರು ಈ ಹಾಡಿನಲ್ಲಿ ನೀವು ಕೇಳ್ಬೋದು ನೋಡಿ.

ಇಷ್ಟೆಲ್ಲ ಆದ್ಮೇಲೆ ಮಗಳನ್ನ ಮದುವೆ ಮಾಡಿ ಕಳಿಸುವಾಗ ಆ ತಾಯಿ ತಾನೇನು ಕಷ್ಟಪಟ್ಟಿರ್ತಾಳೆ, ಆದ್ರೆ ಮಗ ಹೊರಗಡೆ ಹೋಗಿ ಕಷ್ಟ ಪಡ್ತಾಳಲ್ಲ, ಅವಳ ಮನೆಯಿಂದ ಹೊರಗೆ ಕಳಿಸ್ಬೇಕಲ್ಲ ಅಂತ ಅವಳಿಗೆ

ಈಗಿನ ಹುಡುಗಿಯರು ಬಾಟಲ್ ಹಾಲು ಕುಡಿದು ಪಿಜ್ಜಾ ಬರ್ಗರ್ ತಿಂದು ಬೆಳೆಯೋರು. ಅವರಿಗೆ ಕೆನೆ ಬೆಲ್ಲ ಆಗಿಲ್ಲ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಹಿಂದೆ ಕರೆದ ಹಾಲನ್ನು ಮಕ್ಕಳಿಗೆ ಹಾಗೆಯೇ ಕುಡಿಯಲು ಕೊಡುತ್ತಿದ್ರು. ತಿನ್ನಿಸಿ ಕುಡಿಸಿ ಬೆಳೆಸಿದ ಮಗಳನ್ನ ಗಂಡನ ಮನೆಗೆ ಕಳುಹಿಸುವಾಗ ತಾಯಿಗೆ ಆಗುವ ಸಂಕಟ ಅಷ್ಟಿಷ್ಟಲ್ಲ. ಮಗಳಿಗೆ ಒಂದು ಕಡೆ ಸಂತೋಷ, ಮತ್ತೊಂದು ಕಡೆ ದುಃಖ. ದುಃಖ ಅದುಮಿಟ್ಟುಕೊಂಡು ತಾಯಿಗೆ ಸಮಾಧಾನ ಹೇಳುವ ಪರಿಯನ್ನ ಈ ಹಾಡಿನ ಮೂಲಕ ಕೇಳೋಣ.

ಗಂಡನ ಮನೆಯಲ್ಲಿ ಎಷ್ಟೇ ಸುಖ ಸಂಪತ್ತಿದ್ದರೂ ಅವಳಿಗೆ ತಾಯಿಯ ಸನಿಹದ ಹಿತವೇ ಬೇರೆ. ನೆನಪಿನ ಅಂಗಳದಲ್ಲೇ ಗಂಡನ ಮನೆಯಲ್ಲಿ ಖುಷಿಯಿಂದ ತ್ಯಾಗಮಯಿಯಾಗಿ ಜೀವನ ಸಾರ್ಥಕ ಪಡಿಸಿಕೊಳ್ಳುವ ಈ ಜಾನಪದ ಸೊಗಡನ್ನು ಕೇಳೋಣವಾ?

ತವರು ಅಂದಾಕ್ಷಣ ಅಣ್ಣ ತಮ್ಮ ಬಂಧು ಬಳಗ ನೆನಪಾಗುತ್ತೆ. ನೋಡಿ, ಅವಳಿಗೆ ಕಷ್ಟ ಸುಖ ಬಂದಾಗ ಅಣ್ಣ ತಂದಿರು ಹೇಗೆ ಬೆಂಬಲಕ್ಕೆ ನಿಲ್ತಾರೆ ಎಂಬುದನ್ನು ಈ ಹಾಡಿನಲ್ಲಿ ಕೇಳೋಣ.

0: ಹೆಣ್ಣು ಗಂಗೆ ಸ್ವರೂಪ. ಒಂದು ಪಾತ್ರೆಯಲ್ಲಿ ನೀರು ಸುರಿದಾಗ ಅದು ಯಾವ ಆಕಾರದಲ್ಲಿ ಇರುತ್ತೋ ಅದೇ ಆಕಾರದಲ್ಲಿ ಮೂಡುತ್ತೆ. ಅದೇ ಆಕಾರವನ್ನು ಅವಳು ಸಹ ಪಡೆಯುತ್ತಾಳೆ. ಹೆಣ್ಣು ಮದುವೆಯಾದ ಹೊಸರಲ್ಲಿ ತವರು ಮನೆ ನೆನೆಸಿಕೊಂಡು ಅಳುತ್ತಿರುತ್ತಾಳೆ. ಅದೇ ಹೋದ ಮನೆಗೆ ಅಲ್ಲಿ ಬೆರೆತು ಪ್ರೀತಿಯಿಂದ ಎಲ್ಲರ ಅಭಿಮಾನವನ್ನೂ ಗಳಿಸುತ್ತಾಳೆ. ಇದು ಪ್ರಾಕೃತವಾದ ಅವಳ ಹುಡುಗುಣ. ಗಂಜಿ ಕುಡಿದರೂ ಸರಿ, ಹಂಗಿನ ಅರಮನೆ ಬೇಡ ಅವಳಿಗೆ. ಆದ್ರಿಂದ ಈ ಪದನ ಹಾಡೋಣ ಬನ್ನಿ.
1: ಗಂಜಿ

ಹೆಣ್ಣಿನ ಸೌಂದರ್ಯ ನೋಡಿ ತಾಯಿಯಾಗುವಾಗ ಇಮ್ಮಡಿಯಾಗುತ್ತೆ. ನಂತರ ತಾಯಿ ತಂದ ಸೌಂದರ್ಯವೇ ಬೇರೆ ಮತ್ತು ಮಮತೆಯ ಪ್ರತಿರೂಪ ಅತ್ಯದ್ಭುತ. ಇದನ್ನ ಜಾನಪದ ಸೊಗಡಿನ ಹಾಡಿನಲ್ಲಿ ಕೇಳೋಣ ಮಹಿಳೆಯರೇ.

ಎಂತ ವಿಚಿತ್ರ ನೋಡಿ, ಮೊದಲು ತಾಯಿ ಪ್ರೀತಿಲಿ ಮೈ ಮರೆತು ಅಳ್ತಾ ಇದ್ದ ಹೆಣ್ಣು, ಆಮೇಲೆ ಗಂಡನ ಪ್ರೀತಿಲಿ ಮೈ ಮರೆತು, ಈಗ ತಾಯಿ ಮತ್ತು ಗಂಡ ಇಬ್ರು ಮರೆತು ಮಗು ಆದ್ಮೇಲೆ ಅವಳು ಮಗುವೇ ಅವಳು ಪ್ರಪಂಚ ಮಾಡಿಕೊಂಡು ಅದೇ ಸರ್ವಸ್ವ. ಅದು ಅತ್ರೂ ಚಂದ, ನಕರೂ ಚಂದ, ಬಿದ್ರೂ ಚಂದ, ಎದ್ರೂ ಚಂದ, ಅದು ಧೂಳು ಮಾಡಿ ಬಂದ್ರು ಅದರಷ್ಟು ರೂಪವಂತನೇ ಯಾರೂ ಇಲ್ಲ ಅಂತ ಅದನ್ನೇ ತನ್ನ ಸರ್ವಸ್ವ ಅನ್ಕೊಂಡು ಅವಳು ಅದನ್ನ ಲಾಲನೆ ಪಾಲನೆ ಮಾಡುವಂತ ರೀತಿ ನೋಡಿ ಅತ್ತಾರೆ.

0: ಜಾನಪದದ ಮಹಿಳೆ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಸಹ್ಯಾದ್ರಿ ಲಲಿತಕಲಾ ಅಕಾಡೆಮಿ ವಿನೋಬನಗರ ಶಿವಮೊಗ್ಗ. ಭಾಗವಹಿಸಿದ ಕಲಾವಿದರು ಶ್ರೀಮತಿ ರುಕ್ಮಿಣಿ ಆನಂದ್, ರತ್ನಾಗೇಶ್, ಗಾಯತ್ರಿ ಸುಮತೀಂದ್ರ, ಹೇಮಾ ಮಂಜುನಾಥ್, ಉಮಾ ಸೀತಾರಾಮ್, ಭಾಗ್ಯಾನಂಜಪ್ಪ, ವಿನೋದ ಆನಂದ್.
1: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಜನಪದದಲ್ಲಿ ಮಹಿಳೆ ಎಂಬ ವೈವಿಧ್ಯಮಯ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಶಿವಮೊಗ್ಗ ವಿನೋಬನಗರದ ಸಹ್ಯಾದ್ರಿ ಲಲಿತಾ ಕಲಾ ಅಕಾಡೆಮಿಯ ಸದಸ್ಯೆಯರು. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
2: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.

0: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: Work from home? High salary?

0: ಅರೆ
1: ಸಿಕ್ಕಿಬಿದ್ರು.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 FM ರೈನ್ಬೋ 101.3 MHz, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 FM, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
5: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೇ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಆತ್ಮಹತ್ಯೆ ತಡೆ ದಿನದ ಬಗ್ಗೆ ಕಲಬುರಗಿ ಜಿಲ್ಲಾ ಮಾನಸಿಕ ಅಧಿಕಾರಿಗಳಾದ ಡಾಕ್ಟರ್ ರವಿಕಾಂತಿ ಎಸ್ ಕ್ಯಾತ್ನಾಳ್ ಹಾಗೂ ಕಲಬುರಗಿಯ ಜಿಮ್ಸ್ನ ಮಾನಸಿಕ ರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಪ್ರಭು ಕಿರಣ್ ಗೋಗಿ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಸಂಗಮೇಶ್.
2: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ, ಈ ಕಾರ್ಯಕ್ರಮದಲ್ಲಿ ಈ ಆಚರಣೆಯ ಉದ್ದೇಶ, ಕಾರಣ ಮತ್ತೆ ಯಾವ ರೀತಿ ಆತ್ಮಹತ್ಯೆಯನ್ನು ತಡೆಗಟ್ಟಬೇಕು ಅನ್ನೋದರ ಕುರಿತಾಗಿ ಸಮಗ್ರವಾದ ವಿಷಯವನ್ನ ಅರಿತುಕೊಳ್ಳೋಣ. ಈ ವಿಷಯವಾಗಿ ತಮ್ಮೊಂದಿಗೆ ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ಇಬ್ಬರು ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ. ಡಾಕ್ಟರ್ ರವಿಕಾಂತಿ ಎಸ್ ಕ್ಯಾತನಾಳ್ ಅವರು, ಇವರು ಕಲಬುರಗಿ ಜಿಲ್ಲಾ ಮಾನಸಿಕ ಅಧಿಕಾರಿಗಳು. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
3: ಧನ್ಯವಾದಗಳು ಸರ್.
2: ಇನ್ನೋರ್ವ ಅತಿಥಿಗಳು ಕಲಬುರಗಿಯ ಜಿಮ್ಸ್ನ ಮಾನಸಿಕ ರೋಗ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಪ್ರಭು ಕಿರಣ್ ಗೋಗಿ ಅವರು. ಸರ್, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
3: ಥ್ಯಾಂಕ್ ಯು.
2: ಮೇಡಮ್, ಆರಂಭದಲ್ಲಿ ಈ ಆತ್ಮಹತ್ಯೆ ತಡೆ ದಿನ ಯಾವ ಕಾರಣಕ್ಕಾಗಿ ನಾವು ಪ್ರತಿ ವರ್ಷ ಆಚರಣೆ ಮಾಡ್ತೇವೆ, ಇದರ ಉದ್ದೇಶ ಏನು, ಈ ಕುರಿತಾಗಿ ಹೇಳಿ ಮೇಡಮ್.
3: ಈಗ ಆಲ್ರೆಡಿ ನೋಡಿದೀರಾ ನೀವು, ಎಷ್ಟೊಂದು ಪೇಪರ್ಗಳಲ್ಲಿ ಟಿವಿಗಳೆಲ್ಲ ನೋಡ್ತೀರಾ, ಒಂದು ಮೊಬೈಲ್ ಕೊಡಿಸದೇ ಇದ್ರೆ ಅಥವಾ ಕಮ್ಮಿ ಮಾರ್ಕ್ಸ್ಗಳು ತಗೊಂಡ್ರೆ, ಅಂಕಗಳು ತಗೊಂಡ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರವೃತ್ತಿ ಜಾಸ್ತಿ ಆಗಿದೆ ಈ ದಿನಗಳಲ್ಲಿ. ಅದಕ್ಕೆ ನಾವು ಈ ಕಾರ್ಯಕ್ರಮದ ಅಡಿ, ನಿಮ್ಮ ರೇಡಿಯೋ ಕಾರ್ಯಕ್ರಮದ ಅಡಿ ಅರಿವು ಮೂಡಿಸ್ಕೊಂಡು ಆತ್ಮಹತ್ಯೆ ತಡೆಗಟ್ಟುಗೋಸ್ಕರ ಅಲ್ಲಿ ಮನೆ ಕುಟುಂಬದಿಂದ ಆಗಿರ್ಬೋದು ಅಥವಾ ಸಹಪಾಠಿಗಳಿಂದ ಆಗಿರ್ಬೋದು ಅಥವಾ ಸಹ

0: ಶಿಕ್ಷಕರಿಂದ ಇದನ್ನ ಅರಿವು ಮೂಡಿಸಿಕೊಂಡು ಇದು ಆತ್ಮಹತ್ಯೆ ತಡೆಗಟ್ಟುವಲ್ಲಿ ನಮ್ಮ ಪ್ರಯತ್ನ ಮಾಡ್ತಾ ಇದೀವಿ ಸರ್.
1: ಪ್ರಭು ಕಿರಣ್ ಸರ್, ಈಗ ಈ ಜಾಗೃತಿ ಮೂಡಿಸುವುದರ ಅಗತ್ಯತೆ ಬಗ್ಗೆ ಹೇಳಿ ಸರ್.
2: ನೋಡಿ, ಜಾಗೃತಿ ಅನ್ನೋದು ತುಂಬಾ ಮುಖ್ಯ. ನೀವು ನೋಡ್ತಾ ಇದ್ದೀರಾ, ಉದಾಹರಣೆಗೆ ಒಂದು ಮೊನ್ನೆ ನ್ಯೂಸ್ ಅಲ್ಲಿ ನೋಡಿದೀವಿ ನಾವು, ಒಂದು ಹುಡುಗಾಗಿ ಏನೋ ಫೋನ್ ಕೊಡಿಸಿದ್ದಿಲ್ಲ, ಅದಕ್ಕೆ ಅವನು ಮೇಲ್ಗಡೆ ಅಂತ ಬಿದ್ದ ಇದಾದ ಅಂತ. ಈ ತರ ರಿಪೋರ್ಟಿಂಗ್ ಅನ್ನ ನಾವು ತಡೆಗಟ್ಟಬೇಕು. ಯೂಶ್ವಲಿ ಸುಸೈಡ್ ಆಗೋದು ಒಂದು ನಾವು ಸೈಕೋ ಸೋಷಲ್ ಅಂಡ್ ಬಯೋಲಾಜಿಕಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಏನು, ಮಾನಸಿಕ ಸೋಷಲ್ ಅಂದ್ರೆ ಸರೌಂಡಿಂಗ್ಸ್ ಎನ್ವೈರನ್ಮೆಂಟು, ಮತ್ತೆ ಅವನು ಬಯೋಲಾಜಿಕಲ್ ಅಂತಂದ್ರೆ ಒಂದು ದಿನ ಊಟ ಆಯ್ತು, ನಿದ್ದೆ ಆಯ್ತು, ಮಲಗೋದಾಯ್ತು. ಸೊ ಈ ಎಲ್ಲಾ ಕಾರಣಗಳನ್ನ ಕಲಿತು ಅದರಲ್ಲಿ ಏನಾನು ತೊಂದರೆ ಇದೆ ಅಂದ್ರೆ ಏನು ಸ್ಟ್ರೆಸ್ ಆಗಿರ್ಬೋದು, ಟೆನ್ಷನ್ ಆಗಿರ್ಬೋದು, ಈ ತರ ಎಲ್ಲಾ ಕಾರಣಗಳು ಕಲಿತು ಆ ಮನುಷ್ಯನಿಗೆ ಆ ಕಷ್ಟದಿಂದ ಹೊರಗಡೆ ಬರೋಕೆ ದಾರಿ ಕಾಣದೆ ಆದಾಗ ಅವಾಗ ಅವನು ಸುಸೈಡ್ ಮಾಡ್ಕೋಬೇಕಂತ ಪ್ರಯತ್ನ ಮಾಡ್ತಾನೆ. ತಪ್ಪ ಸುಸೈಡ್ ಅನ್ನೋದು ಜಸ್ಟ್ ಇವಾಗ ಏನು ನಾನು ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ದೀನಿ ಅದಕ್ಕೆ ಸುಸೈಡ್ ಆಗಿದೆ, ಅಥವಾ ನನಗೆ ಫೋನ್ ಕೊಡಿಸಿಲ್ಲ, ಐಫೋನ್ ಕೊಡಿಸಿಲ್ಲ, ಅದಕ್ಕೆ ಸುಸೈಡ್ ಆಗಿದೆ ಅಂತ ಅನ್ನೋದನ್ನ ರಿಪೋರ್ಟಿಂಗ್ ಮಾಡೋದನ್ನ ನಾವು ಸ್ಟಾಪ್ ಮಾಡ್ಬೇಕು.
1: ಗ್ರಹಿಕೆಯಲ್ಲಿ ಮಿಸ್ಟೇಕ್ ಆಗ್ತಿದೆ ಅಂತ ಅರ್ಥನಾ ಸರ್?
2: ತುಂಬಾ ಇದಾವೆ ಫ್ಯಾಕ್ಟರ್ಸ್. ಅಂದ್ರೆ ನೋಡಿ, ಈಗ ಸಹಜವಾಗಿ ಬೆಳವಣಿಗೆಯಲ್ಲಿ ನಾವು ನೋಡ್ಬೇಕಾಗುತ್ತೆ. ಒಂದೊಂದು ಮನುಷ್ಯ ಸುಸೈಡ್ ಅಲ್ಲಿ ಹೋಗ್ತಾ ಇದ್ದಾನೆ ಅಂತಂದ್ರೆ ತನ್ನ ಕಷ್ಟ ತ್ರಾಸಿಂದ ಹೊರಗಡೆ ಬರಬೇಕಂತ ಪ್ರಯತ್ನ ಮಾಡ್ತಾನೆ. ತಪ್ಪ ಸಾಯ್ಬೇಕು ಅಂತ ಸಾಯೋದಿಲ್ಲ. ಸೊ ಆ ಕಷ್ಟಗಳನ್ನ ನಾವು ಸಾಲ್ವ್ ಮಾಡಿದ್ರೆ ಎಷ್ಟೋ ಮಟ್ಟಿಗೆ ಸುಸೈಡ್ ಅನ್ನ ನಾವು ನಿಲ್ಲಿಸಬಹುದು. ಸೊ ಇಲ್ಲಿ ನಮಗೆ ಮುಖ್ಯವಾದ ತೊಂದರೆ ಏನ್ ಬರ್ತಾ ಇದೆ ಅಂತಂದ್ರೆ ಆ ಪೇಷಂಟ್ಗೆ ಅಥವಾ ಮನುಷ್ಯನಿಗೆ ಯಾರು ಮಾತಾಡ್ತಾ ಇಲ್ಲ ಅಥವಾ ಯಾರು ಕೇಳ್ತಾ ಇಲ್ಲ. ಸಹಜವಾಗಿ ಜನರಲ್ಲಿ ಆಲೋಚನೆ ಹೆಂಗಿದೆ ಅಂತಂದ್ರೆ, ಏ ನಿನಗೆ ಸಾಯ್ಬೇಕಂತ ವಿಚಾರ ಬರ್ತಾ ಇದೇನ ಅಂತ ನಾ ಕೇಳಬಾರ್ದು, ಕೇಳಿದ್ರೇನೆ ಸತ್ತೋಗ್ಬಿಡ್ತಾನೆ. ಅದಕ್ಕೆ ನಾನು ಮನೆಯಲ್ಲಿ ಯಾರಾದ್ರೂ ಈ ಒಂದು ಹುಡುಗ ಇದ್ದಾನೆ ಅಥವಾ ಒಂದು ಮಗಳಿದ್ದಾಳೆ, ಮಗ ಇದ್ದಾನೆ ಅಥವಾ ಯಾರಾದ್ರೂ ಇದ್ರೆ ಅವನು ಸುಮ್ಮನೆ ಆಗಿದ್ದಾನೆ, ಮಾತಾಡ್ತಾ ಇಲ್ಲ, ಯಾರ ಜೊತೆಗೂ ಬೆರಿತಾ ಇಲ್ಲ ಅಂದ್ರೆ ಅದನ್ನ ನಾವು ನೋಡಿ ಇಮಿಡಿಯೇಟ್ ಆಗಿ ಅವ್ರ ಜೊತೆಗೆ ಮಾತಾಡೋಕೆ ಪ್ರಯತ್ನ ಮಾಡ್ಬೇಕು, ಅವರನ್ನ ಒಬ್ಬರೇ ಆಗಿ ಬಿಡಾಕೆ ಪ್ರಯತ್ನ ಮಾಡಬಾರ್ದು. ಬಟ್ ನಾವೇನ್ ಅನ್ಕೋತಾ ಇದ್ದೀವಿ ಇಲ್ಲಿ, ಅವ್ರನ್ನ ಮಾತಾಡಿದ್ರೆ ತಪ್ಪಾಗುತ್ತೇನೋ, ಅವನಿಗೆ ಈ ತರ ನೆಗೆಟಿವ್ ಕ್ವಶನ್ಸ್ ಕೇಳ್ಬೋದು, ನಿನಗೆ ಸಾಯ್ಬೇಕು ಅನಿಸ್ತಾ ಇದೇನಾ ಅಂತ ಕೇಳಬಾರ್ದು. ನಾವು ಕೇಳಿದ್ರೆ ತಪ್ಪು ಅಂತ ಅನ್ಕೋತಾ ಇದ್ದೀವಿ. ಸೊ ನಾವು ಡೈರೆಕ್ಟ್ ಆಗಿ ನಿನಗೆ ಬೇಜಾರಿದೆನಾ, ನಿನಗೆ ಮನಸ್ಸು ಸರಿಯಾಗಿಲ್ಲವನ, ಅಥವಾ ನಿನಗೆ ಏನು ತೊಂದರೆ ಆಗ್ತಿದೆ, ಅಥವಾ ನಿಮಗೆ ಸತ್ತೋಗ್ಬೇಕನ್ನೋ ವಿಚಾರ ಬರ್ತಾ ಇದ್ದೀನಿ ಅಂತ ಡೈರೆಕ್ಟ್ ಆಗಿ ಕ್ವಶನ್ ಕೇಳೋದ್ರಿಂದ ಎಷ್ಟೋ ಮಟ್ಟಿಗೆ ನಾವು ಸುಸೈಡ್ ಅನ್ನ ತಡೆಗಟ್ಟಬಹುದು.
1: ಅದರ ಬಗ್ಗೆ ಮಾತಾಡಬೇಕು, ಅವಾಗಲೇ ಒಂದು ಮಟ್ಟಿನ ಪರಿಹಾರ ಸಿಗ್ಬೋದು ಅಂತ ಹೇಳ್ತಿದ್ದಾರೆ ಮೇಡಮ್. ಈಗ ಈ ಆತ್ಮಹತ್ಯೆ ಅನ್ನೋದು ಕೇವಲ ಒಂದು ವರ್ಗಕ್ಕೆ ಸೀಮಿತವಾಗಿಲ್ಲ, ವಿದ್ಯಾರ್ಥಿಗಳಲ್ಲೂ ಕಾಣುತ್ತೀವಿ ನಾವು, ಮತ್ತೆ ರೈತಾಪಿ ವರ್ಗದಲ್ಲೂ ಕಾಣ್ತೀವಿ. ಬೆಳೆ ಸರಿಯಾಗಿ ಬರಲಿಲ್ಲ, ಸಾಲ ಸೋಲ, ಇದರಿಂದ ಆತ್ಮಹತ್ಯೆಗಳಾಗುತ್ತೆ. ಮತ್ತೆ ಕೌಟುಂಬಿಕದಲ್ಲೂ ನಾವು ಪತಿಯಾಗಿರ್ಬೋದು, ಪತ್ನಿ ಆಗಿರ್ಬೋದು, ನಾನಾ ಕಾರಣಗಳಿಂದ ಆತ್ಮಹತ್ಯೆಗಳನ್ನ ನಾವು ನೋಡ್ತಾ ಇರ್ತೀವಿ. ಹೀಗಾಗಿ ಈ ಎಲ್ಲ ವರ್ಗಗಳನ್ನು ನೀವು ಕವರ್ ಮಾಡಿ ಯಾವ ರೀತಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀರಿ ಮೇಡಮ್?
0: ಸರ್, ಮುಂಚೆ ಎಲ್ಲ ತುಂಬ ಕುಟುಂಬ ಇರ್ತಾ ಇತ್ತು, ಈಗ ನ್ಯೂಕ್ಲಿಯರ್ ಫ್ಯಾಮಿಲಿಗಳಾಗಿದೆ. ಅದರಲ್ಲಿ ತಂದೆ ತಾಯಿ ಮಕ್ಳ ಆ ತರ ಇರೋದು, ಅದರಲ್ಲಿ ಏನಾಗ್ತಿದೆ ಮಕ್ಳ ಬಗ್ಗೆ ಯಾರು ಜಾಗೃತರಾಗ್ತಿಲ್ಲ. ಅವರು ಹಾವಭಾವಗಳಾಗಿರ್ಬೋದು ಅಥವಾ ಅವ್ರ ಯೋಚನೆಗಳಾಗಿರ್ಬೋದು ಅಥವಾ ಅವ್ರ ಬಿಹೇವಿಯರ್ ಬದಲಾವಣೆಗಳು, ತಂದೆ ತಾಯಿಗಳು ಗಮನ ಕೊಡೋದು ಭಾಳ ಇಂಪಾರ್ಟೆಂಟ್. ಈಗ ಯಾರೇ ಪ್ರತಿಯೊಬ್ಬರು ರೈತರಾಗಿರ್ಬೋದು ಅಥವಾ ನೀವು ಕುಟುಂಬದಲ್ಲಾಗಿರ್ಬೋದು, ಶಾಲಾ ಮಕ್ಕಳಾಗಿರ್ಬೋದು ಅಥವಾ ಉಪಾಧ್ಯಾಯರು, ನಾವು ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಅಂತ ಹೇಳ್ತೀವಲ್ಲ, ಅದು ತುಂಬಾ ಆಗ್ತಾ ಇದೆ. ಮುಂಚೆ ಎಲ್ಲ ಜನ ಅದರಿಂದ ಹೊರಗೆ ಬರ್ತಾ ಇದ್ರು, ಈಗ ಹೆಂಗಾಗಿದೆ ಅಂದ್ರೆ ಮೊಬೈಲ್ ಬಂದ್ಮೇಲೆ, ಮೊಬೈಲ್ ಅಲ್ಲಿ ಒಳ್ಳೇದು ಇದೆ ಕೆಟ್ಟದೂ ಇದೆ, ಬಟ್ ಇದು ಮೊಬೈಲ್ ಬಂದ್ಮೇಲೆ ಜನ ಸ್ವಲ್ಪ ಅಡಿಕ್ಷನ್ ಆಗ್ತಿದ್ದಾರೆ, ಖಿನ್ನತೆಗೂ ಹೋಗ್ತಿದ್ದಾರೆ. ಆ ಖಿನ್ನತೆಗೆ ಹೋದಾಗ ಅವರಲ್ಲಾಗುವ ಬದಲಾವಣೆಗಳು, ಬಿಹೇವಿಯರ್ ಬದಲಾವಣೆಗಳಾಗಿರ್ಬೋದು, ಯೋಚನೆ ಬದಲಾವಣೆಗಳು ಕಂಡು ಹಿಡಿದು ಆ ಖಿನ್ನತೆಗೆ ನಾವು ಒಂದು ಸಮಾಲೋಚನೆ ಸಂವಾದ ಮಾಡೋದ್ರಿಂದ ಆತ್ಮಹತ್ಯೆಯನ್ನು ತಡೆಗಟ್ಟುವಲ್ಲಿ ನಾವು ಪ್ರಯತ್ನ ಮಾಡಬಹುದು. ಅದ್ರಗೋಸ್ಕರ ನಮ್ದು ಒಂದು ಜಿಲ್ಲಾ ಮಾನಸಿಕ DMHP ಅಂತ ಹೇಳ್ತೀವಿ, ಡಿಸ್ಟ್ರಿಕ್ಟ್ ಮೆಡಿಕಲ್ ಹೆಲ್ತ್ ಟೀಮ್ ಇದೆ ನಮ್ದು. ಅದರಲ್ಲಿ ಒಬ್ಬರು ಸೈಕಾಟ್ರಿಸ್ಟ್ ಇದ್ದಾರೆ, ಸೈಕೋಲಜಿಸ್ಟ್ ಇದ್ದಾರೆ, ಸೋಷಿಯಲ್ ವರ್ಕರ್ ಇದ್ದಾರೆ, ಸ್ಟಾಫ್ ನರ್ಸ್ ಇದ್ದಾರೆ. ಅವ್ರು ತಂಡೋಪವಾಗಿ ಹೋಗ್ತಾರೆ, ಮನೋಚೈತನ್ಯ ಕಾರ್ಯಕ್ರಮ ಅಂತ ಪ್ರತಿ ತಾಲೂಕಾ ಆಸ್ಪತ್ರೆಯಲ್ಲಿ ಹೋಗ್ತಾರೆ, ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಹೋಗಿ ಅಲ್ಲಿರೋ ಪೇಷಂಟ್ಗಳ ರೋಗಿಗಳನ್ನ ತಪಾಸಣೆ ಮಾಡ್ತಾರೆ. ಯಾರು ಮಾನಸಿಕ ಖಿನ್ನತೆ ಇದ್ದಾರೆ ಅಥವಾ ಕಾಮನ್ ಮೆಂಟಲ್ ಡಿಸಾರ್ಡರ್ ಹೇಳ್ತೀವಿ, ಸಿವಿಯರ್ ಮೆಂಟಲ್ ಡಿಸಾರ್ಡರ್ ಅಥವಾ ಆತ್ಮಹತ್ಯೆ ಪ್ರಕರಣಗಳಾಗಿರ್ಬೋದು ಅಥವಾ ಮೂರ್ಛೆ ರೋಗಿಗಳಾಗಿರ್ಬೋದು, ಸಿಜೋಫ್ರೀನಿಯಾ ಅಂತ ಹೇಳ್ತೀವಿ, ಕೆಲವೆಲ್ಲ ರೋಗಿಗಳ ಬಗ್ಗೆ ಅವರು ಅದನ್ನ ಅವ್ರ ಜೊತೆಗೆ ಮಾತಾಡ್ಬಿಟ್ಟು ಸಮಾಲೋಚನೆ ಮಾಡ್ತಾರೆ, ಸಂವಾದ ಮಾಡಿ ಅವ್ರನ್ನ ಪರೀಕ್ಷೆ ಮಾಡಿ ಅವ್ರು ಯಾರಿಗೆ ಯಾವ ತರ ಮಾತ್ರೆ ಬೇಕು ಅಂತ ಅಲ್ಲೇ ಡಿಸೈಡ್ ಮಾಡಿ ಡೈಗ್ನೋಸ್ ಮಾಡ್ತಾರೆ. ಆ ರೋಗ ನಿರ್ಣಯ ಮಾಡಿಬಿಟ್ಟು ಅವ್ರಿಗೆ ಬೇಕಾಗಿರೋ ಮಾತ್ರೆಗಳನ್ನೆಲ್ಲ ಕೊಟ್ಟು ಅದನ್ನ ಫಾಲೋಅಪ್ ಮಾಡ್ತಾರೆ ಪ್ರತಿ ತಿಂಗಳ. ಮತ್ತೆ ಅಲ್ಲಿರೋ ವೈದ್ಯರಿಗೂ ಹೇಳ್ತಾರೆ, ಈ ತರ ರೋಗಿಗಳು ಇದ್ದಾರೆ, ಈ ರೋಗಿಗಳನ್ನ ನೀವು ಕಂಟಿನ್ಯೂಸ್ ಫಾಲೋಅಪ್ ಮಾಡ್ಬೇಕಂತ ಅವರು ಹೇಳ್ತಾರೆ. ಪ್ರತಿ ತಿಂಗಳು ಹೋಗ್ತಾವೆ, ನಾವು ವಾರ್ತಾ ಇಲಾಖೆಗೆ ಕೊಡ್ತಾ ಇದೀವಿ ಮಂತಲ್ಲಿ. ನಮ್ಮ ಪ್ಲಾನ್, ನಮ್ಮ ಮಾನಸಿಕ ಟೀಮ್ ಅವರು ಎಲ್ಲೆಲ್ಲಿ ಹೋಗ್ತಾರೆ, ಎಲ್ಲಿ ಹೋಗಿ ಕಾರ್ಯಕ್ರಮ ಮಾಡ್ತಾರೆ, ಯಾವ ಆಸ್ಪತ್ರೆಗೆ ಹೋಗ್ತಾರೆ, ಇದೆಲ್ಲ ನಾವು ಟೈಮ್ ಟೈಮ್ ಮುಂಚೆ ಕೊಡೋದ್ರಿಂದ ಅಲ್ಲಿ ರೋಗಿಗಳು ಮಾನಸಿಕ ರೋಗಗಳು ಕರ್ಕೊಂಡ್ಬರ್ತಾರೆ. ನಮ್ಮ ಆಶಾ ಕಾರ್ಯಕರ್ತರಾಗಿರ್ಬೋದು ಅಥವಾ ನಮ್ಮ ANM ಆಗಿರ್ಬೋದು, ಹೆಲ್ತ್ ವರ್ಕರ್ಸ್ ಎಲ್ಲ ಕರ್ಕೊಂಡ್ಬಂದಿದ್ದ ದಿವಸ ಅವತ್ತು ನಾವು ಅವರಿಗೆ ಪರೀಕ್ಷೆ ಮಾಡಿ ಯಾವ ಥರದ ಮಾನಸಿಕ ತೊಂದರೆ ಇದೆ ಅದನ್ನ

0: ಕಂಡುಹಿಡಿದ್ಬಿಟ್ಟು ಅವ್ರಿಗೆ ಇಲ್ಲ ಅವ್ರ ಇಲಾಖೆಯಿಂದ ನಮ್ಮ ಇಲಾಖೆಯಿಂದ ನಮ್ಮ ಹತ್ರನೇ ಮಾತ್ರೆಗಳಿರ್ತವೆ, ಅದಕ್ಕೆ ಚಿಕಿತ್ಸೆ ನಾವು ಕೊಡೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ.
1: ಡಾಕ್ಟರ್ ಪ್ರಭು ಕಿರಣ್ ಸರ್, ಈಗ ನಾವು ಸಾಮಾನ್ಯವಾಗಿ ಒಂದು ಕುಟುಂಬದಲ್ಲಿ ಯಾವುದೇ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಾಗ ಅಕ್ಕಪಕ್ಕವ್ರ ರಿಯಾಕ್ಷನ್ ಏನಾಗಿರುತ್ತಂದ್ರೆ ಈ ತರ ಮಾಡ್ಕೋತೇನೆ ಅಂತ ನಾವು ಅನ್ಕೊಂಡೇ ಇರಲಿಲ್ಲ ಅಂತ ಹೇಳೋದನ್ನ ಕೇಳಿದೀವಿ. ಅಂದ್ರೆ ಈ ಸೂಸೈಡ್ ಅನ್ನೋ ಥಾಟ್ ಮೊಮೆಂಟರಿ ಆಗಿರುತ್ತೆ ಅಥವಾ ಲಾಂಗ್ ಟರ್ಮ್ ಪ್ಲಾನ್ ಮಾಡ್ಕೊಂಡು ಬರೋವಂಥದ್ದು ಸರ್? ಇದು
2: ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋ ಮುಂಚೆ ನಾನು ಒಂದು ಮಾತು ಹೇಳ್ಬೇಕು ಅನ್ಕೊತಾ ಇದ್ದೀನಿ. ಈಗ ಸಹಜವಾಗಿ ಮನುಷ್ಯರಲ್ಲಿ ಯಾವುದೇ ಫಿಸಿಕಲ್ ತೊಂದರೆ ಬಂತು ಅನ್ಕೊಳ್ಳಿ, ಚೆಸ್ಟ್ ಪೇನ್ ಅಥವಾ ಜ್ವರ ಬಂತು ಅನ್ಕೊಳ್ಳಿ, ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗ್ತಾರೆ, ತೋರಿಸ್ಕೋತಾರೆ. ಆದರೆ ಅದೇ ಮನುಷ್ಯನಿಗೆ ಯಾವುದೇ ಮಾನಸಿಕ ತೊಂದರೆ ಅಥವಾ ಹೋಪ್ಲೆಸ್ನೆಸ್ ಅನ್ನಿಸ್ತು, ಟೈರ್ಡ್ನೆಸ್ ಅನ್ನಿಸ್ತಾ ಇದೆ, ಮಾನಸಿಕವಾಗಿ ಅವನಿಗೆ ಏನಾದರೂ ಕಷ್ಟ ಅನ್ನಿಸ್ತಾ ಇದೆ ಅಂದರೆ ಅವನು ಸೈಲೆಂಟ್ ಆಗ್ತಾನೆ, ಅವನು ಎಲ್ಲಿ ಹೋಗೋದಿಲ್ಲ, ಯಾರಿಗೂ ತೋರಿಸೋದಿಲ್ಲ. ಸೊ ಸಹಜವಾಗಿ ನಮ್ಮ ಸೊಸೈಟಿಯಲ್ಲಿ ಐಡಿಯಾ ಏನಪ್ಪ ಅಂದರೆ ಎಲ್ಲಿ ನಾವು ಹೋಗಿ ಕೇಳಿದ್ರೆ ಇವನು ವೀಕು ಅಥವಾ ಇವನು ಏನೋ ಇವನಿಗೆ ಮಾನಸಿಕ ಕಾಯಿಲೆ ಇದೆ ಇವನಿಗೆ, ಸೊ ಇವನು ವೇಸ್ಟು ಅಥವಾ ಅವನಿಗೆ ಒಂಥರ ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ ಅಂತ ಭಯ. ಸೊ ಈ ಥರ ಇರೋದ್ರಿಂದ ಎಷ್ಟೋ ಮಟ್ಟಿಗೆ ತೊಂದರೆಗಳನ್ನು ನಾವು ಬಂದ ತಕ್ಷಣನೇ ಇಮಿಡಿಯೇಟ್ ಆಗಿ ಅದನ್ನು ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಮಾಡಿದರೆ ಅದು ಅಲ್ಲಿವರೆಗೂ ಹೋಗೋದೇ ಇಲ್ಲ, ಸುಸೈಡ್ವರೆಗೂ ರೀಚೇ ಆಗೋದಿಲ್ಲ. ಪ್ರಾಬ್ಲಮ್ ಎಲ್ಲಿ ಬರ್ತಾ ಇದೆ ಅಂತಂದರೆ ನಾವು ಇಮಿಡಿಯೇಟ್ ಆಗಿ ಅವರನ್ನು ಇದನ್ನು ನಾವು ಡಿಸ್ಟಿಗ್ಮಟೈಸೇಷನ್ ಅಂತ ಹೇಳ್ತೀವಿ. ಅಂದರೆ ಸ್ಟಿಗ್ಮಾ ಎಷ್ಟು ಜಾಸ್ತಿ ಇದೆ ಅಂದರೆ ಸೊಸೈಟಿಯಲ್ಲಿ, ಅಯ್ಯೋ ನಾವು ತೋರಿಸ್ಕೋಬಾರ್ದು, ನಾವು ಹೋಗ್ಬಾರ್ದು, ಡಾಕ್ಟ್ರಿಗೆ ಭೇಟಿನೇ ಆಗಬಾರ್ದು, ಅಲ್ಲಿ ಹೋದರೆ ನಮ್ಗೆ ಹುಚ್ಚ ಅಂತಾರೆ ಅಂತ ಹೇಳಿ ಎಷ್ಟೋ ಜನ ಕಷ್ಟದಲ್ಲೇ ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಹತ್ರ ಬರಬೇಕಾದ್ರೆ 1 ವರ್ಷ 2 ವರ್ಷ 5 ವರ್ಷ 10 ವರ್ಷ ಆದ್ಮೇಲೆ ಟ್ರೀಟ್ಮೆಂಟ್ಗೆ ಬಂದಿದ್ದಾರೆ ಪೇಷಂಟ್, ಅಷ್ಟು ವರ್ಷ ತಾಳಿ ತಾಳಿ ಮೀರಿ ಅದನ್ನು ಇನ್ನು ನನಗೆ ಆಗ್ತಾ ಇಲ್ಲ ಅಂದಾಗ ಬಂದಿದ್ದವರು ಇದ್ದಾರೆ. ಸೊ ಇದು ತೋರಿಸ್ಕೊಡುತ್ತೆ ನಮ್ಮದು ಸಮಾಜದಲ್ಲಿ ಎಷ್ಟು ಸ್ಟಿಗ್ಮಾ ಇದೆ ಅಂತ. ಸೊ ಈಗ ನಿಮ್ದು ಪ್ರಶ್ನೆಗೆ ಉತ್ತರ ಏನಪ್ಪ ಅಂದರೆ, ಯೂಶ್ವಲಿ ನೋಡಿ ಯಾವುದೇ ತೊಂದರೆಗಳನ್ನು ಸ್ಟಾರ್ಟ್ ಆಗೋ ಮುಂಚೆ ಸ್ವಲ್ಪ ಅದೇನಂತೀರ ಬೆಂಕಿ ಹಚ್ಚೋ ಮುಂಚೆ ಸ್ವಲ್ಪ ಕಿಡಿ ಬರ್ತಾ ಇರುತ್ತೆ, ಹೊಗೆ ಬರ್ತಾ ಇರುತ್ತೆ, ಅದನ್ನು ಯಾರೂ ನೋಡೋದಿಲ್ಲ ನಾವು. ಈಗ ಉದಾಹರಣೆಗೆ ನೋಡಿ, ಸಡನ್ ಆಗಿ ಒಂದು ಮನುಷ್ಯ ವಿಡ್ರಾಲ್ ಆಗಿಬಿಡ್ತಾನೆ ಅಂದರೆ ಏನು, ಕೆಲಸಕ್ಕೆ ಬರೋದಿಲ್ಲ, ಯಾರ ಜೊತೆಗೂ ಮಾತಾಡೋದಿಲ್ಲ, ಎಕ್ಸ್ಟ್ರೀಮ್ ಮೂಡ್ ಸ್ವಿಂಗ್ ಅಂತ ಹೇಳ್ತೀವಿ, ಸಡನ್ ಆಗಿ ಕೋಪ ಆಗ್ತಾನೆ, ಸಡನ್ ಆಗಿ ಡೌನ್ ಆಗಿಬಿಡ್ತಾನೆ, ಸಡನ್ ಆಗಿ ಜಾಸ್ತಿ ಮಾತಾಡ್ತಾನೆ, ಸಡನ್ ಆಗಿ ಮಾತಾಡೋದೇ ಬಿಟ್ಬಿಡ್ತಾನೆ, ಅಥವಾ ಮಾತಾಡೋಕ್ಕೆ ಕಷ್ಟ, ಅಯ್ಯೋ ಹೋಗ್ಬಿಡ್ರಿ ಏನು ಮಾತಾಡಬೇಕು, ಅಯ್ಯೋ ಹೋಗ್ಬಿಡ್ರಿ ಏನು ಊಟ ಮಾಡಬೇಕು, ಅಥವಾ ನಿದ್ದೆ ಮಾಡೋದಿಲ್ಲ. ಸೊ ಈ ಥರ ಸಣ್ಣ ಸಣ್ಣ ವಿಷಯಗಳನ್ನ ಫ್ಯಾಮಿಲಿ ಮೆಂಬರ್ಸ್ ಆದರೂ, ಫ್ರೆಂಡ್ಸ್ ಆದರೂ, ಅಥವಾ ಅಕ್ಕಪಕ್ಕ ಮನೆಯವರಾದರೂ ನೋಡಿದರೆ ಗೊತ್ತಾಗುತ್ತೆ ಇಲ್ಲಿ ಏನೋ ತೊಂದರೆ ನಡೀತಾ ಇದೆ. ಅದನ್ನು ಇವರು ಗೊತ್ತಿಡಿದು ಇವರು ಡಾಕ್ಟರ್ ಹತ್ರ ಕಳಿಸಿದ್ರೆ ಎಷ್ಟೋ ಮಟ್ಟಿಗೆ ನಾವು ಈ ತೊಂದರೆಯನ್ನು ತಡೆಗಟ್ಬೋದು, ಇದನ್ನು ಅವರು ಮುಟ್ಸ್ಬೇಕು ಸೊಸೈಟಿಯಲ್ಲಿ. ಸೊ ಇದು ಒಂದು. ಇನ್ನೂ ಒಂದು ಏನಪ್ಪ ಅಂತಂದರೆ, ಡೈರೆಕ್ಟಾಗಿ ಕೇಳಬೇಕು ಪ್ರಶ್ನೆ ಏನು, ಇದನ್ನು ನಾವೇಂತೀವಿ ಡೈರೆಕ್ಟ್ ಕೇಳಬಾರ್ದ್ರಿ, ಸತ್ತೋಗೋ ವಿಚಾರ ಬರ್ತಾ ಇದೆ ಅಂತ ಕೇಳಬಾರ್ದ್ರಿ, ನಿನಗೆ ನಿಮ್ಮದು ಜೀವನ ಇದು ಮಾಡ್ಬೇಕು ಅನ್ಕೋತಾ ಇದ್ದೀನಿ ಅಂತ ಕೇಳಬಾರ್ದ್ರಿ ಅಂತ ಅನ್ಕೋತೀವಿ. ಸೊ ಇದು ತಪ್ಪು. ಇಮಿಡಿಯೇಟ್ ಆಗಿ ಫಸ್ಟ್ ಕ್ವೆಶನ್ ಡೈರೆಕ್ಟಾಗಿ ಕೇಳಿದ್ರೆ, ನಾನು ನಿನ್ನ ಜೊತೆಗೆ ಇದ್ದೀನಿ, ನಿನಗೇನು ತೊಂದರೆ ಇದೆ, ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಒಂದು 4 ಮಾತಾಡಿದರೆ ಸಾಕು. ಆ್ಯಂಡ್ ಇನ್ನೂ ಒಂದು ಏನು ಮಾಡ್ತಾರೆ, ನೀನು ಸ್ಟ್ರಾಂಗ್, ನೀನು ಎಲ್ಲ ವಿಚಾರನ ಬಿಟ್ಟುಬಿಡು, ನೀ ಗಟ್ಟಿಯಾಗಿರ್ಬೋದು, ಎಲ್ಲ ಆರಾಮಾಗಿಬಿಡ್ತೀಯ ಅಂತ ಹೇಳಿ ಮನೆಯಲ್ಲಿ ಯಾರಾದರೂ ಸ್ವಲ್ಪ ವಯಸ್ಸಾದರೂ ಮಾತಾಡಿದರೆ ಈ ಥರ ಪ್ರಶ್ನೆ ಏನಾದರೂ ಅವ್ರು ಹೇಳಕ್ಕೆ ಹೋದರೆ, ತಾತ ನನಗೆ ಸ್ವಲ್ಪ ತ್ರಾಸ ಅನ್ನಿಸ್ತಾ ಇದೆ, ಬೇಜಾರಾಗಿದೆ ಅಂತಂದರೆ ಅವ್ರೇನು ಹೇಳ್ತಾರೆ, ಒಂದೇ ಸ್ಟೇಟ್ಮೆಂಟ್, ಚಂದಾಗಿ ಊಟ ಮಾಡು, ಚಂದಾಗಿ ನಿದ್ದೆ ಮಾಡು, ಚಂದಾಗಿ ಥಿಂಕ್ ಮಾಡು, ಎಲ್ಲ ಕಡಿಮೆ ಆಗ್ತದೆ ಅಂತ ಹೇಳ್ಬಿಡ್ತಾರೆ. ಸೊ ಈ ನರೇಷನನ್ನು ಅವರು ಇದಕ್ಕೆ ಲೆಕ್ಚರಿಂಗ್ ಅಂತ ಹೇಳ್ತೀವಿ, ಬಿಡಬೇಕು. ಅವ್ರು ಏನು ಹೇಳಬೇಕು, ಸಹಜವಾಗಿ ಏನು ಮಾತಾಡಿದರೆ ಕರೆಕ್ಟು ಅಂತಂದರೆ, ಅವರು ಹೇಳೋದೇ ಬೇಕಾಗಿಲ್ಲ, ಅವ್ರ ಜೊತೆಗೆ ಕೂತ್ಕೊಂಡು ಸುಮ್ಮನೆ ಮಾತು ಅವ್ರು ಹೇಳ್ತಿರೋ ಮಾತನ್ನು ಕೇಳಿ ನನಗೆ ಅರ್ಥ ಆಗ್ತಾ ಇದೆ, ನಿನ್ನ ಕಷ್ಟ ಇದೆ ಅಂತ ಒಂದು ವರ್ಡ್ ಹೇಳಿ ನಾನು ಇರ್ತೀನಿ ನಿನ್ನ ಜೊತೆಗೆ, ಏನಾದರೂ ಇದಕ್ಕೆ ಬಗೆಹರಿಸೋಣ ಅಂತಂದರೆ ಸಾಕು, ಈ ಎರಡು ಮಾತೇ ಸಾಕು. ಅದು ಬಿಡ್ತಾರೆ, ಲೆಕ್ಚರಿಂಗ್ ಸ್ಟಾರ್ಟ್ ಮಾಡ್ತಾರೆ. ನೋಡು ನೀನು ಚಂದ ಊಟ ಮಾಡು, ಚಂದ ನಿದ್ದೆ ಮಾಡು, ಚಂದ ಕೆಲಸಕ್ಕೆ ಹೋಗು, ಚಂದ ಓದು, ಫಸ್ಟ್ ರ್ಯಾಂಕ್ ಬಾ, ಎಲ್ಲ ಚಂದಾಗ್ಬಿಡ್ತದೆ. ಸೊ ಈ ಥರ ಕ್ಲೋಸಿಂಗ್ ಸ್ಟೇಟ್ಮೆಂಟ್ ಕೊಡೋದಕ್ಕಿಂತ ಮುಂಚೆ ಅವ್ರು ಯಾರು ಕಷ್ಟದಲ್ಲಿದ್ದಾರೆ ಅವ್ರ ಜೊತೆ ಕೂತ್ಕೊಂಡು ಸುಮ್ಮನೆ ಒಂದು 4 ಮಾತಾಡಿದರೆ ಸಾಕು, ನಾನು ಇರ್ತೀನಿ ನಿನ್ನ ಜೊತೆಗೆ, ನೀನು ತೊಂದರೆ ಆಗಿದೆ ಅಂತ ನಾನು ಫಸ್ಟ್ ಎಕ್ನಾಲೇಜ್ ಅಂದರೆ ಏನು ಒಪ್ಕೋಬೇಕು, ಹೌದು ನಿನಗೇನೋ ಕಷ್ಟ ಇದೆ, ನಾನು ನೀನು ಪ್ರಯತ್ನ ಮಾಡ್ತೀನಿ, ಏನೋ ಕೂತ್ಕೊಂಡು ಮಾತಾಡೋಣ ಅಂದರೆ ಸಾಕು. ಇದನ್ನು ಬಿಡ್ತೀವಿ, ಫಸ್ಟ್ ನಾವು ಏನು ಮಾಡ್ತೀವಿ, ಆಚಾರ ಸಮಾಚಾರ ಇದನ್ನು ಸ್ಟಾರ್ಟ್ ಮಾಡ್ತೀವಿ.
1: ಮೇಡಮ್, ಈಗ ನಾವು ಈ ಸ್ಪರ್ಧಾತ್ಮಕ ಯುಗದಲ್ಲಿದ್ದೀವಿ, ಡಿಜಿಟಲ್ ಯುಗದಲ್ಲಿದ್ದೀವಿ, ಎಲ್ಲದಕ್ಕೂ ಒಂಥರ ಅವಸರದಲ್ಲಿದೆ, ಎಲ್ಲ ಒತ್ತಡದ ಜೀವನ ನಡೆಸ್ತಾ ಇದ್ದೀವಿ. ಒಂದು ಕಡೆ ವಿದ್ಯಾರ್ಥಿಗಳ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ, ಇನ್ನೊಂದು ಕಡೆ ಎಕ್ಸಾಮ್ಸ್ ಇರುತ್ತೆ. ಹೀಗಾಗಿ ವಿದ್ಯಾರ್ಥಿಗಳ ಗುಂಪು ಅನ್ನೋದು ತುಂಬ ಒತ್ತಡದಲ್ಲಿದೆ ಅಂತ ನಾವು ಹೇಳ್ಬೋದು. ಮೊದಲೆಲ್ಲ 60-70% ಮಾಡಿದ್ರೆ ಕುಟುಂಬದಲ್ಲಿ ಮಗ ಪಾಸ್ ಆದ ಅಂತ ಖುಷಿ ಪಡ್ತಿದ್ರು. ಇವಾಗ ಎಲ್ರಿಗೂ 90 ಮೇಲೆ ಮಾಡಬೇಕು, 95 ಮೇಲೆ ಮಾಡಬೇಕು. ಹೀಗಾಗಿ ವಿದ್ಯಾರ್ಥಿ ಸಮೂಹವನ್ನು ನೀವು ಟಾರ್ಗೆಟ್ ಗ್ರೂಪ್ ಹಾಕಿಕೊಂಡು ಯಾವ ರೀತಿ ಈ ಕಾರ್ಯಕ್ರಮದ ಅವೇರ್ನೆಸ್ ಮೂಡಿಸ್ತಾ ಇದ್ದೀರಾ?
0: ಸರ್, ನೀವು ಹೇಳ್ದಂಗೆ ವಿದ್ಯಾರ್ಥಿ ಅಂತ ಹೇಳಿದಾಗ ಒಂದು ನಾನು ಉದಾಹರಣೆ ಕೊಡೋಕೆ ಇಷ್ಟಪಡ್ತೀನಿ. ಇಬ್ರು ವೈದ್ಯ ದಂಪತಿಗಳು, ಅವ್ರಿಗೆ

0: ಒಬ್ಬ ಮಗ. ಸೊ 10ನೇ ತರಗತಿ ಇರ್ತಾನೆ, ಎಕ್ಸಾಮ್ ದಿವಸ ಅವರು ಸರಿಯಾಗಿ ಮಾಡಪ್ಪ ಅಂತ ಹೇಳ್ತಾರೆ. ಬಟ್ ಅವ್ನು ಒಂದು ವಾರದಿಂದ ತುಂಬಾ ಚೇಂಜಸ್ ಇರ್ತವೆ, ತುಂಬಾ ಮಾನಸಿಕ ಬದಲಾವಣೆಗಳಿರ್ತವೆ, ಯಾರು ಅವ್ರ ಗಮನ ಹರಿಸಿರೋದಿಲ್ಲ. ಅವ್ರ ಮನೆ ಕೆಲಸ ಮಾಡೋ ಒಬ್ಳು ಸರ್ವೆಂಟ್ ಹೇಳ್ತಾಳೆ, ಏನೋ ಹುಡುಗ ತುಂಬಾ ಸೈಲೆಂಟ್ ಆಗಿದ್ದಾನೆ, ಅವ್ನು ಸರಿಯಾಗಿ ಮಾತಾಡ್ತಿಲ್ಲ, ಮಾನಸಿಕ ಖಿನ್ನತೆಗೆ ಒಳಗಿದ್ದಾನೆ, ಪ್ರೆಷರ್ ಅಲ್ಲಿದ್ದಾನೆ, ಸ್ಟ್ರೆಸ್ ಸ್ಟ್ರೈನ್ ಅಲ್ಲಿದ್ದಾನೆ, ಎಕ್ಸಾಮ್ ಅನ್ನೋ ಸ್ಟ್ರೆಸ್ ಅಂಡ್ ಸ್ಟ್ರೈನು. ತಂದೆ ತಾಯಿಗಳಂದ್ರೆ ನಾವು ವೈದ್ಯರಿದ್ದೀವಿ ನೀನು ವೈದ್ಯನಾಗ್ಬೇಕು ಅನ್ನೋ ಒಂದು ಒತ್ತಡ. ಆ ಒತ್ತಡದಿಂದ ಏನ್ ಮಾಡ್ತಾನೆ ಅವನು, ಆಯ್ತು ಗುಡ್ ಲಕ್ ಅಂತ ಹೇಳಿ ಹೊರಡ್ತಾರೆ ತಂದೆ ತಾಯಿಗಳು, ಇಬ್ರು ವೈದ್ಯರು. ಅವ್ ಹೋದಾಗ ಏನ್ ಮಾಡ್ತಾನೆ ಇವನು, ಅವ್ರ ಸರ್ವೆಂಟ್ ಹೇಳ್ತಾನೆ ನಾನು ಒಂದು ಪೆನ್ ಪೆನ್ಸಿಲ್ ತಗೊಂಡ್ಬರ್ತೀನಿ ಅಂತ ಹೋಗ್ತಾನೆ. ಹೊರಗಡೆ ಹೋಗ್ಬಿಟ್ಟು ಅವನು ಶಾಪ್ಗೆ ಹೋಗೋದಿಲ್ಲ, ಅವನು ಹೋಗೋದು ಛತ್ ಮೇಲೆ ಹೋಗ್ತಾನೆ, ಛತ್ ಮೇಲೆ ಅದೊಂದು ಅಪಾರ್ಟ್ಮೆಂಟ್, ಆ ಛತ್ ಮೇಲಿಂದ ಬೀಳ್ತಾನೆ. ಅವಾಗ ಇದನ್ನ ನಾವು ಯಾಕೆ ಗುರುತಿಸ್ಕೊಳ್ಳಿಲ್ಲ, ಅವ್ರ ತಂದೆ ತಾಯಿ ವೈದ್ಯರಾಗ್ಬಿಟ್ಟು ತಮ್ಮ ಮಗನಲ್ಲಾಗುವ ಯೋಚನೆಗಳಾಗಿರ್ಬೋದು ಅಥವಾ ಖಿನ್ನತೆಗೆ ಒಳಗಾಗಿದ್ದಾನೆ, ಶಾಂತ ರೀತಿಯಿಂದ ಒಂದು ವಾರದಿಂದ ಶಾಂತ ರೀತಿ ಇದ್ದಾನೆ, ಅವನ ಜೊತೆಗೆ ಅವ್ರು ಮಾತಾಡ್ಬಿಟ್ಟು ಏನ್ ಸಮಸ್ಯೆ ಇದೆ ಅಪ್ಪನಿಗೆ, ಹೋಗ್ಲಿ ನೀನು ಡಾಕ್ಟರ್ ಆಗ್ಬೇಕಂತಾನೆ ಇಲ್ಲ, ಅಥವಾ ನೀನು ಎಂಟ್ರೆನ್ಸ್ ಎಕ್ಸಾಮ್ ತಗೋಬೇಕು ಅಂತ ಇಲ್ಲ, ನಿನ್ ಜೀವನ ನಿನ್ಗೆ ಯಾವ್ದು ಇಷ್ಟಪಡ್ತೀವೋ ಅದೇ ಒಂದು ದಾಖಲಾತಿ ಮಾಡ್ತೀವಿ, ನಿಂಗೆ ಇಷ್ಟಪಟ್ಟಿದ್ದು ಕೋರ್ಸೇ ಮಾಡು ಡಿಗ್ರಿ ಮಾಡು ಅಂತ ಹೇಳಿದಿದ್ರೆ ಅವ್ನು ಇಷ್ಟೊತ್ತಿಗೆ ಬದುಕಿರ್ತಿದ್ದ, ಅಥವಾ ತಂದೆ ತಾಯಿ ಜೊತೆ ಕೂಡ ಕುತ್ಕೊಂಡು ಅವನು ಒಂದು ಸಂವಾದ ಮಾಡಿದಿದ್ರೆ ಡೆಫಿನೆಟ್ಲಿ ಅವ್ರು ನಮ್ಮ ಜೊತೆ ನಿಮ್ ಜೊತೆ ಎಲ್ಲರ ಜೊತೆ ಇರ್ತಾ ಇದೆ. ಇದು ತಂದೆ ತಾಯಿಯಿಂದ ಒತ್ತಡ ಆಗ್ತದೆ, ಶಿಕ್ಷಕರಿಂದ ಒತ್ತಡ ಆಗ್ತದೆ, ಇಷ್ಟೇ ಸ್ಕೋರ್ ಆಗ್ಬೇಕು, ಇಷ್ಟೇ ತಗೋಬೇಕು ನೀವು, ಇಷ್ಟು ತಗೊಂಡ್ರೆ ನಮ್ಮ ಸಮಾಜದಲ್ಲಿ ಮರ್ಯಾದೆ ಉಳಿತದೆ, ಅಥವಾ ಕಮ್ಮಿ ಮಾರ್ಕ್ಸ್ ತಗೊಂಡ್ರೆ ಮರ್ಯಾದೆ ಹೋಗ್ತದೆ, ಅಥವಾ ವೈದ್ಯ ದಂಪತಿಗಳ ಮಗ ಡಾಕ್ಟರ್ ಆಗ್ಲಿಲ್ಲ ಅಂದ್ರೆ ಮರ್ಯಾದೆ ಹೋಗ್ತದೆ. ಆ ತರದೆಲ್ಲ ಸನ್ನಿವೇಶಗಳಿದಾವೆ. ಈ ಸನ್ನಿವೇಶಗಳಲ್ಲಿ ನಾವು ಗುರುತು ಮಾಡೋದು ಅಥವಾ ಅವ್ರ ಲಕ್ಷಣಗಳನ್ನು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಖಿನ್ನತೆ ಹೋದ್ರೆ ಬಹಳ ಸೈಲೆಂಟ್ ಆಗ್ತಾರೆ, ಊಟ ಬಿಡ್ತಾರೆ, ನಿದ್ರೆ ಬಿಡ್ತಾರೆ, ಪ್ರತಿಯೊಂದು ಬಿಟ್ಟು ಒಂದು ಮೊಬೈಲ್ ಅಡಿಕ್ಟ್ ಆಗ್ತಾರೆ, ಇಲ್ಲ ಮೊಬೈಲ್ ಬಿಟ್ಟು ಒಂದ್ ಕಡೆ ಮೂಲೆಯಲ್ಲಿ ಕುತ್ಕೋಕ್ ಸ್ಟಾರ್ಟ್ ಮಾಡ್ತಾರೆ, ಸ್ನೇಹಿತರಿಂದ ದೂರ ಆಗ್ತಾರೆ, ತಂದೆ ತಾಯಿಯಿಂದ ದೂರ ಆಗ್ತಾರೆ, ಒಂದ್ ಮೂಲೆಯಲ್ಲಿ ಕುತ್ಕೊಂಡ್ಬಿಡೋದು, ತಮ್ಮ ಆಲೋಚನೆ ಇದ್ಬಿಡೋದು, ಒಂದೇ ಕಡೆ ನೋಡ್ತಾ ಕೊಡೋದು, ಅಥವಾ ಎಲ್ಲ ಯೋಚನೆಗಳು ಬಿಟ್ಬಿಡ್ತಾರೆ, ಊಟ ಬಿಡ್ತಾರೆ, ಎಲ್ಲ ನಿದ್ದೆ ಬಿಡ್ತಾರೆ. ಅವಾಗ ನಾವು ಆ ಲಕ್ಷಣ ಕಂಡಿಡಿದು ಅವ್ರಿಗೇನ್ ಬೇಕು, ಆಲ್ರೆಡಿ ನಿಮ್ಗೆ ಗೊತ್ತು ಈ ಜಮಾನದಲ್ಲಿ ಇದು ಸಹ ಅದ್ರ ಬಗ್ಗೆ ಸ್ಟಿಗ್ಮಾ ಇದೆ. ನಮ್ಮ ಹತ್ರ ನಾವು ಯಾರೊಬ್ಬರು ಮಾನಸಿಕ ರೋಗಿ ಇದಾರೆ ಅಂದ್ರೆ ಅವ್ರಿಗೆ ಮರ್ಯಾದೆ ಕಮ್ಮಿ, ಆ ಕುಟುಂಬದಲ್ಲಿ ಆ ತಂದೆ ತಾಯಿ ಇರಬಹುದು, ಪ್ರತಿಯೊಬ್ಬರಿಗೂ ಅಕ್ಕ ತಂಗಿ ಅಣ್ಣ ತಮ್ಮ, ಇಲ್ಲ ರೀ ನಮ್ಮ ಮುಂದೆ ನಮ್ಮ ಹುಡುಗಿಗೆ ಮದುವೆ ಮಾಡೋದ, ಅಥವಾ ನಮ್ಮ ಮರ್ಯಾದೆ ಕಮ್ಮಿ ಆಗ್ತದೆ ಈ ತರ ಮಾನಸಿಕ ರೋಗಿ ಇದಾನ ಅಂತ ಹೇಳ್ಕೊಳಕ್ಕೆ, ಅಥವಾ ಆತ್ಮಹತ್ಯೆ ಆಲ್ರೆಡಿ ಪ್ರಕರಣಗಳಾದ್ರೂ ಅದನ್ನ ಮುಚ್ಚಿಡ್ತಾರೆ, ಆಮೇಲೆ ಆಸ್ಪತ್ರೆಗೆ ಬರೋದಿಲ್ಲ, ಆಮೇಲೆ ಸಮಾಲೋಚನೆಗೆ ಆತ್ಮ ಸಮಾಲೋಚನೆಗೆ ಸಹಕರಿಸೋದಿಲ್ಲ, ಸಂವಾದ ಅಂತೂ ಇನ್ನು ತುಂಬಾ ದೂರ ಉಳಿತು. ಸೊ ಈ ಸ್ಟಿಗ್ಮಾದಿಂದ ಹೊರಗಡೆ ಬಂದು ಈ ಮಾನಸಿಕ ರೋಗಿಗಳ ಬಗ್ಗೆ ತಿಳ್ಕೊಂಡು ನಾವು ಸಂವಾದ ಮಾಡೋದು ಬಹಳ ಇಂಪಾರ್ಟೆಂಟ್ ಇದೆ ಸರ್.
1: ತುಂಬಾ ಅದ್ಭುತವಾಗಿ ಹೇಳಿದ್ರಿ ಮೇಡಮ್, ಲಕ್ಷಣಗಳನ್ನ ಐಡೆಂಟಿಫೈ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಈಗ ಪ್ರಭು ಕಿರಣ್ ಸರ್, ಈಗ ಸಾಮಾನ್ಯವಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ಕಪಲ್ಸ್ ಇಬ್ರು ನೌಕರಿಗೆ ಹೋಗ್ತಾ ಇದ್ದಾರೆ ಅಥವಾ ಅವರು ಉದ್ಯೋಗ ಮಾಡ್ತಿದ್ದಾರೆ, ಯಾಕಂದ್ರೆ ಈ ಯುಗದಲ್ಲಿ ನಾವು ಎಲ್ಲ ಫೆಸಿಲಿಟಿಯನ್ನು ನಮ್ಮ ಮಕ್ಕಳಿಗೆ ಅಥವಾ ಸ್ವತಃ ನಮಗೆ ಕೊಡಬೇಕಾದ್ರೆ ಅರ್ನಿಂಗ್ಸ್ ಜಾಸ್ತಿ ಇರಬೇಕು ಅನ್ನೋದು ಎಲ್ಲರೂ ವಿಚಾರ. ಈಗ ಅವರು ತಮ್ಮ ಮಕ್ಕಳಿಗೆ ಕಮ್ಮಿ ಸಮಯ ಕೊಡ್ತಿದ್ದಾರೆ, ಇನ್ನೊಂದು ಹುಡುಗರು ಕಾಲೇಜ್ಗೆ ಹೋಗ್ತಾರೆ, ಟ್ಯೂಷನ್ಸ್ಗೆ ಹೋಗ್ತಾರೆ, ಮತ್ತೆ ಬೇರೆ ಬೇರೆ ಕಲ್ಚರಲ್ ಆಕ್ಟಿವಿಟೀಸ್ ಹೋಗ್ತಾರೆ, ಸ್ವಿಮ್ಮಿಂಗ್ ಹೋಗ್ತಾರೆ, ಸ್ಪೋರ್ಟ್ಸ್ ಹೋಗ್ತಾರೆ. ಹೀಗಾಗಿ ಈ ಇಬ್ಬರ ಮುಖಾಮುಖಿ ಸರಿಯಾಗಿ ಆಗ್ತಿಲ್ಲ, ಒಂದು ಪೇರೆಂಟ್ಸ್ ಕೇಳ್ತಾ ಇಲ್ಲ, ಅಟ್ ದಿ ಸೇಮ್ ಟೈಮ್ ಮಕ್ಕಳು ಹೇಳ್ತಾ ಇಲ್ಲ. ಈ ಗೊಂದಲ ಪರಿಸ್ಥಿತಿಯಲ್ಲಿ ಯಾವ ರೀತಿ ಮಾನಸಿಕ ಆರೋಗ್ಯವನ್ನು ಸಮತೋಲನ ಕಾಪಾಡ್ಕೋಬೇಕು ಸರ್?
2: ನೋಡಿ, ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ದೀರಾ. ನೋಡಿ, ಎಲ್ಲರಿಗೂ ಇರೋದು 24 ತಾಸೆ ಟೈಮು. ಸೊ ನಿಮಗೆ ಯಾವ್ದು ಇಂಪಾರ್ಟೆಂಟ್ ಅನ್ಸುತ್ತೆ ಅದನ್ನ ಅದರ ಮೇಲೆ ನೀವು ಇನ್ವೆಸ್ಟ್ ಮಾಡ್ತೀರಾ ಸಹಜವಾಗಿ. ಈಗ ನನಗೆ ಜಾಬೇ ಇಂಪಾರ್ಟೆಂಟು, ನನಗೆ ಸ್ಯಾಲ್ರಿನೇ ಇಂಪಾರ್ಟೆಂಟು ಅಂದು ಅಂದ್ಕೊಂಡು ಹೋಗ್ತಾ ಇರೋರಿಗೆ ಎಲ್ಲೋ ಒಂದು ಕಡೆ ಕಾಂಪ್ರಮೈಸ್ ಮಾಡ್ಕೋತಾರೆ. ಸೊ ಅದು ಸಿಂಪಲ್ ಆಗಿ ಇದಕ್ಕೆ ಉತ್ತರ ಕೊಡ್ಬೇಕಂದ್ರೆ, ನೀವು ನಿಮ್ಮ ಮೋಸ್ಟ್ ಪ್ರೀಷಿಯಸ್ ಥಿಂಗ್ ಅಂದರೆ ಇಟ್ ಕೆನಾಟ್ ಬಿ ಅಕೌಂಟೆಡ್ ಅಂತೆ, ಅಂದರೆ ದುಡ್ಡು ಬಗ್ಗೆ ಅಂತಲ್ಲ, ಟೈಮೇ ಮೋಸ್ಟ್ ಪ್ರೀಷಿಯಸ್ ಥಿಂಗ್. ಸೊ ನೀವು ಟೈಮ್ ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಲ್ಲೇ ನೀವು ರಿಸಲ್ಟ್ ನೋಡ್ತೀರಾ. ನೀವು ನಿಮ್ಮ ಮಕ್ಕಳ ಮೇಲೆ ಟೈಮ್ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಮಕ್ಕಳು ಒಳ್ಳೆ ಇದು ರಿಸಲ್ಟ್ ನೋಡ್ತೀರಾ. ನೀವು ನಿಮ್ಮ ಮಕ್ಕಳ ಮೇಲೆ ಟೈಮ್ ಇನ್ವೆಸ್ಟ್ ಮಾಡಲಿಲ್ಲ ಅಂತಂತಂದರೆ ಅದು 18 ವರ್ಷ ಆದಮೇಲೆ ಅವ್ರ ಮಕ್ಕಳು ಏನಾಗಿರ್ತಾರೆ ಅದು ಕಂಡು ಬರುತ್ತೆ. ಸೊ ನೀವು ಜಾಬೇ ನಂದು ಸರ್ವಸ್ವ ಅಂದ್ಕೊಂಡು ಹೋದರೆ ಅದು ಮಕ್ಕಳಲ್ಲಿ ಕಷ್ಟ ಆಗುತ್ತೆ. ಮಕ್ಕಳಿಗೆ ಓದೋದೇ ಎಲ್ಲಾನೇ, ಓದೋದೊಂದು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಅವರಿಗೆ ನೀವು ಬೆಳಿಗ್ಗೆ 8ರಿಂದ ಸ್ಕೂಲಿಗೆ ಕಳಿಸ್ತೀರಾ, ಸಾಯಂಕಾಲ 4-5ಕ್ಕೆ ಬರ್ತಾರೆ, ಮತ್ತೆ 4-5ರಿಂದ ಒಂದು 3 ತಾಸು ಟ್ಯೂಷನ್ಗಂತ ಕಳಿಸ್ತೀರಾ, ಮತ್ತೆ ಅದು ಮುಗಿದ್ಮೇಲೆ ಅವರಿಗೆ ಸ್ಪೋರ್ಟ್ಸ್ ಅಂತೀರಾ, 1 ತಾಸು ಕ್ರಿಕೆಟು, 1 ತಾಸು ಮ್ಯೂಸಿಕ್ಕು, 1 ತಾಸು ಸ್ವಿಮ್ಮಿಂಗ್ ಅಂತೀರಾ. ಸೊ ಅವ್ರು ಆಮೇಲೆ ಊಟ ಮಾಡಿ ಮಲ್ಕೊಂಡು ಬೆಳಿಗ್ಗೆ ಹೋಗೋದೇ ಉಳಿಯುತ್ತೆ. ಸೊ ಈ ಇದರಲ್ಲಿ ಟೀಚರ್ಸ್ ಎಷ್ಟು ಅವ್ರ ಮೇಲೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ, ಇದರಲ್ಲಿ ಅವರು ಬರೇ ಮಾರ್ಕ್ಸ್ ಬಗ್ಗೆನೇ ಹೇಳ್ಕೊಡ್ತಾ ಇದ್ದಾರಾ, ಅಥವಾ ಮಾರಲ್ ಬಿಲ್ಡಿಂಗ್ ಇದೆನಾ, ಮಾರಲ್ ಸೈನ್ಸ್ ಕಲಿಸ್ತಾ ಇದ್ದಾರಾ. ಇವಾಗ ಮುಂಚೆ ನೋಡಿ ಸ್ವಲ್ಪ ಮಾರಲ್ ಸೈನ್ಸ್ ಕ್ಲಾಸಸ್ ಸ್ವಲ್ಪ ಇತ್ತು, ಜಾಸ್ತಿ ಇದು ಮಾಡ್ತಾ ಇತ್ತು. ಇವಾಗ ಓದಿದ್ದಾರೆ, ಮಾರ್ಕ್ಸ್ ಎಷ್ಟು ತಗೊಂಡು ಬಂದಿದ್ದಾರೆ ಅದು ಸ್ಕೂಲೂ ಅದೇ ಥರನೇ ಹೋಗ್ತಾ ಇದೆ. ಎಲ್ಲರೂ ಕಾಂಪಿಟೇಷನಲ್ಲೇ ಇದ್ದಾರೆ ತಪ್ಪ, ಹಿಂದ್ಗಡೆ ಯಾರು ಬೀಳ್ತಾ ಇದ್ದಾರೆ ಅವರನ್ನ ಹಂಗೆ ಅದನ್ನ ಹೊರಗಡೆ ಹಾಕ್ತಾ ಇದ್ದೀವಿ, ಮುಂದ್ಗಡೆ ಯಾರು ಬರ್ತಾ ಇದ್ದಾರೆ ಅವ್ರನ್ನಷ್ಟೇ ತೋರಿಸ್ತಾ ಇದ್ದೀವಿ. ಇದ್ದೀವಿ. ಈಗ 100 ಸ್ಟೂಡೆಂಟ್ಸ್ ಅಲ್ಲಿ ಒಂದು 50 ಸ್ಟೂಡೆಂಟ್ಸ್ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ಅಂದ್ರೆ

0: ಕೆಳಗಿನ 50 ಏನಾಗಿದ್ದಾರೆ ಅದು ನಮ್ಗೆ ಮ್ಯಾಟ್ರೇ ಆಗ್ತಾ ಇಲ್ಲ, ಸ್ಕೂಲಿಗೂ ಆಗ್ತಾ ಇಲ್ಲ. ತಂದೆ ತಾಯಿನೂ ಪ್ರಯತ್ನ ಮಾಡ್ತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ, ಅವ್ರ ಲೆಕ್ಕದಲ್ಲಿ ಅವ್ರು ಇದ್ದಾರೆ. ಸೊ ಇಟ್ ವೆರಿ ಡಿಫಿಕಲ್ಟ್ ಕ್ವಶನ್ ಬಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ಸಿಂಪಲ್ ಆನ್ಸರ್, ಟೈಮ್ ಈಸ್ ಪ್ರೀಷಿಯಸ್, ಯು ಇನ್ವೆಸ್ಟ್ ಯುವರ್ ಟೈಮ್ ವೆರಿ ಕಾಶಿಯಸ್ಲಿ.
1: ತುಂಬ ಅದ್ಭುತವಾಗಿ ಹೇಳಿದ್ರಿ ಸರ್. ಮೇಡಮ್, ಈಗ ಎರಡು ರೀತಿಯ ವಿದ್ಯಾರ್ಥಿಗಳಿರ್ತಾರೆ, ಒಬ್ಬರಿಗೆ 95-96 ತಗೊಂಡ್ರು ಸಮಾಧಾನ ಇರಲ್ಲ, ಇನ್ನೊಬ್ಬರಿಗೆ ಜಸ್ಟ್ ಪಾಸ್ ಆದರೆ ಪಾರ್ಟಿ ಮಾಡ್ತಿರ್ತಾರೆ, ಈ ಎರಡು ಮನಸ್ಥಿತಿಗಳಲ್ಲಿ ಯಾಕೆ ಗೊಂದಲ ಉಂಟಾಗ್ತಿದೆ? ಇಬ್ರು ಈ ಜಮಾನದವರೇನೆ, ಈ ಯುಗದವರೇನೆ, ಆದರೆ ಎಲ್ಲಿ ಲೋಪ ಆಗ್ತಿದೆ ಅಂತ ತಮ್ಗೆ ಅನಿಸುತ್ತೆ?
2: ಸರ್, ನೀವು ಹೇಳೋದು ಕರೆಕ್ಟ್ ಇದೆ ಸರ್. ಯಾಕಂದ್ರೆ ಇದಕ್ಕೂ ಒಂದು ಉದಾಹರಣೆ ಕೊಡ್ತೀನಿ. ವೈದ್ಯರು, ಅವ್ರ ತಂಗಿ ನಮ್ದು ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಕ್ಲಾಸ್ ಇರ್ತದೆ, ಆ ಕ್ಲಾಸ್ ಅಲ್ಲಿ ಅವಳ ಬಾಡಿ ಬರ್ತದೆ, ಡೆಡ್ ಬಾಡಿ ಬರ್ತದೆ. ಯಾಕೆಂತಂದ್ರೆ ಅವಳು 85% ತಗೊಂಡಿದ್ದಾಳೆ, ಅವಳ ಮುಂದೆ ಅವಳಿಗೆ ನೀಟಲ್ಲಿ ಅವಳಿಗೆ ಒಂದು ಮೆಡಿಕಲ್ ಸೀಟ್ ಸಿಗಲ್ಲ CET ಅಂತ. ಎದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅಂದ್ರೆ ತಾನು ಅಣ್ಣನ ತರ ವೈದ್ಯ ಆಗಲ್ಲ ಅಂತ ಹೇಳ್ಬಿಟ್ಟು. ಇದು ಒಂದು ಇನ್ಸಿಡೆನ್ಸ್ ಆಗಿರೋದು ನಾವು ಕಂಡಾರೆ ನೋಡಿದೀವಿ. ಅದು ತಂದೆ ತಾಯಿಗಳ ತಪ್ಪು. ಅಣ್ಣ ವೈದ್ಯನಾಗಿದ್ದಾನೆ, ನೀನು ವೈದ್ಯರಾಗ್ಬೇಕು. ಅವಳಿಗೆ ಚಾಯ್ಸೇ ಇಲ್ಲ ಅಲ್ಲಿ. ಒಂದು ಮಕ್ಕಳಿಗೆ ಒಂದು ಚಾಯ್ಸ್ ಕೊಡ್ಬೇಕು. ಆ ಚಾಯ್ಸ್ ಕೊಟ್ಟಾಗ ಅದು ಅವ್ರು ಏನು ಜೀವನ ಮಾಡ್ಕೊಂತಾರೆ ಅವ್ರ ಕೈಲಿರ್ತದೆ ಜೀವನ, ಅದು ಡಿಸೈಡ್ ಮಾಡ್ಕೋಕ್ ಆಗೋದಿಲ್ಲ ಮಕ್ಕಳಿಗೆ. ಬಟ್ ತಂದೆ ತಾಯಿಗಳು ಅವರಿಗೆ ಒಂದು ಉಪದೇಶ ಹೇಳಬೇಕು, ಮಾರ್ಗದರ್ಶನ ಇಡಬೇಕು. ಬಟ್ ಅವ್ರಿಗೆ ಒತ್ತಡ ಹೇರಬಾರ್ದು. ಅದೇ ಥರ ಒತ್ತಡ ಹೇರದೇ ಇರೋ ಮಕ್ಕಳು ಎಂಜಾಯ್ ಮಾಡ್ತಾರೆ ಬಂದಿರೋ ಸ್ಕೋರ್ನ. ಒತ್ತಡ ಹೇರಿರೋ ಮಕ್ಕಳು ಏನು ಮಾಡ್ತಾರೆ, 95-96% ತೊಗೊಂಡ್ರು ಇದು ಸಾಕಾಗಲ್ಲ ಅಂತ ಇದ್ರ ಕಡೆ ಹೋಗ್ತಾರೆ, ಆತ್ಮಹತ್ಯೆ ಪ್ರಕರಣ ಕಡೆ ಹೋಗ್ತಾರೆ. ಆಮೇಲೆ ಇನ್ನೊಂದು ಸರ್, ಎಲ್ಲಾ ತಂದೆ ತಾಯಿಗಳು ಆದಷ್ಟು ನೆಗೆಟಿವ್ ಆಗಿರೋದನ್ನ ದೇ ಶುಡ್ ಸ್ಟೇ ಅವೇ ಫ್ರಮ್ ದಾಟ್. ಮಕ್ಕಳಾಗಿರ್ಬೋದು, ತಂದೆ ತಾಯಿಗಿರ್ಬೋದು, ಕೌಟುಂಬಿಕ ಒತ್ತಡ ಆಗಿರ್ಬೋದು, ಸಾಮಾಜಿಕ ಒತ್ತಡ ಆಗಿರ್ಬೋದು, ಕೆಲಸದ ಒತ್ತಡ, ಪ್ರತಿಯೊಂದನ್ನು ಮಕ್ಕಳ ಮೇಲೆ ಫ್ರಸ್ಟ್ರೇಷನ್ ಅಂತ ಹೇಳ್ತೀವಲ್ಲ ಅದನ್ನ ಈಗ ತಂದೆ ತಾಯಿಗಳು ಜಾಸ್ತಿ ಆಸ್ತಿ ಮಾಡೋದ್ರಲ್ಲಿ ನೋಡ್ತಾರೆ. ಬಟ್ ಮಕ್ಕಳನ್ನೇ ಒಂದು ಆಸ್ತಿ ಮಾಡೋ ತರ ನೋಡಿದ್ರೆ ತುಂಬಾ ಒಳ್ಳೇದು. ಮುಂದಿನ ದಿನಗಳಲ್ಲಿ ಇದೇ ಡಿಗ್ರಿ ಮಾಡ್ಬೇಕು, ಇದೇ ಮಾಡ್ಬೇಕು ಅಂತ ಬೇಡ. ಅದು ವೈದ್ಯ ಇಂಜಿನಿಯರ್ ಬಿಟ್ಟು ಭಯಂಕರ ಇನ್ನೂ ಬೇರೆ ಪದವಿಗಳಿದಾವೆ, ಅದ್ರ ಬಗ್ಗೆ ತಿಳ್ಕೊಂಡು ಮುಂದೆ ಜೀವನದಲ್ಲಿ ಬರ್ಬೇಕು ಸರ್.
1: ಸಮಯ ತುಂಬಾ ಕಮ್ಮಿ ಇದೆ, ಆದ್ರೆ ವಿಷಯ ತುಂಬಾ ವಾಸ್ಟ್ ಆಗಿದೆ. ಪ್ರಭುಕಿರಣ್ ಸರ್, ಈಗ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಈ ಮಾನಸಿಕ ಆರೋಗ್ಯದಿಂದ ಬಳಲ್ತಾ ಇರೋರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ ಸರ್? ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತಗೋಬೇಕಾ, ಹೇಗೆ ಡಿಸೈಡ್ ಮಾಡ್ತಿರೋದನ್ನ?
0: ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಏನು ಇರೋದಿಲ್ಲ, ಏನೋ ಮೈಲ್ಡ್ ತೊಂದರೆ ಇದ್ರೆ ಅವರಿಗೆ ನಾವು ಕೌನ್ಸಿಲಿಂಗ್ ಅಥವಾ ಸೈಕೋಥೆರಪಿ ಅಂತ ಹೇಳ್ತೀವಿ. ಸೈಕೋಥೆರಪಿ ಮಾಡಿ ಅದರಲ್ಲಿ ಏನಾದರೂ ತೊಂದರೆ ಇದ್ರೆ ಅದನ್ನ ಹ್ಯಾಂಗ್ ಮ್ಯಾನೇಜ್ ಮಾಡಬೇಕು ಅಂದ್ರೆ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಅಂತ ಹೇಳ್ತೀವಿ, ಅಥವಾ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಅಂತ ಹೇಳ್ತೀವಿ. ಸೊ ಇದನ್ನೆಲ್ಲ ಕೌನ್ಸಿಲಿಂಗ್ ಮೆಥಡ್ಸ್ ಇದಾವೆ, ಅದನ್ನ ಮಾಡಿ ಅದರಿಂದ ಅವರಿಗೆ ಹೊರಗಡೆ ಹ್ಯಾಂಗ್ ಬರಬೇಕು ಅನ್ನೋದನ್ನ ಕಲಿಸ್ಕೊಡ್ತೀವಿ. ಅದೇ ಸ್ವಲ್ಪ ಸಿವಿಯರ್ ಇದ್ರೆ, ಸ್ವಲ್ಪ ಹೆಚ್ಚು ತೊಂದರೆ ಇದ್ರೆ ಅವರಿಗೆ ನಾವು ಮೆಡಿಕೇಶನ್ಸ್ ಕೊಡ್ತೀವಿ, ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಅಂಡ್ ಇದು ಟ್ಯಾಬ್ಲೆಟ್ಸ್ ಲೈಫ್ ಲಾಂಗ್ ಅಲ್ಲ. ಸೊ ಆ ತರ ಯಾವ ಕಾಯಿಲೆಯನ್ನ ನೋಡಿ ಅದನ್ನ ಅಷ್ಟು ದಿನ ತಗೋಬೇಕಂತ ಅವ್ರಿಗೆ ಅಡ್ವೈಸ್ ಮಾಡ್ತೀವಿ, ಅವರು ಅಷ್ಟು ತಗೋಬೇಕು ಅಂದ್ರೇನೆ ಅದು ಆರಾಮಾಗುತ್ತೆ.
1: ಸರ್, ಈ ಚಿಕಿತ್ಸೆಗಿಂತ ಒಂದು ಸ್ಟೆಪ್ ಹಿಂದೆ ಹೋಗೋದಾದ್ರೆ, ಈಗ ಕುಟುಂಬದಲ್ಲಿ ಒಬ್ಬ ಮಾನಸಿಕ ರೋಗಿ ಇದ್ರೆ ಅವನನ್ನ ಡಾಕ್ಟರ್ ಕಡೆ ಕರ್ಕೊಂಡು ಹೋಗೋದೇ ಒಂದು ದೊಡ್ಡ ಕೆಲಸ ಆಗುತ್ತೆ. ಕುಟುಂಬದ ಸದಸ್ಯರ ಪಾತ್ರ ಅಲ್ಲಿ ತುಂಬಾ ಮುಖ್ಯ ಆಗುತ್ತೆ. ಕುಟುಂಬದ ಸದಸ್ಯರು ಯಾವ ರೀತಿ ಅವನನ್ನು ಕನ್ವಿನ್ಸ್ ಮಾಡ್ಬೇಕು ಸರ್, ಇವ್ ನೀಡ್ ಟ್ರೀಟ್ಮೆಂಟ್ ಅಂತ ಅವನಿಗೆ ಕನ್ವಿನ್ಸ್ ಮಾಡೋದು ಹೇಗೆ ಮಾಡಬೇಕು?
0: ಓಕೆ, ನೋಡಿ, ಈ ಎರಡು ಥರ ಕ್ಲಾಸ್ ಅಂತ ಹೇಳ್ತೀವಿ ಕಾಯಿಲೆಗಳಲ್ಲಿ. ಒಂದರಲ್ಲಿ ಏನಂದ್ರೆ ಇನ್ಸೈಟ್ ಇರುತ್ತೆ, ಇನ್ಸೈಟ್ ಇದೆ ಅಂದ್ರೆ ಅವನಿಗೆ ಗೊತ್ತಾಗುತ್ತೆ ನನಗೆ ತೊಂದರೆ ಇದೆ, ನಾನೇ ಹೋಗ್ಬೇಕು ಅಂತ. ಇನ್ನೊಂದರಲ್ಲಿ ಇನ್ಸೈಟೇ ಇಲ್ಲ ಅಂತ ಹೇಳ್ತೀವಿ, ಅಂದ್ರೆ ಏನು, ಅವನಿಗೆ ಸ್ಕಿಜೋಫ್ರೆನ್ ಇದೆ ಅನ್ಕೊಳ್ಳಿ, ಅವನಿಗೆ ಗೊತ್ತೇ ಆಗಲ್ಲ ಅವನಿಗೆ ಕಾಯಿಲೆ ಇದೆ ಅಂತ. ಓನ್ಲಿ ಫ್ಯಾಮಿಲಿ ಮೆಂಬರ್ಸ್ಗೆ ಗೊತ್ತಾಗುತ್ತೆ ಇವನಲ್ಲಿ ಕಾಯಿಲೆ ಇದೆ ಅಂತ. ಸೊ ಇವನು ಯಾರಿಗೆ ತನಗೆ ತೊಂದರೆ ಇದೆ ಅಂತಾನೇ ಗೊತ್ತಿರೋದಿಲ್ಲ, ಅವನನ್ನ ಫ್ಯಾಮಿಲಿ ಮೆಂಬರ್ಸೇ ತಗೊಂಡ್ ಬರ್ಬೇಕು. ತಪ್ಪ, ಪೇಷಂಟ್ ಯೂಶಲಿ ಬರೋದಿಲ್ಲ. ಸೊ ಈಗ ಡಿಪ್ರೆಷನ್ ಅನ್ಕೊಳ್ಳಿ, ಪೇಷಂಟೇ ಬರ್ತಾರೆ. ಆಂಗ್ಸೈಟಿ ಅನ್ಕೊಳ್ಳಿ, ಪೇಷಂಟೇ ಬರ್ತಾರೆ. ಅದೇ ಸ್ಕಿಜೋಫ್ರೇನಿಯಾ ಆಯ್ತು, ಬೈಪೋಲಾರ್ ಕಾಯಿಲೆಯಲ್ಲಿ ಪೇಷಂಟ್ ಬರೋದಿಲ್ಲ, ಫ್ಯಾಮಿಲಿ ಮೆಂಬರ್ಸೇ ಕರ್ಕೊಂಡು ಬರ್ಬೇಕು. ಯಾಕೆ ಅವ್ನು ತೊಂದರೆ ಮಾಡ್ತಾನೆ, ಯಾರೋ ನನಗೆ ಬೈತಾ ಇದಾರೆ, ಹೊಡಿತಾ ಇದಾರೆ, ಇಲ್ಲಿ ಏನೋ ಕಾಣ್ತಾ ಇದೆ ನನ್ನ ಕಣ್ಣಿಗೆ, ಏನೋ ಆಗ್ತಾ ಇದೆ ನನಗೆ, ವಿಷ ಹಾಕಿದ್ದಾರೆ, ಊಟದಲ್ಲಿ ವಿಷ ಹಾಕಿದ್ದಾರೆ, ಭಯದಲ್ಲಿ ಅವನು ಬದುಕ್ತಾ ಇರ್ತಾನೆ. ಸೊ ಇವನು ಬರೋದಿಲ್ಲ. ಸೊ ಇವನಿಗೆ ಹ್ಯಾಂಗ್ ಕರ್ಕೊಂಡು ಬರ್ಬೇಕು ಅನ್ನೋದಂತಂದ್ರೆ, ಒಂದು ಕ್ಲಿಯರ್ ಕಟ್ ಆಗಿ ಏನು ಒಂದ್ಸತಿ ಒಪಿನಿಯನ್ ತಗೊಳ್ಳೋಣ, ಡಾಕ್ಟರ್ದು ಏನೋ ತೊಂದರೆ ಇದ್ರೆ ಇರ್ಬೋದು ಅಂತ ಫೇಸ್ ಟು ಫೇಸ್ ಡೈರೆಕ್ಟ್ ಆಗಿ ಕರ್ಕೊಂಡು ಕನ್ವಿನ್ಸ್ ಮಾಡಿ ಬರೋದು ಬೆಸ್ಟ್. ಯಾಕಂತಂದ್ರೆ ಅದರಲ್ಲಿ ಕಂಪ್ಲೈನ್ಸ್ ಚೆನ್ನಾಗಿರುತ್ತೆ. ಕಂಪ್ಲೈನ್ಸ್ ಅಂದ್ರೆ ಕರ್ಕೊಂಡು ಬಂದ್ರೆ ಡಾಕ್ಟರ್ ಹೇಳಿದ್ರೆ ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ತಗೋತಾರೆ, ಟ್ಯಾಬ್ಲೆಟ್ಸ್ ಕರೆಕ್ಟ್ ಆಗಿ ತಗೋತಾರೆ, ಬಿಡೋದಿಲ್ಲ. ಸೊ ಈ ತರ ಬೆನಿಫಿಟ್ ಇದೆ ಡೈರೆಕ್ಟ್ ಆಗಿ ಕರ್ಕೊಂಡು ಬರೋದು. ಇನ್ ಬರ್ತಾನೆ ಇಲ್ಲ, ಅವ್ರು ತುಂಬಾನೇ ತೊಂದರೆ ಮಾಡ್ತಾ ಇದಾರೆ ಅಂತಂದ್ರೆ ಅವರು ಲೀಗಲ್ ಏಡ್ ತಗೋಬಹುದು. ಸೊ ಈಗ ಫ್ಯಾಮಿಲಿ ಮೆಂಬರ್ಸ್ ಏನೋ ತೊಂದರೆ ಮಾಡ್ತಿದ್ದಾರೆ, ಪೊಲೀಸ್ ಕಂಪ್ಲೇಂಟ್ ಮಾಡ್ಬೋದು. ಪೊಲೀಸ್ ಅವರು ಮ್ಯಾಜಿಸ್ಟ್ರೇಟ್ ಆರ್ಡರ್ ತಗೋತಾರೆ, ಆ ಥರ ಆರ್ಡರ್ಸ್ ತಗೊಂಡು ಒಂದು ಮೆಡಿಕಲ್ ಬೋರ್ಡ್ ಫಾರ್ಮ್ ಮಾಡ್ತಾರೆ. ಸೊ ಮೆಡಿಕಲ್ ಬೋರ್ಡ್ ಫಾರ್ಮ್ ಮಾಡಿ ಇವ್ರಿಗೆ ತೊಂದರೆ ಇದೆ ಅಂತಂದ್ರೆ ಅವ್ನಿಗೆ ಟ್ರೀಟ್ಮೆಂಟ್ ತಗೋಬೇಕು ಅಂತ ಲೆಟರ್ ಇಶ್ಯೂ ಮಾಡಿದ್ರೆ ಅವನ್ನ ಟ್ರೀಟ್ಮೆಂಟ್ ಮಾಡ್ತಾರೆ.
1: ಮೇಡಮ್, ಕಾರ್ಯಕ್ರಮದ ಕೊನೆ ಹಂತದಲ್ಲಿ ಇದ್ದೀವಿ, ಕೊನೆಯದಾಗಿ ಏನು ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ
2: ಸರ್? ಈಗ ಸರ್ಕಾರಿ ಕಾರ್ಯಕ್ರಮದಿಂದ, ರಾಜ್ಯ ಮಟ್ಟದಿಂದ, ನಾನು ಜಿಲ್ಲಾ ಮಾನಸಿಕ ಅಧಿಕಾರಿ ಆಗಿರೋದ್ರಿಂದ, ಈಗ ಆತ್ಮಹತ್ಯೆ ಪ್ರಕರಣಗಳಿಂದ ಹೊರಗೆ ಬಂದವರು ಅಥವಾ ಮಾನಸಿಕ ಕಾಯಿಲೆಯಿಂದ ಹೊರಗೆ ಬಂದವರಿಗೆ ನಾವು ಮಾನಸಧಾರ ಅಂತ ಒಂದು ಸೆಂಟರ್ ಇದೆ, ಅಲ್ಲಿ ನಾವು ಅವರಿಗೆ ಒಂದು ತರಬೇತಿಗಳು ಹೇಳ್ಕೊಡ್ತೀವಿ. ಸರ್, ಇಲ್ಲೇ ಇದ್ರು ಸೆಂಟ್ ಜೋಸೆಫ್ ಕಾಲೇಜ್ ಹತ್ರ ಇದೆ, ಅಲ್ಲಿ ಆ ಕೇಂದ್ರದಲ್ಲಿ ಅವರು ಒಂದು ಬಟ್ಟೆ ಹೊಲಿಯೋದಾಗಿರ್ಬೋದು,

0: ಅಥವಾ ಕಟಿಂಗ್ಸ್ಗಳ ಬಗ್ಗೆ ಆಗಿರ್ಬೋದು, ಪೇಪರ್ ಕವರ್ಸ್ಗಳು ಮಾಡೋದ್ ಬಗ್ಗೆ ಅವ್ರಿಗೆಲ್ಲ ತರದ ತರಬೇತಿ ಕೊಟ್ಟು ರಿಕವರಿ ಮಾಡ್ತಾರೆ. ಆಮೇಲೆ ಇನ್ನೊಂದು ಕಾರ್ಯಕ್ರಮ ಸರ್, ECRC ಅಂತ ಹೇಳ್ತೀವಿ, ಎಮರ್ಜೆನ್ಸಿ ಕೇರ್ ಅಂಡ್ ರಿಕವರಿ ಸೆಂಟರ್ ಅಂತ, ಅದು ಸರ್ಕಾರದಿಂದ ಶಾಂಕ್ಷನ್ ಆಗಿದೆ. ಮುಂದಿನ ದಿನಗಳಲ್ಲಿ ಅದು ಸ್ಟಾರ್ಟ್ ಮಾಡ್ತಾ ಇದೀವಿ. ECRC ಅಂತಂದ್ರೆ ಈ ತರ ಆತ್ಮಹತ್ಯೆ ಪ್ರಕರಣಗಳಾಗಿರ್ಬೋದು, ಅಥವಾ ರೋಡಲ್ಲಿ ಅಲ್ದಾಡೋ ಜನ ಆಗಿರ್ಬೋದು, ಅಥವಾ ಮೈ ಮೇಲೆ ಬಟ್ಟೆನೇ ಇರೋದಿಲ್ಲ, ಅಥವಾ ಅಲ್ಲಿ ನಾನು ಸಾಯ್ತೀನಿ ಅಂತ ಓಡಾಡೋದು. ಈಗ ಆಲ್ರೆಡಿ ನೋಡಿದೀರಿ ನೀವು ಆತ್ಮಹತ್ಯೆ ಪ್ರಕರಣಗಳು ನೋಡಿದೀರಾ. ಈಗ ಮಾರ್ಕ್ಸ್ ಕಮ್ಮಿ ಬಂತು ಅಂತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ರೈತರು ಪರಿಹಾರ ಸಿಕ್ಕಿಲ್ಲ ಅಂತ, ಅಥವಾ ಬರಗಾಲದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ನೋಡಿದೀರಾ, ಅಥವಾ ಫೇಲ್ ಆದಿವಿ ಅಂತ, ಅಥವಾ ಬೈಕ್ ಕೊಡಿಸಿಲ್ಲ ಅಂತ, ಅಥವಾ ಬಂಗಾರ ಕೊಡಿಸಿಲ್ಲ ಅಂತ, ಅಥವಾ ದಂಪತಿಗಳ ಕಲಹದಿಂದ ಆತ್ಮಹತ್ಯೆ ಆಗಿರೋದು ಆಗಿರ್ಬೋದು, ಪ್ರತಿಯೊಂದು ತರದ ಆತ್ಮಹತ್ಯೆಗೆ ಪರಿಹಾರ ಐತೆ.
1: ಡಾಕ್ಟರ್ ಪ್ರಭುಕಿರಣ್ ಸರ್, ಅಂತಿಮವಾಗಿ ಈಗ ನಾವು ನೋಡಬಹುದು ಮಕ್ಕಳಿಗೆ ಮೊಬೈಲ್ ಇಲ್ಲದೆ ಅನೇಕ ಚಟುವಟಿಕೆಯಿಂದ ದೂರ ಇಡೋದು ತುಂಬಾ ಕಷ್ಟ ಆಗಿದೆ. ಈಗ ಪೇರೆಂಟ್ಸ್ ಈ ಬ್ಯುಸಿ ಯುಗದಲ್ಲಿ ಬೇಗ ಬೇಗ ಊಟ ಮಾಡಿದ್ರೆ ಸಾಕಪ್ಪ ಅಂತ ಮೊಬೈಲ್ ಕೊಟ್ಟು ಊಟ ಮಾಡಿಸ್ತಿದ್ದಾರೆ. ಹುಡುಗರು ರೀಲ್ಸ್ಗೆ ಅಡಿಕ್ಷನ್ ಆಗ್ತಿದ್ದಾರೆ, ಅವ್ರ ಅಟೆನ್ಷನ್ ಸ್ಪ್ಯಾನ್ ಕಮ್ಮಿ ಆಗ್ತಿದೆ. ಈ ನಿಟ್ಟಿನಲ್ಲಿ ಕೊನೆಯದಾಗಿ ಮಕ್ಕಳು ಮತ್ತೆ ಮೊಬೈಲ್ ಈ ಕುರಿತಾಗಿ ಏನ್ ಹೇಳ್ತಾರೆ ಸರ್?
2: ನೋಡಿ, ಯಾವುದೇ ಹೆಚ್ಚಾದ್ರೆ ಅದು ತೊಂದ್ರೆ, ಯಾವುದೇ ಸೀಮಿತದಲ್ಲಿ ಒಂದು ಲಿಮಿಟಲ್ಲಿ ಇದ್ರೆ ಎಲ್ಲಾನು ಒಳ್ಳೇದೇ. ಸೊ ನೀವು ಯಾವ್ದು ಕೆಲ್ಸಕ್ಕೆ ಮೊಬೈಲನ್ನ ಯೂಸ್ ಮಾಡ್ತಾ ಇದ್ದೀರಾ ಅದನ್ನ ನೋಡಿಕೊಂಡು, ಅದರಲ್ಲಿ ಡಿಜಿಟಲ್ ವೆಲ್ಬಿಂಗ್ ಆ್ಯಪ್ ಅಂತೂ ಇದೆ, ಅದನ್ನ ನೋಡಿ ಅವರು ಮೊಬೈಲನ್ನ ಯೂಸ್ ಮಾಡೋದು ಬೆಸ್ಟ್ ಸಜೆಷನ್, ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಬೇಕಂದ್ರೆ. ಅಂಡ್ ಹೆಂಗು ಫೋನ್ ಬಗ್ಗೆನೆ ಮಾತಾಡ್ತಾ ಇದೀವಿ, ಸೊ ಅದಕ್ಕೆ ಇದರಲ್ಲಿ ನಾ ಒಂದು ಆ್ಯಡ್ ಮಾಡ್ಬೇಕೇನಂದ್ರೆ, ಒಂದು ಟೆಲಿಮಾನಸ್ ಅಂತ ಒಂದು ಇದು ಇದೆ. ಸೊ ಅದು 24/7 ಹೆಲ್ಪ್ಲೈನ್ ನಂಬರ್ ಇದೆ, ಯಾವುದೇ ಮಾನಸಿಕ ತೊಂದರೆ ಆದಾಗ ಈ ನಂಬರ್ ಅನ್ನ ಕಾಲ್ ಮಾಡಿ ಅಂತ ಹೇಳಕ್ ಬಯಸ್ತೀನಿ. 1-444-16-1-24-7
1: ತುಂಬಾ ಧನ್ಯವಾದಗಳು ಸರ್, ತುಂಬಾ ಅತ್ಯುತ್ತಮವಾಗಿ ಮಾಹಿತಿಯನ್ನು ಹಂಚಿಕೊಂಡ್ರಿ. ಆತ್ಮಹತ್ಯೆ ಆಲೋಚನೆ ಬಂದಿದೆ ಅಂದ್ರೆ ಅದು ಬದುಕಿನ ಅಂತ್ಯ ಅಲ್ಲ, ಹೀಗಾಗಿ ಸರಿಯಾದ ವ್ಯಕ್ತಿ ನಿಮ್ಮ ಜೀವನದಲ್ಲಿ ನಿಮ್ಮ ಮಾತುಗಳನ್ನು ಆಲಿಸುವ ವ್ಯಕ್ತಿಯನ್ನು ಐಡೆಂಟಿಫೈ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಫ್ರೆಂಡ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಿಮ್ಮ ವಿಚಾರಗಳನ್ನು ನಿಮ್ಮ ನೆಗೆಟಿವಿಟಿಯನ್ನು ಅವರೊಂದಿಗೆ ಹಂಚಿಕೊಳ್ಳಿ. ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದ್ದೇ ಇದೆ. ದೇವರು ಈ ಬದುಕು ಜೀವನವನ್ನು ಕೊಟ್ಟಿದ್ದಾನಂದರೆ ಅದನ್ನು ಹಾಳು ಮಾಡಿಕೊಳ್ಳೋದು ಬೇಡ. ಉತ್ತಮ ರೀತಿಯಲ್ಲಿ ಜೀವನವನ್ನು ನಡೆಸಿ ನಮ್ಮ ರಾಜ್ಯಕ್ಕೆ, ದೇಶಕ್ಕೆ, ನಮ್ಮ ಕುಟುಂಬಕ್ಕೆ ಉತ್ತಮ ರೀತಿಯಲ್ಲಿ ಕೊಡುಗೆ ಕೊಡೋಣ ಅಂತ ಹೇಳ್ತಾ, ನಮ್ಮ ಸ್ಟುಡಿಯೋದಲ್ಲಿ ಬಂದು ತಮ್ಮ ವಿಚಾರಗಳನ್ನು ಹಂಚಿಕೊಂಡಂತಹ ಇಬ್ಬರು ಅತಿಥಿಗಳಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಮೊದಲಿಗೆ ಡಾಕ್ಟರ್ ರವಿಕಾಂತಿ ಮೇಡಮ್, ನಿಮಗೆ ಧನ್ಯವಾದಗಳು. ಡಾಕ್ಟರ್ ಪ್ರಭು ಕಿರಣ್ ಸರ್, ನಿಮಗೂ ಕೂಡ ಧನ್ಯವಾದಗಳು.
2: ಥ್ಯಾಂಕ್ ಯು ಸರ್.
3: ಇದುವರೆಗೆ ಆರೋಗ್ಯ ಸಂಚಿಕೆಯಲ್ಲಿ ಆತ್ಮಹತ್ಯೆ ತಡೆ ದಿನದ ಬಗ್ಗೆ ಕಲಬುರಗಿ ಜಿಲ್ಲಾ ಮಾನಸಿಕ ಅಧಿಕಾರಿಗಳಾದ ಡಾ ರವಿಕಾಂತಿ ಎಸ್ ಕ್ಯಾತ್ನಾಳ್ ಹಾಗೂ ಕಲಬುರಗಿಯ ಜಿಮ್ಸ್ನ ಮಾನಸಿಕ ರೋಗ ವಿಭಾಗದ ಮುಖ್ಯಸ್ಥರಾದ ಡಾ ಪ್ರಭುಕಿರಣ್ ಗೋಗಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸಂಗಮೇಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
4: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
5: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
6: ಆಕಾಶವಾಣಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಇಂದು ACABC ಎಗ್ರಿ ಕ್ಲಿನಿಕ್ಸ್ ಮತ್ತು ಎಗ್ರಿ ಬಿಸ್ನೆಸ್ ಸೆಂಟರ್ಸ್ ಕುರಿತು ಸಂಭಾಷಣೆ.
7: ಶಾಂತಕ, ಓ ಶಾಂತಕ.
8: ಏ ಇರಣ, ಇರಣ ಬರ್ತೀನಿ. ನನಗೀಗ ಟೈಮ್ ಇಲ್ಲ.
7: ಯಾಕ ಟೈಮ್ ಇಲ್ಲ? ಎಲ್ಲಿ ಹೋಗ್ತಿದ್ಯಾ?
8: ಎಸಿ ಮತ್ತೆ ABC ಹೋಗ್ಬರ್ತೀನಿ ತಡಿ ಸ್ವಲ್ಪ.
7: ಎಸಿ ABC ನಮ್ಮ ಹಳ್ಳಿ ಎಸಿ ತರ ಆಗ್ಬಿಟ್ಟಿದೆ. ಮಡಿಕೇರಿ ಅಲ್ವಾ, ಫುಲ್ ಎಸಿ.
8: ಆ ಎಸಿ ಬೇರೆ, ಈ ಎಸಿ ಬೇರೆ. ABC ಅಂದ್ರೆ ಮತ್ತೆ ABCD ಕಲೆ ಕೊಂಟಾಳೆ ಅಕ್ಕ ಅಂತ ಅನ್ಕೋಬೇಡ. ಇದು ABC, ABCD ಅಲ್ಲ.
7: ಅದೇನದು ಎಸಿ ಹೇಳ್ತಿದ್ಯಾ?
8: ಎಸಿ ಅಂದ್ರೆ ಅಗ್ರಿ ಕ್ಲಿನಿಕ್ ಅಂತ, ಮತ್ತೆ ABC ಅಂದ್ರೆ ಅಗ್ರಿ ಬಿಸ್ನೆಸ್ ಸೆಂಟರ್ಸ್ ಅಂತ.
7: ಕ್ಲಿನಿಕ್ ಅಂತನಾ? ಆಸ್ಪತ್ರೆ ಹೋಗ್ತಿದ್ಯೇನು
8: ಅಣ್ಣು? ನಿನಗ್ ಗೊತ್ತಿಲ್ಲ, ಎಲ್ಲ ಹೊಸ ಹೊಸದ್. ಈಗ 50 ವರ್ಷದಿಂದ 100 ವರ್ಷದಿಂದ ಈ ಶಾಂತಕ್ಕ ಏನೋ ಹೊಸದ್ ಹೇಳಕೊಂಟಾಳೆ ಅಂತ ಅನ್ಕೋಬೇಡ. ಕಾಲ ಬದಲಾದಂಗೆ, ನಮ್ಮ ವಾತಾವರಣ ಬದಲಾದಂಗೆ, ಈಗ 100 ವರ್ಷದಿಂದ ಕೃಷಿ ಬೇರೆ ತರ ಮಾಡೋರು. ಈಗ ಬೇರೆ ತರ ಅಂದ್ರೆ ಹೊಸ ಹೊಸ ಬೆಳವಣಿಗೆಗಳಾದಂಗೆ, ಆಮೇಲೆ ನಮ್ಮ

0: ವಾತಾವರಣನೂ ಬದಲಾವಣೆ ಆದಾದಂಗೆ ಕೃಷಿನಲ್ಲೂ ಸಾಕಷ್ಟು ಬದಲಾವಣೆಗಳ ಜೊತೆಗೆ ಸರ್ಕಾರ ಹೊಸ ಹೊಸ ಯೋಜನೆಗಳನ್ನು ಯೋಚನೆಗಳನ್ನು ನಮಗೆ ಹೇಳ್ಕೊಡ್ತಾ ಇರ್ತದೆ. ಈಗ ನಾನು ಎ ಸಿ ಎ ಸಿ ಅನ್ನಲ್ಲ, ಎ ಸಿ ಅಂದರೆ ಏರ್ ಕೂಲರು, ಏರ್ ಕಂಡೀಷ್ನರು ಅದೆಲ್ಲ, ಎ ಸಿ ಅಂದರೆ ಅಗ್ರಿ ಕ್ಲಿನಿಕ್ ಅಂತ. ಅಗ್ರಿ ಅಂದರೆ ಏನು ಹೇಳೋ, ಕೃಷಿ ಕೃಷಿ ಕೃಷಿ ಕ್ಲಿನಿಕ್ಕು ಅಂತ, ಕೃಷಿ ದವಾಖಾನೆ
1: ದವಾಖಾನೆ
0: ಕೃಷಿ ಚಿಕಿತ್ಸಾಲಯ ಅಂದ್ರೆ ನೀವು ಮನುಷ್ಯರಿಗಷ್ಟೇ ಆಸ್ಪತ್ರೆಗಳು ಇರ್ತದೆ ಅನ್ಕೋಬೇಡ, ಈ ಕೃಷಿಗೂ ಆಸ್ಪತ್ರೆ ಬಂದಿದೆ. ನಮ್ದು ಕೃಷಿ ಪ್ರಧಾನ ದೇಶ ಆಗಿರೋದ್ರಿಂದ ಕೃಷಿಗೆ ಬಹಳ ಮಹತ್ವದ ಸ್ಥಾನ ಇದೆ. 70% ಜನ ಕೃಷಿನೇ ಅವಲಂಬಿಸಿದ್ದಾರೆ ಇವತ್ತಿಗೂ ಸಹ. ಹಂಗಾಗಿ ನಮ್ಮ ಸರ್ಕಾರ ಕೃಷಿಗೆ ಅನುಕೂಲ ಆಗಂಗೆ ಕೃಷಿ ಚಿಕಿತ್ಸಾಲಯಗಳನ್ನ ಮತ್ತೆ ಏನಿದು ಅಗ್ರಿ ಬಿಸ್ನೆಸ್ ಸೆಂಟರ್ಸ್ ಇದೆ ಅಂತ ಯೋಜನೆ ಬಂದೈತೆ ಅಂತ ಹೇಳಿದ್ರ, ನಾನು ಅಲ್ಲಿ ಹೋಗಿ ಒಂದ್ ಸ್ವಲ್ಪ ಬರೋಣ ಅಂತ ಅನ್ಕೊಂಡಿದ್ದೆ. ಯಾಕೆ ಹೋಗಿ ಬರ್ಬೇಕು ಅಂತ ನೀನ್ ಏನ್ ಕೇಳ್ತೇನೆ ಇಲ್ಲ, ನಿಂಗೆ ತಿಳ್ಕೋಬೇಕೋ ಬೇಡವ?
1: ಕೃಷಿ ಕ್ಲಿನಿಕ್ ಅಂದ್ರೆ ಏನು ಅಂತ ಮೊದ್ಲೇ ಕೇಳಿದ್ದಲ್ಲ ನಿಂಗೆ?
0: ಕೇಳ್ದ ಓಲಿ ಬಿಡು, ನಾನೇ ಮರ್ತೆ ಅನ್ಸ್ತದೆ. ಈಗ ರೈತರಿಗೆ ಬೆಳೆ ಬೆಳೆಯುವಾಗ ಸಲೀಸಾಗಿ ಬೀಜ ಬಿತ್ತಿದ ತಕ್ಷಣ ಬೆಳೆ ಬಂದ್ಬಿಡ್ತದ? ಇಲ್ಲ, ಅದ್ರಾಗ ಅನೇಕ ಹಂತಗಳಿದೆ. ಅವರು ಬಹಳಷ್ಟು ಅದಕ್ಕೆ ಕಷ್ಟ ಪಡ್ಬೇಕಾಗತ್ತೆ, ಅವ್ರಿಗೆ ಗೊತ್ತಿರೋ ಕೆಲಸಗಳನ್ನು ಮಾಡ್ಬೇಕಾಗತ್ತೆ. ಇದೆಲ್ಲ ಮಾಡಿದಾಗ್ಲೂ ನೋಡೋಣ, ಮಣ್ಣನ್ನು ಹದ ಮಾಡೋದ್ರಿಂದ ಹಿಡಿದು ಮಣ್ಣಿನ ಗುಣಮಟ್ಟನ ಪರೀಕ್ಷೆ ಮಾಡೋದ್ರಿಂದ ಹಿಡಿದು ಬೀಜನ ಆಯ್ಕೆ ಮಾಡ್ಕೊಳ್ಳೋದು, ರಸಗೊಬ್ಬರ ಯಾವಾಗ ಕೊಡಬೇಕು, ಕೀಟನಾಶಕಗಳನ್ನ ಯಾವಾಗ ಬಳಸ್ಬೇಕು, ರೋಗ ನಿಯಂತ್ರಣ ಹೆಂಗೆ ಮಾಡಬೇಕು, ನೀರಾವರಿ ಮತ್ತೆ ಬೆಳೆ ನಿರ್ವಹಣೆ ಕೊಯ್ಲು ಇವೆಲ್ಲಾನು ದಾಟಿದ ಮೇಲೂ ಅವ್ರಿಗೆ ಸಮಸ್ಯೆಗಳಿರುತ್ತೆ. ಬೀಜ ಹಾಕಿದ ತಕ್ಷಣದಿಂದ ಬೆಳೆ ಬರುವವರೆಗೂ ಏನೇನು ಸಮಸ್ಯೆಗಳಾಗಲ್ಲ, ಅವಾಗ ಏನಾರು ಸಮಸ್ಯೆಗಳಾದಾಗ ನೀವು ಅಗ್ರಿ ಕ್ಲಿನಿಕ್ ಅಂತ ಮಾಡಿದಾರಲ್ಲ, ರೈತರು ಅಲ್ಲಿ ಭೇಟಿ ಕೊಡಬೇಕು ಅಂತ ಹೇಳ್ತಾರೆ. ಆಮೇಲೆ ರೈತರು ಬರೀ ಬೆಳೆ ಬೆಳೆದ್ರಾಗ್ತದ? ಏನ್ ಮಾಡೋದು, ಬೆಳೆ ಬೆಳೆದು
1: ಕಟಾವ್ ಮಾಡ್ಬೇಕು.
0: ಅದೇಪ್ಪ, ಕಟಾವ್ ಆದ್ಮೇಲೆ ಏನ್ ಮಾಡ್ತೀಯಾ?
1: ಮಾರ್ಬೇಕಲ್ವಾ,
0: ಹಸನ್ ಮಾಡ್ತೀಯಾ ಅಲ್ವಾ, ಹಸನ್ ಮಾಡಿದ್ಮೇಲೆ ಬಿಸ್ನೆಸ್ ಆಗ್ಬೇಕಲ್ವಾ. ಈ ಬಿಸ್ನೆಸ್ ಆಗಿಲ್ಲ ಅಂದ್ರೆ ಅಷ್ಟು ನಿನ್ಗೆ ತಿನ್ನಕಾಗತ್ತಾ? ಈ ಕ್ವಿಂಟಲ್ ಗಟ್ಲೆ ಟನ್ ಗಟ್ಲೆ ಕಾಫಿ ಬೆಳಿತೀಯಾ ನೀನು? ಏಲಕ್ಕಿ ಬೆಳಿತೀಯಾ, ಮೆಣಸ್ ಬೆಳಿತೀಯಾ? ನೀನು ಒಬ್ನೇ ಇಟ್ಕೊಂಡು ತಿನ್ನಕಾಗತ್ತಾ? ಇಲ್ಲ ಅಲ್ವಾ. ಅದನ್ನ ಮಾರುಕಟ್ಟೆಗೆ ತಗೊಂಡು ಹೋಗ್ಬೇಕು. ಮಾರುಕಟ್ಟೆಗೆ ಹೋದ್ಮೇಲೆ ನಿನಗೆ ವೈಜ್ಞಾನಿಕ ಬೆಲೆ ಸಿಗಬೇಕು. ಅದಕ್ಕೆಲ್ಲದಕ್ಕೂ ಉಪಯೋಗ ಆಗ್ಲಿ ಅಂತ ಈ ಎ ಸಿ ಮತ್ತೆ ಎ ಬಿ ಸಿನ ಸರ್ಕಾರ ಮಾಡಿದ. ಗೊತ್ತಾಯ್ತಾ?
1: ಒಂಚೂರು ಚೂರು ಗೊತ್ತಾಯ್ತು.
0: ಈಗ ಕ್ಲಿನಿಕ್ ಅಲ್ಲಿ ಯಾರು ಇರ್ತಾರೆ ಹೇಳು?
1: ಡಾಕ್ಟರ್.
0: ಈಗ ಅಗ್ರಿ ಕ್ಲಿನಿಕ್ ಅಲ್ಲಿ ಯಾರು ಇರ್ತಾರಕ್ಕ ಅಂತ ನೀನ್ ಕೇಳಿದ್ರೆ, ಅಗ್ರಿ ಕ್ಲಿನಿಕ್ ಅಲ್ಲಿ ಕೃಷಿ ಪದವೀಧರರು ಇರ್ತಾರೆ. ಅಂದ್ರೆ ಅವರು ಕೃಷಿನೇ ಓದ್ಕೊಂಡು ಬಂದಿರ್ತಾರೆ. ಗೊತ್ತಿಲ್ವಾ ನಿನಗೆ? ಕೃಷಿ ಓದೋರ್ದು ಗೊತ್ತಾನೆ, ಎಷ್ಟೊಂದು ವಿದ್ಯಾಲಯಗಳಿದೆ ನಮ್ಮಲ್ಲಿ. ಅವರೆಲ್ಲ ಅಂದ್ರೆ ಕೃಷಿ ಬಗ್ಗೆ ತರಬೇತಿಯನ್ನ ಪಡೆದಂತವ್ರು ಅಲ್ಲಿ ಇರ್ತಾರೆ. ನಿನ್ಗೇನೇ ಸಮಸ್ಯೆಗಳು ಬಂದ್ರು ಈಗ ಡಾಕ್ಟರ್ ಹತ್ರ ಹೋದ್ರೆ ತಾನೆ ನಮ್ಗೆ ಜ್ವರ ಬಂದಿತ್ತೋ ಕೆಮ್ಮು ಬಂದಿತ್ತೋ ಯಾವ ಔಷಧಿ, ವೈರಲ್ ಇನ್ಫೆಕ್ಷನ್ ಆದಾಗ ಏನ್ ಕೊಡ್ಬೇಕು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದಾಗ ಏನ್ ಕೊಡ್ಬೇಕು ಅಂತ ಡಾಕ್ಟ್ರಿಗೆ ಗೊತ್ತಿರ್ತಾನೆ. ಹಂಗೆ ನಿನ್ನ ಯಾವುದೇ ಬೆಳೆಗೆ ಏನೇ ಸಮಸ್ಯೆ ಆದ್ರೂ ಕೃಷಿ ಪದವೀಧರರು ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಂಡಿರೋಂಥವ್ರು, ಪರಿಣಿತಿ ಪಡೆದಿರುವಂತವ್ರು ಈ ಅಗ್ರಿ ಕ್ಲಿನಿಕ್ ಅಲ್ಲಿ ಇರ್ತಾರೆ. ಅಲ್ಲಿ ಹೋಗ್ಬೇಕು ನೀನು. ಅವರು ನಿಮಗೆ ಮಣ್ಣಿನ ಪರೀಕ್ಷೆ ಬಗ್ಗೆ ಹೇಳ್ಕೊಡ್ತಾರೆ, ಬೆಳೆ ಸಲಹೆ ಬಗ್ಗೆ ಹೇಳ್ತಾರೆ, ಸಸ್ಯ ಸಂರಕ್ಷಣೆ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತಾರೆ, ಕೀಟ ಮತ್ತು ರೋಗಗಳ ನಿರ್ವಹಣೆನ ಹೇಗೆ ಮಾಡಬೇಕು, ಪಶುಪಾಲನೆ ಹೇಗೆ ಮಾಡಬೇಕು, ಹೈನುಗಾರಿಕೆ ಹೇಗೆ ಮಾಡಬೇಕು, ತೋಟಗಾರಿಕೆ ಹೇಗೆ ಮಾಡಬೇಕು, ಮೀನುಗಾರಿಕೆ ಹೇಗೆ ಮಾಡಬೇಕು, ಹೀಗೆ ಬೇರೆ ಬೇರೆ ಬೇರೆ ಬೇರೆ ವಿಧಾನಗಳನ್ನು ನಿಮಗೆ ತಿಳಿಸ್ಕೊಡ್ತಾರೆ.
1: ಗೊತ್ತಾಯ್ತಾ?
0: ಏ ಹೊಸದಲ್ಲ. ಈಗ ನೋಡು, ನೀನು ಪಾರಂಪರಿಕ ಕೃಷಿ ಪದ್ಧತಿ ನೀನ್ ಮಾಡ್ತೀಯಲ್ಲ, ಅಷ್ಟು ಮಾಡಿದ್ರೆ ಸಾಲದಣ್ಣ, ಸ್ವಲ್ಪ ಸ್ಮಾರ್ಟ್ ಆಗಿ ಯೋಚನೆ
1: ಮಾಡ್ಬೇಕು.
0: ಸ್ಮಾರ್ಟ್ ಏ ಅಲ್ಲೇ ಬರ್ತಾರೆ ತಗೊಂಡು ಹೋಗ್ತಾರೆ ಅನ್ಬಾರ್ದು. ನಿನಗ್ ಬೆಲೆ ಎಲ್ಲಿ ಸಿಗ್ತದೆ, ಬೆಳೆ ಹೆಂಗೆ ಹೆಚ್ಚು ಇಳುವರಿ ತೆಗಿಬೇಕು, ಮತ್ತು ಹೆಚ್ಚು ಇಳುವರಿಗೆ ನೀ ಹೆಚ್ಚು ಕಷ್ಟಪಟ್ಟಿರ್ತೀಯಲ್ವಾ, ಅದಕ್ಕೆ ನಿನಗೆ ಪ್ರತಿಫಲ ಸಿಗ್ಬೇಕಲ್ವಾ. ಪ್ರತಿಫಲ ಸಿಗ್ಬೇಕಂದ್ರೆ ನೀನು ಅದನ್ನ ಚೆನ್ನಾಗಿ ಬಿಸ್ನೆಸ್ ಮಾಡೋದನ್ನ ಕಲಿಬೇಕು, ಸ್ಮಾರ್ಟ್ ಆಗಿ ಯೋಚನೆ ಮಾಡ್ಬೇಕು. ನೀ ಸುಮ್ಮನೆ ಹೋಗ್ತೀನಿ ಬೆಳಿಗ್ಗೆ ಸಂಜೆವರೆಗೂ ದುಡಿತೀನಿ ಬರ್ತೀನಿ ಅಂದ್ರೆ ನಡೆಯಂಗಿಲ್ಲ ಈಗ, ನಡೆಯಂಗಿಲ್ಲ. ಯಾಕಂದ್ರೆ ನೀನು ಬೆಳೆದ ಈ ಬೆಳೆಗಳಿದಾವಲ್ಲ, ಕಾಫಿ ಏಲಕ್ಕಿ ಇವೆಲ್ಲ ಎಲ್ಲ ಕಡೆಗೆ ಬೆಳೆಯೋಕ್ಕಾಗಲ್ಲ, ನಿನ್ನಂಥವ್ರು ಮಾತ್ರ ಬೆಳೆಯೋಕ್ಕಾಗೋದು ಬೆಳೆಯಪ್ಪ ತಿಳ್ಕಸಲ್. ಅದಕ್ಕೆ ಬೆಳೆದ್ಮೇಲೆ ನೀನು ಏನ್ ಮಾಡ್ಬೇಕಂದ್ರೆ, ಈಗ ಕಾಫಿನ ಬಹಳ ದಿವಸ ಇಟ್ಕೊಂಡ್ರೆ ಬೆಲೆ ಅಷ್ಟೇ ಬಿದ್ದು ಹೋಗೋದಿಲ್ಲ, ಕೆಟ್ಟೋಗ್ತದೆ.
1: ಸ್ವಲ್ಪ
0: ಕೆಟ್ಟೋಗ್ತದಣ್ಣ, ನೀನ್ ಹಂಗೆ ಇಟ್ಕೊಂಡ್ರೆ ಅದನ್ನ ಹೆಂಗ್ ಸಂಸ್ಕರಣೆ ಮಾಡ್ತೀಯಾ? ಹೌದಾ.

0: ಬೆಳೆ ಬೆಳೆದ ಮೇಲೆ ಅದನ್ನು ಕಾಪಾಡ್ಕೊಂಡು ಇಟ್ಕೊಳ್ಳೋದು ಅಷ್ಟೇ ಮುಖ್ಯ. ಅದನ್ನು ಕೂಡ ನೀನು ತಿಳ್ಕೊಬೇಕಾಗ್ತದೆ, ಅದನ್ನು ಬೆಳೆ ಬೆಳೆದಂಥದ್ದನ್ನು ಹೆಂಗೆ ಸಂಗ್ರಹಿಸಿ ಇಟ್ಕೋಬೇಕು, ಹೆಂಗೆ ಸಂಸ್ಕರಣೆ ಮಾಡಬೇಕು, ಹೆಂಗೆ ಪ್ಯಾಕಿಂಗ್ ಮಾಡಬೇಕು, ಹೆಂಗೆ ಅದಕ್ಕೆ ಮೌಲ್ಯವರ್ಧನೆ ಮಾಡಬೇಕು, ಮಾರುಕಟ್ಟೆ ಸಂಪರ್ಕನ ಹೆಂಗೆ ಮಾಡ್ಕೋಬೇಕು, ಕೃಷಿ ಯಂತ್ರೋಪಕರಣಗಳನ್ನು ಬಾಡಿಗೆಗೆ ತಗೋಬೇಕಾ ಅಥವಾ ಕೊಂಡ್ಕೋಬೇಕಾ, ನರ್ಸರಿ ಎಲ್ಲಾದರೂ ಇದೆಯಾ, ಜೈವಿಕ ಗೊಬ್ಬರನ ಹೆಂಗೆ ತಯಾರಿಕೆ ಮಾಡ್ಕೋಬೇಕು, ಆಮೇಲೆ ಸಾವಯವ ಕೃಷಿನ ಹೆಂಗೆ ಮಾಡ್ಕೋಬೇಕು. ಈಗ ಕೃಷಿ ಮಾಡ್ತಾನೆ ಇರ್ತೀಯಾ, ಜಮೀನಲ್ಲೇ ಇರ್ತೀಯಾ, ಅದ್ರ ಜೊತೆಗೆ ಒಂದ್ ನಾಲ್ಕು ಹಸು ಸಾಕಿದ್ರೆ ಹೆಂಗಾಗ್ತದೆ, ಆ ತರದ್ದೆಲ್ಲಾನು ನೀನು ಯೋಚನೆ ಮಾಡ್ಬೇಕಾಗ್ತದೆ. ಸುಮ್ಮನೆ ಬರೀ ದುಡಿಯೋದು ದುಡಿಯೋದು ಅಂತಲ್ಲ, ಆಮೇಲೆ ಇನ್ನೊಂದು ಸ್ವಲ್ಪ ಜಾಗ ಇದ್ರೆ ಜೊತೆಗೆ ಹಣ್ಣು ತರಕಾರಿ ಈ ತರದನ್ನೆಲ್ಲ ಬೆಳ್ಕೊಂಡ್ರೆ ಅಣ್ಣ ಎ ಸಿನೂ ಆಗ್ತದೆ, ಎ ಬಿ ಸಿನೂ ಆಗ್ತದೆ. ಏ ಬೆಳ್ಳಪ್ಪ ನೀನ್ ಏನಪ್ಪ ನಿಂಗೆ ಏನ್ ಹೇಳಿದ್ರು ಅರ್ಥ ಆಗಕ್ಕಿಲ್ಲ. ಆಮೇಲೆ ನೋಡಿಲಿ ಹಿಂಗೆ ಅರ್ಥ ಆಗಲ್ಲ ಅಂತ ಕುತ್ಕೊಳಕ್ ಹೋಗ್ಬಿಡ, ನೀನು ಟ್ರೈನಿಂಗ್ ಹೋಗು.
1: ಟ್ರೈನಿಂಗ್ ಬೇರೆ ಕೊಡ್ತಾವ್ರ?
0: ಟ್ರೈನಿಂಗ್ ಎಷ್ಟು ಮಾಡೋದಿಲ್ಲ, ಕೃಷಿ ಸಂಪರ್ಕ ಅಧಿಕಾರಿಗಳಿರ್ತಾರೆ, ನಿನ್ ತೋಟಕ್ಕೆಲ್ಲ ಬಂದು ನೋಡ್ತಾರೆ. ನೀನು ಒಟ್ಟಿನಲ್ಲಿ ಅವ್ರು ಬರ್ತಾರೆ ಹೋಗ್ತಾರೆ ಅನ್ನೋದನ್ನ ಅಷ್ಟೇ ಗಮನಿಸ್ತೀಯ, ಏನ್ ಹೇಳಿದ್ರು ಏನ್ ಕೇಳಿದ್ರು ನಿನಗೇನು ಲಾಭ ಐತೆ, ನಿನಗೇನು ಅವರು ತರಬೇತಿ ಕೊಡ್ಬೇಕು ಅಂತಾರೆ, ಅದನ್ನೆಲ್ಲಾನು ತಿಳ್ಕೊಬೇಕಣ. ತಿಳ್ಕೊಂಡಿಲ್ಲ ಅಂದ್ರೆ ಆಗೋದಿಲ್ಲ, ಬೆಳಿಗ್ಗೆಯಿಂದ ಸಂಜೆವರೆಗೂ ಮಾಡ್ತೀಯ. ಮತ್ತೀಗ ನೋಡು ಡಿಜಿಟಲ್ ಯುಗ ಆಗಿರೋದ್ರಿಂದ ಆನ್ಲೈನಲ್ಲಿ ಸಹ ಮಾರ್ಬೋದು ನೀನು. ಆನ್ಲೈನ್ ಅಲ್ಲಿ ಮಾರ್ಬೋದು, ತುಂಬ ಸುಮ್ಮನೆ ಈಗ ಬೆಳೆಯಪ್ಪ ನಾನು ಆನ್ಲೈನ್ ಅಲ್ಲಿ ಬಂದು ತಗೊಳ್ಳಿ ಅನ್ನಕ್ಕಾಗಲ್ಲ, ಅದಕ್ಕೊಂದು ವೆಬ್ಸೈಟ್ಸ್ ಇರುತ್ತೆ, ಪ್ಲಾಟ್ಫಾರ್ಮ್ಸ್ ಇರುತ್ತೆ, ಅಲ್ಲಿ ನೀನು ರಿಜಿಸ್ಟರ್ ಆಗ್ಬೇಕು. ರಿಜಿಸ್ಟರ್ ಆದ್ರೆ ನಿನ್ ಕಡೆಯಿಂದ ಅವರು ತಗೋತಾರೆ, ಗೊತ್ತಾಯ್ತಾ? ಇದೆಲ್ಲ ಇದೆ ಇದರಲ್ಲಿ, ಎ ಸಿ ಮತ್ತೆ ಎ ಬಿ ಸಿ ನೆನ್ಪಿಟ್ಕ. ಏನ್ ಹೇಳು?
1: ಎ ಸಿ ಎ ಬಿ ಸಿ.
0: ಮತ್ತೆ ಹತ್ತಿರದಲ್ಲಿರುವಂತ ರೈತ ಸಂಪರ್ಕ ಅಧಿಕಾರಿಗಳಿರ್ತಾರಲ್ಲ, ಕೃಷಿ ವಿಜ್ಞಾನ ಕೇಂದ್ರಗಳು ಇದೆ, ಪೊನ್ನಂಪೇಟೆಲೈತೆ, ಮಡಿಕೇರಿಲೈತೆ, ಚಟ್ಟಳ್ಳಿಲೈತೆ. ನೀನ್ ಏನ್ ಮತ್ತೆ ಬರೀ ದುಡಿದ್ರ ಆಗಲ್ಲ, ಸ್ಮಾರ್ಟ್ ಆಗ್ಬೇಕು, ಗೊತ್ತಾಯ್ತಾ? ನನಗೆ ಅಲ್ಲಿಗೆ ಹೊಂಟಿದ್ದೆ, ನೀನ್ ತಡದೆ, ನನಗೆ ಏನೇನು ನೆನಪಾಯ್ತೋ ಅಷ್ಟು ಹೇಳಿದೀನಿ, ಹೋಗ್ ಬಂದ್ಮೇಲೆ ಇನ್ನ ಜಾಸ್ತಿ ಹೇಳ್ಕೊಡ್ತೀನಿ ನಾನು. ಆಯ್ತಾ? ಬಾ.
2: ಇದುವರೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಅಗ್ರಿ ಕ್ಲಿನಿಕ್ಸ್ ಮತ್ತು ಅಗ್ರಿ ಬಿಸ್ನೆಸ್ ಸೆಂಟರ್ಸ್ ಕುರಿತ ಸಂಭಾಷಣೆ ಕೇಳಿದಿರಿ. ಭಾಗವಹಿಸಿದವರು ಸುಜಾತಾ ಎಫ್ ತಳ್ವಾರ್ ಹಾಗೂ ಪಂಕಜ್ ಡಿ ಕುರ್ತರ್ಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇದೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ದೇಶದಲ್ಲಿ ಸೆಮಿಕಂಡಕ್ಟರ್ ವ್ಯವಸ್ಥೆ ಕ್ಷಿಪ್ರ ವಿಸ್ತರಣೆ, ನಾವೀನ್ಯತೆ ಹೂಡಿಕೆ ಹಾಗೂ ಬೆಳವಣಿಗೆಯ ಹೊಸ ಅವಕಾಶಗಳ ಸೃಷ್ಟಿ, ಪ್ರಧಾನಿ ನರೇಂದ್ರ ಮೋದಿ. ಸ್ಟೆಮ್ ಸೆಲ್ ಥೆರಪಿ ನಿಯಂತ್ರಣ ಕುರಿತು ಕೇಂದ್ರದಿಂದ ಎಲ್ಲಾ ರಾಜ್ಯಗಳಿಗೆ ಸೂಚನೆ ಬಿಡುಗಡೆ. ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ, ಇಂದಿನಿಂದ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಆರಂಭ. ಹಾಗೂ ವಿಶ್ವ ಚೆಸ್ ಒಲಿಂಪಿಯಾಡ್, ಭಾರತದ ಮಹಿಳೆಯರು ಮತ್ತು ಪುರುಷರ ತಂಡಗಳ ಶುಭಾರಂಭ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಯ ಯಶೋಭೂಮಿಯಲ್ಲಿಂದು ಸೆಮಿಕಾನ್ ಇಂಡಿಯಾ 2026 ಉದ್ಘಾಟಿಸಿದರು. ಇದೇ ವೇಳೆ ಪ್ರಧಾನಿಯವರು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು ಮತ್ತು ದೇಶದ 2 ಸೆಮಿಕಂಡಕ್ಟರ್ ಘಟಕಗಳಲ್ಲಿ ಉತ್ಪಾದನೆಗೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಪ್ರಧಾನಿ, ಒಂದೆಡೆ ಭಾರತದ ಆರ್ಥಿಕತೆ ಬೆಳೆಯುತ್ತಿದೆ, ಮತ್ತೊಂದೆಡೆ ಭಾರತದ ಮೇಲಿನ ಜಾಗತಿಕ ವಿಶ್ವಾಸವು ವೃದ್ಧಿಯಾಗುತ್ತಿದೆ. ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸಲು ದೇಶದ ಪ್ರತಿಯೊಬ್ಬ ಪ್ರಜೆಯೂ ಬದ್ಧತೆಯಿಂದ ದುಡಿಯುತ್ತಿದ್ದಾರೆ ಎಂದು ಹೇಳಿದರು.
2: ಭಾರತ್ ಕಿ ಕ್ವಾರ್ಟರ್ಲಿ ಜಿಡಿಪಿ ರಿಪೋರ್ಟ್ ಆಯಿ ಔರ್ ಇಸ್ ಚಾಲೆಂಜಿಂಗ್ ಪೀರಿಯಡ್ ಮೇ ಭೀ ಭಾರತ್ ನೇ 7.8% ಗ್ರೋಥ್ ಹಾಸಿಲ್ ಕರ್ಕೆ ದಿಖಾಯಿ ಹೈ ಔರ್ ಇಸಿ ದರ್ಮಿಯಾನ್ ಜಪಾನ್

0: क्रेडिट रेटिंग एजेंसी ने भारत की सॉवरेन रेटिंग में सुधार किया है, अपग्रेड किया है और ये भी 3 दशक के बाद, करीब 35 साल के बाद हुआ है।
1: ಭಾರತದ ಸೆಮಿಕಂಡಕ್ಟರ್ ಪೂರಕ ವ್ಯವಸ್ಥೆ ಅತ್ಯಂತ ಕ್ಷಿಪ್ರವಾಗಿ ವಿಸ್ತರಣೆಗೊಳ್ಳುತ್ತಿದೆ ಮತ್ತು ಅದು ನಾವೀನ್ಯತೆ, ಹೂಡಿಕೆ ಮತ್ತು ಬೆಳವಣಿಗೆಯ ಹೊಸ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ಎಂದು ಪ್ರಧಾನಿ ಹೇಳಿದರು. ಇದಕ್ಕೂ ಮುನ್ನ ಮಾತನಾಡಿದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ದೇಶದ ಅಭಿವೃದ್ಧಿಗೆ ಸೆಮಿಕಾನ್ ಅತ್ಯಗತ್ಯವಾಗಿದ್ದು ಅದು ದಶಕಗಳ ಹಿಂದೆಯೇ ದೇಶಕ್ಕೆ ಬೇಕಾಗಿತ್ತು, ಆದರೆ ಅದು ಕೈಗೂಡಿರಲಿಲ್ಲ. ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ದೇಶದಲ್ಲಿ ಸೆಮಿಕಾನ್ 2.0 ಅಡಿ 6 ಪ್ರಮುಖ ವಿಷಯಗಳಿಗೆ ಒತ್ತು ನೀಡಿ ಸೆಮಿಕಂಡಕ್ಟರ್ ಉದ್ಯಮಕ್ಕೆ ಭದ್ರ ಬುನಾದಿ ಹಾಕಲಾಗಿದೆ. ಅದರ ಪರಿಣಾಮ ಮುಂದಿನ ದಿನಗಳಲ್ಲಿ ಹಲವು ಮಹತ್ವದ ಪರಿವರ್ತನೆಗಳನ್ನು ಕಾಣಬಹುದಾಗಿದೆ ಎಂದರು.
0: ಸೆಮಿಕಾನ್ 2.0 will build the semiconductor industry over 6 pillars. Pillar number 1 is design. The pillar number 2 is machines and materials. Pillar 3 will be more display, memory, silicon, compound and logic fabs. Pillar 4 will be more advanced packaging units. Pillar 5 will be research and development. The pillar 6 is about talent.
1: 3 ದಿನಗಳ ಈ ಸಮಾವೇಶದಲ್ಲಿ ಸಹಭಾಗಿತ್ವ, ಹೂಡಿಕೆ, ನಾವೀನ್ಯತೆ ಮತ್ತು ಪ್ರತಿಭೆಗಳ ಪೋಷಣೆಯನ್ನು ಮಾಡುವ ಕಾರ್ಯದ ಬಗ್ಗೆ ಚರ್ಚಿಸಲು ಒತ್ತು ನೀಡಲಾಗುವುದು. ಈ ಸಮಾವೇಶದಲ್ಲಿ 50 ರಾಷ್ಟ್ರಗಳ 300 ಹೆಚ್ಚು ಅಂತಾರಾಷ್ಟೀಯ ಕಂಪನಿಗಳ 600 ಪ್ರದರ್ಶಕರು ಭಾಗವಹಿಸಿದ್ದಾರೆ. ಜಪಾನ್, ದಕ್ಷಿಣ ಕೊರಿಯಾ, ಮಲೇಷಿಯಾ, ನೆದರ್ಲ್ಯಾಂಡ್ಸ್, ಸಿಂಗಾಪುರ್ ಮತ್ತು ಸ್ವೀಡನ್ ಸೇರಿ 6 ರಾಷ್ಟ್ರಗಳ ಮಳಿಗೆಗಳನ್ನು ಸ್ಥಾಪಿಸಲಾಗಿದ್ದು, ಅವುಗಳ ಜೊತೆಗೆ 12 ರಾಜ್ಯಗಳ ಮಳಿಗೆಗಳು ಮತ್ತು ಸ್ಮಾರ್ಟ್ಆಪ್ ಪೆವಿಲಿಯನ್ ಕೂಡ ಸ್ಥಾಪನೆಯಾಗಿದೆ. ಸಿಲಿಕಾನ್ ಟು ಸಿಸ್ಟಮ್ಸ್, ಬಿಲ್ಡಿಂಗ್ ದಿ ಇಕೋಸಿಸ್ಟಮ್ಸ್, ಇದು ಸಮಾವೇಶದ ಘೋಷವಾಕ್ಯವಾಗಿದೆ. ಸೆಮಿಕಂಡಕ್ಟರ್ ಮತ್ತು ವಿದ್ಯುನ್ಮಾನ ಸಾಧನಗಳ ಮೌಲ್ಯ ಸರಣಿಯಲ್ಲಿರುವ ಜಾಗತಿಕ ಮತ್ತು ಭಾರತೀಯ ಕಂಪನಿಗಳು, ನೀತಿ ನಿರೂಪಕರು, ಹೂಡಿಕೆದಾರರು, ಸಂಶೋಧಕರು, ನವೋದ್ಯಮಗಳು, ಶೈಕ್ಷಣಿಕ ಸಂಸ್ಥೆಗಳು ಮತ್ತು ವಿದ್ಯಾರ್ಥಿಗಳು ಸಮಾವೇಶದಲ್ಲಿ ಭಾಗವಹಿಸಿ ನಾನಾ ವಿಷಯಗಳ ಬಗ್ಗೆ ಸಮಾಲೋಚನೆ ನಡೆಸುವರು. ಸ್ಟೆಮ್ ಸೆಲ್ ಥೆರಪಿ, ಕಾಂಡಕೋಶ ಚಿಕಿತ್ಸೆ ನಿಯಂತ್ರಣ ಕುರಿತಂತೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಲಹಾ ಸೂಚನೆಯನ್ನು ಹೊರಡಿಸಿದೆ. ಅದರಲ್ಲಿ ಸಚಿವಾಲಯ ಅನುಮೋದಿಸಿದ ಪಟ್ಟಿಯಲ್ಲಿರುವ ರೋಗಗಳನ್ನು ಹೊಂದಿರುವವರಿಗೆ ಮಾತ್ರ ಅಂತಹ ಚಿಕಿತ್ಸೆಯನ್ನು ನೀಡಲು ಅನುಮತಿ ನೀಡಬೇಕು ಎಂದು ಸೂಚಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಸಾರ್ವಜನಿಕ ಜೀವನದಲ್ಲಿ 25 ಪೂರ್ಣಗೊಳಿಸಿದ ಅಂಗವಾಗಿ ಬಿಜೆಪಿ ಇಂದಿನಿಂದ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನವನ್ನು ಆರಂಭಿಸಿದೆ. ಈ ಅಭಿಯಾನ ಮುಂದಿನ ತಿಂಗಳು 17 ನಡೆಯಲಿದ್ದು, ಅಭಿಯಾನದ ಮೊದಲ ದಿನವಾದ ಇಂದು ದೇಶದ ಹಲವೆಡೆ ಸ್ವಚ್ಛತಾ ಕಾರ್ಯಕ್ರಮಗಳು, ರಕ್ತದಾನ ಶಿಬಿರಗಳು ಮತ್ತಿತರ ಚಟುವಟಿಕೆಗಳು ನಡೆದವು. ಪಕ್ಷದ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ದೆಹಲಿಯ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ರಕ್ತದಾನ ಶಿಬಿರ ಉದ್ಘಾಟಿಸಿದರು. ಈ ವೇಳೆ ಅವರು ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಭಾರತ ಕ್ಷಿಪ್ರ ಪ್ರಗತಿ ಕಾಣುತ್ತಿದ್ದು, 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧಿಸಲಿದೆ ಎಂದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಇಂದಿನಿಂದ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯಲಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೂ ಒಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆಯನ್ನು ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬಾಹ್ಯಾಕಾಶ ವಲಯದಲ್ಲಿ ಕೈಗೊಂಡ ಸುಧಾರಣೆಗಳ ಒಂದು ನೋಟ ಇಲ್ಲಿದೆ. ಬಾಹ್ಯಾಕಾಶವೆಂದರೆ ಭಾರತದಲ್ಲಿ ಕೇವಲ ಇಸ್ರೋ ಎಂದು ಮನೆ ಮಾತಾಗಿತ್ತು. ಆದರೆ 2020 ಕೇಂದ್ರ ಸರ್ಕಾರ ಕೈಗೊಂಡ ಮಹತ್ವದ ಸುಧಾರಣೆಗಳ ಪರಿಣಾಮ ಖಾಸಗಿಯವರಿಗೂ ಬಾಹ್ಯಾಕಾಶ ವಲಯದಲ್ಲಿ ಮುಕ್ತ ಅವಕಾಶ ದೊರಕಿಸಿಕೊಡಲಾಯಿತು. ಖಾಸಗಿ ವಲಯದ ಬಾಹ್ಯಾಕಾಶ ಚಟುವಟಿಕೆಗಳನ್ನು ಉತ್ತೇಜಿಸಲು

0: ರಾಕೆಟ್ನಿಂದ ಸ್ಕೈರೂಟ್ ಏರೋಸ್ಪೇಸ್ ವಿಕ್ರಮ್ವನ್ನೊಂದರ ಯಶಸ್ವಿ ಉಡಾವಣೆಯಾಗಿದೆ. ಇಂದು 75ನೇ ಜನ್ಮದಿನ ಆಚರಿಸಿಕೊಳ್ಳುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರಾಷ್ಟಪತಿ, ಉಪರಾಷ್ಟಪತಿ, ಗೃಹ ಸಚಿವರು ಸೇರಿದಂತೆ ಹಲವು ಗಣ್ಯರು ಶುಭ ಕೋರಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ತಮ್ಮ ಸಂದೇಶದಲ್ಲಿ ಮೋದಿಯವರ ಅಸಾಧಾರಣ ಸಾರ್ವಜನಿಕ ಸೇವೆಯನ್ನು ಸ್ಮರಿಸಿ ಕಳೆದ 25 ವರ್ಷಗಳಲ್ಲಿ ಮುಖ್ಯಮಂತ್ರಿಯಾಗಿ ಮತ್ತು ಪ್ರಧಾನಮಂತ್ರಿಯಾಗಿ ಅವರು ರಾಷ್ಟ ನಿರ್ಮಾಣಕ್ಕೆ ಅಪ್ರತಿಮ ಕೊಡುಗೆಯನ್ನು ನೀಡಿದ್ದಾರೆ ಎಂದು ಹೇಳಿದ್ದಾರೆ. ಉತ್ತಮ ಆಡಳಿತದ ಹಲವು ಹೆಗ್ಗುರುತುಗಳನ್ನು ಮೂಡಿಸಿರುವ ಪ್ರಧಾನಿ ಎಲ್ಲರನ್ನೂ ಒಳಗೊಂಡ ಅಭಿವೃದ್ಧಿಗೆ ಅದ್ಭುತ ವೇಗವನ್ನು ತಂದುಕೊಟ್ಟಿದ್ದಾರೆ. ದೇಶವನ್ನು ಎಲ್ಲಾ ರೀತಿಯಲ್ಲಿ ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಉಪರಾಷ್ಟಪತಿ ಡಾ ಸಿಪಿ ರಾಧಾಕೃಷ್ಣನ್ ನರೇಂದ್ರ ಮೋದಿಯವರ ದೂರದರ್ಶಿ ನಾಯಕತ್ವದಲ್ಲಿ ಭಾರತ ಜಗತ್ತಿನಲ್ಲೇ ಅತ್ಯಂತ ಪ್ರಕಾಶಮಾನ ಸ್ಥಾನವನ್ನು ಅಲಂಕರಿಸುವುದಲ್ಲದೆ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಗಳಲ್ಲಿ ಒಂದಾಗಿದೆ ಎಂದು ಹೇಳಿದ್ದಾರೆ. ಗೃಹ ಸಚಿವ ಅಮಿತ್ ಶಾ ಪ್ರಧಾನಿಯವರಿಗೆ ಶುಭ ಕೋರಿದ್ದಾರೆ ಮತ್ತು ನರೇಂದ್ರ ಮೋದಿಯವರ ಅವಿರತ ಪರಿಶ್ರಮ, ತ್ಯಾಗ ಮತ್ತು ದೂರದರ್ಶಿಯ ಸಂಕೇತವಾಗಿದ್ದಾರೆ. ದೇಶದ ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾಗಿರುವ ಪ್ರಧಾನಿಯವರು 2047ರವರೆಗೆ ಭಾರತವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಹಾಗೂ ಎಐಸಿಸಿ ಅಧ್ಯಕ್ಷ ಎಂ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಹಲವು ಗಣ್ಯರು ಪ್ರಧಾನಿಯವರಿಗೆ ಶುಭ ಕೋರಿದ್ದಾರೆ. ಪಿಎಂ ವಿಶ್ವಕರ್ಮ ಯೋಜನೆ ಇಂದಿಗೆ 3 ವರ್ಷ ಪೂರೈಸಿದೆ. 2023ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆ ನೀಡಿದ ಈ ಮಹತ್ವದ ಯೋಜನೆಯಡಿ ಈವರೆಗೆ 30 ಲಕ್ಷ ಫಲಾನುಭವಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ. 18 ಬಗೆಯ ಕಸುಬುಗಳಲ್ಲಿ ತೊಡಗಿರುವ ಸಾಂಪ್ರದಾಯಿಕ ವೃತ್ತಿಪರರು ಮತ್ತು ಕರಕುಶಲಕರ್ಮಿಗಳಿಗೆ ಈ ಯೋಜನೆಯಡಿ ಎಲ್ಲಾ ರೀತಿಯ ನೆರವು ನೀಡಲಾಗುವುದು. ಯೋಜನೆಯ ಕುರಿತು ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶವನ್ನು ಹಂಚಿಕೊಂಡಿದ್ದು, ನಿರ್ಮಾಣ ಸೇರಿದಂತೆ ಎಲ್ಲಾ ಬಗೆಯ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವ ಕರಕುಶಲಕರ್ಮಿಗಳನ್ನು ಅಭಿನಂದಿಸಿದ್ದಾರೆ. ಉಜ್ಬೇಕಿಸ್ತಾನದ ಸಮರಖಂಡದಲ್ಲಿ ನಡೆಯುತ್ತಿರುವ 46ನೇ ವಿಶ್ವ ಚೆಸ್ ಒಲಿಂಪಿಯಾಡ್ನಲ್ಲಿ ಭಾರತದ ಮಹಿಳೆಯರ ತಂಡ ಡೊಮಿನಿಕ್ ಗಣರಾಜ್ಯದ ವಿರುದ್ದ 4-0 ಗೆಲುವಿನಿಂದ ತನ್ನ ಅಭಿಯಾನವನ್ನು ಶುಭಾರಂಭ ಮಾಡಿದೆ. ಅಗ್ರಶಾಂಕಿತೆ ಕೊನೆರು ಹಂಪಿ ಫ್ರಾನ್ಚೆಸ್ಕಾ ರಾಮಿರೆಜ್ ಲೂ ಜೋನ್ ಎದುರು ಗೆಲುವು ಸಾಧಿಸಿದರೆ ಆರ್ ವೈಶಾಲಿ ಮಿಗುಲಿನಾ ಡಿಲಾ ರೋಸೋ ಮಾರ್ಟಿನೆಜ್ ವಿರುದ್ಧ ಸುಲಭ ಜಯ ದಾಖಲಿಸಿದರು. ಆದರೆ ವಂತಿಕಾ ಅಗರ್ವಾಲ್ ಗೆಲ್ಲಲು ತುಸುಶ್ರಮಪಟ್ಟರು. ಭಾರತೀಯ ಪುರುಷರ ತಂಡವೂ ಸಹ ಗೆಲುವಿನೊಂದಿಗೆ ತಮ್ಮ ಅಭಿಯಾನ ಆರಂಭಿಸಿದ್ದು, ವಿಶ್ವ ಚಾಂಪಿಯನ್ ಡಿ ಗುಕೇಶ್, ನಿಹಾಲ್ ಸರಿನ್ ಮತ್ತು ವಿದಿತ್ ಗುಜರಾತಿ ಥೈಲ್ಯಾಂಡ್ ವಿರುದ್ಧ 3-1 ಅಂತರದ ಭರ್ಜರಿ ಜಯ ದಾಖಲಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದಲ್ಲಿ ಸೆಮಿಕಂಡಕ್ಟರ್ ವ್ಯವಸ್ಥೆ ಕ್ಷಿಪ್ರ ವಿಸ್ತರಣೆ, ನಾವೀನ್ಯತೆ ಹೂಡಿಕೆ ಹಾಗೂ ಬೆಳವಣಿಗೆಯ ಹೊಸ ಅವಕಾಶಗಳ ಸೃಷ್ಟಿ, ಪ್ರಧಾನಿ ನರೇಂದ್ರ ಮೋದಿ. ಸ್ಟೆಮ್ ಸೆಲ್ ಥೆರಪಿ ನಿಯಂತ್ರಣ ಕುರಿತು ಕೇಂದ್ರದಿಂದ ಎಲ್ಲಾ ರಾಜ್ಯಗಳಿಗೆ ಸೂಚನೆ ಬಿಡುಗಡೆ. ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಆರಂಭ. ಹಾಗೂ ವಿಶ್ವ ಚೆಸ್ ಒಲಿಂಪಿಯಾಡ್, ಭಾರತದ ಮಹಿಳೆಯರು ಮತ್ತು ಪುರುಷರ ತಂಡಗಳ ಶುಭಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ಸಂತೋಷ್ ವೆಂಕಿ ಹಾಗೂ ಅನುರಾಧ ಭಟ್ ಹಾಡಿರುವ ಶಿವು ಪಾರು ಚಿತ್ರದ ಹಾಡು.

ಅರ್ಮಾನ್ ಮಲ್ಲಿಕ್, ಶ್ರೇಯಾ ಘೋಷಾಲ್ ಮತ್ತು ಸಂಗಡಿಗರ ಕಂಠದಲ್ಲಿ ದೇವಿಲಾನ್ ಚಿತ್ರದ ಹಾಡು. ಸಾಹಿತ್ಯ ಪ್ರೇಮ್, ಸಂಗೀತ ಅರ್ಜುನ್ ಚನ್ಯಾ.

ಸ್ನೇಹವೇ ಪ್ರೀತಿ ಚಿತ್ರದಿಂದ ಇದಾಗಿದ್ದನ್ನ ಕೇಳಿದ್ರಿ. ಸಂತೋಷ್ ವೆಂಕಿ ಅವರ ಕಂಠದಲ್ಲಿ, ಸಾಯಿ ಚರಣ್ ಅವರ ಗೀತ ರಚನೆ ಇದು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನ ವೆನಿಲಾ ಚಿತ್ರದ ಹಾಡು ರಾಜೇಶ್ ಕೃಷ್ಣನ್ ಅವರ ಕಂಠದಲ್ಲಿ, ಜಯಂತ್ ಕಾಕಿಣಿಯವರ ಸಾಹಿತ್ಯ, ಬಿಜೆ ಭಾರತ್ ಅವರ ಸಂಗೀತ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ವರುಣ ರಾಮಚಂದ್ರ, ಸಂಗೀತ ಜನಾರ್ದನ್ ಅವರ ಕಂಠದಲ್ಲಿ ವಂದನಾ ಚಿತ್ರದ ಗೀತೆಯನ್ನು, ಹಾಗೆಯೇ ಸಂತೋಷ್ ವೆಂಕಿ ಮತ್ತು ಮಾನಸ ಹೊಳ್ಳ ಅವರ ಸ್ವರದಲ್ಲಿ 2018 ತೆರೆಗೆ ಬಂದ ಶಂಖನಾದ ಚಿತ್ರದ ಗೀತೆಯನ್ನು ಆಲಿಸಿದಿರಿ.

ಟಗರು ಚಿತ್ರದ ಗೀತೆಯನ್ನ ಸಿದ್ಧಾರ್ಥ ಬೆಳಮಣ್ಣು ಅವರ ಕಂಠದಲ್ಲಿ ಕೇಳಿದ್ರಿ. ಜಯಂತ್ ಕಾಕಿಣಿಯವರ ಸಾಹಿತ್ಯವಿದು, ಚರಣ್ ರಾಜ್ ಅವರ ಸಂಗೀತ. ಸಮ್ಮರ್ ಹಾಲಿಡೇಸ್ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ ವಾಸುಕಿ ವೈಭವ್ ಅವರ ಸ್ವರದಲ್ಲಿ.

ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ. ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಕಲ್ಯಾಣ ಕರ್ನಾಟಕ ಉತ್ಸವ ಹಿನ್ನೆಲೆ ಕಲಬುರಗಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಧ್ವಜಾರೋಹಣ, 10 ನೂತನ ಕಾರ್ಯಕ್ರಮ ಘೋಷಣೆ. ನವೆಂಬರ್ ಅಂತ್ಯದೊಳಗೆ ತುಮಕೂರಿಗೆ ಎತ್ತಿನಹೊಳೆ ಯೋಜನೆಯ ನೀರು ಪೂರೈಕೆ, ಜಲಸಂಪನ್ಮೂಲ ಸಚಿವ ಚೆಲುವರಾಯಸ್ವಾಮಿ. ದಕ್ಷಿಣ ಕನ್ನಡದ ತಣ್ಣೀರುಬಾವಿ ಬೀಚ್ನಲ್ಲಿ ಸ್ವಚ್ಛತೆಯ ಸೇವೆ ಅಭಿಯಾನಕ್ಕೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಮಂಗಳೂರಿನಲ್ಲಿ ನಾಳೆ ಸಚಿವ ಸಂಪುಟ ಸಭೆ, ಇದೇ 19ರವರೆಗೆ ನಗರದ ನಿಗದಿತ ಪ್ರದೇಶಗಳಲ್ಲಿ ಡ್ರೋನ್ ಹಾರಾಟ ನಿಷೇಧ. ಹಾಗೂ ಪ್ರಧಾನಿ ಜನ್ಮದಿನದ ಹಿನ್ನೆಲೆ ರಾಜ್ಯದಲ್ಲಿಯೂ ಬಿಜೆಪಿಯಿಂದ ಸೇವಾ ಸಂಕಲ್ಪ ಅಭಿಯಾನ. 79ನೇ ಕಲ್ಯಾಣ ಕರ್ನಾಟಕ ಉತ್ಸವದ ಅಂಗವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಲಬುರಗಿಯಲ್ಲಿಂದು ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 50,000 ನಿವೇಶನ ಹಂಚಿಕೆ, 30 ಎಕರೆ ಪ್ರದೇಶದಲ್ಲಿ ಐಟಿ ಪಾರ್ಕ್ ಅಭಿವೃದ್ಧಿ, ಕ್ರೀಡಾನಗರ ಸ್ಥಾಪನೆ, ಕೋಟಿ ವೃಕ್ಷ ಅಭಿಯಾನ ಸೇರಿದಂತೆ 10 ನೂತನ ಕಾರ್ಯಕ್ರಮಗಳನ್ನು ಘೋಷಿಸಿದ್ದಾರೆ. ಈ ಭಾಗದ ಗಂಭೀರ ಸಮಸ್ಯೆಯಾದ ರಕ್ತಹೀನತೆ ತಡೆ ಯೋಜನೆ, ಅಪರಾಧ ತಡೆ, ಸಂಚಾರ ನಿಯಂತ್ರಣಕ್ಕೆ ಎಐ ಆಧಾರಿತ ಸಿಸಿಟಿವಿ ಕ್ಯಾಮರಾ, ನವೋದ್ಯಮಗಳು, ಯುವ ಉದ್ಯಮಿಗಳನ್ನು ಉತ್ತೇಜಿಸಲು ಕ್ರಿಯಾ ಸ್ಥಾಪನೆ, ಕಲ್ಯಾಣ ಕರ್ನಾಟಕ ಎಕಾನಮಿ ಮಿಷನ್ ಸ್ಥಾಪನೆ, ಜೈವಿಕ ಆರ್ಥಿಕ ಮಿಷನ್, 50 ಕೋಟಿ ವೆಚ್ಚದಲ್ಲಿ ಪ್ರವಾಸೋದ್ಯಮ ತಾಣಗಳ ಅಭಿವೃದ್ಧಿ ಈ ಹೊಸ ಘೋಷಣೆಗಳಲ್ಲಿ ಒಳಗೊಂಡಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ಕರ್ನಾಟಕದ ಕಿರೀಟವಾಗಿದ್ದು ಕಲ್ಯಾಣ ಕರ್ನಾಟಕ ಶಕ್ತಿಪೀಠವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: ಕಲ್ಯಾಣ ಕರ್ನಾಟಕದಲ್ಲಿ ಕಲ್ಯಾಣವೇ ನಮ್ಮ ಆದ್ಯತೆ, ಇದೇ ನಮ್ಮ ಸರ್ಕಾರದ ಮೂಲ ಮಂತ್ರ. ಬೆಂಗಳೂರು ಕರ್ನಾಟಕದ ಕಿರೀಟ, ಕಲ್ಯಾಣ ಕರ್ನಾಟಕ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿಪೀಠ ಆಗಿ ಪರಿವರ್ತನೆ ಆಗಿದೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಕಲ್ಯಾಣ ಕರ್ನಾಟಕದಲ್ಲಿ ತುಂಗಭದ್ರಾ ಕೃಷ್ಣೆಯಂತೆ ಅಭಿವೃದ್ಧಿ ಕೂಡ ತುಂಬಿ ಹರಿತಿದೆ.
0: ಇದಕ್ಕೂ ಮೊದಲು ಕಲ್ಯಾಣ ಕರ್ನಾಟಕ ಉತ್ಸವದ ಅಂಗವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಲಬುರಗಿ ನಗರದಲ್ಲಿನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಹಿಂದುಳಿದಿರುವ ಕಲ್ಯಾಣ ಕರ್ನಾಟಕ ಪ್ರದೇಶವನ್ನು ಅಭಿವೃದ್ಧಿಯ ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದೆ ಎಂದು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ಯಾದಗಿರಿಯಲ್ಲಿ ನಡೆದ ಕಲ್ಯಾಣ ಕರ್ನಾಟಕ ಉತ್ಸವದ ಅಂಗವಾಗಿ ಧ್ವಜಾರೋಹಣ

0: ನೆರವೇರಿಸಿ ಮಾತನಾಡಿದ ಅವರು, ಈ ಭಾಗದಲ್ಲಿ 371J ವಿಶೇಷ ಸ್ಥಾನಮಾನದಡಿ ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರಗಳಲ್ಲಿ ಸ್ಥಳೀಯ ಯುವಕರಿಗೆ ಹೆಚ್ಚಿನ ಅವಕಾಶಗಳು ದೊರೆಯುತ್ತಿವೆ ಎಂದು ಹೇಳಿದ್ದಾರೆ. ದೇಶಕ್ಕೆ 1947 ಆಗಸ್ಟ್ 15 ಸ್ವಾತಂತ್ರ್ಯ ದೊರೆತರೆ ಹೈದರಾಬಾದ್ ನಿಜಾಮರ ಆಡಳಿತದಲ್ಲಿದ್ದ ಈ ಭಾಗವು 1948 ಸೆಪ್ಟೆಂಬರ್ 17 ವಿಮೋಚನೆಗೊಂಡಿತು ಎಂದು ಕಲ್ಯಾಣ ಕರ್ನಾಟಕ ವಿಮೋಚನಾ ಹೋರಾಟದ ಇತಿಹಾಸವನ್ನು ಸ್ಮರಿಸಿದ್ದಾರೆ. ಪಂಡಿತ್ ಜವಾಹರ್ಲಾಲ್ ನೆಹರು ಹಾಗೂ ಸರ್ದಾರ್ ವಲ್ಲಭಭಾಯ್ ಪಟೇಲ್ ನಿರ್ಧಾರದಂತೆ ನಡೆದ ಪೊಲೀಸ್ ಕಾರ್ಯಾಚರಣೆಯ ಬಳಿಕ ಈ ಪ್ರದೇಶ ನಿಜಾಮರ ಆಡಳಿತದಿಂದ ಮುಕ್ತವಾಯಿತು ಎಂದು ಹೇಳಿದ್ದಾರೆ. ಇನ್ನೊಂದೆಡೆ ಬಳ್ಳಾರಿ ಜಿಲ್ಲಾಡಳಿತ ಹಮ್ಮಿಕೊಂಡಿದ್ದ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವ ಟಿ ರಘುಮೂರ್ತಿ ರಾಷ್ಟ ಧ್ವಜಾರೋಹಣ ನೆರವೇರಿಸಿ ಜಿಲ್ಲಾ ಸಶಸ್ತ್ರ ಪೊಲೀಸ್ ಮೀಸಲು ಪಡೆಯಿಂದ ಗೌರವ ವಂದನೆ ಸ್ವೀಕರಿಸಿದರು. ಈ ವೇಳೆ ಮಾತನಾಡಿದ ಅವರು, ಸ್ವಾತಂತ್ರ್ಯ ನಂತರ ಅಭಿವೃದ್ಧಿಯಲ್ಲಿ ತೀವ್ರವಾಗಿ ಹಿಂದುಳಿದಿದ್ದ ಕಲ್ಯಾಣ ಕರ್ನಾಟಕದಲ್ಲಿನ ಅಸಮತೋಲನ ಸರಿಪಡಿಸಲು ಉದ್ಯೋಗ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗೆ 371J ಜಾರಿ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಮಹತ್ವಾಕಾಂಕ್ಷೆಯ ಎತ್ತಿನಹೊಳೆ ಯೋಜನೆಯ ನೀರನ್ನು ನವೆಂಬರ್ ಅಂತ್ಯದೊಳಗೆ ತುಮಕೂರಿಗೆ ಪೂರೈಸಲಾಗುವುದು ಎಂದು ಜಲಸಂಪನ್ಮೂಲ ಸಚಿವ ಚೆಲುವರಾಯಸ್ವಾಮಿ ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನ ಕಂಚಿಗನಹಳ್ಳಿಯಲ್ಲಿ ನಡೆಯುತ್ತಿರುವ ಯೋಜನೆಯ ಪ್ಯಾಕೇಜ್ 11 ಕಾಮಗಾರಿ ಪರಿಶೀಲಿಸಿದ ಅವರು, ನಿರ್ಮಾಣ ಕಾರ್ಯವನ್ನು ತ್ವರಿತಗೊಳಿಸುವಂತೆ ಸೂಚಿಸಿದ್ದಾರೆ. ನೇತ್ರಾವತಿ ನದಿಯ ಉಪನದಿಯಾದ ಎತ್ತಿನಹೊಳೆ ನೀರನ್ನು ತಿರುಗಿಸುವ ಮೂಲಕ ರಾಜ್ಯದ ಪೂರ್ವ ಮತ್ತು ಮಧ್ಯಭಾಗದ ಬರಪೀಡಿತ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಒದಗಿಸುವ ಗುರಿ ಹೊಂದಲಾಗಿದೆ. ತುಮಕೂರು ಭಾಗದ ಕಾಮಗಾರಿಯನ್ನು 15 ಪೂರ್ಣಗೊಳಿಸಲಾಗುವುದು. ಯೋಜಿತ ನೀರು ಪೂರೈಕೆಯನ್ನು 100% ಖಚಿತಪಡಿಸಿಕೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಗುರುತ್ವಾಕರ್ಷಣ ಕಾಲುವೆ ನಿರ್ಮಾಣದಲ್ಲಿ ಗುಣಮಟ್ಟದ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. 8,000 crore ಈ ಯೋಜನೆಯ ಅಂದಾಜು ವೆಚ್ಚ 23,000 crore ಏರಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. 100 ತುಮಕೂರಿಗೆ ಎತ್ತಿನಹೊಳೆ ನೀರು ಹರಿಸುವ ಗುರಿಯಿದೆ ಎಂದು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ತಿಳಿಸಿದ್ದಾರೆ. ಅರಸೀಕೆರೆ ತಾಲೂಕಿನ ತಳಲುತೊರೆಯಲ್ಲಿ ನಿರ್ಮಾಣವಾಗುತ್ತಿರುವ ಎತ್ತಿನಹೊಳೆ ಯೋಜನೆ ಗುರುತ್ವ ಕಾಲುವೆ ಪ್ಯಾಕೇಜ್ 8 ಕಾಮಗಾರಿಯ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಶೀಘ್ರದಲ್ಲೇ ತಾಲೂಕಿನ ಜನತೆ ನದಿ ನೀರನ್ನು ನೋಡುವ ದಿನಗಳು ಬರಲಿವೆ ಎಂದು ಹೇಳಿದ್ದಾರೆ. ಈ ಯೋಜನೆ ಪೂರ್ಣಗೊಂಡರೆ ಜಿಲ್ಲೆಗೆ ಕುಡಿಯುವ ನೀರು ದೊರೆಯಲಿದೆ, ಕೆರೆಗಳು ತುಂಬಲಿವೆ, ಅಂತರ್ಜಲ ವೃದ್ಧಿಗೆ ಕೊಳವೆ ಬಾವಿಗಳಲ್ಲಿ ನೀರು ಕಾಣಬಹುದು ಎಂದು ಆಶಾವಾದ ವ್ಯಕ್ತಪಡಿಸಿದ್ದಾರೆ. ಕಾಮಗಾರಿ ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಿ ನದಿ ನೀರಿನ ಹರಿವಿಗೆ ಅವಕಾಶ ಮಾಡಿಕೊಡಬೇಕು ಎಂದು ಸಚಿವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಂಗಳೂರಿನ ತಣ್ಣೀರು ಬಾವಿ ಬೀಚ್ನಲ್ಲಿ ಇಂದು ಸ್ವಚ್ಛತೆಯ ಸೇವೆ ಅಭಿಯಾನಕ್ಕೆ ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪರಿಸರ ಹಾಗೂ ಸಾರ್ವಜನಿಕ ಸ್ಥಳಗಳ ಸ್ವಚ್ಛತೆ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ಸ್ವಚ್ಛ ಹಾಗೂ ನೈರ್ಮಲ್ಯಯುತ ವಾತಾವರಣ ಪ್ರವಾಸಿಗರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಆಕರ್ಷಿಸುವುದರ ಜೊತೆಗೆ ಪ್ರವಾಸೋದ್ಯಮದ ಬೆಳವಣಿಗೆಯ ಮೂಲಕ ಸ್ಥಳೀಯ ಆರ್ಥಿಕತೆಗೂ ಉತ್ತೇಜನ ನೀಡಲಿದೆ ಎಂದು ಹೇಳಿದ್ದಾರೆ. ಸ್ವಚ್ಛತೆಯನ್ನು ಕೇವಲ ಒಂದು ದಿನದ ಕಾರ್ಯಕ್ರಮಕ್ಕೆ ಸೀಮಿತಗೊಳಿಸದೆ ನಿರಂತರ ಜನಾಂದೋಲನವಾಗಿ ರೂಪಿಸಬೇಕು ಎಂದು ಕರೆ ನೀಡಿದ್ದಾರೆ. ಅಭಿಯಾನದ ಅಂಗವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲರೂ ಸಾಮೂಹಿಕವಾಗಿ ಸ್ವಚ್ಛತಾ ಪ್ರತಿಜ್ಞೆ ಸ್ವೀಕರಿಸಿದರು. ಬಳಿಕ ಬೀಚ್ ಆವರಣದಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಳ್ಳಲಾಯಿತು. ಮಂಗಳೂರಿನಲ್ಲಿ ನಾಳೆ ಸಚಿವ ಸಂಪುಟ ಸಭೆ ನಡೆಯಲಿದೆ. ಸಭೆಯಲ್ಲಿ ಪ್ರಮುಖವಾಗಿ ಕರಾವಳಿಯ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುವುದು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರಾವಳಿಯ ಬಹುದಿನದ ಬೇಡಿಕೆಗಳು ಈಡೇರುವ ನಿಟ್ಟಿನಲ್ಲಿ ಸಚಿವ ಸಂಪುಟ ಸಭೆ ಮುಖ್ಯ ವೇದಿಕೆಯಾಗಲಿದೆ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಹಾಗೂ ಸಂಪುಟ ಸಚಿವರ ಭದ್ರತೆ ಮತ್ತು ಸಾರ್ವಜನಿಕರ ಸುರಕ್ಷತೆಯ ಹಿತದೃಷ್ಟಿಯಿಂದ ಇದೇ 19 ನಗರದ ನಿಗದಿತ ಪ್ರದೇಶಗಳಲ್ಲಿ ಡ್ರೋನ್ ಹಾರಾಟ ನಿಷೇಧಿಸಲಾಗಿದೆ. ಮಂಗಳೂರಿನ ಮೇರಿ ಹಿಲ್ ಹೆಲಿಪ್ಯಾಡ್ನ ಸುತ್ತ ಹಾಗೂ ಮುಖ್ಯಮಂತ್ರಿ ವಾಸ್ತವ್ಯದ ಹೋಟೆಲ್ ಸುತ್ತಮುತ್ತ ಸಚಿವ ಸಂಪುಟ ಸಭೆ ನಡೆಯುವ ಪಡೀಲ್ನಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿ ಪ್ರಜಾಸೌಧದ ಸುತ್ತಲಿನ 1 ಕಿಲೋಮೀಟರ್ ವ್ಯಾಪ್ತಿಯನ್ನು ತಾತ್ಕಾಲಿಕ

0: ರೆಡ್ ಜೋನ್ ಎಂದು ಘೋಷಿಸಲಾಗಿದೆ. ಈ ವ್ಯಾಪ್ತಿಯಲ್ಲಿ ಯಾವುದೇ ಮಾದರಿಯ ಡ್ರೋನ್ ಹಾರಾಟ, ಬಳಕೆ ಮತ್ತು ಕಾರ್ಯಾಚರಣೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಜನ್ಮದಿನದ ಅಂಗವಾಗಿ ರಾಜ್ಯದಲ್ಲಿಯೂ ಸೇವಾ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಸೇವಾ ಸಂಕಲ್ಪ ದಿನದ ಅಭಿಯಾನದ ಅಂಗವಾಗಿ ರೈಲ್ವೆ ಹಾಗೂ ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಇಂದು ಸಂಜೆ ಬೆಂಗಳೂರಿನ ಕೆಎಸ್ಆರ್ ರೈಲು ನಿಲ್ದಾಣದಲ್ಲಿ ಉತ್ತಮ ಕಾರ್ಯನಿರ್ವಹಣೆ ತೋರಿದ ನೈಋತ್ಯ ರೈಲ್ವೆಯ 25 ಸಿಬ್ಬಂದಿಯನ್ನು ಸನ್ಮಾನಿಸಲಿದ್ದಾರೆ ಹಾಗೂ ನೈಋತ್ಯ ರೈಲ್ವೆ ಸಿಬ್ಬಂದಿಯೊಂದಿಗೆ ಆಶೀರ್ವಾದದ ದೀಪವನ್ನು ಹಚ್ಚಲಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂನ ಸುಬೇದಾರಪಾಳ್ಯದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಏರ್ಪಡಿಸಲಾದ ಆರೋಗ್ಯ ಶಿಬಿರ ಮತ್ತು ಅನ್ನದಾನ ಕಾರ್ಯಕ್ರಮಕ್ಕೆ ವಿಧಾನಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮತ್ತು ಮಾಜಿ ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವಥ್ ನಾರಾಯಣ್ ಚಾಲನೆ ನೀಡಿದರು. ಪ್ರಧಾನಿ ಜನ್ಮದಿನದ ಅಂಗವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ವತಿಯಿಂದ ಮಂಗಳೂರಿನ ಕದ್ರಿ ಮಂಜುನಾಥ ದೇವಾಲಯದಲ್ಲಿ ವಿಶೇಷ ರುದ್ರಾಭಿಷೇಕ ಹಾಗೂ ಪೂಜೆ ನೆರವೇರಿಸಲಾಯಿತು. ಚಿಕ್ಕಮಗಳೂರು ಜಿಲ್ಲೆಯ ಹಿರೇಗೌಜ ಗ್ರಾಮದಲ್ಲಿಂದು ಪ್ರಧಾನಿ ಅವರ ಜನ್ಮದಿನಾಚರಣೆಯನ್ನು ಸ್ವಚ್ಛತಾ ಅಭಿಯಾನದ ಮೂಲಕ ಆಚರಿಸಲಾಯಿತು. ವಿಧಾನಪರಿಷತ್ ಸದಸ್ಯ ಸಿಟಿ ರವಿ ಬಿಜೆಪಿ ಕಾರ್ಯಕರ್ತರೊಂದಿಗೆ ಪಾಲ್ಗೊಂಡು ಗ್ರಾಮದ ದೇವಾಲಯದ ಸುತ್ತಮುತ್ತ ಸ್ವಚ್ಛತಾ ಅಭಿಯಾನ ನಡೆಸಿದರು. ಇದೇ ವೇಳೆ ನಡೆದ ಕಾರ್ಯಕ್ರಮದಲ್ಲಿ ಆಶಾ ಕಾರ್ಯಕರ್ತೆಯರನ್ನು ಸಿಟಿ ರವಿ ಸನ್ಮಾನಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 75ನೇ ಜನ್ಮದಿನವನ್ನು ದಾವಣಗೆರೆಯ ದೇವರಾಜರಸು ಬಡಾವಣೆಯಲ್ಲಿರುವ ವಿಶೇಷ ಚೇತನ ಹೆಣ್ಣುಮಕ್ಕಳ ಶಾಲೆಯಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕೇಂದ್ರದ ಮಾಜಿ ಸಚಿವ ಡಾ ಜಿಎಂ ಸಿದ್ದೇಶ್ವರ್ ಮಕ್ಕಳ ಶೈಕ್ಷಣಿಕ ಬಳಕೆಗೆ ಅನುಕೂಲವಾಗುವಂತೆ ವಿವಿಧ ಪರಿಕರಗಳು ಹಾಗೂ ದಿನನಿತ್ಯದ ಅಗತ್ಯ ವಸ್ತುಗಳನ್ನು ನೀಡಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲ್ಯಾಣ ಕರ್ನಾಟಕ ಉತ್ಸವ ಹಿನ್ನೆಲೆ ಕಲಬುರಗಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಧ್ವಜಾರೋಹಣ, 10 ನೂತನ ಕಾರ್ಯಕ್ರಮ ಘೋಷಣೆ. ನವೆಂಬರ್ ಅಂತ್ಯದೊಳಗೆ ತುಮಕೂರಿಗೆ ಎತ್ತಿನಹೊಳೆ ಯೋಜನೆಯ ನೀರು ಪೂರೈಕೆ, ಜಲಸಂಪನ್ಮೂಲ ಸಚಿವ ಚೆಲುವರಾಯಸ್ವಾಮಿ. ದಕ್ಷಿಣ ಕನ್ನಡದ ತಣ್ಣೀರುಬಾವಿ ಬೀಚ್ನಲ್ಲಿ ಸ್ವಚ್ಛತೆಯ ಸೇವೆ ಅಭಿಯಾನಕ್ಕೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಮಂಗಳೂರಿನಲ್ಲಿ ನಾಳೆ ಸಚಿವ ಸಂಪುಟ ಸಭೆ, ಇದೇ 19ರವರೆಗೆ ನಗರದ ನಿಗದಿತ ಪ್ರದೇಶಗಳಲ್ಲಿ ಡ್ರೋನ್ ಹಾರಾಟ ನಿಷೇಧ. ಹಾಗೂ ಪ್ರಧಾನಿ ಜನ್ಮದಿನದ ಹಿನ್ನೆಲೆ ರಾಜ್ಯದಲ್ಲಿಯೂ ಬಿಜೆಪಿಯಿಂದ ಸೇವಾ ಸಂಕಲ್ಪ ಅಭಿಯಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಬ್ಯಾಂಗ್ಲೋರ್.

ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗರ್ಮೆಟ್, 6:15 ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಇನ್ನು 6:30 ಜಿಲ್ಲಾ ವಾರ್ತಾ ಪತ್ರ. ಕಿಸಾನ್ ವಾಣಿ ಕಾರ್ಯಕ್ರಮ 6:50 ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಇದು. ಇಂದಿನ ಈ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಾಕುಪ್ರಾಣಿಗಳಲ್ಲಿ ಕಂಡುಬರುವಂತಹ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮಗಳು, ಈ ಕುರಿತಾಗಿ ಡಾ ವೀರೇಗೌಡ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ಇದಾದ ಬಳಿಕ ಕೃಷಿ ರಂಗದಲ್ಲಿ 7:20 ರಾಮನಗರ ತಾಲೂಕು ಹರಿಸಂದ್ರದ ಗಂಗಾಧರಯ್ಯ ಮತ್ತು ಸಂಗಡಿಗರಿಂದ ತಮಟೆ ನಗಾರಿ ವಾದನ ಕೇಳಬಹುದು. 7:45 ರಾತ್ರಿ 8:00 ಮತ್ತು 8:30 to 8:45 ಸಿರಿಗಂಧ. ಶ್ರೋತೃಗಳಿಗೆ ಗಮನಿಸಿ, ಇಂದು ರಾತ್ರಿ 8:00 20ನೇ ಏಷ್ಯನ್ ಗೇಮ್ಸ್ 2026 ಭಾಗವಹಿಸುತ್ತಿರುವ ಹೆಮ್ಮೆಯ ಭಾರತೀಯ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ಚಿಯರ್ ಫಾರ್ ಭಾರತ್ ವಿಶೇಷ ಕಾರ್ಯಕ್ರಮ ಮೂಡಿಬರ್ತಾ ಇದೆ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಗಮನಿಸಿ. ಸಮಯ ಇಂದು ರಾತ್ರಿ 8:00. ಇನ್ನು 9:15 ವರ್ಷಾ ಬಿ ಸುರೇಶ್ ಹಾಡಿರುವ ಭಾವಗೀತೆಗಳು. ಕನ್ನಡ ಭಾರತಿ ಕಾರ್ಯಕ್ರಮ ರಾತ್ರಿ 9:30. ಕಾದಂಬರಿಗಾರ್ತಿ ಕವಯಿತ್ರಿ ಸವಿತಾ ನಾಗಭೂಷಣ್ ಅವರ ಸಾಹಿತ್ಯ ಚಟುವಟಿಕೆ ಕುರಿತಾಗಿ ವಿಶೇಷ ಸಂವಾದವಿದೆ. ಇವರೊಂದಿಗೆ ಭಾಗವಹಿಸ್ತಾ ಇದ್ದಾರೆ ಎಸ್ಆರ್ ಭಟ್. ಇನ್ನು ರಾತ್ರಿ 10:00 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದ ಮರುಪ್ರಸಾರವಿದೆ. ಋತುಮಾನಕ್ಕೆ ಅನುಗುಣವಾಗಿ ಆಹಾರ, ಈ ಕುರಿತಾಗಿ ಆಹಾರ ತಜ್ಞೆ ಕೃತಿಕಾ ಮುರಳೀಧರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ.

ಆಕಾಶವಾಣಿ. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:02. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿಎಲ್.

10:45 ಹೊತ್ತಿನಲ್ಲಿ ಹೋಮ್ ಬಿಸಿಲು ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆ ಆಗಿದ್ದೀನಿ, ನಿಮ್ಮ ಆರ್ಜಿ ರಮ್ಯಾ. ಹೌದು ಸರ್, ನಾನು ಪ್ರಶ್ನೆಗಳನ್ನ ಕೇಳೋದಕ್ಕೆ ಸಿದ್ಧವಾಗಿ ಕಾಯ್ತಾ ಇದ್ದೀನಿ, ನೀವು ಕೂಡ ಉತ್ತರ ಕೊಡೋದಕ್ಕೆ ರೆಡಿಯಾಗಿ ಕಾಯ್ತಾ ಇದ್ದೀರಾ. ಅಂದಮೇಲೆ ನಿಧಾನ ಮಾಡೋ ಮಾತೇ ಇಲ್ಲ, ಮೊದಲ ಪ್ರಶ್ನೆ ಕೇಳ್ತಾ ಇದ್ದೀನಿ. ಪ್ರಶ್ನೆ ಹೀಗಿದೆ, ಲೇಖಕಿ ಇಸ್ಮತ್ ಚುಗ್ನಾಯ್ ಅವರು ದೇಶ ವಿಭಜನೆಯ ಹಿನ್ನೆಲೆಯಲ್ಲಿ ರಚಿಸಿದಂತ ಸಣ್ಣ ಕಥೆಯೊಂದು ಸಿನಿಮಾ ಆಗತ್ತೆ. ಆ ಸಿನಿಮಾ ರಾಷ್ಟ್ರೀಯ ಭಾವೈಕ್ಯತೆ ವಿಭಾಗದಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆಯುತ್ತೆ. ಯಾವುದು ಆ ಚಿತ್ರ ಅನ್ನೋದು ನನ್ನ ಪ್ರಶ್ನೆ. ಮತ್ತೊಮ್ಮೆ, ಲೇಖಕಿ ಇಸ್ಮತ್ ಚುಗ್ನಾಯ್ ಅವರು ದೇಶ ವಿಭಜನೆ ಹಿನ್ನೆಲೆಯಲ್ಲಿ ರಚಿಸಿದಂತ ಸಣ್ಣ ಕಥೆಯೊಂದು ಸಿನಿಮಾ ಆಗತ್ತೆ.

ಆ ಸಿನಿಮಾ ರಾಷ್ಟ್ರೀಯ ಭಾವೈಕ್ಯತೆ ವಿಭಾಗದಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆಯುತ್ತೆ. ಯಾವುದು ಆ ಚಿತ್ರ? ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ 9489010013 ನಮ್ಮ ನಂಬರ್, 9489010013 ನಮ್ಮ ವಾಟ್ಸ್ಆಪ್ ನಂಬರು. ಸರಿಯಾದ ಉತ್ತರ ಜೊತೆಗೆ ನಿಮ್ಮ ಮುದ್ದಾದ ಹೆಸರು ಇಷ್ಟು ಕೂಡ ಸಂದೇಶದಲ್ಲಿ ಇರಲಿ.

ಅಂತ ಸಣ್ಣ ಕಥೆಯೊಂದು ಸಿನಿಮಾ ಆಗುತ್ತೆ. ಆ ಸಿನಿಮಾ ರಾಷ್ಟ್ರೀಯ ಭಾವೈಕ್ಯತೆ ವಿಭಾಗದಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆಯುತ್ತೆ. ಯಾವುದು ಆ ಚಿತ್ರ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಸಿಎನ್ ಲಕ್ಷ್ಮಣ ಬೆಂಗಳೂರಿನಿಂದ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ, ಹೊನ್ನೂರಲ್ಲಿ ಹನುಮಂತಪುರ ಜಗಳೂರು ತಾಲೂಕಿನಿಂದ ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ, ಅನಿಲ ಭೀಷಣ್ಣವರ್ ಶಮನೇವಾಡಿ ಚಿಕ್ಕೋಡಿಯಿಂದ, ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ಸುಮಿತ್ರ ಸಂಡೂರಿನಿಂದ, ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರಿನಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ. ಇನ್ನು ಬಹಳಷ್ಟು ಜನ ಸರಿ ಉತ್ತರವನ್ನ ಕಳಿಸಿದ್ರಿ. ಸರಿಯಾದ ಉತ್ತರ ಏನಾಗಿತ್ತು? ಸರಿ ಉತ್ತರ ಆಗಿತ್ತು ಕನ್ನಡಿಗರಾದಂತಹ ಎಂಎನ್ ಸತ್ಯು ಅವರು ನಿರ್ದೇಶನ ಮಾಡಿದಂತಹ ಗರಂ ಹವಾ ಚಿತ್ರ. 1973 ತೆರೆ ಕಂಡಂತ ಈ ಚಿತ್ರ ಇಸ್ಮತ್ ಚುಗ್ನಾಯವರ ದೇಶ ವಿಭಜನೆಯ ಹಿನ್ನೆಲೆಯಲ್ಲಿ ಅವರು ಬರೆದಂತಹ ಒಂದು ಸಣ್ಣ ಕಥೆಯನ್ನ ಆಧರಿಸಿ ಬಂದಂತಹ ಚಿತ್ರವಾಗಿತ್ತು. ರಾಷ್ಟ್ರೀಯ ಭಾವೈಕ್ಯತೆಯ ವಿಭಾಗದಲ್ಲಿ ಈ ಒಂದು ಚಿತ್ರ ರಾಷ್ಟ್ರ ಪ್ರಶಸ್ತಿಗೆ ಕೂಡ ಭಾಜನವಾಗುತ್ತೆ, ಗರಂ ಹವಾ ಸಿನಿಮಾ. ಓಕೆ, ಹಾಗಿದ್ರೆ ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ. ಡ್ರೀಮ್ಲ್ಯಾಂಡ್ ಸಿನಿಮಾ ಹಂಚಿಕೆ ಸಂಸ್ಥೆ ಇವತ್ತಿನ ಹೆಸರು ಅದರದು ಏನು? ಡ್ರೀಮ್ಲ್ಯಾಂಡ್ ಸಿನಿಮಾ ಹಂಚಿಕೆ ಸಂಸ್ಥೆಯ ಇಂದಿನ ಹೆಸರೇನು? ಸರಿ ಉತ್ತರ ಬರಲಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಡ್ರೀಮ್ಲ್ಯಾಂಡ್ ಹೆಸರಿನ ಸಿನಿಮಾ ಹಂಚಿಕೆ ಸಂಸ್ಥೆಯ ಇಂದಿನ ಹೆಸರೇನು ಅನ್ನೋದು ನನ್ನ ಪ್ರಶ್ನೆ. ಅಂದು ಸಿನಿಮಾ ಹಂಚಿಕೆ ಸಂಸ್ಥೆ ಆಗಿತ್ತು, ಆದರೆ ಹೆಸರು ಬದಲಾಯಿಸಿದ ಚಿತ್ರ ನಿರ್ಮಾಣ ಸಂಸ್ಥೆ ಕೂಡ ಇದು ಆಯಿತು. ಕನ್ನಡದ ಹೆಮ್ಮೆಯ ಸಂಸ್ಥೆ ಕೂಡ ಇದು. ಯಾವುದು? ಸರಿ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

ನಾನು ಏನ್ ಮಾಡ್ಲಿ, ಮೂರೇ ಜನ ಸರಿಯಾದ ಉತ್ತರವನ್ನ ಕೊಟ್ಟಿರುವಂತವರು. ಪ್ರಶ್ನೆ ಸ್ಪಷ್ಟವಾಗಿತ್ತು. ಡ್ರೀಮ್ ಲ್ಯಾಂಡ್ ಸಿನಿಮಾ ಹಂಚಿಕೆ ಸಂಸ್ಥೆ ಇಂದು ಹೆಸರನ್ನ ಬದಲಾಯಿಸಿಕೊಂಡಿದೆ. ಅಂದ್ರೆ ಇವತ್ತಿನ ಇದರ ಹೆಸರು ಬೇರೆನೇ ಇದೆ. ಇದಕ್ಕೆ ಕಾರಣ ಕೂಡ ಸಾಕಷ್ಟಿದೆ. ಆದ್ರೆ ಈ ಸಂಸ್ಥೆ ಸಿನಿಮಾ ಹಂಚಿಕೆ ಸಂಸ್ಥೆ ಆಗಿ ಪ್ರಾರಂಭದಲ್ಲಿದ್ರು, ನಂತರ ಪ್ರೊಡಕ್ಷನ್ ಇದು ನಿರ್ಮಾಣ ಸಂಸ್ಥೆ ಕೂಡ ಆಯ್ತು ಅನ್ನೋದನ್ನು ಕೂಡ ನಾನು ಹೇಳಿದ್ದೆ. ಕನ್ನಡದ ಹೆಮ್ಮೆಯ ಸಂಸ್ಥೆ ಅನ್ನುವಂಥ ಮಾತು ಕೂಡ ಹೇಳಿದ್ದೆ. ಹಾಗಿದ್ರೆ ಸರಿ ಉತ್ತರ ಏನಾಗಿತ್ತು ಅಂತ ಹೇಳಿ ನೋಡೋದಾದ್ರೆ, ಈ ಇನ್ನೊಬ್ರು ಕೊಟ್ಟರು, ಜಯಶ್ರೀ ಸುನಿಲ್ ರಾಜಾಜಿ ನಗರದಿಂದ ನಿಮ್ಮ ಉತ್ತರ ಸರಿಯಾಗಿತ್ತು. ಕಾಂತರಾಜ ಹುಳಿಯಾರ ಅವರು ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ರು. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಕಬಾಡಿ ಇಂದಿರಾ ಕಬಾಡಿ ವೆಂಕಟೇಶ್ ಬಿನ್ನಿಪೇಟೆಯಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ರು. ಇಷ್ಟು ಜನರ 4 ಜನರ ಉತ್ತರ ಸರಿಯಾಗಿತ್ತು. ಹಾಗಿದ್ರೆ ಸರಿ ಉತ್ತರ ಏನಾಗಿತ್ತು? ಈಶ್ವರಿ ಪಿಕ್ಚರ್ಸ್, ವೀರಸ್ವಾಮಿ ಅವರ, ರವಿಚಂದ್ರನ್ ಅವರ ಈಶ್ವರಿ ಪಿಕ್ಚರ್ಸ್. ಈಶ್ವರಿ ಪಿಕ್ಚರ್ಸ್ ಇವರು ಸ್ವತಃ ನಿರ್ಮಾಣ ಮಾಡಿದ್ದಲ್ಲ, ಇದು ಮೊದಲು ಡ್ರೀಮ್ ಲ್ಯಾಂಡ್ ಸಿನಿಮಾ ಹಂಚಿಕೆ ಸಂಸ್ಥೆ ಇದು. ಅಲ್ಲಿ ಕೆಲಸ ಮಾಡ್ತಾ ಇದ್ರು ವೀರಸ್ವಾಮಿ ಅವರು. ಆ ನಂತರ ಆ ಸಂಸ್ಥೆಯನ್ನ ಮುಚ್ಚುವಂತ ಸ್ಥಿತಿ ಬಂದಾಗ ಅದನ್ನ ಟೇಕ್ ಓವರ್ ಮಾಡಿಕೊಂಡಿದ್ದು ವೀರಸ್ವಾಮಿ ಅವರು. ಅದಕ್ಕೆ ಈಶ್ವರಿ ಪಿಕ್ಚರ್ಸ್ ಅಂತ ಹೇಳಿ ಹೆಸರನ್ನ ಕೊಡ್ತಾರೆ. ಆ ನಂತರ ಸಿನಿಮಾ ಹಂಚಿಕೆಯ ಜೊತೆ ಜೊತೆಯಲ್ಲಿ ನಿರ್ಮಾಣದ ಕೆಲಸವನ್ನ, ಚಿತ್ರ ನಿರ್ಮಾಣ ಕೆಲಸವನ್ನ ಕೂಡ ಶುರು ಮಾಡಿಕೊಳ್ತಾರೆ. ಸೊ ಈಶ್ವರಿ ಪಿಕ್ಚರ್ಸ್ ಅಂತ ಹೇಳಿ ಮರುನಾಮಕರಣ ಮಾಡಿದ್ದು ವೀರಸ್ವಾಮಿ ಅವರು. ಓಕೆನಾ? ಹಾಗಿದ್ರೆ ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ. ಹಿಂದೂಸ್ತಾನಿ ಗಾಯಕ ಗುಲಾಂ ಅಲಿ ಖಾನ್ ಅವರು ಪ್ರಥಮವಾಗಿ ಹಿನ್ನೆಲೆ ಗಾಯನ ನೀಡಿದ್ದು ಯಾವ ಸಿನಿಮಾದಲ್ಲಿ? ಇವರು ಹಿಂದೂಸ್ತಾನಿ ಗಾಯಕರಾಗಿರ್ತಾರೆ. ಚಿತ್ರರಂಗದಲ್ಲಿ ನಾನು ಕೆಲಸ ಮಾಡಲ್ಲ, ಚಿತ್ರರಂಗಕ್ಕೆ ನಾನು ಹಾಡಲ್ಲ ಅಂತಲೇ ಇರ್ತಾರೆ. ಅದರ ಒತ್ತಾಯದ ಮೇರೆಗೆ ಒಂದು ಸಿನಿಮಾಕ್ಕೆ ತಮ್ಮ ಗಾಯನವನ್ನು ಕೊಡ್ತಾರೆ. ಪ್ರಥಮವಾಗಿ ಈ ರೀತಿ ಹಿನ್ನೆಲೆ ಗಾಯನ ನೀಡಿದ್ದು ಅವರು ಯಾವ ಚಿತ್ರಕ್ಕೆ ಅನ್ನೋದು ನನ್ನ ಪ್ರಶ್ನೆ. ಹಿಂದೂಸ್ತಾನಿ ಗಾಯಕ ಗುಲಾಂ ಅಲಿ ಖಾನ್ ಅವರು ಪ್ರಥಮವಾಗಿ ಹಿನ್ನೆಲೆ ಗಾಯನ ನೀಡಿದ್ದು ಯಾವ ಸಿನಿಮಾ?

ಕವನ. ಕಡೇ ಪ್ರಶ್ನೆ ಕೇಳಿಯಾಗಿತ್ತು. ಹಿಂದೂಸ್ತಾನಿ ಗಾಯಕ ಗುಲಾಮ್ ಅಲಿ ಖಾನ್ ಅವರು ಪ್ರಪ್ರಥಮವಾಗಿ ಹಿನ್ನೆಲೆ ಗಾಯನ ನೀಡಿದ್ದು ಯಾವ ಸಿನಿಮಾದಲ್ಲಿ ಎನ್ನುವುದು ನನ್ನ ಪ್ರಶ್ನೆ ಆಗಿತ್ತು. ಜಗದಾಂಬಿಕಾ ಹಂಸವೇಣಿ ಅವರ ಉತ್ತರ ಸರಿಯಾಗಿದೆ. ಸುಧಾಮೂರ್ತಿ ಕೆ ಹಳ್ಳಿಯಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ರಘುನಾರಾಯಣ್ ಬೆಂಗಳೂರಿನಿಂದ, ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ನಿಂದ, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂನಿಂದ, ಸುಜತಾ ಆರ್ ಗಣೇಶ್ ರಾಜಾಜಿನಗರದಿಂದ, ದೇವಿ ಸಿಂಗ್ ಸರೋಜ ಸಿಂಗ್ ಚಾಮರಾಜಪೇಟೆಯಿಂದ, ಆಶಿಶ್ ಶ್ರೀನಿವಾಸ್ ಬಿನಿಪೇಟೆಯಿಂದ, ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ನವೀನ್ ಕೃಷ್ಣ ಬೆಂಗಾಲಿ ರಾಯಚೂರಿನಿಂದ, ಚಂದ್ರಶೇಖರ್ ತಾವರೆಕೆರೆಯಿಂದ, ವಿಲ್ಫ್ರೆಡ್ ಕೊತ್ತನೂರ್ನಿಂದ, ಶ್ವೇತಾ ಎಸ್ ರಾವ್ ಸುಳ್ಯಿಂದ, ಇನ್ನೂ ಬಹಳಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ರಿ. ಸರಿಯಾದ ಉತ್ತರ ಏನಾಗಿತ್ತು? ಸರಿಯಾದ ಉತ್ತರ ಆಗಿತ್ತು ಮೊಘಲ್ ಎ ಅಜಮ್ ಚಿತ್ರ. 1960 ತೆರೆ ಕಂಡಂಥ ಮೊಘಲ್ ಎ ಅಜಮ್ ಚಿತ್ರ ಪ್ರೇಮ್ ಜೋಗನ್ ಬನ್ಕೆ ಮತ್ತು ಶುಭದಿನ್ ಆಯೋ ಅನ್ನುವಂಥ ಗೀತೆಗಳನ್ನು ಹಿಂದೂಸ್ತಾನಿ ಗಾಯಕರಾದಂಥ ಗುಲಾಮ್ ಅಲಿ ಖಾನ್ ಅವರು ಪ್ರಪ್ರಥಮವಾಗಿ ಹಾಡ್ತಾರೆ ಚಿತ್ರರಂಗಕ್ಕೋಸ್ಕರ. ಓಕೆ, ಇದಾಗಿತ್ತು ಇವತ್ತಿನ ಹೊಂಬೆಸಲು. ಮಾಹಿತಿ ಜೊತೆ ಮನರಂಜನೆ ಕೂಡ ನಿಮ್ಮದಾಯಿತು ಅಂತ ಭಾವಿಸ್ತೀನಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದೆ, ನಿಮ್ಮ ಆರ್ ಜೆ ರಮ್ಯಾ.

ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: do Non Stop Sunday. Non Stop Sunday.
1: ದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹೌದು, ನೀವು ಟ್ಯೂನ್ ಮಾಡಿದ್ದೀರಾ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ ಸಂಜೆ ಸರಿಯಾಗಿ 5 ಗಂಟೆ 3 ನಿಮಿಷ ಆಗಿದೆ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.

ಕೇಳ್ತಿದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ. ಇದು 5:12. ಎಸ್ ಸ್ನೇಹಿತರೆ, ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಿಮ್ಗೊಂದು ಟಾಸ್ಕ್ ಇದೆ. ಏನು ಟಾಸ್ಕ್, ಏನು ಚಾಲೆಂಜ್ ಅನ್ನೋದಾಗಿದ್ರೆ, ಇವತ್ತು ಕೆಲವು ಗಾದೆ ಮಾತುಗಳನ್ನ ನೆನ್ಪು ಮಾಡ್ಕೊಳ್ಳೋಣ. ಯಾವ ರೀತಿಯ ಗಾದೆ ಮಾತುಗಳು ಅಂತಂದ್ರೆ, ನಾನು ಒಂದು ಗಾದೆ ಮಾತನ್ನ ನಿಮ್ಗೆ ಹೇಳ್ತೀನಿ, ಅದೇ ಅರ್ಥ ಬರುವಂತಹ ಮತ್ತೊಂದು ಗಾದೆ ಮಾತನ್ನ ನೀವು ಹೇಳಬೇಕು, ಅಂದ್ರೆ ಮೆಸೇಜ್ ಮಾಡಬೇಕು 9480901013 ಈ ಸಂಖ್ಯೆಗೆ. 9480901013 ಈ ಸಂಖ್ಯೆಗೆ ನೀವು ನಾನು ಹೇಳಿರುವಂತಹ ಗಾದೆ ಮಾತಿಗೆ ಅದೇ ಅರ್ಥ ಬರುವಂತಹ ಮತ್ತೊಂದು ಗಾದೆ ಮಾತನ್ನ ನೀವು ಹೇಳಬೇಕು. ಹಾಗಿದ್ರೆ ಯಾವ ಗಾದೆ ಮಾತಿದೆ ಕಾಯ್ತಾ ಇರಿ, ಕೇಳ್ತಾ ಇರಿ, ಹಾಗೆ ಊಹೆ ಮಾಡೋದಕ್ಕೆ ರೆಡಿಯಾಗಿರಿ.

ಎಲ್ಲರಿಗೂ ನಮಸ್ಕಾರ. ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್, ಅಂದರೆ 612 ಕಿಲೋ ಹರ್ಟ್ಸ್. ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಟ್ಸ್ಗಳಲ್ಲಿ ನಿಲಯದ ಸಂಜೆಯ ಪ್ರಸಾರವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:30:25. ಆತ್ಮೀಯ ಕೇಳುಗರಿಗೆಲ್ಲ ಶಾಲಿನಿ ವಿ ಭಟ್ ಮಾಡುವ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ಈಗ ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು.

ಕಾರ್ಯಕ್ರಮದ ಆರಂಭಕ್ಕೆ ಯುವ ಚಿತ್ರದ ಗೀತೆ ಸಂಜಿತ್ ಹೆಗಡೆ ಗೀತೆ ಹಾಡಿದ್ದಾರೆ. ಪ್ರಮೋದ್ ಮರವಂತೆ ಅವರ ಗೀತೆಗೆ ಅಜನೀಶ್ ಲೋಕನಾಥ್ ಅವರ ಸಂಗೀತವಿದೆ.

ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ ಕವಿ ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಉಪಾಧ್ಯಕ್ಷ ಚಿತ್ರದ ಗೀತೆಯ ನಂತರ ನೀವು ಈಗ ಕೇಳಿದ್ದು ಭರ್ಜರಿ ಗಂಡು ಚಿತ್ರದ ಗೀತೆ, ರಘುದೀಕ್ಷಿತ್ ಮತ್ತು ಸಂಗಡಿಗರು ಹಾಡಿದ ಗೀತೆಯನ್ನ. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತೆಗೆ ಗುಮ್ಮಿನೇನಿ ವಿಜಯ್ ಅವರ ಸಂಗೀತವಿತ್ತು.

ಶಾಖಾಹಾರಿ ಚಿತ್ರಕ್ಕೋಸ್ಕರ ಸಿದ್ಧಾರ್ಥ ಬೆಳ್ಮಣ್ಣು ಅವರು ಹಾಡಿದ ಗೀತೆಯನ್ನು ಕೇಳಿದಿರಿ. ಸಂದೀಪ್ ಸುಂಕದವರ ಗೀತೆಗೆ ಮಯೂರ್ ಅಂಬೇಕಲ್ಲು ಅವರ ಸಂಗೀತವಿತ್ತು. 5:48:40 ಗಿರಿಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS VLR.

ನಗುವಿನ ಹೂಗಳ ಮೇಲೆ ಚಿತ್ರಕ್ಕೋಸ್ಕರ ತೇಜಿಂದರ್ ಸಿಂಗ್ ಅವರು ಆಡಿದ ಗೀತೆಯನ್ನು ಕೇಳಿದರೆ, ಚಿದಂಬರ ನಾಗೇಂದ್ರ ಅವರ ಗೀತೆಗೆ ಲವ್ ಪ್ರಾಣ ಮೆಹ್ತಾ ಅವರ ಸಂಗೀತವಿತ್ತು. ಈ ಗೀತೆಯೊಂದಿಗೆ ಇಂದಿನ ಗಿರ್ಮಿಟ್ ಕಾರ್ಯಕ್ರಮ ಮುಗಿಯಿತು.

0: ಇದು ಆಕಾಶವಾಣಿ ಬೆಂಗಳೂರು. ಈಗ ಜಾಹೀರಾತು ಹಾಗೂ ಕೆಲವು ಪ್ರಕಟಣೆಗಳು.
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
1: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
3: ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

0: ಕೆಳಗಡೆ ಗಮನಿಸಿ, ಇದೊಂದು ಪ್ರಕಟಣೆ. ಬೆಂಗಳೂರು ನಗರ ಕಸ್ಟಮ್ಸ್ ಕಮಿಷನರೇಟ್ ಅಂದರೆ ನಗರ ಸುಂಕ ಆಯುಕ್ತಾಲಯ, ಇವರು ದಿನಾಂಕ 19/9/2026 ರೋಜ್ಗಾರ್ ಮೇಳವನ್ನು ಆಯೋಜಿಸಿದ್ದು, ಮಾನ್ಯ ಪ್ರಧಾನಮಂತ್ರಿಗಳು ಇದರಲ್ಲಿ ಅಂತರ್ಜಾಲದ ಮೂಲಕ ಎಲ್ಲರನ್ನ ಉದ್ದೇಶಿಸಿ ಮಾತನಾಡುತ್ತಾರೆ. ಇದರಲ್ಲಿ ಕೇಂದ್ರ ಮಂತ್ರಿಗಳು, ಲೋಕಸಭಾ ಸದಸ್ಯರು, ವಿಧಾನಸಭಾ ಸದಸ್ಯರು ಮತ್ತು ಸುಮಾರು 400 ಜನ ಭಾಗವಹಿಸುವ ನಿರೀಕ್ಷೆ ಇದೆ. ಈ ಕಾರ್ಯಕ್ರಮವು 19/9/2026 ಬೆಳಗ್ಗೆ 8 ಗಂಟೆಗೆ ಆರಂಭವಾಗಲಿದ್ದು, ಬೆಂಗಳೂರಿನ ಜಾಲಹಳ್ಳಿಯ ಎನ್ಸಿಎಸ್ಸಿಐಎನ್ ಕ್ಯಾಂಪಸ್ನಲ್ಲಿ ನಡೆಯಲಿದೆ ಎಂದು ಬೆಂಗಳೂರು ನಗರ ಸೀಮಾ ಸುಂಕ ಆಯುಕ್ತರ ಪ್ರಕಟಣೆ ತಿಳಿಸುತ್ತದೆ.
1: ಏನೇ ಅದು, ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
2: ಏನಮ್ಮ ಹಾಗ ಹೇಳ್ತೀಯ, ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ, ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು, ಅವರು ನಮ್ ಹಾಗೆ ಮನುಷ್ಯರಲ್ವಾ.
3: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
2: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
2: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ, ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
2: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
4: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
5: ಹಲ್ಲುಜ್ತಾ ಇದೀನಿ ಕಣಮ್ಮ.
4: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕ್ ವೇಸ್ಟ್ ಮಾಡ್ತಾ ಇದೀಯಾ?
5: ಸರಿ, ನಿಲ್ಸಿದೀನಿ ಬಿಡು.
4: ದಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
6: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
4: ಹಂಗೇನೆ, ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
6: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
5: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
2: ಏ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
7: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
8: ಜಲ ಜಲ ಜಲಧಾರೆಯಾಗಿ ಭೂಮಿಯ ಅಂಗದಾಣದಿಂದ ಸುರಿದ ಜೀವದ ಹೊಳೆ.
9: ಅಮ್ಮ, ಅಮ್ಮ, ಸಹನಾ ಅವರಮ್ಮ ಮೆಸೇಜ್ ಮಾಡಿದಾರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
2: ಹೌದು, ನನಗೂ ಬಂದಿದೆ ಕಣೆ.
9: ಏ ಅಮ್ಮ, ಇರು ಇರು ಸ್ವಲ್ಪ, ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
10: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
9: ಅಯ್ಯೋ, ನಿಂಗೂ ಬಂತಾ?
10: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದ

0: in Delhi today. The match will begin at 7:30 p.m. Indian Standard Time. And with that, we end this news bulletin.
1: ಆಕಾಶವಾಣಿ ಬೆಂಗಳೂರು. ಈಗ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:15 ಮಕ್ಕಳಲ್ಲಿ ಕ್ಯಾನ್ಸರ್ ಕುರಿತ ಜಾಗೃತಿ ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ ಕೇಳುವಿರಿ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. 6:30 ಜಿಲ್ಲಾ ವಾರ್ತಾ ಪತ್ರ. 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಕೃಷಿ ಇಲಾಖೆ, ಭಾರತ ಸರ್ಕಾರ. ಸಾಕು ಪ್ರಾಣಿಗಳಲ್ಲಿ ಕಂಡುಬರುವಂತಹ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮಗಳು, ಈ ಕುರಿತು ಡಾ ವೀರೇಗೌಡ ಅವರೊಡನೆ ಸಂದರ್ಶನವನ್ನು ಕೇಳಬಹುದು. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರ 7:20 ರಾಮನಗರ ತಾಲೂಕು ಹರಿಸಂದ್ರದ ಗಂಗಾಧರಯ್ಯ ಮತ್ತು ಸಂಘಟನೆಯಿಂದ ತಮಟೆ ನಗಾರಿ ವಾದನವನ್ನು ಕೇಳಬಹುದು. 7:45 ಹಾಗೂ 8:30 ಸಿರಿಗಂಧ ಚಿತ್ರಗೀತೆಗಳ ಕಾರ್ಯಕ್ರಮ. 8:00 20ನೇ ಏಷ್ಯನ್ ಗೇಮ್ಸ್ 2026 ಭಾಗವಹಿಸುತ್ತಿರುವ ಹೆಮ್ಮೆಯ ಭಾರತೀಯ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ಚಿಯರ್ ಫಾರ್ ಭಾರತ ವಿಶೇಷ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳುವಿರಿ. 9:15 ಭಾವಗೀತೆಗಳು ವರ್ಷಾ ಬಿ ಸುರೇಶ್ ಅವರಿಂದ. 9:30 ಕನ್ನಡ ಭಾರತಿ. ಕಾದಂಬರಿಗಾರ್ತಿ ಕವಯಿತ್ರಿ ಸವಿತಾ ನಾಗಭೂಷಣ ಅವರ ಸಾಹಿತ್ಯ ಚಟುವಟಿಕೆ ಕುರಿತು ವಿಶೇಷ ಸಂವಾದ. ಇವರೊಂದಿಗೆ ಭಾಗವಹಿಸುತ್ತಾರೆ ಎಸ್ಆರ್ ಭಟ್. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 10:00 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದ ಮರು ಪ್ರಸಾರ. ಋತುಮಾನಕ್ಕೆ ಅನುಗುಣವಾಗಿ ಆಹಾರ, ಈ ಕುರಿತು ಆಹಾರ ತಜ್ಞೆ ಕೃತಿಕಾ ಮುರಳೀಧರ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಅಶಿಹಾಳ್. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಇನ್ನು ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ. ಗೀತೆಗಳನ್ನು ಹಾಡಿದ್ದಾರೆ ಎಚ್ ವಿ ವಾಣಿ, ಎಚ್ ಎನ್ ಮೀರಾ, ವಡವಾಟಿ ಶಾರದಾ ಭರತ್ ಮತ್ತು ಶೀಲಾ ಹರಿಕೃಷ್ಣ. 6:30 ಚಿಂತನ. ಕಡ್ಲೇರ ತುಳಸಿ ಮೋಹನ್ ಅವರಿಂದ ಕಾರ್ಯಕ್ರಮ ಮಡಿಕೇರಿ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ. 6:40 ದೇಶಭಕ್ತಿ ಗೀತೆ. 6:50 ರೈತರಿಗೆ ಸಲಹೆ. 7:15 ಎಚ್ ಎಸ್ ಭವ್ಯ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು. 7:45 ಹಾಗೂ 8:30 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಮಕ್ಕಳಲ್ಲಿ ಕ್ಯಾನ್ಸರ್ ಕುರಿತ ಜಾಗೃತಿ ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. 9:10 ಗೀತಾ ಪಲ್ಲವ. 9:30 ಗಾನಗಂಗೆ. 10:30 ಸುನೇರೇಪಲ್. 11:00 ಸವಿ ನೆನಪು. 12:05 ವನಿತಾ ವಿಹಾರ. ಭರತನಾಟ್ಯ ಕಲಾವಿದೆ ರೂಪಾ ಆರ್ ಪತ್ತಾರ್ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಭಾಗವಹಿಸುತ್ತಾರೆ ನೀರಜಾ ಕಾರಟಗಿ. ಕಾರ್ಯಕ್ರಮ ಕಲಬುರಗಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ರಾಷ್ಟೀಯ ಆಯುರ್ವೇದ ದಿವಸದ ಸಂದರ್ಭದಲ್ಲಿ ಆಯುರ್ವೇದದ ಮಹತ್ವ ಕುರಿತು ಹಾಸನದ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ಎಸ್ ಎ ನಿತಿನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಹಾಸನ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಪಿಎಂ ಆಪರೇಷನ್ ಗ್ರೀನ್ ಕುರಿತು ಹಾಸನದ ಕೃಷಿ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಪ್ರಭಾಕರ್ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮ ಹಾಸನ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 2:40 ಗಾಂಧಿ ಸ್ಮೃತಿ ಸಾಪ್ತಾಹಿಕ ಕಾರ್ಯಕ್ರಮ. ಇನ್ನು ನಾಳೆ ಸಂಜೆ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು. 6:15 ಮಕ್ಕಳಲ್ಲಿ ಕ್ಯಾನ್ಸರ್ ಕುರಿತ ಜಾಗೃತಿ ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಕ್ಯಾನ್ಸರ್ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. 6:30 ಅವಲೋಕನ. 6:51 ಕೃಷಿರಂಗ. ಸಾವಯವ ಇಂಗಾಲದ ಮಹತ್ವ ಕುರಿತು ಡಾಕ್ಟರ್ ಸಂಧ್ಯಾ ಕೆ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ರಂಗಪ್ಪ ಮತ್ತು ಸಂಘಟನೆಯಿಂದ ಸುಗ್ಗಿ ಕುಣಿತದ ಹಾಡುಗಳನ್ನು ಕೇಳಬಹುದು. 7:45 ಸಿರಿಗಂಧ. ನಾಳೆ ರಾತ್ರಿ 9:15 ಭಾವಗೀತೆಗಳು ಹಾಡಿದ್ದಾರೆ ಲಕ್ಷ್ಮೀ ಸುಬ್ರಹ್ಮಣ್ಯ. 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದಿಂದ. 10:00 ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದ ಧ್ವನಿಮುದ್ರಣ. ಸುನೀತಾ ಸಿಂಗ್ ಪದಂ ಅವರಿಂದ ಸಿತಾರ್ವಾದನವನ್ನು ಕೇಳಬಹುದು. ಇದುವರೆಗೂ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಪ್ರಿಯ ಕೇಳುಗರೇ ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನು ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆಯಾಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ, ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ, ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

0: ಕಾಯ್ದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.

0: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಸಂಸಯತ್. ಉಪರಾಷ್ಟ್ರಪತಿನಾ ನ್ಯರೂಪಯತ್ ಯತ್ ಶ್ರೀ ಮೋದಿನಃ ದೂರದೃಷ್ಟಿ ಸಂಪನ್ನೆ ನೇತೃತ್ವೇ ಭಾರತಂ ವಿಶ್ವಸ್ಮಿನ್ ಹಿ ವಿಶ್ವೇ ಏಕಂ ಪ್ರಕಾಶಮಾನ ಕೇಂದ್ರತ್ವೇನ ವಿಭಾತಿ ಅಥ ಚ ವಿಶ್ವಸ್ಯ ತೀವ್ರಗತ್ಯ ವರ್ಧ ಮಾನಾಸು ಪ್ರಮುಖಾರ್ಥ ವ್ಯವಸ್ಥಾಸು ಅನ್ಯತಮಂ ವರ್ತತೆ. ಅಪರತ್ರ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖಡ್ಗೆ ಲೋಕಸಭಾಯಾ ವಿಪಕ್ಷ ನೇತಾ ರಾಹುಲ್ ಗಾಂಧಿ ಚಾಪಿ ಅದ್ಯ ಪ್ರಧಾನಮಂತ್ರಿಣಂ ನರೇಂದ್ರ ಮೋದಿನಂ ಜನ್ಮದಿವಸಸ್ಯ ಶುಭಾಶಯಾನ್ ವ್ಯಾಹರತಾಂ. ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಸತತ ಸಾರ್ವಜನಿಕ ಜೀವನಸ್ಯ ಲೋಕಸೇವಾವ್ರತಸ್ಯ ಚ ಪಂಚವಿಂಶತಿ ವರ್ಷೀಯ ಪೂರ್ಣತಾಂ ಅವಬುದ್ಧ್ಯ ಭಾರತೀಯ ಜನತಾ ದಳಸ್ಯ ಮಾಸಾತ್ಮಕಂ ದೇಶವ್ಯಾಪಿ ಸೇವಾ ಸಂಕಲ್ಪಾಭಿಯಾನಂ ಅದ್ಯ ಪ್ರಭೃತಿ ಅಬಾಧಿತ ಪ್ರಾಮಾಣ್ಯೇನ ಸಮಾಲಬ್ಧಂ. ಆಗಾಮಿ ಮಾಸಸ್ಯ ಸಪ್ತದಶ ದಿನಾಂಕಂ ಯಾವತ್ ಆನುಪೂರ್ವಿಕ ಕ್ರಮೇಣ ಪ್ರವರ್ತಯಿಷ್ಯಮಾಣಸ್ಯ ಅಸ್ಯ ಅಭಿಯಾನಸ್ಯ ಪ್ರಥಮಃ ದಿವಸಃ ಸೇವಾ ದಿವಸಃ ಇತಿ ಸಂಭಾವ್ಯತೆ. ಯಸ್ಯ ಅಂತರ್ಗತಂ ದೇಶಸ್ಯ ಸಮಸ್ತ ಪ್ರಾಂತೇಷು ರಕ್ತದಾನ ಶಿಬಿರಾಣಿ ಆಯೋಜಿತಾನಿ. ನವದಿಲ್ಲ್ಯಾಂ ದಲ ಮುಖ್ಯಾಲಯೇ ದಲಾಧ್ಯಕ್ಷೇಣ ನಿತಿನ ನಬೀನೇನ ರಕ್ತದಾನ ಶಿಬಿರಸ್ಯ ಉದ್ಘಾಟನಂ ವಿಹಿತಂ. ಯತ್ರ ತೇನ ಸಹ ಅನ್ಯೈಃ ವರಿಷ್ಠ ನೇತೃಭಿಃ ಕಾರ್ಯಕರ್ತಾಭಿಶ್ಚ ಸ್ವಯಂ ಅಪಿ ರಕ್ತದಾನಂ ಸಂಪಾದಿತಂ. ಅಪರಂಚ ದಿಲ್ಲ್ಯಾಂ ಮುಖ್ಯಮಂತ್ರಿಣಾ ರೇಖಾ ಗುಪ್ತಯಾ ಖಾಟುಶ್ಯಾಮ ಮಂದಿರೆ ಪ್ರಧಾನಮಂತ್ರಿಣಃ ದೀರ್ಘಾಯುಷೆ ನಿರೋಗತಾಯೈ ಚ ಹವನ ಪೂಜನಂ ಸಮನುಷ್ಠಿತಂ. ವಾರ್ತಾಹರಾನ್ ಸಂಬೋಧಯಂತ್ಯಾ ತಯಾ ಪ್ರೋಕ್ತಂ ಯತ್ ಮೋದಿನಃ ಸೇವಾಭಾವಸ್ಯ ಪ್ರೇರಣಾ ಬಲೇನ ದಿಲ್ಲೀ ಸರ್ವಕಾರೇಣ ಅದ್ಯ ಬಹುವಿಧಾಃ ಜನಕಲ್ಯಾಣಕಾರಿಣಃ ಸಾರ್ವಕಾರೀಯ ಕಾರ್ಯಕ್ರಮಾಃ ಸಮಾಯೋಜಿತಾಃ. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವಾಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲ ದೂರಭಾಷೀಯ ತಂತ್ರಾಂಶೇ ಅಪಿ ಸಮುಪಲಬ್ಧೋ ಭವಿಷ್ಯತಿ. ಪಾರಂಪರಿಕ ಶಿಲ್ಪಕಲಾನಾಂ ಪುನರುದ್ಧಾರಂ ಕುರ್ವತಿ ಪಿಎಂ ವಿಶ್ವಕರ್ಮ ಯೋಜನಾ ಅದ್ಯ ವರ್ಷತ್ರಯಂ ಪೂರ್ಣಮಕರೋತ್. ಪ್ರಧಾನಮಂತ್ರಿಣಾ ಮೋದಿನಾ ದೇಶಸ್ಯ ಶಿಲ್ಪಿವೃಂದಸ್ಯ ಅಭ್ಯುದಯಾಯ ಅಸ್ಯಾಃ ಯೋಜನಾಯಾಃ ಬೀಜಾರೋಪಣಂ ಕೃತಂ. ಏತೇನ ಸ್ವರ್ಣಕಾರ ಕುಂಭಕಾರಾದಯಃ ಅಂಕೀಯ ಶಕ್ತ್ಯಾ ಸ್ವಾವಲಂಬಿನಃ ಸಂಜಾತಃ ಯೇನ ಗ್ರಾಮೀಣಾರ್ಥವ್ಯವಸ್ಥಾ ಸಮುದಂಚಿತಾ ಅಭವತ್. ಸಂಯುಕ್ತ ರಾಷ್ಟ್ರ ಸುರಕ್ಷಾ ಪರಿಷದಿ ಅಫ್ಘಾನಿಸ್ತಾನ ವಿಷಯಿಣೀಂ ಚರ್ಚಾಂ ಅಧಿಕೃತ್ಯ ಭಾಷಮಾಣೇನ ಭಾರತಸ್ಯ ಸ್ಥಾಯಿ ಪ್ರತಿನಿಧಿನ ಪಿ ಹರೀಶ ಮಹೋದಯೇನ ಪಾಕಿಸ್ತಾನ ದೇಶಾಯ ಆತಂಕವಾದಿಭ್ಯಃ ಅಬಾಧಿತ ಅನುಕೂಲ ಪರ್ಯಾವರಣ ಪ್ರದಾನಸ್ಯ ಕಾರಣೇನ ತೀಕ್ಷ್ಣ ಉದ್ವೇಗ ಪ್ರಕಟಿತಃ. ಹರೀಶವರ್ಯೇಣ ಪಾಕಿಸ್ತಾನೆ ಸ್ಥಿತಾನಾಂ ಆತಂಕವಾದಿ ಸುರಕ್ಷಿತ ಶರಣ ಸ್ಥಳಾನಾಂ ತಥಾ ಚ ಸಂಯುಕ್ತ ರಾಜ್ಯ ಅಮೆರಿಕಾಯಾಂ ಸಂಜಾತಸ್ಯ ಭೀಷಣ ಆತಂಕಿ ಆಕ್ರಮಣಸ್ಯ ಉತ್ತರದಾಯಿನಾಂ ಅಲ್ಕಾಯ್ದಾ ನೇತೃಣಾಂ ಮಧ್ಯೆ ಹೇತು ಸಾಧ್ಯಭಾವಃ ರೇಖಾಂಕಿತಃ. ನ್ಯೂಯಾರ್ಕ್ ನಗರೆ ಸ್ಮಾರಕಸ್ಯ ಸುರಕ್ಷಾ ಪರಿಷದಃ ಸಂಪ್ರತಿ ನಿವೃತ್ತಂ ಭ್ರಮಣಂ ಸ್ಮರಯಂತೇನ ಜಾಗತಿಕ ಸಮುದಾಯಃ ಆಹೂತಃ. ಯತ್ನ ಕೇವಲಂ ಆತಂಕವಾದಿನಃ ಪ್ರತ್ಯುತ ತೇಭ್ಯಃ ಸಹಾಯ ವಿತ್ತ ಆಶ್ರಯ ಪ್ರದಾತಾರಃ ಅಪಿ ದಂಡನೀಯಾಃ. ಮಂತ್ರಿಣಾ ಪ್ರತಿಪಾದಿತಂ ಯತ್ ವಾತಾವರಣಂ ಆಕ್ರಮಣಸ್ಯ ಸೂತ್ರಧಾರಾನ್ ಅಶಿಶ್ರಿಯತ್ ತದೇವ ಅದ್ಯತ್ತೆ ಅಪಿ ಲಷ್ಕರೆ ತಯಬ್ಬಾ ಜೈಷೆ ಮೊಹಮ್ಮದ್ ಇತ್ಯತಾದೃಶಾನಾಂ ಅಲ್ಕಾಯದಾ ಸಂಬದ್ಧಾನಾಂ ಆತಂಕಿ ಸಂಘಟನಾನಾಂ ನಿರುಪಾಧಿಕಂ ಪೋಷಣಂ ಕರೋತಿ. ಪುರುಷ್ ಕ್ರಿಕೆಟ್ ಕ್ರೀಡಾಯಾಂ ಭಾರತ ಅಫ್ಘಾನಿಸ್ತಾನ ದೇಶಯೋರ್ಮಧ್ಯೆ ಪ್ರವೃತ್ತಾಯಾಃ ತ್ರಿಸ್ಪರ್ಧಾ ಮಾಲಿಕಾಯಾಃ ವಿಂಶತಿ ಪ್ರತಿವಿಂಶತಿ ಅಂತಾರಾಷ್ಟ್ರೀಯ ಶೃಂಖಲಾಯಾಃ ಅಂತಿಮ ಸ್ಪರ್ಧಾ ಅದ್ಯ ನವದಿಲ್ಲ್ಯಾಃ ಅರುಣ ಜೇಟಲಿ ಕ್ರೀಡಾಂಗಣೆ ಆಯೋಜಯಿಷ್ಯತೆ. ಇಯಂ ಹಿ ಸ್ಪರ್ಧಾ ತಾವತ್ ಭಾರತೀಯ ಸಮಯಾನುಗುಣಂ ಸಾಯಂ ಸಾರ್ಧ ಸಪ್ತವಾದನೆ ಸಮಾರಪ್ಸ್ಯತೆ. ಇತಿ ವಾರ್ತಾಃ.
1: ಇನ್ನು ಮುಂದೆ ಜಿಲ್ಲಾ ವಾರ್ತಾ ಪತ್ರ.
2: ಆಕಾಶವಾಣಿ ಮಂಡ್ಯ ಜಿಲ್ಲಾ ವಾರ್ತಾ ಪತ್ರ ಬರೆದವರು ಎಂಕೆ ಮೋಹನ್ ರಾಜ್, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ನಾಡಹಬ್ಬ ಮೈಸೂರು ದಸರಾದ ಮೂಲ ಶ್ರೀರಂಗಪಟ್ಟಣ ದಸರಾ ಮಹೋತ್ಸವವನ್ನು ಐತಿಹಾಸಿಕ ಹಿನ್ನೆಲೆ ಹಾಗೂ ಸಾಂಸ್ಕೃತಿಕ ಪರಂಪರೆಗೆ ತಕ್ಕಂತೆ ಈ ಬಾರಿ ಇನ್ನಷ್ಟು ವೈಭವಯುತವಾಗಿ ಹಾಗೂ ವಿಶೇಷವಾಗಿ ಆಯೋಜಿಸಲು ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳಬೇಕು ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಂಡ್ಯ ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕಳೆದ ಮಂಗಳವಾರ ನಡೆದ ಶ್ರೀರಂಗಪಟ್ಟಣ ದಸರಾ ಪೂರ್ವ ಸಿದ್ಧತಾ ಸಭೆಯಲ್ಲಿ ಮಾತನಾಡಿದ ಅವರು, ಮೈಸೂರು ದಸರಾ ತನ್ನ ಪುರಾತನ ಇತಿಹಾಸ, ಪರಂಪರೆ ಹಾಗೂ ವೈಭವದಿಂದ ವಿಶ್ವದಾದ್ಯಂತ ಪ್ರಸಿದ್ಧಿ ಪಡೆದಿದೆ. ಅದೇ ರೀತಿ ಶ್ರೀರಂಗಪಟ್ಟಣ ದಸರಾಗೂ ತನ್ನದೇ ಆದ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವವಿದೆ. ಈ ಹಿನ್ನೆಲೆಯಲ್ಲಿ ದಸರಾವನ್ನು ಪ್ರತಿ ವರ್ಷದ ಮಾದರಿಯಲ್ಲಿ ನಡೆಸುವುದರ ಬದಲಾಗಿ ಈ ಬಾರಿ ಹೊಸತನ ಹಾಗೂ ವೈಶಿಷ್ಟ್ಯವನ್ನು ಒಳಗೊಂಡಂತೆ ರೂಪಿಸಲು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಹಲವು ಆಲೋಚನೆಗಳನ್ನು ಮಾಡಲಾಗಿದೆ ಎಂದರು. ಇದರ ಭಾಗವಾಗಿ ಅಕ್ಟೋಬರ್ 12 ಹಾಗೂ 13ರಂದು ಶ್ರೀರಂಗಪಟ್ಟಣ ತಾಲೂಕು ಕ್ರೀಡಾಂಗಣದಲ್ಲಿ ಯುವ ಸಂಭ್ರಮ ಕಾರ್ಯಕ್ರಮ ಆಯೋಜಿಸಲಾಗುವುದು. ಮೈಸೂರಿನಲ್ಲಿ ನಡೆಯುವ ಯುವ ಸಂಭ್ರಮದ ಮಾದರಿಯಲ್ಲಿ ಮಂಡ್ಯ ಜಿಲ್ಲೆಯ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ತಮ್ಮ ಕಲಾ ಪ್ರತಿಭೆಯನ್ನು ಪ್ರದರ್ಶಿಸಲು ಉತ್ತಮ ವೇದಿಕೆ ಕಲ್ಪಿಸುವುದು ಇದರ ಉದ್ದೇಶವಾಗಿದೆ. ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಸಚಿವರು ತಿಳಿಸಿದರು. ರಾಜ್ಯ ಸರ್ಕಾರದಿಂದ ಸಾರಿಗೆ ಇಲಾಖೆಗೆ 7,000 ಕೋಟಿ ರೂಪಾಯಿಗಳ ಅನುದಾನವನ್ನು ಮಂಜೂರು ಮಾಡಲಾಗಿದೆ ಎಂದು ಸಾರಿಗೆ ಸಚಿವ ಭೈರತಿ ಸುರೇಶ್ ತಿಳಿಸಿದ್ದಾರೆ. ನೀರು ಎಂದಿಗೂ ಮುಗಿಯದ ಸಂಪತ್ತು ಎಂಬ ಭಾವನೆಯಿಂದ ಅದರ ಸಂರಕ್ಷಣೆಯನ್ನು ನಿರ್ಲಕ್ಷಿಸದೆ ಭವಿಷ್ಯದ ಪೀಳಿಗೆಗಾಗಿ ಜಲಮೂಲಗಳನ್ನು ಸಂರಕ್ಷಿಸುವುದು ಪ್ರತಿಯೊಬ್ಬರ ಸಾಮಾಜಿಕ ಜವಾಬ್ದಾರಿಯಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ಹೇಳಿದರು. ಇತ್ತೀಚೆಗೆ ಮಂಡ್ಯ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಅಂತರ್ಜಲ ನಿರ್ದೇಶನಾಲಯ ಬೆಂಗಳೂರು ಹಾಗೂ ಜಿಲ್ಲಾ ಅಂತರ್ಜಲ ಕಚೇರಿ ಮಂಡ್ಯ ವತಿಯಿಂದ ಅಂತರ್ಜಲ ಸಂರಕ್ಷಣೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಆಯೋಜಿಸಿದ್ದ ಜಲ ನಡಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಈ ಬಾರಿ ಭೀಕರ ಬರಗಾಲ ಎದುರಾಗಿದ್ದು ರಾಜ್ಯ ಸರ್ಕಾರ ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿಭಾಯಿಸಲು ಸಿದ್ಧತೆ ಮಾಡಿಕೊಂಡಿದೆ ಎಂದು ಕೃಷಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ ತಿಳಿಸಿದರು. ಮಂಡ್ಯ ಜಿಲ್ಲೆಯ ಹಲಗೂರಿನಲ್ಲಿ ಇತ್ತೀಚೆಗೆ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಮಳೆಯ ತೀವ್ರ ಕೊರತೆ ಎದುರಾಗಿದ್ದು ಅಂತರ್ಜಲ ಮಟ್ಟವೂ ಸಹ ಕುಸಿದಿದೆ. ಪ್ರಕೃತಿಯ ವಿಕೋಪಕ್ಕೆ ಯಾರೂ ಹೊಣೆಯಾಗಲು ಸಾಧ್ಯವಿಲ್ಲ. ಎದುರಾಗಿರುವ ಬರ ಪರಿಸ್ಥಿತಿಯನ್ನು ಎದುರಿಸಲು ರಾಜ್ಯ ಸರ್ಕಾರ ಹಲವು ಕಾರ್ಯಯೋಜನೆಗಳನ್ನು ಹಾಕಿಕೊಂಡಿದೆ ಎಂದು ಹೇಳಿದರು. ಕೆಆರ್ಎಸ್ನಲ್ಲಿ ನೀರಿನ ಮಟ್ಟ 108 ಅಡಿಗೆ ಕುಸಿದಿದ್ದು ಬೆಳೆಗೆ ನೀರು ಕೊಡಲು ಸಾಧ್ಯವಿಲ್ಲ. ಕುಡಿಯುವ ಉದ್ದೇಶಕ್ಕಾಗಿ ಈಗಾಗಲೇ ನೀರು ಹರಿಸಲಾಗುತ್ತಿದ್ದು ಕೆರೆ ಕಟ್ಟೆಗಳನ್ನು ತುಂಬಿಸುವ ಉದ್ದೇಶ ಹೊಂದಲಾಗಿದೆ. ಈಗಾಗಲೇ ನಾಟಿ ಅವಧಿ ಮುಗಿದಿದ್ದು ರಾಜ್ಯದಲ್ಲಿ ಈ ವೇಳೆಗೆ 90%ರಷ್ಟು ಬಿತ್ತನೆ ಬೀಜ ವಿತರಣೆಯಾಗಬೇಕಿತ್ತು. ಆದರೆ ಮಳೆಯ ಕೊರತೆಯಿಂದ ಬೆಳೆ ಬೆಳೆಯಲು ರೈತರು ಹಿಂದೇಟು ಹಾಕುತ್ತಿರುವುದರಿಂದ 20%ರಷ್ಟು ಮಾತ್ರ ಬಿತ್ತನೆ ಬೀಜವನ್ನು ರೈತರಿಗೆ ವಿತರಿಸಲಾಗಿದೆ ಎಂದು ತಿಳಿಸಿದರು. 50 ವರ್ಷಗಳ ನಂತರ ರಾಜ್ಯದಲ್ಲಿ ಭೀಕರ ಬರಗಾಲ ಎದುರಾಗಿದೆ. ಇದು ಹೀಗೆ ಮುಂದುವರಿದರೆ ಶತಮಾನದಲ್ಲೇ ಅತಿ ಭೀಕರ ಬರಗಾಲ ಎಂಬ ಕೆಟ್ಟ ಸ್ಥಿತಿ ದಾಖಲಾಗುವ ಸಾಧ್ಯತೆ ಇದೆ. ಜನವರಿಯಲ್ಲಿ ಇನ್ನೂ ಭೀಕರ ಪರಿಸ್ಥಿತಿ ಎದುರಾಗುವ ಆತಂಕ ಸಹ ಇದೆ. ಆದ್ದರಿಂದ ಕೃಷಿ ಅಧಿಕಾರಿಗಳನ್ನು ತಂಡವಾಗಿ ಆಯಾ ಜಿಲ್ಲೆಗೆ ಕಳುಹಿಸಲಾಗುತ್ತಿದ್ದು ರೈತರಿಗೆ ಅರೆ ಖುಷ್ಕಿ ಬೆಳೆಗಳನ್ನು ಬೆಳೆಯುವಂತೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಹೇಳಿದರು. ರಾಜ್ಯದಲ್ಲಿ ವಾತಾವರಣ ಭೀಕರವಾಗಿದ್ದು ಆಗಸದಲ್ಲಿ ಮಳೆಯ ಮೋಡಗಳೇ ಕಾಣುತ್ತಿಲ್ಲ. ಸ್ಯಾಟಲೈಟ್ ಚಿತ್ರಣ ನೋಡಿದರೆ ಗಾಬರಿಯಾಗುತ್ತದೆ. ಸಂಪುಟ ಉಪಸಮಿತಿ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಕರ್ನಾಟಕ ಮಾತ್ರವಲ್ಲದೆ ಇಡೀ ದೇಶದಲ್ಲೇ ಇಂತಹ ವಾತಾವರಣವಿದೆ. ಸೆಪ್ಟೆಂಬರ್ 21ರಿಂದ 3 ದಿನಗಳ ಕಾಲ ವಿಶೇಷ ಅಧಿವೇಶನವಿದ್ದು ಅಧಿವೇಶನದಲ್ಲಿ ಕಸ್ತೂರಿ ರಂಗನ್ ವರದಿ, ರೈತರ ಕೃಷಿ ಬೆಳೆ ಬಗ್ಗೆ ಮುಕ್ತ ಚರ್ಚೆ ನಡೆಸಲಾಗುವುದು. ಸದನದ ಮೂಲಕ ರಾಜ್ಯದ ವಾಸ್ತವ ಚಿತ್ರಣವನ್ನು ಜನರ ಮುಂದಿಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ನಡೆದಿರುವ ಹಗರಣದ ಬಗ್ಗೆ ಈಗಾಗಲೇ ಸಿಐಡಿ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದು ತನಿಖಾ ವರದಿ ಬಂದ ಬಳಿಕ ತಪ್ಪಿತಸ್ಥರ ವಿರುದ್ದ ಮುಲಾಜಿಲ್ಲದೆ ಕಠಿಣ ಕ್ರಮವಾಗಲಿದೆ ಎಂದು ಪಶುಸಂಗೋಪನಾ ಸಚಿವ ಸಿ ಪುಟ್ಟರಂಗಶೆಟ್ಟಿ ಹೇಳಿದರು. ಇತ್ತೀಚೆಗೆ ಮಂಡ್ಯ ಜಿಲ್ಲೆಯ ಮದ್ದೂರು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ನಡೆದಿರುವ ಹಗರಣದ ಸಂಬಂಧ ಈಗಾಗಲೇ ರಾಜ್ಯ ಸರ್ಕಾರ ಸಿಐಡಿ ತನಿಖೆಗೆ ಆದೇಶ ನೀಡಿದೆ. ಅಧಿಕಾರಿಗಳೂ ಸೇರಿದಂತೆ ಹಲವರನ್ನು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಈ ಹಗರಣದಲ್ಲಿ ಯಾರೇ ತಪ್ಪಿತಸ್ಥರು ಭಾಗಿಯಾಗಿದ್ದರೆ ಅವರ ವಿರುದ್ದ ಮುಲಾಜಿಲ್ಲದೆ ಕಠಿಣ ಕ್ರಮವಾಗಲಿದೆ ಎಂದರು. ಇದುವರೆಗೂ ಮಂಡ್ಯ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಬರೆದವರು ಎಂಕೆ ಮೋಹನ್ ರಾಜ್, ಓದಿದವರು ಶಿಲ್ಪಾ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಇದು ಆಕಾಶವಾಣಿ ಬೆಂಗಳೂರು. ಈಗ ಕಾಣೆಯಾದರ ಕುರಿತು ಕೆಲವು ಪ್ರಕಟಣೆಗಳು. ಉಷಾ ಎನ್ ಎಂಬ 38 ವರ್ಷದ ಮಹಿಳೆ ದಿನಾಂಕ 27/7/2026 ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಉಷಾ ಸುಮಾರು 5 ಅಡಿ ಎತ್ತರ, ಸಾಧಾರಣ ಮೈಕಟ್ಟು, ಗೋಧಿ ಮೈಬಣ್ಣ, ದುಂಡುಮುಖ,

0: ಕನ್ನಡ, ಹಿಂದಿ ಮತ್ತು ಇಂಗ್ಲಿಷ್ ಭಾಷೆ ಮಾತನಾಡಲು ಬರುತ್ತದೆ. ಉಷಾ ಎಂಬ ಇವರ ಸುಳಿವು ಸಿಕ್ಕವರು ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಮುಖೇಶ್ ಲೋಖಂಡೆ ಎಂಬ 38 ವರ್ಷದ ಗಂಡಸು ದಿನಾಂಕ 19/11/2025 ನಗರ ರೈಲ್ವೆ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಸುಮಾರು 5 ಅಡಿ 7 ಅಂಗುಲ ಎತ್ತರ, ಸಾಧಾರಣ ಶರೀರ, ಗೋಧಿ ಮೈಬಣ್ಣ, ತುಂಡುಮುಖ, ಕಪ್ಪು ಕೂದಲು, ಬಲಗೈನಲ್ಲಿ ಬಬ್ಲು ಎಂದು ಹಿಂದಿ ಭಾಷೆಯಲ್ಲಿ ಮತ್ತು ಓಂ ಎಂಬ ಹಚ್ಚೆ ಇರುತ್ತದೆ. ಹಿಂದಿ ಭಾಷೆ ಮಾತನಾಡಲು ಬರುತ್ತದೆ. ಮುಖೇಶ್ ಎಂಬ ಇವರ ಸುಳಿವು ಸಿಕ್ಕವರು ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ರಘು ಬಿನ್ ರಾಜಣ್ಣ ಎಂಬ 35 ವರ್ಷದ ಗಂಡಸು ದಿನಾಂಕ 4/7/2026 ಗಡಸಹಳ್ಳಿ ಗ್ರಾಮ, ಕನಕಪುರ ತಾಲೂಕು, ಇಲ್ಲಿಂದ ಕಾಣೆಯಾಗಿದ್ದಾರೆ. ಸುಮಾರು 5 ಅಡಿ 6 ಅಂಗುಲ ಎತ್ತರ, ಸಾಧಾರಣ ಮೈಕಟ್ಟು, ಗೋಧಿ ಮೈಬಣ್ಣ, ಕನ್ನಡ ಭಾಷೆ ಮಾತನಾಡಲು ಬರುತ್ತದೆ. ರಘು ಎಂಬ ಇವರ ಸುಳಿವು ಸಿಕ್ಕವರು ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಮುಬಾರಕ್ ಪಾಷಾ ಬಿನ್ ಮೊಹಮ್ಮದ್ ಶಫಿ ಎಂಬ 28 ವರ್ಷದ ಗಂಡಸು ದಿನಾಂಕ 31/7/2026 ತಿಮ್ಮಸಂದ್ರ ಗ್ರಾಮ, ಕಸಬಾ ಹೋಬಳಿ, ಕನಕಪುರ ತಾಲೂಕು, ಇಲ್ಲಿಂದ ಕಾಣೆಯಾಗಿದ್ದಾರೆ. ಸುಮಾರು 6 ಅಡಿ ಎತ್ತರ, ಸಾಧಾರಣ ಮೈಕಟ್ಟು, ಕಪ್ಪು ಮೈಬಣ್ಣ, ಕೋಲುಮುಖ, ಕನ್ನಡ ಮತ್ತು ಹಿಂದಿ ಭಾಷೆ ಮಾತನಾಡಲು ಬರುತ್ತದೆ. ಮುಬಾರಕ್ ಪಾಷಾ ಎಂಬ ಇವರು ಸುಳಿವು ಸಿಕ್ಕವರು ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದುವರೆಗೂ ಕಾಣೆಯಾದವರ ಕುರಿತು ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ, ಈಗ ಸಮಯ 6:37:05. ಈಗ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ, ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 9:05 ಹಾಗೂ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, 8:45 ಹಾಗೂ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, 9:30 ಹಾಗೂ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
3: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
2: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರು ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
3: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
4: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರ ಬಿತ್ತಿರುವಿರ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಎರಡನೇ ಹಂತದಲ್ಲಿ 23 ತಾಲೂಕುಗಳನ್ನು ಬರಪೀಡಿತ ಪಟ್ಟಿಗೆ ಸೇರಿಸಿದ ಸರ್ಕಾರ. ರೇಷನ್ ಕಾರ್ಡ್ ಇಕೆವೈಸಿ ಗಡುವು ಅಕ್ಟೋಬರ್ 20ರವರೆಗೆ ವಿಸ್ತರಿಸಿ ಆಹಾರ ಇಲಾಖೆ ಆದೇಶ. ಗಣಗಾಪುರದಲ್ಲಿ ಹಂತ ಹಂತವಾಗಿ ಅಭಿವೃದ್ದಿ ಕಾರ್ಯ ಕೈಗೊಳ್ಳಲು ನಿರ್ಧಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದ ಪ್ರವಾಸಿ ತಾಣಗಳ ಅಭಿವೃದ್ದಿಗೆ ಶಾರ್ಜಾದಲ್ಲಿ ಸ್ಟ್ರಿಂಗ್ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಪರಿಶೀಲಿಸಿದ ಸಚಿವ ಕೆಜೆ ಜಾರ್ಜ್ ನೇತೃತ್ವದ ನಿಯೋಗ. ಬಿಜೆಪಿ ಸೇವಾ ಸಂಕಲ್ಪ ಅಭಿಯಾನ, ಹುಬ್ಬಳ್ಳಿಯಲ್ಲಿ ಹೊಲಿಗೆ ಯಂತ್ರ ವಿತರಿಸಿದ ಸಚಿವ ಪ್ರಹ್ಲಾದ್ ಜೋಶಿ. ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾದ ಸಚಿವ ವಿ ಸೋಮಣ್ಣ. ಮಂಗಳೂರಿನಲ್ಲಿ ನಾಳೆ ಸಚಿವ ಸಂಪುಟ ಸಭೆ, ನಗರದಲ್ಲಿ ಬಿಗಿ ಭದ್ರತೆ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಮುಂಗಾರು ಋತುವಿನಲ್ಲಿ ಒಣಹವೆ ಮುಂದುವರೆದಿದ್ದು, ಮಳೆಯ ಅಭಾವದಿಂದಾಗಿ ಸಂಕಷ್ಟಕ್ಕೆ ಸಿಲುಕಿರುವ ಹೆಚ್ಚುವರಿ 23 ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳು ಎಂದು ಸರ್ಕಾರ ಘೋಷಣೆ ಮಾಡಿದೆ. ಮೊದಲ ಹಂತದ ಅಧಿಸೂಚನೆಯಲ್ಲಿ 101 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಣೆ ಮಾಡಲಾಗಿತ್ತು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಧ್ಯಕ್ಷತೆಯಲ್ಲಿ ನಡೆದ ನೈಸರ್ಗಿಕ ವಿಕೋಪಗಳ ಸಂಪುಟ ಉಪಸಮಿತಿ ಸಭೆಯಲ್ಲಿ ನೀಡಿದ ನಿರ್ದೇಶನದಂತೆ 24 ತಾಲೂಕುಗಳ 214 ಹಳ್ಳಿಗಳಲ್ಲಿ ಮೊಬೈಲ್ ಆಪ್ ಮೂಲಕ ಸ್ಥಳ ಪರಿಶೀಲನೆ ನಡೆಸಲಾಗಿತ್ತು. ಇವುಗಳಲ್ಲಿ 21 ತಾಲೂಕುಗಳು ತೀವ್ರ ಬರಪೀಡಿತ ಹಾಗೂ 2 ತಾಲೂಕುಗಳು ಸಾಧಾರಣ ಬರಪೀಡಿತ ಎಂದು ವರ್ಗೀಕರಿಸಲ್ಪಟ್ಟಿದೆ. ತಿಪಟೂರು, ಕಾರಟಗಿ, ಮಾನ್ವಿ, ಸಿಂಧನೂರು ಮತ್ತು ಸಿರಿವಾರ, ಅಫ್ಸಲ್ಪುರ, ಆಳಂದ, ಚಿತ್ತಾಪುರ, ಕಲಬುರಗಿ, ಯಡ್ರಾಮಿ ಮತ್ತು ಶಹಾಬಾದ್, ಭಾಲ್ಕಿ, ಬಸವನ ಬಾಗೇವಾಡಿ, ಬಬಲೇಶ್ವರ ಮತ್ತು ತಿಕೋಟ, ರಟ್ಟಿಹಳ್ಳಿ, ಹುಬ್ಬಳ್ಳಿ, ನವಲಗುಂದ, ಹುಬ್ಬಳ್ಳಿ ನಗರ ಮತ್ತು ಅಣಿಗೇರಿ, ಕಡೂರು ತೀವ್ರ ಬರಪೀಡಿತ ತಾಲೂಕುಗಳಾದರೆ, ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ಮತ್ತು ವಿರಾಜಪೇಟೆಯನ್ನು ಸಾಧಾರಣ ಬರಪೀಡಿತ ಎಂದು ಘೋಷಣೆ ಮಾಡಲಾಗಿದೆ. ನ್ಯಾಯಬೆಲೆ ಅಂಗಡಿಗಳಲ್ಲಿ ಎದುರಾಗುತ್ತಿರುವಂತಹ ಸರ್ವರ್ ಸಮಸ್ಯೆಯಿಂದಾಗಿ ಇಕೆವೈಸಿಗೆ ಅಡಚಣೆ ಉಂಟಾದ ಹಿನ್ನೆಲೆ ಪಡಿತರ ಇಕೆವೈಸಿ ಅವಧಿ ವಿಸ್ತರಣೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಇದೇ 30ರವರೆಗೆ ಇದ್ದಂತಹ ಕೊನೆಯ ದಿನಾಂಕವನ್ನು 20ರವರೆಗೆ ಅವಧಿ ವಿಸ್ತರಿಸಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಆದೇಶ ಹೊರಡಿಸಿದೆ. ನ್ಯಾಯಬೆಲೆ ಅಂಗಡಿಗಳ ಸಮಯವನ್ನು ಪರಿಷ್ಕರಣೆ ಮಾಡಲಾಗಿದ್ದು, 1ರಿಂದ ನೂತನ ಸಮಯ ಜಾರಿಗೆ ಬರಲಿದೆ ಎಂದು ಆಹಾರ ಸಚಿವ ರಿಜ್ವಾನ್ ಅರ್ಷದ್ ಮಾಹಿತಿ ನೀಡಿದ್ದಾರೆ. ನ್ಯಾಯಬೆಲೆ ಅಂಗಡಿಗಳ ಸಮಯ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಮತ್ತು ಸಂಜೆ 4ರಿಂದ ರಾತ್ರಿ 8 ಗಂಟೆಯವರೆಗೆ ಪಡಿತರ ನೀಡಲು ಸಮಯ ನಿಗದಿ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬರಗಾಲ ಪರಿಸ್ಥಿತಿ ಎದುರಾಗಿದ್ದು, ಈ ಕುರಿತು ಚರ್ಚಿಸಲು ಈ ತಿಂಗಳ 21ರಿಂದ 3 ದಿನಗಳ ಕಾಲ ವಿಶೇಷ ಅಧಿವೇಶನ ಕರೆಯಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಗಾಣಗಾಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ನಾಯಕರು ಅಧಿವೇಶನದಲ್ಲಿ ಚರ್ಚೆ ಮಾಡದೆ ಕೇವಲ ರಾಜಕೀಯ ಮಾಡಿದ್ದರು ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗಾಣಗಾಪುರ ದಕ್ಷಿಣ ಭಾರತದ ಅತ್ಯಂತ ಪವಿತ್ರ ಮತ್ತು ಶ್ರೇಷ್ಠ ಪುಣ್ಯಕ್ಷೇತ್ರವಾಗಿದೆ. ಗಾಣಗಾಪುರ ಕ್ಷೇತ್ರದ ಸಮಗ್ರ ಅಭಿವೃದ್ದಿ ಮತ್ತು ಭಕ್ತರಿಗೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲು ಸರ್ಕಾರ ಈಗಾಗಲೇ ಸೂಕ್ತ ಯೋಜನೆಗಳನ್ನು ಘೋಷಣೆ ಮಾಡಿದೆ. ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಮನವಿಯಂತೆ ಹಂತ ಹಂತವಾಗಿ ಕ್ಷೇತ್ರದ ಅಭಿವೃದ್ದಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ರಾಜ್ಯದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಸಂಪರ್ಕ ವ್ಯವಸ್ಥೆಯನ್ನು ಸುಧಾರಿಸುವುದು ಮತ್ತು ಆಧುನಿಕ ಸಾರಿಗೆ ತಂತ್ರಜ್ಞಾನಗಳ ಬಳಕೆಯ ಸಾಧ್ಯತೆಯನ್ನು ಪರಿಶೀಲಿಸುವ ಉದ್ದೇಶದಿಂದ ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ನೇತೃತ್ವದ ನಿಯೋಗ ಶಾರ್ಜಾದಲ್ಲಿ ಸ್ಟ್ರಿಂಗ್ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯನ್ನು ಪರಿಶೀಲನೆ ನಡೆಸಿತು. ಹಂಪಿಯಂತಹ ವಿಶಾಲ ಪ್ರವಾಸಿ ವಲಯಗಳು, ಘಟ್ಟ ಪ್ರದೇಶ, ನಗರಗಳಿಗೆ ಹೊಂದಿಕೊಂಡಿರುವಂತಹ ಪ್ರವಾಸಿ ತಾಣ ಮತ್ತು ಭೂಸ್ವಾಧೀನಕ್ಕೆ ಅವಕಾಶ ಕಡಿಮೆ ಇರುವ ಪ್ರದೇಶಗಳಲ್ಲಿ ಇಂತಹ ಎಲಿವೇಟೆಡ್ ಸಾರಿಗೆ ವ್ಯವಸ್ಥೆಗಳ ಉಪಯುಕ್ತತೆ ಕುರಿತು ಪರಿಶೀಲನೆ ನಡೆಸಲು ನಿಯೋಗ ನಿರ್ಧರಿಸಿದೆ. ಇದೇ ವೇಳೆ ಮಾತನಾಡಿದಂತಹ ಸಚಿವ ಕೆಜೆ ಜಾರ್ಜ್, ಜಗತ್ತಿನ ವಿವಿಧ ಭಾಗಗಳಲ್ಲಿ ಬಳಕೆಯಾಗುತ್ತಿರುವಂತಹ ನೂತನ ಸಾರಿಗೆ ತಂತ್ರಗಳನ್ನು ಅಧ್ಯಯನ ಮಾಡಿ ರಾಜ್ಯಗಳಿಗೆ ಅಗತ್ಯಗಳಿಗೆ ಯಾವ ಮಾದರಿ ಸೂಕ್ತ ಎಂಬುದನ್ನು ಪರಿಶೀಲನೆ ಮಾಡಲಾಗುವುದು ಸರ್ಕಾರದ ಉದ್ದೇಶವಾಗಿದೆ ಎಂದು ತಿಳಿಸಿದ್ದಾರೆ. ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಮಂಗಳೂರಿನಲ್ಲಿ ಇಂದು ವಿವಿಧ ಇಲಾಖೆಗಳ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವಂತಹ ನಗರಾಭಿವೃದ್ದಿ ಕಾಮಗಾರಿಗಳ ಪ್ರಗತಿ, ಕುಡಿಯುವ ನೀರು, ಒಳಚರಂಡಿ ಸೇರಿದಂತೆ ಹಲವು ವಿಷಯಗಳ ಕುರಿತು ಪರಿಶೀಲನೆ ನಡೆಸಿದರು. ಈ ವೇಳೆ ನಗರಾಭಿವೃದ್ದಿ ಕಾಮಗಾರಿಗಳನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ರಾಜ್ಯದ 13 ಮಹಾನಗರ ಪಾಲಿಕೆಗಳನ್ನು ಡಿಜಿಟಲೀಕರಣಗೊಳಿಸುವ ಪ್ರಕ್ರಿಯೆ ನಡೆಯುತ್ತಿದ್ದು, ಪಾಲಿಕೆಯ ಎಲ್ಲಾ ಸೇವೆಗಳು ಹಾಗೂ ಅಗತ್ಯ ಮಾಹಿತಿಗಳು ಸಾರ್ವಜನಿಕರಿಗೆ ಡಿಜಿಟಲ್ ರೂಪದಲ್ಲಿ ಲಭ್ಯವಾಗುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಬಳಿಕ ಅವರು ಪಚ್ಚನಾಡಿಯಲ್ಲಿರುವಂತಹ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಭೇಟಿ ನೀಡಿ ವೈಜ್ಞಾನಿಕ ತ್ಯಾಜ್ಯ ವಿಲೇವಾರಿ ಹಾಗೂ ನಿರ್ವಹಣಾ ಕಾಮಗಾರಿಗಳನ್ನು ಪರಿಶೀಲನೆ ನಡೆಸಿದರು. ಮೂಲದಲ್ಲೇ 100%ರಷ್ಟು ಕಸ ವಿಂಗಡಣೆ ಕಡ್ಡಾಯ ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ.

0: ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮನುಷ್ಯನಿಗೆ ನೈರ್ಮಲ್ಯ ಎಷ್ಟು ಮುಖ್ಯವೋ ಆರೋಗ್ಯವೂ ಅಷ್ಟೇ ಮುಖ್ಯ. ಸ್ವಚ್ಛತೆ ನಮ್ಮೆಲ್ಲರ ಆದ್ಯತೆಯಾಗಬೇಕು ಎಂದು ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ತುಮಕೂರು ರೈಲ್ವೆ ನಿಲ್ದಾಣದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 76ನೇ ಹುಟ್ಟುಹಬ್ಬದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದಂತಹ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು, ಪ್ರಧಾನಿ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಸ್ವಚ್ಛತಾ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ರೈಲ್ವೆ ನಿಲ್ದಾಣದಲ್ಲಿ ಪೌರ ಕಾರ್ಮಿಕರ ಜೊತೆಗೆ ಸ್ವಚ್ಛತಾ ಕಾರ್ಯದಲ್ಲಿ ಸಚಿವ ಬಿ ಸೋಮಣ್ಣ ಭಾಗಿಯಾದರು. ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಉತ್ತಮವಾಗಿ ವ್ಯಾಸಂಗ ಮಾಡುವಂತೆ ಅವರು ಕರೆ ನೀಡಿದರು. ದೇಶದಲ್ಲಿ ಭದ್ರತೆ ಮತ್ತು ಅಭಿವೃದ್ಧಿಗೆ ಹೊಸ ಆಯಾಮವನ್ನು ನೀಡಲಾಗಿದ್ದು, ಉಚಿತ ಧಾನ್ಯ ವಿತರಣೆ, ಎಂಎಸ್ಪಿ ದರ ಏರಿಕೆ ಮತ್ತು ಗೊಬ್ಬರದ ಮೇಲೆ ಹೆಚ್ಚಾಗದಂತೆ ಸಬ್ಸಿಡಿ ನೀಡುವ ಮೂಲಕ ರೈತರು ಮತ್ತು ಸಾರ್ವಜನಿಕರ ಹಿತ ಕಾಯಲಾಗಿದೆ ಎಂದು ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಪ್ರಧಾನಿಯವರ ಜನ್ಮದಿನದ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಧಾರವಾಡ ಜಿಲ್ಲೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಹರ್ ಘರ್ ನಲ್ ಸೇ ಜಲ್ ಯೋಜನೆಯಡಿ ಪ್ರತಿಯೊಂದು ಮನೆಗೆ ಕುಡಿಯುವ ನೀರು ಒದಗಿಸಲಾಗಿದ್ದು, ಡಿಸೆಂಬರ್ ವೇಳೆಗೆ ಮಲಪ್ರಭಾ ನದಿಯ ನೀರನ್ನು ಪೂರೈಸಲು 1,100 ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನ ಕಾಯ್ದಿರಿಸಲಾಗಿದೆ ಎಂದು ತಿಳಿಸಿದ್ದಾರೆ.
2: ನಮ್ಮನ್ನೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮ ದಿವಸ ಇವತ್ತು. ಅವರು ಇಷ್ಟರಲ್ಲೇ 25 ವರ್ಷಗಳ ಕಾಲ ಸಾರ್ವಜನಿಕ ಜೀವನದಲ್ಲಿ ದೇಶದ ಸಂವಿಧಾನ ಬದ್ಧ ಹುದ್ದೆಯನ್ನ ಸತತವಾಗಿ ಅಲಂಕರಿಸಿರುವಂತಹ ಮೊದಲನೇ ವ್ಯಕ್ತಿ ಆಗ್ತಾರೆ. ಇಡೀ ಧಾರವಾಡ ಜಿಲ್ಲೆಗೆ ಪ್ರಧಾನಮಂತ್ರಿಗಳ ಒಂದು ದೂರದೃಷ್ಟಿಯಿಂದ ನಡೆದ ಮೂಲಕ ನೀರನ್ನಂತೂ ಕೊಟ್ಟಿದ್ದೀವಿ. ಅದರ ಜೊತೆಗೆ ಹರ್ ಘರ್ ನಲ್ ಜಲ್ ಮೂಲಕ ಈಗ ಪ್ರತಿ ಮನೆಗೆ ಮಲಪ್ರಭಾ ನೀರನ್ನು ಸಹಿತ ಡಿಸೆಂಬರ್ ವರೆಗೆ ಕೊಡ್ತೀವಿ. ಅದಕ್ಕೂ ಪ್ರಧಾನಮಂತ್ರಿಗಳು 1,100-1,200 ಕೋಟಿ ರೂಪಾಯಿಗಿಂತ ಜಾಸ್ತಿ ದುಡ್ಡು ಕೊಟ್ಟಿದ್ದಾರೆ.
0: ಇದೇ ವೇಳೆ ಮಹಿಳೆಯರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವ ಲಖಪತಿ ದೀದಿ ಯೋಜನೆಯಡಿ ಸುಮಾರು 12,000ಕ್ಕೂ ಹೆಚ್ಚು ಮಹಿಳೆಯರಿಗೆ ತರಬೇತಿಯನ್ನು ನೀಡಲಾಗಿದ್ದು, ಇಂದು 300 ಅರ್ಹ ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರಗಳನ್ನು ವಿತರಣೆ ಮಾಡಲಾಗಿದೆ ಎಂದು ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬಾಹ್ಯಾಕಾಶ ವಲಯದಲ್ಲಿ ಕೈಗೊಂಡ ಸುಧಾರಣೆಗಳ ಕುರಿತ ಒಂದು ನೋಟ ಇಲ್ಲಿದೆ. 2020ರಲ್ಲಿ ಕೇಂದ್ರ ಸರ್ಕಾರ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಪರಿಣಾಮ ಬಾಹ್ಯಾಕಾಶ ವಲಯದಲ್ಲಿ ಖಾಸಗಿಯವರಿಗೂ ಮುಕ್ತ ಅವಕಾಶವನ್ನು ನೀಡಲಾಯಿತು. ಇನ್ಸ್ಪೇಸ್ ಎಂಬ ಸ್ವತಂತ್ರ ಸಂಸ್ಥೆಯನ್ನು ಹುಟ್ಟುಹಾಕಲಾಯಿತು. ಇದು ಖಾಸಗಿ ಕಂಪನಿಗಳಿಗೆ ಅನುವು ಮಾಡಿಕೊಡುವ ಏಕಗವಾಕ್ಷಿ ನಿಯಂತ್ರಕ ಹಾಗೂ ಪ್ರವೇಶದ ಅಡೆತಡೆಗಳನ್ನು ಗಣನೀಯವಾಗಿ ಕಡಿಮೆ ಮಾಡಲಿದೆ. ಇದರ ಪರಿಣಾಮ 2026ರ ವೇಳೆಗೆ ಸುಮಾರು 440 ನವೋದ್ಯಮಗಳು ನೋಂದಣಿಯಾಗಿದ್ದು ಬಂಡವಾಳ ಹೂಡಿಕೆ 618 ಮಿಲಿಯನ್ ದಾಟಿದೆ. ಮಂಗಳೂರಿನಲ್ಲಿ ನಾಳೆ ಸಚಿವ ಸಂಪುಟ ಸಭೆ ಜರುಗಲಿದೆ. ಪಡೀಲ್ನಲ್ಲಿರುವಂತಹ ಜಿಲ್ಲಾಧಿಕಾರಿ ಕಚೇರಿ ಪ್ರಜಾಸೌಧದಲ್ಲಿ ಸಂಪುಟ ಸಭೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಸಂಚಾರ ವ್ಯವಸ್ಥೆಯಲ್ಲಿ ತಾತ್ಕಾಲಿಕವಾಗಿ ಬದಲಾವಣೆಯನ್ನು ಮಾಡಲಾಗಿದೆ. ಇಂದು ಸಂಜೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಹಾಗೂ ಸಚಿವರು ನಗರಕ್ಕೆ ಆಗಮಿಸಲಿದ್ದಾರೆ. ಗಣ್ಯರ ಭದ್ರತೆ ಮತ್ತು ಸುಗಮ ವಾಹನ ಸಂಚಾರದ ದೃಷ್ಟಿಯಿಂದ ಸಾರ್ವಜನಿಕರು ಪೊಲೀಸ್ ಇಲಾಖೆಯ ಸೂಚನೆಗಳನ್ನು ಪಾಲಿಸಿ ಪರ್ಯಾಯ ಮಾರ್ಗಗಳನ್ನು ಬಳಸುವಂತೆ ಪೊಲೀಸ್ ಇಲಾಖೆ ಮನವಿ ಮಾಡಿದೆ. ಸಭೆಯಲ್ಲಿ ಪ್ರಮುಖವಾಗಿ ಕರಾವಳಿಯ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುವುದು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಮಗಳೂರಿನಲ್ಲಿ ನಾಳೆ ಮತ್ತು ನಾಡಿದ್ದು 2 ದಿನಗಳ ಕಾಲ ಕಾಫಿ ಬೆಳೆಗಾರರ ತಾಂತ್ರಿಕ ಸಮಾವೇಶ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ರತೀಶ್ ತಿಳಿಸಿದ್ದಾರೆ. ಭಾರತ್ ಜೋಡೋ ಯುವಕ ಸಂಘಗಳ ಸದಸ್ಯರ ನೋಂದಣಿ ಪ್ರಕ್ರಿಯೆಯನ್ನು ನಿಗದಿತ ಗುರಿಯಂತೆ ಪೂರ್ಣಗೊಳಿಸುವುದರ ಜೊತೆಗೆ ಪ್ರತಿಯೊಬ್ಬ ಸದಸ್ಯರ ಮಾಹಿತಿಯನ್ನು ನಿಖರವಾಗಿ ದಾಖಲಾಗುವಂತೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಮಂಡ್ಯ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2ನೇ ಹಂತದಲ್ಲಿ 23 ತಾಲೂಕುಗಳನ್ನು ಬರ ಪೀಡಿತ ಪಟ್ಟಿಗೆ ಸೇರಿಸಿದ ಸರ್ಕಾರ. ರೇಷನ್ ಕಾರ್ಡ್ ಇಕೆವೈಸಿ ಕಡುವು 20 ಅಕ್ಟೋಬರ್ವರೆಗೆ ವಿಸ್ತರಿಸಿ ಆಹಾರ ಇಲಾಖೆ ಆದೇಶ. ಗಾಣಗಾಪುರದಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿ ಕಾರ್ಯ ಕೈಗೊಳ್ಳಲು ನಿರ್ಧಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದ ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ ಶಾರ್ಜಾದಲ್ಲಿ ಸ್ಟ್ರಿಂಗ್ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಪರಿಶೀಲಿಸಿದ ಸಚಿವ ಕೆಜೆ ಜಾರ್ಜ್ ನೇತೃತ್ವದ ನಿಯೋಗ. ಬಿಜೆಪಿ ಸೇವಾ ಸಂಕಲ್ಪ ಅಭಿಯಾನ. ಹುಬ್ಬಳ್ಳಿಯಲ್ಲಿ ಹೊಲಿಗೆ ಯಂತ್ರ ವಿತರಿಸಿದ ಸಚಿವ ಪ್ರಹ್ಲಾದ್ ಜೋಶಿ. ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾದ ಸಚಿವ ವಿ ಸೋಮಣ್ಣ. ಮಂಗಳೂರಿನಲ್ಲಿ ನಾಳೆ ಸಚಿವ ಸಂಪುಟ ಸಭೆ, ನಗರದಲ್ಲಿ ಬಿಗಿ ಭದ್ರತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
3: ಈಗ ಕಿಸಾನ್ ವಾಣಿ
4: ಆಕಾಶವಾಣಿ

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं,
2: अब ओले पड़े या कीट पतंगे फसल खा जाए कोई फिक्र नहीं,
3: क्योंकि हमने लिया है प्रधानमंत्री फसल बीमा।
4: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
5: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
4: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण।
5: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
4: प्रधानमंत्री फसल बीमा योजना, आपकी फसलों का संपूर्ण सुरक्षा कवच। ಕೃಷಿ ಎಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ.
6: ಎಲ್ಲ ಕೇಳುಗರಿಗೂ ಆಕಾಶವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಸಾಕು ಪ್ರಾಣಿಗಳಲ್ಲಿ ಕಂಡು ಬರುವಂತಹ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮದ ಕುರಿತು ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೀದರ್ನ ಪಶು ವೈದ್ಯಕೀಯ ಮತ್ತು ಮೀನುಗಾರಿಕಾ ವಿಶ್ವವಿದ್ಯಾಲಯದ, ಬೆಂಗಳೂರಿನ ಹೆಬ್ಬಾಳದ ಕಾಲೇಜಿನಲ್ಲಿರುವ ಡಾಕ್ಟರ್ ವೀರೇಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ವೀರೇಗೌಡ ಅವರು ಇವತ್ತು ನಮಗೆ ಎಲ್ಲ ಕೇಳುಗರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಡಾಕ್ಟರ್ ವೀರೇಗೌಡ ಅವರೇ,
7: ನಮಸ್ಕಾರ. ತಿಮ್ಮಪ್ಪ ಗೌಡ್ರಿಗೆ,
6: ನಮ್ಗೆ ಇವತ್ತು ಸಾಕು ಪ್ರಾಣಿಗಳಲ್ಲಿ ಕಂಡು ಬರುವಂತಹ ಪ್ರಮುಖ ರೋಗಗಳ ಬಗ್ಗೆ ಮಾಹಿತಿ ಮಾಡ್ಕೊಳ್ಳಿ, ಮತ್ತೆ ಅವಕ್ಕೆ ಯಾವ್ಯಾವ ಲಸಿಕೆಯನ್ನು ಹಾಕ್ಸ್ಬೇಕು ಒಂದೊಂದಾಗಿ ಹೇಳಬೇಕು ಡಾಕ್ಟ್ರೆ.
7: ಅಗತ್ಯವಾಗಿ ಒಳ್ಳೆ ವಿಷಯನ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ನೋಡಿ, ಮನುಷ್ಯ ಈ ಅನಾದಿ ಕಾಲದಿಂದಲೂ ತನ್ನ ಉಪಯೋಗಕ್ಕಾಗಿ ಇಲ್ಲವೇ ಆ ಪ್ರೀತಿಯಿಂದನೋ ಇಲ್ಲ ಮುದ್ದಿಗಾಗಿ ತನ್ನ ವಾಸದ ಜೊತೆಗೆ ಅನೇಕ ಪ್ರಾಣಿಗಳನ್ನು ಸಾಕ್ತಾ ಇದ್ದ. ಈ ಹಸು, ಎಮ್ಮೆ, ಕುರಿ, ಮೇಕೆ, ಹಂದಿ, ನಾಯಿ, ಬೆಕ್ಕು ಇವನ್ನು ತಮ್ಮ ಹಿತ್ತಲಿನ ಜಾಗದಲ್ಲಿ ಕೋಳಿಗಳನ್ನು ಕೂಡ ಅವುಗಳು ಸಾಕಿ ಅವುಗಳಿಂದ ಅನೇಕ ರೀತಿಯಲ್ಲೂ ಉಪಯೋಗ ಪಡ್ಕೊತಾ ಇದ್ದ. ಅದರಿಂದ ಆರ್ಥಿಕವಾಗಿ ಅವನು ಲಾಭ ಪಡೆದು ತನ್ನ ಬದುಕನ್ನು ಸುಸ್ಥಿರವಾಗಿಸುವಲ್ಲಿ ಯಶಸ್ಸನ್ನು ಕಂಡುಕೊಂಡಿದ್ದಾನೆ. ಹಾಗೆಯೇ ನಮ್ಮ ಮುದ್ದು ಪ್ರಾಣಿಗಳಾದ ಈ ನಾಯಿ, ಬೆಕ್ಕು, ಮಲ ಸಹ ಅವುಗಳನ್ನು ಸಾಕಿ ಅವುಗಳ ಒಡನಾಟವನ್ನು ಬಯಸಿ ಸಂತೋಷಮಯವಾಗಿ ತನ್ನ ಜೀವನವನ್ನು ಸಾಗಿಸುತ್ತಾ ಬಂದಿದ್ದ. ಈಗ ನಮಗೆ ಹೇಗೆ ಈ ಕಾಯಿಲೆಗಳು ಬಂದಾಗ ನಾವು ಅದೇ ರೀತಿ ನಮ್ಮ ಸಾಕು ಪ್ರಾಣಿಗಳಿಗೂ ಸಹ ವಿವಿಧ ಬಗೆಯ ರೋಗೋರ್ಜನಗಳು ಬರಬಹುದು ಗೌಡ್ರೆ. ಇನ್ನು ಕೆಲವು ಪ್ರಮುಖ ಕಾಯಿಲೆಗಳು ಅಂತಂದ್ರೆ, ವಿಶೇಷವಾಗಿ ನಮ್ಮ ದನ, ಎಮ್ಮೆ, ಕುರಿ, ಮೇಕೆಗಳಲ್ಲಿ ಕಂಡುಬರುವ ಈ ಕಾಲುಬಾಯಿ ಜ್ವರನ ನಾವು ಮೊದಲು ವಿಶೇಷವಾಗಿ ಚರ್ಚೆ ಮಾಡೋದಾದ್ರೆ, ಇದೇ ನಮ್ಮ ಪ್ರಾಣಿ ಸಂಕುಲದಲ್ಲಿಯೇ ಅತ್ಯಂತ ಒಂದು ಅಂಟು ಜಾಡ್ಯ ಅಂತಾನೆ ಹೇಳ್ಬೋದು. ಇದು ಒಂದು ವೈರಾಣುವಿನಿಂದ ಬರುವ ಕಾಯಿಲೆ. ಇದಕ್ಕೆ ಯಾವುದೇ ರೀತಿಯಾದ ಒಂದು ನಿರ್ದಿಷ್ಟ ಚಿಕಿತ್ಸೆ ವಿಧಾನಗಳು ಇರುವುದಿಲ್ಲ. ಹಾಗಾಗಿ ಈ ಕಾಯಿಲೆ ಬರೋಕ್ಕಿಂತ ಮೊದಲೇನೆ ಇದನ್ನು ಮುಂಜಾಗ್ರತೆಯ ಕ್ರಮವಾಗಿ ಲಸಿಕೆಗಳನ್ನು ಉಪಯೋಗಿಸಿ ಇದನ್ನು ನಾವು
6: ನಿಯಂತ್ರಣ
7: ಮಾಡಬಹುದು. ಇನ್ನು ಭಾರತ ಸರ್ಕಾರ ಇದರ ತೀವ್ರತೆಯನ್ನು ಮನಗಂಡು 2001 ಉತ್ತರ ಭಾರತದಲ್ಲಿ, ತದನಂತರ 2004 ದೇಶಾದ್ಯಂತ ಇದರ ಹತೋಟಿ ನಿಯಂತ್ರಣ ಕಾರ್ಯಕ್ರಮಗಳನ್ನು ವಿಸ್ತರಿಸಿ ರೈತರಿಗೆ ಇದಕ್ಕೆ ಸೂಕ್ತವಾದ ಲಸಿಕೆಗಳನ್ನು ಸರಬರಾಜು ಮಾಡ್ತಾ ಇದ್ರು. ಆದರೆ 2016 ಈಚೆಗಷ್ಟೇ ನಮ್ಮ ಭಾರತ ಸರ್ಕಾರದ ಜಾನುವಾರು ಆರೋಗ್ಯ ಮತ್ತು ರೋಗ ನಿಯಂತ್ರಣ ಕಾರ್ಯಕ್ರಮದಲ್ಲಿ, ತದನಂತರ 2025 ಈಚೆಗೆ ಇದನ್ನು ಪ್ರತಿಯೊಂದು ರೈತನ ಮನೆ ಬಾಗಿಲಿಗೆ ಉಚಿತವಾಗಿ ಈ ಲಸಿಕೆಗಳನ್ನು ಸರಬರಾಜು ಮಾಡಿ ಆ ಒಂದು ಹಳ್ಳಿಯಲ್ಲಿರುವ ಎಲ್ಲ ರಾಸುಗಳಿಗೆ ಲಸಿಕೆಗಳನ್ನು ಕೊಡಬೇಕು, ಪ್ರತಿಯೊಬ್ಬರು ಈ ಒಂದು ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ತಪ್ಪದೆ ಭಾಗವಹಿಸಿ ಇದನ್ನು ಯಶಸ್ವಿಯಾಗಿ ಮಾಡಬೇಕು ಅನ್ನೋ ಒಂದು ಕಾನೂನಿನ ರೀತಿಯಲ್ಲಿ ಇದನ್ನ ಜಾರಿಗೊಳಿಸಿದ್ದಾರೆ. ಇದರ ವಿಶೇಷತೆ ಏನಂತಂದ್ರೆ, ವರ್ಷಕ್ಕೆ 2 ಅಂದ್ರೆ ಮೊಟ್ಟೆ ಮೊದಲನೇ ವರ್ಷದಲ್ಲಿ ಮಾರ್ಚ್ ಅಥವಾ ಏಪ್ರಿಲ್ನಿಂದ ತಿಂಗಳಲ್ಲಿರಬಹುದು, ತದನಂತರ ಸೆಪ್ಟೆಂಬರ್ ಇಲ್ಲ ಅಕ್ಟೋಬರ್ ತಿಂಗಳಲ್ಲಿ ಉಚಿತವಾಗಿ ಈ ಲಸಿಕೆಗಳನ್ನ ನಮ್ಮ ರೈತರ ಮನೆ ಬಾಗಿಲಿಗೆ ಕೊಟ್ಟು ಆ ಎಲ್ಲ ರಾಸುಗಳಿಗೆ ಇದನ್ನು ಕೊಟ್ಟಿರ್ತಾರೆ. ಇದನ್ನು ವಿಶೇಷವಾದ ಏನಪ್ಪ ಅಂತಂದ್ರೆ, ಇದಕ್ಕೆ ನಾವು ಬೂಸ್ಟರ್ ಲಸಿಕೆ ಒಮ್ಮೆ ಕೊಟ್ಟ ನಂತರ ಬೂಸ್ಟರ್ ಲಸಿಕೆ ಕೊಡುವುದು ಅತ್ಯವಶ್ಯಕವಾಗಿರುತ್ತದೆ. ಈಗ ಇಲ್ಲಿವರೆಗೂ ಕಡಿಮೆ ಅಂದ್ರೆ 25 ಸುತ್ತುಗಳಲ್ಲಿ ನಾವು ನಮ್ಮ ಜಾನುವಾರುಗಳಿಗೆ ಈ ಲಸಿಕೆಗಳನ್ನು ಕೊಟ್ಟು

ಈ ಕಾಯಿಲೆಯನ್ನು ನಾವು ಹತೋಟಿಯಲ್ಲಿ ಇಟ್ಟಿದ್ದೇವೆ ಅಂತಲೇ ಹೇಳ್ಬೋದು. ಇನ್ನು ಜಾನುವಾರುಗಳಲ್ಲಿ ವಿಶೇಷವಾಗಿ ಹಸು ಮತ್ತು ಎಮ್ಮೆಗಳಲ್ಲಿ ಇತ್ತೀಚೆಗಷ್ಟೇ ನಾವು 1920 ಈಚೆಗೆ ಒಂದು ಹೊಸ ಕಾಯಿಲೆ ಬಂದಿದೆ ಅಂತಲೇ ಹೇಳ್ಬೋದು ನಾವು. ಇದರ ಬಗ್ಗೆ ಈಗಾಗಲೇ ನಾವು ಹೆಚ್ಚು ಚರ್ಚೆ ಮಾಡಿದ್ದೀವಿ. ಅದು ಚರ್ಮಗಂಟು ರೋಗ ಅಂತ ಅಂದ್ಬಿಟ್ಟು ಈ April 20 2020 ನಮ್ಮ ಕನಕಪುರ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಏನು ಹೇಳ್ತೀವಿ ನಾವೀಗ, ಕನಕಪುರ ತಾಲೂಕಿನ ಕಬ್ಬಾಳ ಹೊಸಹಳ್ಳಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಈಗ ಒಂದು ಕಾಯಿಲೆ ಪತ್ತೆ ಆಯಿತು. ಇದು ಒಂದು ವಿದೇಶಿ ಕಾಯಿಲೆ, ಇದು ನಮ್ಮ ಭಾರತದ ವಿವಿಧ ರಾಜ್ಯಗಳಲ್ಲಿ 2019 ಈ ಕಾಯಿಲೆ ಬಂದಿತ್ತು. ಇದು ಏನಪ್ಪ ಅಂತಂದ್ರೆ ಆರ್ದ್ರತೆ ಹೆಚ್ಚಾಗಿರುವ ಒಂದು ಸಮಯದಲ್ಲಿ, ಅಂದ್ರೆ ಮಳೆಗಾಲಕ್ಕೆ ಮುನ್ನ, ನಮ್ಮ ಸ್ವಲ್ಪ ಬೇಸಿಗೆನೇ ಇರುತ್ತದೆ, ಸ್ವಲ್ಪ ಮಳೆಗಾಲ ಶುರುವಾಗಿರ್ತದೆ, ಈ ಒಂದು ಸಮಯದಲ್ಲಿ ಈ ಕೀಟಗಳು ಅಂದ್ರೆ ಉಣ್ಣೆಗಳಿರ್ಬೋದು ನೊಣಗಳಿರ್ಬೋದು ಅವನ್ನು ಸಂವರ್ಧನೆಗೊಂಡು ಆ ಕೀಟಗಳ ಹಾವಳಿ ಹೆಚ್ಚಾದಾಗ ಕೀಟಗಳಿಂದ ಹರಡುವಂತ ಒಂದು ಈ ಕಾಯಿಲೆ ಅಂತ ಹೇಳ್ಬೋದು, ಚರ್ಮಗಂಟು ರೋಗ. ಇದಕ್ಕೆ ನಮ್ಮ ಭಾರತದಲ್ಲಿ ಈಗಾಗಲೇ ಪರಿಣಾಮಕಾರಿ ಲಸಿಕೆಯ ಲಭ್ಯತೆ ಇದೆ. ಈ ಕುರಿ ಸಿಡುಬು ಅಥವಾ ಮೇಕೆ ಸಿಡುಬುಗಾಗಿ ಉಪಯೋಗಿಸುವಂತ ಲಸಿಕೆಯನ್ನೇ ಈ ಚರ್ಮಗಂಟು ರೋಗದ ವಿರುದ್ಧ ನಾವು ಪ್ರಯೋಗಿಸಿ ಅದು ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ. ಈ ಕಾಯಿಲೆಯನ್ನು ನಾವು ಸಂಪೂರ್ಣವಾಗಿ ಹತೋಟಿಯಲ್ಲಿ ಇಟ್ಟಿದ್ದೇವೆ. ಇನ್ನೇನು ನಾವು ನಿರ್ಮೂಲನೆ ಮಾಡಬೇಕು ಅನ್ನೋ ಒಂದು ದಿಸೆಯಲ್ಲಿ ಕೂಡ ನಾವು ಇದೋಪಾದಿಯಲ್ಲಿ ನಾವು ಕಾರ್ಯೋನ್ಮುಖರಾಗಿದ್ದೇವೆ. ಇದಿಷ್ಟು ಎರಡು ಕಾಯಿಲೆಗಳು ವೈರಾಣುವಿನಿಂದ ಬರೋ ಕಾಯಿಲೆ. ಆದರೆ ಇನ್ನು ಅತಿ ಮುಖ್ಯವಾಗಿ ಜಾನುವಾರುಗಳಲ್ಲಿ ಕಂಡುಬರುವ, ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ, ಮನುಷ್ಯರಿಗೂ ಹರಡಬಹುದಾದಂಥ ಒಂದು ಕಾಯಿಲೆ ಯಾವುದಪ್ಪ ಅಂದರೆ ಈ ಬ್ರುಸಲೋಸಿಸ್ ಅಥವಾ ಕಂದು ರೋಗ ಅಂತ ನಾವು ಹೇಳ್ತೀವಿ. ಯಾಕೆ ಇದು ಅಷ್ಟೊಂದು ಮುಖ್ಯ, ಮನುಷ್ಯರಿಗೆ ಹರಡಬಹುದಾದ ಕಾಯಿಲೆ ನಾವು ಅಂತ ಮುಖ್ಯನೋ, ಯಾಕಂದರೆ ನಾವು ಪಶುವೈದ್ಯರು ಅಥವಾ ಪಶು ಪರಿಚಾರಕರು ಆಗಿರ್ಬೋದು, ಕಸಾಯಿಖಾನೆಯಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿ ಆಗ್ಬೋದು, ನಮ್ಮ ರೈತ ಬಾಂಧವರೇ ಆಗ್ಬೋದು, ಅಥವಾ ಇನ್ನಿತರ ಪ್ರಯೋಗಾಲಯ ಸಿಬ್ಬಂದಿ ಆಗ್ಬೋದು, ಪಶುವೈದ್ಯಕೀಯ ವೃತ್ತಿಯಲ್ಲಿ ತೊಡಗಿರುವಂಥ ಯಾರೇ ಒಂದು ಮಂದಿ ಆಗ್ಬೋದು, ಈ ಕಾಯಿಲೆಗೆ ಸುಲಭವಾಗಿ ತುತ್ತಾಗುವಂಥ ಸಾಧ್ಯತೆಗಳಿರ್ತದೆ. ಅದಷ್ಟೇ ಅಲ್ಲದೆ ಈ ಒಂದು ಹೈನುಗಾರಿಕೆಗೆ ಇದು ಒಂದು ಮಾರಕವಾದ ಕಾಯಿಲೆ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಈ ಕಾಯಿಲೆಯಿಂದ ಸಂಪರ್ಕ ಹೊಂದಬಹುದಾದ ದನ, ಎಮ್ಮೆ, ಕುರಿ, ಮೇಕೆ, ಹಂದಿ, ಈ ಕಾಯಿಲೆ ಬಂದರೆ ಗರ್ಭಾವಸ್ಥೆಯ ಕೊನೆಯ ಅವಧಿಯಲ್ಲಿ ಅಥವಾ ಕೊನೆ ಹಂತ ಅಂತ ನಾವೇನು ಹೇಳ್ತೀವಿ, ಗರ್ಭಪಾತವಾಗಿ ಈ ರೈತರಿಗೆ ಆರ್ಥಿಕವಾಗಿ ಇದರಿಂದ ತುಂಬ ಕಷ್ಟ ನಷ್ಟಗಳು ಆಗ್ತವೆ. ಅಷ್ಟೇ ಅಲ್ಲ, ಈ ಒಂದು ಕಾಯಿಲೆಯಿಂದ ಒಮ್ಮೆ ಗರ್ಭಪಾತ ಆದರೆ ಮಾಸು ಅಥವಾ ಆ ಒಂದು ಭ್ರೂಣದ ಚೀಲ ಅಥವಾ ಜರಾಯು ಅಂತ ಏನು ಹೇಳ್ತೀವಿ ಅದು ಹೊರಗಡೆ ಬೀಳಲ್ಲ. ಅದು ಹಾಗಾಗಿ ಒಮ್ಮೆ ಈ ಕಾಯಿಲೆಯಿಂದ ಬಳಲಿದ್ದೆ ಆದರೆ ಆ ರಾಸುವು ಪದೇ ಪದೇ ಗರ್ಭ ಕಟ್ಟದೆ ರೈತನಿಗೆ ಸತಾಯಿಸ್ತಾ ಇರ್ತದೆ. ಅನೇಕ ಬಾರಿ ನಾವು ಗರ್ಭದಾನ ಮಾಡಿದ್ರು ಕೂಡ ಅಥವಾ ಅದು ಬಂಜೆತನ ಕಾಡುಬಿಟ್ಟು ಈ ರೈತರಿಗೆ ಇದು ಒಂದು ಹೊರೆ ಆಗಿ ಅದನ್ನು ಬರಡ ರಾಸು ಆಗಿ ಪರಿವರ್ತನೆ ಆಗಿ ಇದರಿಂದ ರೈತನಿಗೆ ಆರ್ಥಿಕವಾಗಿ ನಷ್ಟ ಉಂಟಾಗುತ್ತೆ. ಇದಷ್ಟೇ ಅಲ್ಲದೆ ಆ ಒಂದು ಒಮ್ಮೆ ಬ್ರುಸಲೋಸಿಸ್ ಅಥವಾ ಕಂದು ರೋಗ ಬಂದ ಒಂದು ಹಸುವಿನಿಂದ ಬರುವ ಹಾಲಾಗ್ಬೋದು, ಅದು ಪ್ಯಾಶ್ಚರೀಕರಿಸದೆ ನಾವು ಉಪಯೋಗಿಸಿದ್ದೆ ಆದರೆ, ಅಥವಾ ಮೇಕೆಗಳಿಂದ ಕೆಲವರು ಹಾಲನ್ನು ನೇರವಾಗಿ ಹಸಿ ಹಾಲನ್ನು ಕುಡಿಯೋ ಒಂದು ಪದ್ಧತಿ ನಮ್ಮ ಉತ್ತರ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಹಾಲಿನ ಮುಖಾಂತರ ಅಂದರೆ ಹಸಿ ಹಾಲಿನ ಸೇವಿಸಿದ್ರೆ ಮಾತ್ರ ಪ್ಯಾಶ್ಚರೀಕರಿಸಿದ ಹಾಲಿನಿಂದ ಈ ಕಾಯಿಲೆ ಬರುವುದಿಲ್ಲ. ಇನ್ನು ಗರ್ಭಕೋಶದ ಸ್ರವಿಕೆ ಆಗ್ಬೋದು, ಕಲುಷಿತ ಮೇವು ನೀರಿನಿಂದ ಈ ಕಾಯಿಲೆ ಬೇರೆ ದನಗಳಿಗೆ, ಕುರಿ ಮೇಕೆಗಳಿಗೆ ಅಥವಾ ಮನುಷ್ಯರಿಗೂ ಕೂಡ ಹರಡುವಂಥ ಒಂದು ಸಾಧ್ಯತೆ ಹೆಚ್ಚಾಗಿರುತ್ತದೆ. ಇನ್ನು ಇದಕ್ಕೆ ಲಸಿಕೆ ಇದೆಯಾ? ಹೌದು, ಇದಕ್ಕೆ ಒಂದು ಪರಿಣಾಮಕಾರಿ ಲಸಿಕೆ ಇದೆ. ಇದು ಒಂದು ಜೀವಂತ ಲಸಿಕೆ. ಇದು ವಿಶೇಷತೆ ಏನಪ್ಪಾ ಅಂದರೆ ಕೇವಲ ಹೆಣ್ಣು ಕರುಗಳಿಗೆ ಮಾತ್ರ ಈ ಒಂದು ಲಸಿಕೆಯನ್ನು ಕೊಡಬೇಕಾಗುತ್ತೆ. ಆ ಹೆಣ್ಣು ಕರುಗಳಿಗೆ ಕೊಡುವ ಒಂದು ಅವಧಿ ತುಂಬಾನೇ ಮುಖ್ಯ ಆಗ್ತದೆ. 4-8 ಅವಧಿಯಲ್ಲಿ ಇರುವಂಥ ಹೆಣ್ಣು ಕರುಗಳಿಗೆ ಮಾತ್ರ ಈ ಲಸಿಕೆಯನ್ನು ಕೊಡಬೇಕು. ವರ್ಷಕ್ಕೆ 2 or 3 ಬಾರಿ ನಮ್ಮ ಪಶುವೈದ್ಯ ಸಂಸ್ಥೆಗಳಿಂದ ಅಥವಾ ಕರ್ನಾಟಕ ಹಾಲು ಮಹಾಮಂಡಳಿಯಿಂದ ನಮ್ಮ ಎಲ್ಲ ಪಶುವೈದ್ಯರು ಅಥವಾ ಸಿಬ್ಬಂದಿಗಳು ಆ ಒಂದು ಗ್ರಾಮಕ್ಕೆ ಭೇಟಿ ನೀಡಿ ಆ ಒಂದು ಗ್ರಾಮದಲ್ಲಿ ಇರಬಹುದಾದಂಥ 4-8 ಒಂದು ಹೆಣ್ಣು ಕರುಗಳಿಗೆ ಈ ಒಂದು ಲಸಿಕೆಯನ್ನು ಕೊಡ್ತಾರೆ. ಅದನ್ನು ದಯಮಾಡಿ ಎಲ್ಲ ರೈತ ಬಾಂಧವರು ಸ್ವೀಕರಿಸಬೇಕು. ಇನ್ನು ವಯಸ್ಕ ರಾಸುಗಳಿಗೆ ಆಗಲಿ ಅಥವಾ ಗಂಡು ಕರುಗಳಿಗೆ ಆಗಲಿ ಈ ಲಸಿಕೆಯನ್ನು ಯಾವುದೇ ಕಾರಣಕ್ಕೂ ಕೊಡುವಂತಿಲ್ಲ. ಇದನ್ನು ತಾವು ವಿಶೇಷ ಒಂದು ಪರಿಗಣಿಸಬೇಕಾಗುತ್ತೆ. ಇದು ಈ ಮೂರು ಕಾಯಿಲೆಗಳು ಏನು, ಚರ್ಮಗಂಟು ರೋಗ ಆಗಿರ್ಬೋದು, ಕಾಲುಬಾಯಿ ಜ್ವರ ಇರ್ಬೋದು, ಅಥವಾ ಕಂದು ರೋಗ ಇರ್ಬೋದು, ಇದು ಒಂದು ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮದಡಿಯಲ್ಲಿ ಬರೋದ್ರಿಂದ ಎಲ್ಲ ರೈತ ಬಾಂಧವರು ಈ ಲಸಿಕೆಗಳನ್ನು ಕಡ್ಡಾಯವಾಗಿ ಅರ್ಹ ಜಾನುವಾರುಗಳಿಗೆ ಕೊಡಿಸಿ ಈ ರೋಗಗಳನ್ನು ತಡೆಗಟ್ಟಿಸಿ ತಮ್ಮ ಆರ್ಥಿಕ ಮಟ್ಟವನ್ನು ಅವರು ಸುಧಾರಿಸ್ಕೊಳ್ಬೋದಾಗಿದೆ. ಇನ್ನು ಕೆಲವೊಂದು ಬೇರೆ ಕಾಯಿಲೆಗಳಿದ್ದಾವೆ. ನಮ್ಮಲ್ಲಿ ನೆರಡಿ ರೋಗ ಅಂತ ಬರ್ತದೆ, ಆಂಥ್ರಾಕ್ಸ್ ಕಾಯಿಲೆ ಅಂತ ಹೇಳ್ತೀವಿ ನಾವು ಅದನ್ನು. ಇದು ಕೂಡ ಮನುಷ್ಯನಿಗೆ ಹರಡಬಹುದಾದ ಒಂದು ಪ್ರಮುಖ ಸಾಂಕ್ರಾಮಿಕ ರೋಗ. ಇದು ಯಥೇಚ್ಛವಾಗಿ ದನ ಎಮ್ಮೆಗಳ

0: ಅಲ್ಲದೆ ಕುರಿ ಮತ್ತು ಮೇಕೆಗಳಲ್ಲೂ ಕೂಡ ಒಂದು ಕಂಡುಬರಬಹುದಾದ ಅತ್ಯಂತ ಸಾಮಾನ್ಯ ಕಾಯಿಲೆ ಅಲ್ಲದೆ ಇದ್ರೂ ಆಗಿಂದಾಗೆ ನಮ್ಮ ರಾಜ್ಯದಲ್ಲಿ ವರದಿಯಾಗಿದೆ ಅಂತ ಕೂಡ ನಾವು ಹೇಳ್ಬೋದಾಗುತ್ತೆ. ಮತ್ತೊಂದು ವಿಶೇಷತೆ ಈ ಒಂದು ರೋಗಾಣುವಿದೆ ಅಂತಂದರೆ ಇದು ಶುಷ್ಕ ಹವಾಮಾನದಲ್ಲಿ ಅಂದರೆ ಡ್ರೈ ಎನ್ವಿರಾನ್ಮೆಂಟ್ ಅಂತ ಏನು ಹೇಳ್ತೀವೋ ಇದರಲ್ಲಿ ಈ ರೋಗಾಣು ಬದುಕಿ ಉಳಿಯಬಹುದಾದ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಅದು ಬೀಜದ ರೂಪಕ್ಕೆ ಪರಿವರ್ತನೆ ಆಗ್ತದೆ. ಅಂದರೆ ನಾವು ಸ್ಪೋರ್ಸ್ ಅಂತ ನಾವೇನು ಕರಿತೀವಿ ಆ ಬೀಜದ ರೂಪಕ್ಕೆ ಪರಿವರ್ತನೆಗೊಂಡು ಅನೇಕ ವರ್ಷಗಳವರೆಗೆ ಈ ಶುಷ್ಕ ಹವಾಮಾನದಲ್ಲಿ ಆಗ್ಬೋದು ಅಥವಾ ಮಣ್ಣಿನಲ್ಲಿ ಇದು ಬದುಕಿ ಉಳಿಬಹುದಾಗಿದ್ದು ಮಳೆಗಾಲದ ಶುರುವಾಗಿ ಬಂದಾಗ ಇದು ಬಹುದೂರವಾಗಿ ನೀರಿನಲ್ಲಿ ನದಿ ಮುಖಜ ಭೂಮಿಗಳಿಗೆ ಅಥವಾ ಒಂದು ಏನೋ ಆ ಒಂದು ತೇವಾಂಶ ಇರುವಂಥ ಜಾಗದಲ್ಲಿ ಹೋಗಿ ಅದೇ ರೀತಿಯಲ್ಲಿ ಮಣ್ಣಿನಲ್ಲಿ ನಾವೇನು ಮಣ್ಣಿನ ಸಾರಾಂಶದಲ್ಲಿ ಆಲ್ಕಲಿನಿಟಿ ಅಥವಾ ನಾವು ಕ್ಷೀರ ಮಣ್ಣು ಅಂತ ಏನು ಹೇಳ್ತೀವಿ ನಾವು ಆ ಒಂದು ಮಣ್ಣಿನಲ್ಲಿ ಇದು ಬಹುಕಾಲದ ಒಳಗೆ ಉಳಿಯುತ್ತದೆ. ಅಷ್ಟೇ ಏಕೆ ಈ ಒಂದು ಆಂಥ್ರಾಕ್ಸ್ಗೆ ಅಥವಾ ನೆರಡೆ ರೋಗಕ್ಕೆ ಕಾರಣವಾದ ಒಂದು ಕ್ರಿಮಿ ಏನಿದೆಯೋ ಇದನ್ನು ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜೈವಿಕ ಶಸ್ತ್ರಾಸ್ತ್ರಗಳು ಆಗಿ ಬಯಾಲಾಜಿಕಲ್ ವಾರ್ಫೇರ್ ಅಂತ ಕರಿತೀವಿ ಅದಕ್ಕೂ ಕೂಡ ಒಂದು ಉಪಯೋಗಿಸಿರುವ ನಿದರ್ಶನಗಳು ಕೂಡ ಕಂಡು ಬಂದಿದೆ. ಆದ್ದರಿಂದ ಈ ಕಾಯಿಲೆಗೆ ಲಸಿಕೆಯ ಲಭ್ಯತೆ ಇದ್ದು ರೋಗಸ್ಥಾನಿಕ ಪ್ರದೇಶಗಳು ಅಂದರೆ ಆಗಿಂದಾಗೆ ಪದೇ ಪದೇ ಅದೇ ವರ್ಷದಲ್ಲಿ ರೋಗ ಎಲ್ಲಿ ಕಂಡು ಬರ್ತಾ ಇದೆಯೋ ಆ ಪ್ರದೇಶಗಳಲ್ಲಿ ಕಡ್ಡಾಯವಾಗಿ ಮತ್ತು ಬೇರೆ ಪ್ರದೇಶಗಳಲ್ಲಿ ವರ್ಷಕ್ಕೆ ಒಮ್ಮೆ ಇದನ್ನು ಲಸಿಕೆಯನ್ನು ಹಾಕಿಸಿಕೊಂಡಿದ್ದಾಗಿದ್ದಲ್ಲಿ ಈ ಕಾಯಿಲೆಯಿಂದ ನಮ್ಮ ಜಾನುವಾರುಗಳು ದನ ಎಮ್ಮೆ ಕುರಿ ಮೇಕೆಗಳನ್ನು ನಾವು ಸಂರಕ್ಷಣೆ ಮಾಡಬೇಕು. ಮತ್ತು ಸತ್ಯ ಕಳೆಬರವನ್ನು ನಾವು ಯಾವುದೇ ರೀತಿಯಲ್ಲಿ ಅದನ್ನು ಪರೀಕ್ಷೆಗೆ ಒಳಪಡಿಸಬಾರದು. ಸೂಕ್ತವಾಗಿ ವಿಲೇವರಿ ಮಾಡಬೇಕು. ಆಳವಾದ ಮಣ್ಣಿನ ಗುಂಡಿಗಳಲ್ಲಿ ಅದನ್ನು ಉಣಬೇಕು. ಮತ್ತು ಇದು ಮನುಷ್ಯರಿಗೆ ಹರಡಬಹುದಾದ ಒಂದು ಕಾಯಿಲೆ ಆಗಿರೋದ್ರಿಂದ ಯಾವುದೇ ರೀತಿಯಲ್ಲಿ ಇದನ್ನು ಮರಣೋತ್ತರ ಪರೀಕ್ಷೆಗೆ ಈ ಒಂದು ಕಳೆಬರವನ್ನು ಒಳಪಡಿಸಬಾರದು. ರೈತರು ಕೂಡ ಇದರಿಂದ ಬರುವಂಥ ಹಾಲು ಅಥವಾ ಮಾಂಸವನ್ನು ಯಾವುದೇ ರೀತಿಯಲ್ಲಿ ಕಡ್ಡಾಯವಾಗಿ ಸೇವಿಸಲೇಬಾರದು ಅಂತ ನಾನು ಅವರಿಗೆ ಈ ಮೂಲಕ ತಿಳಿಪಡಿಸ್ತೀನಿ. ಇನ್ನು ಮುಂದುವರೆದು ಹೇಳಬೇಕಂದ್ರೆ ಈ ನಮಗೆ ಸಾಮಾನ್ಯವಾಗಿ ದನಗಳಲ್ಲಿ ಒಳ್ಳೆ ಒಳ್ಳೆ ಓರಿಗಳು ಕಟ್ಟಿರ್ತೀರ ಕಟ್ಟಿರ ಜಾತ್ರೆಗಳಿಗೆ ವಿಶೇಷವಾಗಿ ನಮ್ಮ ಒಂದು ಇದಕ್ಕೆ ಅಲ್ಲಿ ಸಾಮಾನ್ಯವಾಗಿ ಕಂಡು ಬರುವ ಕಾಯಿಲೆ ಅಂದರೆ ಚಪ್ಪೆ ರೋಗ ಅಂತ ನಾವು ಕರಿತೀವಿ. ಈ ಚಪ್ಪೆ ರೋಗ ಅಥವಾ ಚಪ್ಪೆಯ ಉರಿಯೂತ ಅತ್ಯಂತ ತೀವ್ರತರವಾದ ಒಂದು ಕಾಯಿಲೆ. ಏನು ತೀವ್ರತರವಾದ ಕಾಯಿಲೆ ಅಂದರೆ ನಮ್ಮ ಈ ಓರಿಗಳು ಅಥವಾ ದಷ್ಟಪುಷ್ಟವಾಗಿ ಬೆಳೆದಿರುವಂಥ ರಾಸುಗಳು ಏನಾಗಿರ್ತವೆ ಅಂದರೆ ಹಿಂದಿನ ದಿವಸ ಆರೋಗ್ಯವಾಗಿ ಮೆಲುಕು ಹಾಕ್ಕೊಂಡಿರ್ತವೆ, ಮರು ದಿವಸ ಕೊಟ್ಟಿಗೆಯಲ್ಲಿ ಹೋಗಿ ನೋಡಿದ ತಕ್ಷಣವೇ ಅವು ಹಠಾತ್ತಾಗಿ ಸಾವು ಸಂಭವಿಸಿರ್ತವೆ. ಇದಕ್ಕೆ ಕಾರಣವಾದ ಒಂದು ಕಾಯಿಲೆ ನಿರ್ವಾತ ಪ್ರದೇಶದಲ್ಲಿ ಮಾತ್ರ ಬದುಕಿ ಉಳಿಯಬಹುದಾದಂಥ ಕ್ಲಾಸ್ಟಿಡಿಯಂ ಚೌವೈ ಅಂತ ಒಂದು ಇವ ರೋಗಾಣು. ಇದಕ್ಕೆ ಕೂಡ ಲಸಿಕೆಯ ಲಭ್ಯತೆ ಇದ್ದು ಇದು ಸ್ಥಾನಿಕ ಪ್ರದೇಶಗಳಲ್ಲಿ ವರ್ಷಕ್ಕೆ ಎರಡು ಬಾರಿ ಲಸಿಕೆ ಕೊಡಬೇಕು. ಅನೇಕ ಕಡೆ ಇದೊಂದು ವರ್ಷಕ್ಕೆ ಒಮ್ಮೆ ಬಾರಿ ಲಸಿಕೆ ಕೊಟ್ಟು ಇದರಿಂದ ಮತ್ತೆ ಮತ್ತೆ ಕಾಯಿಲೆ ಬರುವಂಥ ಒಂದು ಸಂದರ್ಭ ಇರೋದ್ರಿಂದ ಇದು ಒಂದು ನಿರ್ಜೀವ ಲಸಿಕೆ, ಕೇವಲ 4-6 ತಿಂಗಳ ಮಾತ್ರ ಇದಕ್ಕೆ ರಕ್ಷಣೆ ಕೊಡ್ತದೆ. ಹಾಗಾಗಿ ಸ್ಥಾನಿಕ ಪ್ರದೇಶಗಳಲ್ಲಿ ವರ್ಷಕ್ಕೆ ಎರಡು ಬಾರಿ ಈ ಲಸಿಕೆಯನ್ನು ಕೊಡಬೇಕಾಗುತ್ತೆ. ಇನ್ನು ಚಳಿಗಾಲದ ಮುಂದೆ ಶುರುವಾಗೋಕ್ಕೆ ಮೊದಲೇ ಅಥವಾ ಮಳೆಗಾಲ ಶುರುವಾಗೋಕ್ಕೆ ಮೊದಲೇ ಮತ್ತೊಂದು ತೀವ್ರತರವಾದ ಕಾಯಿಲೆ ಪ್ರಮುಖವಾಗಿ ಎಮ್ಮೆಗಳಲ್ಲಿ ಮತ್ತು ದನಗಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವಂಥ ಒಂದು ದನಗಳಲ್ಲಿ ಕಂಡುಬರುವ ಕಾಯಿಲೆ ಏನಪ್ಪಾ ಅಂತಂದರೆ ಗಳಲೆ ರೋಗ ಅಂತ ನಾವು ಕರಿತೀವಿ. ಗಳಗಂಡ ಅಂತ ಕೂಡ ಹೇಳ್ತಾರೆ. ಇದನ್ನು ಎಮರಜಿಕ್ ಸೆಪ್ಟಿಸಿಮಿಯಾ ಅಂತ ಕೂಡ ಹೇಳ್ತಾರೆ. ಇದಕ್ಕೆ ನಮ್ಮ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ, ನಮ್ಮದೇ ರಾಜ್ಯ ಸರ್ಕಾರದ ಒಡನಾಟ ಸಂಸ್ಥೆ ಆಗಿರುವುದು ಪಶುವೈದ್ಯಕೀಯ ವಿಶ್ವವಿದ್ಯಾಲಯದ ಅಡಿಯಲ್ಲಿರುವ ಸಂಸ್ಥೆಯಲ್ಲಿ ಪರಿಣಾಮಕಾರಿ ಲಸಿಕೆಗಳ ಲಭ್ಯತೆ ಇದ್ದು ಸ್ಥಾನಿಕ ಪ್ರದೇಶಗಳಲ್ಲಿ ವರ್ಷಕ್ಕೆ ಎರಡು ಬಾರಿ, ಉಳಿದಂತೆ ಬೇರೆ ಒಂದು ಪ್ರದೇಶಗಳಲ್ಲಿ ವರ್ಷಕ್ಕೆ ಒಮ್ಮೆ ಲಸಿಕೆಯನ್ನು ಹಾಕಬೇಕಾಗುತ್ತೆ.
1: ತುಂಬಾ ಸಂತೋಷ ಡಾಕ್ಟರ್ ವೀರೇಗೌಡ ಅವರೇ. ಈಗ ಡಾಕ್ಟರ್ ವೀರೇಗೌಡ ಅವರೇ, ಇಷ್ಟೆಲ್ಲ ಕಾಯಿಲೆಗಳಿಗೆ ಲಸಿಕೆಗಳ ಲಭ್ಯತೆ ಇರುತ್ತಾ? ಇದನ್ನು ಅಷ್ಟು ತಯಾರು ಮಾಡಿರ್ತಾರ ಬೇರೆ ಬೇರೆ ರೋಗಕ್ಕೆ, ಇದ್ರ ಬಗ್ಗೆ ಹೇಳಿ.
0: ಹೌದು ನೋಡಿ, ಈಗಾಗಲೇ ಹೇಳ್ದಂಗೆ ನಮ್ಮ ರಾಜ್ಯ ಸರ್ಕಾರದ ಮತ್ತು ಪಶುವೈದ್ಯಕೀಯ ವಿಶ್ವವಿದ್ಯಾಲಯದ ಅಡಿಯಲ್ಲಿರುವ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಲ್ಲಿ ಈ ಕಾಲುಬಾಯಿ ಜ್ವರದ ರೋಗದ ವಿರುದ್ಧ ಲಸಿಕೆ ಒಂದನ್ನು ಬಿಟ್ಟು ಇನ್ನು ಉಳಿದೆಲ್ಲ ಲಸಿಕೆಗಳು ಚರ್ಮಗಂಟು ರೋಗದ ವಿರುದ್ಧ ಇರ್ಬೋದು ಅಥವಾ ಗಳಲೆ ರೋಗ ಇರ್ಬೋದು ಚಪ್ಪೆ ರೋಗ ಇರ್ಬೋದು ಈ ಎಲ್ಲ ರೋಗಗಳ ವಿರುದ್ಧ ನಮ್ಮದೇ ಸಂಸ್ಥೆಯಿಂದ ಈ ಒಂದು ಲಸಿಕೆಗಳನ್ನು ನಾವು ತಯಾರು ಮಾಡ್ತಾ ಇದ್ದೀವಿ. ಈ ಕಾಲುಬಾಯಿ ರೋಗದ ವಿರುದ್ಧ ಮತ್ತು ಕಂದು ರೋಗದ ವಿರುದ್ಧ ನಮ್ಮ ಕೇಂದ್ರ ಸರ್ಕಾರಗಳು ರಾಜ್ಯ ಸರ್ಕಾರಗಳ ಅನುದಾನದ ಅಡಿಯಲ್ಲಿ ಉಚಿತವಾಗಿ ರೈತರ ಮನೆ ಬಾಗಿಲಿಗೆ ಈ ಲಸಿಕೆಗಳನ್ನು ಸರಬರಾಜು ಮಾಡ್ತಾ ಇದ್ದಾರೆ. ಕೆಲವೊಂದು ಲಸಿಕೆಗಳನ್ನು ನಾವು ವರ್ಷಕ್ಕೆ ಒಮ್ಮೆ ಕೊಟ್ಟರೆ ಸಾಕು, ಚರ್ಮಗಂಟು ರೋಗಕ್ಕೆ ಇರ್ಬೋದು ಅಥವಾ ಒಂದು ಸಿಡುಬು ರೋಗಕ್ಕೆ ಇರ್ಬೋದು. ಆದರೆ ಉಳಿದ ಎಲ್ಲ ಲಸಿಕೆಗಳನ್ನು ವರ್ಷಕ್ಕೆ ಎರಡು ಬಾರಿ ಕೊಡಬೇಕಾಗುತ್ತೆ. ಯಾಕಂದರೆ ಕೆಲವೊಂದು ರೋಗಗಳು ನಮ್ಮಲ್ಲಿ ಈ ಸ್ಥಾನಿಕ ಕಾಯಿಲೆಗಳು ಅಂತ ನಾವೇನು ಕರಿತೀವಿ, ಹಾಗಾಗಿ ಅದನ್ನು ವರ್ಷಕ್ಕೆ ಎರಡು ಬಾರಿ ಕೊಡಬೇಕು. ಆದರೆ ಮತ್ತೊಂದು ನೆನಪಿಟ್ಕೋಬೇಕು, ಕಂದು ರೋಗಕ್ಕೆ ಜೀವಿತಾವಧಿಯಲ್ಲಿ 4-8 ತಿಂಗಳ ಒಳಪಟ್ಟ ಹೆಣ್ಣು ಕರುಗಳಿಗೆ ಜೀವಿತಾವಧಿಯಲ್ಲಿ ಒಮ್ಮೆ ಮಾತ್ರ ಈ ಒಂದು ಲಸಿಕೆ ಕೊಡಬೇಕು.
1: ಆಯಿತು ಡಾಕ್ಟರ್ ವೀರೇಗೌಡ ಅವರೇ, ಈಗ ಕುರಿ ಅಥವಾ ಮೇಕೆಗಳಲ್ಲಿ ಕಂಡುಬರುವಂತಹ ಪ್ರಮುಖ ಕಾಯಿಲೆಗಳು ಮತ್ತು ಅವುಗಳ ಲಸಿಕಾ ಕಾರ್ಯಕ್ರಮಗಳ ಬಗ್ಗೆ ಕೂಡ ಮಾಹಿತಿ ಮಾಡಿಕೊಡಿ.
0: ಅಗತ್ಯವಾಗಿ ನೋಡಿ, ಕೆಲವೊಂದು ರೈತರು ಈ ಹಸು ಎಮ್ಮೆಗಳ ಜೊತೆಗೆ ಅವರ ಒಂದು ಆರ್ಥಿಕ ಈ ಒಂದು ನಮ್ಮ ಕುರಿಯನ್ನ ನಾವು ನಡೆದಾಡುವ ಒಂದು ಬ್ಯಾಂಕ್ ಅಂತ ಕೂಡ ಕರಿತೀವಿ ನಾವು. ಅದೇ ರೀತಿ ಹಾಗಾಗಿ ಅವರು ಕುರಿ ಮೇಕೆಗಳನ್ನ ಸಾಕ್ತಿರ್ತಾರೆ. ಇದಕ್ಕೆ ಪ್ರಮುಖವಾಗಿ ನಮ್ಮಲ್ಲಿ ಈ ಕುರಿ ಮತ್ತು ಮೇಕೆಗಳ ಪ್ಲೇಗ್ ಅಂತ ಕರೆಯುವಂಥ ಒಂದು ತೀವ್ರತರವಾದ ಕಾಯಿಲೆ, PPR ಕಾಯಿಲೆ ಅಂತ ಹೇಳ್ಬೋದು, ಅಥವಾ ಕುರಿ ಮತ್ತು ಮೇಕೆಗಳಲ್ಲಿ ಕಂಡು ಬರುವ ಸಿಡುಬು ರೋಗ ಆಗ್ಬೋದು, ಮತ್ತು ಇತ್ತೀಚೆಗೆ ಅಲ್ಲಿ ಹೆಚ್ಚಾಗಿ ಕಂಡು ಬರುವಂತಿರುವ ಕೀಟಗಳಿಂದನೇ ಹರಡುವಂತಹ ನೀಲಿ ನಾಲಿಗೆ ರೋಗ ಆಗಿರ್ಬೋದು, ಇನ್ನು ಸ್ಥಾನಿಕ ಕಾಯಿಲೆಗಳಾದ ಕರುಳುಬೇನೆ ಅಥವಾ ಎಂಟ್ರೋಟಾಕ್ಸಿಮಿಯಾ ಅಂತ ನಾವು ಹೇಳ್ತೀವಿ, ನೆರಡಿ ರೋಗ ಇಲ್ಲ ಆಂಥ್ರಾಕ್ಸ್ ಕಾಯಿಲೆ ಅಂತ ಹೇಳ್ತೀವಿ. ಅದೇ ರೀತಿ ಈ ದನ ಮತ್ತು ಎಮ್ಮೆಗಳಲ್ಲಿ ಕಂಡು ಬರುವ ಬ್ರುಸಲಾ ರೋಗ ಈ ಕುರಿ ಮತ್ತು ಮೇಕೆಗಳಲ್ಲಿ ಕೂಡ ಕಂಡು ಬರ್ತದವೆ. ವಿಶೇಷವಾಗಿ ಕುರಿ ಮತ್ತು ಮೇಕೆಗಳಲ್ಲಿ ಕಂಡು ಬರುವ ಬ್ರುಸಲಾ ರೋಗವೇ ಮನುಷ್ಯನಿಗೆ ಅತಿ ಆತಂಕಕಾರಿಯಾಗಿ ಕೂಡ ಕಂಡು ಬರ್ತಾ ಇದೆ. ಈ ತರ ಅನೇಕ ಕಾಯಿಲೆಗಳು ನಮ್ಮ ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಇನ್ನು ಮೊಟ್ಟ ಮೊದಲನೇ ಬಾರಿಗೆ ನಾನು ಈಗಾಗಲೇ ಹೇಳ್ದಂಗೆ ಕುರಿ ಮತ್ತು ಮೇಕೆಗಳ ಪ್ಲೇಗ್ ಅಂತ ನಾವೇನು ಕರಿತೀವಿ, PPR ಕಾಯಿಲೆ ಇದು ಅತ್ಯಂತ ಸಾಂಕ್ರಾಮಿಕ ಕಾಯಿಲೆ, ಆರ್ಥಿಕವಾಗಿ ದಿವಾಳಿಗೊಳಿಸುವಂಥ ಒಂದು ಪ್ರಮುಖವಾದ ಕಾಯಿಲೆ. ಇದು ರೋಗಗ್ರಸ್ತ ಕುರಿ ಮತ್ತು ಮೇಕೆಗಳಲ್ಲಿ ಅತಿಯಾದ ಕೆಮ್ಮು ಮತ್ತು ಜ್ವರ ಕೂಡ ಅತಿಯಾಗಿರ್ತದೆ, ಉಸಿರಾಟದ ತೊಂದರೆ ಆಗಿರ್ತದೆ, ಬೇದಿ ಮತ್ತು ಮೂಗಿನಿಂದ ಸ್ರವಿಸುವಿಕೆ ಈ ರೋಗದ ಪ್ರಮುಖ ಚಿಹ್ನೆಗಳು ಅಂತ ನಾವು ನೋಡ್ಬೋದು. ಆದರೆ ಇದು ಒಂದು ಪ್ರಾಣಿಜನ್ಯ ರೋಗವಲ್ಲ. ಈ PPR ಕಾಯಿಲೆ ಮನುಷ್ಯರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಕೊಡುವಂಥದ್ದು, ಹರಡುವಂಥದ್ದು ಯಾವುದೇ ರೀತಿಯಲ್ಲಿ ಇಲ್ಲ. ಈ ಒಂದು ಕಾಯಿಲೆಗೆ ಹತೋಟಿಯಲ್ಲಿ ಇಟ್ಟಿದ್ದು ನಾವು, ಇದಕ್ಕೆ ಒಂದು ಕಾರಣ ಏನಪ್ಪ ಅಂದರೆ ಸದೃಢವಾದ ಲಸಿಕೆಗಳ ಲಭ್ಯತೆ ಇರೋದ್ರೆ ಇದಕ್ಕೆ ಒಂದು ವಿಶೇಷವಾದ ಒಂದು ಅನುಕೂಲ. ನಮ್ಮದೇ ಆದ IHNDUBIಯಿಂದ ಈ ಒಂದು ಕಾಯಿಲೆಗೆ ಲಸಿಕೆಯನ್ನು ತಯಾರು ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಜಾನುವಾರು ಆರೋಗ್ಯ ಮತ್ತು ರೋಗ ನಿಯಂತ್ರಣ ಕಾರ್ಯಕ್ರಮದಡಿಯಲ್ಲಿ ಭಾರತ ಸರ್ಕಾರ ಇದಕ್ಕೆ ಸಂಪೂರ್ಣ ಅನುದಾನ ಕೊಡ್ತಾ ಇದ್ದಾರೆ. ಈ ಕಾಯಿಲೆಯನ್ನು ನಾವು ಅತ್ಯಂತ ಯಶಸ್ವಿಯಾಗಿ ಈಗಾಗಲೇ ನಿಯಂತ್ರಣದಲ್ಲಿ ಇಟ್ಟಿದ್ದೇವೆ. ಒಂದು ಸಂತೋಷದ ವಿಷಯ ಏನಪ್ಪ ಅಂತಂದರೆ, ಇನ್ನು ಕೆಲವೇ ವರ್ಷಗಳಲ್ಲಿ ನಮ್ಮ ಭಾರತ ದೇಶ ಈ ಕಾಯಿಲೆಯಿಂದ ಮುಕ್ತವಾಗಿದೆ ಅಂತ ನಾವು ಕೂಡ ಘೋಷಿಸುವತ್ತ ನಾವು ದಿಟ್ಟವಾದ ಹೆಜ್ಜೆಯನ್ನು ಇಟ್ಟಿದ್ದೇವೆ. ಇನ್ನು ಈ ಒಂದು ಕುರಿ ಮತ್ತು ಮೇಕೆ ಸಿಡುಬು ನಮ್ಮಲ್ಲಿ ಹೇಗೆ ಮನುಷ್ಯರಿಗೆ ಸಿಡುಬು ಅಥವಾ ಕೋಳಿಗಳಲ್ಲಿ ಸಿಡುಬು ಬರ್ತಾ ಇತ್ತೋ ಅದೇ ರೀತಿ ಕುರಿ ಮೇಕೆ ಸಿಡುಬು ಕೂಡ ಅನೇಕ ವರ್ಷಗಳಿಂದ ಕಂಡು ಬರ್ತಾ ಇದೆ. ಬಟ್ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ, ಇಲ್ಲಿ ಈ ಮೊದಲು ಸಿಡುಬು ರೋಗಗಳು ಈ ಕುರಿ ಮತ್ತು ಮೇಕೆಗಳಲ್ಲಿ ಚರ್ಮದ ಹೊರಗೆ ಮತ್ತು ಹೊರ ಮೇಯಿಗಷ್ಟೇ ಸೀಮಿತವಾಗಿ ಕಂಡು ಬರ್ತಾ ಇತ್ತು. ಆದರೆ ಈ ಕುರಿ ಮತ್ತು ಮೇಕೆ ಸಿಡುಬು ರೋಗಾಣು ಅದು ತನ್ನ ಕೋಶದ ಆಯ್ಕೆಯಲ್ಲಿ ಬದಲಾವಣೆ ಮಾಡಿಕೊಂಡಿದೆ. ಅದನ್ನು ನಾವು ಟ್ರೋಪಿಸಮ್ ಅಂತ ಕರಿತೀವಿ. ಅಂದರೆ ಕೇವಲ ಚರ್ಮ ಅಥವಾ ಹೊರ ಮೈಗಷ್ಟೇ ಈಗ ಸೀಮಿತವಾಗಿಲ್ಲ, ಉದರ ಜಠರ ಅಥವಾ ಕರುಳಿನ ಅಂಗಾಂಶಗಳಲ್ಲಿ ಈ ಒಂದು ಕುರಿ ಸಿಡುಬು ರೋಗಾಣು ಅತಿ ತೀವ್ರತೆಯಲ್ಲಿ ಈ ರೋಗವನ್ನು ಉಂಟು ಮಾಡ್ತಾ ಇದೆ. ಮತ್ತು ಈ ರೀತಿ ಜಠರಕ್ಕೆ ಅಥವಾ ಕರುಳಿಗೆ ಬರುವಂತಹ ಒಂದು ಕುರಿ ಸಿಡುಬು ಕಾಯಿಲೆ ಬಹುತೇಕ ಮಾರಣಾಂತಿಕವಾಗಿರ್ತದೆ ಗೌಡ್ರ ಇದು. ಮತ್ತೆ ಈ ಒಂದು ಕುರಿ ಸಿಡುಬು ಕಾಯಿಲೆ ಈ ಬೇಸಿಗೆಯ ಮುನ್ನ ಇದು ಶುರುವಾಗ್ತದೆ. ಹಾಗಾಗಿ ನಮ್ಮ ಎಲ್ಲ ರೈತ ಬಾಂಧವರು ಕುರಿಗಾರರು ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲೇ ಈ ಒಂದು ಕುರಿ ಮತ್ತು ಮೇಕೆಗಳಿಗೆ ಕುರಿ ಸಿಡುಬನ್ನ ಲಸಿಕೆ ಹಾಕಿಸ್ಕೋಬೇಕಾಗುತ್ತೆ. ಇದೊಂದು ಜೀವಂತ ಲಸಿಕೆ, ಅತ್ಯಂತ ಪರಿಣಾಮಕಾರಿಯಾದ ಒಂದು ಲಸಿಕೆನೇ ಇರ್ತದೆ ಗೌಡ್ರ ಇದು. ಹಾಗಾಗಿ ಒಮ್ಮೆ ನೀವು ಲಸಿಕೆ ಹಾಕಿಸ್ಕೊಂಡ್ರೆ ವರ್ಷ ಪೂರ್ತಿ ಕೆಲವೊಂದು ಕಡೆ 2 ಅಥವಾ 3 ವರ್ಷಗಳವರೆಗೂ ನಮ್ಮ PPR ಕಾಯಿಲೆ ಅಥವಾ ಕುರಿ ಮೇಕೆ ಸಿಡುಬು ಕಾಯಿಲೆಗಳ ಒಂದು ರಕ್ಷಣಾವಧಿ ತುಂಬಾ ಚೆನ್ನಾಗಿದೆ. ಆದರೆ ಮತ್ತೊಂದು ವಿಶೇಷವಾದ ಒಂದು ಸೂಚನೆ ನಾವು ಕುರಿಗಾರರೇ ಕೊಡ್ತೀನಿ. ಇದು ಅನೇಕ ಕುರಿಗಾರರು ಇದನ್ನು ಒಂದು ತಪ್ಪು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಏನಪ್ಪ ಅಂತಂದ್ರೆ, ಈ ಗರ್ಭಧರಿಸಿದ ಕುರಿಗಳು ಕೂಡ ಈ ಒಂದು ಲಸಿಕೆಗಳನ್ನು ಹಾಕಬಹುದು. ಮರಿ ಹಾಕಿದ ನಂತರ ಈ ಹುಟ್ಟಿದ ಮರಿಗಳಿಗೆ ಈ ಲಸಿಕೆ ಹಾಕಿದ ಕುರಿಗಳ ಗಿಣ್ಣು ಹಾಲು ತದನಂತರ ಕನಿಷ್ಠ ಅಂದರೆ ಒಂದು ವಾರದಿಂದ 10 ದಿವಸ ಅಥವಾ 1 ತಿಂಗಳವರೆಗೂ ಈ ಮರಿಗಳಿಗೆ ಈ ಹಾಲನ್ನು ಕುಡಿಸಲೇಬೇಕು ಕಡ್ಡಾಯವಾಗಿ. ಹಾಗಾಗಿದ್ದರೆ ಮಾತ್ರ ಈ ಮರಿಗಳಿಗೆ ತಾಯಿಗೆ ಹಾಕಿದ ಲಸಿಕೆಗಳ ರೋಗ ನಿರೋಧಕ ಶಕ್ತಿಯನ್ನು ನಾವು ವರ್ಗಾಯಿಸ್ಬೋದು. ನಾನು ಅನೇಕ ಕುರಿಗಾರರನ್ನು ಭೇಟಿ ಮಾಡಿ ವಿಚಾರ ಮಾಡಿದಾಗ ಏನು ಹೇಳ್ತಾರೆ ಅವರು, ಕುರಿ ಮರಿ ಹಾಕಿದ ಮೇಲೆ ಆ ತಾಯಿ ಕುರಿನ ಇವರು ಮೇಯಲಿಕ್ಕೆ ಹೊರಗಡೆ ಅಟ್ಬಿಡ್ತಾರೆ, ಮರಿ ಕುರಿಗೆ ಬೆಳಗ್ಗೆ ಒಮ್ಮೆ ಸಂಜೆ ಒಮ್ಮೆ ಮಾತ್ರ ಈ ಹಾಲನ್ನು ಕುಡಿಸ್ತಾರೆ. ಹಾಗಾಗಿ ಈ ಮರಿಗಳಲ್ಲಿ ಸಾವು ನೋವುಗಳು ಜಾಸ್ತಿ ಆಗ್ತಾ ಇದ್ದಾವೆ, ಮತ್ತೆ ಮರಿಗಳಿಗೆ ರೋಗ ನಿರೋಧಕ ಶಕ್ತಿ
1: ಕಡಿಮೆ
0: ಪರಿಣಾಮಕಾರಿಯಾಗಿ ತಾಯಿ ಕುರಿಯಿಂದ ವರ್ಗಾವಣೆ ಆಗಿರುವುದಿಲ್ಲ. ಹಂಗಾಗಿ 30 ದಿವಸ ಅಥವಾ 45 ದಿವಸದ ಒಳಗಡೆಗೆ ಈ ಸಣ್ಣ ಮರಿಗಳು
1: ನಿರೋಧಕ
0: ಶಕ್ತಿ ಇಲ್ಲದೆ ಇರೋದ್ರಿಂದ ಅನೇಕ ರೋಗ ರುಜಿನಗಳಿಗೆ ಒಳಗಾಗಿ ಸಾವನ್ನಪ್ತಾ ಇದ್ದಾವೆ. ಹಾಗಾಗಿ ನೀವು ಹೇಳದಂಗೆ ಅವನ್ ತಾಯಿ ಕುರಿಯಿಂದ ಬೇರ್ಪಡಿಸಬಾರ್ದು, ಮತ್ತೆ ಗಿಣ್ಣಾಲು ತದನಂತರದ ಹಾಲು ಕೂಡ ಕನಿಷ್ಠ 1 ತಿಂಗಳವರೆಗೂ ಆ ಮರಿಗಳಿಗೆ ಕೊಟ್ಟಿದ್ದೆ. ಆದ್ರೆ ಇದರಿಂದ ಸಂಪೂರ್ಣ ಲಾಭವನ್ನು ಈ ಕುರಿಗಾರರು ಪಡ್ಕೋಬಹುದಾಗಿದೆ.
1: ಡಾಕ್ಟರ್, ಈಗ ಹಂದಿಗಳಲ್ಲೂ ಕೂಡ ಬೇರೆ ಬೇರೆ ರೋಗಗಳು ಬರ್ತಾವಲ್ಲ, ಆ ರೋಗಗಳ ಬಗ್ಗೆನು ಕೂಡ ನಮ್ಮ ರೈತರಿಗೆ ಮಾಹಿತಿ ಮಾಡಿಕೊಡಿ.
0: ಹೌದು, ಹಂದಿಗಳಲ್ಲಿ ಕಂಡು ಬರುವ ಪ್ರಮುಖ ರೋಗಗಳು ಅಂತಂದ್ರೆ ಈ ಕ್ಲಾಸಿಕಲ್ ಸ್ವೈನ್ ಫೀವರ್ ಅಂತ ಹೇಳ್ತೀವಿ ನಾವು, ಹಂದಿ ಜ್ವರ ಅಂತ. ಅದೇ ರೀತಿ ಆಫ್ರಿಕನ್ ಸ್ವೈನ್ ಫೀವರ್ ಅಂತ ಹೇಳ್ತೀವಿ, ಅದು ಕೂಡ ಹಂದಿ ಜ್ವರನೇ ಅಂತ ಎಲ್ಲರೂ ಸಾಮಾನ್ಯ ಭಾಷೆಯಲ್ಲಿ ಇಡೋದು. ಅದಲ್ಲದೆ ಕಾಲುಬಾಯಿ ಜ್ವರ ಮತ್ತು ಕಂದು ರೋಗಗಳು ಕೂಡ ಬರ್ತಾ ಇದ್ದಾವೆ. ಆದರೆ ಇಲ್ಲಿ ಒಂದು ನಾನು ವಿಶೇಷವಾಗಿ ಹೇಳಬೇಕಂತಂದ್ರೆ ಈ ಎಲ್ಲಾ ಕಾಯಿಲೆಗಳಿಗೂ ನಮ್ಮಲ್ಲಿ ಲಸಿಕೆಗಳು ಇಲ್ಲ. ಕ್ಲಾಸಿಕಲ್ ಅಥವಾ ಹಂದಿ ಜ್ವರ ಅಂತ ಏನು ಹೇಳ್ತೀವೋ ಇದಕ್ಕೆ ಲಸಿಕೆ ಇದೆ, ಕಾಲುಬಾಯಿ ಜ್ವರ ರೋಗಕ್ಕೆ ಲಸಿಕೆ ಇದೆ. ಆದರೆ ಈ ಭಾರತ ಸರ್ಕಾರದ ಸೂಚನೆಗಳಂತಂದೆ ಯಾವುದೇ ಒಂದು ಹಂದಿ ಜ್ವರ ಕಾಣಿಸಿಕೊಂಡಾಗ, ವಿಶೇಷವಾಗಿ ಆಫ್ರಿಕನ್ ಹಂದಿ ಜ್ವರ ಇರ್ಬೋದು, ಈ ಎಲ್ಲ ಹಂದಿಗಳನ್ನು ಆ ಒಂದು ಹಿಂಡು ಆಗಿ ಅದನ್ನು ನಿರ್ಮೂಲನೆ ಮಾಡಿ ಅವು ಸಾಕಾಣಿಕೆದಾರರಿಗೆ ಜೀವಂತ ಹಂದಿಗಳ ಒಂದು ದೇಹದ ತೂಕಕ್ಕೆ ಅನುಗುಣವಾಗಿ ಅವರಿಗೆ ಪರಿಹಾರ ಕೂಡ ಕೊಡಲಿಕ್ಕೆ ಎಲ್ಲ ರೀತಿಯಲ್ಲಿ ಅವಕಾಶ ಇದೆ. ಈ ಕ್ಲಾಸಿಕಲ್ ಹಂದಿ ಜ್ವರ ಅಂತ ಏನಿದೆ ಅದಕ್ಕೊಂದಕ್ಕೆ ಮಾತ್ರ ನಮ್ಮಲ್ಲಿ ಲಸಿಕೆ ಇದೆ ಗೌಡ್ರೆ, ಹಾಗಾಗಿ ಅದೊಂದನ್ನು ಮಾತ್ರ ನಾವು ಲಸಿಕೆ ಕಾರ್ಯಕ್ರಮದಲ್ಲಿ ಒಳಪಡಿಸ್ಬೋದು. ಇನ್ನು ಮುಂದುವರೆದು ಹೇಳಬೇಕಂದ್ರೆ ಕುರಿಗಳಲ್ಲಿ ಮತ್ತೊಂದು 2 ಸ್ಥಾನಿಕ ಕಾಯಿಲೆಗಳನ್ನು ನಾವು ಬಿಟ್ಟಿದ್ದೀವಿ. ಇದೇನಪ್ಪ ಅಂತಂದ್ರೆ ಕರುಳು ಬೇನೆ ಅನ್ನೋದು ವಿಶೇಷವಾಗಿ ನಾವು ಈ ಕುರಿಗಳನ್ನ ಅಥವಾ ಓತಗಳನ್ನ ಮೇಕೆಗಳನ್ನ ನಾವು ಯಾವುದೇ ಒಂದು ಹಬ್ಬ ಹರಿದಿನಕ್ಕೋಸ್ಕರನೋ ಜಾತ್ರೆಗೋಸ್ಕರನೋ ಈ ಮಾಂಸವರ್ಧನೆಗಾಗಿ ನಾವು ಕೈಮೇವು ಅತಿಯಾಗಿ ಕೊಟ್ಟು ಅಥವಾ ಧಾನ್ಯಗಳನ್ನು ಹೆಚ್ಚಾಗಿ ಕೊಟ್ಟಿದ್ದೆ ಆದರೆ ಅಥವಾ ನಾವು ಉಣಬಡಿಸಿದೆ ಆದರೆ ಈ ಮಹೋತ್ಸವಗಳಿಗೆ ಜಾತ್ರೆಗಳಿಗೆ ಸಾಕುವಾಗ ಯಥೇಚ್ಛವಾಗಿ ನಾವು ಅದಕ್ಕೆ ಪದೇ ಪದೇ ಆಹಾರವನ್ನು ಕೊಡ್ತಾ ಇರ್ತೀವಿ. ಈ ರೀತಿ ನಾವು ಮಾಡಿದಾಗ ಅದರಲ್ಲಿ ಒಂದು ಕರುಳು ಬೇನೆ ಅಥವಾ ಎಂಟೋಟಾಕ್ಸಿಮಿ ಅಂತ ಒಂದು ಕಾಯಿಲೆ ಕೂಡ ಒಂದು ಬರ್ತದೆ. ಇದರಿಂದ ಹಠಾತ್ ಸಾವು ನೋವುಗಳು ಕೂಡ ಆಗ್ತವೆ. ಆದರೆ ರೈತರು ಇದಕ್ಕೆ ಮನಗಣಬೇಕು, ನಮ್ಮಲ್ಲಿ ಉಚಿತವಾಗಿ ಲಸಿಕೆಗಳನ್ನು ಸರಬರಾಜು ಮಾಡ್ತೀವಿ. ಈ ಸ್ಥಾನಿಕ ಪ್ರದೇಶಗಳಲ್ಲಿ ವರ್ಷಕ್ಕೆ 2 ಬಾರಿ ಮತ್ತು ಉಳಿದ ಕಡೆಗಳಲ್ಲಿ ವರ್ಷಕ್ಕೆ 1 ಬಾರಿ ಕುರಿಗಳಿಗೆ ಈ ಒಂದು ಲಸಿಕೆಯನ್ನು ಕೊಡಬೇಕಾಗುತ್ತೆ. ಮತ್ತು ಆಂಥ್ರಾಕ್ಸ್ ಕಾಯಿಲೆ ಅಥವಾ ನೆರಡಿಕ ರೋಗ ಅಂತ ಹೇಳಿದ್ವಿ, ಇದು ದನಗಳ ಎಮ್ಮೆಗಳಲ್ಲೂ ಕೂಡ ಕಂಡುಬರುವ ರೀತಿಯಲ್ಲಿ ಅದೇ ರೀತಿ ನಮ್ಮ ಕುರಿ ಮೇಕೆಗಳಲ್ಲೂ ಯಥೇಚ್ಛವಾಗಿ ಕುರಿಗಳಲ್ಲಿ ಕಂಡು ಬರ್ತದೆ. ಇದಕ್ಕೂ ಕೂಡ ನಮ್ಮಲ್ಲಿ ಲಸಿಕೆ ಇರೋದ್ರಿಂದ ವರ್ಷಕ್ಕೆ 1 ಇದನ್ನ ನಾವು ಲಸಿಕೆ ಕೊಡಬೇಕು.
1: ಡಾಕ್ಟರ್, ಈಗ ನಮ್ಮ ರೈತರಿಗೆ ಈ ನಾಯಿ ಮತ್ತು ಬೆಕ್ಕುಗಳಲ್ಲೂ ಕೂಡ ಕಂಡು ಬರ್ತಾವಲ್ಲ ರೋಗಗಳು, ಅವುಗಳ ಬಗ್ಗೆನೂ ಮಾಹಿತಿ ಕೊಡಿ, ಮತ್ತೆ ಯಾವ ತರ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ?
0: ನೋಡು, ದನ ಎಮ್ಮೆ ಕುರಿ ಒಂದೇ ಅಷ್ಟೇ ಅಲ್ಲ, ನಮ್ಮ ರೈತ ಬಾಂಧವರು ಇನ್ನು ಪ್ರಾಣಿ ಪ್ರಿಯರು ತಮ್ಮ ಒಡನಾಟಕ್ಕಾಗಿ ನಾಯಿ ಮತ್ತು ಬೆಕ್ಕುಗಳನ್ನು ಕೂಡ ಅವರು ಸಾಕ್ತಾ ಇದ್ದಾರೆ. ಈ ನಾಯಿಗಳಲ್ಲಿ ಪ್ರಮುಖವಾಗಿ ನಾವು ನೋಡ್ತಾ ಇರುವಂತ ಕಾಯಿಲೆ ಏನಪ್ಪಾ ಅಂತಂದ್ರೆ ಜಗಜ್ಜಾಹಿರ ಆಗಿರುವಂತ ಒಂದು ರೇಬಿಸ್ ಕಾಯಿಲೆ ಅಥವಾ ಹುಚ್ಚು ನಾಯಿ ಅಥವಾ ನಾಯಿ ಹುಚ್ಚು ಅಂತ ಹೇಳ್ತೀವಿ, ಅದಾಗ್ಬೋದು. ಇನ್ನು ಡಿಸ್ಟೆಂಪರ್ ಕಾಯಿಲೆ ಆಗ್ಬೋದು, ಅಥವಾ ವೈರಾಣುವಿನಿಂದ ಜಠರ ಮತ್ತು ಕರುಳು ಬೇನೆ ಆಗ್ಬೋದು, ಅಥವಾ ಹೆಪಟೈಟಿಸ್ ಆಗ್ಬೋದು. ಈ ರೀತಿಯಾಗಿ ಅನೇಕ ಕಾಯಿಲೆಗಳು ಬರ್ತಾ ಇದಾವೆ,
1: ಅದನ್ನ ತಡೆಗಟ್ಟಬಹುದು.
0: ಅದನ್ನ ಅದಕ್ಕೆ ಏನಪ್ಪಾ ಅಂದ್ರೆ ವಿಶೇಷವಾಗಿ ಎಲ್ಲಾ ಕಾಯಿಲೆಗಳಿಗೂ ನಮಗೆ ಲಸಿಕೆಗಳು ಇರೋದ್ರಿಂದ ಇದನ್ನ ತಡೆಗಟ್ಟಬಹುದು.
1: ತುಂಬಾ ಸಂತೋಷ ಡಾಕ್ಟರ್ ವೀರೇಗೌಡ ಅವರೇ. ಪ್ರಸ್ತುತ ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಪಶು ವೈದ್ಯಕೀಯ ಕಾಲೇಜಿನ ಸಹ ಪ್ರಾಧ್ಯಾಪಕರಾಗಿ ನಮ್ಮ ರೈತ ಬಾಂಧವರಿಗೆ ಸಾಕು ಪ್ರಾಣಿಗಳಲ್ಲಿ ಯಾವ್ಯಾವ ಪ್ರಮುಖ ರೋಗಗಳಿವೆ ಮತ್ತೆ ಅವುಗಳ ತಡೆಗಟ್ಟಲಿಕ್ಕೆ ಯಾವ್ಯಾವ ರೀತಿಯ ಲಸಿಕಾ ಕಾರ್ಯಕ್ರಮವನ್ನು ಹಾಕ್ಕೊಳ್ಳಲಾಗುತ್ತೆ, ಈ ಎಲ್ಲ ಕುರಿತು ನಮ್ಮ ರೈತರಿಗೆ ಮಹತ್ವವಾದ ಮಾಹಿತಿ ಒದಗಿಸಿದ್ದೀರಿ. ಇನ್ನೂ ಕೆಲವರು ಇರ್ತಾರೆ, ಇನ್ನೂ ಹೆಚ್ಚಿನ ಮಾಹಿತಿ ಡಾಕ್ಟರ್ ವೀರೇಗೌಡರಿಂದ ಬೇಕು ಅಂತ ಹೇಳ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ.
0: ಸಂಪರ್ಕ ಸಂಖ್ಯೆ 9980415554.
1: ಧನ್ಯವಾದಗಳು, ನಮಸ್ಕಾರ.
0: ನಮಸ್ಕಾರ.

0: ರಾಮನಗರ ತಾಲೂಕು ಹರಿಸಂದ್ರದ ಗಂಗಾಧರಿಯ ಮತಸಂಘದಿಂದ ತಮಟೆ ನಗಾರಿ ವಾದನ ಕೇಳಿದಿರಿ.
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
1: ಇಲ್ಲಿಯವರೆಗೆ 9,50,000,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಪ್ರಕಟಣೆ, ನಂತರ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ವ್ಯಕ್ತಿಯಿಂದ ವ್ಯಕ್ತಿಗೆ ಮಾಡುವ ಎಲ್ಲ ಯುಪಿಐ ವಹಿವಾಟುಗಳು ಉಚಿತ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಭೂತಾನ್ ಪ್ರಧಾನಿಯೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಪ್ರಧಾನಿ ನರೇಂದ್ರ ಮೋದಿ 76ನೇ ಜನ್ಮದಿನ, ವಿಶ್ವ ನಾಯಕರಿಂದ ಶುಭಾಶಯ. ದೇಶದಲ್ಲಿ ಡಾಪ್ಲರ್ ಹವಾಮಾನ ರೆಡಾರ್ಗಳ ಸಂಖ್ಯೆ 51ಕ್ಕೆ ಏರಿಕೆ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಟಿ20 ಕ್ರಿಕೆಟ್, ಭಾರತ ವಿರುದ್ಧ ಟಾಸ್ ಗೆದ್ದ ಅಫ್ಘಾನಿಸ್ತಾನ ತಂಡ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ವ್ಯಕ್ತಿಯಿಂದ ವ್ಯಕ್ತಿಗೆ ಮಾಡುವ ಎಲ್ಲಾ ಯುಪಿಐ ವಹಿವಾಟುಗಳು ಉಚಿತವಾಗಿ ಮುಂದುವರಿಯಲಿದ್ದು, ಸ್ನೇಹಿತರಿಗೆ ಹಣ ಕಳುಹಿಸಲು, ಅಂಗಡಿಗಳಲ್ಲಿ ಪಾವತಿಸಲು ಅಥವಾ ಯಾವುದೇ ಶುಲ್ಕ ಇಲ್ಲದೆ ಕ್ಯೂಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಲು ಸಾಧ್ಯವಾಗುತ್ತದೆ ಎಂದು ಕೇಂದ್ರ

0: ಸರ್ಕಾರ ಸ್ಪಷ್ಟಪಡಿಸಿದೆ. ಯುಪಿಐ ಕ್ಯೂಆರ್ ಕೋಡ್ಗಳ ಮೂಲಕ ತಿಂಗಳಿಗೆ 1 ಲಕ್ಷ ರೂಪಾಯಿಗಳವರೆಗೆ ಗಳಿಸುವ ಮಾರಾಟಗಾರರು ಶೂನ್ಯ ಶುಲ್ಕಗಳನ್ನು ಪಡೆಯುವುದನ್ನು ಮುಂದುವರಿಸುತ್ತಾರೆ. ಎಲ್ಲ ರುಪೇ ಡೆಬಿಟ್ ಕಾರ್ಡ್ ಲಿಂಕ್ ಮಾಡಲಾದ ಯುಪಿಐ ವಹಿವಾಟುಗಳು ಸಹ ಯಾವುದೇ ಶುಲ್ಕ ಇಲ್ಲದೆ ಮುಂದುವರಿಯುತ್ತವೆ. ಮೂಲಗಳ ಪ್ರಕಾರ ವ್ಯಕ್ತಿಯಿಂದ ವ್ಯಾಪಾರಿಗೆ ಯುಪಿಐ ವಹಿವಾಟುಗಳಲ್ಲಿ ಸುಮಾರು 96% ಯಾವುದೇ ಪರಿಣಾಮ ಬೀರುವುದಿಲ್ಲ. ರೈಲ್ವೆ, ಇಂಧನ ಮತ್ತು ಇತರ ಅಗತ್ಯ ವಲಯಗಳಲ್ಲಿ 2,000 ರೂಪಾಯಿಗಳಿಗಿಂತ ಹೆಚ್ಚಿನ ವಹಿವಾಟುಗಳು ಪ್ರತಿ ವಹಿವಾಟುಗಳಿಗೆ 5 ರೂಪಾಯಿಗಳ ಸ್ಥಿರ ವ್ಯಾಪಾರಿ ರಿಯಾಯಿತಿ ದರವನ್ನು ಆಕರ್ಷಿಸುತ್ತವೆ. 2,000 ರೂಪಾಯಿಗಳಿಗಿಂತ ಹೆಚ್ಚಿನ ದೊಡ್ಡ ವ್ಯಾಪಾರಿ ವಹಿವಾಟುಗಳು ಮಾತ್ರ ವ್ಯಾಪಾರಿಗಳು ಭರಿಸಬೇಕಾದ 0.4% ಎಂಡಿಆರ್ ಅನ್ನು ಆಕರ್ಷಿಸುತ್ತವೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದು ಥಿಂಪುನಲ್ಲಿ ಭೂತಾನ್ ಪ್ರಧಾನಿ ತೆಸ್ಸರಿಂಗ್ ಟೋಬ್ಗೆ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ನಂತರ ಸಚಿವ ಡಾ ಎಸ್ ಜೈಶಂಕರ್ ಅವರು ಭಾರತದಲ್ಲಿ ತಯಾರಾದ 54 ಎಲೆಕ್ಟ್ರಾನಿಕ್ ವಾಹನಗಳನ್ನು ಭೂತಾನ್ ಪ್ರಧಾನಿಗೆ ಹಸ್ತಾಂತರಿಸಿದರು. ಭೂತಾನ್ನ ವಿದ್ಯುತ್ ಚಾಲಿತ ವಾಹನಗಳ ಬಳಕೆ ಮತ್ತು ಸುಸ್ಥಿರ ಸಾರಿಗೆಯ ಪ್ರಗತಿಗೆ ಭಾರತ ಬೆಂಬಲ ನೀಡುತ್ತಿದೆ. ಭೂತಾನ್ನ ಪ್ರಗತಿ ಮತ್ತು ಸಮೃದ್ಧಿಗೆ ಭಾರತ ದೃಢವಾದ ಬದ್ಧತೆ ಹೊಂದಿದೆ ಎಂದು ಅವರು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ 76ನೇ ಜನ್ಮದಿನದ ಅಂಗವಾಗಿ ದೇಶ ವಿದೇಶಗಳ ನಾಯಕರು ಅವರಿಗೆ ಶುಭಾಶಯ ಕೋರಿದ್ದಾರೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಶುಭಾಶಯ ಕೋರಿದ್ದು, ಭಾರತ ರಷ್ಯಾ ನಡುವಿನ ವಿಶೇಷ ಹಾಗೂ ಸವಲತ್ತು ಹೊಂದಿದ ವ್ಯೂಹಾತ್ಮಕ ಸಹಭಾಗಿತ್ವವನ್ನು ಬಲಪಡಿಸುವಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕೊಡುಗೆಗಳನ್ನು ಶ್ಲಾಘಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಪರವಾಗಿ ಭಾರತದಲ್ಲಿರುವಂತಹ ಅಮೆರಿಕ ರಾಯಭಾರಿ ಕಚೇರಿಯು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸಿದೆ. ಜಪಾನ್ ರಾಯಭಾರಿ ಓನೋ ಕೆಇಚಿ ಅವರು ವಿಕಸಿತ ಭಾರತ ನಿರ್ಮಾಣದ ದೃಷ್ಟಿಕೋನವನ್ನು ಮುನ್ನಡೆಸುತ್ತಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಶ್ಲಾಘಿಸಿದ್ದಾರೆ. ಆಸ್ಟ್ರೇಲಿಯಾ ಹೈಕಮಿಷನರ್ ಫಿಲಿಪ್ ಗ್ರೀನ್ ಅವರು ಪ್ರಧಾನಿ ಮೋದಿ ಅವರ ಇತ್ತೀಚಿನ ಆಸ್ಟ್ರೇಲಿಯಾ ಭೇಟಿಯ ಸಂದರ್ಭದಲ್ಲಿ ಆತ್ಮೀಯತೆ ಹಾಗೂ ಉಭಯ ದೇಶಗಳ ಜನರ ನಡುವಿನ ಬಲವಾದ ಬಾಂಧವ್ಯವನ್ನು ಸ್ಮರಿಸಿದ್ದಾರೆ. ಸ್ಲೋವಾಕ್ ರಾಯಭಾರಿ ರಾಬರ್ಟ್ ಮ್ಯಾಕ್ಸಿಯಾನ್ ಅವರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜನ್ಮದಿನದ ಶುಭಾಶಯವನ್ನು ಕೋರಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಜನ್ಮದಿನದ ಅಂಗವಾಗಿ ಸಂಸತ್ ಕ್ಷೇತ್ರವಾದ ವಾರಣಾಸಿಯಲ್ಲಿ ಇಂದು ಹಲವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ಬಿಜೆಪಿ ಕಾರ್ಯಕರ್ತರು ರಕ್ತದಾನ ಶಿಬಿರಗಳನ್ನು ಏರ್ಪಡಿಸಿದ್ದರು, ಸ್ವಚ್ಛತಾ ಅಭಿಯಾನಗಳನ್ನು ಕೈಗೊಂಡರು ಮತ್ತು ಸಾರ್ವಜನಿಕರಿಗೆ ಹಣ್ಣು ಮತ್ತು ಸಿಹಿ ತಿಂಡಿಗಳನ್ನು ವಿತರಣೆ ಮಾಡಿದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ವಾರಣಾಸಿಯಲ್ಲಿ ಕಾಶಿ ವಿಶ್ವನಾಥನಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ಮತ್ತು ಉತ್ತರ ಪ್ರದೇಶ ಬಿಜೆಪಿ ಅಧ್ಯಕ್ಷ ಪಂಕಜ್ ಚೌಧರಿ ಉಪಸ್ಥಿತರಿದ್ದರು. ಪ್ರಧಾನಿ ನರೇಂದ್ರ ಮೋದಿಯವರ ದೀರ್ಘಾಯುಷ್ಯ ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಮತ್ತು ಅಭಿವೃದ್ಧಿಶೀಲ ಭಾರತದಿಂದ ಅಭಿವೃದ್ಧಿ ಹೊಂದಿದ ಭಾರತವಾಗುವ ಗುರಿ ಸಾಧಿಸಲಿ ಎಂದು ಪ್ರಾರ್ಥನೆ ಮಾಡಿರುವುದಾಗಿ ಇದೇ ವೇಳೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ 76ನೇ ಜನ್ಮದಿನದ ಅಂಗವಾಗಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇಂದು ಹುಬ್ಬಳ್ಳಿಯ ವಿವಿಧ ದೇಗುಲಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಭಾರತವನ್ನು ವಿಶ್ವದ 4ನೇ ಅತಿದೊಡ್ಡ ಆರ್ಥಿಕತೆಯನ್ನಾಗಿ ಪರಿವರ್ತಿಸಿದ ಕೀರ್ತಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಸಲ್ಲುತ್ತದೆ. ಪ್ರಧಾನಿ ಮೋದಿ ಸರ್ಕಾರದ ಅವಧಿಯಲ್ಲಿ ಸುಮಾರು 25 ಕೋಟಿ ಜನರು ಬಡತನದಿಂದ ಹೊರಗೆ ಬಂದಿದ್ದಾರೆ ಎಂದು ಹೇಳಿದ್ದಾರೆ.
1: ನರೇಂದ್ರ ಮೋದಿ ಅವರು ಒಬ್ಬ ಯುಗ ಪುರುಷ. ಭಾರತ ಅತ್ಯಂತ ಕಷ್ಟ ಸ್ಥಿತಿಯಲ್ಲಿದ್ದಾಗ, ಆರ್ಥಿಕ ಸಾಮಾಜಿಕವಾಗಿ ಎಲ್ಲ ರಂಗದಲ್ಲೂ ಹಿಂದಿದ್ದಂತಹ ಸಂದರ್ಭದಲ್ಲಿ ಅವರು ದೇಶದ ಚುಕ್ಕಾಣಿಯನ್ನು ಹಿಡಿದು ಭಾರತವನ್ನ ಅತ್ಯಂತ ಪ್ರಬಲವಾಗಿರುವಂತಹ ರಾಷ್ಟ್ರ ಮತ್ತು 4ನೇ ಆರ್ಥಿಕ ಶಕ್ತಿಯಾಗಿ ಮತ್ತು 25 ಕೋಟಿ ಜನರ ಬಡತನದಿಂದ ನಿರ್ಮೂಲನೆ ಮಾಡಿರುವಂತಹ ಒಂದು ಧೀರ ಸಾಹಸವನ್ನ ನರೇಂದ್ರ ಮೋದಿ ಅವರು ಸಾಧನೆ ಮಾಡಿದ್ದಾರೆ. 2047ಕ್ಕೆ ವಿಕಸಿತ ಭಾರತ ಮಾಡುವಂತ ಅವರ ಸಂಕಲ್ಪದಲ್ಲಿ ನಾವೆಲ್ಲರೂ ಸೇರಿ ಇವತ್ತು ಕೈ ಜೋಡಿಸಬೇಕು.
0: ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಇಂದಿನಿಂದ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಜರುಗುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನ ದೃಷ್ಟಕೋನದೊಂದಿಗೆ ಸರ್ಕಾರ

0: 2047ರ ವೇಳೆಗೆ ವಿಕಸಿತ ಭಾರತದ ಗುರಿಯ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೂ ಒಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬಾಹ್ಯಾಕಾಶ ವಲಯದಲ್ಲಿ ಕೈಗೊಂಡಂತಹ ಸುಧಾರಣೆಗಳ ಒಂದು ನೋಟ ಇಲ್ಲಿದೆ. ಭಾರತದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ 2020ರಲ್ಲಿ ಕೇಂದ್ರ ಸರ್ಕಾರ ಕೈಗೊಂಡ ಮಹತ್ವದ ಸುಧಾರಣೆಗಳ ಪರಿಣಾಮ ಖಾಸಗಿಯವರಿಗೂ ಬಾಹ್ಯಾಕಾಶ ವಲಯದಲ್ಲಿ ಮುಕ್ತ ಅವಕಾಶ ದೊರೆತಿದೆ. ಖಾಸಗಿ ವಲಯದ ಬಾಹ್ಯಾಕಾಶ ಚಟುವಟಿಕೆಗಳನ್ನು ಉತ್ತೇಜಿಸಲು ಮತ್ತು ಬೆಂಬಲಿಸಲು ಇನ್ಸ್ಪೇಸ್ ಎಂಬ ಸ್ವತಂತ್ರ ಸಂಸ್ಥೆಯನ್ನು ಹುಟ್ಟುಹಾಕಲಾಯಿತು. ಆನಂತರ 2023ರಲ್ಲಿ ಭಾರತದ ಬಾಹ್ಯಾಕಾಶ ನೀತಿಯನ್ನು ಪ್ರಕಟ ಮಾಡಲಾಯಿತು. ಉಪಗ್ರಹಗಳ ಉಡಾವಣೆ ಸೇರಿದಂತೆ ಎಲ್ಲ ಚಟುವಟಿಕೆಗಳನ್ನು ಖಾಸಗಿ ಸಂಸ್ಥೆಗಳ ಜೊತೆಗೆ ಮುಕ್ತಗೊಳಿಸಲಾಯಿತು. 2014ರವರೆಗೆ ಭಾರತದಲ್ಲಿ ಒಂದೇ ಒಂದು ಬಾಹ್ಯಾಕಾಶ ನವೋದ್ಯಮವಿತ್ತು. ಇದೀಗ 2026ರಲ್ಲಿ ಸುಮಾರು 440 ಬಾಹ್ಯಾಕಾಶ ತಂತ್ರಜ್ಞಾನ ನವೋದ್ಯಮಗಳು ನೋಂದಣಿಯಾಗಿದ್ದು ಅವುಗಳ ಬಂಡವಾಳ ಹೂಡಿಕೆ 618 ಮಿಲಿಯನ್ ದಾಟಿದೆ. ಪ್ರಮುಖವಾಗಿ ಕಳೆದ ಜುಲೈ 18ರಂದು ಖಾಸಗಿಯವರು ನಿರ್ಮಿಸಿದ ಮೊದಲ ಭಾರತೀಯ ರಾಕೆಟ್ನಿಂದ ಸ್ಕೈರೂಟ್ ಏರೋಸ್ಪೇಸ್ ವಿಕ್ರಮ್-1 ಯಶಸ್ವಿಯಾಗಿ ಉಡಾವಣೆಯಾಗಿದೆ. ಪ್ರಾಥಮಿಕ ಶಿಕ್ಷಕರ ಶಿಕ್ಷಣದಲ್ಲಿ 6 ತಿಂಗಳ ಸೇತು ಬಂಧ ಕಾರ್ಯಕ್ರಮಕ್ಕೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ನವದೆಹಲಿಯಲ್ಲಿಂದು ಚಾಲನೆಯನ್ನ ನೀಡಿದರು. ಈ ಕಾರ್ಯಕ್ರಮವನ್ನು ಪದವಿ ಶಿಕ್ಷಣ ಪಡೆದಿರುವಂತಹ ಸೇವೆಯಲ್ಲಿರುವಂತಹ ಪ್ರಾಥಮಿಕ ಶಾಲಾ ಶಿಕ್ಷಕರಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಪ್ರಾಥಮಿಕ ಹಂತದಲ್ಲಿ ಕಲಿಸಲು ಅಂತಹ ಶಿಕ್ಷಕರು ಪ್ರಮಾಣೀಕರಣವನ್ನು ಪಡೆಯಲು ಈ ಕೋರ್ಸ್ ನಿರ್ಣಾಯಕ ಮಾರ್ಗವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಎಂದು ಶಿಕ್ಷಣ ಸಚಿವಾಲಯ ತಿಳಿಸಿದೆ. ಈ ವಿಶೇಷ ವೃತ್ತಿಪರ ಅಭಿವೃದ್ಧಿ ಕಾರ್ಯಕ್ರಮವು ಪ್ರಾಥಮಿಕ ಹಂತದಲ್ಲಿ ಕಲಿಯುವವರಿಗೆ ಪರಿಣಾಮಕಾರಿಯಾಗಿ ಶಿಕ್ಷಣ ನೀಡಲು ಅಗತ್ಯವಾದ ಕೌಶಲ್ಯ ಮತ್ತು ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸಲು ಶಿಕ್ಷಕರಿಗೆ ಸಹಾಯ ಮಾಡಲು ಸಮಗ್ರ ತರಬೇತಿಯನ್ನು ನೀಡುತ್ತದೆ. ಸೇತು ಬಂಧ ಕಾರ್ಯಕ್ರಮವನ್ನು ರಾಷ್ಟೀಯ ಮುಕ್ತ ಶಾಲಾ ಸಂಸ್ಥೆ ಮೂಲಕ ಕಾರ್ಯಗತಗೊಳಿಸಲಾಗುತ್ತದೆ ಮತ್ತು ಶಿಕ್ಷಕರನ್ನು ಮಕ್ಕಳ ಕೇಂದ್ರಿತ ಅಂತರ್ಗತ ಮತ್ತು ಅಭಿವೃದ್ಧಿ ಸೂಕ್ಷ್ಮ ಬೋಧನಾ ಅಭ್ಯಾಸಗಳ ಜೊತೆಗೆ ಸಜ್ಜುಗೊಳಿಸಲಾಗುತ್ತದೆ. ಈ ಕಾರ್ಯಕ್ರಮವು ಬೋಧನೆಯನ್ನು ಕ್ರಿಯಾತ್ಮಕ ಸಂದರ್ಭ ಸೂಕ್ಷ್ಮ ಮತ್ತು ವಿಚಾರಣಾ ಆಧಾರಿತ ವೃತ್ತಿಯಾಗಿ ಉತ್ತೇಜಿಸುತ್ತದೆ. ಅಲ್ಲದೆ ಮೂಲಭೂತ ಕಲಿಕೆಯ ತತ್ವಗಳನ್ನು ಗುರಿಯಾಗಿಸಿಕೊಂಡು ಸೈದ್ಧಾಂತಿಕ ಮತ್ತು ಪ್ರಾಯೋಗಿಕ ಅಂಶಗಳನ್ನು ಒಳಗೊಂಡಿದೆ. ಕೋರ್ಸ್ಗೆ ಪ್ರವೇಶವು ರಾಷ್ಟೀಯ ಮುಕ್ತ ಶಾಲಾ ಸಂಸ್ಥೆಯ ಸೇತುಬಂಧ ಕಾರ್ಯಕ್ರಮದ ಅಧಿಕೃತ ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿರುತ್ತದೆ ಎಂದು ಶಿಕ್ಷಣ ಸಚಿವಾಲಯ ತಿಳಿಸಿದೆ. ಕಳೆದ 12 ವರ್ಷಗಳಲ್ಲಿ ದೇಶದಲ್ಲಿ ಡಾಪ್ಲರ್ ಹವಾಮಾನ ರೆಡಾರ್ಗಳ ಸಂಖ್ಯೆ 14ರಿಂದ 51ಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಭೂವಿಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಒಡಿಶಾದ ಸಂಬಲ್ಪುರದಲ್ಲಿ ಭಾರತದ 51ನೇ ಅತ್ಯಾಧುನಿಕ ಡಾಪ್ಲರ್ ಹವಾಮಾನ ರೆಡಾರ್ ಅನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಮಿಷನ್ ಮೌಸಮ್ ಅಡಿಯಲ್ಲಿ ಇನ್ನೂ ಸುಮಾರು 40 ರೆಡಾರ್ಗಳನ್ನು ಸ್ಥಾಪಿಸಲು ಯೋಜಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಗುಡುಗು, ಸಿಡಿಲು, ಭಾರೀ ಮಳೆ ಮತ್ತು ಹವಾಮಾನ ಸಂಬಂಧಿತ ಇತರ ಅಪಾಯಗಳಿಗೆ ತುತ್ತಾಗುವ ಪ್ರದೇಶಗಳಿಗೆ ಸುಧಾರಿತ ವೀಕ್ಷಣಾ ಸಾಮರ್ಥ್ಯಗಳು ಅತ್ಯಂತ ಮುಖ್ಯವಾಗಿವೆ. ಸರ್ಕಾರವು ಏಕಕಾಲದಲ್ಲಿ ಭೂ ಆಧಾರಿತ ಹವಾಮಾನ ವೀಕ್ಷಣಾ ವ್ಯವಸ್ಥೆಗಳ ಜಾಲವನ್ನು ವಿಸ್ತರಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ. ಸಮಗ್ರ ಮತ್ತು ಬಹು ಹಂತದ ಹವಾಮಾನ ವೀಕ್ಷಣಾ ಜಾಲವನ್ನು ನಿರ್ಮಿಸುವ ಪ್ರಯತ್ನದ ಭಾಗವಾಗಿ ಮೇಲ್ಮೈ ಹವಾಮಾನ ವೀಕ್ಷಣಾ ಕೇಂದ್ರಗಳು ಮತ್ತು ಮೈಕ್ರೋವೇವ್ ರೇಡಿಯೋಮೀಟರ್ಗಳಂತಹ ಸುಧಾರಿತ ವೀಕ್ಷಣಾ ವ್ಯವಸ್ಥೆಗಳನ್ನು ಅಳವಡಿಸುತ್ತಿದೆ ಎಂದು ಸಚಿವರು ಹೇಳಿದ್ದಾರೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವಂತಹ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ನ ಪಂದ್ಯದಲ್ಲಿ ಭಾರತ ಮತ್ತು ಆಫ್ಘಾನಿಸ್ತಾನ ನಡುವಿನ 3 ಪಂದ್ಯಗಳ ಸರಣಿಯ ಅಂತಿಮ ಪಂದ್ಯ ಪ್ರಗತಿಯಲ್ಲಿದೆ. ಟಾಸ್ ಗೆದ್ದ ಆಫ್ಘಾನಿಸ್ತಾನ ತಂಡ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವ್ಯಕ್ತಿಯಿಂದ ವ್ಯಕ್ತಿಗೆ ಮಾಡುವ ಎಲ್ಲಾ ಯುಪಿಐ ವಹಿವಾಟುಗಳು ಉಚಿತ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಭೂತಾನ್ ಪ್ರಧಾನಿಯೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಪ್ರಧಾನಿ ನರೇಂದ್ರ ಮೋದಿ 76ನೇ ಜನ್ಮದಿನ, ವಿಶ್ವ ನಾಯಕರಿಂದ ಶುಭಾಶಯ. ದೇಶದಲ್ಲಿ ಡಾಪ್ಲರ್ ಹವಾಮಾನ ರೆಡಾರ್ಗಳ ಸಂಖ್ಯೆ 51ಕ್ಕೆ ಏರಿಕೆ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಟಿ20 ಕ್ರಿಕೆಟ್, ಭಾರತ ವಿರುದ್ಧ ಟಾಸ್ ಗೆದ್ದ ಆಫ್ಘಾನಿಸ್ತಾನ ತಂಡ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಆಕಾಶವಾಣಿ ಬೆಂಗಳೂರು. ಸಿರಿಗಂಧ

ನನ್ನ ದೇವರು ಚಿತ್ರಕ್ಕೋಸ್ಕರ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಗೀತೆಯನ್ನು ಕೇಳಿದಿರಿ. ಜಿ ಉದಯಶಂಕರ್ ಅವರ ಗೀತೆಗೆ ರಾಜ ನಾಗೇಂದ್ರ ಅವರ ಸಂಗೀತವಿತ್ತು. ನನ್ನ ದೇವರು ಚಿತ್ರದಲ್ಲಿ ಅಭಿನಯಿಸಿದವರು ಅನಂತನಾಗ್ ಅವರು. 2024 ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಅನಂತನಾಗ್ ಅವರಿಗೆ ಸಂದಿದೆ. ಭಾರತೀಯ ಚಿತ್ರರಂಗಕ್ಕೆ ನೀಡಿದ ಕೊಡುಗೆ ಮತ್ತು ತಲೆಮಾರುಗಳಿಗೆ ಸ್ಫೂರ್ತಿ ನೀಡಿದ ಅವರ ಉಜ್ವಲ ಚಲನಚಿತ್ರ ಪಯಣಕ್ಕಾಗಿ ಈ ಪ್ರಶಸ್ತಿ ಸಂದಿದೆ ಅಂತಲೇ ಹೇಳಬಹುದು. ಅನಂತ ನಾಗರಕಟ್ಟೆ, ಇವರು ವೃತ್ತಿಯಲ್ಲಿ ನಟ, ನಿರ್ದೇಶಕ, ಕನ್ನಡ ಸೇರಿದಂತೆ ಹಲವು ಭಾರತೀಯ ಭಾಷೆಗಳ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಅನಂತನಾಗ್ ಅವರು ರಂಗಭೂಮಿಯಿಂದ ತಮ್ಮ ಕಲಾ ಜೀವನವನ್ನು ಆರಂಭಿಸಿ ನಂತರ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶಿಸಿ ನಾಯಕ, ಪೋಷಕ ನಟ, ಹಾಸ್ಯ ನಟ ಹಾಗೂ ಗಂಭೀರ ಪಾತ್ರಗಳಲ್ಲಿ ಅಭಿನಯಿಸ್ತಾ ಬಂದಿದ್ದಾರೆ. ಅವರ ಅನೇಕ ಚಿತ್ರಗಳು ಬಹಳಷ್ಟು ನಿಮಗೆ ಗೊತ್ತಿರಬಹುದು, ಎಲ್ಲವೂ ಮನೆ ಮಂದಿಯೆಲ್ಲ ಕೂತು ನೋಡುವಂತಹ ಚಿತ್ರಗಳಾಗಿತ್ತು. ಅವರ ಈ ಒಂದು ಅಭಿನಯದ ಹಾಗೂ ಅವರ ಚಿತ್ರರಂಗ ಅವರ ಕೊಡುಗೆಯನ್ನು ಸ್ಮರಿಸುತ್ತಾ ಅವರಿಗೆ ಸಂದ ಈ ಅತ್ಯುನ್ನತ ಪ್ರಶಸ್ತಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ

ಬೆಳದಿಂಗಲ ಬಾಲೆ ಚಿತ್ರದಕ್ಕೋಸ್ಕರ ಎಸ್ ವಿ ಬಾಲಸುಬ್ರಹ್ಮಣ್ಯ ಮತ್ತು ಚಂದ್ರಿಕಾ ಗುರುರಾಜ್ ಅವರು ಹಾಡಿದ ಗೀತೆಯನ್ನು ಕೇಳಿದಿರಿ. ಶ್ಯಾಮಸುಂದರ ಕುಲಕರ್ಣಿ ಅವರ ಗೀತೆಗೆ ಗುಣಸಿಂಗ್ ಅವರ ಸಂಗೀತವಿತ್ತು. ಮುಂದಿನ ಗೀತೆ

ಆಕಾಶವಾಣಿ ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಚೇರ್ ಫಾರ್ ಭಾರತ ವಿಶೇಷ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಚಿಯರ್ ಫಾರ್ ಭಾರತ್ ವಿಶೇಷ ಕಾರ್ಯಕ್ರಮವನ್ನು ಕೇಳಿದಿರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಇದು ಆಕಾಶವಾಣಿ ಬೆಂಗಳೂರು. ಈಗ ಸಿರಿಗಂಧ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಮತ್ತೆ ಕೇಳುವಿರಿ.

ಗಣೇಶ ಸುಬ್ರಹ್ಮಣ್ಯ ಚಿತ್ರದ ಗೀತೆ ನರಸಿಂಹ ನಾಯಕ್ ಹಾಗೂ ಶಾಸ್ತ್ರಿ ಗೀತೆ ಹಾಡಿದ್ದಾರೆ. ಸುರುದ್ರಮೂರ್ತಿ ಶಾಸ್ತ್ರಿಯವರ ಗೀತೆಗೆ ವಿ ಮನೋಹರ್ ಸಂಗೀತ ನೀಡಿದ್ದಾರೆ.

ಸುಖ ಸಂಸಾರಕ್ಕೆ 12 ಸೂತ್ರಗಳು ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಗೀತೆ ಹಾಡಿದ್ದಾರೆ. ದೊಡ್ಡರಂಗೇಗೌಡ ಅವರ ಗೀತರಚನೆಗೆ ಚಕ್ರವರ್ತಿ ಅವರ ಸಂಗೀತವಿದೆ.

0: ಇದುವರೆಗೆ ವರ್ಷ ಬಿ ಸುರೇಶ್ ಅವರು ಹಾಡಿದ ಭಾವಗೀತೆಗಳನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಕನ್ನಡ ಭಾರತಿ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಕನ್ನಡ ಭಾರತಿ ಸಾಹಿತ್ಯ ಸಂಚಿಕೆ. ಕಾದಂಬರಿಗಾರ್ತಿ ಕವಯಿತ್ರಿ ಸವಿತಾ ನಾಗಭೂಷಣ್ ಅವರ ಸಾಹಿತ್ಯ ಚಟುವಟಿಕೆ ಕುರಿತು ವಿಶೇಷ ಸಂವಾದ. ಇವರೊಂದಿಗೆ ಎಸ್ಆರ್ ಭಟ್.
2: ಕೇಳುಗರೆ, ಚಿಕ್ಕಮಗಳೂರಿನಲ್ಲಿ ಜನಿಸಿ ಶಿವಮೊಗ್ಗದಲ್ಲಿ ಶಿಕ್ಷಣವನ್ನು ಪಡೆದು ಮಲೆನಾಡಿನ ಅನುಭವದ ಹಿನ್ನೆಲೆಯಲ್ಲಿ ಬಹಳಷ್ಟು ಕವಿತೆಗಳನ್ನು ಗಿಡಮರ ಹಸಿರು ಹೂಹಣ್ಣುಗಳ ಮೇಲೇ ಬರೆದಂಥವರು ಮತ್ತು ಮನೆ ಭಾಷೆ ಕೊಂಕಣಿಯಾಗಿದ್ದರೂ ಕೂಡ ಸಾಹಿತ್ಯ ಕೃಷಿಯನ್ನು ಕನ್ನಡದಲ್ಲಿ ಕಟ್ಟಿಕೊಂಡಂಥವರು. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯು ಕಾವ್ಯಕ್ಕಾಗಿ ನೀಡುವ ಪ್ರಶಸ್ತಿಯನ್ನು ಪಡೆದ ಮೊದಲ ಕವಯಿತ್ರಿ ಮತ್ತು ಎಂ ಕೆ ಇಂದಿರಾ ಪ್ರಶಸ್ತಿ, ಬಿ ಎಸ್ ಶ್ರೀಧರ್ ಪ್ರಶಸ್ತಿ ಹೀಗೆ ಹತ್ತು ಹಲವು ಪ್ರಶಸ್ತಿಯನ್ನು ಪಡೆದಂತಹ ಕವಯಿತ್ರಿ, ಕಥೆಗಾರ್ತಿ ಹಾಗೂ ಕಾದಂಬರಿಗಾರ್ತಿ ಸಂಪಾದಕರುಗಳು ಕೂಡ ಆದಂತಹ ಸವಿತಾ ನಾಗಭೂಷಣ್ ಅವರ ಸಾಹಿತ್ಯ ಕೃಷಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸೋ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಸವಿತಾ ನಾಗಭೂಷಣ್ ಅವರೇ, ನಮಸ್ಕಾರ ಹಾಗೂ ಸ್ವಾಗತ.
3: ನಮಸ್ಕಾರ ಸರ್.
2: ತಾವು ಶಿವಮೊಗ್ಗದ ಮಲೆನಾಡಿನ ಪರಿಸರದಲ್ಲಿ ಬೆಳೆದಂಥವರು, ತಮ್ಮ ಎಲ್ಲ ಕಾವ್ಯಗಳಲ್ಲಿಯೂ ಕೂಡ ನಮ್ಮ ಈ ಮಲೆನಾಡಿನ ಕಂಪು ಎದ್ದು ಕಾಣುತ್ತೆ. ಆದರೆ ತಮ್ಮ ಸಾಹಿತ್ಯ ಕೃಷಿಯಲ್ಲಿ ತಮ್ಮ ಪತಿಯವರು ಅಂದರೆ ಡಾಕ್ಟರ್ ನಾಗಭೂಷಣ್ ಅವರ ಪಾತ್ರವೂ ಕೂಡ ಬಹಳ ಪ್ರಮುಖ ಇದೆ ಅನ್ನೋದನ್ನು ತಿಳ್ಕೊಂಡು ಕಾರ್ಯಕ್ರಮವನ್ನು ತಮ್ಮ ಪತಿಯವರ ಪ್ರಭಾವ ನಿಮ್ಮಲ್ಲಿ ಹೇಗೆ ಆಗಿದೆ ಅನ್ನೋದನ್ನು ತಿಳಿಸ್ತಾನೆ ಪ್ರಾರಂಭ ಮಾಡೋಣ.
3: ಇಲ್ಲ, ನನ್ನ ಬರವಣಿಗೆ ಒಂದು ಪಲ್ಲಟ ತಗೊಂಡಿದ್ದು ಅವರನ್ನು ಮದುವೆ ಆಗಿದ್ದೇನೆ, ಅದನ್ನು ಹೇಳಲೇಬೇಕು. ಯಾಕೆಂದರೆ ನನ್ನದು ಒಂದು ಸಣ್ಣ ಪ್ರಪಂಚ, ಪ್ರಕೃತಿಯ ಒಂದು ಪ್ರಪಂಚ ಅಷ್ಟೇ ಆಗಿತ್ತು. ಆದರೆ ಅವ್ರನ್ನ ಮದುವೆ ಆದಮೇಲೆ ಅವರು ಒಬ್ಬ ಸೋಷಿಯಲಿಸ್ಟ್ ಆಗಿದ್ರು, ಹಾಗಾಗಿ ನಾನು ಬೇರೆನೆ ಪ್ರಪಂಚವನ್ನು ನೋಡಿದೆ. ಅವರ ಸ್ನೇಹಿತರ ಬಳಗನೇ ಬೇರೆ, ಆಮೇಲೆ ಅವರ ಮಾತುಕತೆನೇ ಬೇರೆ, ಅವರ ಒಡನಾಟನೇ ಬೇರೆ. ನನ್ನ ಪ್ರಪಂಚ ಒಂದು ಸಣ್ಣ ಒಂದು ಬಾವಿಯಲ್ಲಿ ಇದ್ದೆ ಅಂತ ಹೇಳ್ಬೋದು ನಾನು. ಅವರು ಒಂದು ನದಿಗೆ ಕರ್ಕೊಂಡು ಹೋದರು ಅಂತ ಹೇಳ್ಬೋದು. ಆ ನದಿ ಆಮೇಲೆ ಕೊನೆಗೆ ಸಮುದ್ರ ಸೇರೆ ಸೇರುತ್ತೆ. ಅಂದರೆ ದೊಡ್ಡ ಒಂದು ವಿಸ್ತರಣೆ ಸಿಕ್ತು ನನ್ನ ಒಂದು ಪದ್ಯಕ್ಕೆ, ಒಂದು ಒಂದು ಹೊಸ ಆಯಾಮನೇ ಸಿಕ್ತು ಅವರ.

0: ಶ್ರೀರಾಮ ಅವರ ಸಂಪರ್ಕದಿಂದ ನಿಮಗೆ ಸಿಕ್ಕದಾಗ್ಲೇ ನಿಮ್ಮ ಕವನದ ದಿಕ್ಕನ್ನು ಬದಲಿಸಿದಂಥ ಇನ್ನೊಬ್ಬ ವ್ಯಕ್ತಿ ಅಂತಂದರೆ ಡಾಕ್ಟರ್ ಶಿವರುದ್ರಪ್ಪನವರು.
1: ಹೌದು, ಅವರು ನಾನು ಮದುವೆಯಾಗಿ ಹೆಸರಲ್ಲಿ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿತ್ತು. ಅವಾಗ ಇಲ್ಲಿ ಅವರಿಗೆ ಅವರ ಸಂದರ್ಶನ ನಾಗಭೂಷಣ್ ಮಾಡಿದರು, ಮನೆಗೂ ಕರ್ಕೊಂಬಂದಿದ್ರು. ಫಸ್ಟ್ ಟೈಮ್ ಅವರನ್ನು ನಾನು ನೋಡಿದ್ದು. ಅದಾದಮೇಲೆ ಮತ್ತೆ ಅವರು ಮಂಗಳೂರಿಗೆ ಬಂದಿದ್ದರು. ಆವಾಗ ನಾನು ಒಂದು 4-5 ಸಣ್ಣ ಸಣ್ಣ ಪದ್ಯಗಳನ್ನು ಬರೆದು ನೋಟ್ಬುಕ್ಕಲ್ಲಿ ಇಟ್ಕೊಂಡಿದ್ದೆ. ಅವರಿಗೆ ಹೇಳಿದೆ ನಾನು ಸಣ್ಣ ಪುಟ್ಟ, ಅವ್ರಿಗೆ ಗೊತ್ತಿತ್ತು ನೀವು ಬರೀತೀರಲ್ವಾ ಅಂತಂದರು. ಹೌದು ಸರ್, ಏನೋ ಒಂದು ಬರೆದಿದ್ದೀನಿ ಅಂತಂದೆ. ನೋಡಿ ಬನ್ನಿ ಓದಿ ಅಂತಂದರು. ಆಮೇಲೆ ಅದನ್ನೆಲ್ಲ ಚಿಕ್ಕ ಚಿಕ್ಕದು ನಾನು ಅಡ್ಡಡ್ಡ ಹೆಂಗೆ ಬರೆದಿದ್ದೆ, ಗಪದ್ಯ ಥರ ಬರೆದು ಕೊಟ್ಟೆ, ಹಿಂಗೆ ಸಾಲುಗಳನ್ನು ಬರೆದಿದ್ದೀನಿ ಅಂತ ಅವ್ರು ಹೇಳಿ ಓದಿಬಿಟ್ಟು, ಇದು ಪದ್ಯನೇ ಅಮ್ಮ, ಇದು ಇದನ್ನು ಸ್ವಲ್ಪ ಹಿಂಗೆ ಬರಿ ಅಂತ ಹೇಳಿದ್ರು. ಅಂದರೆ ಮೊದಲ ಬಾರಿಗೆ ಒಬ್ಬ ಹಿರಿಯ ಕವಿಯೊಬ್ಬರು, ಮತ್ತು ನಾನು ತುಂಬ ಅವರ ಹಾಡುಗಳನ್ನೆಲ್ಲ ಹಾಡ್ತಾ ಇದ್ದೆ. ಅವರ ಅಂದರೆ ನಾನು ಭಾವಗೀತೆಗಳನ್ನೆಲ್ಲ ಹಾಡ್ತಿದ್ದೆ ಅವಾಗ, ಅವರ ಎದೆ ತುಂಬಿ ಹಾಡಿದ್ದನ್ನು ಅದೆಲ್ಲ ತುಂಬ. ಆಮೇಲೆ ಮೊದಲನೇ ಫಸ್ಟ್ ಟೈಮ್ ಒಬ್ಬ ಹಿರಿಯ ಕವಿ ನನಗೆ ಇದು ಹೌದು ನೀನು ಬರೆದಿದ್ದ ಪದ್ಯ ಅಂತ ನನಗೆ ಹೇಳಿದ್ದು. ಅದು ನನಗೆ ನನ್ನ ಕಾವ್ಯ ಯಾನದ ಹಾದಿಯಲ್ಲಿ ತುಂಬ ಸಹಾಯ ಮಾಡಿತು.
0: ಇದು ನಿಮ್ಮ ಸಾಹಿತ್ಯದ ಪ್ರಪಂಚಕ್ಕೆ ಪ್ರವೇಶವನ್ನು ಪಡೆದುಕೊಂಡಂತಹ ಒಂದಿಷ್ಟು ಪ್ರಸಂಗಗಳು ಸವಿತಾ ನಾಗಭೂಷಣ್ ಅವರು. ಇನ್ನು ನಿಜವಾದ ನಿಮ್ಮ ಪ್ರಪಂಚಕ್ಕೆ ಬರೋಣ. ತಾವು ಕವನವನ್ನು, ಅದರಲ್ಲೂ ವಿಶೇಷವಾಗಿ ಈ ಒಂದು ಕವಯಿತ್ರಿ ಅಂತಲೇ ಹೇಳ್ಕೊಂಡಿರೋದ್ರಿಂದ, ಇದುವರೆಗೆ ತಾವು ಸುಮಾರು ಎಷ್ಟು ಕವನ ಸಂಕಲನಗಳನ್ನು ಬಿಡುಗಡೆ ಮಾಡಿದ್ದೀರಿ?
1: ನಾನೊಂದು 400-450 ಪದ್ಯ ಬರೆದಿರ್ಬೋದು. ಒಂದು 9 ಕವನ ಸಂಕಲನ ಬಂದಿದೆ.
0: ಅಂದ್ರೆ ಬರುತ್ತೇನೆ ಕೇಳು ಅಂತ 1987 ಪ್ರಪ್ರಥಮ ಕವನ ಸಂಕಲನ ಬಂತು ತಮ್ಮದು. ಹಾಗೇನೆ ಚಂದ್ರನನ್ನ ಕರೆಯಿರಿ ಭೂಮಿಗೆ, ಮತ್ತೆ ಪುನಃ ನಿಮ್ಮ ಚಂದ್ರನ ಮೇಲಿನ ಆಕರ್ಷಣೆ ಇಲ್ಲಿಗೂ ಬಂದ್ಬಿಡ್ತು.
1: ಹೌದು.
0: ಹಾಗೇನೆ ಹೊಳೆ ಮಗಳು ಅಂತ ನೀವು 1996 ಬರೆದ್ರಿ. ಆಕಾಶ ಮಲ್ಲಿಗೆ, ಅದರಲ್ಲಿ 100 ಕವನಗಳಿದೆ. ಜಾತ್ರೆಯಲ್ಲಿ ಶಿವ, ಕಾಡಲ್ಲಿ ಹೂವುಗಳು, ಈವರೆಗಿನ ಕವನಗಳು, ದರ್ಶನ, ಹೀಗೆ ಬಹಳಷ್ಟು ಕವನಗಳು ಮತ್ತು ಕವನ ಸಂಕಲನಗಳು ಬರ್ತಾ ಹೋಯಿತು. ಅದು ಇಷ್ಟೆಲ್ಲ ಕವನ ಬಂತಲ್ಲ ಸವಿತಾ ನಾಗಭೂಷಣ್ ಅವರೇ, ಅದರಲ್ಲಿ ನಿಮಗೆ ಅಪ್ಯಾಯಮಾನವಾದಂಥ ಕವನ ಯಾವುದು?
1: ಅದು ನಮ್ಗೆ ಹಂಗೆ ಹೇಳಕ್ಕೆ ಬರೀಗ. ನನಗೆ ನನ್ನ ಫಸ್ಟ್ ಕಲೆಕ್ಷನ್ನೇ ನನಗೆ ಬೆಸ್ಟ್ ಅಂತ ನನಗೆ ಅನಿಸಿದೆ. ಯಾಕೆಂದರೆ ನಾನು ಯಾವ ಬೇರೆಯ ಪ್ರಭಾವ ಇಲ್ಲದೆ ನನ್ನ ಒಳಗೆ ಏನು ನಿಜ ಮತ್ತು ಸಹಜವಾಗಿದೆಯೋ ಅದನ್ನು ನಾನು ನಾ ಬರುತ್ತೇನೆ ಕೇಳಿ ಅದರಲ್ಲಿ ಬರೆದಿದ್ದೀನಿ. ಆಮೇಲೆಲ್ಲ ಬೇರೆ ಬೇರೆ ಬೇಕಾದಷ್ಟು ಕವನಗಳನ್ನೆಲ್ಲ ಓದಿ ಅದರಲ್ಲಿ ಬೇರೆ ಇಂಪ್ರೆಷನ್ಸ್ ಬಂದಿರುತ್ತೆ. ಆದರೆ ಫಸ್ಟ್ ಕಲೆಕ್ಷನ್ ಯಾವಾಗಲೂ ತುಂಬ ಫ್ರೆಶ್ ಆಗಿರುತ್ತೆ ಮತ್ತು ಸಹಜವಾಗಿರುತ್ತೆ. ಕೆ ವಿ ಸುಬ್ಬಣ್ಣ ಒಂದ್ಸತಿ ನಾನು ಹೇಳಿ ನಮ್ಮ ಮನೆಯವ್ರಿಗೆ ನಾಗಭೂಷಣ್ ಹೇಳಿದೆ ನಾನು ಒಂದು 30 ಪದ್ಯ ಆಗಿದೆ ನಾನು ತರಬೇಕಲ್ಲ ಅಂತ. ಅದಕ್ಕೆ ಆವಾಗ ಅಕ್ಷರ ಪ್ರಕಾಶನಕ್ಕೆ ತುಂಬ ಒಳ್ಳೆ ಹೆಸರಿತ್ತು. ನಾವು ಒಂದ್ಸತಿ ಹೆಗ್ಗೋಡಿಗೆ ಹೋಗಿದ್ವಿ ಅಲ್ಲಿ ಫಿಲಮ್ ಅಪ್ರಿಸಿಯೇಷನ್ ಕೋರ್ಸ್ಗೆ. ಅವಾಗ ನಾಗಭೂಷಣ್ ಹೇಳಿದ್ರು ನೀನು ಪ್ರಿಂಟ್ ಆಗಬೇಕು ಅಂತಿದ್ರೆ ಅವ್ರನ್ನ ಕೇಳು. ಅವರು ಆಯಿತು ಅಂದರೆ ಇರಲಿ, ಇಲ್ಲ ಅಂದರೆ ನೋಡೋಣ ಬೇರೆ. ನೆಲಮನೆ ಪ್ರಕಾಶನದಿಂದ ನಮ್ಮ ಸ್ನೇಹಿತರಿದ್ದಾರೆ ಅಲ್ಲಿಂದ ತರೋಣ, ನೀ ಶಿವಮೊಗ್ಗದಳೆ ಅಲ್ವಾ ಕೇಳು ಅಂತ ಅಂದರು. ನಾನು ಒಂದು ಮಾತು ಕೇಳಿದೆ ಸುಬ್ಬಣ್ಣ ಅವ್ರಿಗೆ, ತರ್ತೀರ ಸರ್ ಅಂತ. ಅದಕ್ಕೆ ನೀವು ನಮ್ಮ ಜಿಲ್ಲೆಯವರಲ್ವಾ ತರೋಣ ಅಂತ ಅಷ್ಟೇ ಅವರು, ಪಾಪ ಬೇರೆ ಏನೂ ಹೇಳಲಿಲ್ಲ. ನಾನು ಅವಾಗ ಇನ್ನೂ ಆಗತಾನೆ ಉದಯೋನ್ಮುಖ ಕವಯಿತ್ರಿ ಎಲ್ಲೋ ಒಂದು ಎರಡು ಓದಿರ್ಬೋದು ಅಷ್ಟೇ. ಒಂದು ಆ ಥರ ಒಂದು ಪ್ರೀತಿ ಇತ್ತವ್ರಿಗೆ ನಮ್ಮ ಜಿಲ್ಲೆಯವರನ್ನು ಪ್ರೋತ್ಸಾಹ ಮಾಡಬೇಕು ಅಂತ. ಹಂಗಾಗಿ ನನ್ನ ಕಲೆಕ್ಷನ್ ಬಂತು. ನನ್ನ ಕಲೆಕ್ಷನ್ ಜೊತೆಗೆ ಅವಾಗ ಬಿ ಆರ್ ಲಕ್ಷ್ಮಣರಾವ್ದು ಕಲೆಕ್ಷನ್ ಬಂದಿದ್ದು, ಅಕ್ಷರ ಅವ್ರದ್ದು ಒಂದು ಬಂತು, ಹದಿಹರಿಯದ ಹಾಡುಗಳಂತ ಒಟ್ಟಿಗೆ 3 ಬಂದಿದ್ದು ನೆನಪಿದೆ ನನಗೆ.
0: ಆಮೇಲೆ ಹೊಸ ಮನುಷ್ಯ ಏನಿದು?
1: ಇದು ಹೊಸ ಮನುಷ್ಯ ನಮ್ಮ ಮನೆಯವ್ರದ್ದು ಪತ್ರಿಕೆ ಅದು ಹೊಸ ಮನುಷ್ಯ. ಅವರು ಲೋಹಿಯಾ ಅವರು ಮ್ಯಾನ್ ಕೈಂಡ್ ಅಂತ ತರ್ತಾಯಿದ್ರು. ಅದೇ ರೀತಿ ಅವರು ಆಕಾಶವಾಣಿಯಿಂದ ಸ್ವಯಂ ನಿವೃತ್ತಿ ಪಡೆದು ಹೊಸ ಮನುಷ್ಯವನ್ನು ಒಂದು 10 10-11 ವರ್ಷ ತಂದ್ರು.
0: ಹಾಗೇನೆ ಹೊಸ ಮನುಷ್ಯದಲ್ಲಿ ತಮ್ಮ ಸಾತ್ವ ಇರಬೇಕು.
1: ನಾನು ಕೂಡ ವಿ ಆರ್ ತಗೊಂಡಿದ್ದೆ, ಹಂಗಾಗಿ ನಾವು ಒಟ್ಟಿಗೆ ಅದನ್ನ ಕೆಲಸ ಮಾಡಿದ್ವಿ. ಅವರು ಏನಿದ್ರು ಸಾಫ್ಟ್ವೇರ್, ನಂದೇನಿದ್ರು ಹಾರ್ಡ್ವೇರ್, ಅದನ್ನ ಪೋಸ್ಟ್ ಮಾಡೋದು, ಬಂಡ್ಲು ಕಟ್ಟೋದು, ಆಮೇಲೆ ಅವ್ರ ಲೇಖಕರಿಗೆ ಫೋನ್ ಮಾಡೋದು, ಪ್ರೂಫ್ ನೋಡೋದು, ಇಂಥವೆಲ್ಲ ನಂದು. ಆದರೆ ಕಾವ್ಯಕ್ಕೆ ಒಂದು ಪುಟ ಇರ್ತಿತ್ತು ಅದರಲ್ಲಿ, ನಾನು ಹೇಳ್ತಿದ್ದೆ ಆ ಪುಟ ನನಗೆ ಕೊಡಬೇಕು ನೀವು.

0: ಅಂತ. ನಾನು ಕವಿತೆಗಳನ್ನು ಆರಿಸ್ತೀನಿ ಅಥವಾ ನಾನು ಇಷ್ಟಪಟ್ಟದನ್ನು ಹಾಕ್ತೀನಿ ಅಂತ. ಆಯ್ತು ಇರಲಿ, ನಿಂಗೊಂದು ಪುಟ ಇಷ್ಟು ಕೆಲಸ ಮಾಡ್ತೀಯಲ್ಲ, ನಿಂಗೊಂದು ಪುಟ ಇರಲಿ
1: ಇರಲಿ ಅಂತ ಕೊಟ್ಟರು.
0: ಬೇರೆದು ಯಾವುದು ಕೊಟ್ಟಿರ್ತಿರ್ಲಿಲ್ಲ, ಕಥೆನೂ ಅವರೇ ನೋಡ್ತಿದ್ರು, ಕಾವ್ಯದ ಮಾತ್ರ ನಾನು ಅದ್ರಲ್ಲಿ ಸೆಲೆಕ್ಟ್ ಮಾಡಿ ಎರಡು ಮೂರು ಪದ್ಯ ಹಾಕ್ತಿದ್ದೆ.
1: ನಮ್ಗೆ ಅದನ್ನು ಹೇಳಲೇ ಇಲ್ಲ ತಮ್ಮ ಇಷ್ಟವಾದ ಕವನ ಏನು ಅಂತ.
0: ನನಗೆ ಈ ಜಾತ್ರೆಯಲ್ಲಿ ಶಿವ ಅನ್ನೋ ಪದ್ಯ ಇರ್ಬೋದು, ಕನಕ ಮತ್ತು ಕೃಷ್ಣ ಅಂತ ಇರೋ ಪದ್ಯ ಇರ್ಬೋದು, ಅದನ್ನು ತುಂಬ ಜನ ಇಷ್ಟಪಟ್ಟಿದ್ದಾರೆ. ನಾನು ಫಸ್ಟ್ ಟೈಮ್ ಅದನ್ನು ಓದಿದಾಗಲೂ ಮತ್ತೆ ಮತ್ತೆ ಜನ ಅದನ್ನು ಇಷ್ಟಪಟ್ಟಿದ್ದಾರೆ, ಮತ್ತು ಈಗಲೂ ನೆನಪಿಟ್ಕೊಂಡಿದ್ದಾರೆ. ಒಬ್ಬ ಕವಿ ಸಾವಿರ ಪದ್ಯ ಬರೆದ್ರು, ಯಾವುದೋ ಕೆಲವು ಸತಿ ಒಂದೇ ಒಂದು ಪದ್ಯದಿಂದ ಅವರನ್ನು ನೆನಪು ಮಾಡ್ಕೊಳ್ಳೋಂಗಾಗತ್ತೆ. ಹಾಗಾಗಿ ಜಾತ್ರೆಯಲ್ಲಿ ಶಿವ ನಂದು ಭಾರಿ ಪ್ರಸಿದ್ಧವಾದ ಕವನ, ಅಥವಾ ಕನಕ ಕೃಷ್ಣ. ಆದರೆ ನನಗೆ ಆ ಪದ್ಯ ಅಷ್ಟು ಇಷ್ಟ ಇಲ್ಲ. ನನಗೆ ನಾನು ಇತ್ತೀಚೆಗೆ ಬರೆದ ಅಯ್ಯೋ ಶಿವನೇ ಅಂತ ಒಂದು ಪದ್ಯ ಇದೆ. ಅಂದರೆ ಈ ಸರಕು ಪ್ರಪಂಚದಲ್ಲಿ ನನ್ನದು ಕಾವ್ಯ ಪ್ರಪಂಚ, ಅದಕ್ಕೆ ವಿರುದ್ಧವಾಗಿ ಈಗ ಒಂದು ದೊಡ್ಡ ಸರಕಿನ ಪ್ರಪಂಚ ಎದುರಿಗೆ ನಿಂತಿದೆ. ನನಗೆ ಅನಿಸೋದು ನಾಗಭೂಷಣ್ ತುಂಬ ಗಾಂಧಿ ಬಗ್ಗೆ ವರ್ಕ್ಶಾಪ್ ಎಲ್ಲ ಮಾಡ್ತಿದ್ರು, ಗಾಂಧಿ ಲೋಹಿಯಾ ಅಂಬೇಡ್ಕರ್ ಇದ್ರ ಬಗ್ಗೆ ಎಲ್ಲ, ಬುದ್ಧ ಹೀಗೆಲ್ಲ ವರ್ಕ್ಶಾಪ್ ಮಾಡ್ತಾಯಿದ್ರು. ಅವಾಗ ನಾನು ಹೇಳ್ತಿದ್ದೆ, ನೋಡಿ ನೀವು ತುಂಬ ಗಾಂಧಿ ಬಗ್ಗೆ ವರ್ಕ್ಶಾಪ್ ಮಾಡಿದ್ರು, ಆದರೆ ನಾನು ಒಂದು ಬರೆದಿದ್ದೀನಿ ಗಾಂಧಿ ಬಗ್ಗೆ ಪದ್ಯ ಅಂತ. ಅದೇ ನಾನು ಅಯ್ಯೋ ಶಿವನೇ ಅಂತಂದರೆ, ಈ ಸರ್ಕಿನ ಪ್ರಪಂಚ ಹೆಂಗೆ ನಮ್ಮ ಇಡೀ ಮನುಷ್ಯತ್ವವನ್ನೇ ನಾಶ ಮಾಡಿಬಿಟ್ಟಿದೆ ಅಂತ. ನಾವು ಅದಕ್ಕೆ ತೆತ್ಕೊಂಡ್ಬಿಟ್ಟಿದ್ದೀವಿ. ನೂರಾರು ವಸ್ತುಗಳನ್ನು ನಾವು, ನಮ್ಮ ಸಂಗ್ರಹ ಒಂದು ಬುದ್ಧಿ ಇದೆಯಲ್ಲ, ಇಡೀ ಜಗತ್ತನ್ನೇ ನಮ್ಮ ಮನೇಲಿ ಇಟ್ಕೋಬೇಕು ಅಂತ ನಾವು ಯೋಚನೆ ಮಾಡ್ತಾಯಿದ್ದೀವಿ. ಆ ಒಂದು ಬರೆದಿದ್ದೀನಿ ಸರ್ಕಿನ ಪ್ರಪಂಚ, ಅದು ಪದ್ಯ ಅಂತಲೇ ಹೇಳೋದಿಲ್ಲ ನಾನು, ಕಾವ್ಯ ನಿವೇದನೆ ಅಂತ ಹೇಳಲ್ಲ, ಕಾವ್ಯ ವೇದನೆ ಅಂತ ಹೇಳ್ತೀನಿ. ಆ ಪದ್ಯ ನನಗೆ ಇಷ್ಟ, ಮತ್ತು ನಾನು ಅವಾಗ ಅವಾಗ ಅದನ್ನು ಓದ್ತಾ ಇರ್ತೀನಿ.
1: ಈಗ ನಾವು 1986 ನಿಮ್ಮ ಮೊದಲನೇ ಕವನ ಯಾವುದು ಅಂತ ನೋಡ್ಬೋಣ.
0: ಮೊದಲನೇದು ಅದು ಪುಟ್ಟದು ಸರ್, 82 ಬರೆದದ್ದು. ಪ್ರವಾಹದ ಜೊತೆ ಎಲ್ಲವೂ ಕೊಚ್ಚಿಕೊಂಡು ಹೋಯಿತೆಂದರೆ ತಪ್ಪಾದೀತು. ನನ್ನ ಕನಸುಗಳಿನ್ನೂ ಹಸಿ ಹಸಿಯಾಗಿವೆ, ಸೂರಿನಡಿ ಬಿದ್ದಿರುವ ಪಿತಿ ಪಿತಿ ಮಣ್ಣಿನಲ್ಲಿ.
1: ಇದು ನಮ್ಮ ಆರಂಭದ್ದು ಮಣ್ಣಿನಲ್ಲಿ ಶುರುವಾಯಿತು.
0: ಹೌದು, ಆ ನಾಲ್ಕು ಸಾಲಿನ ಚುಟುಕನ್ನ ಪುರವಣಿಯಲ್ಲಿ ಫ್ರಂಟ್ ಪೇಜಲ್ಲಿ ಹಾಕಿದ್ರು. ಅದು ಒಂದು ನನ್ನ ಒಂದು ಅವರ ಪ್ರೋತ್ಸಾಹ ಕೂಡ ನನಗೆ ಮುನ್ನಡೆಯಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬೋದು. ಅಂದರೆ ತುಂಬ ಜನ ಅಯ್ಯೋ ಬಂದಿದೆ ಅಂತ, ನಮಗೆ ಅಯ್ಯೋ ಎಷ್ಟು ಜನ, ಲಕ್ಷಾಂತರ ಜನ ಪದ್ಯ, ಅವೆಲ್ಲ ಒಂದು ಆರಂಭದ ದಿವಸದ ಒಂದು ಭ್ರಮೆಗಳು ಎಲ್ಲ ಇರ್ತಾವಲ್ಲ, ಅವಿದ್ವು, ಈಗ ಅವೆಲ್ಲ ಕಳೆದು ಹೋಗಿವೆ.
1: ಪತಿ ಅವರ ಬಗ್ಗೆ ಮಾತನಾಡ್ತಿರ್ಬೇಕಂದ್ರೆ ಅವರು ಸೋಷಿಯಲಿಸ್ಟ್ ಅಂತಂದ್ರೆ, ತಮ್ಮ ಬಗ್ಗೆನೂ ಕೂಡ ಒಂಥರದಲ್ಲಿ ಸ್ತ್ರೀವಾದಿ ಅಂತ ಹೇಳ್ಬಿಡ್ತಾರಲ್ಲ, ಇದು ಹೇಗೆ ಇದು?
0: ಅದು ನಾನು ಸ್ತ್ರೀಲೋಕ ಅಂತ ಒಂದು ಕಾದಂಬರಿ ಬರೆದೆ, ಒಂದು ಸ್ತ್ರೀವಾದಿ ವರ್ಕ್ಶಾಪಿಗೆ ಹೋಗಿದ್ದೆ ನಾನು. ಅಲ್ಲಿ ಮಾತುಕತೆ ಎಲ್ಲ ನಡೀತಾ ಇತ್ತು, ತುಂಬ ಜನ ಅದರಲ್ಲಿ ಭಾಗವಹಿಸಿದ್ರು, ಅದು ನನಗೆ ಪ್ರೇರಣೆ ಆಯಿತು. ನಾನು ನನ್ನ ಸ್ತ್ರೀಲೋಕದಲ್ಲಿ ಅಲ್ಲಿ ಮಾತುಕತೆ ನಡೀತಿರ್ಬೇಕನ್ನಿಸ್ತಿತ್ತು, ನಮ್ಮಲ್ಲೂ ಇದು ಮೊದಲಿಂದನೂ ಇದೆ ಅಲ್ವಾ ಅಂತ. ನಮ್ಮ ಕೊಂಕಣಿಗರದ್ದು ಮಾತೃಪ್ರಧಾನ ಕುಟುಂಬ, ಹಂಗಾಗಿ ನಮ್ಮಲ್ಲಿ ಮಹಿಳೆಯರೇ ಸ್ಟ್ರಾಂಗ್ ಎಲ್ಲ ಕಡೆ. ನನಗೆ ವೀಕ್ ಅಂತ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಾನೆ ಇರಲಿಲ್ಲ. ನಮ್ಮನೇಲಿ ಎಲ್ಲ ಕಡೆನೂ ಅಷ್ಟೇ, ಈ ಹೋಟ್ಲು ಬಿಸ್ನೆಸ್ ಎಲ್ಲ ಜಾಸ್ತಿ ನಮ್ಮ ಕಡೆ. ನಾ ಬಾಲ್ಯದಲ್ಲಿ ಏನು ನೋಡಿದ್ದು ಅಂದರೆ, ಗಲ್ಲದ ಮೇಲೆ ಮಹಿಳೆಯರು ಕೂತಾಗ ಇರ್ತಾ, ದುಡ್ಡು ಗಿಡ್ಡು ಎಲ್ಲ ಎಣಸದು ಹಾಕೋದು ಅವರು, ಒಳಗೆ ದೋಸೆ ಮಾಡೋದು ತಂದ್ಕೊಡೋದು ಎಲ್ಲ ಗಂಡಸರು. ಈ ಪ್ರಪಂಚ ನೋಡಿದೆ. ಆಮೇಲೆ ಮಹಿಳೆಯರದೇ ಅಂತಿಮ ವರ್ಡ್ ನಮ್ಮಲ್ಲಿ, ಅವ್ರ ಮಾತೆ ಆ ಥರ ಇತ್ತು. ನಾವೇನು ಕೇಳ್ಬೇಕಾದ್ರೆ ನಮ್ಮ ತಾಯಿ ಮೂಲಕ ತಂದೆಗೆ ಹೋಗಬೇಕು ಹಾಗೆ. ಹಾಗಾಗಿ ನನಗೆ ನಾನು ಏನು ಬಾಲ್ಯದಲ್ಲಿ ಕಂಡಿದ್ದೆ ಅದನ್ನು ನಾನು ನನ್ನ ಕಾದಂಬರಿಯಲ್ಲಿ ತರಲಿಕ್ಕೆ ಇಷ್ಟಪಟ್ಟೆ. ಆಮೇಲೆ ಎಲ್ಲ ಪಾತ್ರಗಳು ಮಹಿಳೆಯರದೆ, ಅದರಲ್ಲಿ ಹೆಂಗಸರು ಏನಿದ್ರು ಹೆಂಗಸರು ಬಾಯಲ್ಲಿ ಬರಬೇಕಷ್ಟೇ, ಮಾತುಕತೆಯಲ್ಲಿ ಬರ್ತಾರೆ ವಿನ ಅವರು ಡೈರೆಕ್ಟಾಗಿ ಬರೋದಿಲ್ಲ, ಸಂಭಾಷಣೆ ರೂಪದಲ್ಲಿದೆ. ಅದು ನಾನೇನು ನೋಡಿದ್ದೆ ನನ್ನ ಬಾಲ್ಯದ ಪ್ರಪಂಚ, ಅದನ್ನು ನಾನು ಅದನ್ನು ಆದಷ್ಟು ಅಷ್ಟು ಅದನ್ನು ಹಂಗೆ ತರಲಿಕ್ಕೆ ಅದನ್ನ ಪ್ರಯತ್ನ ಮಾಡ. ಅದು ಒಂದು ಸ್ತ್ರೀವಾದಿ ಕಾದಂಬರಿನೇ ಆಗಿದೆ ಅದು.
1: ಒಂದು ಕುತೂಹಲಕ್ಕೆ ಕೇಳ್ತೇನೆ, ಮಹಿಳಾ ಪ್ರಾಧಾನ್ಯತೆ ಅಂತ ಅಂದ್ಬಿಟ್ರೆ ತಮ್ಮನೇಲಿ ಏನಿತ್ತು
0: ಅದು ನೋಡಿ ನಮ್ಗೆ.

0: ಅದು ರಕ್ತದಲ್ಲಿ ಆ ಗುಣ ಬಂದ್ಬಿಡುತ್ತೆ. ನಮ್ಮ ನಾಗಭೂಷಣ ಯಾವಾಗ ಹೇಳ್ತಿದ್ರು, ನಿನ್ನ ನಿರ್ಧಾರಗಳನ್ನು ನೀನೇ ತಗೋತೀಯ, ನನಗೆ ಕೇಳಲ್ಲ ಅಂತಿದ್ರು. ಅವರು ಎಲ್ಲದಕ್ಕೂ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಕೇಳ್ತಿದ್ರು. ನಾನು ಹಂಗಲ್ಲ, ನಾನೇ ನಿರ್ಧಾರ ತಗೊಂಡ್ಬಿಡ್ತಿದ್ದೆ. ಅದಕ್ಕೆ ಯಾಕೆ ಹಿಂಗೆ ಅಂತಂದು ನಾನು ಅವಾಗ ಅವ್ರಿಗೆ ಹೇಳ್ತೀನಿ, ನೋಡ್ರಿ ನಿಮ್ಮನ್ನು ಮದುವೆ ಆಗ ನಿರ್ಧಾರ ಕೂಡ ನಾನೇ ತಗೊಂಡಿದ್ದು ಅಂತ ಹೇಳಿದೆ. ಹಾಗೆ ಸಮಾಧಾನ ಮಾಡ್ತಿದ್ದೆ. ಬೇರೆಯವ್ರು ಕೇಳಿದ್ರೆ ಇದಾಗ್ತಿರ್ಲಿಲ್ಲ ನೋಡಿ, ನಾನೇ ತಗೊಂಡಿದ್ದಕ್ಕೆ ಅದಾಯಿತು. ತುಂಬ ದೊಡ್ಡ ನಿರ್ಧಾರ ಆದರೆ ನಿಮ್ಮನ್ನು ಕೇಳ್ತೀನಿ ನಾನು. ಸಣ್ಣ ಪುಟ್ಟದ್ದು ಯಾವುದೋ ಒಂದು ಯಾರಿಗೋ ಏನೋ ಕೊಡೋ ಅಂಥದ್ದು ಮಾಡೋ ಅಂಥದ್ದು ಅದು ನೀವು ಖಂಡಿತ ಬೇಡ ಅನ್ನೋದೇ ಇಲ್ಲ ಅಂತ ನಂಗೆ ಗೊತ್ತು. ಅದಕ್ಕೆ ನಾನು ಅದನ್ನು ನಾನು ತಗೊಳ್ತೀನಿ ಅಂತ ಹೇಳ್ತು.
1: ಅದಕ್ಕಾಗಿ ನಿಮ್ಮ ಹತ್ರ ಕೇಳಿದ್ರು ಕೂಡ, ನಾನು ಡಾಕ್ಟರ್ ನಾಗಭೂಷಣ್ ಅಂತಂದರೆ ಕಚೇರಿಯ ಕೆಲಸದಲ್ಲಿ ಒಂದು ರೀತಿಯಲ್ಲಿ ಟೆರರ್ ಅವರು, ಹಾಗಿದ್ರೆ ಮನೆಯಲ್ಲಿ ಇಲ್ಲಿನೇ ಆಗಿದ್ರು.
0: ಇಲ್ಲ ಇಲ್ಲ, ಅವರು ಎಷ್ಟು ನಿಷ್ಠುರಿ ಒಂಥರ ನಿಷ್ಠುರವಾದ ಮಾತುಕತೆ ಎಲ್ಲ ಸರಿ, ಆದರೆ ಅವ್ರಿಗಿಂತ ನಾನೇ ನಿಷ್ಠುರಿ ಅಂತ ಹೇಳ್ಬೋದು. ಹೃದಯದಲ್ಲಿ ತುಂಬ ಇದು, ತುಂಬ ಮೃದು, ನಾನೇ ಕಠಿಣ ವ್ಯಕ್ತಿ ಅಂತ ಹೇಳ್ಬೋದು ಆ ಲೆಕ್ಕದಲ್ಲಿ.
1: ಕಾದಂಬರಿ ಸ್ತ್ರೀ ಲೋಕ ಅಂತ ಬರ್ತೀರಿ, ಅದರ ಒಂದು ಅನುಭವವನ್ನು ಕೂಡ ಹೇಳಿದ್ರಿ. ಈ ಒಂದು ಕವನ ಪ್ರಕಾರದಿಂದ ಕಾದಂಬರಿ ಪ್ರಕಾರಕ್ಕೆ ಹೇಗೆ ಬಂದ್ರಿ?
0: ಅಲ್ಲ, ನಾನು ಒಂದೇ ಕಾದಂಬರಿ ಅದನ್ನ ಬರೆದಿದ್ದು. ನಾನು ಪ್ರಧಾನವಾಗಿ ಕವಿನೇ, ನನಗೆ ಎಲಾಬ್ರೇಟ್ ಆಗಿ ಬರೆಯೋಕ್ಕೆ ಕಷ್ಟ ನನಗೆ. ಅದನ್ನು ಅದಕ್ಕೆ ಸಂಭಾಷಣೆ ರೂಪದಲ್ಲೇ ಬರೆದಿದ್ದು ನಾನು. ಅದನ್ನು 1996 ಅಲ್ಲೇ ಬರೆದಿದ್ದು
1: ಆ ಕಾದಂಬರಿಯನ್ನು.
0: ನಾನು ಆನಂತರ ತೀರಾ ಇತ್ತೀಚೆಗೆ ಸಣ್ಣ ಕಥೆಗಳ ಒಂದು ಸಂಕಲನ ತಂದಿದ್ದೆ, ಅಜ್ಜಿ ಕರೆದ ಹಾಗಾಯಿತು ಅಂತ. ಈಗ ಎಲ್ಲವನ್ನೂ ಕಾವ್ಯದಲ್ಲಿ ಹೇಳೋಕ್ಕಾಗೋದಿಲ್ಲ, ಅದಕ್ಕೆ ನಾನು ನನಗೆ ಆದರೆ ಅದು ತೀವ್ರವಾದ ಒಂದು ಭಾವನೆಗಳಿರ್ತವೆ, ಅದಕ್ಕೆ ಕಾವ್ಯನೇ ಒಳ್ಳೆಯದು ಅಂತ ಅಂದ್ಕೊಂಡ್ರು ಎಲ್ಲವನ್ನ ಹೇಳಕ್ಕಾಗೋದಿಲ್ಲ. ಅದಕ್ಕೆ ನಾನು ಅದನ್ನ ಸಣ್ಣ ಸಣ್ಣ ಕತೆಗಳನ್ನಾಗಿ ನಾನು ಅದನ್ನ ಬರೆದನ್ನೇ ಕತೆಗಾರ್ತಿ ಆಗ್ಬೇಕಂತ ಇಷ್ಟಪಟ್ಟಿದ್ದು. ಆದ್ರೆ ನಾನು ಅದು ನಾನು ಕತೆ ಕಳಿಸಿದಾಗ ಅವೆಲ್ಲ ವಾಪಸ್ ಬಂದ್ವು ಅವಾಗ ಆರಂಭದಲ್ಲಿ.
1: ಅವಾಗಲೇನೋ ಸೆಲೆಕ್ಟ್ ಆಗ್ಬಿಟ್ಟಿದ್ರೆ ಇಲ್ಲಿ ನಾವು ಕವಿಯತ್ರಿಯನ್ನ ಕಳೆದುಕೊಂಡು ಕತೆಗಾರ್ತಿ ಆಗ್ಬಿಡ್ತಿದ್ರೆ
0: ಅದು ವಾಪಸ್ ಬಂದಿದ್ದಕ್ಕೆ ಆಮೇಲೆ ನಾನು ಕವಿತೆ ಕಳಿಸಿದಾಗ ಪ್ರಕಟ ಆಗ್ತಿತ್ತು, ಹಾಗೆ ನಾನು ಕವಿಯತ್ರಿ ಆದಿದ್ದು.
1: ಕವಿಯತ್ರಿ ಆಯಿತು, ಕಾದಂಬರಿ ಆಯಿತು, ಕತೆಗಾರ್ತಿಗಳಾದ್ರಿ, ಲೇಖನಗಳನ್ನು ಕೂಡ ಬರೆಯೋದಕ್ಕೆ ಪ್ರಾರಂಭ ಮಾಡಿಬಿಟ್ರೆ
0: ಅದು ವಿರಳವಾಗಿ ಪತ್ರಿಕೆಯವರು ಅಲ್ಲಿ ಕೇಳಿದಾಗ, ಆಮೇಲೆ ಏನಾದರೂ ವಿಚಾರಗಳ ಬಗ್ಗೆ ನಂಗೆ ತೀವ್ರವಾಗಿ ಹೇಳಬೇಕು ಅನಿಸಿದಾಗ ನಾನು ಹಿಂಗೆ ಬರೆದಿದ್ದೇನೆ. ಆಮೇಲೆ ಹೊಸ ಮನುಷ್ಯದಲ್ಲಿ ಕೆಲವು ಹಿಂಗೆ ಪ್ರಶ್ನೋತ್ತರಗಳು ಹೀಗೆಲ್ಲ ಇರೋದು, ಕೆಲವು ಇಂಟರ್ವ್ಯೂಗಳು ಅದನ್ನೆಲ್ಲ ಸುಮ್ಮನೆ ಸೇರಿಸ್ಬಿಟ್ಟು ಒಂದು
1: ಸಂಕಲನ ಮಾಡಿಬಿಟ್ಟಿರ್ತ.
0: ಹೌದು,
1: ಹೂ ಮನಸ್ಸಿನ ಹೋರಾಟಗಾರ ಮತ್ತು ಇತರ ಲೇಖನಗಳು ಅಂತ 2011 ಅದನ್ನ ಪ್ರಕಟ ಕೂಡ ಮಾಡಿಸಿದ್ರಿ. ಇನ್ನೊಂದಿಷ್ಟು ಸಂಪಾದಿತ ಕೃತಿಗಳು ಕೂಡ ತಮ್ಮ ಮಡ್ಲಲ್ಲಿದೆ.
0: ಅದು ನಾನು ಸಹ ಸಂಪಾದಕೀಯ ಕೆಲಸ ಮಾಡಿದ್ದು GSS ಅವರ ಅಭಿನಂದನ ಗ್ರಂಥಕ್ಕೆ. ಆಮೇಲೆ ಸುವರ್ಣ ಕಾವ್ಯ ಅಂತೇಳಿ ಒಂದು ನನ್ಗೆ ಅದೊಂದು ತುಂಬಾ ಇಷ್ಟ ಆಯ್ತು. ಒಂದು 10,000 ಕವನ ಸಂಕಲನಗಳನ್ನ ನಾನು ನೋಡಿ, ಆಮೇಲೆ ಒಂದು 400 ಕವಿತೆಗಳನ್ನು ಆರಿಸೋ ಒಂದು ಕನ್ನಡ ಸಂಸ್ಕೃತಿ ಇಲಾಖೆದು ಒಂದು ಇತ್ತು ಪ್ರಾಜೆಕ್ಟು, ಅದು ನನಗೆ ತುಂಬ ಖುಷಿ ಕೊಡ್ತು.
1: ಹಣತೆ, ಸುವರ್ಣ ಕಾವ್ಯ, ಇರುವಂತಿಗೆ
0: ಇರುವಂತಿಗೆ ವೈದೇಹಿ ಬಗ್ಗೆ ನಾವು ಮಾಡಿದ್ದು. ಅವರು ಕನ್ನಡದ ಒಂದು ಅಪ್ರತಿಮ ಲೇಖಕಿ ವೈದೇಹಿ, ಅವ್ರ ಬಗ್ಗೆ ಅವ್ರ ಬಿಡಿ ಅವರ ಕಾಲಭಾಗದಷ್ಟು ನಾವು ಬರ್ದಿಲ್ಲ. ನಮ್ಮನ್ನು ಬೇರೆ ಲೇಖಕಿಯರು ಬೆಳೆಸಿರ್ತಾರೆ, ಎಲ್ಲರ ಬಗ್ಗೆನೂ ನಾವು ಮಾಡೋಕ್ಕಾಗಲ್ಲ. ಹಂಗಾಗಿ ನನ್ನ ಪ್ರಪಂಚವನ್ನ ಅವ್ರು ವಿಸ್ತರಿಸಿದ್ದಾರೆ ಅಂತ ನನಗೆ ಅನಿಸಿತ್ತು. ಹಂಗಾಗಿ ಅವ್ರ ಬಗ್ಗೆ ನಾನು ನನ್ನ ಗೆಳತಿಯರ ಜೊತೆ ಸೇರಿಕೊಂಡು ಒಂದು ತುಂಬ ಚೆನ್ನಾಗಿ ಬಂತದ್ದು ಇರುವಂತಿಗೆ ಅಂತ, ಒಂದು 700 ಪುಟ 722 ಪುಟನು ಬಂತದ್ದು.
1: ಆಮೇಲೆ ಕೊಂಕಣಿಯ ಸಾರಸ್ವತ ಲೋಕದಿಂದ ಕನ್ನಡ ಸಾರಸ್ವತ ಲೋಕಕ್ಕೆ ಬಂದಂತ ತಮಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ 2014 ಸಿಕ್ಕಿತ್ತು. ಅದರ ಅನುಭವ ಏನಿರುತ್ತೆ?
0: ಅದು ನನಗೆ ಮೊದಲು ಸಾಹಿತ್ಯ ಅಕಾಡೆಮಿ ಬಹುಮಾನ ಬಂದಿತ್ತು, ಆಮೇಲೆ ಬೇರೆ ಕವಿಗಳ ಹೆಸರಿನಲ್ಲಿರೋ ಬಹುಮಾನಗಳೆಲ್ಲ ಬಂದಿದೆ. ಪೂತಿನ ಇರ್ಬೋದು, ಮಾಸ್ತಿ ಇರ್ಬೋದು,
1: ಮಧುರ ಚನ್ನದ ಮಧುರ
0: ಚನ್ನದ ಎಲ್ಲ ಕವಿಗಳ ಹೆಸರು
1: ಅಂದ್ರೆ ಒಂದ್ ರೀತಿಯಲ್ಲಿ ನಮ್ಮ ಕನ್ನಡ ಸಾರಸ್ವತ ಲೋಕದ ಕವಿಗಳ ಹೆಸರಿನಲ್ಲಿ ಏನೇನು ಪ್ರಶಸ್ತಿ ಇದೆಯೋ ಆ ಎಲ್ಲ ಪ್ರಶಸ್ತಿನೂ
0: ಹಿರಿಯರ ಆಶೀರ್ವಾದ ನನ್ನ ಮೇಲಿದೆ ಅಂತ ಅನ್ಕೊಂಡು, ಯಾಕಂದ್ರೆ ನಾನು ಕಾವ್ಯವನ್ನೇ ಫುಲ್ 100% ನಂಬಿಕೊಂಡವಳು. ಆ ಹಿರಿಯರ ಆಶೀರ್ವಾದ, ಆ ಪ್ರಶಸ್ತಿಗಳೇ ನನಗೆ ದೊಡ್ಡದು.

0: ಈ ಇದು ಬಂತು ನನಗೆ, ಆಕ್ಚುಲಿ ಚಿಕ್ಕ ವಯಸ್ಸಿನಲ್ಲೇ ಬಂದಿದೆ, ನನಗಿಂತ ಹಿರಿಯರು ತುಂಬಾ ಜನ ಇದ್ದಾರೆ, ತುಂಬಾ ಕವಿಯತ್ರಿ ಇರ್ತಾರೆ, ಆಮೇಲೆ ಕವಿಗಳು ಇದ್ದಾರೆ. ಅದು ನಾನು ಕೇಳಿದೆ ಅವ್ರಿಗೆ, ನನಗೆ ನಾನು ಫಸ್ಟ್ ಅವರು ನಂಗೆ ಹೇಳಿದಾಗ ನನಗಿಂತ ಹಿರಿಯರಿದ್ದಾರೆ ಅಂತ ಹೇಳಿದ್ದಕ್ಕೆ, ಇಲ್ಲ ಎಲ್ಲರೂ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ ನೀವು ತಗೊಳ್ಳಿ ಅಂತಂದರು. ನಾನು ಅದನ್ನು ತಗೊಂಡೆ. ಆದರೆ ಹಿರಿಯರು ಅನೇಕ ಜನಕ್ಕೆ ಅದು ಸಿಗಬೇಕಿತ್ತು ಅಂತ ನನಗೆ ಈಗಲೂ ಅನಿಸುತ್ತೆ. ನಾನು ಇವತ್ತಿಗೂ ನಾನು ಅದೇ ಹೇಳ್ತೀನಿ, ಕೆಲವು ಸತಿ ನನಗೆ ಅದು ತಗೊಳಕ್ಕೆ ಇಷ್ಟ ಆಗೋದಿಲ್ಲ, ಆದರೆ ನಾನು ಅದನ್ನು ತಿರಸ್ಕಾರ ಮಾಡಬಾರ್ದು ಅಂತ ನನ್ನ ಮನಸ್ಸಿನಲ್ಲಿ ಒಂದಿದೆ. ಅನೇಕ ಯುವ ಕವಿಗಳು ನನ್ನ ಸಂಪರ್ಕದಲ್ಲಿ ಇದ್ದಾರೆ. ನಾನದು ಅವರು ಏನು ಕವಿತೆ ಕಳಿಸಿದ್ರು ನಾನದು ವಾಟ್ಸಪ್ಪಲ್ಲಿ ಕಳಿಸಿರ್ಬೋದು, PDFಲ್ಲಿ ಕಳಿಸಿರ್ಬೋದು, ನಾನು ಎಲ್ಲದನ್ನು ಪ್ರೀತಿಯಿಂದ ನಾನು ಓದ್ತೀನಿ. ಆದರೆ ಅವ್ರಿಗೊಂದು ಹೇಳ್ತಿರ್ತೀನಿ, ನಾನು ಮುನ್ನುಡಿ ಬೆನ್ನುಡಿ ಎಲ್ಲ ಬರೆಯೋದಿಲ್ಲ, ಅದು ಒಂದು ಚೌಕಟ್ಟು ಹಾಕ್ದಂಗೆ ಆಗುತ್ತೆ. ಜನ ನನ್ನ ಬೇರೆಯವರು ನನ್ನ ಕನ್ನಡಕದಿಂದ ನೋಡಬಾರ್ದು, ಅದನ್ನು ಅವರೇ ಕಣ್ಣುಗಳಿಂದ ನೋಡಬೇಕು. ಎಲ್ಲ ಪದ್ಯಗಳನ್ನು ಓದ್ಬಿಟ್ಟು ಅವರಿಗೆ ನನ್ನ ಪ್ರತಿಕ್ರಿಯೆ ಕೊಡ್ತೀನಿ. ಆದರೆ ನಾನು ಮುನ್ನುಡಿ ಮತ್ತು ಬೆನ್ನುಡಿ ಈ ಥರ ಬರೆಯೋಕ್ಕೆ ನಾನು ಇಷ್ಟಪಡೋದೇ ಇಲ್ಲ. ಅದನ್ನು ನಾನು ಎಲ್ಲ ಅನೇಕ ಯುವ ಕವಿಗಳಿಗೆ ಪಾಪ ಅದನ್ನು ಹೇಳಿ ಬೇಜಾರು ಮಾಡಿದ್ದೀನಿ, ಆದರೆ ನಾನು ಅವರೆಲ್ಲ ಪದ್ಯಗಳನ್ನು ಓದಿ, ಮತ್ತು ಒಂದು ಪೇಪರಲ್ಲಿ ಒಂದು ಸಣ್ಣ ಪದ್ಯ ಏನಾದರೂ ಬಂದರೂ ಅಥವಾ ಫೇಸ್ಬುಕ್ಕಲ್ಲಿ ಒಂದು ಸಣ್ಣ ಪದ್ಯ ಬರೆದ್ರೂ ನಾನು ಯಾರೇ ಬರೆದಿರಲಿ ಅದನ್ನು ನಾನು ತುಂಬ ಪ್ರೀತಿಯಿಂದ ಓದ್ತೀನಿ.
1: ಯಾಕಂದರೆ
0: ಬೆಳಗ್ಗೆಯಿಂದ ಸಂಜೆ ತನಕ ನಾನು ಅದರಲ್ಲೇ ಇರ್ತೀನಿ, ಅದೊಂದೇ ನನಗೆ ಆಸರೆ ಅಂತ ನಾನು ಅನ್ಕೊಂಡು.
1: ಸವಿತಾ ಭೂಷಣ್ ಅವರೇ, ಸಾಮಾನ್ಯವಾಗಿ ಕವಿತೆ ಅಂತಂದ್ರೆ ನಾವು ಹಿಂದಿನ ಕಾಲದಲ್ಲಿ ತಗೊಂಡ್ರೆ ಕವನ ಹಲವಾರು ಘಟ್ಟಗಳನ್ನ ಪಡ್ಕೊಂಡ್ತು. ಆ ವಿವಿಧ ಘಟ್ಟಗಳಲ್ಲಿ ತಾವು ನವೋದಯದಿಂದ ಪ್ರೇರಿತರಾದಂತ
0: ನವೋದಯ ಕವಿತೆಗಳನ್ನೇ ಜಾಸ್ತಿ ಇಷ್ಟಪಟ್ಟಿದ್ದೆ. ಯಾಕೆ ಅಂದ್ರೆ ಅವು ಭಾವಗೀತೆಗಳಿಗೆ ಆಕಾಶವಾಣಿ ಬಿತ್ತರಗೊಳ್ತಿದ್ವು, ದಿವಸ ಒಂದು ಮೂರ್ನಾಲ್ಕು ಭಾವಗೀತೆ ಕೇಳ್ತಿದ್ವಿ, ಬೆಳಗ್ಗೆ ಗೀತಾರಾಧನಾ ಇರ್ತಿತ್ತು, ಆಮೇಲೆ ಭಾವಗೀತೆಗಳು ಬರ್ತಿತ್ತು, ಆಮೇಲೆ ಮಧ್ಯಾಹ್ನ ಒಂದು ಗಂಟೆಗೆ ಎರಡು ಹಾಡು ಬರ್ತಿತ್ತು. ನಮ್ಗೆ ಕಾವ್ಯ ಅಂದ್ರೆ ಅದೇ ಆಗಿತ್ತು ನಮ್ಗೆ. ಆಮೇಲೆ ನವ್ಯ ಕವಿತೆಗಳು ಬರ್ತಿದ್ವು, ಅದು ನಿಜವಾಗ್ಲೂ ನನ್ಗೆ ಅರ್ಥ ಆಗ್ತಿರ್ಲಿಲ್ಲ. ಅದರ ನಂತರ ಬಂಡಾಯ ಕವಿತೆಗಳು ಬರೀ, ಆ ಟೈಮಲ್ಲಿ ಮಹಿಳೆಯರು ಬರೆಯಕ್ಕೆ ಶುರು ಮಾಡಿದ್ರು. ಆ ಬಂಡಾಯ ಕವಿತೆಗಳು ಎಲ್ಲ ಸ್ವಲ್ಪ ಸರಳವಾಗಿ ಇರ್ತಿದ್ವು, ನವ್ಯದಷ್ಟು ಒಂದು ಸಂಕೀರ್ಣವಾಗಿರ್ತಿರ್ಲಿಲ್ಲ. ಅದು ಬೇರೆಯವರ ಒಬ್ಬ ನೆರವು ಬೇಕು, ಇದನ್ನ ನಾನೇ ಅರ್ಥ ಮಾಡ್ಕೋಬಹುದಾಗ.
1: ಸವಿತಾ ನಾಗಭೂಷಣ್ ಅವರೇ, ಈಗ ಆಕಾಶವಾಣಿಗೆ 90 ವರ್ಷ ತುಂಬತಾ ಇದೆ, ಈ ಸಂದರ್ಭದಲ್ಲಿ ಆಕಾಶವಾಣಿಯಿಂದ ತಾವು ಕೂಡ ಪ್ರಭಾವಿತರಾಗಿದ್ರಿ ಅನ್ನೋದನ್ನ ತಿಳಿಸ್ತಾ ಇದ್ದೀರಿ.
0: ನಾನೇನಿದ್ರು ಪುರಂದರದಾಸರು, ಕನಕದಾಸರು, ಆಮೇಲೆ ವಚನಕಾರರು, ಇದೇ ನನಗೆ ಜಾಸ್ತಿ ತತ್ವ ಪದಗಳು ಅವೆಲ್ಲ ರೇಡಿಯೋದಲ್ಲಿ ಬರ್ತಿತ್ತು, ಹಳೆ ಚಿತ್ರಗೀತೆಗಳು, ಹಳೆ ಹಿಂದಿ ಚಿತ್ರ. ನನ್ನ ಮಟ್ಟಿಗೆ ನನ್ನ ಕಾವ್ಯ ಪ್ರಪಂಚ ಅದೇ ಆಗಿತ್ತು. ನವ್ಯ ನನಗೆ ಅದು ಕಷ್ಟ ಆಗ್ತಿತ್ತು. ನಾನು ತೀರಾ ಇತ್ತೀಚೆಗೆ ಅದನ್ನ ನಾನು ಹಳೆದನ್ನೆಲ್ಲ ಅದನ್ನು ವಿಶ್ಲೇಷಣೆ ಮಾಡಿದಾರಲ್ಲ, ಅದನ್ನು ಓದಿ ನಾನು ಅದನ್ನು ಅದರ ಸ್ವಾರಸ್ಯವನ್ನು ಈಗೀಗ ತಿಳ್ಕೊತಾ ಇದ್ದೀನಿ. ಹೌದು, ಹಿಂಗೆ ಅರ್ಥ ಇರುತ್ತೆ ಅಂದರೆ ನಾವು ಎಲ್ಲ ಸುಲಿದ ಬಾಳೆ ಹಣ್ಣು ಹಂಗಿರಬೇಕು ಅಂತ ಯೋಚನೆ ಮಾಡ್ತೀವಿ. ನಾನು ಬರೆಯೋದು ಅದೇ ರೀತಿ. ತುಂಬ ಜನ ಹೇಳಿದ ಅಯ್ಯೋ ನಿಮ್ಮದು ತುಂಬ ಮಕ್ಕಳ ಪದ್ಯ ಥರ ಇರುತ್ತೆ ಅಂತಲೂ ಹೇಳಿದವರು ಇದ್ದಾರೆ. ಆದರೆ ನಾನು ಕಾವ್ಯಕ್ಕೆ ನಾನು ಅದೇನು ಅರ್ಥ ಇದೆ ಅಂತಲ್ಲ, ಕಾವ್ಯನೇ ಒಂದು ಭಾಷೆ,
1: ಹೌದು,
0: ಅದೇ ಒಂದು ಲ್ಯಾಂಗ್ವೇಜು. ಹಂಗಾಗಿ ಅದನ್ನು ಅದರಲ್ಲಿ ಬರಿತೀವಿ, ಇದ್ರ ಬರೀತೀವಿ ಅಂತಲ್ಲ. ಈಗ ನಾವು ಆಫ್ರಿಕನ್ ಕವಿತೆ ಓದ್ತೀವಿ, ಯುರೋಪಿಯನ್ ಕವಿತೆ ಓದ್ತೀವಿ. ಈಗ ತೀರಾ ನಾವು ಬರೆದಂಗೆ ಅವ್ರು ಬರೆದಿದ್ದಾರೆ, ಅವ್ರು ಬರೆದಂಗೆ ನಾವು ಬರೆದಿದ್ದಾರೆ ಅಂತ ನಮ್ಗೆ ಅನಿಸುತ್ತೆ. ಕಾವ್ಯದ್ದೇ ಒಂದು ಭಾಷೆ ಇರುತ್ತೆ, ಅದು ಹೃದಯದ ಭಾಷೆ ಅದು. ಹಂಗಾಗಿ ನನಗೆ ನಾನು ನವ್ಯ ಕವಿತೆಯಿಂದ ಜಾಸ್ತಿ ಇನ್ಫ್ಲೂಯೆನ್ಸ್ ಆಗಲಿಲ್ಲ, ಆದರೆ ನಾನು ಅದನ್ನು ಪಡ್ಕೊಂಡಿದ್ದೀನಿ, ನವ್ಯ ಕಥೆಗಾರರು ಮತ್ತು ವಿಮರ್ಶೆಯಿಂದ ಜಾಸ್ತಿ ಪಡ್ಕೊಂಡಿದ್ದೀನಿ ಅನಿಸುತ್ತೆ.
1: ಹಾಗೇ ನಮ್ಮ ಶಿವಮೊಗ್ಗ ಅಂತ ತಂದು ಕೂಡ್ಲೇ ನಮಗೆಲ್ಲ ಸಾಹಿತ್ಯ ಪ್ರಪಂಚವನ್ನು ಕಟ್ಟಿಕೊಡುವಂಥದ್ದು ಕರ್ನಾಟಕ ಸಂಘ. ಕರ್ನಾಟಕ ಸಂಘಕ್ಕೂ ತಮಗೂ ಬಹಳ ಆತ್ಮೀಯ ನಂಟಿದೆ, ಅದರ ಬಗ್ಗೆ ಒಂದಿಷ್ಟು ಹೇಳಬೇಕು ಸವಿತಾ ನಾಗಭೂಷಣ್ ಅವರೇ.
0: ಪ್ರಥಮ ಬಹುಮಾನ ಪಡೆದಿದ್ದು ಕರ್ನಾಟಕ ಸಂಘದಲ್ಲೇ, ಅದೇ ಹೇಳಿದ್ನಲ್ಲ 5 ವರ್ಷ ಒಂದು ಚಿತ್ರ ಬರೆದಿದ್ದೆ, ಅಲ್ಲಿ ಒಂದು ವಾಟರ್ ಬ್ಯಾಗ್ ಕೊಟ್ಟಿದ್ದರು, ಆ ಸ್ಟೇಜ್ ಮೇಲೆ ಹೋಗಿ ನಾನು ತಗೊಂಡಿದ್ದು. ಆಮೇಲೂ ನಾನು ಅನೇಕ ಸಾಹಿತಿಗಳನ್ನು ಅಲ್ಲಿ ನೋಡಿದ್ದೀನಿ, KS ಇರ್ಬೋದು, ಪುತೀನಾ ಇರ್ಬೋದು, ತೇಜಸ್ವಿ ಇರ್ಬೋದು, ಲಂಕೇಶ್ ಇರ್ಬೋದು, ಸುಬ್ಬಣ್ಣ ಇರ್ಬೋದು, ಅನಂತಮೂರ್ತಿ ಇರ್ಬೋದು, ಕಣವಿ ಇರ್ಬೋದು, GSS ಇರ್ಬೋದು, ನಿಜಾರ್ ಅಹಮದ್ ಇರ್ಬೋದು, ತುಂಬ ಜನ ಅಲ್ಲಿ ಕರೆಸ್ತಾ ಇದ್ದರು. ಇವರೆಲ್ಲ ನನಗೆ ಪ್ರೇರಣೆನೇ, ನನಗವರು ಅವರ ಕವಿತೆಗಳನ್ನು ಕೇಳಿರೋದು, ಅವರ ಮಾತುಗಳನ್ನು

0: ಕೇಳಿರೋದು. ಆಮೇಲೆ ಅಲ್ಲಿ ಎಂ ಕೆ ಇಂದಿರ ಪ್ರಶಸ್ತಿಯನ್ನು ಕರ್ನಾಟಕ ಸಂಘದವರು ಕೊಟ್ಟಿದ್ರು. ಈಗ ಹಲವಾರು ವೇದಿಕೆ ಇರ್ಬೋದು, ಆದರೆ ನಾನು ಬೆಳೀತಿದ್ದ ಕಾಲದಲ್ಲಿ ನಮಗಿದ್ದಿದ್ದು ಕರ್ನಾಟಕ ಸಂಘ ಒಂದೇ.
1: ಸಾಮಾನ್ಯವಾಗಿ ಕೇಳುವಂಥದ್ದು ಒಂದಿದ್ದೇ ಇರುತ್ತೆ, ನೀವೇಕೆ ಬರೆಯುತ್ತೀರಿ ಅಂತ. ಈಗ ನನ್ನ ಪ್ರಶ್ನೆಯೂ ಅದೇ, ನೀವೇಕೆ ಬರೆಯುತ್ತೀರಿ?
0: ಅದು ಬಹುಶಃ ಈಗ ನೋಡಿ, ಜಗತ್ತಿನಲ್ಲಿ ನಾನಾ ನಡೀತಿದೆ, ಸಂಗೀತ ಇದೆ, ಸಾಹಿತ್ಯ ಇದೆ, ಚಿತ್ರಕಲೆ ಇದೆ, ಮತ್ತು ಬೇರೆ ವ್ಯಾಪಾರ ಇದೆ, ಕ್ರಿಮಿನಲ್ ಆ್ಯಕ್ಟಿವಿಟಿನೂ ಇದೆ, ಜಗತ್ತು ತುಂಬ ಅಸಂಖ್ಯ ಇದರಿಂದ ನಡೀತಾ ಇರುತ್ತೆ. ಈ ಕಾವ್ಯ ಅನ್ನೋದು ಒಂದು ಸಣ್ಣದು, ಒಂದು ಸಣ್ಣ ಗುಂಪಿನ ಚಟುವಟಿಕೆ ಅಷ್ಟೇ. ಇದು ಒಂದು ಲೋಕಕ್ಕೆ ನಾನು ಈ ಲೋಕದ ಜೀವಿಯಾಗಿ ನೀಡಿರೋ ಒಂದು ಪ್ರತಿಕ್ರಿಯೆ ಅಂತ ಅಷ್ಟೇ ನಾನು ತಿಳ್ಕೊಳ್ಳೋವಂಥದ್ದು. ಈ ಜಗತ್ತಿನಲ್ಲಿ ನಾನು ಬದುಕಿದ್ದೀನಿ, ಅದು ಏನೋ ಸುತ್ತಮುತ್ತ ನಡೀತಾ ಇರುತ್ತೆ, ನನ್ನ ಮನಸ್ಸಿಗೆ ಒಂದು ಏನೋ ಒಂದು ಹೊಳೆಯತ್ತೆ, ಹೊರಗಿಂದು ಒಳಗೆ ಬರುತ್ತೆ, ಒಳಗಿಂದು ಹೊರಗೆ ಹೋಗುತ್ತೆ. ಅದೊಂದು ಸಣ್ಣ ವಿನಿಮಯ, ಒಂದು ಪ್ರತಿಕ್ರಿಯೆ.
1: ನಿಮ್ಮ ಅನುಭವ ಅಭಿವ್ಯಕ್ತಿಗಳನ್ನು ಹೊರಸೂಸುವುದಕ್ಕೆ ತಾವು ಬರೀತೀರಿ.
0: ಹೌದು.
1: ಹಾಗಿದ್ರೆ ಈಗ ಆರಂಭದಲ್ಲಿ ಹೇಳ್ತಾ ಇರುವಾಗ ನಾವು ಮಾತನಾಡಬೇಕಿದ್ರೆ, ಜಾತ್ರೆಯಲ್ಲಿ ಶಿವ, ಇದು ನಿಮಗಿಷ್ಟವಾದ ನಿಮ್ಮ ಕವನ, ಆದ್ರೆ ನಿಮಗಿಷ್ಟವಾದ ನಿಮ್ಮ ಮೇಲೆ ಪ್ರಭಾವ ಬೀರಿದ ಕವನ ಯಾವುದು?
0: ನನಗೆ ಅದು ತುಂಬಾ ಇದೆ, ನಾನು ಹೇಳಿದ್ನಲ್ಲ ಅದು ಒಂದು ಅಂತ ಹೇಳಕ್ಕಾಗಲ್ಲ, ನಾನೊಂದು ಲಕ್ಷಾಂತರ ಕವಿತೆ ಓದಿರ್ಬೋದು. ತುಂಬಾ ಜನ ಕನ್ನಡದ ಅಸಂಖ್ಯ ಕವಿಗಳು ನನ್ನ ಮೇಲೆ ಪ್ರಭಾವ ಬೀರಿದ್ದಾರೆ, ಒಂದು ಕವಿತೆ ಅಂತ ನನಗೆ ಹೇಳಲಿಕ್ಕಾಗದೇ ಇಲ್ಲ.
1: ಆದರೆ ಕವಿತೆ ಹೇಳೋದಕ್ಕೆ ಸಾಧ್ಯ ಇದೆ, ಇದ್ರೂ ಕೂಡ ಕೃತಿ ನಿಮ್ಮ ಮೇಲೆ ಬಹಳ ಪ್ರಭಾವ ಬೀರಿದ್ದು ಒಂದು ಎರಡಿದೆ. ಒಂದು ಹುಲ್ಲಿನ ಕ್ರಾಂತಿ.
0: ಹೌದು ಹೌದು, ಒಂದು ಹುಲ್ಲಿನ ಕ್ರಾಂತಿ, ರಾಮಕೃಷ್ಣ ವಚನ ವೇದ, ಆಮೇಲೆ ನನಗೆ ತುಂಬ ಮನಸ್ಸಿಗೆ ಇಷ್ಟ ಆಗಿದ್ದು ಒಂದು ಸಣ್ಣದು ಅಂದರೆ, ತನುವಿನೊಳಗೆ ಅನುದಿನವಿದ್ದು ಎನ್ನ ಮನಕ್ಕೆ ಹೇಳದೆ ಹೋದೆ ಹಂಸ ಅಂತ ಒಂದು ತತ್ವ ಪದ ಇದೆಯಲ್ಲ, ಅದು ಎರಡೇ ಸಾಲ ಇರ್ಬೋದು, ಅದು ನನ್ನ ಭಾರಿ ನನ್ನನ್ನು ಕಾಡಿದೆ.
1: ನಿಮಗೆ ಕಾಡಿದ ಕವನಗಳು ಇವೆ?
0: ತುಂಬ ಇವೆ. ಕನ್ನಡದಲ್ಲಿ ಏನಿಲ್ಲ ಅಂದ್ರೂ ನೂರಾರು ಒಳ್ಳೆಯ ಕವಿಗಳಿದ್ದಾರೆ, ನನಗಿಂತ ತುಂಬ ಚೆನ್ನಾಗಿ ಬರೆಯೋ ನೂರಾರು ಕವಿಗಳಿದ್ದಾರೆ, ಅವರೆಲ್ಲರ ಪದ್ಯಗಳನ್ನು ನಾನು ಮತ್ತೆ ಮತ್ತೆ ನಾನು ಓದಿದ್ದೀನಿ.
1: ನನಗೆ ಈಗ ಮತ್ತೆ ಮತ್ತೆ ಓದಿದ್ದೀರಿ ಅಂತಂದಾಗ, ನಿಮ್ಮ ದೇವರಿಗೆ ಹೋದೇವು ಅಂತ ಒಂದು ಕವನ ಸಂಕಲನ ಇದೆ, ಅದರಲ್ಲಿ ತಾವೇ ಬರೆದಂತಹ ಒಂದು ಕವನ ಕವಿಯ ಬಗ್ಗೆನೆ ಬರೆದು ಬಿಟ್ಟಿದ್ದೀರಿ.
0: ಹೌದು.
1: ಆ ಕವಿಯ ಬಗ್ಗೆ ಏನ್ ಬರೆದಿದ್ದೀರಿ ಅಂತ ನಮ್ ಕೇಳಿದ್ರೆ ಹೇಳೋಣ.
0: ನಾನು ಕವಿ ಬಗ್ಗೆನೆ ತುಂಬಾ ಬರೆದಿದ್ದೀನಿ, ಒಂದು ನಾಲ್ಕೈದು. ಯಾಕಂದ್ರೆ ನಾವೇನು ಅಂತ ಅನ್ಕೋತಾ ಇರ್ತೀವಲ್ಲ, ಏನು ಅಂತ ನಾವೊಂದು ಅನ್ವೇಷಣೆ ಮಾಡ್ಕೋತಾ ಇರ್ತೀವಿ.
1: ಆತ್ಮಾವಲೋಕನ.
0: ಹೌದು. ಈಗ ಮನುಷ್ಯ ಯಾವ ಎಂಥವನೇ ಆಗಲಿ, ದೇವರ ಮುಂದೆ ನಿಂತಾಗ, ಕೈ ಜೋಡಿಸಿ ನಿಂತಾಗ ಯಾವ ಭಾವ ಬರುತ್ತೆ?
1: ಸಮರ್ಪಣ ಮನೋಭಾವ ಅಂತ.
0: ಕವಿತೆ ಅಕ್ಷರದ ಮುಂದೆ ನಮಗೆ ಅದೇ ಭಾವ ಬರುತ್ತೆ ಅಷ್ಟೇ, ಆ ಟೈಮಲ್ಲಿ ಅಷ್ಟೇ ನಾವು ಕವಿಗಳು. ಮಿಕ್ಕಂತೆ ಎಲ್ಲ ರಾಗದ್ವೇಷಗಳು ನಮ್ಮಲ್ಲೂ ಇರ್ತವೆ.
1: ಕೆಲವೊಮ್ಮೆ ಆ ರಾಗದ್ವೇಷಗಳು ಕವನದಲ್ಲೂ ಕಾಣಿಸ್ಕೊಳ್ಳುತ್ತೆ.
0: ಅಯ್ಯೋ, ಅದು ಹಿಂದೆ ಮುಂದೆ ಹೊರಗಿಂದು ಒಳಗಿಂದು ಎಲ್ಲ ಸೇರಿಬಿಟ್ಟು ಕಲಸ ಮೇಲೋಗರಾಗೆ ಬರುವಂಥದ್ದು. ನಾವೇನು ಹೊಸದನ್ನೇನು ಉತ್ಪಾದನೆ ಮಾಡೋಕ್ಕಾಗೋದಿಲ್ಲ, ಎಲ್ಲರೂ ಬರೆದಿರೋ ಶಬ್ದಗಳೇ ನಮ್ಮ ಹತ್ರನೂ ಇರೋದು. ನಾವು ಈಗ ಒಬ್ಬ ವ್ಯಕ್ತಿಯಾಗಿ ನಮ್ಮ ಕಣ್ಣುಗಳಿಂದ ನೋಡಲ್ವಾ, ಹಂಗೆ ಆ ಶಬ್ದಗಳನ್ನು ನಾವು ನುಡಿಸ್ತೀವಿ. ನಮಗೊಂದಿಷ್ಟು ಶಬ್ದಗಳು ಕೈ ಸಿಗ್ತವೆ, ನಾವು ನುಡಿಸೋದು. ಪ್ರತಿಯೊಬ್ಬರು ಅವರದೇ
1: ಭಾವನೆಗಳನ್ನು ಶಬ್ದಗಳಲ್ಲಿ ಪೋಣಿಸಿ ಕವನವಾಗಿಯೋ ಕಾವ್ಯವಾಗಿಯೋ ಕಟ್ಟಿಕೊಡುವಂತಹ ಕೆಲಸವನ್ನು ತಾವು ಮಾಡ್ತಾ ಹೋಗ್ತೀರಿ ಕವಿಗಳಾಗಿ. ಹಾಗೇನೆ ತಮಗೆ ಕನ್ನಡದ ಮೇಲೂ ಕೂಡ ಬಹಳ ಒಂದು ಪ್ರೀತಿ, ಅದರಲ್ಲೂ ಕೂಡ ನಾವು ಹೇಳ್ತೀವಿ, ಆರಂಕುಶ ಮಿಟ್ಟಡಂ ನೆನವುದನ್ನ ಮನಂ ಬನವಾಸಿ ದೇಶಮಂ, ಇದನ್ನ ಆ ಕಾಲದಲ್ಲಿ ಪಂಪ ಹೇಳಿದ್ರು. ಆದ್ರೆ ಅದೇ ಒಂದು ಟೋನ್ ನಲ್ಲಿ ತಾವು ಕೂಡ ಒಂದು ಕನ್ನಡ ಕವನ ಬರೆದ್ಬಿಟ್ಟಿದ್ದೀರಿ.
0: ಅದು ನನಗೆ ಒಂದು ಅಸ್ಮಿತೆಯನ್ನು ಕೊಟ್ಟಿರೋದೇ ಕನ್ನಡ, ಹಾಗಾಗಿ ನಾನು ಕನ್ನಡಕ್ಕೆ ಯಾವಾಗಲೂ ಸದಾ ಋಣಿ. ಮತ್ತೆ ಹುಟ್ಟುವುದಾದರೆ, ಮತ್ತೆ ಹುಟ್ಟುವುದಾದರೆ ಈ ನೆಲವೇ ಇರಲಿ, ಹುಟ್ಟಿದ ಮೇಲನ್ನ ನುಡಿಯು ಕನ್ನಡವೇ ಆಗಿರಲಿ, ತುಂಗೆಯಲ್ಲಿ ನಾನಿರಲು ಗಂಗೆಯೂ ಬರಲಿ, ಕೃಷ್ಣೆ ಗೋದಾವರಿ ಗೆಳತಿಯರು ಸಿಗಲಿ, ಹಿಮಾಲಯವು ಮುಡಿಯಲ್ಲಿ ಸಹ್ಯಾದ್ರಿಯು ಅಡಿಯಲ್ಲಿ ಅಲ್ಲಲ್ಲಿಯೇ ಇರಲಿ, ಕಲ್ಕತ್ತೆಯ ಕಾಳಿ ಶೃಂಗೇರಿಯ ಶಾರದೆಗೆ ಹೂವು ಕುಂಕುಮ ಕೊಡಲಿ, ದೂರದಲ್ಲೇಕೆ ಇರಬೇಕು ದೆಹಲಿ, ದೂರದಲ್ಲೇಕೆ ಇರಬೇಕು ದೆಹಲಿ ಶಿವಮೊಗ್ಗೆಗೇ ಬರಲಿ. ಮತ್ತೆ ಹುಟ್ಟುವುದಾದರೆ

0: ಈ ನೆಲವೇ ಇರಲಿ, ಮಂಗಳೂರಿನ ಕಡಲು, ಮಡಿಕೇರಿಯ ಮಂಜಿನ ಒಡಲು ನನಗೊದಗಿ ಬರಲಿ. ಹಟ್ಟಿ ಚಿನ್ನದ ಬುಗುಡಿ, ಕಾರವಾರದ ಸಿಗಡಿ ತುಟ್ಟಿಯಾಗದೆ ಇರಲಿ. ಸೊರಗದಿರಲಿ ಬೇಲೂರಿನ ಬಾಲೆ, ಒಣಗದಿರಲಿ ಜೋಗದ ಮೊರೆ, ಇಳಕಲ್ಲಿನ ಸೀರೆಗೆ ಕಾಶ್ಮೀರದಲ್ಲೂ ಬೆಲೆ ಸಿಗಲಿ. ಮತ್ತೆ ಹುಟ್ಟುವುದಾದರೆ ಈ ನೆಲವೇ ಇರಲಿ, ಮೇಲುಕೋಟೆಯ ಚೆಲುವ ನನಗೊಲಿದು ಬರಲಿ, ಮೇಲುಕೋಟೆಯ ಚೆಲುವ ನನಗೊಲಿದು ಬರಲಿ.
1: ಸವಿತಾ ನಾಗಭೂಷಣ ಅವರೇ, ಈ ಕವನದ ಮುಖಾಂತರ ಇಡೀ ಕರ್ನಾಟಕವನ್ನ ಸುತ್ತೊಡೆದು ಬಿಟ್ರಿ ತಾವು.
0: ಹೌದು, ನನ್ನ ಇಡೀ ದೇಶದಲ್ಲಿದ್ದರೂ ಕೂಡ ನನಗೆ ಅಂತಿಮವಾಗಿ ನನಗೆ ಶಿವಮೊಗ್ಗನೇ ನನ್ನ ಮನೆ ಅಂತ ಅನಿಸೋ ಒಂದು ಭಾವದಲ್ಲಿ ನಾನು ಅದನ್ನು.
1: ಶಿವಮೊಗ್ಗದಲ್ಲಿ ಮನೆಯೂ ಇದೆ, ಅದೇ ರೀತಿಯಲ್ಲಿ ಮನಸ್ಸು ಇಲ್ಲೇ ಇದೆ. ಇಷ್ಟೆಲ್ಲ ಮನೆ ಮನಸ್ಸು ಇಟ್ಕೊಂಡಂಥವರಿಗೆ ಈ ಸಾಹಿತ್ಯದ ಪ್ರಕಾರದಲ್ಲಿ ಮುಂದುವರಿಯುವ ಯೋಚನೆ ಯಾವ ರೀತಿ?
0: ನಾನು ಈಗ ನನಗೆ ಏನು ಗೊತ್ತಾ, 40 ವರ್ಷದಿಂದ ಪದ್ಯ ಬರೀತಾ ಇರ್ತೀವಿ, ಅದೊಂದು ಅಭ್ಯಾಸ ರೂಢಿಯಾಗಿಬಿಟ್ಟಿದೆ.
1: ಎಲ್ಲ ಒಂದು ಕಡೆಯಲ್ಲಿ ತಾವೇ ಬರೆದ ಹಾಗೇನೆ ಸಾಕಪ್ಪ ಅಂತ ಎಲ್ಲ ಒಂದು ಕಡೆಯಲ್ಲಿ ಹೇಳ್ತಿದ್ದೀರಿ.
0: ಅದು ಪ್ರತಿ ಸತಿ ಅನ್ನಿಸ್ತಿರುತ್ತೆ, ಆದರೆ ಮತ್ತೆ ನಾವು ಇರೋ ತನಕನೂ ಬಹುಶಃ ನಾನು ಅನ್ಕೋತಾ ಇರ್ತೀನಿ, ಅಯ್ಯೋ ಇಲ್ಲ ಬರೆಯೋಕ್ಕಾಗಲ್ಲ. ಆದರೆ ಹಾಗಂದುಕೊಂಡ ಮರುಕ್ಷಣದಲ್ಲೇ ನಾನು ಬರೀತಾ ಇರ್ತೀನಿ. ಅದೊಂದು ನನಗೆ ಒಂದು ಇರಲಪ್ಪ ವರ ಅಂತ ಯಾವಾಗಲೂ ನಾನು ಅಂದ್ಕೊಳ್ಳೋದು. ಆದರೆ ನಾವು ಬಯಸಿಬಿಟ್ಟ ತಕ್ಷಣ ಅದಾಗೋದಿಲ್ಲ, ಒದಗಿ ಬರಬೇಕು, ಕವಿತೆ ಕರಿಬೇಕು, ನಾನು ಬರಿಬೇಕು ಅಷ್ಟೇ, ನಾನೇ ಬರೀತೀನಿ ಅಂತ ಹೇಳಕ್ ಬರೋದೇ ಇಲ್ಲ.
1: ಈಗ ತಾವು ಕವಯಿತ್ರಿಯಾಗಿ, ಕಾದಂಬರಿಕಾರರಾಗಿ, ಕಥೆಗಾರ್ತಿಯಾಗಿ ಲೇಖನವನ್ನು ಸಂಗ್ರಹ ಮಾಡೋದು, ಅದರಲ್ಲಿ ಕೆಲವೊಮ್ಮೆ ಸಂಪಾದಕತ್ವವನ್ನು ವಹಿಸ್ಕೊಂಡಿದ್ದೀರಿ ಅಂದರೆ ತಾವು ಸಾಹಿತ್ಯದ ಸುಮಾರು ಎಲ್ಲ ಪ್ರಕಾರಗಳಲ್ಲಿಯೂ ಕೂಡ ದುಡಿದವರಾಗಿರೋದ್ರಿಂದ ಇವತ್ತು ನೀವು ಆಡಿದ ಕೆಲವು ಮಾತುಗಳಿಂದ ಪ್ರೇರಣೆಯನ್ನು ಪಡ್ಕೊಂಡು ಅವರು ಕೂಡ ತಮ್ಮ ಒಂದು ಪ್ರಯತ್ನವನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಮುಂದುವರಿಸಲಿ, ಸುದೀರ್ಘವಾಗಿ ತಮ್ಮ ಅನುಭವಗಳನ್ನು ನಮ್ಮ ಆಕಾಶವಾಣಿಯೊಂದಿಗೆ ಹಂಚಿಕೊಂಡಿದ್ದರಿಂದ ಧನ್ಯವಾದ, ನಮಸ್ಕಾರ.
0: ನನಗೂ ಖುಷಿಯಾಯಿತು ಸರ್, ಧನ್ಯವಾದ.
2: ಕಾದಂಬರಿಗಾರ್ತಿ ಕವಯಿತ್ರಿ ಸವಿತಾ ನಾಗಭೂಷಣ್ ಅವರ ಸಾಹಿತ್ಯ ಚಟುವಟಿಕೆ ಕುರಿತು ವಿಶೇಷ ಸಂವಾದ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ಎಸ್ಆರ್ ಭಟ್.
3: ಕನ್ನಡ ಭಾರತಿ ಸಾಹಿತ್ಯ ಸಂಚಿಕೆ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು, ಸಮಯ 10 ಗಂಟೆ. ಈಗ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದ ಮರುಪ್ರಸಾರ. ಋತುಮಾನಕ್ಕೆ ಅನುಗುಣವಾಗಿ ಆಹಾರ, ಈ ಕುರಿತು ಆಹಾರ ತಜ್ಞೆ ಕೃತಿಕಾ ಮುರಳೀಧರ ಅವರೊಡನೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.
1: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಪೌಷ್ಟಿಕ ಆಹಾರದ ಬಗ್ಗೆ ಬಹಳಷ್ಟು ಜ್ಞಾನವಿದ್ದಂತಹ ತಜ್ಞೆ ನಮ್ಮ ಜೊತೆಗಿದ್ದಾರೆ, ಡಾಕ್ಟರ್ ಕೃತಿಕಾ ಮುರಳೀಧರ್ ಅವರು. ಮೇಡಮ್ ನಮಸ್ಕಾರ.
2: ನಮಸ್ಕಾರ.
1: ಆಹಾರಗಳನ್ನು ನಾವು ಸಮತೋಲನ ಆಹಾರದಲ್ಲಿ ವಿಚಾರ ಮಾಡಿದಾಗ ಅದು ಹೀಗೆ ತಗೋಬೇಕು, ಇಷ್ಟಿಷ್ಟೇ ಇರಬೇಕು ಅಂತ ಎಲ್ಲವನ್ನೂ ಮಾತಾಡ್ತಾ ಇರ್ತೀವಿ. ಆಯಿತು, ಅದನ್ನು ತಿನ್ನಬೇಕು ಅಂತ ನಮ್ಮ ಮನಸ್ಸಿದೆ, ನಿಜ. ಬಟ್ ಆ ಒಂದು ಸಂದರ್ಭದಲ್ಲಿ ನಮಗೆ ಅದು ಸಿಗ್ತಾ ಇಲ್ಲಲ್ಲ, ಅಥವಾ ಸಿಕ್ಕರು ತುಂಬ ಕಾಸ್ಟ್ಲಿ ಇದೆಯಲ್ಲ, ಏನು ಮಾಡೋದು ಅಂತಂತೇಳಿ ತುಂಬ ಯೋಚನೆ ಮಾಡ್ತಾರೆ. ಇಲ್ಲ, ಆರೋಗ್ಯಕ್ಕಾಗಿ ಅದು ಬೇಕೇ ಬೇಕು ಅಂತಂದಾಗ ಎಲ್ಲಾದರೂ ಹೋಗಿ ತೊಗೊಂಬಂದು ತಿನ್ನೋರು ಇದ್ದಾರೆ, ಅದು ಆರ್ಥಿಕವಾಗಿ ಚೆನ್ನಾಗಿದ್ರೆ. ಈಗ ನಾವು ಯೋಚನೆ ಮಾಡಬೇಕಾಗಿರೋದು ಅಥವಾ ಒಂದು ಹಂತಕ್ಕೆ ನಮ್ಮ ಮಟ್ಟಿಗೆ ನಾವು ಸಮಾಧಾನ ಪಡ್ಕೊಳ್ಳೋದೇನೆಂದರೆ, ಸಾಂದರ್ಭಿಕ ಅನುಸಾರವಾಗಿ ಅಥವಾ ಸೀಸನಲ್ ಆಗಿ ಋತುಮಾನಕ್ಕನುಗುಣವಾಗಿ ಯಾವ್ಯಾವ ಆಹಾರ ಸಿಗುತ್ತೆ ಅದು ನಮಗೆ ಒಂದು ಒಳ್ಳೆ ರೀತಿಯಾದಂಥ ಆಹಾರವಾ ಅದನ್ನು ನಾವು ತಿಳ್ಕೊಬೇಕು ಫಸ್ಟ್ ಮೇಡಮ್. ಈಗ ಬೇರೆ ಬೇರೆ ಸಮಯಕ್ಕನುಗುಣವಾಗಿ ಅಂದರೆ ಕಾಲಮಾನಕ್ಕನುಗುಣವಾಗಿ ಆಹಾರ ಸಿಗೋ ಆಹಾರ ನಮಗೆ ಪೌಷ್ಟಿಕಾಂಶದ ಒಂದು ಕೊರತೆಯನ್ನು ನೀಗಿಸುವ ಆಹಾರವಾ ಅಥವಾ ಓಕೆನಾ, ನಮ್ಮ ಆರೋಗ್ಯಕ್ಕೆ ಅದು ಎಲ್ಲ ಸೂಕ್ತವಾ?
2: ನಿಮ್ಮ ಕ್ವಶನ್ಗೆ ನಾನು ತುಂಬಾ ಸಿಂಪಲ್ ಆನ್ಸರ್ ಕೊಡ್ಬೋದು. ನಾವು ವರ್ಷದಲ್ಲಿ 4 ಸೀಸನ್ ನೋಡ್ತೀವ ಇಂಡಿಯಾನಲ್ಲಿ, ಮಳೆ, ಬಿಸಿಲು, ಚಳಿ. ಇನ್ನೊಂದು ನಮ್ಮ ಸ್ಪ್ರಿಂಗ್ ಸೀಸನ್, ಚೈತ್ರ ಮಾಸ. ಸೊ ಈ 4 ಸೀಸನ್ಗೆ ನಮ್ಮಲ್ಲಿ ಟೆಂಪ್ಲೇಟ್ ಅಂತ ನಮ್ಮ ಹಿರಿಯರು ಕೊಟ್ಟಿದ್ದಾರೆ. ಬೇಸಿಗೆಗೆ ರಾಮನವಮಿ ಟೆಂಪ್ಲೇಟ್. ರಾಮನವಮಿಗೆ ಮಾಡೋ ಅಡುಗೆನ ನೀವು ದೀಪಾವಳಿಗೆ ಮಾಡ್ತೀರಾ, ಚಳಿಗಾಲದಲ್ಲಿ ಸೇಮ್ ಹಬ್ಬ ಬರುತ್ತಲ್ಲ, ಮಾಡ್ತೀರಾ?
1: ಮಾಡಲ್ಲ,
2: ಬೇಡ. ಜನ್ಮಾಷ್ಟಮಿ ಮಳೆಗಾಲದಲ್ಲಿ ಬರುತ್ತೆ, ಅದ್ರಲ್ಲಿ ಮಾಡೋ ಅಡುಗೆನ ನೀವು ರಾಮನವಮಿಗೆ ಮಾಡ್ತೀರಾ? ಇಲ್ಲ. ಚಳಿಗಾಲದಲ್ಲಿ ಬರೋ ದೀಪಾವಳಿ ಅಡುಗೆನ ನೀವು ಚೈತ್ರ ಮಾಸ ಅಂದ್ರೆ ನಮ್ಮ ಶಿವರಾತ್ರಿ ಇನ್ನು ಸೀಸನಲ್ ಚೇಂಜಸ್ ಇದ್ದಾಗ ಅವಾಗ ಮಾಡ್ತೀರಾ? ಯಾಕೆ ಮುಂಚೆ ಹಬ್ಬ ಹಬ್ಬಕ್ಕೆ ಊಟದ ಪದ್ಧತಿನ ಚೇಂಜ್ ಮಾಡ್ತಿದ್ರು? ಯಾಕೆಂದ್ರೆ ಜನಕ್ಕೆ ಇದಕ್ಕೆ ಅಸೋಸಿಯೇಟೆಡ್ ಅಂತ ಏನಾರ ಒಂದು ಕೊಟ್ರೆ ಮೇ ಬಿ ಅರ್ಥ ಮಾಡ್ಕೋತಾರೆ ಅನ್ನೋ ಅಂತ. ಇದ್ಬಿಟ್ರೆ ನಮ್ಮ ಸೀಸನಲ್ ರೀಸೆಟ್, ಇಡೀ ವರ್ಷಕ್ಕೆ ಇಮ್ಯುನಿಟಿಗೋಸ್ಕರ ಒಂದು ಚಾತುರ್ಮಾಸ ಅಂತ ಮಾಡ್ತಾರೆ ಮೋಸ್ಟ್ ಆಫ್ ದ ಇಂಡಿಯನ್ ಕಮ್ಯುನಿಟೀಸ್. ಅವರವರ ವಿಧದಲ್ಲಿ ಫಾಸ್ಟಿಂಗ್,

0: ಇಸ್ ನಾಟ್ ಅ ನ್ಯೂ ಥಿಂಗ್. ನಮ್ಗೆ ಯಾರು ಹೊರಗಡೆಯಿಂದ ಬಂದವರೇನು ಉಪವಾಸ ಇರೋದು ಹೇಳ್ಕೊಡ್ಲಿಲ್ಲ. ಅಂಡ್ ಉಪವಾಸ ಇರೋಂದ್ರೆ ನಿಟ್ಟು ಉಪವಾಸ ಊಟ ಎಲ್ಲ ಬಿಟ್ಬಿಟ್ಟಿರೋ ಅಂತಾನು ಹೇಳಿಲ್ಲ. ಉಪವಾಸ ಟೈಮಲ್ಲಿ ನೀವೇನ್ ತಗೋಬಹುದು ಅದಕ್ಕೊಂದು ಟೆಂಪ್ಲೇಟ್ ಇದೆ, ಒಂದು ರೂಲ್ಸ್ ಇದೆ, ಸೆಟ್ ರೂಲ್ಸ್ ಇದೆ. ಈ ರೂಲ್ಸ್ ಎಲ್ಲ ಮಾಡಿದವರು ನಮ್ಮ ಸೀಸನಲ್ ರೀಸೆಟ್ಗೋಸ್ಕರನೇ ಮಾಡಿರೋದು. ರಾಮನವಮಿಲಿ ಕೋಸಂಬರಿ ಪಾನಕ ಮಜ್ಜಿಗೆ ನಾರ್ಮಲ್ ಕಾಮನ್, ಯಾಕೆ ಅವಾಗ ಬೇಸಿಗೆ, ನೀವು ಕರ್ದಿದ ಪದಾರ್ಥ ತಿಂದು ಅರ್ಗಿಸ್ಕೊಳಕ್ ನಿಮ್ ಶರೀರಕ್ಕೆ ಕಷ್ಟ ಆಗುತ್ತೆ. ಟೂ, ಕೋಸಂಬರಿಲಿ ಸೌತೆಕಾಯಿ ಕ್ಯಾರೆಟ್ ತರಕಾರಿ ಇರುತ್ತೆ, ಒಂದು ತರಹದ ನೆನೆಸಿದ ಬೇಳೆ ಇರುತ್ತೆ. ಸೊ ನಿಮಗೆ ಪ್ರೋಟೀನು ಸಿಕ್ಕದಂಗಾಯ್ತು, ನಿಮಗೆ ಫೈಬರು ಸಿಕ್ಕದಂಗಾಯ್ತು. ಯಾಕಂದ್ರೆ ಸಮ್ಮರ್ ಅಲ್ಲಿ ಕಾನ್ಸ್ಟಿಪೇಷನ್ ಅಥವಾ ಲೂಸ್ ಮೋಷನ್ ವೆರಿ ಕಾಮನ್, ಈ ಎರಡೂ ತೊಂದರೆನ ಬ್ಯಾಲೆನ್ಸ್ ಮಾಡಕ್ಕೆ ಅದು ಇತ್ತು. ತಂಪಾದ ಪಾನೀಯಗಳು, ನಿಮ್ಮ ಪಾನಕ ಇರ್ಬೋದು, ಮಜ್ಜಿಗೆ ಇರ್ಬೋದು, ಎಳ್ನೀರ್ ಇರ್ಬೋದು, ಇದೆಲ್ಲ ನಾವು ಸಮ್ಮರ್ ಅಲ್ಲಿ ತಗೋತೀವಿ. ಯಾರ ಮಂಜ್ ಬೀಳ್ತಿರೋ ಜಾಗ ಚಳಿಗಾಲದಲ್ಲಿ ಎಳ್ನೀರ್ ಹುಡ್ಕೊಂಡು ಹೋಗೋ ನಾನು ಕೇಳೇ ಇಲ್ಲ, ಸಾಧ್ಯನೂ ಇಲ್ಲ.
1: ರಾಶಿಗಟ್ಟಲೆ ಇರೋದು ಅಲ್ಲಿ ಬರೀ ಕೆಲವೇ ಬೆರಳೆಣಿಕೆ ಅಷ್ಟೇ ಇಟ್ಟಿರ್ತಾರೆ ಆ ಟೈಮಲ್ಲಿ.
0: ಅವ್ರ ಆಪಲ್ ಬೆಳೀತಾರೆ ಕಾಶ್ಮೀರದಲ್ಲಿ, ನಾವು ತೆಂಗಿನ ಮರ ಇಟ್ಕೊಂಡಿದೀವಿ. ಯಾಕೆ ನಮ್ಮ ಹವಾಮಾನಕ್ಕೆ ನಮ್ಮ ಜಾಗದಲ್ಲಿ ಏನ್ ಸಿಗತ್ತೆ ಇದು ನಮಗ್ ಸೂಟ್ ಆಗುತ್ತೆ. ಮಾವನಣ್ಣು ಬೇಸಿಗೆಲೆ ಬರ್ತಿತ್ತು, ಇವಾಗ 365 ದಿನ ಬರ್ಸ್ತಾರ, ಅದು ಅಗ್ರಿಕಲ್ಚರಲ್ ಸೈನ್ಸ್ ಅವ್ರ ಕಮಾಲು. ಬಟ್ ದಟ್ ಡಸ್ ನಾಟ್ ಮೀನ್, ಮಾವಿನಕಾಯಿ ಉಪ್ಪಿನಕಾಯಿ ನಮ್ಮ ಅಜ್ಜಿ ಅವ್ರ ಅಜ್ಜಿ ಎಲ್ಲಾರ ಕಾಲದಲ್ಲೂ ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿದ್ ಸಮ್ಮರೇನೆ. ಹಪ್ಪಳಗಳನ್ನ ರೆಡಿ ಮಾಡೋರು ಸಮ್ಮರ್ ಅಲ್ಲಿ, ಕರ್ಕೊಂಡು ತಿಂದವ್ರು ಯಾರು ಅಲ್ಲ. ಯಾಕಂದ್ರೆ ಚಳಿಗಾಲದಲ್ಲಿ ಮಳೆ ಬಂದಾಗ ಚಳಿ ಬಂದಾಗ ನಮಗೆ ಅವಾಗ ಪ್ರಿಪೇರ್ಡ್ ಸ್ಟೋರ್ಡ್ ಫುಡ್ನ ಯೂಸ್ ಮಾಡುವಂತ ಕಾಲ. ಯಾಕೆಂದ್ರೆ ಹೊರಗಡೆ ಹೋಗಿ ಬೆಳೆಯಕ್ಕಾಗಲ್ಲ. ಪಿಕ್ಲಿಂಗ್ ಟೆಕ್ನಿಕ್ ಇರ್ಬೋದು, ಡ್ರೈಯಿಂಗ್ ಟೆಕ್ನಿಕ್ ಇರ್ಬೋದು, ಇದೆಲ್ಲ ನಮ್ಮ ಹಿರಿಯರು ಚಳಿಗಾಲ ಮಳೆಗಾಲದಲ್ಲಿ ಬೆಳೆಯಕ್ಕೆ ಸಿಗದೇ ಇರೋಂಥದ್ನ ನಾವು ಈಗ ಮಾವಿನ ಹಣ್ಣು ಚಳಿಗಾಲದಲ್ಲಿ ಸಿಗಲ್ಲ. ಮಾವಿನಕಾಯಿ ಉಪ್ಪಿನಕಾಯಿ ನೀ ಬೇಸಿಗೆಯಲ್ಲಿ ಹಾಕಿದ್ರೆ
1: ಹಣ್ಣು ಸಿಗದೆ ಹೋದ್ರೂ ಉಪ್ಪಿನಕಾಯಿ ಸಿಗುತ್ತೆ ಅಂತ. ಅದರ ಅಂಶ ಇನ್ನೊಂದು ಬೇರೆ ರೂಪದಲ್ಲಿ ಸಿಗುತ್ತೆ.
0: ಸಿಗುತ್ತೆ
1: ಈಗ ಮೀನು ಅಥವಾ ತರಕಾರಿಗಳನ್ನ, ಈ ಕುಂಬಳಕಾಯಿ ಸೌತೆಕಾಯಿಗಳನ್ನೆಲ್ಲ ಮನೆಯ ಮೇಲೆ ಕಟ್ಬಿಟ್ಟಿರ್ತಾರೆ, ಅದು ಆಮೇಲೆ ಬರಲಿ ಅಂತ ಹೇಳಿ ಅಂದ್ರೆ ಮುಂದಾಲೋಚನೆ ಅವರಿಗೆ ಆ ಸಮಯದಲ್ಲಿ ನಮಗೆ ತುಂಬಾ ತೊಂದರೆ ಇರ್ತದೆ, ಮಳೆಗಾಲ ಇರ್ತದೆ, ಹೊರಗಡೆ ಹೋಗಕ್ಕೂ ಆಗಲ್ಲ, ಮನೆಯಲ್ಲೇ ಕೂತಿರ್ತೀವಿ, ಆ ಸಮಯದಲ್ಲಿ ಮಾಡಿ ತಿನ್ಬೇಕು ಅಂದ್ರೆ ಒಂದು ತರಕಾರಿ ಬೇಕಲ್ಲ ಆ ಸಮಯದಲ್ಲಿ.
0: ಇವತ್ತಿಗೂ ಸರ್ಟನ್ ಪಾರ್ಟ್ಸ್ ಆಫ್ ಇಂಡಿಯಾ ಅಂಡ್ ಈವನ್ ಕರ್ನಾಟಕ ಮಳೆ ಬಂದ್ರೆ 3 ತಿಂಗಳು ಕಂಟಿನ್ಯೂಸ್ ಮಳೆ ಬರುತ್ತೆ ಮಿನಿಮಮ್. ಅವ್ರೇನ್ ಮಾಡಬೇಕು, ಸ್ಟೋರ್ಡ್ ಫುಡ್ಡೇ ಬೇಕು. ಸ್ಟೋರ್ಡ್ ಫುಡ್ ಸೇಫ್ ಆಗೂ ಇರಬೇಕು, ಸ್ಟೋರ್ ಮಾಡಿದ್ ಇನ್ಫೆಕ್ಷನ್ ಆಗಬಾರ್ದು. ಅದಕ್ಕಾಗಿ ಪಿಕ್ಲಿಂಗ್ ಟೆಕ್ನಿಕ್ಸ್, ಡ್ರೈಯಿಂಗ್ ಟೆಕ್ನಿಕ್ಸ್, ಪುಡಿ ಮಾಡಿ ಇಟ್ಕೊಳ್ಳಿ. ಚಟ್ನಿ ಪುಡಿ ವೆರಿ ಕಾಮನ್, ನಾವೆಲ್ಲರೂ ಊಟದಲ್ಲಿ ತಗೋತೀವಿ. ಯಾಕೆ ಚಟ್ನಿ ಪುಡಿ, ಬೇಳೆ ನಾವು 365 ದಿನಾನು ಬೇಳೆ ಬೆಳೆಯಲ್ಲ, ಬೆಳೆದಿರೋ ಬೆಳೆನ ಹುರಿದು ಪುಡಿ ಮಾಡಿ ಇಟ್ಕೊಂಡ್ರೆ ನಮ್ಮ ಪ್ರೋಟೀನ್ ಸೋರ್ಸ್ ಅಂತೂ ಸೇಫಾ. ಕಡಲೆಕಾಯಿ ಬೆಳೆಯೋ ಕಾಲದಲ್ಲಿ ಬೆಳೆದ್ಬಿಟ್ಟು ಅದನ್ನ ಎಣ್ಣೆ ಮಾಡಿದ್ರೆ ಎಣ್ಣೆ ಮಾಡಿದ್ರು, ಅದು ಬಿಟ್ಟು ಚಿಕ್ಕಿ ಲಡ್ಡು, ಈ ಕಡಲೆಕಾಯಿನ ಹುರಿದು ಪುಡಿ ಮಾಡಿ ಇಟ್ಕೊಳ್ಳೋದು. ಅದನ್ನ ಚಟ್ನಿ ಪುಡಿ ಫಾರ್ಮ್ಯಾಟ್ ಅಲ್ಲಿ ಆದ್ರೂ ಇರ್ಬೋದು, ಬೇರೆ ಫಾರ್ಮ್ಯಾಟ್ ಅಲ್ಲಿ ಆದ್ರೂ ಇರ್ಬೋದು. ಕಡಲೆಕಾಯಿ ಇಸ್ ಅ ಗುಡ್ ಸೋರ್ಸ್ ಆಫ್ ಹೆಲ್ದಿ ಫ್ಯಾಟ್ಸ್ ಅಂಡ್ ಪ್ರೋಟೀನ್ಸ್. ನಮ್ ಸೌತ್ ಕರ್ನಾಟಕ ಅವ್ರಿಗೆ ಪ್ಲಸ್ ನಾರ್ತ್ ಕರ್ನಾಟಕ ಅವ್ರಿಗೆ ಶೇಂಗಾ ಅಥವಾ ಕಡಲೆಕಾಯಿ ಹೊಸ ಕಾನ್ಸೆಪ್ಟೇ ಅಲ್ಲ. ಈಸಿಲಿ ಪ್ರಿಸರ್ವಬಲ್, ಈಸಿಲಿ ನ್ಯೂಟ್ರಿಷಿಯಸ್, ಅವೈಲಬಲ್ 365 ಡೇಸ್. ಪ್ಲಾನ್ ಮಾಡ್ಕೊಂಡ್ರೆ 365 ದಿನಾನು ಸಿಗುತ್ತೆ. ಇದು ಬಿಟ್ಟು ಸೀಸನಲ್ ಆಗಿ ಈಗ ಮಳೆಗಾಲದಲ್ಲಿ ಯಾರು ಸೊಪ್ಪು ಹುಡ್ಕೊಂಡು ಹೋಗಲ್ಲ. ಯಾಕೆ, ಸೊಪ್ಪನ್ನ ಕರೆಕ್ಟ್ ಆಗಿ ಕುಕ್ ಮಾಡಿಲ್ಲ ಅಂದ್ರೆ ಅದರಿಂದ ಇನ್ಫೆಕ್ಷನ್ಸ್ ಬರೋ ರಿಸ್ಕ್ ಹೈಯರ್. ಅದನ್ನ ಕರೆಕ್ಟ್ ಆಗಿ ಕುದಿಸಿ ಸಾಂಬಾರ್ ಮಾಡಂಗಿದ್ರೆ ಅಥವಾ ಕರೆಕ್ಟ್ ಆಗಿ ರೋಸ್ಟ್ ಮಾಡಿ ಆತರ ಪದ್ಧತಿ ಇಲ್ಲಾದ್ರೆ ಇಟ್ಸ್ ಗುಡ್. ತರಕಾರಿ ಬೇಸಿಗೆಯಲ್ಲಿ ಕೆಲವು ತರಕಾರಿ ಹೇರಳವಾಗಿ ಸಿಗುತ್ತೆ, ಚಳಗಾಲದಲ್ಲಿ ಕೆಲವು ತರಕಾರಿ ಹೇರಳವಾಗಿ ಸಿಗುತ್ತೆ. ಕಿತ್ಲೆ ಹಣ್ಣು ಬೇಸಿಗೆಯಲ್ಲಿ ಸಿಗಲ್ಲ, ಕಲ್ಲಂಗಡಿ ಹಣ್ಣು ಚಳಗಾಲದಲ್ಲಿ ತಿನ್ನೋ ನೆಸಿಟಿ ಇಲ್ಲ. ನಿನಗೆ ವಿಟಮಿನ್ ಸಿ ಬೇರೆ ಸೀಸನ್ ಅಲ್ಲಿ ಬೇಕು ಅಂದ್ರೆ ನೆಲ್ಲಿಕಾಯಿ ಸಿಗುತ್ತೆ, ದಪ್ಪ ಮೆಣಸಿನಕಾಯಿಲೂ ವಿಟಮಿನ್ ಸಿ ಸಿಗುತ್ತೆ. ಸೋರ್ಸ್ ಬೇರೆ
1: ಅಷ್ಟೇ,
0: ಎಂಡ್ ಗೋಲ್ ಒಂದೇ,
1: ಬೇರೆ ರೂಪದಲ್ಲಿ ಸಿಗ್ತಾ ಇರ್ತದೆ. ಎಲ್ಲಿ ನನಗೆ ಅದು ಬೇಕು ಅಥವಾ ಎಲ್ಲಿ ನನಗೆ ಸಿಗುತ್ತೆ ಅಂತ ಅನ್ನೋದು ಗೊತ್ತಿರಬೇಕು. ಇಲ್ಲ ಅದೇ ಬೇಕಿತ್ತು, ಕಲ್ಲಂಗಡಿನೇ ತಿನ್ಬೇಕಿತ್ತು, ಕಲ್ಲಂಗಡಿ ಎಲ್ಲಿ ಸಿಗ್ತಾ ಇದೆ ಅಂತ ತಿಳ್ಕೊಂಡು ಹುಡ್ಕೊಂಡು ತಿರುಗಾಡ್ತಾರೆ.
0: ಸಿಗತ್ತೆ, ಯಾಕಂದ್ರೆ ಕೆಮಿಕಲಿ ಇವಾಗ ಪ್ರೊಸೆಸ್ ಮಾಡೋದ್ ಕಲ್ತಿದ್ದಾರೆ, ಹೊರಗಡೆ ಸಿಗದೇ ಇರೋಂಥದ್ದು ಏನೂ ಅಲ್ಲ. ಮನುಷ್ಯ ಪಾಪ ತುಂಬಾ ರಿಸರ್ಚ್ ಮಾಡಿ 365 ದಿನಾನು ಸಿಗಂಗ್ ದಾರಿ ಮಾಡ್ಕೊಂಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ನಮ್ಮ ಹಿರಿಯರು ಕಾರಣ ಇಲ್ಲ ಅಂತ ರೂಲ್ಸ್ ಮಾಡಿಲ್ಲ. ಅಂಡ್ ಆ ಟೈಮ್ಗೆ ಆ ನೇಚರ್ಗೆ ಸೂಟು ಆಗುತ್ತೆ. ನಾಲ್ಕು ಐಸ್ ಕ್ಯೂಬ್ ಆಗ ಕಲ್ಲಂಗಡಿ ಹಣ್ಣು ಜ್ಯೂಸ್ ಚಳಿಗಾಲದಲ್ಲಿ ಕುಡಿದ್ರೆ ಮಾರನ ದಿನ ಗಂಟ್ಲು ಹೂತ.
1: ಅದೇ ಡೌಟ್ ಬರುತ್ತೆ, ಏನಪ್ಪ ಇದು ಸೀಸನ್ ಎಲ್ಲ ಆದ್ರೂ ಇಲ್ಲಿ ಇದನ್ನೆಲ್ಲ ಮಾಡ್ತಾ ಇದಾರಲ್ಲ, ಇದು ಸಿಗ್ತಾ ಇದೆಯಲ್ಲ ಅಂತ ತಿಳ್ಕೊಂಡು ಎಲ್ರಿಗೂ.
0: ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಅವ್ರ ಕಮಾಲ್, ಅವ್ರ ಅಚೀವ್ಮೆಂಟ್ ನಾನು ಅದನ್ನ ಕಡೆಗಣಿಸ್ತಿಲ್ಲ. ಅಂಡ್ ಕೆಲವೊಂದ್ಸತಿ ಕೆಲವು ಪೇಷಂಟ್ಸ್ ರಿಕವರಿಗೋಸ್ಕರ ಕೆಲವೊಂದ್ ಪರಿಸ್ಥಿತಿಗಳಲ್ಲಿ ಡಾಕ್ಟರ್ ಅದನ್ನೇ ಪ್ರಿಸ್ಕ್ರೈಬ್ ಮಾಡ್ತಾರೆ, ಈ ತರಾನೇ ತಗೊಳ್ಳಿ, ಈ ತರದೇ ಮಾಡಿ, ಅಕ್ಸೆಪ್ಟಬಲ್.
1: ಇಲ್ಲ ಅಂದ್ರೆ ಗುಳಿಗೆ ಬರ್ಕೊಡ್ತಾರೆ, ಅದು ಸಿಗ್ಲಿಲ್ಲ ಅಂದ್ರೆ
0: ಖಂಡಿತ.
1: ನೋಡಿಪ್ಪ ನೀವು ಇಂಥದ್ದೆಲ್ಲ ತಿನ್ನಿ, ಇದು ಆಹಾರ ನಿಮಗೆ ಬೇಕಾಗತ್ತೆ ಈ ಸಮಯದಲ್ಲಿ ತಿನ್ನಿ ಅಂತಂದಿರ್ತಾರೆ. ಸಿಗಲ್ಲ ಇನ್ನೇನು, ಗುಳಿಗೆ ಮಾತ್ರೆ. ಆಯಾ ದಿನಕ್ಕನುಗುಣವಾಗಿ, ಆ ಕಾಲಮಾನಕ್ಕನುಗುಣವಾಗಿ ಯಾವುದೋ ಒಂದು ಆಹಾರ ಸಿಗುತ್ತೆ ಅಂತಂದ್ರೆ ಅದ್ರ ಬೇಡಿಕೆ ಜಾಸ್ತಿ ಆಗ್ಬಿಡುತ್ತೆ, ಇದಕ್ಕಿದ್ದಂಗೆ ರೇಟ್ ಜಾಸ್ತಿ ಆಗ್ಬಿಡುತ್ತೆ. ಅದು ತುಂಬಾ ಬೆಳಿತಿತ್ತಂದ್ರೆ ಕಮ್ಮಿ ಆಗುತ್ತೆ, ಬೆಲೆಗಳು ತುಂಬಾ ಕಡಿಮೆ ಆಗುತ್ತೆ. ಸೇಬು ಯಾವ

0: ಹೋಗೋ 200 ರೂಪಾಯಿ ಇರೋ ಸೇಬು ಯಾವುದೋ ನಮ್ಮ ಗಣೇಶ ಚತುರ್ಥಿ ಸ್ವಲ್ಪ ಮುಂದೆ ಹೋದರೆ 100 ರೂಪಾಯಿ ಕೆಜಿ ಆಗ್ಬಿಡುತ್ತೆ, ಅಥವಾ ಅದಕ್ಕಿಂತ ಕಡಿಮೆನೂ ಆಗ್ಬಿಡುತ್ತದೆ. ನೇರಳೆ ಹಣ್ಣು ಕೂಡ ಹಿಂಗೆ. ಇವೆಲ್ಲ ಕೆಲವು ಹಣ್ಣುಗಳು ತುಂಬ ಅಪರೂಪ, ಆರೋಗ್ಯ ಕೊಡುತ್ತದೆ, ಸರಿ ಇರುತ್ತೆ ಅಂತ ಆರ್ಥಿಕವಾಗಿ ಚೆನ್ನಾಗಿ ಗಟ್ಟಿ ಇರೋರೆಲ್ಲ ಅದನ್ನು ಬಳಸ್ತಾರೆ. ಬಟ್ ಎಲ್ಲರಿಗೂ, ಬಡವರಿಗೂ ಕೂಡ ಯಾವುದೇ ಅದು ಋತುಮಾನ ಇರಲಿ, ನಮಗೆ ಅದು ಅನುಕೂಲ ಆಗುವಂತಿರಬೇಕು. ಏಲಕ್ಕಿ ಬಾಳೆಹಣ್ಣು
1: ಸಿಗುತ್ತೆ ಸರ್?
0: ಸಿಗುತ್ತಲ್ಲ, ಕಡೆ ಪಕ್ಷ
1: ಗ್ವಾವಾ ಸಿಗುತ್ತೆ. ಸೀಬೆ ಹಣ್ಣು ಸಿಗದೆ ಇರೋ ಜಾಗ ಇಲ್ಲ ಇಂಡಿಯಾಲಿ, ಎಕ್ಸೆಪ್ಟ್ ತೀರಾ ಮಂಜು ಬೀಳೋ ಜಾಗ ಬಿಟ್ಟು ಇನ್ ಇಂಡಿಯಾದ ಎಲ್ಲಾ ಜಾಗದಲ್ಲೂ ಸೀಬೆ ಹಣ್ಣು ಬೆಳೆದ ಬೆಳೀತಾರೆ. ಹಣ್ಣು ಸಿಗಲ್ಲ ಅಂತ ಹೇಳಂಗಿಲ್ಲ. ದಾಳಿಂಬ್ರೆ ವೆರಿ ಕಾಮನ್, ವೆರಿ ರಿಚ್ ಇನ್ ನ್ಯೂಟ್ರಿಷನ್, ಸಿಕ್ಕೇ ಸಿಗುತ್ತೆ. ಬೇಡ, ನಮ್ಮ ಅಡುಗೆ ಮನೆ ಕಿಂಗ್ ನಿಂಬೆ ಹಣ್ಣು, ವಿಟಮಿನ್ ಸಿ ಅಡುಗೆ ಮನೇಲಿ ಇದ್ದೇ ಇರುತ್ತೆ ನಿಂಬೆ ರಸ. ಇಲ್ಲ, ಇದು ಬೇಡ. ಇನ್ನೂ ಹಣ್ಣು ನನಗೆ ಬೇಕು ಅಂದ್ರೆ ಸಪೋಟ, ವೆರಿ ಕಾಮನ್ ಇಂಡಿಜಿನಸ್, ಲೋಕಲಿ ಬೆಳೀತಾರೆ. ಪಪಾಯ ಬೆಳೀತಾರೆ, ಅನಾನಸ್ ಸುಮಾರು ಜಾಗದಲ್ಲಿ ಬೆಳೀತಾರೆ. ಕೆಲವು ಹಣ್ಣುಗಳನ್ನೇ ಈಗ ಲೈಕ್ ಅವಕಾಡೋ, ಇದು ಹೊಸ ಕ್ರೇಜ್, ಇದು ಟ್ರೆಂಡ್ ಅಲ್ಲಿ ಬಂದಿರೋ ಹಣ್ಣು ಇಂಡಿಯಾಗೆ.
0: ಹೌದು,
1: ಇದು ಈಗ ಜಿಮ್ಗೆ ಹೋಗೋರು, ಕೆಲವು ಪರ್ಟಿಕ್ಯುಲರ್ ನ್ಯೂಟ್ರಿಷನ್ ಫಾಲೋ ಮಾಡೋರಿಗೆ ಹೆಲ್ದಿ ಫ್ಯಾಟ್ಸ್ ಅವಕಾಡೋ ತಗೊಳ್ಳಿ, ದಯವಿಟ್ಟು ತಿನ್ನಿ. ಬಟ್ ಬಟರ್ಫ್ರೂಟ್ ಯಾರು ತಿನ್ಬೇಡಿ ಅಂತ ಹೇಳ್ತಿಲ್ಲ. ಇನ್ನು ಹೈಯರ್ ಪರ್ಫಾರ್ಮೆನ್ಸ್ ಗೋಸ್ಕರ ಕೆಲವರು ಕೆಲವ್ನ ಸಪ್ಲಿಮೆಂಟ್ ಮಾಡ್ಕೋತಾರೆ. ಬಟ್ ನಮಗ್ ಸಿಗೋ ಹಣ್ಣು ತರಕಾರಿ ನಮ್ ಸೀಸನ್ ಅಲ್ಲಿ ಸಿಕ್ಕೇ ಸಿಗತ್ತೆ. ಕೋಕೋನಟ್ ವೆರಿ ನೆಗ್ಲೆಕ್ಟೆಡ್ ಐಟಮ್. ನಮ್ಮಲ್ಲಿ ತೆಂಗಿನಕಾಯಿನ ಹಂಗೇನೋ ಉಪಯೋಗಿಸ್ತೀವಿ, ಒಣಗಿಸಿ ಕೊಬ್ಬರಿ ಮಾಡ್ತೀವಿ, ಕೊಬ್ಬರಿಯಿಂದ ಕೊಬ್ಬರಿ ಎಣ್ಣೆ ತೆಗಿತೀವಿ, ಕೊಬ್ಬರಿನ ಅಡಿಗೆಲೂ ಬಳಸ್ತೀವಿ. ಅದರಲ್ಲಿರೋಷ್ಟು ಹೆಲ್ದಿ ಫ್ಯಾಟ್ಸ್ ಆರೋಗ್ಯಕ್ಕೆ ಎಷ್ಟು ಒಳ್ಳೇದು, ಎಳ್ನೀರು, ಸ್ಟಾರ್ಟಿಂಗ್ ಫ್ರಮ್ ಎಳ್ನೀರು ಟಿಲ್ ಅದನ್ನ ನಾವು ಚಿಪ್ಪನ್ ಒಂದು ಕೆಂಡ ಮಾಡಕ್ಕೂ ಉಪಯೋಗಿಸ್ತೀವಿ. ಅದ್ರ ತೆಂಗಿನಕಾಯಿ
0: ಕೆಲವು ಪದಾರ್ಥಗಳು, ಕೆಲವು ಹಣ್ಣುಗಳು ಸಂಪೂರ್ಣವಾಗಿ ಕೆಲಸಕ್ಕೆ ಬರ್ತವೆ. ಉದಾಹರಣೆ ಈಗ ಹಲಸಿನ ಹಣ್ಣು ಕೂಡ ಹಂಗೆ. ಅದು ಸಣ್ಣ ಕಾಯಿಯಿಂದ ಹಿಡ್ಕೊಂಡು ಪೂರ್ತಿ ಇನ್ನೇನು ಜಾಸ್ತಿ ಹಣ್ಣಾಗ್ಬಿಟ್ಟಿದೆ ಅಂದ್ರೂ ಅದನ್ನು ಆಯ್ತು,
1: ರಸಾಯನ ಮಾಡ್ತಾರೆ,
0: ರಸಾಯನ ಮಾಡಬಹುದು, ಅದಕ್ಕೆ ಕಡುಬು ಮಾಡಬಹುದು, ಒಟ್ಟಾರೆ ಸಂಪೂರ್ಣವಾಗಿ ಬರುತ್ತೆ. ಹಾಗೆ ಅದರ ವಿವಿಧ ಉಪಯೋಗಗಳನ್ನ ಎಲ್ಲರೂ ತಿಳ್ಕೊಂಡಿರ್ಬೇಕಾಗತ್ತೆ.
1: ಪ್ಲಸ್ ನಮ್ದು ಜಾಗದ ಅನುಸಾರವಾಗಿ, ಈಗ ಕರಾವಳಿ ಕರ್ನಾಟಕದಲ್ಲಿ ಅವ್ರಿಗೆ ಸಪರೇಟ್ ತರಕಾರಿಗಳು ಸಿಗತ್ತೆ, ಅವ್ರದ್ದು ತರಕಾರಿಗಳು ಹಣ್ಣುಗಳ ವಿಧ ಬೇರೆ ಇರುತ್ತೆ. ಗುಡ್ಡಗಾಡು ಜಾಗದಲ್ಲಿ ಬೇರೆ ತರ ಇರುತ್ತೆ. ಅವ್ರವ್ರ ಜಾಗದಲ್ಲಿ ಅವ್ರವ್ರ ಹವಾಮಾನಕ್ಕೆ ಏನು ಸೂಟ್ ಆಗುತ್ತೆ. ಈಗ ಹಲಸಿನ ಪದಾರ್ಥ ಬೇಸಿಗೆಲೆ ರೆಡಿ ಮಾಡೋದು, ಚಳಿಗಾಲದಲ್ಲಿ ಯಾರು ಹಲಸಿಂದ ಐಟಮ್ಸ್ ರೆಡಿ ಮಾಡಲ್ಲ, ಮಾವಿನದ್ದು ಸಹ. ಬಟ್ ಚಳಿಗಾಲದಲ್ಲಿ ನಿಮಗೆ ನೆಲ್ಲಿಕಾಯಿ ಸಾರು, ಮೆಣಸು, ಜೀರಿಗೆ ಸಾರು ಇದೆಲ್ಲ ವೆರಿ ಕಾಮನ್. ಸ್ಪೈಸಸ್ ಸಹ ಕರ್ನಾಟಕದಲ್ಲಿ ಸ್ಪೈಸಸ್ ಬೆಳಿತೀವಿ.
0: ಹೌದು,
1: ಚಕ್ಕೆ, ಲವಂಗ, ಏಲಕ್ಕಿ ಬೇಸಿಗೆಯಲ್ಲಿ ಕಮ್ಮಿ ಉಪಯೋಗ. ಚಳಿ ಹೆಚ್ಚತಾ ಹೆಚ್ಚತಾ, ಮಳೆ ಬಂದು ಚಳಿ ಹೆಚ್ಚತಾ ಹೆಚ್ಚತಾ ಅದ್ರ ಬಳಕೆ ಹೆಚ್ಚಾಗುತ್ತೆ.
0: ಹೌದು, ಈಗ ಇವನ್ನೆಲ್ಲ ನಾವು ಪಡಿಲೇಬೇಕು. ಆಹಾರ ಅಂತ ಅನ್ನೋದು ಬೇಕೇ ಬೇಕಾಗತ್ತೆ. ನಮ್ಮ ಶಕ್ತಿಗೆ ಎಲ್ಲಾ ರೀತಿಯಾದಂತಹ ಪೌಷ್ಟಿಕಾಂಶ ಬೇಕು ಅಂತಂದಾಗ ಇದನ್ನ ಸ್ಟೋರ್ ಮಾಡೋದು, ಫ್ರಿಡ್ಜ್ ಅಲ್ಲಿ ಮನೆಯಲ್ಲಿ ಆದ್ರೂ ಆದಷ್ಟು ಒಂದು ವಾರದ ಹಿಂದೆ ಯಾವಾಗೋ ಸಿಕ್ಕಿದ್ದನ್ನ ಇಡೋದು, ಅಥವಾ ಬೇರೆ ಕೆಲವು ಹಣ್ಣುಗಳನ್ನ ತಿಂಗಳಾನ್ಗಟ್ಲೆ ಬೇಕಾರ ಫ್ರಿಡ್ಜ್ ಅಲ್ಲಿ ಇಟ್ಟರು ಏನೂ ಆಗಲ್ಲ, ತಿನ್ಬಹುದು ಅಂತ ಹೇಳಿ ಅಂದಿರ್ತಾರೆ, ಅದನ್ನ ಅಲ್ಲಿಟ್ಬಿಡೋದು. ಅದನ್ನು ಬಳಸುವಾಗ ಈ ಸೀಸನಲ್ ಫುಡ್ ಅಂತ ಹೇಳಿ ಬಳಸಿದಂಗೆ ಆಗತ್ತಾ? ಸ್ಟೋರ್ ಮಾಡಿದಂತ ಅದು ಹೊರಗಡೆಯಿಂದ ಸಿಗಲಿ, ನಮ್ಮ ಮನೆಯಲ್ಲಿ ಆದರೂ ಸಿಗಲಿ.
1: ಸಿಂಪ್ಲೆಸ್ಟ್ ಎಕ್ಸಾಂಪಲ್ ಬಟಾಣಿ ಬರೋ ಚಳಿಗಾಲದಲ್ಲಿ, ಅವರೇಕಾಯಿ ಬರೋ ಚಳಿಗಾಲದಲ್ಲಿ.
0: ಹೌದು,
1: ಜನಕ್ಕೆ ಅದ್ರದ್ದು ರುಚಿ ಆಟ ಜಾಸ್ತಿ.
0: ಅಯ್ಯೋ, ಅದರಲ್ಲೇ ಸೀಸನ್, ಸ್ವಲ್ಪ ಆರಂಭದ ಸೀಸನ್, ನಂತರದ
1: ಸೀಸನ್, ಆಫ್ಟರ್ ಸೀಸನ್. ಸೊ ಏನ್ ಮಾಡ್ಬೇಕು, ನೀವು ಹೊರಗಡೆಯಿಂದ ಪರ್ಚೇಸ್ ಮಾಡಿದ್ರೆ ಫ್ರೋಜನ್ ಪೀಸ್ ಅಂತ ಸಿಗುತ್ತೆ. ಏನ್ ಮಾಡ್ತಾರೆ, ಕುದಿಯೋ ಉಪ್ಪು ನೀರಲ್ಲಿ 2 ನಿಮಿಷ ಅದನ್ನ ಇಟ್ಟು ಇಮ್ಮಿಡಿಯೇಟ್ ಆಗಿ ಫ್ರೀಸ್ ಮಾಡ್ತಾರೆ. ಸೊ ಅವಾಗ ಪೌಷ್ಟಿಕಾಂಶ ಹೋಗಲ್ಲ, ರುಚಿನೂ ಹೋಗಲ್ಲ, ಪ್ರಿಸರ್ವ್ ಆಗುತ್ತೆ. ಆ ತರ ನೀವು ಕಾಳುಗಳನ್ನ ಸ್ಟೋರ್ ಮಾಡ್ಕೊಳಂಗಿದ್ರೆ ಪ್ಲೀಸ್ ಗೋ ಅಹೆಡ್, ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಗುಡ್ ಸೋರ್ಸಸ್ ಆಫ್ ಪ್ರೋಟೀನ್ ಇಲ್ಲ ಅಂತ ಹೇಳ್ತಿಲ್ಲ. ಸೊ ಸೇವ್ ಮಾಡಕಾರೆ ಫ್ರೋಜನ್ ಕಾರ್ನ್ ಸಿಗುತ್ತೆ. ಜೋಳ ಬಿಡಿಸಿ ನೀವು ಮನೇಲಾರ ಫ್ರೀಸ್ ಮಾಡ್ಕೊಳ್ಳಿ, ಇಲ್ಲ ಹೊರಗಡೆಯಿಂದ ತಂದಿದ್ದಾರ ಉಪಯೋಗಿಸ್ಕೊಳ್ಳಿ. ತರಕಾರಿ ಸಹ ನೀವು ಮಾಡ್ಕೋಬಹುದು. ನಿಮಗೆ ಈಗ ಎಲೆಕೋಸು, ಕ್ಯಾರೆಟ್, ಬೀನ್ಸ್, ಗಟ್ಟಿ ತರಕಾರಿ ಬೇಸಿಕಲಿ ಇದೇ ತರಹ ಪ್ರೊಸೆಸ್ ಅಲ್ಲಿ ನೀವು ಸೇವ್ ಮಾಡ್ಕೋಬಹುದು. ಈಗ ಪಾಲಕ್ ನೀವು ಏನ್ ಮಾಡಬಹುದು ಅಂದ್ರೆ, ಪಾಲಕ್ ಸೊಪ್ಪನ್ನ ಕುದಿತಾ ಇರೋ ಉಪ್ಪು ನೀರಲ್ಲಿ 1 ನಿಮಿಷ ಹಾಕಿ ಐಸ್ ನೀರಲ್ಲಿ ಹಾಕಿ ರುಬ್ಬಿ ಐಸ್ ಕ್ಯೂಬ್ಸ್ ಆಗಿ ನೀವು ಪಾಲಕ್ಸ್ ನ ಸೇವ್ ಮಾಡಬಹುದು. ಏನು ತೊಂದರೆ ಆಗಲ್ಲ. ಅದನ್ನ ನೀವು ಕುದಿತಾ ಇರೋ ಸಾರು ಸಾಂಬಾರ್ಗೆ ಆಡ್ ಮಾಡಿ ನೀವು ತಗೊಳ್ಳೇಬಹುದು.
0: ಪಾಲಕ್ ರುಚಿ ಸಿಕ್ತು,
1: ಸೊಪ್ಪು ಸಿಕ್ತಿಲ್ಲ. ನಾನು ಇರೋ ಈಗ ಫಸ್ಟ್ ಆಫ್ ಆಲ್ ನಾನು ದೇಶ ಬಿಟ್ಟೆ ಹೋಗ್ತೀನಿ, ನಮ್ ದೇಶದಲ್ಲಿ ಸಿಗೋ ನಂಗೆ ಹೊರಗಡೆ ಸಿಕ್ತಿಲ್ಲ ಅಂತ ಅಳೋದ್ರ ಬದಲು ಇದನ್ನ ನೀವು ಪ್ರಿಸರ್ವೇಶನ್ ಟೆಕ್ನಿಕ್ ಅಲ್ಲಿ ನೀವು ತಗೊಳ್ಳೇಬಹುದು. ಬಟ್ ನಾನು ಫ್ರೆಶ್ ಆಗಿ ಸೀಸನಲ್ ಸಿಗೋದ್ನ ಅವಾಗ ತಗೊಂಡು ಅಡುಗೆ ಮಾಡಿದ ರುಚಿ ನಾ ಮ್ಯಾಚೇ ಮಾಡಕ್ಕಾಗಲ್ಲ.
0: ನಿಜ ನಿಜ. ಈಗ ಅದೇ ನೇರವಾಗಿ ಮರದಿಂದ ಬಿಡಿಸಿದಂಥ ಅದು ಪಪ್ಪಾಯರ ಇರ್ಬೋದು ಅಥವಾ ಸೀಬೆಕಾಯಿ ಇರ್ಬೋದು ಅಥವಾ ಮಾವಿನ ಹಣ್ಣು ಇರ್ಬೋದು, ಅಲ್ಲಿ ನಮಗೆ ಏನು ನಂಬಿಕೆ ಅಂದರೆ ಇದು ಯಾವುದೂ ಕೆಮಿಕಲ್ ಇದಕ್ಕೆ ಟಚ್ ಆಗಲಿಲ್ಲ, ಸೊ ಸಾವಯವ ಪದಾರ್ಥ ಅದು ಅಂತಂದ ಆ ಭಾವನೆ ಬರುತ್ತೆ ನೇರವಾಗಿ ನಮ್ಮ ಗದ್ದೆಯಿಂದನೇ ಬಂದಿದ್ದು ಅಂತ.
1: ನಮ್ಮ ತಂದೆಯವ್ರ ಕಾಲದಲ್ಲಿ ನಮ್ಮ ತಾತನ ಕಾಲದಲ್ಲಿ ಎಲ್ಲ ಹಂಗೆ ತಿಳಿದು ಬೆಳೆದ್ರು. ಇವತ್ತೇನಾಗಿದೆ, ಜನ ಜಾಸ್ತಿ, ದ ಮೌತ್ಸ್ ಟು

0: ಫೀಡ್ ಆರ್ ಮೋರ್, ಅದ್ ಎಷ್ಟಿದ್ಯೋ ಅಷ್ಟು ಹುಳುಗಳು ಇದೆ, ಅವಕ್ಕೂ ಊಟ ಬೇಕು. ಅವ್ರ ಊಟ ಕಿತ್ಕೊಂಡು ನಮ್ಮ ಊಟ ಅಂತ ಹೇಳ್ತಾ ಇದೀವಿ. ಅದಕ್ಕೋಸ್ಕರ ಪೆಸ್ಟಿಸೈಡ್ ಬೇಕಾಗಿದೆ. ಮುಂಚೆ ಏನಾಯ್ತು, ಗಿಳಿ ಕಚ್ಚಿದ ಹಣ್ಣು ಅಂತ ಗಿಳಿ ಕಚ್ಕೊಂಡು ತಿಂದಿದ್ರು, ನಾವ್ ಅದನ್ನ ತಗೊಂಡು ಜಾಸ್ತಿ ಸಿಹಿರುತ್ತೆ ಅಂತ
1: ತಿಂತಿದ್ವಿ.
0: ಇವಾಗ ಇನ್ಫೆಕ್ಷನ್ ಬರುತ್ತೆ, ಅದು ಡ್ಯಾಮೇಜ್ ಪ್ರಾಡಕ್ಟ್, ನಾವು ಪೆಸ್ಟಿಸೈಡ್ ಹಾಕಿರೋ ಹಣ್ಣನ್ನು ತಿಂತೀವಿ.
1: ಈಗ ಪ್ರಾದೇಶಿಕವಾಗಿ ಮೇಡಮ್, ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಕ್ ಹೋಗ್ತೀವಿ ನಾವು, ಬೇರೆ ಬೇರೆ ಟೈಮ್ನಲ್ಲಿ ಚೆನ್ನಾಗಿದೆ ಈ ಟೈಮ್ನಲ್ಲಿ ನಾವು ಮಡಿಕೇರಿಗೆ ಹೋಗೋಣ ಅಂತ ಹೇಳ್ತಾರೆ. ಏ ಪರವಾಗಿಲ್ಲ, ಇನ್ನೊಂದು ಯಾವುದೋ ತಮಿಳ್ನಾಡಿನ ಕೊಡೈಕನಾಲ್ಗೆ ಹೋಗೋಣ ಅಥವಾ ಎಲ್ಲೋ ಹೋಗೋಣ ಅಂತಂತಾರೆ. ಅಲ್ಲಿ ಹೋದಾಗ ಅಲ್ಲಿ ಕೆಲವು ಆಹಾರಗಳು ಆಯಾ ಪ್ರದೇಶದಲ್ಲಿ ಸಿಗ್ತವೆ, ಅದು ತಿಂದಾಗ ನಮಗೆ ಆರೋಗ್ಯಕ್ಕೆ ಒಳ್ಳೇದಾಯ್ತಪ್ಪ ಅಂತಂತೇಳಿ ಹೋಗಿ ಹೋಗಿ ಮುಗುರಿ ಬಿದ್ದು ತಿಂತಾರೆ. ಸಿಕ್ತು ಅಲ್ಲ ಅಂತೇಳಿ ಆ ರೀತಿ ಆಹಾರ ನಮ್ಮ ದೇಹಕ್ಕೆ ಒಂದು ಶಕ್ತಿ ಕೊಟ್ಬಿಡುತ್ತಾ ಅಂತ.
0: ಶಕ್ತಿ ಕೊಡುತ್ತೋ ಇಲ್ಲ, ಬಾಡಿಗೆ ಒಂದು ಚಿಕ್ಕ ಶಾಕ್
1: ಕೊಡುತ್ತೆ, ಕೊರತೆಯನ್ನು ನೀಗಿಸುತ್ತ ಅಂತ.
0: ಕೆಲವೊಂದ್ಸತಿ ಈಗ ತೀರಾ ಕೊರತೆ ಇರೋದು ವೆರಿ ರೇರ್, ಮೆಡಿಕಲ್ ಕಂಡೀಷನ್ ಆಗತ್ತೆ, ನಿಮ್ ಡಾಕ್ಟರ್ ನಿಮಗ್ ಮಾತ್ರ ತಿನ್ಸೆ ತಿನ್ಸ್ತಾರೆ, ಇಲ್ಲ ಅಂದ್ರೂ ರುಚಿಗೆ. ಈಗ ನಾವು ಮುಗಿ ಬಿದ್ದು ಹೋಗುವಂತದ್ದು ಇದ್ರೆ ಅಂತ ಆಹಾರ ಯಾವುದೇ ಒಂದು ಲೆವೆಲ್ ಮೇಲೆ ತಗೊಂಡೋದ್ರೆ ಎಲ್ಲಾನು ವಿಷಾನೆ. ಸೊ ಪ್ರಯತ್ನ ಮಾಡಿ, ಇಷ್ಟಪಡಿ, ಅದನ್ನ ಯಾವ್ದಾರ ಸೇಫ್ ಪ್ರಿಸರ್ವ್ಡ್ ಮೆಥಡ್ ಅಲ್ಲಿ ನೀವು ಮನೆಗೆ ತಗೊಂಬರಕ್ಕಾದ್ರೆ. ಈಗ ನಾನು ಊಟಿಗೆ ಹೋಗಿ ನಂಗೆ ಟೀ ಇಷ್ಟ ಆಯ್ತು, ಅಲ್ಲಿ ಟೀ ಎಸ್ಟೇಟ್ಸ್ ಇದೆ, ಫ್ರೆಶ್ ಟೀ ಸಿಗತ್ತೆ, ನಂಗೆ ಟೀ ಇಷ್ಟ ಆಯ್ತು, ಟೀ ಪುಡಿ ಮನೆಗೆ ತಂದು ನಾನು ಟೀ ಮಾಡಲೇಬಹುದು. ಬಟ್ ಅಲ್ಲಿ ಪರ್ಟಿಕ್ಯುಲರ್ ಮಶ್ರೂಮ್ಸು, ವೈಲ್ಡ್ ವೆಜಿಟೇಬಲ್ಸ್ ಆ ಫ್ರೂಟ್ಸು ನಾನು ಎಲ್ಲ ಬ್ಯಾಗಲ್ಲಿ ಹಾಕೊಂಡು ಮನೆಗೆ ಎತ್ಕೊಂಡ್ ಬರೋಕ್ಕಾಗಲ್ಲ, ಅದನ್ನ ಪ್ರಿಸರ್ವ್ ಮಾಡಕ್ ಬರಲ್ಲ. ಟ್ರೆಡಿಷನಲ್
1: ಕರಾವಳಿ ಕಡೆ ಹೋದ್ರೆ ಅಲ್ಲಿ ಬೇರೆ ರೀತಿಯಾದಂತ ತರಕಾರಿ ಸಿಗುತ್ತೆ, ಅಲ್ಲಿ ಗೋಕರ್ಣ ಕುಮಟ ಆ ಕಡೆ ಹೋದ್ರೆ ಅಲ್ಲಿ ಒಂಥರ ಬೇರೆ ರೀತಿಯಾದ ತರಕಾರಿ.
0: ತರಕಾರಿಗಳು ಗಟ್ಟಿ ತರಕಾರಿ ಆದ್ರೆ ನೀವು ಕರೆಕ್ಟ್ ಆಗಿ ಪ್ರಿಸರ್ವ್ ಮಾಡಿದ್ರೆ ಒಂದ್ ವಾರ ತಂದು ಇಲ್ಲಿ ಮಾಡಲೇಬಹುದು, ಇಲ್ಲ ಅಂತಲ್ಲ. ಬಟ್ ಈಗ ತೀರಾನೇ ಕೆಲವು ಐಟಮ್ಸ್, ಜೋನಿ ಬೆಲ್ಲ ಫಾರ್ ಫ್ಯಾಕ್ಟ್, ನಾವು ಬೆಂಗಳೂರು ವೆದರ್ಗೆ ಜೋನಿ ಬೆಲ್ಲ ತಂದ್ರೆ ಗಟ್ಟಿ ಬೀಳತಿಲಿ, ಅಲ್ಲಿ ಲಿಕ್ವಿಡ್ ಆಗಿ ಸಿಗೋ ಬೆಲ್ಲ ಇಲ್ಲಿ ಗಟ್ಟಿ ಆಗ ಕ್ರಿಸ್ಟಲೈನ್ ಆಗತ್ತೆ ಕೆಳಗಡೆ, ಯಾಕೆಂದ್ರೆ ವೆದರ್ ಇಸ್ ಕೋಲ್ಡ್. ಅದು ನ್ಯಾಚುರಲಿ ಕ್ರಿಯೇಟ್ ಮಾಡಿದ್ದು ಅವ್ರ ವೆದರ್ ಕಂಡೀಷನ್ ಸೂಟ್ ಆಗಕ್ಕೆ. ಬಟ್ ನಮ್ಮ ಕರಾವಳಿ ಕರ್ನಾಟಕ ಇರ್ಬೋದು, ಕೇರಳ ಅವ್ರು ಇರ್ಬೋದು, ಅವ್ರ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಥ್ರೂ ಔಟ್ ದ ದೇಶ ವೆರಿ ಫೇಮಸ್. ಅದನ್ನ ಉಳಿಸ್ಕೊಳ್ಳೋ ಪದ್ಧತಿ ನಮ್ಮ ಅವರು ಕಂಡಿಡ್ಕೊಂಬಿಟ್ಟಿದ್ದಾರೆ, ಯಾವ್ಯಾವ ಹವಾಮಾನಕ್ಕೆ ಯಾವ್ಯಾವ ತರ ಅದನ್ನ ಪ್ರಿಸರ್ವ್ ಮಾಡ್ಕೋಬಹುದು, ಕಷಾಯಗಳನ್ನ ಲೇಹಿಯಾಗಳನ್ನ ತುಂಬಾ ಚೆನ್ನಾಗಿ ಕಂಡಿಡ್ಕೊಂಡಿದ್ದಾರೆ. ಹರ್ಬ್ಸ್ ಆ ಪುಡಿಗಳ ಫಾರ್ಮ್ ಇರ್ಬೋದು, ಕೆಲವು ಪುಡಿ ಫಾರ್ಮ್ ಅಲ್ಲಿ ಸಿಗುತ್ತೆ, ಸೊ ದಟ್ ಇಟ್ ಕ್ಯಾನ್ ಲಾಸ್ಟ್ ಲಾಂಗರ್. ಈ ಚೂರ್ಣ ಅಥವಾ ಲೇಹಿಯಾ ಇದ್ರೆ ಅವ್ರು ಹೇಳ್ತಾರೆ 6 ತಿಂಗಳು 3 ತಿಂಗಳು ಇಷ್ಟೇ ಅದ್ರ ಬಯದು ಅಂತ. ಎಲ್ಲ ಊಟದ ವಿಚಾರದಲ್ಲಿ ಎವ್ರಿಥಿಂಗ್ ಹ್ಯಾಸ್ ಅನ್ ಎಕ್ಸ್ಪೈರಿ ಡೇಟ್. ಇಫ್ ಸಮಥಿಂಗ್ ಡಸ್ ನಾಟ್ ಹ್ಯಾವ್ ಅನ್ ಎಕ್ಸ್ಪೈರಿ ಡೇಟ್, ಇಟ್ ಇಸ್ ಅ ಕೆಮಿಕಲ್, ಇಟ್ ಇಸ್ ನಾಟ್ ಫುಡ್.
1: ಹೌದು ಹೌದು, ನಡೆಯುತ್ತೆ ಬಿಡು, ಇನ್ನೇನು.
0: ಇಫ್ ಎನಿಥಿಂಗ್ ಹ್ಯಾಸ್ ಟೂ ಮಚ್ ಆಫ್ ಶೆಲ್ಫ್ ಲೈಫ್, ಇಟ್ ಹ್ಯಾಸ್ ಟೂ ಮಚ್ ಆಫ್ ಕೆಮಿಕಲ್ಸ್.
1: ಅಷ್ಟೇ,
0: ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್.
1: ಹೌದು ಹೌದು. ಈಗ ಈ ರೀತಿಯಾದಂತಹ ಆಹಾರ ನಮಗೆ ಪೌಷ್ಟಿಕಾಂಶದ ಒಂದು ಕೊರತೆಯನ್ನು ನೀಗಿಸುತ್ತಾ ಅಥವಾ ಪೌಷ್ಟಿಕ ಆಹಾರನೇ ಭಾಳ ಒಳ್ಳೆ ಶಕ್ತಿ ಕೊಡುತ್ತಾ, ಸೀಸನಲ್ ವೈಸೇ ಹೋಗ್ತೀವಿ ನಾವು, ಚೆನ್ನಾಗಿದೆ ಅಂತ ಅಂತೀವಿ, ಅನಿವಾರ್ಯವಾಗಿ ತಿನ್ನೋದು ಬೇರೆ, ಈ ಸಮಯದಲ್ಲಿ ಇದು ಬೆಳೀತದೆ ತಿಂತೀವಿ ನಾವು ಅಂತಂತೇಳಿ, ಅದು ಪೌಷ್ಟಿಕಾಂಶ ಕೊಡುತ್ತೆ ಅಂತ ಅನ್ನೋದು ಹೇಳ್ತಾ ಬಂದಿದ್ವಿ ಕಾಲಕಾಲದಿಂದನೇ. ಇಲ್ಲ, ಆಯಾ ಸಮಯದಲ್ಲಿ ಏನು ಸಿಗುತ್ತೆ ಅದನ್ನು ತಿನ್ನಬೇಕು, ಮತ್ತು ರೇಟು ಕೂಡ ಕಡಿಮೆ ಇರುತ್ತೆ ಆ ಟೈಮ್ನಲ್ಲಿ, ಹಾಗಾಗಿ ಆವಾಗೇ ತಿಂದ್ಬಿಡ್ಬೇಕು. ಇನ್ನು ಬೇರೆ ಸಮಯದಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದ್ದದ್ದನ್ನು ತಿಂದು ನಾವ್ಯಾಕೆ ಹಣ ಹಾಳು ಮಾಡ್ಕೋಬೇಕು ಅಂತ ಹೇಳ್ತಾರೆ. ಈ ಶಕ್ತಿಯುತ ಆಹಾರಕ್ಕೆ ಆಯಾ ಸೀಸನಲ್ ಸಂದರ್ಭದಲ್ಲಿ ಸಿಗುವಂತಹ ಆಹಾರ ಅಥವಾ ಸ್ಟೋರ್ ಮಾಡಿದಂಥ ಆಹಾರ ಹೇಗೆ ನಮಗೆ ಶಕ್ತಿ ಕೊಡುತ್ತೆ?
0: ಸಿಂಪಲ್ ಲಾಜಿಕ್, ಹಿತಬುಕ್ ಮಿತಬುಕ್ ಋತುಬುಕ್ ಇದನ್ನ ಹೇಳ್ತಾರೆ. ಹಿತವಾಗಿ ತಿನ್ನಿ. ಏನ್ ಹಿತವಾಗಿ? ಈಗ ನಾನ್ ಬೇಸಿಗೆಯಲ್ಲಿ ಕುದಿತಾ ಇರೋ ಸೂಪ್ ಕುಡಿಯಕ್ ಆಗಲ್ಲ, ನನಗ್ ಅವಾಗ ಗಂಟ್ಲಗದ್ ಹಿತ ಅಂತ ಅನ್ಸಲ್ಲ, ತಂಪಾದ ಪಾನೀಯವನ್ನೇ ಕೇಳುತ್ತೆ. ಮಿತವಾಗಿ ತಗೊಳ್ಳಿ, ಏನೇ ತಗೊಳ್ಳಿ ಮಿತವಾಗಿ ತಗೊಳ್ಳಿ, ನಿಮ್ ಆರೋಗ್ಯಕ್ಕೆ ಅದು ಒಳ್ಳೇನೆ ಇರ್ಬೋದು, ಬಟ್ ಮಿತವಾಗಿ ತಗೊಳ್ಳಿ. ಯಾಕೆ? ನಿಮ್ ಬಾಡಿಗೆ ಅದನ್ನ ಪ್ರೊಸೆಸ್ ಮಾಡಕ್ ಟೈಮ್ ಸಿಗತ್ತೆ, ಅಂಡ್ ಯಾವುದೇ ಊಟ ನಿಮ್ ಶರೀರಕ್ಕೆ ಏನೂ ತೊಂದರೆ ಕೊಡ್ತಿಲ್ಲ ಅಂತ ಕನ್ಫರ್ಮ್ ಮಾಡಕ್ 72 ಗಂಟೆಗಳ ಕಾಲ ಬೇಕು. ಎನಿ ಫಾರ್ಮ್ ಆಫ್ ಅಲರ್ಜಿ, ಎನಿ ಫಾರ್ಮ್ ಆಫ್ ಇಂಡೈಜೆಷನ್, ಎನಿ ಫಾರ್ಮ್ ಆಫ್ ತೊಂದರೆ ನಿಮ್ ಶರೀರಕ್ಕೆ ಯಾವ್ದಾರ ಊಟದಿಂದ ಆಗಂಗಿದ್ರೆ 72 hours ಮ್ಯಾಕ್ಸಿಮಮ್ ಅದ್ರೊಳಗೆ ಆಗುತ್ತೆ.
1: ನಿನ್ನೆ ರಾತ್ರಿ ತಿಂದಿದ್ದಕ್ಕೆ 20 ಆಯ್ತು ಅಂತ ಅನ್ನೋಂಗಿಲ್ಲ, ಅದ್ರ ಹಿಂದೆ ಯಾವ್ದೋ ಫುಡ್ ಕೂಡ ಕಾರಣ ಆಗಿರ್ಬಹುದು.
0: ಆಗಿರಬಹುದು, 72 hours ಡೀಲ್.
1: ಸರಿ,
0: ನೀವೊಂದು ಸಣ್ಣ ಮಗುಗೆ ಹೊಸ ಪದಾರ್ಥ ಫಸ್ಟ್ ಟೈಮ್ ಅದು ಜೀವನದಲ್ಲೇ ಏನಾರ ತಿಂತಿದೆ ಅಂದ್ರೆ 72 ಗಂಟೆಗಳ ಕಾಲ ಟೈಮ್ ಕೊಡಿ. ಕೆಲವುದೆಲ್ಲ ಇಮ್ಮಿಡಿಯೇಟ್ ಅಲರ್ಜಿಕ್ ರಿಯಾಕ್ಷನ್ ಬಂದೇ ಬರುತ್ತೆ. ಅಲರ್ಜಿ ಇದ್ದರೆ
1: ಅವರೇ, ನೀವು ಹೇಳ್ತಿರ್ಬೇಕಾದ್ರೆ ಯಾವುದೋ ಒಂದು ಪ್ರದೇಶಕ್ಕೆ ನಾವು ಪ್ರವಾಸಕ್ಕೆ ಹೋಗಿರ್ತೀವಿ, ಅಲ್ಲಿ ಏನೋ ತಿಂದಿರ್ತೀವಿ, ಅದು ಅಲ್ಲಿ ಏನಾಗಿರಲ್ಲ, ಇಲ್ಲ ಅಲ್ಲಿ ಏನಾಗಿರ್ಲಿಕ್ಕಿಲ್ಲ, ಈಗ ಇಲ್ಲಿ ಬಂದ ಮೇಲೆ ಜ್ವರ ಬಂತಲ್ಲ, ಯಾಕೆ ಬಂತು, ನಿನ್ನೆ ಏನಾರ ತಿಂದಿದ್ದರಿಂದ ಬಂತ ಅಂತ ಅಂತಾರೆ ಕೆಲವರು. ಹಾಗಾಗಿ ಪ್ರವಾಸದ ಇಫೆಕ್ಟು ಎಷ್ಟೋ ಸಲ 8 ದಿನ ಆದಮೇಲೆ ಆಯಿತು, ನೋವಾಯಿತು, ಜ್ವರ ಬಂತು, ಇನ್ನೊಂದು ಏನಾಯಿತು ಅಂತ ಹೇಳ್ತಿರ್ತಾರೆ. ಹಾಗಾಗಿ ಅದನ್ನ ನಾವು ದೂರ ಮಾಡಬೇಕು ಅಂದ್ರೆ ಹೆಂಗೆ?
0: ಯೂಶಲಿ ವಲಸೆ ಹೋದಾಗ, ಮನೆಯಿಂದ ದೂರ ಇದ್ದಾಗ, ನಿಮ್ಮ ಊಟದ ಪದ್ಧತಿಯಿಂದ ದೂರ ಇದ್ದಾಗ, ಪ್ರಿಫರಬ್ಲಿ ಟೇಕ್ ವೆಲ್ ಕುಕ್ಡ್ ಫುಡ್. ರಾ ಫುಡ್ ಆದಷ್ಟು ಅವಾಯ್ಡ್ ಮಾಡಿ.
1: ಮಸಾಲೆ

0: ಪದಾರ್ಥಗಳನ್ನ ಮುಟ್ಟಕ್ ಹೋಗ್ಬಾರ್ದು, ಎಲ್ಲೋ ಒಂದ್ ಕಡೆ ಡಿಫ್ರೆಂಟ್ ಆಗಿ ಸಿಗ್ತಾ ಇದೆ ಅಂತ
1: ಮಸಾಲೆ ತಿನ್ನಬಹುದು. ಬಟ್ ಅಗೇನ್ ಪ್ರಿಫರಬ್ಲಿ ಫಾರ್ ಲಂಚ್ ಟೈಮ್. ರಾತ್ರಿಗೆ ಹೊಸ ಮಸಾಲೆ ಟ್ರೈ ಮಾಡಬೇಡಿ. ಬೆಳಿಗ್ಗೆ ತಿಂಡಿಗಾರೆ ಎಕ್ಸಲೆಂಟ್, ಬಿಕಾಸ್ ಯು ಹ್ಯಾವ್ ದ ಎಂಟೈರ್ ಡೇ ಟು
0: ರೆಕವರ್.
1: ಸೊ ಅಂಡ್ ಎನಿ ನ್ಯೂ ಆಯಿಲ್ ಆರ್ ಎನಿ ನ್ಯೂ ಫ್ಯಾಟ್ ಯು ವಾಂಟ್ ಟು ಟ್ರೈ, ಕೊಬ್ಬಿನಾಂಶ ಏನಾರ ಚೇಂಜ್ ಮಾಡಬೇಕು ಅಂತ ನೋಡಂಗಿದ್ರೆ ಬೆಳಗ್ಗೆ ಹೊತ್ತು ಹಗಲೊತ್ತಲ್ಲಿ ಏನಾರ ಎಕ್ಸ್ಪೆರಿಮೆಂಟ್ ಮಾಡಿ. ರಾತ್ರಿ ಊಟಕ್ಕೆ ಎಕ್ಸ್ಪೆರಿಮೆಂಟ್ ಮಾಡಬೇಡಿ, ಯಾಕೆಂದ್ರೆ ಏನಾರ ಎನಫಿಲಾಕ್ಸಿಸ್ ಅಥವಾ ಹೆಚ್ಚು ಕಮ್ಮಿ ಆದ್ರೆ, ಒಂದು ಬಾಡಿ ಏನಾರ ಒಂದು ರಿಯಾಕ್ಷನ್ ಕೊಟ್ಟರೆ ರಾತ್ರಿ ನೀವು ಹಾಸ್ಪಿಟಲ್ ಹುಡ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. ಅದು ನಿಮಗೆ ಗೊತ್ತಿಲ್ಲದೆ ಇರೋ ಜಾಗದಲ್ಲಿ, ಎಸ್ಪೆಷಲಿ ವಲಸೆ ಹೋದಾಗ ನೀವೊಂದು ಹೊಸ ಊರಲ್ಲಿ ಇರ್ತೀರ, ಅಲ್ಲಿ ನೀವೊಬ್ರು ಡಾಕ್ಟರ್ನ ಹುಡುಕಿ ಟ್ರೀಟ್ಮೆಂಟ್ ತಗೊಂಡ್ ಮಾಡಕ್ ನಿಮಗೆ ಕಷ್ಟ ಆಗುತ್ತೆ, ಪ್ಲಸ್ ನಿಮಗೆ ಭಯಾನು ಬರುತ್ತೆ. ಹೊಸ ಊಟದ ಬಗ್ಗೆ ಭಯ ಬೇಡ, ನಾಲೆಡ್ಜ್ ಇರಬೇಕಷ್ಟೇ.
0: ಅದೇ ಅಂದ್ರೆ ಈಗ ಬೇರೆ ಸಮಯಕ್ಕೆ ಅನುಗುಣವಾಗಿ ಸಿಗುವಂತಹ ಪದಾರ್ಥಗಳು ಅದು ಬಳಸೋದು ಒಂದು, ಇನ್ನೊಂದು ಯಾವುದೋ ಪ್ರದೇಶ ಕಡೆ ಹೋದಾಗ ಅಲ್ಲಿ ಸಿಗುತ್ತೆ ಬಹಳ ವಿಶೇಷವಾದ ಫುಡ್ ಅಂತ ಹೇಳಿ ತಗೊಂಡ್ಬರೋದು ಇನ್ನೊಂದು. ಏನಾದ್ರೂ ಮಾಡಿ ಒಟ್ಟಾರೆ ಆಹಾರ ನಮಗೆ ಉತ್ತಮ ಆಹಾರ
1: ಸಿಗಬೇಕಾದ್ರೆ, ಈಗ ನೀವು ಚಳಿ ಜಾಗದಿಂದ ವಾರ್ಮ್ ಜಾಗಕ್ಕೆ ತಗೊಂಡ್ಬರ್ಬೇಕಾದ್ರೆ ಹ್ಯುಮಿಡಿಟಿ ಟೆಂಪರೇಚರ್ ಚೇಂಜ್ ಆಗುತ್ತೆ,
0: ಬದಲಾವಣೆ ಆಗುತ್ತೆ ಅವಾಗ.
1: ಸೊ ಊಟ ಹಾಳಾಗೋ ಚಾನ್ಸಸ್ ಹೈ ಇರುತ್ತೆ. ಇಫ್ ಇಟ್ ಇಸ್ ನಾಟ್ ಹ್ಯಾವಿಂಗ್ ಮೆನಿ ಪ್ರಿಸರ್ವೇಟಿವ್ಸ್ ಕೆಮಿಕಲ್ಸ್ ಇಲ್ಲ ಅಂದ್ರೆ ಊಟ ಹಾಳಾಗುತ್ತೆ. ನಾವು ಈಗ ಎಷ್ಟೇ ನಮ್ಮ ನ್ಯಾಚುರಲ್ ಬೀಜಗಳನ್ನ ಉಳಿಸ್ಕೊಂಡು ಹೊಸ ಜಾಗದಲ್ಲಿ ಅದನ್ನ ಬೆಳೆಸಕ್ ಪ್ರಯತ್ನ ಮಾಡ್ಬೇಕಾದ್ರೆ ಫಸ್ಟ್ ಗ್ರೀನ್ ಹೌಸ್ ನರ್ಸರಿ ಕಂಟ್ರೋಲ್ಡ್ ಎನ್ವೈರನ್ಮೆಂಟ್ ಅಲ್ಲಿ, ವೈ ಕಂಟ್ರೋಲ್ಡ್ ಎನ್ವೈರನ್ಮೆಂಟ್, ಹೆಚ್ಚು ಕಮ್ಮಿ ಯಾರು ನೋಡ್ಕೊಳಕ್ ಇರ್ತಾರೆ,
0: ಒಂಥರ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ದಂಗೆ.
1: ಬೇಸಿಕಲಿ ICU ಆಫ್ ಪ್ಲಾಂಟ್ಸ್,
0: ICU
1: ಫಾರ್ ಪ್ಲಾಂಟ್ಸ್ ಇಸ್ ಅ ಗ್ರೀನ್ ಹೌಸ್. ನಿಧಾನಕ್ಕೆ ಅವರು ಅಲ್ಲಿ ಟೆಂಪರೇಚರ್ ಎಷ್ಟು ಬಿಸಿಲು ಬೀಳ್ತಾ ಇದೆ, ಅದಕ್ಕೆ ನಾವ್ ಏನ್ ಗೊಬ್ಬರ ಹಾಕ್ತಿವಿ, ಏನ್ ನ್ಯೂಟ್ರಿಷನ್ ಹಾಕ್ತಿದ್ವಿ, ಎಲ್ಲ ನೋಡ್ಕೊಂಡು ಜಾಗರೂಕವಾಗಿ ಬೆಳೆಸ್ತಾರೆ. ಒಂದ್ ಅದಕ್ ಬೆಳೆದ ಮೇಲೆನೆ ಅದನ್ನ ತಗೊಂಡೋಗ್ ನಾಟಿ ಮಾಡ್ತಾರೆ ಅನ್ಕೊಳ್ಳೆ, ಬೀಜ ತಗೊಂಡೋಗ್ ಯಾರು ಹಾಕಲ್ಲ. ಗ್ರೀನ್ ಹೌಸ್ ಅಲ್ಲಿ ಯಾಕೆ ಒಂದ್ ಲೆವೆಲ್ ಬೆಳೆಸ್ತಾರೆ ಅಂದ್ರೆ ಅದಕ್ಕೆ ರೂಟ್ ಬೇರ್ ಬೆಳೆದಿರುತ್ತೆ,
0: ನರ್ಸರಿ
1: ಹರಗಿಸ್ಕೊಳತ್ತೆ. ಇನ್ನ ನಾ ಹೊರಗಡೆ ಹಾಕಿದ್ರೆ ಬದುಕಬಹುದೇನೋ ಅಂತ ಅವ್ರ ಕಾನ್ಫಿಡೆನ್ಸ್ ಬಂದಾಗ ಅದನ್ನ ತಗೊಂಡೋಗ್ ನಾಟಿ ಮಾಡ್ತಾರೆ ಮರನ. ಯಾರು ಬೀಜ ಅಂತ ತಗೊಂಡೋಗ್ಬಿಟ್ಟು ಹಾಕ್ಬಿಟ್ಟು ನಾನು ನಾಳೆ ಬೆಳಗ್ಗೆ ಮರ
0: ಬರುತ್ತೆ. ಎಲ್ಲವನ್ನು ಕೂಡ ಒಂದೊಂದು ಪ್ರದೇಶದಿಂದ ಪ್ರದೇಶಕ್ಕೆ ಬಹಳ ಭಿನ್ನತೆ ಇರುತ್ತೆ. ಇಲ್ಲಿ ಮಂಡ್ಯ ಕಡೆ ಬಂದರೆ ರಾಗಿ ಮುದ್ದೆ ತಿಂದರೆ, ರಾಯಚೂರು ಕಡೆ ಹೋದರೆ ರೊಟ್ಟಿ ತಿಂತಾರೆ, ಧಾರವಾಡ ಕಡೆ ಹೋದರೆ ರೊಟ್ಟಿ ತಿಂತಾರೆ, ಕರಾವಳಿ ಕಡೆ ಹೋದರೆ ಮೀನಿನ ಪದಾರ್ಥಗಳು ಜಾಸ್ತಿ ಇರ್ತವೆ. ಅಲ್ಲಿ ಅನ್ನ ಅಕ್ಕಿನೇ ಬೇರೆ, ಕುಚ್ಚಿದನ್ನ. ಕೇರಳ ಕಡೆ ಹೋದರೆ ಮತ್ತು ಬೇರೆ ರೀತಿ. ಹಾಗಾಗಿ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಅಲ್ಲಿ ಜನ ಸುಖವಾಗಿರ್ತಾರೆ.
1: ನಾವು ನಮ್ ಇಂಡಿಯಾನಲ್ಲಿ GI ಟ್ಯಾಗ್ಡ್ ಫುಡ್ಸ್ ಇದೆ, ಜನ ನಮ್ ತರೋ ಬಿಡ್ತಾರೋ. ನಾವು ನಮ್ಮ ಊಟಕ್ಕೆ ISI ಸ್ಟ್ಯಾಂಪಿಂಗ್ ಮಾಡ್ಕೊಂಡ್ಬಿಟ್ಟಿದೀವಿ, ಇದು ನಮ್ಮ ಜಾಗ, ಇದ್ರಲ್ಲಿ ನಾವ್ ಇದನ್ನ ಬೆಳಿತೀವಿ, ನಾವ್ ಇದನ್ನ ಊಟ ಮಾಡ್ತೀವಿ,
0: ನಾವು ಕೊಟ್ಟಿದೀವಿ,
1: ನಾವ್ ಇದು ನಮ್ದು ಅಂತ ನಮ್ದು ಟ್ಯಾಗ್ಸ್ ಇದೆ ಊಟಕ್ಕೆ ಹಾಕೋ ಪದಾರ್ಥದ ಮೇಲೆ. ಯಾಕಷ್ಟು ಮಟ್ಟಿಗೆ ಮಾಡ್ತಾರೆ ಅಂದ್ರೆ ಆ ಜಾಗದಲ್ಲಿ ಅದನ್ನ ತಿಂದ್ರೆ ಬದುಕ್ತಾರೆ. ಹೊರಗಡೆ ತಗೊಂಡೋದಾಗ ಅದನ್ನ ಮಿತವಾಗಿ ಉಪಯೋಗಿಸಕ್ ಸಾಧ್ಯ. ನೀವು ರೆಗ್ಯುಲರ್ ಊಟದ ರೇಂಜ್ ಅದನ್ನ ಯೂಸ್ ಮಾಡಕ್ಕಾಗಲ್ಲ.
0: ನಾಲ್ಕು ರೊಟ್ಟಿ ತಿನ್ನೋನು ಈ ಕಡೆ ಮಂಡ್ಯ ಮೈಸೂರು ಅವನು
1: ಒಂದು ತಿಂದ್ರೆ. ಪಂಜಾಬ್ ಅಲ್ಲಿ ಸಿಗೋ ಗೋಧಿ ಅವ್ರು ಮಾಡ್ಕೊಂಡು ತಿನ್ನೋ ರೊಟ್ಟಿ, ಅವ್ರಿರೋ ಹೈಟ್ ಗೆ ಅವ್ರ ವೆಯ್ಟ್ ಗೆ ಅವ್ರಿಗೆ ಅಡ್ಜಸ್ಟ್ ಆಗುತ್ತೆ.
0: ಹೌದು,
1: ಅದನ್ನ ತಗೊಂಡ್ ಬಂದ್ಬಿಟ್ಟು ಆರೋಗ್ಯಕ್ಕೆ ಒಳ್ಳೇದು ನೀ ತಿನ್ನು ಅಂದ್ರೆ ನಾವ್ ರಾಗಿ ಮುದ್ದೆ ತಿನ್ನೋ ಜನ ಹೆಂಗ್ ಅಡ್ಜಸ್ಟ್ ಆಗಲ್ಲ.
0: ನಾರ್ತ್ ಉತ್ತರ ಕಡೆ ಅಲ್ಲಿ ಅಲ್ಲಿ ರೊಟ್ಟಿ ನೋಡಿದ್ರೆ ಇಷ್ಟು ದಪ್ಪ ದಪ್ಪ ಇರ್ತದೆ. ಇದನ್ನೇನಪ್ಪ ನಾವು ಇಷ್ಟು ತೆಳ್ಳಗ್ ಮಾಡ್ತೀವಿ, ಇದೇನೋ ದಪ್ಪ ದಪ್ಪ ಬಳಸ್ತಾರಲ್ಲ ಅಂತ ನಾವ್ ಅಂತೀವಿ.
1: ಸೊ ನಮ್ಮ ಪ್ರತಿಯೊಂದು ಊಟದ ಪದ್ಧತಿ ಇಟ್ಸ್ ಅ ಪಾರ್ಟ್ ಆಫ್ ಅವರ್ ಲೈಫ್ ಸ್ಟೈಲ್. ಅದ್ ಇವತ್ತು ಹುಟ್ಕೊಂಡಿಲ್ಲ, ಇವತ್ತು ಟ್ರೆಂಡ್ಗೋಸ್ಕರ ಯಂಗ್ಸ್ಟರ್ಸ್ ಏನ್ ಹೇಳ್ತಾರೆ, ಓ ಇವತ್ತು ಗ್ರೀನ್ ಟೀ ಒಳ್ಳೇದು ಆರೋಗ್ಯಕ್ಕೆ, ಇದನ್ ಕುಡಿತೀನಿ. ಇವಾಗ ಹೊಸ ಟ್ರೆಂಡ್ ಮಾಚ, ಅದನ್ ಕುಡಿತೀನಿ. ಬೇಡ, ಇದ್ದಕ್ಕಿದ್ದಂಗೆ ನಂಗೆ ಪ್ರೋಟೀನ್ ಶೇಕ್ ಬೇಕು, ಇದ್ದಕ್ಕಿದ್ದಂಗೆ ಬೇಡ ನಂಗೆ ಇನ್ನೊಂದು ಸಪ್ಲಿಮೆಂಟ್ ಇರೋದು ಏನೋ ಒಂದು ರೆಡಿ ಟು ಸಾಲ್ವ್ ಇನ್ ವಾಟರ್ ತರ ಕುಡಿತೀನಿ. ನಾನ್ ಬೆಳಿಬೇಕಾರೆ ನಂಗೆ ಸ್ಕೂಲಿಂದ ಬಂದಾಗ ಕ್ವಿಕ್ ಟು ಈಟ್ ಸ್ನಾಕ್ ವಾಸ್ ನೆವರ್ ಮ್ಯಾಗಿ, ರಾಗಿ ಹುರಿಟ್ಟು. ನಾವು ಬೆಳೆದಿದ್ದೆಲ್ಲ ರಾಗಿ ಹುರಿಟ್ಟು. ನಮ್ ಇನ್ಸ್ಟೆಂಟ್ ಸ್ನಾಕ್ ವಾಸ್ ಹುರಿ ಹಿಟ್ಟಿಗೆ ಬಿಸಿ ಹಾಲಾಕಿ ಉಂಡೆ ಕಟ್ ಕೊಡೋರು, ತಿನ್ನೋ ಕಂದ ಇದು ನಿನ್ ಊಟ ಅಂತ. ಊಟನ ಆರೋಗ್ಯಕ್ಕೋಸ್ಕರ ತಿನ್ನಂಗಿದ್ರೆ, ಲೆಟ್ ಮೀ ಬಿ ವೆರಿ ಸ್ಪೆಸಿಫಿಕ್, ಊಟಕ್ಕೋಸ್ಕರ ಆರೋಗ್ಯ ಅಲ್ಲ, ಆರೋಗ್ಯಕ್ಕೋಸ್ಕರ ಊಟನೇ ತಿನ್ನಂಗಿದ್ರೆ ಅದರಲ್ಲಿ ಎಷ್ಟು ಕಮ್ಮಿ ಪ್ರೊಸೆಸ್ ಆಗುತ್ತಲ್ಲ ಒಂದ್ ವಿಚಾರ, ಅಷ್ಟು ಆರೋಗ್ಯಕ್ಕೆ ಒಳ್ಳೇದು.
0: ಅದನ್ನು ಹೌದು, ಮತ್ತೆ ತಿನ್ನುವುದಕ್ಕಾಗಿ ಬದುಕು ಅಂತ ಹೇಳ್ತಾರೆ ಕೆಲವೊಬ್ರು, ಆದ್ರೆ ಬದುಕಿಗಾಗಿ ತಿನ್ಬೇಕು ನಾವು, ಅಂದ್ರೆ ಒಳ್ಳೆ ರೀತಿಯಲ್ಲಿ
1: ಈ ಜೀವನ ರಸ ಸವಿಯಲು. ಐ ಅಕ್ಸೆಪ್ಟ್ ಇಲ್ಲ ಅಂತಿಲ್ಲ, ನಮ್ಮ ಎಲ್ಲಾ ಸೆಲೆಬ್ರೇಷನ್ ಮೇಜರ್ ಫೋಕಸ್ ಪಾಯಿಂಟ್ ಇರೋದೇ ಊಟ. ನೀವ್ ಯಾವ್ದೇ
0: ಎಲ್ಲರೂ ಮಾಡಬಹುದು, ಹೊಟ್ಟೆಗಾಗಿ
1: ಏನಾರ ಫಂಕ್ಷನ್ ಮಾಡಿ, ಏನಾರ ಹಬ್ಬ ಮಾಡಿ, ಏನೇ ನಿಮ್ಮನೇಲಿ ಸೆಲೆಬ್ರೇಷನ್ ಇದ್ರು ಫಸ್ಟ್ ಟಾಪಿಕ್ ಆಫ್ ಡಿಸ್ಕಷನ್ ಇಸ್ ಫುಡ್.
0: ಏನ್ ಮಾಡೋಣ ಅಡಿಗೆ,
1: ಅದೇ ಯಾಕೆ ಅಂದ್ರೆ ಊಟದಲ್ಲಿ ಅಷ್ಟು ಆನಂದ ಇದೆ. ಒಂದು, ನಾವು ಟಚ್ ಮಾಡೋದು, ಆ ಟೆಕ್ಸ್ಚರ್ ಆಫ್ ದ ಫುಡ್ ಇಸ್ ಆರ್ ಕಿಕ್. ಟು, ಸ್ಮೆಲ್, ಊಟದ ವಾಸನೆಗೆ ಅಷ್ಟು ನಮಗೆ ರುಚಿ ಇದೆ. ಟೇಸ್ಟ್,

0: ದಾಸರಾಗಿ ಅಲ್ಲಿ ಯಾವುದೋ ಒಂದು ಅಂಟ್ಕೊಂಡು ಆರೋಗ್ಯ ಹಾಳು ಮಾಡಿಕೊಂಡು ಸಿಗ್ತಾ ಇರೋ ಆಹಾರವನ್ನು ತಿನ್ನಕಾಗ್ದೇನೆ ಸಫರ್ ಆಗ್ತಿರೋ ತುಂಬ ಜನ ಆಗ್ತಿದ್ದಾರೆ.
1: ಚಟಗಳು ಅನ್ನೋದು ಮನುಷ್ಯನ ಮನಸ್ಸಿಗೆ ತೊಂದರೆ. ಫಸ್ಟ್ ಆಫ್ ಆಲ್, ಒಬ್ಬ ಮನುಷ್ಯ ಒಂದು ಹೆಲ್ತಿ ಲೈಫ್ ಸ್ಟೈಲ್, ಒಂದು ಲೈಫ್ ಅಲ್ಲಿ ಒಂದು ಏಮ್ ಗೋಲ್ ಅನ್ನೋದು ಕ್ಲಿಯರ್ ಇದ್ರೆ ಚಟದ ಕಡೆ ಅವನ ಆಸಕ್ತಿ ಕಮ್ಮಿ ಆಗುತ್ತೆ. ಊಟ ಅನ್ನೋದು ನಮ್ ಈಗ ನೀವೇನ್ ನಿಮ್ ಜೀವನದಲ್ಲಿ ಬೆಸ್ಟ್ ಊಟ ತಿಂದಿದ್ದೀರಾ ಅಂದ್ರೆ 99% ನಮ್ ತಾಯಿ ಕೈದಿದ್ದು ಒಂದು ಐಟಮ್ ಅಂತಾರೆ. ಐ ಆಮ್ ವೆರಿ ಶೋರ್. ಯಾಕೆ ಅಂದ್ರೆ ಊಟ ಅನ್ನೋದು ನಾವು ಫ್ಯಾಮಿಲಿಗೆ ಅಸೋಸಿಯೇಟ್ ಮಾಡ್ತೀವಿ, ನಮಗೆ ನಮ್ ತಾಯಿ ಕೊಡೋ ನ್ಯೂಟ್ರಿಷನ್ ಅಸೋಸಿಯೇಟ್ ಮಾಡ್ತೀವಿ. ಸೊ ಇನ್ಮೇಲಿಂದ ಇಫ್ ಯು ವಾಂಟ್ ಟು ಸಿ ನಾ ತಿಂತಿರೋ ನನ್ನ ಆರೋಗ್ಯ ಕೊಳ್ಳದೆ ಇಲ್ವಾನೆ, ನಮ್ಮ ಅಮ್ಮ ಇದನ್ನ ಅಪ್ರೂವ್ ಮಾಡ್ತಾರಾ ಅಂತ ಯೋಚನೆ ಮಾಡಿ.
0: ಸಿಗ್ನೇಚರ್ ಆಗ್ಬೇಕು
1: ತಟ್ಟೆಲಿ ನನಗೆ ಐಟಮ್ ಹಾಕೊಂಡಾಗ ಬೈತಾರ ಅಥವಾ ತಿನ್ಕೋಕಂದ ಅಥವಾ ಇನ್ನೊಂದು ಜಾಸ್ತಿ ತಿನ್ನೋಕನ್ನ ಅಂತ ಹೇಳ್ತಾರ ಅಂತ ಯೋಚನೆ ಮಾಡಿ, ನಿಮ್ಗೆ ಮೈಂಡ್ ಕ್ಲಿಯರ್ ಆಗೋಗುತ್ತೆ.
0: ನಿಜ ನಿಜ, ಬಹಳ ಸಂತೋಷ, ತುಂಬಾ ಒಳ್ಳೆಯ ರೀತಿಯಲ್ಲಿ ತಾವು ವಿವರಣೆ ಕೊಟ್ಟಿದ್ದೀರಿ, ಮತ್ತು ನಮ್ಮ ಕೇಳುಗರಿಗೆ ಬಹಳ ಸುಲಭವಾಗಿ ಅರ್ಥ ಆಗೋ ಹಾಗೆ ಎಲ್ಲೇ ಬದುಕಿರಲಿ ನಮ್ಮ ಈಗ ಈ ಕಾರ್ಯಕ್ರಮವನ್ನು ರಾಜ್ಯದ ಎಲ್ಲ ಕೇಂದ್ರದವರು ಕೇಳ್ತಿರ್ತಾರೆ. ಆಯಾ ಪ್ರದೇಶಕ್ಕನುಗುಣವಾಗಿ ಅವರು ಕನೆಕ್ಟ್ ಆಗಬೇಕು. ನಮ್ಮಲ್ಲಿ ಇದು ಸಿಗುತ್ತೆ, ನಮ್ದು ಇದು ಆಯಿತು, ಇಲ್ಲಿ ಅದು ಆಯಿತು, ಇದು ಆಯಿತು, ಅಕಸ್ಮಾತ್ ಆ ಕಡೆ ಸುತ್ತಾಟಕ್ಕೆ ಹೋದಾಗ ಅಲ್ಲಿ ಇದ್ದದನ್ನು ಸಿಕ್ಕದನ್ನು ತಿನ್ನೋಣ, ಹಾಗಂತೇಳಿ ಅದೇ ಬೇಕು ಅಂತೇಳಿ ಕುತ್ಕೊಳ್ಳೋಕೆ ಆಗಲ್ಲ. ಬಿಕಾಸ್ ವಾಪಸ್ ನಿಮ್ಮ ಊರಿಗೆ ಬರಲೇಬೇಕಾಗತ್ತೆ, ನಿಮ್ಮ ಪ್ರದೇಶಕ್ಕೆ ನೀವು ಹೊಂದಾಣಿಕೆ ಮಾಡಿಕೊಂಡು ಜೀವನ ನಡೆಸಲೇಬೇಕಾಗತ್ತೆ. ಈ ಬಗ್ಗೆ ಒಂದು ಒಳ್ಳೆಯ ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ಎಲ್ಲಾ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಋತುಮಾನಕ್ಕೆ ಅನುಗುಣವಾಗಿ ಆಹಾರ, ಈ ಕುರಿತು ಆಹಾರ ತಜ್ಞೆ ಕೃತಿಕಾ ಮುರಳೀಧರ್ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಾಂಪಣ್ಣ ಆಶಿಹಾಳ್. ಇದು ಆಕಾಶವಾಣಿ ಬೆಂಗಳೂರು. ಗೀತಚಂದ್ರಿಕೆ ಮೆಲೋಡಿ ಟೈಮ್.

ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೇಂಗೆ ಚಿತ್ರಕ್ಕೋಸ್ಕರ ಕುಮಾರ್ ಸಾನು ಮತ್ತು ಲತಾ ಮಂಗೇಶ್ಕರ್ ಅವರ ಹಾಡಿದ ಗೀತೆಯನ್ನು ಕೇಳಿದ್ರೆ ಆನಂದ್ ಬಕ್ಷಿ ಅವರ ಗೀತೆಗೆ ಜತಿನ್ ಲಲಿತ್ ಅವರ ಸಂಗೀತವಿತ್ತು. ಮೈಸೂರು ಮಲ್ಲಿಗೆ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಗೀತೆ ಹಾಡಿದ್ದಾರೆ. ಕೆ ಎಸ್ ನರಸಿಂಹಸ್ವಾಮಿ ಅವರ ಈ ಗೀತರಚನೆಯನ್ನು ಚಿತ್ರಸಂಗೀತಕ್ಕೆ ಸಿ ಅಶ್ವಥ್ ಅಳವಡಿಸಿದ್ದಾರೆ.

ಏಕ್ ದೂಜೆ ಕೇ ಲಿಯೇ ಚಿತ್ರಕ್ಕೋಸ್ಕರ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಲತಾ ಮಂಗೇಶ್ಕರ್ ಅವರು ಹಾಡಿದ ಗೀತೆಯನ್ನು ಕೇಳಿದ್ರಿ. ಆನಂದ್ ಬಕ್ಷಿ ಗೀತೆ ಬರೆದವರು, ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಸಂಗೀತ ನೀಡಿದವರು.

ಗೀತೆಯನ್ನು ಕೇಳಿದಿರಿ. ಚಿ ಉದಯಶಂಕರ್ ಅವರ ಗೀತೆಗೆ ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು. ಆಂಧಿ ಚಿತ್ರದ ಗೀತೆ ಲತಾ ಮಂಗೇಶ್ಕರ್ ಗೀತೆ ಹಾಡಿದ್ದಾರೆ. ಗುಲ್ಜಾರ್ ಅವರ ಗೀತೆ ಆರ್ ಡಿ ಬರ್ಮನ್ ಸಂಗೀತ ನೀಡಿದ್ದಾರೆ.

ಇದು ಇಂದಿನ ಗೀತಚಂದ್ರಿಕೆ. ಇದು ಆಕಾಶವಾಣಿ ಬೆಂಗಳೂರು. ಈಗ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. ಗೀತೆಗಳನ್ನು ಹಾಡಿದ್ದಾರೆ ಹೆಚ್ ವಿ ವಾಣಿ, ಹೆಚ್ ಎನ್ ಮೀರಾ, ವಡವಾಟಿ ಶಾರದಾ ಭರತ್ ಮತ್ತು ಶೀಲಾ ಹರಿಕೃಷ್ಣ. 6:30 ಚಿಂತನ. ಕಡ್ಲೇರ ತುಳಸಿ ಮೋಹನ್ ಅವರಿಂದ ಕಾರ್ಯಕ್ರಮ ಮಡಿಕೇರಿ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:50 ರೈತರಿಗೆ ಸಲಹೆ. 7:15 ಎಚ್ ಎಸ್ ಭವ್ಯ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು. 7:45 ಹಾಗೂ 8:30 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಮಕ್ಕಳಲ್ಲಿ ಕ್ಯಾನ್ಸರ್ ಕುರಿತು ಜಾಗೃತಿ ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮವನ್ನು ಕೇಳುವಿರಿ ದೆಹಲಿ ಕೇಂದ್ರದಿಂದ. 9:45 ಗಾನಗಂಗೆ, 10:30 ಸುನೇರೆ ಪಲ್, 11:00 ಸವಿ ನೆನಪು, 12:05 ವನಿತಾ ವಿಹಾರ. ಭರತನಾಟ್ಯ ಕಲಾವಿದೆ ರೂಪಾ ಆರ್ ಪತ್ತಾರ್ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಭಾಗವಹಿಸುತ್ತಾರೆ ನೀರಜಾ ಕಾರಟಗಿ. ಕಾರ್ಯಕ್ರಮ ಕಲಬುರಗಿ ಕೇಂದ್ರದ ಕೊಡುಗೆ. ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ. ರಾಷ್ಟೀಯ ಆಯುರ್ವೇದ ದಿವಸದ ಸಂದರ್ಭದಲ್ಲಿ ಆಯುರ್ವೇದದ ಮಹತ್ವ ಕುರಿತು ಹಾಸನದ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾ ಎಸ್ ಎ ನಿತಿನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಹಾಸನ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಪಿಎಂ ಆಪರೇಷನ್ ಗ್ರೀನ್ ಕುರಿತು ಹಾಸನದ ಕೃಷಿ ಇಲಾಖೆಯ ಉಪನಿರ್ದೇಶಕರಾದ ಡಾ ಪ್ರಭಾಕರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು

ಬಿಡು ವಿ ಮಧುಸೂದನ್ ಕಾರ್ಯಕ್ರಮ ಹಾಸನ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 2:40 ಗಾಂಧಿ ಸ್ಮೃತಿ ಸಾಪ್ತಾಹಿಕ ಕಾರ್ಯಕ್ರಮ. ಇನ್ನು ನಾಳೆ ಸಂಜೆ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು, 6:15 ಮಕ್ಕಳಲ್ಲಿ ಕ್ಯಾನ್ಸರ್ ಕುರಿತ ಜಾಗೃತಿ ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. 6:30 ಅವಲೋಕನ. ಇನ್ನು ನಾಳೆ ಸಂಜೆ 6:51 ಕೃಷಿರಂಗ. ಸಾವಯವ ಇಂಗಾಲದ ಮಹತ್ವ ಕುರಿತು ಡಾಕ್ಟರ್ ಸಂಧ್ಯಾ ಕೆ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ಜನಪದ ಸಂಗೀತ. ತುರುವೇಕೆರೆ ತಾಲೂಕು ದಬ್ಬೇಘಟ್ಟದ ರಂಗಪ್ಪ ಮತ್ತು ಸಂಘಟನೆಯಿಂದ ಸುಗ್ಗಿ ಕುಣಿತದ ಹಾಡನ್ನು ಕೇಳಬಹುದು. 7:45 ಸಿರಿಗಂಧ. ಒಂಬತ್ತು ಭಾವಗೀತೆಗಳು ಲಕ್ಷ್ಮೀ ಸುಬ್ರಹ್ಮಣ್ಯ ಅವರಿಂದ. 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದಿಂದ. 10:00 ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದ ಧ್ವನಿ ಮುದ್ರಣದ ಪ್ರಸಾರ. ಸುನೀತ್ ಸಿಂಗ್ ಪದಮ್ ಅವರಿಂದ ಸಿತಾರವಾದನವನ್ನು ಕೇಳಬಹುದು. ಇದುವರೆಗೂ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

0: recommend the passage of a bill by the U.S. House of Representatives that will allow President Donald Trump to impose tariffs of up to 100% on countries for procuring Russian crude oil. The Bharatiya Janata Party BJP launched a month-long nationwide Seva Sankalp Abhiyan from today to mark Prime Minister Narendra Modi's 76th birthday. Mr. Modi was born on this day in 1950 in a small town of Vatnagar in Mehsana district of Gujarat. The campaign focuses on highlighting his commitment to public service and encouraging people, particularly the youth, to undertake acts of service. The drive also marks 25 years of Mr. Modi taking oath as the Chief Minister of Gujarat on October 7, 2001. It will continue till the 17th of next month. Senior BJP leader and Union Home Minister Amit Shah and Gujarat Chief Minister Bhupendra Patel launched the campaign from Mr. Modi's hometown of Vadnagar. President Draupadi Murmu and Vice President C.P. Radhakrishnan, Deputy Chairman of Rajya Sabha Harivansh and Lok Sabha Speaker Om Birla extended greetings to Prime Minister Modi on his birthday today. The Prime Minister thanked them for birthday greetings. Several world leaders, including Russian President Vladimir Putin, Italy Prime Minister Giorgia Meloni and Israeli Prime Minister Benjamin Netanyahu extended warm wishes to the Prime Minister on his 76th birthday, praising his leadership and contributions in strengthening bilateral ties. Election Commission EC today barred both Trinamool Congress factions from using party symbol and party name in West Bengal Assembly by polls. In an interim order, EC asked both TMC factions to choose any symbol notified by it and other party name for West Bengal Assembly by polls. In men's cricket, Abhishek Sharma recorded the first ever century for an Indian and third quickest overall as his team crushed Afghanistan by 127 runs in the third T20 international to complete a 3-0 series sweep in New Delhi tonight. Put into bat, India posted 221 runs for the loss of 7 wickets in stipulated 20 overs. And that is the end of this news bulletin.
1: ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 meter ಅಂದರೆ 612 kHz ಹಾಗೂ ಡಿಆರ್ಎಂ ತರಂಗಾಂತರ 603 kHz ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಇಲ್ಲಿಗೆ ಮುಗಿಯಿತು. 603 kHz ಡಿಆರ್ಎಂ ತರಂಗಾಂತರದಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳನ್ನು ನಾಳೆ ಬೆಳಗ್ಗೆ 5:53 ನಿರಂತರವಾಗಿ ಆಲಿಸಬಹುದು. ಈಗ ಸಮಯ 11:10:30. ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಗ್ಗೆ 5:55 ಪ್ರಾರಂಭವಾಗುವುದು. ನಮ್ಮೆಲ್ಲ ಶ್ರೋತೃ ಬಾಂಧವರಿಗೂ ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.
2: ಸಾವಿರದ ಮಹಾತ್ಮ ಪಿಕ್ಚರ್ಸ್ನ ಜಗನ್ಮೋಹಿನಿ ಚಿತ್ರವು ಅದ್ಭುತ ಯಶಸ್ಸು ಪಡೆಯಿತು. ಜಾನಪದ ಕಥೆ ಹೊಂದಿದ್ದ ಈ ಚಿತ್ರದಲ್ಲಿ ಹರಿಣಿ, ಪ್ರತಿಮಾದೇವಿ, ಜಯಶ್ರೀ, ಶ್ರೀನಿವಾಸರಾವ್, ಮಹಾಬಲರಾವ್, ಈಶ್ವರಪ್ಪ, ಎಂಎಸ್ ಸುಬ್ಬಣ್ಣ ಅಭಿನಯಿಸಿದ್ದರು. ಕಥೆ ಚಿತ್ರಕಥೆ ಬಿ ವಿಠಲಾಚಾರ್ಯ ಹಾಗೂ ಶಂಕರ್ ಸಿಂಗ್ ಅವರದಾಗಿತ್ತು. ಗೀತೆ ಹಾಗೂ ಸಂಭಾಷಣೆಯನ್ನು ಹುಣಸೂರು ಕೃಷ್ಣಮೂರ್ತಿ ಬರೆದಿದ್ದರು. ಚಿತ್ರವು ರಜತೋತ್ಸವ ಸಂಭವನ ಕಂಡಿತು. ದಾವಣಗೆರೆಯಲ್ಲಿ ಈ ಚಿತ್ರ 25 ವಾರಗಳಿಗೂ ಅಧಿಕ ಕಾಲ ಪ್ರದರ್ಶನ ಕಂಡು ಜನ ಮುಗಿಬಿದ್ದು ಸಿನಿಮಾ ನೋಡಿದರು. ದಾವಣಗೆರೆಯಲ್ಲಿ ಪ್ರತಿದಿನವೂ ಈ ಚಿತ್ರವನ್ನು ನೋಡಿದ ಒಬ್ಬ ಪ್ರೇಕ್ಷಕನಿಗೆ ಹುಚ್ಚು ಹಿಡಿದಿತ್ತು ಎಂಬ ಮಾತಿನೊಂದಿಗೆ ಕೆಲ ಪ್ರೇಕ್ಷಕರು ಮನೆಯ ಹಸು ಎಮ್ಮೆಗಳನ್ನು ಮಾರಿ ಸಿನಿಮಾ ನೋಡಿದರಂತೆ. ದಾವಣಗೆರೆಯಲ್ಲಿ ಈ ರೀತಿ ಆಗುತ್ತಿದ್ದುದನ್ನು ಗಮನಿಸಿ ಚಿತ್ರವು ಜನಜೀವನವನ್ನು ಅಸ್ಥಿರಗೊಳಿಸಿದೆ ಎಂಬ ಕಾರಣವಡ್ಡಿ ಇಂಥ ಚಿತ್ರವನ್ನು ಪ್ರದರ್ಶಿಸಕೂಡದು ಎಂದು ಸಾರ್ವಜನಿಕ ರಿಟ್ ಅರ್ಜಿಯೊಂದು ದಾವಣಗೆರೆಯ ನ್ಯಾಯಾಲಯದ ಮೆಟ್ಟಿಲೇರಿತಂತೆ. ಕೋರ್ಟ್ ಆದೇಶ ಮೇರೆಗೆ ಚಿತ್ರದ ಪ್ರದರ್ಶನವನ್ನು ತಡೆಹಿಡಿಯಲಾಗಿತ್ತಂತೆ. ವಿವಾದ ಇತ್ಯರ್ಥವಾದ ಬಳಿಕ ಮತ್ತೆ ಚಿತ್ರ ಪ್ರದರ್ಶನ ಆರಂಭವಾಯಿತಂತೆ. ಎಲ್ಲಾ ಮಸಾಲೆಗಳಿಂದ ಅಡಕವಾಗಿದ್ದ ಈ ಚಿತ್ರದಲ್ಲಿ ಜನರನ್ನು ಆಕರ್ಷಿಸಿದ್ದು ಕಲಾವಿದೆ ಹರಿಣಿ ಅವರ ಮೋಹಕ ಅಭಿನಯ. 1953 ತೆರೆ ಕಂಡ ಸೌಭಾಗ್ಯಲಕ್ಷ್ಮಿ ಚಿತ್ರದ ಮೂಲಕ ಸಂಗೀತ ನಿರ್ದೇಶಕದ್ವಯರಾದ ರಾಜನಾಗೇಂದ್ರ ಕನ್ನಡ ಚಿತ್ರರಂಗವನ್ನು ಪ್ರವೇಶಿಸಿದರು. 1953 ತೆರೆ ಕಂಡ ಯಶಸ್ವಿ ಚಿತ್ರಗಳೆಂದರೆ ದಳ್ಳಾಳಿ, ಜಾತಕ ಫಲ ಹಾಗೂ ಗುಣಸಾಗರಿ. ಜಾತಕ ಫಲ ಚಿತ್ರದ ಮೂಲಕ ಗಾಯಕರುಗಳಾದ ಪಿಬಿ ಶ್ರೀನಿವಾಸ್ ಹಾಗೂ ಜಿಕೆ ವೆಂಕಟೇಶರವರು ಹಿನ್ನೆಲೆ ಗಾಯಕರಾಗಿ ಕನ್ನಡ ಚಲನಚಿತ್ರರಂಗವನ್ನು ಪ್ರವೇಶಿಸಿದರು. ಆ ನಂತರದಲ್ಲಿ ಪಿಬಿ ಶ್ರೀನಿವಾಸ್ ಮಹಾನ್ ಗಾಯಕರಾಗಿ, ಜಿಕೆ ವೆಂಕಟೇಶ್ ಅವರು ಅಪ್ರತಿಮ ಸಂಗೀತ ನಿರ್ದೇಶಕರಾಗಿ ಬೆಳೆದದ್ದು ಇತಿಹಾಸ. ಇವರೀರ್ವರನ್ನು ಕನ್ನಡ ಚಿತ್ರರಂಗಕ್ಕೆ ಪರಿಚಯದ ಕೀರ್ತಿ ಖ್ಯಾತ ನಟ, ನಿರ್ಮಾಪಕ, ನಿರ್ದೇಶಕ ಆರ್ ನಾಗೇಂದ್ರ ರಾಯರಿಗೆ ಸಲ್ಲುತ್ತದೆ. ಆತ್ಮೀಯ ಕೇಳುಗರೆ, ಶತಮಾನೋತ್ಸವದತ್ತ ಮುನ್ನಡೆಯುತ್ತಿರುವ ಕನ್ನಡ ಚಲನಚಿತ್ರರಂಗದ ಬೆಳವಣಿಗೆಯನ್ನು ಕುರಿತು ಒಂದು ಕಿರು ಹಿನ್ನೋಟವನ್ನು ನಮಗೆ ನೀಡಿದ್ದಾರೆ. ರಾಷ್ಟೀಯ ಅಂತಾರಾಷ್ಟೀಯ ಗೌರವ ಪ್ರಶಸ್ತಿಗಳಿಗೆ ಭಾಜನರಾದ ಹೆಸರಾಂತ ನಿರ್ದೇಶಕ ನಿರ್ಮಾಪಕ ಸಾಹಿತಿ ಶ್ರೀ ನಾಗತಿಹಳ್ಳಿ ಚಂದ್ರಶೇಖರ್ ಅವರು.
3: ಒಂದು ಪ್ರಾದೇಶಿಕ ಚಿತ್ರವಾಗಿ ಕನ್ನಡ ಇನ್ನಷ್ಟು ಬೆಳೆಯಬಹುದಾಗಿತ್ತು ಅನ್ನುವಂಥದ್ದು ಒಂದು ಮೊದಲ ನೋಟಕ್ಕೆ ಅನಿಸುತ್ತೆ ನಮಗೆಲ್ಲ, ಖಂಡಿತ ಅನಿಸುತ್ತೆ. ಯಾಕೆಂತಂದ್ರೆ ಎಲ್ಲ ಏಳು ಬೀಳುಗಳ ನಡುವೆಯೂ ಅದನ್ನು ಉದ್ಯಮ ಅಂತ ನೋಡುವಾಗಲೂ, ಉದ್ಯಮದ ಏರುಪೇರುಗಳನ್ನು ಒಪ್ಪಿಕೊಂಡಾಗಲೂ ಕೂಡ ಇನ್ನಷ್ಟು ಪ್ರಗತಿ ಆಗಬಹುದಾಗಿತ್ತು ಅನ್ನುವಂಥದ್ದು. ಹಾಗೆ ನೋಡಿದ್ರೆ ಅನೇಕ ಭಾರತೀಯ ಪ್ರಾದೇಶಿಕ ಚಿತ್ರಗಳ ಜೊತೆ ಹೋಲಿಸಿ ನೋಡಿದಾಗ ಕನ್ನಡ ಖಂಡಿತ ಸಂಖ್ಯೆಯಲ್ಲಾದರೂ ಬಹಳಷ್ಟು ವರ್ಷಕ್ಕೆ ಬರ್ತಿರೋ ಈ ಚಿತ್ರಗಳ ಸಂಖ್ಯೆನಾದರೂ ಇದೊಳ್ಳೆ ನಮ್ದು. ಗುಣಮಟ್ಟದ ದೃಷ್ಟಿಯಿಂದ ಇನ್ನೂ ಅತೃಪ್ತಿ ಎದ್ದು ಕಾಣುತ್ತೆ. ಸಾಲೆಯ ಚಿತ್ರಗಳ ಪರಂಪರೆಯನ್ನು ಗಮನ ಇಟ್ಟುಕೊಂಡು, ರಾಜ್ಕುಮಾರ್ ಯುಗವನ್ನು ನೆನಪಿಟ್ಟುಕೊಂಡು, ಪುಟ್ಟಣ್ಣ ಯುಗವನ್ನು ನೆನಪಿಸಿಕೊಂಡಾಗಲೂ ಕೂಡ ಇನ್ನಷ್ಟು ಆಗಿತ್ತೇನೋ ಕೆಲಸ ಇಲ್ಲಿ. ಬಹುಶಃ ಅದಕ್ಕೆ ನಾನು ಊಹಿಸೋ ಕಾರಣಗಳು, ಮೊದಲನೇ ಕಾರಣ ಒಂದು ಸಾಹಿತ್ಯ ಜಗತ್ತೇನಿದೆ, ಸಾರಸ್ವತ ಜಗತ್ತು ಅದು, ಮತ್ತು ಚಲನಚಿತ್ರ ಜಗತ್ತಿನ ಮಧ್ಯೆ ಒಂದು ಮಧುರ ಬಾಂಧವ್ಯ ಅಥವಾ ಒಂದು ಸೇತುವೆ, ಸುವರ್ಣ ಸೇತುವೆ ಆಗ್ಬೇಕಾಗಿತ್ತು ಇನ್ನಷ್ಟು ಅಂತ. ಅಂದ್ರೆ ಗಂಭೀರವಾಗಿ ಬರೀತಕ್ಕಂತ ಲೇಖಕರು ಹೆಚ್ಚು ಜನ ಸಿನಿಮಾಕ್ಕೆ ಪ್ರವೇಶ ಮಾಡಲಿಲ್ಲ, ಅದಕ್ಕೆ ಅವರದೇ ಕಾರಣಗಳಿದೆ. ಚಲನಚಿತ್ರರಂಗ ಅವ್ರನ್ನ ಬರಮಾಡಿಕೊಳ್ಳದಿರೋದಕ್ಕೆ, ಅಪ್ಪಿಕೊಳ್ಳೋದಕ್ಕೆ ಅದರ ಉದ್ಯಮದೇ ಆದ ಕಾರಣ ಇದೆ. ಬಹುಶಃ ಇವೆರಡರ ಬೆಸುಗೆ ಆಗಿದ್ರೆ, ಕಾರಣಗಳೇನೇ ಇರಲಿ, ಆ ಬೆಸುಗೆ ಆಗಿದೆ, ಇನ್ನಷ್ಟು ಶ್ರೀಮಂತ ಚಿತ್ರಗಳು, ಘನತೆ ಇರೋ ಚಿತ್ರಗಳು, ಸಾಹಿತ್ಯ ಸ್ಪರ್ಶ ಇರೋ ಚಿತ್ರಗಳು ಬರ್ತಿದ್ವೇನೋ, ಬೇರೆ ಬೇರೆ ಇನ್ಸೈಟ್ ಇರತಕ್ಕಂತ ಫಿಲ್ಮ್ಸ್ ಅನ್ಸುತ್ತೆ. ಆದ್ರೆ ಈಗ ಬಂದಿರೋ ಚಿತ್ರಗಳು, ಈಗ ಆಗಿರೋ ಸಾಧನೆ ನಾವು ಮೆಚ್ಚಿಕೊಂಡೇ ಈ ಮಾತನ್ನು ಹೇಳಬೇಕಾಗಿದೆ. ಹೊಸ ಕಾಲದಲ್ಲಿ ಚಲನಚಿತ್ರ ಉದ್ಯಮಕ್ಕೆ ಸ್ಪರ್ಧಿಯಾಗಿ ಚಲನಚಿತ್ರ ಉದ್ಯಮದ್ದೇ ಒಂದು ಬೈ ಪ್ರಾಡಕ್ಟ್ ಆಗಿರತಕ್ಕಂತಹ ಕಿರುತೆರೆ ಒಂದು ದೊಡ್ಡ ರೀತಿಯಲ್ಲಿ ಸೆಡ್ ಹೊಡೆದು ನಿಂತಿದೆ. ಈಗಂತೂ ಅಸಂಖ್ಯ ವಾಹಿನಿಗಳು ಕನ್ನಡದಲ್ಲಿದ್ದಾವೆ, ಅವುಗಳು ಚಲನಚಿತ್ರಕ್ಕೆ ಪೂರಕ. ಹಾಗೆ ನೋಡಿದ್ರೆ ಅವುಗಳ ಹಾಡುಗಳನ್ನ, ತುಣುಕುಗಳನ್ನ, ಚಿತ್ರದ ಪ್ರಚಾರವನ್ನು ಕೂಡ ಕಿರುತೆರೆ ಮಾಡಲಿಕ್ಕೆ ಬಳಸ್ಕೊಡ್ತಾರೆ, ಕಿರುತೆರೆಯನ್ನು ಬಳಸ್ಕೊಂಡಿದ್ದಾರೆ. ಹಾಗಾಗಿ ಕಿರುತೆರೆಯನ್ನ ಚಲನಚಿತ್ರರಂಗ ದೂಷಿಸಬೇಕಾಗಿಲ್ಲ. ತಮ್ಮ ಅಂಗೈನಲ್ಲಿ, ತುದಿಯಲ್ಲಿ, ಮನೆಯಲ್ಲಿ ಕುಳಿತು ಡ್ರಾಯಿಂಗ್ ರೂಮ್ನಲ್ಲಿ ಅನೇಕ ಚಾನೆಲ್ಗಳನ್ನ ನೋಡುವ, ಬದಲಿಸುವ ಸ್ವಾತಂತ್ರ್ಯವುಳ್ಳಂತಹ ಪ್ರೇಕ್ಷಕ, ಅವನಿಗೆ ಮನೆ ಬಾಗಿಲಲ್ಲಿ ಸಿನಿಮಾಗಳನ್ನು ದಿನಕ್ಕೆ 5-6 ಚಿತ್ರಗಳನ್ನ ಟಿವಿಯಲ್ಲಿ ನೋಡುವಂತ ಅವಕಾಶ ಬಂದ್ಬಿಟ್ಟಿದೆ. ಹಾಗಾಗಿ ಟಿವಿಗೆ ಒಂದು ರೀತಿಯ ಕಂಡು ಸಿನಿಮಾ ದಿಕ್ಕಾಪಾಲಾಗಿ ಏನೇನು ಉಪಯೋಗಗಳನ್ನ ಪ್ರಯತ್ನಗಳನ್ನು ಮಾಡ್ತಾ ಇದೆ ಇವತ್ತು, ಅದ್ರ ಮುಂದೆ ನಿಲ್ಲಕ್ಕೆ. ಸೊ ಅನ್ಲೆಸ್ ಇಟ್ಸ್ ಅನ್ ಎಕ್ಸ್ಟ್ರಾಆರ್ಡಿನರಿ ಅಟೆಂಪ್ಟ್ ಅಲ್ಲದೆ ಹೋದ್ರೆ ಚಲನಚಿತ್ರ ಮಂದಿರಕ್ಕೆ ಜನ ಬರೋದಿಲ್ಲ ಅನ್ನುವಂತ ಒಂದು ಆತಂಕದಲ್ಲಿ ಇದ್ದೀವಿ, ಎಲ್ಲರೂ ಇದ್ದೀವಿ, ಅದು ಸತ್ಯ ಕೂಡ. ಈ ದೃಷ್ಟಿಯಿಂದ ಬಹುಶಃ ಹೆಚ್ಚು ವ್ಯಾಪಾರೀಕರಣ ಆಗಿದೆ ಟಿವಿ ಜೊತೆ ಕಾಂಪೀಟ್ ಮಾಡ್ಲಿಕ್ಕೆ, ಅಥವಾ ಗ್ಲೋಬಲ್ ಫಿಲ್ಮ್ಸ್ ಜೊತೆ ಕಾಂಪೀಟ್ ಮಾಡ್ಲಿಕ್ಕೆ, ಅಥವಾ ಬೇರೆ ಇಂಡಿಯನ್ ಲ್ಯಾಂಗ್ವೇಜ್ ಫಿಲ್ಮ್ಸ್ ಜೊತೆ ಕಾಂಪೀಟ್ ಮಾಡ್ಲಿಕ್ಕೆ ಸಾಧ್ಯ ಆಗಿರೋ ಒಂದು ಅಪಾಯ ಇರೋದ್ರಿಂದ, ಈಗ ಆ ಒಂದು ಧಾವಂತದಲ್ಲಿ ಸಿನಿಮಾ ತನ್ನ ಗುಣಾತ್ಮಕ ಅಂಶವನ್ನು ಕಳ್ಕೊಂಡು ಯಾವುದೋ ಒಂದು ವಿಚಿತ್ರ ವೇಗದಲ್ಲಿ ಓಡುವ ಒಂದು ಕ್ರಮಕ್ಕೆ ಬಂದ್ಬಿಟ್ಟಿದೆ. ಈಗ ಬಹುತೇಕ ಚಿತ್ರಗಳು ಆ ರೀತಿಯಲ್ಲಿ ನಿರ್ಮಾಣವಾಗ್ಲಿಕ್ಕೆ ಶುರುವಾಗ್ಬಿಟ್ಟಿದೆ.
4: ಅಲ್ಲ, ತಮ್ಮ ಅನುಭವದ ಹಿನ್ನೆಲೆಯೊಳಗೆ ಇಂಥದೊಂದು ಸಮಸ್ಯೆ ಕೇವಲ ಕನ್ನಡ ಚಿತ್ರರಂಗವನ್ನಷ್ಟೇ ಕಾಡ್ತದ, ಇತರ ಪ್ರಾದೇಶಿಕ ಚಿತ್ರಗಳಿಗೂ ಇದರ ಪರಿಣಾಮ ಇದೆಯೋ?
3: ಇದು ಹಾಲಿವುಡ್ನಿಂದ ಹಿಡಿದು ಎಲ್ಲಾ ಚಿತ್ರಗಳಲ್ಲೂ ತುಂಬಾ ಸಾಮಾನ್ಯವಾದ ಅಂಶವಾಗಿದೆ. ನಮ್ಮಲ್ಲಿ ಏನಾಗ್ತಿದೆ ಅಂತಂದ್ರೆ, ಕನ್ನಡದಲ್ಲಿ ಮಾತ್ರ ಹೀಗಾಗಿದೆ, ಪಕ್ಕದ ಭಾಷೆಯಲ್ಲೆಲ್ಲ ಚೆನ್ನಾಗಿದೆ ಅಂತ ಒಂದು ಮಾತು ಸಾಮಾನ್ಯವಾಗಿ ಕೇಳ್ಬರುತ್ತೆ. ಅದನ್ನ ನಾನು ಪೂರ್ಣ ಒಪ್ಪಲಾರೆ. ಯಾಕೆಂತಂದ್ರೆ ನಾನು ಬೇರೆ ಬೇರೆ ಭಾಷೆಗಳಿಗೆ ಆಗಾಗ ಬೇರೆ ಬೇರೆ ಸಂದರ್ಭಕ್ಕೆ ಅವರನ್ನ ನಾನು ಮಾತನಾಡಿಸಿದಾಗ ಅಲ್ಲಿಯೂ ಅದೇ ಸ್ಥಿತಿ ಇದೆ.
5: ಅಮೃತಧಾರೆ ಕನ್ನಡದ ಬೆಳ್ಳಿ ತೆರೆ, ರಚನೆ ಆಚಾರ್ಯ ರಾಮಚಂದ್ರ, ಅಮೃತಧಾರೆ
2: ಪ್ರಸ್ತುತಿ ನೆರವು ಹಾಗೂ ಸಂಕಲನ ಸುಜಾತಾ ಶೇಟ್,
5: ಮೆಚ್ಚಿದರೆ ಪ್ರಸ್ತುತ ಪಡಿಸಿದವರು ಅನಿಲ್ ದೇಸಾಯಿ. ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ಪ್ರಸಾರವಾಗಲಿದೆ ಕಾರ್ಯಕ್ರಮ ಸರಣಿ
2: ಅಮೃತಧಾರೆ ಕನ್ನಡದ ಬೆಳ್ಳಿ ತೆರೆ.
6: ಅಮೃತಧಾರೆ ಕನ್ನಡದ ಬೆಳ್ಳಿ ತೆರೆ ಕಾರ್ಯಕ್ರಮ ಸರಣಿ ಕೇಳುತ್ತಿದ್ದೀರಿ. ಇನ್ನು ವಿದುಷಿ ರೇಣುಕಾನ್ಕೋಡ್ ಅವರು ಹಾಡಿರುವ ಭಕ್ತಿ ಗೀತೆ ಕೇಳೋಣ.

0: ಕರಿಯತ್ತ ಕಾಳಿಂಗ,
1: ಬಿಳಿಯತ್ತ ಮಾನಿಂಗ.
0: ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತ ಕಾರ್ಯಕ್ರಮ ಸರಣಿ.
2: ಬಿಳಿಯತ್ತ ಮಾನಿಂಗ.
1: ಇಂದಿನ ಕಾರ್ಯಕ್ರಮದ ವಿಷಯ
0: ಚಪ್ಪೆ ಬೇನೆ, ಗಂಟಲು ಬೇನೆಗಳಿಗೆ ಲಸಿಕಾ ಕಾರ್ಯಕ್ರಮ.

0: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತ. ಮೊದಲಿಗೆ ಕಿರುನಾಟಕವನ್ನ ಕೇಳೋಣ, ಅಂತರ ಪಶುವೈದ್ಯರು ಇಂದಿನ ವಿಷಯದ ಕುರಿತು ನೀಡುವಂತಹ ತಜ್ಞ ಸಂದೇಶವನ್ನ ಕೇಳೋಣ. ಮೊದಲಿಗೆ ನಾಟಕ.
1: ನಾಟಕ ಹೊತ್ತಲ್ಲದ ಹೊತ್ತು, ರಚನೆ ಡಾಕ್ಟರ್ ಅನಿಲ್ ಕುಮಾರ್ ಮುಗಳಿ. ಕೇಳಿ ನಾಟಕ ಹೊತ್ತಲ್ಲದ ಹೊತ್ತು.
2: ಗೌಡಶಾಣಿ, ಅಲ್ಲ ಯಾಕೋ ಶಿವಣ್ಣ ಬರೋ ಇವತ್ತು ಬಹಳ ತಡ ಮಾಡಲ್ಲಂತೆ.
3: ನಾನು ಅದೇ ವಿಚಾರ ಮಾಡ್ಲಿಕ್ಕೆ ನಾ ಅಂದ ಕೂಡಲೇ ಮನೆ ಚಾದ ತಲೆಬಾಯ್ತೇನಂತ ಅಂತೇಳಿ ನಾ ಸುಮ್ ಕುಂತಿದ್ದೆ. ಆದ್ರೆ ಯಾಕೇನ ಶಿವಣ್ಣ ಬರ್ಲೇ ಇಲ್ಲ ಇವತ್ತು, ಇನ್ನು ಬರ ಹೊತ್ತು ಮುಗಿದು ಹೋಗ್ತಾನೆ.
2: ಈ ಬರೋದ್ರ ಬಿಡು, ನೀನ್ ಚಾದ ನೀ ಮರ್ದು ಬಿಡು.
3: ಹೌದಲ್ಲ,
2: ಮುಂಜಾನೆ ಕುಡಿಯುವಂತ
4: ಗೌಡ್ರ.
2: ಹಾಕೋ,
4: ನಮಸ್ಕಾರ ರೀ ಗೌಡ್ರ.
3: ಅಲ್ಲಪ್ಪ
4: ನಮಸ್ಕಾರ,
3: ನಮಸ್ಕಾರ.
2: ಎಷ್ಟೊತ್ತಾದ ನಿನ್ಗೆ ನೆನ್ಸಾಕ?
4: ಹೂನ್ರಿ ಗೌಡ್ರ, ನನಗ್ ಗೊತ್ತಿತ್ತು. ಯಾಕಪ್ಪ ಅಂತಂದ್ರೆ ನಾ ಬರೋ ಟೈಮಿಗೆ ಬರ್ಲಿಲ್ಲಲ್ಲ, ಒಂದ್ ಸ್ವಲ್ಪ ಅಲ್ಲಿ ತಡ ಆಯ್ತು.
2: ಅಡ್ಡಾಡ್ ಟೈಮಿಗೆ ಬಂದೆ.
3: ಅದ
2: ಶಿವಣ್ಣ, ಈಗ ನನಗೇನ್ ಇದು ಬಿಡ್ದೆ ಗುರ್ತಾನ, ಏನು 100 ವರ್ಷ ನಿನಗೋ ಚಾಕ್ ಓದ್ತಾನೆ. ಯಾಕಂತಂದ್ರೆ ಗೌಡಶಣಿಗೆ ಚಾ ಬೇಕಿತ್ತು.
4: ಹೌದಲ್ರಿ, ಮತ್ತೆ
2: ನಾನ ಚಾ ಕುಡಿಯವಲ್ಲ. ಅಕ್ಕಿ ಚಾ ಕುಡಿಬೇಕಂದ್ರೆ ಒಬ್ರು ಕಂಪ್ನಿ ಬೇಕು.
4: ಹೌದಲ್ರಿ, ಮತ್ತೆ
2: ಈಗ ಹೆಂಗ್ ಮಾಡುದ್ರಿ ಚಾ ಮಾಡುದು? ಶಿವಣ್ಣಕ್ಕಿಂತ ಚಾ ಚಿಂತೆ ಆಗಿತ್ತು.
4: ಅಂದ್ರೆ ಒಟ್ಟು ನಾ ತಡ ಆದ್ರೆ ಬರೋಬ್ಬರಿ ಟೈಮಿಗೆ ಬಂದಿನಿ.
2: ಅಲ್ಲ ಹಿಂಗೆ ಇಷ್ಟೇ ಆಗಿ ತಡ ಮಾಡಿದ್ವಿ, ಏನ್ ಸುದ್ದಿ ಬರ ಟೈಮ್ ಅನ್ನಿಂದಿದ್ದು?
4: ಗೌಡ್ರ ಹೇಳ್ತೀನಿ ಕೇಳ್ರಿ, ಈಗ ಯಾವುದೇ ಒಂದು ಘಟನೆ ಕಾರಣ ಇದ್ದೇ ಇರ್ತದ್ರಿ.
3: ಹೌದು ಬಿಡು.
4: ಹೌದಲ್ರಿ, ನಾ ಯಾಕೆ ತಡ ಮಾಡೀನಿ ಅನ್ನೋದಕ್ಕೂ ಒಂದು ಕಾರಣ ಇರಬೇಕಲ್ರಿ. ಮತ್ತ
3: ನೀ ಏನಾರ ಸಮಜಾಯಿಷ ಹೇಳ್ಕೊಬೇಡ.
4: ಇಲ್ಲರಿ ಗೌಡಶಾನಿ ಅವ್ರ, ಹಂಗೆ ಇತ್ತೇ ಪ್ರಕರಣ ಇತ್ತುಡ್ರಿ, ಏನ್ ಮಾಡೋದು ನನಗೂ ತಿಳಿವಾರ್ತಾಗಿತ್ತು.
2: ಏನಾಯ್ತು?
4: ಏನಿಲ್ರಿ, ನಾನು ಬೀದರ್ಕ್ ಹೋದ್ರೆ ದವಾಖಾನಿಗೆ ಹೋದ್ರೆ ವಿಶ್ವವಿದ್ಯಾಲಯ ದವಾಖಾನಿಗೆ ಹೋದೆ. ಹೋದ ಅಲ್ಲಿ ಹೇಳ್ತೀನಿ ರೀ ನಿಮಗ, ನಮ್ಮ ರೈತರು ಎಷ್ಟು ಮಂದಿ ತಮ್ಮ ದನ ಹೊಡ್ಕೊಂಡು ಬಂದಾರ್ರಿ.
2: ದನ ಅಂದ್ರೆ ಮಣಕಾಯ್ ಇದ್ದು, ಹೋರಿ
4: ಹೋರಿದ್ದು, ಕರ ಇದ್ದು ರೀ, ಮಣಿದ್ದು ಎಲ್ಲಾ ತಗೊಂಡು ಬಂದಾರ್ರಿ. ಆಗ್ಯದ ಏನಂತಂದ್ರಿ, ಎಲ್ಲದಕ್ಕೂ ಚಪ್ಪಿ ಬ್ಯಾನಿ ಬಂದ್ಬಿಟ್ಟವ.
3: ಚಪ್ಪಿ ಬ್ಯಾನಿ ಈ ದಿನದಾಗ?
4: ಅಲ್ಲ ಅದು ಹೆಂಗಾಗ್ಯದ ಅಂತಂದ್ರಿ, ಈಗ ನೋಡ್ರಿ ಗೌಡಶಾನಿ ಅವ್ರ, ಈಗ ಯಾವ್ದಕ್ಕೂ ಹತ್ತು ಗೊತ್ತಿಲ್ಲ ನೋಡ್ರಿ. ಒಟ್ಟ
2: ಅದೇ
4: ಚಪ್ಪಿನಿ, ಗಂಟಲ ಬ್ಯಾನಿ, ಕಾಲ್ ಬ್ಯಾನಿ, ಬಾಯಿ ಬ್ಯಾನಿ, ಇವೇನ್ ಅದಾವಲ್ರಿ, ಇವು ನಮ್ಮ ದನಕರುಗಳಿಗೆ ಭಯಂಕರ ತ್ರಾಸ ಕೊಡ್ತಾವ ನೋಡ್ರಿ. ಅದಕ್ಕ ನಮ್ಮ ಡಾಕ್ಟರ್ ಸಾಹೇಬ್ರು ಹೇಳೇ ಹೇಳ್ತಾರ, ಹೇಳೇ ಹೇಳ್ತಾರ, ಲಸಿಕೆ ಕೊಡಸ್ರಿ, ಲಸಿಕೆ ಕೊಡಸ್ರಿ ಅಂತ ಹೇಳಿ. ಈಗ ಲಸಿಕೆ ಕೊಡಿಸ್ಲಿಲ್ಲ, ಲಸಿಕೆ ಕೊಡಿಸ್ಲಿಲ್ಲ, ಚಪ್ಪಿ ಬ್ಯಾನಿ ಬಂತು, ತಗೊಂಡ್ ಬಂದ್ರಿ ಎಲ್ಲ ಹೊಡ್ಕೊಂಡು. ನೋಡ್ರಿ ಏನಾರೇ ಮಾಡಿ ಕಡಿಮೆ ಮಾಡ್ರಿ, ಏನಾರೇ ಮಾಡಿ ಕಡಿಮೆ ಮಾಡ್ರಿ.
2: ಅಲ್ಲಪ್ಪ ಈಗ ನಮ್ ರೈತಾಪಿ ಜನದ ಒಂದು ವಿಚಾರ ಮಾಡಿ, ಈಗ ಏನಾಗಿರ್ತದ ಅವಳು ಆ ಲಸಿಕೆ ಹಾಕಂಬಂದ ದನಗಳು ಹೊಲಕ್ ಹೋಗಿರ್ತಾವ. ಆಮೇಲೆ ಅವಕ್ ಹೊಡ್ಕೊಂಡು ಯಾರು ಬರಬೇಕು, ಹಾಕಬೇಕು ಯಾರು, ಬರೀ ಮನ್ಯಾಗ ಬರೀ ಹೆಣ್ಮಕ್ಳೇ ಇರ್ತಾರ, ಇಂಥವ್ನು ಸಮಸ್ಯೆ ಇರ್ತಾವಪ್ಪ.
3: ಅಲ್ಲಪ್ಪ ಶಿವಣ್ಣ, ಈಗ ಆರಾಮಿದ್ದ ದನಗಳಿಗೆ ಇಂಜೆಕ್ಷನ್ ಎಲ್ಲದಕ್ಕೆ ಹಾಕ್ಸಿದ್ವಿ ಅಂದ್ರ ಗಂಟೆ ಗಂಟೆ ಆಗ್ತಾವ ಅಂತಾರಪ್ಪ. ಅದಕ್ಕೂ ಸಹಿತ ಅಲ್ಲಂತಾರ ಮಂದಿ. ಮತ್ತೆ
4: ಗೌಡಶಾನಿ ಅವ್ರ, ಈಗ ನೋಡ್ರಿ ಹೇಳ್ತೀನಿ ನಾನು, ಈಗ ಬರೋಬ್ಬರಿ ಇಂಜೆಕ್ಷನ್ ಮಾಡಿದ್ರೆ ಗಂಟೆ ಹಾಕ್ತಾವ್ರಿ. ಈಗ ಸರ್ಕಾರ ಮಾಡುತ್ತದ ಅಂತಂದ್ರ ಆರೋಗ್ಯದ ಸಲುವಾಗಿ ಅವನ್ನೆಲ್ಲ ವ್ಯವಸ್ಥೆ ಮಾಡ್ಯದ, ಲಸಿಕೆಗಳನ್ನಾಗ್ಲಿ, ಇಂಜೆಕ್ಷನ್ ಆಗ್ಲಿ, ಔಷಧ ಆಗ್ಲಿ. ಮತ್ತ ಅವ್ರಿಂದ ತ್ರಾಸ ಆಗ್ತದ ಅಂತಂದ್ರ ಹೆಂಗ್ರಿ, ಅದ್ ಹಾಕ್ಲಾರ ಬಟ್ಟೆಗೆ ಅದ್ ಹಂಗಾಗುದು. ಈಗ ನಾನು ಅಂದ್ರೆ ಮಲ್ಲಪ್ಪ ಬಂದಿದ್ದ ತನ್ನ ದನ ಹೊಡ್ಕೊಂಡು, ಅಲ್ಲೋ ಮಲ್ಲಪ್ಪ ನಿನಗ ಚಪ್ಪಿ ಮೇನೆ ಹಾಕ್ಸತ್ ಹೇಳಿ, ನಾ ಹೇಳಿಲ್ಲ ನಿನಗ, ಯಾವಾಗ ಹೇಳಿನಿ ಇಂಜೆಕ್ಷನ್ ಹಾಕಿ ಹೇಳಿದ್ದಿಲ್ಲ ನಿನಗ, ನೀ ಯಾಕೆ ನಿರ್ಲಕ್ಷ್ಯ ಮಾಡಿದಿಪ್ಪ ಅಂತ ನಾನು. ಏ ಇಲ್ಲ ಮರ, ಯಾವ್ದು ಆ ಟೈಮ್ ಒಳಗೆ ಗಬ್ಬಿತ್ತು, ಹಿಂಗಾಗಿ ಅದು ಎಲ್ಲಿ ಹಾಕ್ಸೋದು ಸಮಸ್ಯೆ ಆಗ್ತೈತೆ ಅಂತ ಹೇಳಿ. ಅಲ್ಲಪ್ಪ ಮರಾಯ ಡಾಕ್ಟರ್ ಹೇಳ್ತಾರ ಗಬ್ಬಿರ್ಲಿ, ಮತ್ತ ಏನರೇ ಜ್ವರ ಬಂದಿರ್ಲಿ, ಏನರ ಯಾಕಾಗ್ತ
2: 3 ತಿಂಗಳು ಮ್ಯಾಲಿಂದ ಹಾಕ್ಸ್ಬೇಕಂತ.
4: ಡಾಕ್ಟರ್ ಸಾಹೇಬ್ರೆಲ್ಲ ತಿಳಿಸಿ ಹೇಳಿದ್ರಿ, ಅದನ್ನ ಮತ್ತೆ ಮತ್ತೊಂದು ಭಾಷಣನೇ ಮಾಡಿಬಿಟ್ರಿ ಅವ್ರ ಮುಂದೆ. ಹ್ಞೂನ್ರಿ, ಈಗ ಸಣ್ಣ 3 ತಿಂಗಳು ಏನಂದ್ರಲ್ಲ ಗೌಡ್ರು, 3 ತಿಂಗಳಕ್ಕಿಂತ ಮ್ಯಾಲ ನಾವು ಎಲ್ಲದಕ್ಕೂ ಹಾಕ್ರಿ ನಡೀತದ.
2: ಹ್ಞೂನ್ರಿ,
4: ಗಬ್ಬಿದ್ದು ಆಮೇಲೆ 7 ತಿಂಗಳ 8 ತಿಂಗಳ ಎಮ್ಮಿಗಳು 9 ತಿಂಗಳದ ಸಹಿತ ಹಾಕಿದ್ರೆ ನಡೀತದ ಅಂತ ಹೇಳಿದ್ರಿ ಡಾಕ್ಟರ್ ಸಾಹೇಬ್ರು.
3: ಚಲೋ ನೋಡಪ್ಪ,
2: ಇನ್ನೊಂದು ನಾ ಕೇಳಿದ್ದೇನಪ್ಪ, ಈ ಚಪ್ಪಿ ಸರ್ವಸಾಧಾರಣಿಗೆ ಮಳೆಗಾಲ ಆದ್ಮೇಲೆ ಒಂದ್ ಎರಡು ತಿಂಗಳಿಗೆ ಬರ್ತದ ಅಂತ. ಇದು ಯಾವಾಗ ಟೈಮಿಗೆ ಬರ್ತದಂತ ಅಂದಂಗ ಆಯ್ತಲ್ಲಪ್ಪ ಹೇಳಿದಂಗ.
4: ಡಾಕ್ಟರ್ ಸಾಹೇಬ್ರು ಒಂದ್ ಹೇಳ್ಬಿಟ್ರಿ, ಈಗೆಲ್ಲ ಅವು ಪಕ್ಷಾಂತರ ಮಾಡೋದಕ್ಕಂತ ಶಿವಣ್ಣ.
2: ಅಲ್ಲ ನಾನು ಇದು ಪಕ್ಷಾಂತರ ಅಂತಂದ್ರೆ ಬರೀ ಪೊಲಿಟಿಕಲ್ ಪಾರ್ಟಿದಾಗ ಅಷ್ಟೇ ಆತ್ಮಹತ್ಯೆಪ್ಪ.
4: ಈಗ ಕಾಲು ಬ್ಯಾನಿ ಬಾಯಿ ಬ್ಯಾನಿ ಅಂತೀರಿ, ಅವು ಇದಕ್ಕೆ ಟೈಮೇ ಇಲ್ಲ ತನಗತ್ತಾರ. ಈಗ ಮಳೆಗಾಲ ಚಳಿಗಾಲ ಬ್ಯಾಸಿಗೆ ಯಾವಾಗಾದ್ರೂ ಸಹ ಅದು ಬರ್ಬಹುದು, ಈಗ ಬರ್ತಾವ ಅಂತ ಹೇಳಿ ಹೇಳಕ್ಕೂ ಬರಂಗಿಲ್ಲ ಅನ್ನುವಂತ ಮಾತು ಹೇಳಿದ್ರಿ ಡಾಕ್ಟರ್ ಸಾಹೇಬ್ರು.
2: ಅಂತಂದ್ರ ಶಿವಣ್ಣ ಸ್ವಲ್ಪ ನಮ್ಮ ರೈತರೆಲ್ಲ ನಾವು ಗಂಭೀರವಾಗಿ ವಿಚಾರ ಮಾಡ್ಬೇಕು.
4: ಹೌದಲ್ರಿ, ಚಪ್ಪಿ ಬ್ಯಾನಿ ಮತ್ತು ಗಂಟಲು ಬ್ಯಾನಿ ಇವೆರಡು ಏನದವಲ್ರಿ, ಇವಕ್ಕೆ ವರ್ಷದಾಗ ಒಂದು ಸಲ ಲಸಿಕೆ ಕೊಡಿಸ್ಬೇಕು. ಅದು ಯಾವಾಗ ಮಳೆಗಾಲಕ್ಕಿಂತ ಮೊದಲು ಏಪ್ರಿಲ್ ಮೇ ತಿಂಗಳು
3: ಎರಡು ಸಲ ಅಂತ ಕೇಳಿದ ನಾನು.
4: ಇಲ್ಲ ಗೌಡಶಾನಿ ಅವ್ರ, ಕಾಲ್ ಬ್ಯಾನಿ ಬಾಯಿ ಬ್ಯಾನಿ ಇರ್ತೈತಿಲ್ಲ ವರ್ಷಕ್ಕೆ ಎರಡು ಸಲ.
3: ಅದು ಎರಡು
4: ಸಲ ಚಪ್ಪಿ ಬ್ಯಾನಿ ಗಂಟಲು ಬ್ಯಾನಿ ಇರ್ತೈತಿಲ್ಲ ವರ್ಷಕ್ಕೆ ಒಂದು ಸಲ ಬ್ಯಾಸಿಗ್ಯಾಗ ಏಪ್ರಿಲ್ ಟೈಮ್. ಅಂದ್ರೆ ಮುಂದ್ ಮಳೆಗಾಲ ಬರ್ತೈತಿ, ಮುಂದ್ ಚಳಿಗಾಲ ಬರ್ತದ, ಎಲ್ಲಾ ಒಂದ್ ವರ್ಷಕ್ಕೆ ಅದೆಲ್ಲ ತೊಂದರೆ ಇರಲಾರ್ದಂಗ ಎಲ್ಲ ಅಂದ್ರೆ ಚಪ್ಪಿ ಬ್ಯಾನಿ ಗಂಟಲು ಬ್ಯಾನಿ ಬರುವುದಿಲ್ಲ. ಮತ್ತ ಕಾಲ್ ಬ್ಯಾನಿ ಬಾಯಿ ಬ್ಯಾನಿ ಕೊಡೋದಿತ್ತಪ್ಪ ಅಂತಂದ್ರೆ ವರ್ಷ ಎರಡು ಸಲ ಅಂತ ಈಗ ಹೇಳದ್ರಲ್ರಿ, ಯಾವಾಗ ಬೇಕಾ ಬರ್ತಾವ, ಹತ್ತಲ್ ಹತ್ತಲೊಳಗೆ ಬರ್ತಾವ. ಅದಕ್ಕ ಅವ್ರೇನಂತಂದ್ರು ಜೂನ್ದಾಗ ಒಂದ್ಸಲ ಕೊಡಿಸೋದು, ಜನವರಿ ಒಳಗ ಒಂದ್ಸಲ ಕೊಡಿಸೋದು, ಆರು ತಿಂಗಳ ಅಂತರ ಇರ್ಬೇಕು. ಅಂದ್ರ ಏನಂತಂದ್ರಿ, ಈ ಲಸಿಕೆದು ಔಷಧದ್ದು ಶಕ್ತಿ ಇರ್ತೈತಲ್ಲ, ಆರು ತಿಂಗಳು ಇರ್ತಾವ ಅಂತ ಹೇಳ್ತದ. ಆರು ತಿಂಗಳ ತನ ಏನು ತೊಂದರೆ ಆಗಂಗಿಲ್ಲ, ಅವಾಗ ಮತ್ತ ಅವಧಿ ಇರ್ತದ, ಮತ್ತ ಇನ್ನೊಂದು ಸಲ ಕೊಡಿಸೋದು.
2: ಹಿಂಗ ಶಿವಣ್ಣ ಹ್ಞೂ, ಈಗ ಆರು ತಿಂಗಳಿಗೆ ಒಂದ್ಸಲ ಅಂತೂ ಕುಡಿಸ್ಬೇಕು, ಒಪ್ಕೊಂಡೆ ಹೌದಿಲ್ಲ. ಈಗ ನಡುನೆ ಬಂತಪ್ಪ, ಬಂದಾಗ ಏನ್ ಮಾಡ್ಬೇಕು?
4: ಈಗ ಏನ್ ಮಾಡಿದ್ರಿ, ಬಂದ ಮೇಲೆ ಏನ್ ಮಾಡಿದ್ರಿ? ಮತ್ತೆ ಈಗ ಡಾಕ್ಟರ್ ಸಾಹೇಬ್ರಿಗೆ ಅದೇ ಅಂದೆ ನಾವು. ಹೌದ್ರಿ ಡಾಕ್ಟರ್ ಸಾಹೇಬ್ರ, ಕೊಡಿಸ್ಬೇಕೆಲ್ಲ ಖರೆ, ಏನೇ ತ್ರಾಸ ಇದ್ರು ಕೊಡಬೇಕು ಖರೆ. ನೆವ ಹೇಳಿದ್ವಿ, ಅದು ಹೇಳಿದ್ರೆ ನಡೆಯಂಗಿಲ್ಲ. ಆದ್ರೆ ಏನ್ ಮಾಡಿದ್ರಿ, ಈಗ ಕೊಡಿಸಿಲ್ಲ ಬಂದದ, ಏನ್ ಮಾಡೋದು ಅಂತಂದಾಗ ಅವ್ರಂದ್ರು, ಆಯ್ತಪ್ಪ ಮತ್ ಈಗರೆ ಏನ ತಪ್ಪದ, ಹೋಗಿ ದವಾಖಾನಿಗೆ ಹೋಗ್ಬೇಕು, ಇಂಜೆಕ್ಷನ್ ಕೊಡಿಸ್ಬೇಕು. ಮುಂದ ಈಗ ಬಂದಿದ್ದಂತೂ ಏನ್ ಮಾಡಕ್ ಬರಂಗಿಲ್ಲ, ಮತ್ತೆ ಮುಂದ್ ಬರಲಾರ್ದಂಗಾರೆ ನಾವು ವ್ಯವಸ್ಥೆ ಮಾಡ್ಕೊಳ್ಬಹುದು ಅಂತ
2: ಹೇಳಿ. ಮೊದಲನೇ ಕೆಲಸ ನಾವ್ ಏನ್ ಮಾಡ್ಬೇಕು ಅಂತಂದ್ರ, ಇವನ್ ಟೈಮ್ ಹೇಳದಲ್ಲಿ
4: ಹೌದಲ್ರಿ,
2: ಹೆಂಗೋ ದಂದವಕ್ಕನೆ ಊರಾಗ ಸನಿ ಇದ್ದೇ ಇರ್ತವ, ಅಲ್ಲಿ ಹೋಗ್ಬೇಕು, ಯಾವ ಟೈಮ್ನಾಗ ಏನೇನ್ ಇಂಜೆಕ್ಷನ್ ಕುಡಿಸೋದ, ಲಸಿಕೆ ಕುಡಿಸೋದ ಹಾಕೋಬೇಕು. ಇನ್ ಕೆಲವೊಬ್ರು ಏನಾದ್ರು ತಪ್ಪಿದ್ರು ಅಂತಂದ್ರ, ಏನಾದ್ರೂ ಸ್ವಲ್ಪ ಸಮಸ್ಯೆ ಆಯ್ತಂದ್ರೆ ದವಾಖಾನೆ ಕರ್ಕೊಂಡೋಯ್ದು.
4: ಏನ್ ಗೊತ್ತೇನ್ರಿ ನೋಡ್ರಿ, ಇಲ್ಲಿ ನಾವು ಏನೋ ಹಿಂಗ ನೆವ ಮಾಡಿ ಬಿಡಬಹುದು, ದನಕ್ಕ ಅಲ್ಲಿ ಹೋಗಿತ್ತು ಗಬ್ಬೈತಿ ಹಿಂಗ ಏನಾರ ಒಂದ್ ಹೇಳಿ ನಮಗ್ ಬ್ಯಾಡ ಆಯ್ತು ಅಂತಂದ್ರೆ ನಮ್ಗೆ ಏನಾರ ಒಂದ್
2: ಬರ್ತದೆ.
4: ಆದ್ರೆ ರೋಗಕ್ಕೆ ಎಲ್ಲಿ ನೆವ ಅದ ಹೇಳ್ರಿ,
2: ಅದು ಬರದೇ ಅದು
4: ಅದೇ ಅದಕ್ಕೆ ಯಾಕ್ರಿ ನೆವ ಹೇಳ್ತದೆ
3: ಅರಿಬೇಕಲ್ರಿ.
2: ಅದಕ್ಕೆ ನೋಡಪ್ಪ ಶಿವಣ್ಣ, ನಾ ಅನ್ಕೊಂಡಿದ್ದೇನೆ ಕೊಡ್ತೇನೆ, ಯಾವಕ್ಕ ನಾವು ಇಂಜೆಕ್ಷನ್ ಕುಡಿಸಿರ್ತೀವಲ್ಲ, ದನಗಳ ಮೈದಾಗ ಒಂದ್ ಶಕ್ತಿ ಇರ್ತದ ಅಂತ ಅನಿಸ್ತದೆ.
4: ಹೌದಲ್ರಿ,
2: ಹೌದಲ್ಲ, ಅಂದ್ರೆ ಇವ್ರ ಬಂದು ಅಂತ ತಿಳ್ಕೊ ರೋಗಣಗಳು, ಅದ್ರ ಮೈಯ ಹುಲಿಕಿಲ್ಲ.
4: ಅಂದ್ರೆ ಏನ್ ಗೊತ್ತೇನ್ರಿ, ಲಸಿಕೆ ಅಂತಂದ್ರೆ ಏನಿರ್ತದ್ರಿ ಗೌಡಶಾನಿ ಅವ್ರ, ಅವು ಸತ್ತಿದ್ದ ರೋಗಾಣುಗಳು ಇರ್ತಾವ್ರಿ, ಅದೇ ರೋಗ ಸತ್ತಿದ್ದ ರೋಗಾಣುಗಳು ಇರ್ತಾವ ಲಸಿಕೆ ಅಂತಂದ್ರ. ಅಂದ್ರೆ ಹಾ, ಸತ್ತಿದ್ದ ರೋಗಾಣುಗಳು ಏನಾಗ್ತಾವ ದೇಹದೊಳಗ ಹೋದ ಕೂಡಲೇ ಅಲ್ಲಿ ನಿರೋಧಕ ಜೀವಾಣುಗಳು ತಯಾರಾಗ್ತಾವ, ಅದಕ್ಕೆ ಅದ್ರ ಜೋಡಿ ಹೊಡೆದಾಡಮ ಅಂತ ಹೇಳಿ. ಈಗ ಹೆಂಗ ನಮ್ಮಲ್ಲಿ ಒಂದು ವ್ಯವಸ್ಥೆ ಅದ, ಒಂದು ಡಿಫೆನ್ಸ್, ಡಿಫೆನ್ಸ್ ಅಂದ್ರ ಸಂರಕ್ಷಣಾ ಮಾಡುವಂತದ್ ಒಂದು ಇದು ಅದ ತಂತ್ರ,
2: ನಮ್ಮ ದೇಹವನ್ನ ಯಾವುದೇ ಒಂದು ರೋಗಾಣುವಲ್ಲಿ ಏನೋ ಬಂತ ಅದನ್ನ ಒಳಗ್ ಬರದ ನೋಡ್ಕೊಳ್ಳಿ,
4: ತಡಿಯುವಂತದ್ ಒಂದು ತಂತ್ರ ಅದ,
2: ಅದು ನಡೀತಿರ್ತದೆ
4: ನಡೀತಿರ್ತದೆ ಯಾವಾಗ್ಲೂ. ಈಗ ನಾವೇನಾರ ಧೂಳಿನೊಳಗೆ ಹೋದೇವ್ ಅಂತಂದ್ರೆ ನಗಡಿ ಬರ್ತದ ನೋಡ್ರಿ, ಒಮ್ಮೆ ಸೀನ್ ಬಂದ್ಬಿಡ್ತಾವ. ಯಾಕಂತಂದ್ರೆ ಧೂಳಿನೊಳಗೆ ಏನು ಕಣ ಶರೀರದೊಳಗೆ ಹೋಗಬಾರದು, ಸೂಕ್ಷ್ಮಾಣುಗಳು ಒಳಗೆ ಹೋಗಬಾರದು,
2: ಪ್ರಯತ್ನ ಮಾಡ್ತದೆ.
4: ಹಂಗ ಲಸಿಕೆ ಅನ್ನುವಂತದ್ ಏನಿರ್ತದಲ್ಲ, ಅವು ಸತ್ತ ಜೀವಾಣುಗಳು ಇರ್ತಾವ, ಅದೇ ರೋಗದ ಜೀವಾಣುಗಳು ಇರ್ತಾವ, ಅದು ಒಳಗ್ ಹೋದ ಕೂಡಲೇ ಅಲ್ಲಿ ಜೀವ ನಿರೋಧಕ ಏನ್ ತಯಾರಾಗಿರ್ತಾವ, ಸೈನಿಕರು ತಯಾರಾಗಿರ್ತಾವ, ಅದ್ರ ಜೋಡಿ ಹೊಡೆದಾಡ್ತಾವ, ಸತ್ತಿದ್ರ ಜೋಡಿ ಹೊಡೆದಾಡ್ತಾವ, ಹೊಡೆದಾಡಿ ಅವ್ ಶಕ್ತಿ ಕೊಡ್ತಾವ
2: ಶರೀರ. ಅವಾಗ ರೋಗ ಬ್ಯಾನಿ ಬರುದಿಲ್ಲ,
4: ಬರುದಿಲ್ಲ ಅಂದ್ರ ತಯಾರಿ ಇರ್ತಾವ. ಇನ್ ಮುಂದ್ ಇಂತಾವ್ ಬಂದ್ರ ಸಹಿತ ಇವನ್ನ ತಗೊಳ್ಬಾರದು, ಇವಕ್ ನಿರ್ಬಂಧ ಹೇರ್ಬೇಕು ಅಂತ ಹೇಳಿ ಅವ್ ತಯಾರಿರ್ತಾವ್ರಿ. ಅನಿಸಿಕೆ ಅಂತ ಮೊದ್ಲ ಮತ್ತ ಈಗ ನೋಡ್ರಿ, ನಾವು ಪರೀಕ್ಷಾ ಬರೀಬೇಕಂದ್ರ ಮನ್ಯಾಗ ಹೋಗ್ತೀವಿ, ತಯಾರಿ ಮಾಡ್ತೀವಿ. ಹಂಗ ಅವ್ ಸೈನಿಕರು ತಯಾರಿ ಮಾಡ್ಕೋತಾವ್ರಿ, ಬಿಳಿ ರಕ್ತ ಕಣಗಳು ಏನಿರ್ತಾವಲ್ಲ ಅವು ತಯಾರಿ ಮಾಡ್ಕೋತಾವ.
2: ಏ ನಿಮ್ ಗೌಡಶಾಣಿ ತಯಾರಿ ಮಾಡ್ಕೊಳ್ಳೋ, ಈಗ ಶೇಂಗದ ಹೋಳಿಗೆ ಮಾಡೋದಿತ್ತಂತ ಎರಡ್ ದಿನ ಮೊದಲೇ ತಯಾರಿ ಮಾಡಿರ್ತಾವ. ಶೇಂಗಾ ಬರ್ರಿ, ಬೆಲ್ಲ ತಗೊಂಡ್ ಬರ್ರಿ ಎಲ್ಲ ಮಾಡ್ಬೇಕ್ರಿ ಅಂತ.
3: ನಾ 8 ದಿನ ಮೊದ್ಲ ತಯಾರಿ ಮಾಡ್ಕೋಬೇಕಂದ್ರೆ ಗೌಡ್ರು ತಂದು ಹಚ್ಚದ ಅಲ್ಲಿಗೆ
4: ಹಂಗೇರಿ ಮತ್ತ ಹಂಗಾಗುದ ಮತ್ತ
3: ಹೌದಲ್ಲ.
4: ಅದಕ್ಕೆ ನಾ ಅಲ್ಲಿ ಹೋಗಿದ್ದಲ್ರಿ, ಎಲ್ಲಾ ದನಗಳು ತಗೊಂಡ್ ಬಂದಿದ್ರು, ಚಪ್ಪಿ ಬ್ಯಾನಿ ಪಾಪ ದನಗಳಿಗೆ ಆಗಿತ್ತು ಹೇಳ್ತೀನಿ.
2: ಬಹಳ ತ್ರಾಸ ಇತ್ತು,
4: ಬಹಳ ತ್ರಾಸ ರೀ. ಮುಂದಲ್ದು ಅದು ಬಂದಿತ್ರಿ ಚಪ್ಪಿ ಇದು, ಅದ್ರ ಕೈ ಆಡಸೋರ ಚರ ಚರ ಚರ ಚರ ಅಂತ ಹೇಳ್ತೇನೆ ನೋಡ್ರಿ.
2: ಹೌದ, ನಮ್ದು ಒಂದ್ಸಲ ಒಂದ್ ದನಕ್ ಬಂದಿತ್ತು, ನಾ ಬಹಳ ಸನಿಲಿ ನೋಡಿನ್ ಬಿಡಲ್ಲ.
4: ಈಗ ನೋಡ್ರಿ, ಅವು ಚಪ್ಪಿ ಬ್ಯಾನಿ ಬಂದ್ರ ಏನೋ ದಕ್ತಾವ, ಮಾತ್ ಬೇರೆ. ಆದ್ರ ಅವು ಒಕ್ಕಲತನ ಕೆಟ್ಟ ಉಪಯೋಗ ಆಗ್ತಾವ, ಅದು ಒಂದ್ ವಿಚಾರ ಮಾಡ್ಬೇಕಲ್ಲ.
2: ಏ ನನಗೆ ಮಟ್ಟಿಗೆ ನಮಗ ಇದಕ್ ಬಂದಿತ್ತಲ್ಲ ಒಂದ್ ಎತ್ತಿಗೆ, ಅದು ಕೆಲ್ಸನೆ ಕಡಿಮೆ ಐತಪ್ಪ ಹೋಗ್ಬಿಡ್ತಂತ.
4: ನೋಡ್ರಿ, ನಾವು ಮುಖ್ಯವಾಗಿ ನಾವು ಒಕ್ಕಲತನಕ್ಕೆ ಯಾಕೆ ನಾವು ದನಗಳನ್ನ ಸಾಕ್ಬೇಕು ಅಂತಾರ, ಕೃಷಿ ಕೆಲಸಗಳಾಗ್ಬೇಕು,
3: ಕೆಲಸ ಆಗ್ಬೇಕಲ್ಲಪ್ಪ.
4: ಹೌದಿಲ್ರಿ, ನಾವು ಕೃಷಿ ಕೆಲಸ ಮಾಡ್ಲಿಲ್ಲ ಅಂತಂದ್ರ ನಮ್ ಮ್ಯಾಲ ಒಂದ್ ಸ್ವಲ್ಪ ವಾಜ್ಯಾದಂಗೆ ಅನಸ್ತಾವ ನಮಗ. ಹೌದಿಲ್ರಿ,
3: ಮತ್ತ ಕೆಲಸಕ್ಕೆ ಮಾಡ್ಲಿಕ್ಕೆ ಬರ್ಲಿಲ್ಲ ಅಂತಂದ್ರೆ ಅವಕ್ಕೆ ಮತ್ತೆ ಬ್ಯಾರೆ ಎತ್ತುಗಳು ತಗೋಬೇಕಾಗ್ತದ ಅದ್ರ ಜೊತೆಗೆ.
2: ಮೈಯಾಗ ಶಕ್ತಿ ಕಡಿಮೆ ಆಗ್ಬಿಡ್ತದೆ.
4: ಅದಕ್ಕ ಗಡ್ಡಕ್ಕ ಬೆಂಕಿ ಹತ್ತಿದಾಗ ಏನ್ ಬಾವಿ ತೆಗಿಯೋದ್ ಇರ್ತೈತಲ್ರಿ, ಅದು ಅದು ಬಿಡ್ಬೇಕು. ಇನ್ ಮ್ಯಾಲ ಏನಪ್ಪಾ, ಇನ್ ಮ್ಯಾಲ ಯಾರು ಮಾಡಿಸೋರಿದ್ರು ಜಲ್ದಿ ಹೋಗಿ ಲಸಿಕೆ ಮಾಡಿಸ್ಕೋಬೇಕು. ಮತ್ತ ಇದು ಒಂದ್ ಲೆಕ್ಕ ಇಟ್ಕೊಂಡೇ ಬಿಡ್ಬೇಕ್ರಿ.
2: ಗೌಡಣೆ ಶಿವ ಹೇಳೋದೇನು, ಅವೇನ್ ಲಸಿಕೆ ಟೈಮ್ ಇರ್ತಲ್ಲ, ಅವು ಮೊದಲೇ ಕೊಡಿಸ್ಬಿಟ್ರ ಬಂದ ಮ್ಯಾಲ ಹೋಗಿ ಲಸಿಕೆ ಕೊಡಿಸಿ ನಾವು ದನ ಉಳಿಸ್ಕೊಡ್ತೀವನ ಖರೆ ಅದ, ಅದ ಶಕ್ತಿ ಉಳಿಸ್ಕೊಡಲ್ಲ ಖರೆ ಅದ. ಹೌದಿಲ್ಲ
3: ಅಂದ್ರ ದವಾಖಾನಿದೊಳಗೆ ಯಾವಾಗ ಹಾಕ್ತಾರಂತ ಮೊದ್ಲು ತಿಳ್ಕೊಂಡ್ಬಿಡ್ಬೇಕು ನಾವು, ಯಾವ ಟೈಮ್ ನೊಳಗ ಹಾಕ್ತಾರಂತ ತಿಳ್ಕೊಂಡು ಅವಾಗ ದನಗಳನ್ನ ಹೊಡ್ಕೊಂಡಾರ ಹೋಗ್ಬೇಕು ಡಾಕ್ಟರ್ಗೆ ಇಲ್ಲಿ ಕರ್ಕೊಂಡ್ ಬರ್ಬೇಕಪ್ಪ.
4: ಹ್ಞೂ ರೀ ಶನಿ ಅವ್ರ, ಏನ್ ಅದೇನ್ ಅಂತ ತೊಂದರೆ ಇಲ್ಲ, ಸೀದಾ ಹೋಗುದು ಅಲ್ಲಿ ಹೋಗಿ ದವಾಖಾನಿ ಕೇಳುದು ಡಾಕ್ಟರ್ ಸಾಹೇಬ್ರಿ ಕೇಳುದು ಡಾಕ್ಟರ್ ಸಾಹೇಬ್ರ ತರ್ಲೇನ ದನಗಳನ್ನ ಅಂತ ಹೇಳಿ ಅವ್ರೇನ್ ಬ್ಯಾಡ ಅಂತಾರ್ರಿ.
2: ಶಿವ ಇನ್ನೊಂದ್ರು ಮಾಡ್ಬೋದಪ್ಪ, ನಾವ್ ಊರಲ್ಲ ಹೆಂಗೋ ಸೋಮವಾರ ಕಟ್ಟೋದಿಲ್ಲ.
3: ಹೌದು,
2: ಸೋಮವಾರ ದಿವಸ ಏನ್ ಮಾಡುದು, ಎಲ್ಲ ದನಗಳು ಊರಾಗ ಇಟ್ಕೊಂಡು ಆ ಮೊದಲನೇ ದಿನನೇ ಅವ್ರಿಗೆ ಹೋಗಿ ಹೇಳ್ಬಿಟ್ಟು ಅವ್ರು ಬಂದ್ ಬಿಡ್ತಾರೆ. ಹೌದಿಲ್ಲ, ಒಂದೇ ದಿನಕ್ಕೆ ಅಷ್ಟು ಹಾಕಿದಂಗ.
4: ಅದಕ್ಕೆ ನೀವೇನ್ ಹೇಳಿದ್ರಿ ಅದು ಬರೋಬ್ಬರಿ ಹೇಳಿದ್ರಿ. ಮತ್ತ ಗೌಡ್ರ ಮತ್ತ
2: ಇವತ್ತು ನೀವು ಅಡ್ಡಾಡ್ ಟೈಮಿಗೆ ಬಂದು ನೋಡು, ಇವತ್ತು ಮಾತ್ರ ನಿಮ್ಗೆ ಸಿಗೋದಿಲ್ಲ ಅಂತ ನಾ ಅನ್ಕೊಂಡೆ.
4: ಗೌಡ್ರ, ಅದು ಗೌಡ್ ಶಾನಿ ಅವ್ರು ಹೇಳ್ಬೇಕ್ರಿ ನಮಗ,
2: ನಂದೇನ್ ಹಿಡಿತಪ್ಪ ಗೌಡ್ ಶಾನಿ ಮುಂದೆ ಎಂದರು ನಡೋದು.
3: ಶಿವಣ್ಣ, ನೀ ಹಂಗೆ ಗೌಡ್ರ ಜೋಡಿ ಒಂದ್ ತಟಕ್ ಮಾತಾಡಕ್ಕೋದ್ರೆ ನಾ ಚಾ ತಗೊಂಡ್ಬರ್ತೀನಿ.
4: ಆಯ್ತಾಯ್ತ್ರಿ.
3: ತಗೊಳಪ್ಪ ಶಿವಣ್ಣ
4: ಚಾ. ತರಿ ತರಿ ತರಿ ತರಿ. ಶನಿವರ ಗೌಡ್ರ, ಈಗ ಒಂದ್ ಸ್ವಲ್ಪ ಹೊಟ್ಟಿ ಬೆಚ್ಚಗಾಯ್ತು ನೋಡ್ರಿ. ಏನಿಲ್ರಿ, ಎಷ್ಟ್ ತಡ ಆಗವಲ್ತಕ್ಕ, ಏನ್ರಿ ಯಾಕೆ ಆಗವಲ್ತಕ್ಕ,
2: ಬಟ್ ಅದ್ ಒಳಗ್ ಹೋಗ್ಬೇಕು.
4: ಒಂದ್ ಕಪ್ ಚಾ ಬಿತ್ತಪ್ಪ ಅಂತಂದ್ರ ಅದು ಗೌಡ್ ಶನಿ ಅವ್ರ ಕೈಯಿಂದು. ಆಯ್ತು ನೋಡ್ರಿ, ಎಲ್ಲ ಸಮಾಧಾನ ಆಗ್ಬಿಡ್ತದೆ.
2: ನನಗೆ ನೀವು ಕುಡಿಯೋದ್ ನೋಡೋದ್ ಸಂಕಟ ಆಗ್ತದೆ.
4: ಒಳ್ಳೆದ್ರಿ, ಮತ್ತ
2: ಕುಡಿಯರಿ ಕುಡಿರಪ್ಪ, ನಾಯಕ್ ಬ್ಯಾಡಲ್ಲಿ ನಿಮ್ ಒಟ್ಟಿ ಚಾ ನೀವು ಕುಡಿಯೋ, ನಾಯಕ್ ಬ್ಯಾಡಲಿ ಕುಡಿರಿ.
4: ಆಯ್ತ್ರಿ ಗೌಡ್ರ, ಮತ್ತ ನೀವ್ ಒಂದಂಗ ಮಾರು ದಿವಸ ಅದನ್ನ ವಿಚಾರ ಮಾಡೋಣ ತಗೋಡ್ರಿ.
2: ಹಂಗೆ
4: ಮಾಡಿ ಒಂದ್ ಡಂಗ್ರ ಹೊಡಿಸಿ ಎಲ್ಲರಿಗೂ ಕುಡಿಸಿ ಬಿಡೋಣ ಅತ್ರಿ.
2: ಹಂಗ ಮಾಡೋದ್ ಸರಳ ಆಗ್ತಪ್ಪ ಅದು.
4: ಒಳ್ಳೇದ್ರಿ, ಬರ್ಲ್ರಿ ಅನ್ನ ಇನ್ನ. ಶರಣ್ರಿ,
1: ಪಶು ವೈದ್ಯ ಪ್ರಕಾಶ. ಇಂದಿನ ವಿಷಯದ ಕುರಿತು ನುರಿತ ವೈದ್ಯರ ಆಪ್ತ ಸಮಾಲೋಚನೆ. ಇಂದಿನ ಪಶುವೈದ್ಯರು
5: ಬೀದರ್ ಪಶು ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ರವೀಂದ್ರ ಬೋಯರ್.
6: ನಮಸ್ಕಾರ ರೈತ ಬಾಂಧವರೇ, ಇವತ್ತು ನಾವು ಜಾನುವಾರು ಲಸಿಕೆಗಳ ಮಹತ್ವ ಕುರಿತು ಕೆಲವೊಂದು ವಿಷಯಗಳನ್ನು ತಿಳಿದುಕೊಳ್ಳೋಣ. ಲಸಿಕೆ ಅಂದ್ರೆ ಏನು, ಲಸಿಕೆಗಳನ್ನು ಏಕೆ ನಾವು ಜಾನುವಾರು ಕೊಡಿಸಬೇಕು, ಇದರಿಂದ ಲಾಭವಾದರೂ ಏನು, ಮತ್ತು ಯಾವ್ಯಾವ ಲಸಿಕೆಗಳನ್ನು ನಾವು ಕೊಡಿಸಬೇಕಾಗುತ್ತೆ, ಹಾಗೂ ಯಾವಾಗ ನಾವು ಈ ಲಸಿಕೆಗಳನ್ನು ಹಾಕಿಸಬೇಕು, ಹಾಗೆ ನಮ್ಮ ರೈತರು ಯಾವ ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು ಎನ್ನುವ ಕುರಿತು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಲಸಿಕೆ ಅಂದ್ರೆ ನಿಮ್ಗೆಲ್ಲರಿಗೂ ತಿಳಿದಂತೆ ಪೋಲಿಯೋ ಲಸಿಕೆ ಹೇಗೆ ಮಕ್ಕಳಿಗೆ ಪೋಲಿಯೋ ಆಗದಂತೆ ಮುಂಜಾಗ್ರತೆ ವಹಿಸಿ ನೀಡುತ್ತಾರೋ, ಹಾಗೆ ಜಾನುವಾರುಗಳಿಗೂ ಸಹಿತ ಕೆಲವೊಂದು ಲಸಿಕೆಗಳು ಬೇರೆ ಬೇರೆ ರೋಗಗಳ ತರದಂತೆ ಲಸಿಕೆ ಹಾಕಬೇಕಾಗುತ್ತದೆ. ಸಾಮಾನ್ಯವಾಗಿ ಅದು ಜಾನುವಾರುಗಳಲ್ಲಿ ಕಾಲುಬಾಯಿ ಬೇನೆ ಆಗಿರ್ಬೋದು, ಅಥವಾ ಅದನ್ನು ಕುರುಕತ್ ಅಂತ ಕರೀತಾರೆ, ಗಂಟಲು ಬೇನೆ ಆಗಿರ್ಬೋದು, ಅಥವಾ ಅದನ್ನು ಗಳಲೆ ಅಂತ ಕರಿಬಹುದು, ಚಪ್ಪೆ ರೋಗ, ನೆರಡು ರೋಗ, ಈ ಎಲ್ಲ ರೋಗಗಳಿಗೆ ಲಸಿಕೆಗಳು ಪಶು ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರಕುತ್ತವೆ. ನೀವು ಅನ್ನಬಹುದು ಲಸಿಕೆ ಹಾಕಿಸೋದ್ರಿಂದ ನಮ್ಗೇನೆಲ್ಲ ಡಾಕ್ಟ್ರೆ, ಲಸಿಕೆ ಹಾಕಿಸಿದಾಗ ಹಾಲು ಕೊಡೋದು ಕಡಿಮೆ ಆಗುತ್ತದೆ, ಗಂಟು ಕಟ್ತವೆ, ಮತ್ತು ಮೇವು ಸರಿಯಾಗಿ ತಿನ್ನೋದಿಲ್ಲ. ಹೌದು, ನಿಜ, ಆದ್ರೆ ಇದು ತಾತ್ಕಾಲಿಕ ಸ್ವಲ್ಪ ನೋವಿನಿಂದ ಹಾಲು ಒಂದೆರಡು ದಿನಗಳ ಮಟ್ಟಿಗೆ ಕಡಿಮೆ ಆಗಬಹುದು, ಆದರೆ ಮತ್ತೆ ಹಾಲಿನ ಇಳುವರಿ ಯಥಾಸ್ಥಿತಿಗೆ ಬರುತ್ತದೆ. ಗಂಟು ಹಾಗೂ ಗಂಟತ್ತಾರ ಆಗ ಕಾರಣಕ್ಕೇನೆಂದರೆ, ನೀವು ಲಸಿಕೆ ಹಾಕಿಸುವಾಗ ಸರಿಯಾಗಿ ದನಗಳನ್ನು ಕಟ್ಟದೇ ಇದ್ದಲ್ಲಿ ಅದು ಸೂಜಿ ಅಲುಗಾಡುವುದರಿಂದ ಗಟ್ಟಿಯಾಗಿರಲಾಗುತ್ತದೆ. ಅದಕ್ಕೆ ಸಾಧ್ಯವಾದಲ್ಲಿ ನೀವು ಕಟಗರಿಯಲ್ಲಿ ನಿಲ್ಲಿಸಿ ದನಗಳಿಗೆ ಲಸಿಕೆ ಹಾಕಿಸಿದಲ್ಲಿ ಈ ಗಂಟು ಆಗುವುದನ್ನು ತಡೆಗಟ್ಟಬಹುದು. ಇದಕ್ಕೆ ಹೆದರಿ ಕೆಲಷ್ಟೋ ರೈತರು ಲಸಿಕೆಗಳನ್ನು ಹಾಕಿಸದೇ ಇರುತ್ತಾರೆ. ಇದರಿಂದ ರೋಗ ಬಂದಾಗ ಜಾನುವಾರುಗಳಲ್ಲಿ ರೋಗ ನಿರೋಧಕ ಶಕ್ತಿ ಇಲ್ಲದೆ ಜಾನುವಾರುಗಳೆಲ್ಲ ರೋಗಗ್ರಸ್ತವಾಗುತ್ತವೆ. ಸಾಮಾನ್ಯವಾಗಿ ನಾವು ನೋಡ್ತಿರ್ತೇವೆ, ರೈತರು ರೋಗ ಬಂದ ನಂತರ ದವಾಖಾನೆಗೆ ತೆಗೆದುಕೊಂಡು ಬರುತ್ತಾರೆ, ಬಂದ ಏನಾದರೂ ಮಾಡ್ರಿ ಅಂತ ಕೇಳುತ್ತಾರೆ. ಆದ್ರೆ ಏನು ಮಾಡೋದಕ್ಕೆ ಆಗುವುದಿಲ್ಲ. ಯಾಕಂತಂದ್ರೆ ಆ ಒಂದು ಸ್ಥಿತಿಯಲ್ಲಿ ಜಾನುವಾರುಗಳು ಯಾವುದೇ ಔಷಧೋಪಚಾರಕ್ಕೆ ಸ್ಪಂದಿಸದೆ ಸಾವನ್ನಪ್ಪುತ್ತವೆ. ಯಾಕಂತಂದ್ರೆ ಆ ಒಂದು ಜಾನುವಾರುಗಳಲ್ಲಿ ರೋಗ ನಿರೋಧಕ ಶಕ್ತಿ ಅತಿ ಕಡಿಮೆ ಆಗಿರೋದ್ರಿಂದ ಯಾವುದೇ ಔಷಧೋಪಚಾರಕ್ಕೆ ಸ್ಪಂದಿಸುವುದಿಲ್ಲ. ಬೇನೆ ರೋಗವಾದ ದನಗಳು ಬಾಯಿಯೊಳಗೆ ಹುಣ್ಣಾಗಿ ಮೇವು ತಿನ್ನದೆ ಜಲಸುಡಿಸುತ್ತಾ ಇರ್ತವೆ. ಗುರುಸಿನ ಸಂಧಿಯೊಳಗೆ ಚರ್ಮ ಮೆದುವಾಗಿ ಗುಳ್ಳೆಗಳಾಗಿ ಒಡೆದು ಹುಳ ಬಿದ್ದಿರ್ತವೆ. ಇದರಿಂದ ದನಗಳು ನಿಂತುಕೊಂಡು ಗರ್ಭಪಾತವಾಗಬಹುದು, ಹಾಲು ಕುಡದೆ ಹೋಗಬಹುದು, ಕರುಗಳು ಹೃದಯದ ತೊಂದರೆಗೆ ಒಳಗಾಗಿ ಸಾವನ್ನಪ್ಪಬಹುದು. ಬದುಕುಳಿದಂತ ಸಂದರ್ಭದಲ್ಲಿ ಗರ್ಭಕೋಶದ ತೊಂದರೆಗೆ ಒಳಗಾಗುವುದು, ಉಸಿರಾಟದ ತೊಂದರೆಗೆ ಆಗುವುದು ಮತ್ತು ಹಸುವಿನ ಜೀವನದ 25% ಹಾಲಿನ ಇಳುವರಿ ಕಡಿಮೆ ಆಗಿ ಹೋಗುತ್ತದೆ. ಹಾಗೆ ಗಂಟಲು ಬೇನೆ ಆದಲ್ಲಿ ಜಾನುವಾರುಗಳು ಮೇವು ತಿನ್ನದೆ ತೀವ್ರ ಜ್ವರದಿಂದ ಬಳಲುತ್ತಿರುತ್ತವೆ, ಜೊತೆಗೆ ಗಂಟಲು ಕೆಳಗೆ ಊತ ಉಸಿರಾಟದ ತೊಂದರೆಯಾಗಿ ಸಾಯುತ್ತವೆ. ಅದೇ ತರನಾಗಿ ಚಪ್ಪೆ ರೋಗದಲ್ಲಿ ಜಾನುವಾರು ತೀವ್ರ ರೋಗ, ಕಾಲಿನಲ್ಲಿ ಊತ ಹಾಗೂ ಕಾಲು ತುತ್ತಿರುತ್ತವೆ. ಕಾಲಿನ ಮಾಂಸಖಂಡದಲ್ಲಿ ಗಾಳಿ ಮತ್ತು ನೊರೆ ಮಿಶ್ರಿತ ದ್ರವ ತುಂಬಿ ಮುಟ್ಟಿದರೆ ಪರಪರ ಶಬ್ದ ಬರುತ್ತದೆ. ಇದರಿಂದ ನಾವು ಚಪ್ಪೆ ರೋಗವನ್ನು ಕಂಡುಕೊಳ್ಬಹುದು. ಈ ತೀವ್ರತೆ ಹೆಚ್ಚಾಗಿ ಸಾವನ್ನಪ್ಪುತ್ತವೆ. ಹಾಗೆ ಇನ್ನೊಂದು ರೋಗ ನೆರಡಿ ರೋಗ ಅಂತವೆ, ಅದನ್ನು ಅಂತ್ರಾಕ್ಸ್ ಅಂತ ಕರಿಬಹುದು. ಈ ಒಂದು ರೋಗದಲ್ಲಿ ಜಾನುವಾರು ಹಠಾತ್ ಸಾವು ನಿಂದಿಸುತ್ತವೆ. ಉಸಿರಾಟದ ತೊಂದರೆ ಮತ್ತು ಬಾಯಿ ಮೂಗಿನಿಂದ ಕಣ್ಣು ಮೃದುದ್ವಾರ ಹಾಗೂ ಜನನೇಂದ್ರಿಯಗಳಿಂದ ರಕ್ತಸ್ರಾವವಾಗಿ ಸಾಯುತ್ತವೆ. ಈ ರೋಗದಲ್ಲಿ ರಕ್ತ ಹತ್ತು ಗಟ್ಟಿರದಿರುವುದಿಲ್ಲ ಮತ್ತು ಅತಿ ಮುಖ್ಯವಾಗಿ ಈ ರೋಗ ಮನುಷ್ಯರಿಗೆ ಹರಡುತ್ತದೆ. ಇಂಥ ಭಯಾನಕ ರೋಗಗಳಿಗೆ ಜಾನುವಾರುಗಳನ್ನು ರಕ್ಷಿಸಬೇಕು ಅಂದ್ರೆ ಲಸಿಕೆ ಒಂದೇ ಮದ್ದು. ಆದ್ರಿಂದ ನಾವು ಮುಂಜಾಗ್ರತೆ ಕ್ರಮವಾಗಿ ಎಲ್ಲ ಜಾನುವಾರುಗಳಿಗೆ ಲಸಿಕೆ ಹಾಕಿಸಬೇಕಾಗುತ್ತದೆ. ಇದು ನಮ್ಮೆಲ್ಲರ ಕರ್ತವ್ಯ. ಕಾಲುಬಾಯಿ ಬೇನೆ ವರ್ಷಕ್ಕೆ 2 ಬಾರಿ ಅಂದ್ರೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಮತ್ತು ಜೂನ್ ಜುಲೈ ತಿಂಗಳಲ್ಲಿ ಲಸಿಕೆ ಹಾಕಬೇಕಾಗುತ್ತದೆ. ಅದೇ ತರನಾಗಿ ಗಂಟಲು ಬೇನೆ ಮುಂಗಾರಿನ ಮುಂಚೆ ಅಂದ್ರೆ ಮಳೆಗಾಲಕ್ಕಿಂತ ಮುಂಚೆ ಯಥವಾಗಿ ಗಂಟಲು ಬೇನೆಗೆ ಲಸಿಕೆ ಹಾಕಿಸಬೇಕಾಗುತ್ತದೆ. ಚಪ್ಪೆ ಬೇನೆ ಮುಂಗಾರಿನ ಮುಂಚೆ, ಇದು ಗಂಟಲು ಬೇನೆ ತರನೇ ಮಳೆಗಾಲದ ಮುಂಚೆ, ಯಾಕಂದ್ರೆ ಸಾಮಾನ್ಯವಾಗಿ ಈ ರೋಗಗಳು ಮಳೆಗಾಲದಲ್ಲಿ ಹೆಚ್ಚಾಗಿರುತ್ತವೆ. ಅದೇ ರೀತಿಯಾಗಿ ನೆರಡಿ ರೋಗ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ, ಈ ರೋಗ ಕಂಡು ಬಂದ ಪ್ರದೇಶದಲ್ಲಿ ಮಾತ್ರ ಲಸಿಕೆ ಹಾಕಲಾಗುತ್ತದೆ. ಈ ಲಸಿಕೆಗಳು ಕೆಲವೊಂದು ಹಾಕುವಾಗ ರೈತರು ಕೆಲವೊಂದು ಅಂಶಗಳನ್ನು ತಮ್ಮ ಗಮನದಲ್ಲಿ ಇಟ್ಕೋಬೇಕಾಗುತ್ತದೆ. ಇಂತಹ ಲಸಿಕೆಗಳು ಹಾಕುವುದನ್ನು ನೀವು ಕಡ್ಡಾಯವಾಗಿ ಅದನ್ನು ಜಾರಿಗೆ ತರ್ಕೋಬೇಕು. ತಮ್ಮ ದನಗಳಿಗೆ ಯಾವಾಗಲೂ ಕಾಲಕಾಲಕ್ಕೆ ಲಸಿಕೆಗಳನ್ನು ಹಾಕಿಸುವುದು ಹಾಗೂ ಲಸಿಕೆಗಳನ್ನು ತಂಪಾದ ಸಮಯದಲ್ಲಿ ಹಾಕುವುದು ಒಳಿತು. ಹಾಗೆ ಏಕಕಾಲಕ್ಕೆ ಎಲ್ಲಾ ಊರಿನ ಜಾನುವಾರುಗಳಿಗೆ ಲಸಿಕೆ ಹಾಕಿಸುವುದು ರೂಢಿಸಿಕೊಳ್ಳಬೇಕು ಹಾಗೂ ರೋಗ ಲಕ್ಷಣಗಳು ಕಂಡಲ್ಲಿ ತುರ್ತಾಗಿ ಪಶುವೈದ್ಯರನ್ನು ಕಂಡು ಅವರ ಸಲಹೆಗಳನ್ನು ಪಡೆಯುವುದು ಹಾಗೂ ರೈತರೆಲ್ಲರೂ ಮುಂಜಾಗ್ರತೆ ಕ್ರಮ ಲಸಿಕೆಗಳನ್ನು ಜವಾಬ್ದಾರಿತೆಯಿಂದ ಜಾನುವಾರುಗಳ ಆರೋಗ್ಯದ ಬಗ್ಗೆ ತೀವ್ರ ನಿಗಾವಹಿಸಿದಲ್ಲಿ ರೋಗಗಳನ್ನು ನಿಯಂತ್ರಿಸುವುದಲ್ಲದೆ ರೋಗದಿಂದ ಆಗುವಂತ ಹಾನಿಯನ್ನು ತಪ್ಪಿಸಬಹುದು. ಇವೆಲ್ಲ ಲಸಿಕೆಗಳ ಕಾರಣ ಮತ್ತು ಅವುಗಳನ್ನು ಹೇಗೆ ಹಾಕಬೇಕು, ಯಾವ ಸಮಯದಲ್ಲಿ ಹಾಕುವುದನ್ನು ಕುರಿತು ಈ ರೈತರು ತಿಳಿದುಕೊಂಡಲ್ಲಿ ಈ ಒಂದು ಜಾನುವಾರುಗಳ ರೋಗಗಳಿಂದ ಹಾನಿಯಾಗುವುದನ್ನು ತಡೆಗಟ್ಟಬಹುದು. ಧನ್ಯವಾದಗಳು.
0: ತಮ್ಮ ಸಮಸ್ಯೆ ಪರಿಹಾರಕ್ಕಾಗಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ತಾವು ಪಶುವೈದ್ಯರನ್ನ ಸಂಪರ್ಕ ಮಾಡುವುದಕ್ಕೆ ದೂರವಾಣಿ ಸಂಖ್ಯೆ ಹಿಂಗದ 2255442. ಬೀದರ್ನ ಎಸ್ಟಿಡಿ ಕೋಡ್ 0848. ಇದು ಈ ವಾರದ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಗ. ಮತ್ತ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು.

0: ಶೀರ್ಷಿಕೆ ಗೀತೆ ಹಾಡಿದವರು ಶೇಷಗಿರಿ ದಾಸ್. ತಬಲಾ ಸಾಥ್ ನೀಡಿದವರು ಸಾತಲಿಂಗಪ್ಪ ದೇಸಾಯಿ ಕಲ್ಲು. ಸಂಕಲನ ಶೋಭಾ ಎನ್ನುವ ಶೀರ್ಷಿಕೆ ಗೀತೆ ರಚಿಸಿ ಭಾಗವಹಿಸಿ ರಾಜೇಂದ್ರ ಆರ್ ಕುಲಕರ್ಣಿ ಅವರೊಂದಿಗೆ ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳೆ.
1: ಇದುವರೆಗೆ ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತ ಕರಿಯತ್ತ ಕಾಳಿಂಗ
0: ಬಿಳಿಯತ್ತ ಮಾನಿಂಗ
1: ಕಾರ್ಯಕ್ರಮ ಕೇಳಿದಿರಿ.
0: ಮತ್ತೆ ಮುಂದಿನ ವಾರ ಇದೇ ಸಮಯಕ್ಕೆ ಬರುತ್ತಾರೆ
1: ಕರಿಯತ್ತ ಕಾಳಿಂಗ
0: ಬಿಳಿಯತ್ತ ಮಾನಿಂಗ.

0: ಈಗ ಕೇಳಿ ಮಣ್ಣು ಪರೀಕ್ಷೆ ಹಾಗೂ ಬೇವು ಲೇಪಿತ ಯೂರಿಯಾ ಕುರಿತು ಸಂಭಾಷಣೆ.
1: ಬಸಪ್ಪ ಬಸಪ್ಪ
2: ಶರಣಪ್ಪ,
1: ಯಾಕಪ್ಪ ಬಸಪ್ಪ ಏನೋ ಒಂದು ಚಿಂತಿ ಹಸೋಣ ಕುತ್ತಂಗ ಕಾಣಿಸ್ತದ, ಏನು ಕಳಿನೇ ಇಲ್ಲಲ್ಲಪ್ಪ.
2: ಏನ್ ಹೇಳ ನಮ್ ರೈತಾಪಿ ಜನರದ ಕತ್ತಿ ಏನ್ ಹೇಳಿ ನಾ ನಿನಗ.
1: ಏನಾಯ್ತಪ್ಪ ಮತ್ತೆ
2: ಏನ್ ಮಾಡಿದ್ರು ಒಂದು ಆಗಬಹುದು
1: ಹಿಂಗತಿಯ? ಏನಾಯ್ತು ಮತ್ತೆ, ಏನು ಉತ್ಪನ್ನ ಈ ಸಲನು ಕಡಿಮೆ ಬಂತ?
2: ಅಲ್ಲ ಮತ್ತೆ ನಿಂಗೆ ಗುರ್ತಾರಪ್ಪ, ಹೋದ ಸಲ ಎಷ್ಟು ಗೊಬ್ಬರ ಹಾಕ್ದೆ, ಯೂರಿಯಾ ಗೊಬ್ಬರ ಅಂತೂ ಸಾಕಷ್ಟು ಹಾಕ್ದೆ ಪೀಕಿ. ಹೌದಿಲ್ಲ, ಏನಾಯ್ತೇಳು, ನಿಂದ ಏಟ್ ಚಲೋ ಬಂತು, ಅದು ಬರ್ಲೇ ಇಲ್ಲ.
1: ಬರೋಬ್ಬರಿ ಬಸಪ್ಪ, ಈಗ ನೀ ಹೇಳ, ಅಲ್ಲಿ ಒಂದು ದೊಡ್ಡ ವಿಚಾರದೇನಪ್ಪ ನೀನ್
2: ಹೇಳಿ? ಕಡಿಮೆ ಮಾಡ್ತೀನಿ,
1: ನೀ ಮೆಹನತ್ ಎಲ್ಲ ಮಾಡ್ತಿ, ಎಲ್ಲಾ ದುಡಿತಿ, ಮುಂಜಾನಿಂದ ರಾತ್ರಿ ಬೆಳಗನೆಲ್ಲ ದುಡಿತಿ, ಎಲ್ಲಾ ಮಾಡ್ತೇಪ್ಪ. ಆದ್ರೆ ಈ ಏನು ಯೂರಿಯಾ ಒಂದು ಹಾಕಕತ್ತಿಯಲ್ಲ ನೀನು, ಇದು ಒಂದು ಸ್ವಲ್ಪ ವಿಚಾರ ಮಾಡಬೇಕಾದಂತ ವಿಷಯ.
2: ಅಲ್ಲಪ್ಪ ಮತ್ತೆ ಯೂರಿಯಾ ಹಾಕಿದ್ರೆ ಇಳುವರಿ ಬರೋವಲ್ದು, ಏನ್ ಯೂರಿಯಾ ಬಿಟ್ಟರೆ ಬರ್ತದ ಅಂತೀನಿ?
1: ಈಗ ನೋಡಪ್ಪ, ತಜ್ಞರು ಹೇಳ್ತಾರ ಮತ್ತ ಬಹಳಷ್ಟು ಅನುಭವಸ್ಥರು ಹೇಳ್ತಾರೆ ಏನಪ್ಪ ಅಂತಂದ್ರ, ಬರೇ ಯೂರಿಯಾ ಹಾಕಬಾರದು ಅಂತ ಹೇಳಿ. ನೀವ್ ನೋಡಿದ್ರ ಬರೇ ಯೂರಿಯಾ ಹಾಕ್ತಿ, ಯೂರಿಯಾದಿಂದ ಏನಾಗ್ತದ ಅಂತಂದ್ರ ಬರೇ
2: ಚಲೋ ಹಸಿರು ಕಾಣ
1: ಹಸಿರು ಕಾಣಿಸ್ತದ, ಹೊಲ ಹೊಲ ಎಲ್ಲ ಹಸಿರು
2: ಕಾಣಿಸ್ತದೆ,
1: ಎತ್ತರ ಬೆಳೀತದ ಗದಿ, ಆದ್ರ ಕಾಯಾಗಂಗಿಲ್ಲ, ಹಣ್ಣಾಗಂಗಿಲ್ಲ, ಅಂತ
2: ಪರಿಸ್ಥಿತಿ.
1: ಹಂಗ ಯೂರಿಯಾದ ಉಪಯೋಗ ಎಲ್ಲಿಗೆ ಬರ್ತದಪ್ಪ ಅಂತಂದ್ರೆ, ಅದು ಬೆಳವಣಿಗೆ ಅಷ್ಟೇ ಚಲೋ ಮಾಡ್ತದ, ಕಣ್ಣಿಗೆ ಹಸಿರು ಕಾಣಂಗ್ ಮಾಡ್ತದ. ಆದ್ರ ಹೂ ಆಗ್ಬೇಕಾಯ್ತಪ್ಪ ಅಂತಂದ್ರ, ಕಾಯಾಗಬೇಕು ಅಥವಾ ಕಾಳು ಕಟ್ಟಬೇಕು ಅಂತಂದ್ರ, ಬ್ಯಾರೆ ಬ್ಯಾರೆ ಪೌಷ್ಟಿಕಾಂಶಗಳು ಬೇಕಾಗ್ತಾವೇನಪ್ಪ. ಅದನ್ನ ನೀ ಎಲ್ಲಿ ಹಾಕಿದ್ಯ ಹೇಳಪ್ಪ, ಬ್ಯಾರೆ ಅಂದ್ರೆ ಹಾಕಿದ್ಯಾ?
2: ಹೊಸ ಕತ್ತಿ ತೆಗಿತ
1: ನೀ ಏನಾದ್ರು ಪೊಟ್ಯಾಶ್ ಹಾಕಿದ್ಯಾ ಹೊಲಕ್ಕ, ಇಲ್ಲ ಏನು ಗಂಧಕ ಹಾಕಿದ್ಯಾ?
2: ಇಲ್ಲಪ್ಪ, ಇದೇ ಯೂರಿಯಾನೇ ಹಾಕೊಂಡು ನೋಡು.
1: ಹಿಂಗಾಗ್ಯದಲ್ಲ ಇಲ್ಲಿ ಬಸಪ್ಪನು, ಈಗ ಎಲ್ಲ ಆಗಿದ್ದು ಮರ್ತು ಬಿಡೇನಪ್ಪ.
2: ಈ ಹೇಳ ನೀ ಹೆಂಗ್ ಮಾಡಂತಿ, ಹಂಗೆ ಮಾಡ್ತೀನಿ, ಹೊಸದ ಶುರು ಮಾಡ್ತೀನಿ.
1: ಈಗ ನೋಡಪ್ಪ, ಸರ್ಕಾರ ಅಂತೂ ಈಗ ಒಂದು ಹೊಸ ಯೋಜನೆ ತಂದದಪ್ಪ.
2: ಏನಂತ?
1: ಏನಂತಂದ್ರ, ಈ ಮಣ್ಣು ಪರೀಕ್ಷೆ ಅನ್ನುವಂತದ್ದು ಬಹಳ ಮುಖ್ಯ ನಮ್ಮ ರೈತರಿಗೆ.
2: ಮಣ್ಣು ನೀ ಏನೋ ಮಾಡಿಸಿದ್ದಲ್ಲ, ಏನ್ರ ನಿಂಗೆ ಏನೋ ಉಪಯೋಗ ಆಗದಂತೆ.
1: ಮತ್ತೆ ಅದಕ್ಕೆ ಹೇಳಾಕತ್ತೀನಪ್ಪ ಬಸಪ್ಪ, ಈಗ ಏನು ನಾವು ಮಣ್ಣು ಪರೀಕ್ಷೆ ಮಾಡಿಸಿದಾಗ ಅಂತದ ಒಂದು ಇನ್ನೊಂದು ವಿಶೇಷ ಇರ್ಲಿಲ್ಲ ಏನಪ್ಪ. ಮಣ್ಣು ಪರೀಕ್ಷೆ ಮಾಡಿಸ್ತಿದ್ದೀನಿ ನಾನು, ಮೂರ್ನಾಲ್ಕು ವರ್ಷಕ್ಕೆ ಒಂದ ಮಾಡಿಸ್ತೀನಿ ಅಂತ ನಾನು ಮಣ್ಣು ಪರೀಕ್ಷೆ. ಆದ್ರೆ ಈಗೇನು ಕೇಂದ್ರ ಸರ್ಕಾರ ಏನ್ ಮಾಡಿದಪ್ಪ ಅಂತಂದ್ರೆ, ಮೊನ್ನೆ ಎಲ್ಲರೂ ಹೇಳ್ತಾ ಇದ್ರು, ಈ ಮಣ್ಣು ಪರೀಕ್ಷೆ ಮಾಡಿ ಒಂದು ಕಾರ್ಡ್ ಕೊಡ್ತಾರೇನಪ್ಪ ರೈತರಿಗೆ.
2: ಮಣ್ಣು ಪರಿ ಕಾರ್ಡ್,
1: ಮಣ್ಣು ಆರೋಗ್ಯದ ಕಾರ್ಡ್ ಅಂತ ಹೇಳಿ ಕರೀತಾರ, ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಹೇಳಿ ಇಂಗ್ಲಿಷ್ ನಾಗ ಆತಾರ ಅದನ್ನ.
2: ಅದ್ರಲ್ಲಿದೇನತ್ತಪ್ಪ, ಅದ್ರಾಗ ಏನಿರ್ತದ,
1: ಅದ್ರೊಳಗೆ ಏನಿರ್ತದ ಹೇಳ್ತೀನಿ ಕೇಳು. ಮಣ್ಣು ಕ್ಷೇ ನಿಂದ ಅದು ಮೊಬೈಲ್ ಬಂದ್ ಮಾಡಪ್ಪ ಒಂದ್ ಸ್ವಲ್ಪ.
2: ಇದು ಒಂದು ನೆನ್ಪು, ಮೊಬೈಲ್ ಬಂದ್ ಮಾಡದಂತೆ ಮಾತಾಡ ಮುಂದ್ರೂ ಚಾಲು ಇರ್ತದ.
1: ಇಲ್ಲಪ್ಪ, ಈಗ ಮಾಹಿತಿನೂ ಬರ್ತಿರ್ತದ ಮೊಬೈಲ್ ಮೂಲಕ.
2: ಹೌದೌದು,
1: ಹೌದಿಲ್ಲ, ಅದನ್ನು ಉಪಯೋಗ ಮಾಡ್ಕೊಳ್ಬೇಕು. ತಜ್ಞರು ಹೇಳ್ತಿರ್ತಾರ, ಎಸ್ ಎಂ ಎಸ್ ಗಳು ಬರ್ತಿರ್ತಾವ, ಅವನು ಎಲ್ಲ ಉಪಯೋಗ ಮಾಡ್ಕೊಳ್ಬೇಕು, ಅದು ಖರೆ. ಈಗೇನದ ನಾ ಹೇಳಿದ್ನಲ್ಲ ನಿನ್ನ, ಮಣ್ಣು ಪರೀಕ್ಷೆ ಮಾಡಿ ಒಂದು ಆರೋಗ್ಯದ ಕಾರ್ಡ್ ಕೊಡ್ತಾರ ಮಣ್ಣಿನ ಆರೋಗ್ಯದ ಬಗ್ಗೆ ಅಂತ ಹೇಳಿ.
2: ಹೌದು,
1: ಅದು ಹೆಂಗಿರ್ತದಪ್ಪ ಅಂತಂದ್ರ, ಅಲ್ಲಿ ಎಲ್ಲಾ ತಜ್ಞರು ನಿಮ್ಮ ಒಂದು ಮಣ್ಣು ಪರೀಕ್ಷೆ ಆದ ನಂತರ ಹೊಲಗ ಯಾವ ಪೋಷಕಾಂಶಗಳು ಅದಾವ, ಯಾವ ಪೋಷಕಾಂಶಗಳು ಇಲ್ಲ, ಯಾವ್ದನ್ನ ಪೂರೈಕೆ ಮಾಡಬೇಕು, ಇದೆಲ್ಲ ಇರ್ತೈತೇನಪ್ಪ ಆ ಕಾರ್ಡ್ನೊಳಗ ಬರೆದಿರ್ತಾರ. ಆ ಕಾರ್ಡ್ನೊಳಗ ನಾವು ಸಾರಜನಕ ಇಷ್ಟು ಪರ್ಸೆಂಟೇಜ್ ಕೊಡಬೇಕು, ಪೊಟ್ಯಾಶ್ ಇಷ್ಟು ಪರ್ಸೆಂಟೇಜ್ ಕೊಡಬೇಕು, ರಂಜಕ ಇಷ್ಟು ಕೊಡಬೇಕು, ಆಮೇಲೆ ಗಂಧಕ ಇಷ್ಟು ಕೊಡಬೇಕು ಅಂತ ಹೇಳಿ ಬರೆದಿರ್ತಾರಪ್ಪ. ಅದ್ರ ಮೂಲಕವಾಗಿ ನಾವು ಅದೇ ಲೆಕ್ಕ ಹಾಕೊಂಡು ಅವ್ರನ್ನೇ ಕೇಳೋದು. ಈಗ ನಮಗಂತೂ ಲೆಕ್ಕ ಬರೋದಿಲ್ಲ. ನೀವು ಶೇಕಡಾ ಹೇಳಿದ್ರಿ ಅಂತ ನಮಗೆ ಹೆಂಗ್ ತಿಳಿಬೇಕು?
2: ಚೀಲ ಲೆಕ್ಕ ಹೇಳಿದ್ರೆ ನಡೀತದೆ,
1: ಲೆಕ್ಕ ಹೇಳಿದ್ರೆ ನಡೀತದ, ಅಥವಾ ಮತ್ತೆ ಇದು ಮತ್ತೆ ಬೇರೆ ಒಂದು
2: ಪದ್ಧತಿ
1: ಒಂದು ಇಂತದ್ ಮಾಡ್ರಿಪ್ಪ ಅಂತ ಹೇಳಿ ಮೊದ್ಲು ಹೇಳ್ತಿದ್ರು. ಒಂದ್ ಕಡ್ಡಿ ಡಿಬ್ಬಿ ಒಳಗ ಔಷಧ ಹಾಕಿ ಅಷ್ಟು ಒಂದು ಬೂಚ್ ಹಾಕ್ರಿ ಹಿಂಗೆಲ್ಲ ಹೇಳ್ತಿದ್ರಲ್ಲ. ಹಂಗ ಈಗಂತೂ ನಮ್ಮ ರೈತರು ಒಂದ್ ಸ್ವಲ್ಪ ಬಹಳಷ್ಟು ಸುಧಾರಣೆ ಆಗ್ಯಾರೇನಪ್ಪ, ಇಲ್ಲಂತಲ್ಲ ಕೆಲವೊಂದು ಗೊತ್ತಾಗೋದಿಲ್ಲ. ಅದಕ್ಕ ಅವರಿಗೆ ಕೇಳ್ಕೊಳ್ಳೋದು, ನೋಡ್ರಿ ಸಾಹೇಬ್ರ ನಮಗ್ ತಿಳಿಯಂಗ್ ಹೇಳ್ರಿ ಅಂತ ಹೇಳಿ ಹೇಳ್ತಾರ ಅವರು. ಅದಕ್ಕ ಆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನೀ ಏನಾದ್ರೂ ಪೋಷಕಗಳನ್ನ ಕೊಟ್ಟಿ ಅಂತಂದ್ರ ಮತ್ತ ಬೆಳಿ ಅಗದಿ ಚಲೋ ಬರ್ತದ, ಅದ್ರೊಳಗೆ ಏನ್ ಪ್ರಶ್ನೆನೇ ಇಲ್ಲ.
2: ನೋಡು ಅಂದ್ರ ನಾನು ಒಂದ್ ಕೆಲಸ ಮಾಡ್ತೇನೆ, ಆ ಮಣ್ಣು ಪರೀಕ್ಷೆ ಹೆಂಗ್ ಮಾಡ್ಬೇಕು ಅಂತ ನಿರ್ಗರ ಕರ್ಕೊಂಡ್ ಬಂದೆ ಅಂದ್ರ, ಅವರು ನಮ್ಮ ಹೊಲದಾಗ ಮಾಡಿ ತಗೊಂಡು ಹೋಗ್ಲಾಕ್, ಹೋಗಿ ಅದು ಏನಂದ್ರೆ ಕಾರ್ಡ್ ಗೀರ್ಡ್ ಅಂದ್ರು
1: ಅದು
2: ಒಯ್ದು ಎಲ್ಲ ಪರೀಕ್ಷೆ ಮಾಡಿ ಕಾರ್ಡ್ ತಂದು ಕೊಟ್ರು ಅಂದ್ರೆ ಆಮೇಲೆ ನಾ ಯಾವ ಬೆಳಿ ಬೆಳಿತೀನಿ ಅಂತ ಹೇಳ್ತೇನೆ.
1: ಬರೋಬರಿ
2: ಮತ್ತೆ ಅದಕ್ಕೆ ಅವ್ರು ಯಾವ್ದು ಹಾಕಂತಾರ ಹೆಂಗ್ ಹಾಕಂತಾರ ಹಂಗೆ ಹಾಕಿದ್ರೆ
1: ಹಂಗೆ ಮಾಡೋದು ಚಲೋ ನೋಡಪ್ಪ. ಯಾಕಪ್ಪ ಅಂತಂದ್ರೆ ಇಲ್ಲಿ ಇನ್ನೊಂದ್ ಏನಂತಂದ್ರೆ ಮಣ್ಣು ಪರೀಕ್ಷೆ ಆದ್ಮೇಲೆ ಎಷ್ಟು ಪೋಷಕ ಅದ ಅನ್ನೋದು ಗೊತ್ತಾಗ್ತದ ನಮಗ. ಆಮೇಲೆ ನಿಮ್ದು ಒಂದು ವಿಚಾರ ಬೇರೆ ಇರ್ತೈತಿನಪ್ಪ, ನೀವೊಂದು ಜೋಳ ಬೆಳಿಬೇಕತ್ತೈತಿ,
2: ಹೌದು,
1: ಇಲ್ಲ ಕಡ್ಲಿ ಬೆಳಿಬೇಕತ್ತೈತಿ, ಇಲ್ಲ ತೊಗರಿ ಬೆಳಿಬೇಕತ್ತೈತಿ, ಹಿಂಗ ನೀ ಯಾವ್ದು ಬೆಳೆ ಅಂತೀಯಲ್ಲ ಆ ಬೆಳೆ ಆಧಾರದ ಮೇಲೆ ಸಹಿತ ಈ ಪೋಷಕಾಂಶಗಳನ್ನು ಎಷ್ಟು ಕೊಡಬೇಕು, ಹೆಕ್ಟೇರ್ ವಾರ ಆಗಲಿ ಎಕರೆ ವಾರ ಆಗಲಿ ಎಷ್ಟು ಕೊಡಬೇಕು ಅನ್ನೋದನ್ನ ಸಹಿತ ಲೆಕ್ಕ ಮಾಡಿ ಹೇಳ್ತಪ್ಪ. ಅದಕ್ಕೆ ನೀ ಇದ್ರ ಕಡೆ ಒಂದ್ ಸ್ವಲ್ಪ ಲಕ್ಷ ಕೊಟ್ಟು ಈ ನೋಡ, ಯೂರಿಯಾ ಒಂದೇ ಇಲ್ಲ ನಮ್ ಕಡೆ, ಡಿ ಎ ಪಿ ಅದ, ಆಮೇಲೆ ಮ್ಯೂರಿಯೇಟ್ ಆಫ್ ಪೊಟ್ಯಾಶ್ ಅಂತದ, ಆಮೇಲೆ ಕ್ಯಾಲ್ಸಿಯಂ ಅಮೋನಿಯಂ ನೈಟ್ರೇಟ್ ಅದ, ಹಿಂಗ್ ಸಾಕಷ್ಟು ರಸಗೊಬ್ಬರಗಳು ಇವತ್ತು ಲಭ್ಯ ಅದಾವ. ಅದ್ರ ಜೊತೆಗೆ ಸಾವಯವ ಗೊಬ್ಬರಗಳು ಕೂಡ ಅದಾವ. ಮತ್ತ ನಿನ್ನ ಹೊಲಕ್ಕೆ ಯಾವ್ದು ಬೇಕು, ಯಾವ್ದು ಎಷ್ಟು ಪ್ರಮಾಣದೊಳಗೆ ಬೇಕು ಅನ್ನೋದನ್ನ ಒಂದು ಸಿದ್ಧ ಮಾಡಿ ನಿನಗೆ ಹೇಳಿದ್ರಪ್ಪ ಅಂತಂದ್ರ ನೀ ಅದ್ರ ಪ್ರಕಾರ ಮಾಡ್ತೀನಿ, ಮತ್ತೆ ಅದ್ರ ಪ್ರಕಾರ ಬೇಕಾದಂಗೆ ಫಸ್ಟ್ ಕ್ಲಾಸ್ ಬೆಳೆ ಬರ್ತದ, ಮತ್ತೆ ಹಿಂಗ ಒಂದು ಚಿಂತೆ ಮಾಡೋದು ತಪ್ಪಿ
2: ಬಿಡ್ತೈತಿನಪ್ಪ.
1: ಯಾಕಪ್ಪ ಅಂತಂದ್ರ ಈಗ ಬೆಳೆ ಬೆಳೆಯೋದ್ರಿಂದ ಎಲ್ಲಾ ಪೋಷಕಾಂಶಗಳು ಬೆಳೆ ಒಳಗೆ ಹೋಗಿ ಬಿಡ್ತಾವ. ನೀ ಬರೇ ಯೂರಿಯಾ ಕೊಟ್ಟೆಪ್ಪ ಅಂತಂದ್ರೆ ಏನಾಗ್ತದ, ಬರೀ ಸಾರ್ವಜನಕ ಒಂದೇ ಕೊಡ್ತೀವಿ, ಬೇರೆ ಏನು ಕೊಡಕ್ಕೆ ಆಗಂಗಿಲ್ಲ, ಬರೇ ಸಾರ್ವಜನ ಒಂದೇ ಇರ್ತೈತಿ, ಅದನ್ನ ಬಿಟ್ಟರೆ ಬೇರೆ ಏನಿರಂಗಿಲ್ಲ
2: ಅಂತಂದ್ರೆ ಹೇಳಿದಂಗ ಈಗ ಬರೀ ಹೋಳಿಗೆಯಿಂದ ಊಟ ಮಾಡೋದು ಹೆಂಗಾಗ್ತದೆ.
1: ಹಾ ನೋಡೋದು ದಿವಸ ಬರೇ ಹೋಳಿಗೆ ಒಂದೇ ಊಟ ಮಾಡೋದು ಅಂತೇಳಿ, ಉಳಿದಿದ್ದ ಪೋಷಕಾಂಶ ಬೇಕಲ್ಲ,
2: ಬೇರೆವೆಲ್ಲ ಬೇಕು
1: ಹೇಳ್ತಾರೆ ನಮ್ಮ ಹಿರಿಯರು. ಷಡ್ರ ಸೋಪೇತವಾದ ಭೋಜನ ಶರೀರವನ್ನ ಸೇರಬೇಕು ಅಂತ ಹೇಳಿ, ಆರು ರಸಗಳು, ಕಹಿ ಇರಬೇಕು, ಒಗರ್ ಇರಬೇಕು, ಹುಳಿ ಇರಬೇಕು, ಸಿಹಿ ಇರಬೇಕು, ಖಾರ ಇರಬೇಕು, ಹಿಂಗ
2: ಭಾಷೆ ಮಾಡೋದು ಕಲ್ತಿ ನೋಡಿ
1: ಅಲ್ಪ. ಮತ್ತೆ ಏನೋ ಒಂದು ಹಿಂಗ ನಾವು ತಿಳ್ಕೊಂಡು ಮಾಡಿದೀವಪ್ಪ ಅಂತಂದ್ರೆ ಇವತ್ತಿನ ದಿವಸ ಟೆಕ್ನಾಲಜಿ ಎಲ್ಲ ಕಡೆ ಸಿಗ್ತಾ ಇದೆ, ತಾಂತ್ರಿಕತೆ ಎಲ್ಲ ಕಡೆ ಸಿಗ್ತಾ ಇದೆ, ಅದನ್ನ ನಾವು ಉಪಯೋಗ ಮಾಡ್ಕೋಬೇಕು. ಮತ್ತೆ ನಮ್ ಹಿಂದೆ ಸರ್ಕಾರ ಐತೆ ಹೇಳಿ ಮತ್ತ ನಮ್ದೆಲ್ಲ ನಡೆದಲ್ಲಪ್ಪ, ಮತ್ತೆ ಮಾಡ್ಬೇಕಲ್ಲ
2: ನೋಡಪ್ಪ.
1: ಹೌದಿಲ್ಲ,
2: ಈಗ ಹೆಚ್ಚಿ ತಲೆ ಕೆಡಿಸ್ಕೊ, ಹೆಂಗ ನೀ ಕೆಡಿಸ್ಕೊಂಡಿ
1: ನೋಡಿ, ಇದೊಂದು ಮಾತು ಹೇಳಿದೆ ನೋಡಿ.
2: ಅದಕ್ಕೆ ನೀ ಹೆಂಗಂತಿ ಹಂಗಂಗ ಈ ಒಂದು ಮಾಡ್ತೀನಿ,
1: ಆಯ್ತಾಯ್ತು,
2: ಅದು ಚಲೋ ಬಂತು ನೀ ಎಲ್ಲ ಹೇಳಿದ್ ಕೇಳ್ತೀನಿ, ಚಲೋ ಬರ್ಲಿಲ್ಲ ಅಂದ್ರೆ ನಾ ಏನ್ ಮತ್ತೆ ಹೆಂಗ್ ಮಾಡ್ದೆ. ಹಂಗ
1: ಏನಿ ಹಂಗೆಲ್ಲ ತಿಳ್ಕೊಳಕ್ಕೆ ಹೋಗ್ಬೇಡಿ, ಯಾಕೆ ಚಲೋ ಆಗೋದಿಲ್ಲ, ಅದು ಎಲ್ಲ ಬರೋಬರಿ ಮಾಡಿದ್ರೆ ಎಲ್ಲ ಬರೋಬಾಗ್ತದ. ಮತ್ತೆ ಇನ್ನೊಂದು ವಿಚಾರ ಇತ್ತು ಬಸಪ್ಪ ನಿನಗೆ ಹೇಳಬೇಕು ಅಂತಂದ್ರೆ,
2: ಹೇಳಪ್ಪ.
1: ಸರ್ಕಾರ ಏನ್ ಮಾಡ್ಯದಪ್ಪ ಅಂತಂದ್ರೆ ಇನ್ನೊಂದು ವಿಷಯದ ಮೇಲೆ ಬಹಳ ಒತ್ತು ಕೊಟ್ಟದ.
2: ಏನಪ್ಪ,
1: ಈಗ ನೀವು ಯೂರಿಯಾ ಅಂತ ಉಪಯೋಗ ಮಾಡ್ತಿಪ್ಪ, ಯೂರಿಯಾ ಉಪಯೋಗ ಮಾಡ್ಬೇಕು, ಆದ್ರೆ ಎಷ್ಟು ಉಪಯೋಗ ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಈಗ ನೀ ಚೀಲ ತಂದು ಸುರುತಿ ಗೊಬ್ಬರ ಹಾಕ್ತಿ ಎಲ್ಲ ಹೊಲಕ್ಕೆ ಎಲ್ಲ ಆಯ್ತು, ಆದ್ರೆ ಯೂರಿಯಾ ಏನಿರ್ತೈತಿಲ್ಲ, ಸಾಮಾನ್ಯವಾದಂತಹ ಯೂರಿಯಾ, ಅದು ಜಲ್ದಿ ಹಾಳಾಗಿ ಹೋಗ್ಬಿಡ್ತೈತಿನಪ್ಪ, ಬೆಳೆಗಳಿಗೆ ಸಿಗೋದ್ರೊಳಗೆ ಅರ್ಧಕ್ಕರ್ಧ ನಷ್ಟ
2: ಆಗಿಬಿಡ್ತೈತಿ,
1: ಗಾಳಿಯಾಗ ಹೋಗ್ತದ, ಆಮೇಲೆ ನೆಲದೊಳಗೆ ಹೋಗ, ಬೆಳಿಗ್ಗೆ ಸಿಗಂಗಿಲ್ಲ, ಕೆಲವೊಮ್ಮೆ
2: ಹಾಕಿದಷ್ಟು ಬೆಳಿಗ್ಗೆ ಸಿಗೋದು,
1: ಹಾಕಿದ ಒಟ್ಟು ಬೆಳಿಗ್ಗೆ ಸಿಗಂಗಿಲ್ಲ. ಹಿಂಗಾಗಿ ಏನಾಗ್ತದ, ನೀ ಹಾಕಿದ್ದು ಏನೋ ಅಟ್ಟ ಹಾಕಿದ್ ಅಂತ ಹೇಳಿ ನೀ ಹತ್ತಿರ್ತಿ, ಆದ್ರೆ ಸಿಗುದ ಅಟ್ಟೆ ಸಿಕ್ಕಿರ್ತೈತಲ್ಲ, ಹಂಗ ಬಹಳ ಕಡಿಮೆ ಆಗಿಬಿಡ್ತೈತಿ. ಅದಕ್ಕ ಬೇವು ಲೇಪಿತ ಯೂರಿಯಾ ಅಂತ ಹೇಳಿ ಒಂದು ಮಾಡ್ಯಾರಪ್ಪ.
2: ಏನಂದ್ರೆ
1: ಬೇವು ಲೇಪಿತ ಯೂರಿಯಾ ರಸಗೊಬ್ಬರ,
2: ಬೇವು ಬೇವು ಬೇವಿನ ಗಿಡ ಇರ್ತಲ್ಲ,
1: ಬೇವು ರಸ ಲೇಪಿಸಿ ಅದನ್ನೊಂದು ತಯಾರು ಮಾಡ್ಯಾರ, ಅದನ್ನ ಬೇವು ಲೇಪಿತ ಯೂರಿಯಾ ಅಂತ ಹೇಳಿ ಕರೀತಾರ.
2: ಅದರಿಂದ ಏನಾಗ್ತದೆ,
1: ಅದರಿಂದ ಏನಾಗ್ತದಪ್ಪ ಅಂತಂದ್ರ, ನೀ ಯೂರಿಯಾ ನೆಲಕ್ಕೆ ಕೊಟ್ಟಾಗ ನಿಧಾನವಾಗಿ ಸಾವಕಾಶ ಅದೇನ್ ಮಾಡತ್ತದಪ್ಪ ಅಂತಂದ್ರ ಬೆಳೆಗಳಿಗೆ ಸಾರಜನಕವನ್ನು ಸಪ್ಲೈ ಮಾಡತ್ತದ, ನಿಧಾನವಾಗಿ ಸಪ್ಲೈ ಮಾಡ್ತದ, ಮತ್ತ ಎಲ್ಲೂ ನಷ್ಟ ಆಗಿ ಹೋಗಲೇನಪ್ಪ ಸಾರಜನಕ,
2: ಅಂದ್ರೆ ನಷ್ಟ ಆಗಿ ಹೋಗೋ ಪ್ರಮಾಣ ಕಡಿಮೆ ಆಗ್ತದ
1: ನಷ್ಟ ಆಗಿ ಹೋಗೋ ಪ್ರಮಾಣ ಕಡಿಮೆ ಆಗ್ತದ, ಮ್ಯಾಲ ಮ್ಯಾಲ ನಾವು ಯೂರಿಯಾ ಹಾಕೋದು ತಪ್ಪದ, ಮತ್ತೆ ಬೇರೆ ಬೇರೆ ರಸಗೊಬ್ಬರಗಳನ್ನ ಹಾಕೋದು ಕೂಡ ತಪ್ಪೇನಪ್ಪ.
2: ಅಂದ್ರ ನಾವ್ ಏನ್ ಹಾಕ್ತೀವಿ ಅಷ್ಟು ಉಪಯೋಗ ಮಾಡ್ಕೊಂಡಂಗ ಆಗ್ತೈತಿ.
1: ಅಂದ್ರ ನಮ್ಮ ರೈತರು ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರ ಕಡಿಮೆ ಖರ್ಚು ಮಾಡಬೇಕು, ಹೆಚ್ಚಿನ ಉತ್ಪನ್ನ ತಗೋಬೇಕು, ಖರ್ಚು ಕಡಿಮೆ ಆಯ್ತಪ್ಪ ಅಂತಾರೆ ಲಾಭನು ಹೆಚ್ಚಾದಂಗೆ
2: ಆಗ್ತದೆ.
1: ಹೌದಿಲ್ಲ, ಅದಕ್ಕೆ ಇದ್ರ ಬಗ್ಗೆ ನೀ ವಿಚಾರ ಮಾಡು, ಮತ್ತ ಭೇಟಿಯಾಗೋಣ ಅಂತ. ಸ್ವಸ್ಥ ಭೂತಪ್ಪ ಅಂತಂದ್ರೆ ಮತ್ತೆ ನಮ್ಮ ಹೊಲ ಸಹಿತ ಹಸಿರು ಇರ್ತೈತಲ್ಲಪ್ಪ.
2: ಏ ಮತ್ತೆ ಅದರ ಬರಬಹುದಲ್ಲಪ್ಪ, ಮತ್ತೆ ಆಯ್ತಪ್ಪ ಇಷ್ಟೆಲ್ಲ ಹೇಳಿದೆ, ಮತ್ತೆ ನಿನಗೆ ಹೆಂಗ ಥ್ಯಾಂಕ್ಸ್ ಹೇಳ್ಬೇಕು.
1: ಏ ಥ್ಯಾಂಕ್ಸ್ ಅಭಿನಂದನೆ ಬೇಡ, ಈಗ ನೀ ಮುಖ್ಯ ಮಾಡೋದೇನಪ್ಪ ಅಂತಂದ್ರೆ ಈ ರೈತ ಸಂಪರ್ಕ ಕೇಂದ್ರಗಳಿರ್ತಾವ, ಆಮೇಲೆ ಕೃಷಿ ವಿಜ್ಞಾನ ಕೇಂದ್ರಗಳಿರ್ತಾವ,
2: ಏನ ರೈತ ಸಂಪರ್ಕ ಕೇಂದ್ರ ಗುರುತು
1: ಅಲ್ಲಿ ಸಂಪರ್ಕ ಇಟ್ಕೋಬೇಕೇನಪ್ಪ. ಮತ್ತೆ ಒಂದ್ ಸ್ವಲ್ಪ ನೀ ಕೇಳಿದಪ್ಪ ಅಂತಂದ್ರೆ ಅವ್ರು ಮಣ್ಣು ಪರೀಕ್ಷೆ ಹೆಂಗ್ ಮಾಡೋದನ್ನು ಹೇಳ್ತಾರ, ಮತ್ತ ಸ್ಯಾಂಪಲ್ ನು ಕೊಟ್ಟಿ ಬಿಟ್ಟಿಪ್ಪ ಅಂತಂದ್ರೆ ನೀನ ಪರೀಕ್ಷೆ ಮಾಡಿನು ಕೊಡ್ತಾರ, ಕಾರ್ಡನು ಕೊಡ್ತಾರೇನಪ್ಪ.
2: ನೋಡು ಇವತ್ತ ಸಂಜೆ ಮುಂದ ನಾ ಹೋಗ್ಬನ್
1: ಒಳ್ಳೇದು
2: ಒಳ್ಳೇದು, ಒಂದ್ ವೇಳೆ ಅಲ್ಲಿ ಏನಾದ್ರೂ ಆಯ್ತಂತ ಇಟ್ಕೊಂಡ್ರೆ ನನಗೆ ಬಗೆ ಹಿರ್ಲಿಲ್ಲ ಅಂದ್ರೆ ನೀನ್ ಕರ್ಕೊಂಡು
1: ಆಯ್ತಾ ಹಂಗೆ ಮಾಡೋಣ ತೋ.

0: ಏನಪ್ಪ ಭಾರಿ ಚಿಂತೆ ಮಾಡಕತ್ತಂಗ ಕಾಣಿಸ್ತದ? ವಾಟ್ ಇಸ್ ದ ಪ್ರಾಬ್ಲಮ್?
1: ಪ್ರಾಬ್ಲಮ್ ಅದ, ನನ್ನ ಕಾರನ್ನ ಪಾರ್ಕ್ ಮಾಡುವುದ ನನಗೆ ದೊಡ್ಡ ಸಮಸ್ಯೆ ಆಗ್ಯದ.
0: ಅಂದ್ರೆ
1: ಈಗ ಸುಮಾರು 3-4 ವರ್ಷದಿಂದ ನಾನು ನನ್ನ ಕಾರನ್ನ ನನ್ನ ನೇಬರ್ ಮನಿ ಮುಂದಿನ ಗಿಡದ ಕೆಳಗೆ ನಿಲ್ಲಿಸ್ತಿದ್ದೆ. ಆದ್ರೆ ಈಗ ಎಲ್ಲಾರ ಮನೆಯಾಗ ಕಾರ್ ಬಂದಾವ, ನೆಳ್ಳೈತೆ ಅಂತ ಎಲ್ಲರೂ ಆ ಗಿಡದ ಕೆಳಗೆ ತಮ್ಮ ಕಾರು ನಿಲ್ಲಿಸ್ಬಿಡ್ತಾರ. ಹಿಂಗಾಗಿ ನಮ್ಮ ನಮ್ಮ ನಡುವೆ ಒಂಥರ ಕಾಂಪಿಟಿಷನ್ ಆದಂಗಾಗಿ ಕೋಲ್ಡ್ ವಾರ್ ಶುರು ಆಗ್ಯದ.
0: ಓಹೋ,
1: ಕಾರು ಬಿಸಿಲಾಗ ನಿಲ್ಲುವುದನ್ನ ನೋಡಕ್ ಆಗೋದಿಲ್ಲ.
2: ಯಪ್ಪ ಸಾಹೇಬ್ರ, 1 ರೂಪಾಯಿ ಇದ್ರೆ ಕೊಡ್ರಿ ಅಪ್ಪ, 3 ದಿವಸದಿಂದ ಉಪಾಸದೇನ್ರಿ ಅಪ್ಪ?
0: ನೋಡಕ್ ಆಗದಿ ಹಟ್ಟ ಕಟ್ಟ ಇದೇನಪ್ಪ, ದುಡ್ದು ಉಣ್ಣಕ್ ಏನಾಗಿದೆ ನಿನಗೆ?
2: ಸಾಹೇಬ್ರ, ನಮ್ಮಂತವ್ರಿಗೆ ಯಾರೀ ಕೆಲಸ ಕೊಡ್ತಾರ್ರಿ ಸಾಹೇಬ್ರ? ಬಿಡೋದು ಒಂದೇ ನಮ್ಮ ದೊಡ್ಡ ಉದ್ಯೋಗ ಆಗ್ಯದ್ರಿ ಸಾಹೇಬ್ರ.
3: ಒಂದ್ ಕೆಲಸ ಮಾಡ್ತೀಯಾ
2: ಸಾಹೇಬ್ರ?
3: ಅಂದಂಗ ನಿಮ್ಮಂತವ್ರು ಎಷ್ಟು ಮಂದಿ ಇದ್ದೀರಿಪ್ಪ?
2: ಒಂದ 10 ಮಂದಿ ಆಗ್ಬೋದ್ರಿ ಸಾಹೇಬ್ರ.
3: ನೀವೆಲ್ಲ ಕೂಡಿ ಈ ಕಾಲೋನಿಯ ಪ್ರತಿ ಮನೆ ಮುಂದ ಎರಡೆರಡು ಒಳ್ಳೆ ಗಿಡ ಹಚ್ತೀರ, ನಿಮಗೆ 1 ರೂಪಾಯಿ ಅಲ್ಲ, ಒಬ್ಬೊಬ್ಬರಿಗೆ 50 ರೂಪಾಯಿ ಕೊಡ್ತೀನಿ.
0: ದೋಸ್ತ ಅಷ್ಟೇ ಯಾಕಪ್ಪ, ನಾನು ಒಬ್ಬೊಬ್ಬರಿಗೆ 50-50 ರೂಪಾಯಿ ಕೊಡ್ತೀನಿ.
2: ಸಾಹೇಬ್ರ, ಎಂತ ಪುಣ್ಯದ ಕೆಲಸ ಹೇಳಿದ್ರಿ ಸಾಹೇಬ್ರ, ಇನ್ನ ಮೇಲೆ ನಾವ್ ಯಾಕೆ ಭಿಕ್ಷೆ ಬಿಡ್ಬೇಕ್ರಿ?
0: ಏನಪ್ಪ ಭಾರಿ ಚಿಂತೆ ಮಾಡಕತ್ತಂಗ ಕಾಣಿಸ್ತದ? ವಾಟ್ ಇಸ್ ದ ಪ್ರಾಬ್ಲಮ್?
1: ಈಗ ಗಿಡದ ಕೆಳಗೆ ಹಚ್ಚಾಕ ಕಾರುಗಳು ಕಡಿಮೆ ಆದಂಗ ಆಯ್ತಪ್ಪ.
2: ಯಪ್ಪ ಶಿವ, ಯಪ್ಪ ಸಾಹೇಬ್ರ,
0: ಏ ಯಾಕೋ ನೀ ಇನ್ನ ಭಿಕ್ಷಾ ಬಿಡೋದು ಬಿಟ್ಟಿಲ್ಲೇನ?
2: ಎಲ್ಲಾರ ಗಿಡ ಹಚ್ಚಬೇನ ಹೇಳ್ರಿ ಸಾಹೇಬ್ರ, ಅದಕ್ಕೆ

0: ಕೊನೆಗೆ ಒಡಪಿನ ಹಾಡು.
1: ಅಂಟೆನಾರೋ ಮೆಂಟೆನಾರೋ ಮನೆಯ ಮಂಟಪನೋರು, ಅಂಟೆನಾರೋ ಮೆಂಟೆನಾರೋ ಮನೆಯ ಮಂಟಪನೋರು, ಅಂಟೆನಾರೋ

0: ತಿಳದನ್ನ ಏಳೇನ ಉತ್ರಾಣಿ ಕಡ್ಡೆಲ್ಲೇನೆ ಐ ನಾ ಸಣ್ಣ ಕೆದಾರ ತಿಳದನ್ನ ಏಳೇನ ಉತ್ರಾಣಿ ಕಡ್ಡೆಲ್ಲೇನೆ ಐ
1: ಬನದಾಗ ಇರುವ

0: ಸಣ್ಣ ನಾಯಿಯ ಮರಿಯಲೇನೆ, ನಾ ಸಣ್ಣ ಕೇದಾರ ತಿಳದನ್ನ ಹೇಳೋ ನಾಯಿಯ ಕೊನ್ನೆಲೇನೆ.
1: ಗಾರಗಣ್ಣಿನವ ಕ್ವಾರಿ ಮೀಸಿದ, ಗಾರಗಣ್ಣಿನವ ಕ್ವಾರಿ ಮೀಸಿದ.

0: ಹೇಳುವೆ ನಾ ಸಣ್ಣ ಗದರ ತಿಳದನ್ನ ಹೇಳೇನ ಉಳ್ಳಾಗಡ್ಡೆಲೇನೆ ಐ ನಾ ಸಣ್ಣ ಕ್ಯಾದರ ತಿಳದನ್ನ ಹೇಳೇನ ಉಳ್ಳಾಗಡ್ಡೆಲೇನೆ ಐ
1: ಇಷ್ಟು ತನಕ ದೇವಕ್ಯಮ್ಮ ಭವಾನಿ ಹಾಗೂ ಸಂಗಡಿಗರ ಸಂಪ್ರದಾಯದ ಪದ ಕೇಳಿದಿರಿ. ನಿರ್ಮಾಣ ನೆರವು ಶೋಭಾ ಎನ್ ವಕೀಲ್. ಪ್ರಸ್ತುತಿ ಸೋಮಶೇಖರ್ ಎಸ್ರುಳಿ.

ಅಂತೂ ಇಂತೂ ಹಣೆ ಹಳ್ಳಿ ಬಂದು ಸೇರಿದೆ. ಅಬಾಬಾಬಾಬಾ, ಸಾಕಾಗೋಯ್ತು ಈ ಬಸ್ ಪ್ರಯಾಣ. ಒಂಥರ ಯಾರೋ ಮೈಯನ್ನ ಬಲವಾಗಿ ಅಳ್ಳಾಡಿಸ್ತಾ ಇದ್ದಾರೇನೋ ಅಂತ ಅನ್ಸಿತ್ತು. ಸಾಕಪ್ಪ ಸಾಕು, ಈ ಊರು ವ್ಯಾಮೋಹನೂ ಬೇಡ, ಈ ಪ್ರಯಾಸನೂ ಬೇಡ ಅನ್ಸತ್ತೆ. ಆದ್ರೆ ನಾನು ಹುಟ್ಟಿ ಊರನ್ನ ಮರೆಯೋಕ್ಕಾಗತ್ತಾ? ನನ್ನ ತಂದೆ ತಾಯಿ ಎಲ್ಲರನ್ನೂ ಬಿಟ್ಟು ಬದುಕೋಕ್ಕಾಗತ್ತಾ? ಈಗಾಗಲೇ ನನಗೊಂದು ರೀತಿ ಮುಜುಗರ ಆಗ್ತಾ ಇದೆ. ಯಾಕೆ ನಮ್ಮ ಊರಿಗೆ ಬಂದು ವರ್ಷಗಳೇ ಆಗೋಗಿತ್ತು.

0: ನಾನು ಹನೇಹಳ್ಳಿಗೆ ಬಂದು ವರ್ಷಗಳಾದರೂ ಹಳ್ಳಿ ಅವತ್ತಿ ಹೇಗಿತ್ತೋ ಇವತ್ತಿಗೂ ಹಾಗೇ ಇದೆ. ಅಷ್ಟೇನು ಬದಲಾವಣೆ ಕಾಣಿಸ್ತಿಲ್ಲ. ಅದೇ ಮರ, ಅದೇ ಮನೆಗಳು. ಆದರೆ ನನಗೆ ವಯಸ್ಸಾಗೋಯ್ತು. ಚಿಕ್ಕವನಾಗಿದ್ದಾಗ ಚಡ್ಡಿ ಹಾಕ್ಕೊಂಡು ಇಲ್ಲೆಲ್ಲ ಓಡಾಡ್ತಾ ಇದ್ದೆ. ಓ, ಆ ದಿನಗಳನ್ನು ನೆನೆಸ್ಕೊಂಡ್ರೆ ಏನೋ ಮನಸ್ಸಿಗೆ ಏನೋ ಒಂಥರ ಖುಷಿ ಅನ್ಸುತ್ತೆ. ಓ, ಮನೆ ಸಮೀಪಿಸ್ತು. ಪಾಪ, ಅಪ್ಪ ನನಗೋಸ್ಕರ ಬಾಗಿಲಲ್ಲೇ ಕಾಯ್ತಾ ಕುಳಿತಿದ್ದಾರೆ. ಅಪ್ಪ, ಓ ಚೆನ್ನಾಗಿದ್ದೀಯಪ್ಪ.
1: ಬಾಪ್ಪ ಬಾ,
0: ಸ್ವಲ್ಪ ಇರಪ್ಪ, ನಮಸ್ಕಾರ ಮಾಡ್ತೀನಿ.
1: ಆಗ್ಲಿ, ನಿಂದಾಗಿನೇ ಕಾಯ್ತಾ ಇದ್ದೆ. ಬಸ್ ಸ್ಟ್ಯಾಂಡ್ ಹತ್ರನೇ ಬರೋಣ ಅಂದ್ಕೊಂಡೆ. ಆದ್ರೆ ಈ ಹಾಳ ಬಸ್ಗಳಿಗೆ ಒಂದು ಟೈಮು ಅನ್ನೋದಿಲ್ವಲ್ಲ, ಮನಸ್ಸಿಗೆ ಬಂದಂಗ್ ಬರ್ತಾರೆ. ಅದಕ್ಕೆ ಅದೇನು ಕಾಯೋದು ಅಂತ ಜಗಲಿ ಮೇಲೆ ನಿಂದಾರಿನೇ ಕಾಯ್ತಾ ಕೂತಿದ್ದೆ. ನಡಿ ಒಳಗೆ, ನಿಮ್ಮ ಅಮ್ಮ ಆಗ್ಲಿಂದ ಕಾಯ್ತಾ ಇದ್ದಾಳೆ. ಏ ನೋಡಿ, ನಿನ್ ಚಿರಂಜೀವ ಬಂದ.
2: ಬಂತ ಬಾ. ಏನು, ಅಪ್ಪ ಅಮ್ಮನ ಹನೇಹಳ್ಳಿನ ಎಲ್ಲ ಮರ್ತೇ ಬಿಟ್ಟಿಯ ನೀನು? ಎಷ್ಟು ವರ್ಷ ಆಗಿತ್ತು ನಿನ್ನ ನಾವು ನೋಡಿ. ಹೇಗಿದೆಯೋ ಬೊಂಬಾಯಿ, ನೀನಂತೂ ತುಂಬಾ ಹೋಗಿದೀಯಪ್ಪ. ಪಟ್ಟಣದ ವಾಸ, ಒಳ್ಳೆ ಹಾಲಿಲ್ಲ, ಮೊಸರಿಲ್ಲ, ಇನ್ ಬೆಳಗ್ನಿಂದ ರಾತ್ರಿವರೆಗೂ ಮೂಗ್ ದಾರ ಹಾಕೊಂಡಂಗ್ ದುಡ್ದ.
3: ಸೊಸೆ ಮಕ್ಳು ಎಲ್ಲ ಸೌಖ್ಯ ತಾನೆ?
2: ಕೈಕಾ ತೊಳ್ಕೋ, ಕಾಫಿ ಕೊಡ್ತೀನಿ ಬಾ.
0: ಸರಿ ಅಮ್ಮ ಸರಿ, ನಾವೆಲ್ಲ ಕ್ಷೇಮ. ನೀನ್ ಹೇಗಿದ್ದಿ ಹೇಳು, ಊರಿನ ವಿಷಯ ಏನು?
2: ಮೊದಲು ನೀನ್ ಸುಧಾರಿಸ್ಕೊಪ್ಪ, ಆಮೇಲೆ ಎಲ್ಲ ವಿಷಯನೂ ಹೇಳ್ತೀನಿ. ಇಲ್ಲೇ ಬಾರೋ, ತಗೋ ಕಾಫಿ ಬಾ.
0: ಇದು ನೋಡಮ್ಮ ಲೈಫ್, ನೀನು ರುಚಿಯಾಗಿ ಕಾಫಿ ಕೊಡಬೇಕು, ನಾನು ಅದನ್ನ ಕುಡಿಬೇಕು, ನೀನ್ ಪಕ್ಕದಲ್ಲಿ ಕುಳಿತುಕೊಂಡು ಅದು ಇದು ಅಂತ ಹಳ್ಳಿ ಸಮಾಚಾರ ಎಲ್ಲ ಹೇಳಬೇಕು.
2: ಹಳ್ಳಿ ಸಮಾಚಾರ? ಹಳ್ಳಿ ಸಮಾಚಾರ ಏನಿರುತ್ತೆ? ಮಳೆ ಬಂದ್ರೆ ಬೆಳೆ, ಇಲ್ಲದೆ ಹೋದ್ರೆ ಅದು ಇಲ್ಲ. ಪ್ರಾಯಕ್ಕೆ ಬಂದ ಹುಡುಗ ಹುಡುಗಿರಿಗೆ ಮದ್ವೆ ಆಗುತ್ತೆ, ಆಮೇಲೆ ಬಸರು ಬಾಣಂತನ, ಇದೆಲ್ಲ ಇಷ್ಟೇ ನೋಡು ಬದುಕಿನ ಲಯ.
0: ಅದೆಲ್ಲ ನನಗೂ ಗೊತ್ತಮ್ಮ, ನಾನ್ ಕೇಳ್ತಾ ಇರೋದು ಹಳ್ಳಿಲಿರೋ ವ್ಯಕ್ತಿಗಳ ಬಗ್ಗೆ, ನಮ್ ಸಂಬಂಧಿಕರು ಸ್ನೇಹಿತರು ಎಲ್ಲರ ಬಗ್ಗೆ. ಅಮ್ಮ ಅಂದಂಗೆ ಆ ಗಿರಿಯನ್ನ ಹೇಗಿದ್ದಾನಮ್ಮ? ಈಗಲೂ ಕಳತನ ಮಾಡ್ತಾನೆ ಇರ್ತಾನ?
2: ಓ, ಆ ಗಿರಿಯಣ್ಣನ? ಪಾಪ, ಕಳತನ ಮಾಡೋದು ಅವನಿಗೆ ಅಂಟ್ಕೊಂಡಿರೋ ಹೋಗಾಕಣ. ಅವನದನ್ ಹೇಗಾದ್ರೂ ಬಿಟ್ಟನೋ.

0: ಸುಮ್ನೆ ಬಿದ್ಕೊಳ್ಳಂಬಿ, ನನ್ ಮ್ಯಾಗೆ ಜೋರ್ ಮಾಡಿಯಾ? ನಾನೆಲ್ಲ ಕಂಡಿವ್ನಿ.
1: ಏನ್ ನಿನ್ ಕಂಡಿರೋದು? ಆರ್ ಮಕ್ಕಳಾಗೈತೆ, ಒಸಿನ ಜವಾಬ್ದಾರಿ, ನಂಗೂ ಬೇಯಿಸಿ ಬೇಯಿಸಿ ಸಾಕಾಗೋಗೈತೆ.
0: ಯಾಕಂಗಾಡಿಯ, ನಾನ್ ದುಡಿಯೋಕಿಲ್ವಾ, ತಂದ ಹಾಕಕ್ಕಿಲ್ವಾ?
1: ಅಯ್ಯ ನಿನ್ ಮುಖ ನೋಡು, ಸಂಸಾರ ಏನೋ ಲಕ್ಷಣ ಆಯ್ತಾ ನಿನ್ ಮುಸುಡಿಲಿ? ಇರೋ ಚುಪಾರು ಭೂಮಿನ ಎಮ್ಮೆಗಳನ್ನ ನಾನ್ ನೋಡ್ಕೊಳ್ದೆವಾದ್ರೆ ನಮ್ ಸಂಸಾರ ಇಷ್ಟೊತ್ತಿಗೆ
0: ಅದೇ ನೋಡು. ಮತ್ತೆ ಒಸಿ ಅವಕಾಶ ಸಿಕ್ರೆ ನಾಲ್ಗು ಅದೇ ತುಂಬಾ ಜಾಸ್ತಿ. ಅಮ್ಮಿ ಅದ್ ಯಾವ ಜನ್ಮದಾನ, ಅದೇನ್ ಪಾಪ ಮಾಡಿವ್ ನಾವು ಈ ಜನ್ಮದಾಗಿ ಇಡಂಬಿ ನನ್ನ ನೆಂಟ್ರ
2: ಟೇಬಲ್ ಕ್ಲೀನ್ ಮಾಡ. ಏನ್ ಗಿರಿಯಣ್ಣ, ಬಾ ಬಾ ಕೂತ್ಕೋ. ಯಾಕ್ ಗಿರಿಯಣ್ಣ, ಒಂಥರ ಇದ್ದೀ?

0: ಕೊಡು ಕೊಡು, ಅಲ್ಲೆಲ್ಲ ಮಾಮೂಲಿ.
1: ಹೆಂಡತಿ ಜೊತೆ ಜಗಳ ಆಡ್ದ್ಯಾ ಇಲ್ಲ ಉಗಿಸ್ಕೊಂಡ್ಯಾ?
0: ಸುಮ್ಕೆ ಅವೆಲ್ಲ ಕೇಳ್ಬೇಡ. ಒಂದ್ ಆಂಬಡೇನು, ಒಂದ್ ಚಾನು ತಾತ.
2: ಮಂಜುನಾಥ, ಒಂದ್ ಟೀನು, ಒಂದ್ ಆಂಬಡೇನು, ಗಿರಿಯಣ್ಣನ ಕೊಡ.
1: ಯಾಕೆ ಇದು ಬಿಸ್ಕೊಟ್ ಬೇಡವಾ?
0: ಇರ್ಲಿ, ಅದು ಒಂದ್ ತಾತ.
1: ಇಲ್ಲಣ್ಣ, ಒಂದ್ ಹಾಗೆ ಇವತ್ ಹೊತ್ತಿಗೆ ಮುಂಚೆ ಬರ್ತಿರ್ಬೇಕಾದ್ರೆ ದಾರಿ ಕಾಮತ್ ಸಿಕ್ಕಿದ್ರು. ಪಾಪ.
0: ಯಾಕಣ್ಣ, ಏನಾಯ್ತು ಕಾಮತ್ರಿಗೆ? ಏನಾದ್ರೂ
1: ಹಾಗೇನಿಲ್ಲ ಪಾಪ. ಕಾಮತ್ರಿ ತೋಟದಲ್ಲಿ ನಿನ್ನೆ ಅಡಿಕೆ ಕಾಯ್ತಂತೆ, ಬಹಳ ದುಃಖ ಪಟ್ಕೊಂಡ್ರು.
0: ಹೌದಾ? ಕಳ್ಳ ಯಾರು ಅಂತ ಗೊತ್ತಾಗ್ಲಿಲ್ಲ.
1: ಇಲ್ವಂತೆ, ಬೆಳಗಿನ ಜಾವದವರೆಗೂ ಎಚ್ಚರವಾಗಿ ಇದ್ರಂತೆ. ಅದ್ಯಾವುದೋ ಮಾಯದಲ್ಲಿ ನಿದ್ರೆ ಮಂಪುರು ಬಂತಂತೆ. ಆ ಹೊತ್ತಿನಲ್ಲಿ ಕಳ್ತನ ಆಗೋಗಿದೆ ನೋಡು.
0: ಅದ್ಯಾವ ಕಳ್ಳಾನು ಅವನ ಮನೆ ಹಾಳಾಗ. ತಕ ಕಾಪಿ ದುಡ್ಡು ಅನ್ನ ಬರ್ತಿರ್ಗಣ.
1: ಆಷಾಢಭೂತಿ, ತಾನೇ ಕಳ್ತನ ಮಾಡಿ ನನಗೇ ಸುಳ್ಳು ಹೇಳ್ತಾನೆ. ಅವತ್ತು ಪಯ್ಯವರ ತೋಟದಲ್ಲಿ ಕಳುವಾಗೋವಾಗ ಸಿಕ್ಕಾಕೊಂಡು ಒದೆ ತಿಂದು ಬಂದು ನನಗ್ ಗೊತ್ತಿಲ್ವಾ? ತಾಂಡಗ ಆರಡಿ ಬೆಳೆದಿದ್ದಾನೆ. ಅವನ್ ಕಪ್ಪು ಬಣ್ಣ ಭಾಮೀಸೆ ನೋಡ್ತಾ ಇದ್ರೆ ನನಗೆ ಭಯ ಹುಟ್ಟಿಸುತ್ತೆ.
3: ಅವರೇ ಯಾರು ಹೊತ್ತಿಗೆ ಮುಂಚೆ ಬಂದಿರೋದು? ನಾನು ಗಿರೇಣ್ಣ ನೆಂಟಿ. ಏನೇ ಅದು ನಿನ್ ರಾಮಾಯಣ? ಅವ ಹಾಲ್ ಕಾಸ್ ಕೀಸ್ಕೊಳಕ್ ಬಂದಿವ್ನಿ, ಅದಕ್ಕೇನೆ ಅವಸರ ಗಿರಿಯಣ್ಣನ ಕೈ ಕೊಡ್ತಿದ್ದೆ. ಅಯ್ಯಯ್ಯ, ಅವನ್ ಕೈ ಕೊಡ್ಬೇಡ್ರವ, ಅವನ್ ತಾವ ಕಾಸು ಕೊಟ್ರೆ ನಾನು ನನ್ ಮಕ್ಳು ಉಪವಾಸ ಇರ್ಬೇಕಾಯ್ತೈತೆ.
4: ಯಾಕೆ ಹಾಗಂತಿ?
3: ಏನ್ ಹೇಳ್ರವ, ವಯಸ್ಸಾಗ ಮಕ್ಳಾದ್ರು ಒಸಿನೂ ಜವಾಬ್ದಾರಿ ಕಂಡ್ರವ. ಎಲ್ಲಾ ಕಾಸ್ನು ಕಾಪಿ ವಡೆ ಆಂಬುಡೆ ಅಂತ ಓಟ್ಲಿಕ್ ಸುರಿತಾನೆ. ಮನೇಲಿ ನಾನು ನಮ್ಮ ಮಕ್ಳು ಇದೀವಿ ಅನ್ನೋದು ಜ್ಞಾನ ಸಹಿತ ಇರಕ್ಕಿಲ್ಲ ಕಂಡ್ರವ.
4: ಹಾಗೇನೆ ಸಮಾಚಾರ?
3: ಹ್ಮ್,
4: ಸರಿ ಹೋಗ್ಲಿ ಬಿಡು, ಇನ್ಮೇಲೆ ನಿನ್ ಕೈಗೆ ದುಡ್ಡು ಕೊಡ್ತೀನಿ.
3: ಆಗಿದ್ರವ,
4: ನೀನು ಸ್ವಲ್ಪ ಹೊತ್ತು ಬಿಟ್ಟು ಬಾ, ಆ ಹಾರಿನ ಲೆಕ್ಕ ನೋಡ್ಬಿಟ್ಟು ಆಮೇಲೆ ದುಡ್ಡು ಕೊಡ್ತೀನಿ.
3: ಸರಿ ಕಂಡ್ರವ, ಅಟ್ಟು ಮಾಡಿ ಪುಣ್ಯ ಕಂಡ್ರವ. ಅವ ನಾ ಬರ್ತೀನಿ. ನಾ
4: ಸರಿ.

0: ನಿಜ ಹೇಳ, ಯಾರಲ್ಲ ಕಾಮತ್ರ ತೋಟದಲ್ಲಿ ಅಡಿಕೆ ಕದ್ದದ್ದು?
1: ತಿಟ್ಟು ಹೋಗ್ಲಿ, ನಾನೆಲ್ಲ ಪಟೇಲ್ರೆ, ನಂಗೆ ಬುದ್ಧಿ
0: ನೋಡ. ನನ್ನ ಹತ್ರ ಸುಳ್ಳು ಹೇಳ್ಬೇಡ, ನಂಗೆಲ್ಲ ಇಷ್ಟ ಆಗುತ್ತದೆ. ನಿಜ ಹೇಳಿದ್ರೆ ನಾನ್ ನಿನ್ನ ಬಿಟ್ಬಿಡ್ತೀನಿ.
1: ಕದ್ದದ್ದಲ್ಲ ಬುದ್ಧಿ,
0: ಹೋಗಿಡ್ತೀಯೋ ಇಲ್ಲ ಪೊಲೀಸ್ರನ್ನ ಕರೆಸ್ಲ.
1: ಪೊಲೀಸ್ ನಿಮ್ ಪಾದ ಹಿಡಿತೀನಿ.
0: ಅದೇನ್ ಹೇಳ,
1: ನಾನು ತಪ್ಪಾಯ್ತು ಪಟೇಲ್ರೆ, ಇನ್ಬೇಕಿಂತ ಕಂತ್ರ ಕೆಲಸ ಮಾಡೋಕಿಲ್ಲ. ಇದೊಂದ್ ತಪ್ಪ ಬಿಟ್ಬಿಡಿ.
0: ಅಯ್ಯಯ್ಯಪ್ಪ.

0: ಒಬ್ಳೆ ಮಾಡ್ಕೋಬೇಕು, ಇವನ್ಗೆ ನೋವು ಹೊಂಟಾನೆ ಹೊರಟಿರ್ತಾವ ಅವ್ನ ಇವ್ ಸಿಗ್ತಾನೆ ಅಂತ ಅಲ್ಟೆ ಹೊಡಿಯಕ್ಕೆ
1: ಗೌರಿ
2: ಅರ್ಜೆಂಟ್ ಆಗಿ ಬೇಕಾಗೈತೆ
0: ನಿನ್ ಮಕ್ಕಿಷ್ಟು ಯಾಕ ಬೇಕು ನಿನ್ ದುಡ್ಡು
2: ಅದೆಲ್ಲ ನಿಂಗೆ ಯಾಕ್ಲೆ ಹೇಳ್ದಷ್ಟು ಮಾಡಮ್ಮಿ
0: ಹಾಕಿಲ್ಲ ನಂಗ್ ಗೊತ್ತು ನಿಂಗೆ ಯಾಕೆ ಇವತ್ತು ದುಡ್ಡು ಬೇಕಾಗೈತೆ ಅಂತ
2: ಗೊತ್ತು ಅಂದ್ರೆ ಮಂತ್ ಕೊಡು
0: ಬರ ದುಡ್ಡನ್ನೆಲ್ಲ ವಡೆ ಕಾಪಿ ಆಂಬಡೆ ಅಂತ ನುಂಗಾಕು ನಾನು ನನ್ ಮಕ್ಕಳು ಕೆಮ್ಮೆಗೆ ತಣ್ಣೀರ್ ಬಟ್ಟೆ ಹಾಕೊಂಡು ಕುಂತಿರ್ತೀವಿ
2: ಕೊಟ್ಟಿಯೋ ಇಲ್ವೋ
0: ಕೊಡಕಿಲ್ಲ
2: ಕೊಡಕಿಲ್ವಾ
0: ಇನ್ನು ಹೆಚ್ಚು ಮಾತಾಡಿದ್ರೆ ನಿನ್ ಮುಸುಡಿಗೆ ಎದ್ ಬೆಂಕಿ ಹಚ್ಚಿ ಬಿಡ್ತೀನಿ ಅಟ್ಟಯ್ಯ
2: ಹೋಯ್ತೀನಿ ಕಣ್ಣೆ ಹೋಯ್ತೀನಿ
0: ಏನು
2: ದುಡ್ಡು ಕೊಡಬೇಡ ನೀನು ಕೊಡಬೇಕಾಗಿಲ್ಲ ನಂಗೇನ್ ಮಾಡ್ಬೇಕು ಅಂತ ಗೊತ್ತೈತೆ ಮಾಡೇ ಮಾಡೇನು

0: ಅಯ್ಯೋ ಅಯ್ಯೋ ಅಯ್ಯೋ ಅಯ್ಯೋ, ನಾನು ಇತ್ತ ತಿಂಗಳಗಟ್ಟಲೆ ನೀರ್ ಹಾಕಿ ಬೆಳೆಸಿದ ರಸಬಾಳೆ ಗಿಡದ ಮೊದಲನೇ ಗೊನೆನೇ ಕಳ್ತನ ಆಗೋಯ್ತಲ್ಲ. ಅಯ್ಯೋ, ಪ್ರತಿದಿನ ಬೆಳಿಗ್ಗೆ ಎದ್ದು ದೇವ್ರಿಗೂ ಕೈ ಮುಗಿದೇನೆ ಹೇಗಿದೆ ಅಂತ ನೋಡ್ತಾ ಇದ್ನಲ್ಲ, ಈಗಿಂತ ಗತಿ ಆಗೋಯ್ತಲ್ಲ. ಅಯ್ಯೋ, ಎಲ್ಲ ಗಿರಿ ಹಣ್ಣಿಂದ ಕೆಲಸ, ಒಂದ್ ಮನೆ ಹಾಳಾಗೋಗ. ಅಯ್ಯೋ ಅಯ್ಯೋ
1: ಅಯ್ಯೋ, ಹೋಯ್ತಲ್ಲ. ಯಾಕೆ ಗೋಳಾಟ?
0: ಅಯ್ಯೋ, ಏನಂತ ಹೇಳಿ ಸ್ವಾಮಿ, ಅಷ್ಟು ದಿನದಿಂದ ಪ್ರೀತಿಯಿಂದ ಬೆಳೆಸಿದ ರಸಬಾಳೆ ಗಿಡದಲ್ಲಿ ಮೊದಲನೇ ಗೊನೆನೆ ಯಾರೋ ಕದ್ಬಿಟ್ಟಿದ್ದಾರೆ. ನನಗೆ ಈ ಕೆಲಸ ಗೆಣ್ಣಿಂದೇ ಅನ್ಸುತ್ತೆ.
2: ನಡೀರಿ, ಪಟೇಲ್ರಿಗೆ ಹೋಗಿ ಎಲ್ಲ ತಿಳಿಸೋಣ.

0: ಒಬ್ಬರು ನಾಯಕರು ಇಬ್ರು ಒಟ್ಟಿಗೆ ದಯ ಮಾಡಿಸಿದ್ದೀರಾ?
1: ನನ್ನ ಹಿತ್ತಲಲ್ಲಿ ತಿಂಗಳಗಟ್ಟಲೆ ಪ್ರೀತಿಯನ್ನು ಬೆಳೆಸಿದ್ರೆ ರಸಬಾಳೆ ಗಿಡದಲ್ಲಿ ಬಿಟ್ಟು ಗೊನೆನ ಯಾರೋ ಕದ್ಬಿಟ್ಟಿದ್ದಾರೆ ಪಟೇಲ್ರೆ.
0: ನನ್ ಮನೆಯಲ್ಲಿ ಕೂಡ ಮರದಿಂದ ಹಲಸಿನ ಹಣ್ಣುಗಳೇ ಆಗಿದೆ ಪಟೇಲ್ರೆ. ಅದಕ್ಕೆ ನಾನೇನ್ ಮಾಡ್ಲಿ? ಕಳ್ಳ ಯಾರು ಅಂತ ಗೊತ್ತಾದ್ರೆ ಏನಾದ್ರೂ ಮಾಡ್ಬೋದು
1: ಪಟೇಲ್ರೆ. ಇದು ಆ ಗಿಳಿ ಹಣ್ಣಂದೇ ಕೆಲಸ.
0: ನಂಗ ಅವನ ಮೇಲೇನೆ ಅನುಮಾನ. ಬರೀ ಅನುಮಾನ ಪಟ್ರೆ ಅವನ್ಗೆ ಶಿಕ್ಷೆ ಕೊಡಕಾದ? ಏನಾದ್ರೂ ಸಾಕ್ಷಿ ಬೇಡವಾ? ಹೇಳಿ ಮತ್ತೆ
1: ಸಾಕ್ಷಿ. ಸಾಕ್ಷಿ ಅಂತಾರೋ ಹೇಳಿ. ನನ್ನ ಮಗ ಬೆಳಗಿನ ಜಾವನೇ ಅದ್ ಯಾವ್ದೋ ಮಾಯದಲ್ಲಿ ಬಂದು ಕದೀತಾನೆ. ನಾನ್ ಕಾವಲ್ ಕಾಯ್ತಾನೆ ಇರ್ತೀನಿ. ಒಂದ್ ಹತ್ತು ನಿಮಿಷ ಮಂಪರು ಬಂದ್ರೆ ಸಾಕು, ಅಷ್ಟನ್ನ ಅವನು ತನ್ನ ಕೆಲಸ ಮುಗಿಸಿ ಹೊರಟ್ಬಿಡಾನೆ. ಕೇಳಬೇಕಾದ್ರೆ ನಾಯಕರನೇನೆ.
0: ಹೌದು ಪಟೇಲ್ರೆ, ಅದ್ ಯಾವ್ದು ಮಾಯದಲ್ಲಿ ಬಂದು ಕದೀತಾನೆ, ಅದನ್ನ ಅತಿ ಕಡಿಮೆ ಬೆಲೆಗೆ ಹಳ್ಳಿಯಲ್ಲಿ ಬೇರೆಯವರಿಗೆ ಮಾರ್ಬಿಡ್ತಾನೆ.
2: ಹ್ಮ್ ಏ ಕಾಳ, ಹೋಗ್ಲಾ ಆ ಗಿರಿಯನ್ನು ಕರ್ಕೊಂಬಾ.

0: ಅದ್ಭುತ ಪಟೇಲ್ ಏನ್ ಕಲ್ಸಿದ್ರಂತೆ?
1: ಹೌದು, ನಿಜ ಬಗಳ ಸಾನ್ಬೋಗ್ರ ಮನೆಯಲ್ಲಿ ನಾಯಕರ ಮನೆಯಲ್ಲಿ ಬಾಳೆ ಗೊನೆ ಮತ್ತೆ ಹಲ್ಸನಣ್ಣು ಕದ್ದದ್ ಯಾರ್ಲ?
0: ನನ್ನಗೂ ನಾನಲ್ಲ ಬುದ್ಧಿ, ನಾನಲ್ಲ.
1: ಸುಳ್ಳು ಹೇಳ್ಬೇಡ.
0: ನಿಜವಾಗ್ಲು ಬುದ್ಧಿ, ನಾನಂತೂ ಅಲ್ಲ ಬುದ್ಧಿ. ನಿಮ್ ಪಾತಾಣಿಗೂ ನಾನಲ್ಲ ಬುದ್ಧಿ.
1: ಮತ್ತೆ ಶುರು ಮಾಡ್ದೆ ನಿನ್ ವರ್ಷಿನ?
0: ಇಲ್ಲ ಬುದ್ಧಿ, ನನ್ನ ಬಿಟ್ಬಿಡಿ ಬುದ್ಧಿ, ನನ್ನ ಬಿಟ್ಬಿಡಿ.
1: ನಿಜ ಬೋಗಳವರೆಗೂ ನಿನ್ ಬಿಡೋದಿಲ್ಲ.
2: ಪಟೇಲ್ರೇ, ನಾನಲ್ಲ ಹೋದ್ರೆ ನಾನೇ ಬಾಯ್ಬಿಡ್ತೆ.
3: ನಾನ್ ಹೋಗಡ ಒಂದು ಸರಿ ಹಾಕಿ ನಾನ್
1: ನೋಡ್ಲ ಗಿರಿಯ, ಈ ಕೆಲ್ಸ ನಿಂದೆ ಅಂತ ಎಲ್ರಿಗೂ ಅನುಮಾನ ಐತಿ. ಅವತ್ತು ತೆಂಗಿನ ತೋಟದಲ್ಲಿ ಕಾಯಿ ಕದ್ದು ನೀನ್? ಅದೇನ್ಲ ನಿನ್ ಕೈ ಚಳಕ? ಐದಾರು ಕಾಯಿ ಹಿಂಡಿಗಳನ್ನ ಬೀಳಿಸ್ತೇನೆ, ಮರದಿಂದ ಹಂಗೆ ಇಳಿಸ್ತೀಯಲ್ಲ.
0: ಇಲ್ಲ ಪಟೇಲ್ರೆ, ಈ ಕೆಲ್ಸ ಮಾಡಿದವ್ರು ಖಂಡಿತ ನಾನಲ್ಲ ಬುದ್ಧಿ. ನಿಮ್ ಪಾತಾಣೆಗೂ ನಾನಲ್ಲ ಬುದ್ಧಿ.
1: ಕಾಣ ಕರೀಲ ಪೊಲೀಸರನ್ನ, ಅವ್ರ ಪರಗಂಟ ಕಟ್ಟಾಗ್ಲ ಈ ನನ್ ಮಗನ.
0: ಬೇಡ್ರ ಪಟೇಲ್ರೆ, ಬೇಡ್ರಿ, ನನ್ ಬಿಟ್ಬಿಡ್ರಿ. ಮಕ್ಳು ಅಂತೀಯ ಸ್ವಾಮಿ, ಏನೋ ತಿಳಿದೆ, ತಪ್ಪು ಮಾಡ್ಬಿಟ್ಟೆ ಬುದ್ಧಿ.
1: ಹಂಗ ಬಾದಾರಿಗೆ ನೋಡ, ನೀನ್ ಕದ್ದು ಬಾಳೆ ಕೊನೆ ಮತ್ತೆ ಹಲ್ಸನಣ್ಣನ್ನ ಅವ್ರವ್ರಿಗೆ ವಾಪಸ್ ಕೊಟ್ಬಿಡ.
0: ಪಟೇಲ್ರೆ, ನಾನು ಅದನ್ನ ಆಗ್ಲೇ ಯಾರಿಗೂ ಮಾರುಟ್ಟೆ. ಸಂದುಟ್ನಲ್ಲಿ ಪೋಂಡ ಕಾಫಿ ಅಂತ ಕರ್ಕೊಂಡು
2: ಮನೆ ಹಾಳಾಗ ದುಡ್ಡು ಬೇಕಿದ್ರೆ ನಾನು ಕೊಡ್ತಿದ್ನಲ್ಲೋ, ನನ್ನ ಬಾಳೆ ಕೊನೆ ಬೇಕಿತ್ತ? ಅಯೋಗ್ಯ, ಅಯೋಗ್ಯ.
3: ನಾವು ಕಟ್ಟುಮಟ್ಟು ಹಾಕೋದು, ಹಣ್ಣ ಆಗ್ಲಿ ಅಂತ ಕಾಯೋದು, ಅಟ್ಟಲ್ಲಿ ಅದನ್ನ ಇವನು ಲಪ್ಟಾಯಿಸೋದು.
1: ಸಾನ್ಭೋಗ್ರೆ, ನಾಯಕ್ರೆ, ಈಗ ಇವನ್ ಏನ್ ಮಾಡೋಣ ಹೇಳಿ?
3: ಮಾಡೋದೇನು, ಇವನಿಗೆ ಒದ್ರು ಬುದ್ಧಿ ಬರಲ್ಲ, ನಾಯಿ ಬಾಲ ಡೊಂಕೆ.
1: ಏ ಗಿರಿಯ, ಇದೇ ಕೊನೆ ಸರ್ತಿ. ಇನ್ನೊಂದ್ ಕಿತ ನಿನ್ ಮೇಲೆ ಏನಾರ ಕಂಪ್ಲೇಂಟ್ ಬಂದ್ರೆ ನಿಜವಾಗ್ಲು ನಿನ್ ಪೊಲೀಸರಿಗೆ ಕೊಟ್ಟು
0: ಹಾಳಾಗಿ ಕೆಲ್ಸ ಮಾಡಕ್ಕಿಲ್ಲ ಬುದ್ಧಿ, ಮಾಡಕ್ಕಿಲ್ಲ.

0: ಎಂಥ ಅಮೋಘವಾದ ಬೂದು ಕುಂಬಳ, ಏನು ಗಾತ್ರ! ನಾನಂತೂ ಇಂಥ ಬೂದು ಕುಂಬಳ ಕಾಯನ್ನ ನೋಡಿ ನೆನಪೇ ಇಲ್ವಲ್ಲ. ಅಮ್ಮ ಅಮ್ಮ, ಹಿತ್ತಲಲ್ಲಿ ಬೂದು ಕುಂಬಳ ಎಷ್ಟು ದೊಡ್ಡದಾಗ್ಬಿಟ್ಟಿದೆ ಅಮ್ಮ, ಅದನ್ನೇನು ಕೀಳುವಾಗಿಲ್ವೇನು?
1: ಹಾಗಲ್ವೋ, ಎಷ್ಟೋ ಕಾಯಿಗಳು ಬಿಟ್ಟಿದ್ವು, ಅದನ್ನೆಲ್ಲ ಕಿತ್ತು ನಾವು ಬೇಕಾದಾಗ ತಿಂದು ಬೇರೆ ಮನೆಗಳಿಗೂ ಕಳಿಸಿದ್ವಿ.
0: ಮತ್ತೆ ಇವೆಲ್ಲ ಹಾಗೆ ಬಿಟ್ಬಿಟ್ಟಿದ್ದೀರಾ, ಕೇಳಲ್ವಾ?
1: ನಾನು ಅದನ್ನೇ ನಿಂಗೆ ಹೇಳೋಣ ಅಂತ ಹೊರಟಿದ್ದೆ. ನಾನ್ ಬೆಳೆದ ಬೂದು ಕುಂಬಳನ್ನ ಎಲ್ಲರೂ ತಿಂದು ತುಂಬಾ ಚೆನ್ನಾಗಿದೆ, ಇದ್ರ ಬೀಜ ಇದ್ರೆ ನಮಗ್ ಬೇಕು ಅಂತ ಕೇಳಿದ್ರು. ಎಲ್ರು ಅದ್ರಲ್ಲಿ ಪಾಯಸನೋ ಹಲ್ವಾನೋ ಮಾಡಿ ತಿಂದು ಅದ್ರ ಗುಣಗಾನ ಮಾಡಿದ್ದು
0: ಅಂದ್ರೆ ಆ ಎರಡು ಕಾಯಿನ ಬೀಜ ಮಾಡೋಕೆ ಅಂತ ಬಿಟ್ಟಿದ್ದೀರಾ?
1: ಇಲ್ಲ ಇಲ್ಲ, ಎರಡು ಬೀಜಕ್ಕೆ ಅಂತ ಬಿಟ್ಟಿಲ್ಲ. ಅದ್ರಲ್ಲಿ ಒಂದು ದೇವರಿಗೆ, ಇನ್ನೊಂದ್ ಮಾತ್ರ ಬೀಜ ಆಗ್ಲಿ ಅಂತ.
0: ಅಮ್ಮ, ಗಿರಿಯಣ್ಣನಂತೂ ನೀರೋ ಊರಲ್ಲಿ ಪರವಾಗಿಲ್ವೇನಮ್ಮ, ಕಾಯಿಗಳನ್ನು ಕದಿಯಲ್ವಾ?
1: ಗಿರಣ್ಣನ ಬಗ್ಗೆ ನಾನ್ ಬೇರೆಯವ್ರು ಹೇಳಿರೋದ್ ಕೇಳಿದೀನಿ, ಆದ್ರೆ ಅವ್ನ ನಮ್ಮನೇಲಿ ಮಾತ್ರ ಯಾವತ್ತು ಏನು ಕದ್ದಿಲ್ಲ, ನಮ್ ಜೊತೆ ಸರಿಯಾಗೇ ಇರ್ತಾನೆ. ನಾವು ಅಂದ್ರೆ ಅವನಿಗೆ ಬಹಳ ಗೌರವ.
2: ಕುಂಬಳಕಾಯಿ ನೀತು ಕಾಣಿಸ್ತಾನೆ ಇಲ್ವಲ್ಲ, ಯಾರಾದ್ರು ಕಿತ್ತು ಬಿಟ್ರೆ? ಆಯ್ತು, ಆಗಬಾರದು ಆಗಿ ಹೋಯ್ತು.
1: ಆಯ್ತು,
2: ಕಳವಾಗಿದೆಯ ಕಣೆ, ಕಳವಾಗಿದೆ.
1: ಯಾವ ಕಳವಾಗಿರೋದು?
2: ಇನ್ನೇನು ಕುಂಬಳಕಾಯಿ ಕಣೆ, ಕುಂಬಳಕಾಯಿ.
1: ಅದ್ ಯಾರ್ರಿ ನಮ್ಮನೇಲಿ ಕದಿಯೋರು? ಸರಿಯಾಗಿ ನೋಡಿದ್ರ ನೀವು?
2: ನೋಡ್ದೆ ಏನು, ಎಷ್ಟು ನೋಡಿದ್ರು ಅಷ್ಟೇ.
0: ಏನು, ಯಾರಪ್ಪ ಕದ್ದವರು?
2: ಇನ್ಯಾರು ಕದಿಯೋಕ್ ಸಾಧ್ಯ? ಅವನೇ ಇರ್ಬೇಕು, ಅವನೇ.
0: ಅವನು? ಓ, ಆ ಗಿರಿಯಣ್ಣನ?
2: ಅಯೋಗ್ಯ ಕಳ್ಳ, ಅವನ ಕೈಗೆ ಹುಳು ಬಿದ್ದು ಸಾಯಲಾಗಲಿ.
1: ಅಯ್ಯೋ, ಹಾಗನ್ಬೇಡಿ ಅಂದ್ರೆ, ಪಾಪ ಮಕ್ಳು ಮರಿ ಎಲ್ಲ ಇದ್ದಾರೆ. ಹಾಗೇನಾದ್ರು ಅಂದ್ರೆ ನನ್ ಕೊಳ್ಳಾನೆ. ನನ್ ತುಂಬಾ ಹೋಯ್ತು ಅನ್ನೋ ದುಃಖಕ್ಕಿಂತ ದೇವ್ರಿಗೆ ಬಿಟ್ಟು ಕಾಯಿ ಕಳ್ತನ ಆಯ್ತಲ್ಲ ಅಂತ ತುಂಬಾ ದುಃಖ ಆಗ್ತಾ ಇದೆ ಕಣೋ.

0: ಬಾರಲ್ಲಿ ಅಮ್ಮ ಕರಿತಾ ಇದ್ದಾರೆ.
1: ಅಮ್ಮ ಅವರಾ? ಯಾಕಬುದೆ?
0: ಗೊತ್ತಿಲ್ಲ, ಬಂದೆ.
2: ಹಿರಿಯನಾ?
3: ಅವ
2: ಬಂದ್ಯಪ್ಪ, ಚೆನ್ನಾಗಿದೀಯಾ? ಮಕ್ಕಳು ಎಲ್ಲ ಚೆನ್ನಾಗಿದ್ದಾರೆ ತಾನೆ?
3: ನಿಮ್ ದಯೆಯಿಂದ ಎಲ್ರೂ ಸಂದಗವ್ರೆ ಅಮ್ಮವ್ರೆ.
2: ಗಿರಿಯಣ್ಣ,
3: ಅವ
2: ಒಂದ್ ವಿಷಯ ಕಣೋ, ನೀನೇನು ಬೇಜಾರು ಮಾಡ್ಕೋಬಾರ್ದು.
3: ಇಲ್ಲ ಅಮ್ಮವ್ರೆ, ಇಸ ಏನು ಅಂತೇಳಿ
2: ನೋಡು. ನಮ್ಮನೆ ಹಿತ್ತಲಲ್ಲಿ ಎರಡು ದೊಡ್ಡ ಬೂದುಗುಂಬಳಕಾಯಿ ಬಹಳ ತಿಂಗಳಿಂದ ಇತ್ತು. ನೀನು ಅದನ್ನ ನೋಡಿದ್ದೀಯಲ್ವಾ?
3: ಇಲ್ವಲ್ವ?
2: ನಿನ್ನೆ ರಾತ್ರಿಯಿಂದ ಅದರಲ್ಲಿ ದೇವರಿಗೆ ಅಂತ ಬಿಟ್ಟ ಕಾಯಿ ಕಾಣಿಸ್ತಿಲ್ಲ ಕಣೋ.
3: ಕಳತನಾಗೋಯ್ತರ?
2: ಹ್ಞೂ ಕಣೋ, ಆಗೋಗಿದೆ. ಅದನ್ನ ನೀನೇನಾದ್ರೂ ಮಾಡಿದ್ಯಾ?
3: ಶಿವ, ನಿಮ್ ಮನೆನಾಗೆ ನಾನ್ ಕಳತನ ಮಾಡ್ತೀನಿ ಅಂದ್ರವ್ವ?
2: ಮಾಡಲ್ಲ ಅಂತ ನಾನ್ ಅನ್ಕೊಂಡಿದ್ದೆ. ಬೇರೆ ಎಲ್ರೂ ನಾ ಕಳ್ಳ ಅಂದ್ರೆ ನಿನ್ ಪರ ಹಿಡಿದು ವಾದ ಮಾಡ್ತಿದ್ದೆ ಕಣೋ. ಆದ್ರೆ ಇವತ್ತು ನಿನ್ ಬಣ್ಣ ತೋರಿಸ್ಬಿಟ್ಟೆ.
3: ಅಮ್ಮೋರೆ, ನಾನು ಖಂಡಿತ ಕದ್ದಿಲ್ಲ.
2: ನೋಡು, ಯಾವ ಕಳ್ಳಾನು ನಾನ್ ಕಳ್ಳ ಅಂತ ಒಪ್ಕೊಳ್ಳೋದಿಲ್ಲ. ಇಷ್ಟಕ್ಕೂ ನೀನ್ ನಾನೇ ಮಾಡಿದೆ ಅಂತ ಒಪ್ಕೊಟ್ಟಿಯಾ ಅಂತ ನಾನ್ ನಿನ್ ಹತ್ರ ಮಾತಾಡ್ತಿಲ್ಲ. ನಂಗೆ ಚೆನ್ನಾಗ್ ಗೊತ್ತು ನೀನ್ ಮಾಡಿಲ್ಲ ಅಂತಾನೆ ಹೇಳ್ಕೊತೀಯ ಅಂತ.
3: ಹಂಗಲ್ರವ್ವ
2: ಗಿರಿಯಣ್ಣ, ನನಗ್ ಕುಂಬಳ ಕಳವಾಯ್ತು ಅನ್ನೋದ್ರ ಬಗ್ಗೆ ಚಿಂತೆ ಇಲ್ಲ ಕಣೋ. ಆದ್ರೆ ಅದರಲ್ಲಿ ನಿನ್ ಸಂಸಾರಕ್ಕೆ ಎಲ್ಲಿ ಕೇಡಾಗುತ್ತೋ ಅನ್ನೇ ನಂಗೆ ಭಯ ನೋಡು. ಒಂದ್ ಪಕ್ಷ ಕದ್ದಿದ್ರು ನೀನ್ ಖಂಡಿತ ಅದನ್ನ ತಿನ್ನಕ್ ಹೋಗ್ಬೇಡ. ತಿಳಿತಾ? ಕುಂಬಳ ಹೋದ್ರೂ ಪರವಾಗಿಲ್ಲ ಕಣೋ, ನೀನೆ ಕೆಟ್ಟದಾಗ್ಬಾರ್ದು. ಒಳ್ಳೇದು, ಹೋಗ್ಬ.
3: ಇಲ್ಲ ಕಣ್ರವ್ವ, ಶಿವನಾಣೆಗೂ ನಾನ್ ಕದ್ದಿಲ್ರವ್ವ. ಕುಮಟಾಗೆ ಕಾಗದ ಬರೆದಿದ್ದೆ, ತಮ್ಮ ಬಂದೇ ಬರ್ತಾನೆ. ಅವನು ಬಂದ್ರೆ ಒಂದೇ ದಿನ

0: ತಳನ್ನ ಹಿಡಿದು ಬಿಡ್ತಾನೆ.
1: ಓ ಅದು ನೋಡಪ್ಪ, ನಮ್ ಚಿಕ್ಕಪ್ಪ ಬಂದ್ರು, ನಮ್ ಸ್ಯಾಂಡೋ ಕಾಕ ಬಂದ್ಬಿಟ್ರು.
2: ಅಣ್ಣ, ಏನದು ದಿಢೀರಂತ ಕಾಗದ ಬರೆದು ಬರ ಹೇಳಿದ್ರಿ, ಏನ್ ವಿಷಯ?
0: ನೋಡ್ತಮ್ಮ, ನಮ್ ಹಿತ್ತಲಲ್ಲಿ ಎರಡು ಬೂದು ಗುಂಬಳ ಇತ್ತು. ಎರಡನ್ನು ನಾವು ಬಹಳ ಜೋಪಾನದಿಂದ ಕಾಪಾಡಿದ್ವಿ. ಅದರಲ್ಲಿ ಒಂದು ದೇವರಿಗೆ ಅಂತ, ಇನ್ನೊಂದನ್ನು ಬೀಜಕ್ಕೆ ಬಿಟ್ಟಿದ್ವಿ.
2: ಈಗೇನು ಅವೆರಡು ಕಳವಾಯ್ತಾ?
0: ಎರಡು ಆಗಿಲ್ಲಪ್ಪ, ಆದ್ರೆ ಒಂದು ಅದೇ ಆ ದೇವರಿಗೆ ಅಂತ ಬಿಟ್ಟಿತ್ತಲ್ಲ, ಅದು
2: ಅದು ಕಳವಾಗಿದೆ. ಓ, ಹಾಗೋ ಸಮಾಚಾರ. ನಡೀರಿ, ಹಿತ್ಲಗೆ ಹೋಗಿ ಆ ಬಳ್ಳಿನ ಪರೀಕ್ಷೆ ಮಾಡೋಣ. ಅಣ್ಣ, ಈ ವಿಷಯ ನಮ್ಮಲ್ಲೇ ಇರ್ಲಿ, ಪಟೇಲ್ರಿಗೆ ಹೇಳೋದು ಬೇಡ.
0: ಯಾಕೋ?
2: ಪಟೇಲ್ ಹೇಳೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಯಾಕಂದ್ರೆ ಅವ್ರು ಹೆಚ್ಚು ಅಂದ್ರೆ 4 ವದೆ ಕೊಡಬಹುದು, ಅವನಿಗೆ ಶಿಕ್ಷೆ ಏನೂ ಆಗೋಲ್ಲ.
0: ಅಂದ್ರೆ ಇನ್ನೇನ್ ಮಾಡ್ಬೇಕು ಅಂತ?
2: ಅಣ್ಣ, ಇಲ್ಲಿ ತರ್ಕ ಬಹಳ ಸುಲಭ. ಒಂದು ಕಾಯಿ ರುಚಿ ನೋಡಿದವನು ಇನ್ನೊಂದು ಕಾಯಿನ ಕದಿದೆ ಬಿಡೋಲ್ಲ. ಆದ್ರಿಂದ ನಾವು ಇನ್ನು 2 ರಾತ್ರಿ ಕಾವಲಿರಬೇಕು. ಅವನು ಕಳ್ಳತನ ಮಾಡ್ತಿರೋ ಹಾಗೆ ಹಿಡಿಬೇಕು.
0: ಆದ್ರೆ ಅದರಿಂದ ಅಪಾಯ ಆಗೋಲ್ತಾನೆ? ಅವನೇನಾದ್ರೂ ಆಯುಧ ಗೀಯುಧ ಅಂತ?
2: ಅದ್ರ ಯೋಚನೆ ನಿನಗ್ ಬೇಡ, ಅದನ್ನೆಲ್ಲ ನಾನೇ ನೋಡ್ಕೋತೀನಿ. ಜಗಲಿ ಮೇಲಿರೋ ಅಜ್ಜಿನ ಹಳೆ ಮಂಚನ ಅಂಗಳದಲ್ಲಿ ಹಾಕ್ಸು.
0: ಯಾಕೋ?
2: ನಾನ್ ಅದ್ರ ಮೇಲೆ ಮಲಗದವನಾಗೆ ನಟಿಸಿ ಕಳ್ಳ ಬಂದಾಗ ಹಿಡ್ಕೋತೀನಿ.
0: ಹೂ ಹೂ, ಬೇಡಪ್ಪ ಬೇಡ. ಅಲ್ಲ, ಒಂದು ಯಕ್ಕಷ್ಟಿತ ಕಾಯಿಗೋಸ್ಕರ ನಿನ್ನ ಜೀವಕ್ಕೆ ಏನಾದ್ರೂ ಅಪಾಯ ಮಾಡ್ಕೊಂಡ್ಬಿಟ್ಟೀಯ.
2: ಅಣ್ಣ, ಈ ಸ್ಯಾಂಡೋನ ಯಾರು ಏನು ಮಾಡೋಕ್ಕಾಗಲ್ಲ, ಆ ಚಿಂತೆ ಬಿಡು. ನಡಿ, ಒಳಗ ಹೋಗೋಣ. ಅತ್ತಿಗೆ ತಿಂಡಿ ಕಾಫಿ ಸಿದ್ಧವಾಗಿಟ್ಟಿರಬಹುದು. ಬರ್ಲಿ ಆ ಬಡವ, ಮಾಡ್ತೀನಿ. ನಮ್ಮ ಅಣ್ಣನ ಮನೆಯಲ್ಲಿ ಕಳ್ಳತನ ಮಾಡ್ತಾನ? ಮಾಡ್ಲಿ ಮಾಡ್ಲಿ, ಅದ್ ಹೇಗ್ ಮಾಡ್ತಾನೆ ನಾನು ನೋಡ್ತೀನಿ. ಅಲ್ಲ, ಇದೇನು ಒಳ್ಳೆ ನನ್ನ ಪರಿಸ್ಥಿತಿ? ಒಂದು ಎಕಸ್ಟಿ ಗುಂಬಳಕ್ಕಾಗಿ ನಾನು ಇಡೀ ರಾತ್ರಿ ನೆನೆಸ್ಕೊಂಡ್ರೆ ನಗು ಬರುತ್ತೆ. ಅರೆ, ಟೈಮ್ ಎಷ್ಟಾಯ್ತು? ಆಗ್ಲಿ 2 ಗಂಟೆ. ಇನ್ನೇನು ಬರಬಹುದು? ಅರೆ, 5 ಗಂಟೆ ಆಯ್ತು, ಯಾರ್ದು ಸುಳುವಿಲ್ಲ. ಸ್ವಲ್ಪ ಹಾಗೆ ಕಣ್ಮುಚ್ಚೋಣ.

0: ಯಾವನವನು? ನಿನ್ನು ನೋ, ನಿನ್ನೆದ್ರೆ ನಿನ್ ಕಾಲ್ ಮುರಿತೀನಿ. ನಿಲ್ಲು, ಬೇಡ, ಬೇಡ, ನಿಲ್ಲು, ನಿಲ್ಲು.
1: ಏನು ಗಲಾಟೆ? ಕಳ್ಳ ಸಿಕ್ಕ?
0: ಇಲ್ಲಣ್ಣ, ತಪ್ಪಿಸ್ಕೊಂಡ. ಆದ್ರೆ ನಾನ್ ಬೀಸಿದ ದೊಣ್ಣೆಯಿಂದ ಅವನು ನಡು ಮೂಳೆ ಖಂಡಿತ ಮುರಿದಿರ್ಬೇಕು.
1: ಹೌದಾ?
0: ಹೌದಣ್ಣ. ಎಷ್ಟು ಜೋರಾಗಿ ದೊಣ್ಣೆ ಅವನ ನಿಂತು ಅಂದ್ರೆ ಎರಡು ತಿಂಗಳು ಅವನು ಹಾಸಿಗೆಯಲ್ಲಿ ಇರಬೇಕು. ಅಂಗಳದಿಂದ ಧ್ವನಿ ಬಂದಾಗಿದೆ. ನಡೀರಿ ನೋಡೋಣ ಏನ್ ವಿಷಯ ಅಂತ.
1: ನಡೀರಿ, ನಡೀರಿ. ಅರೇ, ಬಳ್ಳೆ ಕುಂಬ ಹಾಗೆ ಇದೆ, ಕಳುವಾಗಿಲ್ಲ.
0: ಅಂದ್ರೆ ಕಳ್ಳ ಬರ್ಲೇ ಇಲ್ವೆ
1: ಅಮ್ಮ? ಅಂದ್ರೆ ನಿನಗಾದ ನೋವ ಭ್ರಮೆ ಇರ್ಬೇಕು.
0: ಇಲ್ಲಣ್ಣ, ಚೆನ್ನ ನೋಡಿದೆ. ನನ್ ಕೂ ಕೇಳಿ ಅವನು ಓಡ್ದ, ನಾನು ಬೆನ್ನತ್ತದೆ, ದೊಣ್ಣೆನ ಅವನ ಮೇಲೆ ಬಿಸಾಕದೆ. ಇದೆಲ್ಲ ಸತ್ಯ, ಇದೆಲ್ಲ ಕನಸ. ಹೌದು, ಒಂದ್ ವೇಳೆ ಇಷ್ಟು ದೊಡ್ಡ ಕಾಯನ್ನ ಅವನು ಕದ್ದಿದ್ರೆ ಹಾಗೆ ಓಡೋದಕ್ಕಾಗ್ತಿತ್ತ?
1: ಅಮ್ಮ, ಇಲ್ಲೋಣಮ್ಮ. ಅಪ್ಪ, ಚಿಕ್ಕಪ್ಪ, ನಿನ್ನೆ ಕಳುವಾದ ಕುಂಬಳ ಇಲ್ಲೇ ಬಿದ್ದಿದೆ.
2: ಸತ್ಯ, ಬದುಕ್ತು ಬಡ ಜೀವ.
0: ಈ ಕುಂಬಳ ಇಲ್ಲ ಹೇಗ್ ಬಂತು?
3: ಆಗಿರೋದು ಹೀಗೆ, ಗಿರಿಯಣ್ಣ ಅಮ್ಮನ ಉಪದೇಶ ಕೇಳಿ ಕುಂಬಳನ ತಂದಿಟ್ಟು ಹೋಗಿದ್ದಾರೆ. ಅಮ್ಮ ಆ ದೇವರದು ಅಂತ ಹೇಳಿದ್ದು ಅವನಿಗೆ ನಾಟಿದೆ. ಅಂತೂ ಗಿರಿಯಣ್ಣನ್ನ ಅಮ್ಮ ಬದಲಾಯಿಸಿದೆ. ಅಬ್ಬ, ಅಮ್ಮನ ಮುಖದ ಮೇಲೆ ಎಷ್ಟು ಸಮಾಧಾನ, ಏನು ಸಂತೃಪ್ತಿ. ಪಾಪ ಅಪ್ಪ ಚಿಕ್ಕಪ್ಪ ಇಬ್ಬರಿಗೂ ಈ ಕುಂಬಳ ವಾಪಸ್ ಹೇಗ್ ಬಂತು ಅಂತ ಹೇಗ್ ತಿಳಿಬೇಕು? ಎಲ್ಲ ಅಮ್ಮನ ಪ್ರೀತಿ ಸ್ನೇಹ ಭಾವದ ಮಹಿಮೆ ಅಂದ್ರೆ ನಂಬ್ತಾರ? ನಾನಂತೂ ನಂಬ್ತೀನಿ, ನಂಬಿದ್ದೀನಿ. ನೀವು

0: ಕಳ್ಳಗಿರಿಯಣ್ಣ ನಾಟಕ ಕೇಳಿದಿರಿ. ಮೂಲ ಕಥೆ ಯಶವಂತ ಚಿತ್ತಾಲ. ರೇಡಿಯೋ ರೂಪಾಂತರ ಎಎಸ್ ಚಂದ್ರಮೌಳಿ. ಭಾಗವಹಿಸಿದ್ದವರು ಶೋಭಾ ರಾಘವೇಂದ್ರ, ಶ್ರೀಕಂಠ ಗುಂಡಪ್ಪ, ಜೆಎಂ ಸದರ ಜೋಶಿ, ಶೇಷಗಿರಿರಾವ್, ಮಂಜುನಾಥ್ ಭಟ್, ಎಸ್ಎಲ್ ಚನ್ನಕೇಶವ, ಹೆಮ್ಮಿಗೆ ವರದರಾಜನ್ ಹಾಗೂ ಹೇಮ ಕೇಶವಮೂರ್ತಿ. ಸಂಗೀತ ವಿ ಕೆ ರಾಮನ್. ಮುಖ್ಯ ಸಹಕಾರ ಎಆರ್ ಕೃಷ್ಣಮೂರ್ತಿ ಮತ್ತು ವಿಶ್ವನಾಥ ನಾಕೋಡ್. ನಿರ್ದೇಶನ ಉದಯಾದ್ರಿ.
1: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸುಮಧುರ ಗೀತ ವೈವಿಧ್ಯದ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಭಕ್ತಿ ಗೀತೆಯನ್ನ ಬಿಆರ್ ಛಾಯಾ ಅವರ ಧ್ವನಿಯಲ್ಲಿ.

ಮುತ್ತಣ್ಣ ಚಿತ್ರದ ಗೀತೆಗೆಂದು ಸಾಹಿತ್ಯವನ್ನ ನೀಡಿ ಸಂಗೀತವನ್ನ ಒದಗಿಸಿದ್ದಾರೆ ಹಂಸಲೇಖ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರಾ.

ಇದುವರೆಗೂ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮಗಳು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ವನಿತಾವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ. ನಮಸ್ಕಾರ ಗೆಳತಿಯರೇ, ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಹಿರಿಯರ ಆಹಾರ ಕ್ರಮಗಳು, ಈ ಬಗ್ಗೆ ಕೆಎಂಬಿ ಆಸ್ಪತ್ರೆಯಲ್ಲಿ ಆಹಾರ ತಜ್ಞೆಯಾಗಿರುವ ಅರುಣಾ ಮಲ್ಯ ಅವರೊಂದಿಗೆ ನಡೆಸಿದ ಸಂದರ್ಶನ, ಸವಿತಾ ನಾಗಭೂಷಣ ಅವರ ಕಾದಂಬರಿ ಸ್ತ್ರೀಲೋಕದ ನಿರೂಪಣೆ ಹಾಗೂ ನಳಪ ಪ್ರಸಾರವಾಗಲಿದೆ. ಕೇಳಿ ಹಿರಿಯರ ಆಹಾರ ಕ್ರಮಗಳು. ಈ ವಿಚಾರವಾಗಿ ಕೆಎಂಸಿ ಆಸ್ಪತ್ರೆಯಲ್ಲಿ ಆಹಾರ ತಜ್ಞೆಯಾಗಿ ಅರುಣಾ ಮಲ್ಯ ಅವರೊಂದಿಗೆ ನಡೆಸಿದ ಸಂದರ್ಶನ.
1: ನಮಸ್ಕಾರ ಕೇಳುಗರೆ. ವಯಸ್ಸಾದಂತೆ ನಮ್ಮ ಪೌಷ್ಟಿಕಾಂಶದ ಅಗತ್ಯ ಬದಲಾಗುತ್ತೆ, ಇದೆಲ್ಲ ನಿಮಗೆ ಗೊತ್ತು. ಕೆಲವೊಂದು ಜೀವಸತ್ವಗಳ ಖನಿಜಾಂಶಗಳ ಅಗತ್ಯ ಹೆಚ್ಚಿರಬಹುದು. ನಮಗೆ ಅಗತ್ಯ ಇರುವ ಈ ಜೀವಸತ್ವಗಳನ್ನು, ಖನಿಜಾಂಶಗಳನ್ನು, ಹಾಗೆ ಪೌಷ್ಟಿಕದ ಆಹಾರವನ್ನು ತಗೊಂಡ್ರೆ ಹಿರಿಯರ ಆರೋಗ್ಯ ಚೆನ್ನಾಗಿರೋದ್ರಲ್ಲಿ ಸಂದೇಹವೇ ಇಲ್ಲ. ನಮಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾರೆ ಕೆಎಂಸಿ ಆಸ್ಪತ್ರೆಯಲ್ಲಿ ಆಹಾರ ತಜ್ಞರಾಗಿರುವ ಅರುಣಾ ಮಲ್ಯ ಅವರು. ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಈಗ ಸಾಮಾನ್ಯವಾಗಿ ವಯಸ್ಸಾದಂತೆ ನಾವು ನೋಡೋ ಹಾಗೆ ಹಿರಿಯರಲ್ಲಿ ಕೆಲವೊಂದು ಬದಲಾವಣೆಗಳು ಜೀರ್ಣಕ್ರಿಯೆಯೆಲ್ಲ ಆಗುತ್ತೆ, ಇದು ಹೇಗೆ ಅಂತ ಹೇಳ್ತೀರಾ ಮೇಡಮ್? ಹೇಗ್ ಗೊತ್ತಾಗುತ್ತೆ ನಮ್ಗೆ ಇದು ಅಂತ?
2: ಈಗ ಹಿರಿಯರು ಅಂತ ಹೇಳಿದ್ರೆ ನಾವು 50 ವರ್ಷಕ್ಕೆ ಮೇಲ್ಪಟ್ಟಿಗೆ ಹಿರಿಯರು ಅಂತ ಹೇಳ್ತೇವೆ. 50-60 ವರ್ಷ ಆಗಿರ್ಬೋದು ಅಥವಾ 60-70 ಇರ್ಬೋದು. ಆಮೇಲೆ ತುಂಬಾ ಹಿರಿಯರು ಅಂದ್ರೆ 90 ವರ್ಷದ ಮೇಲೆ. ಈಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ವೈಜ್ಞಾನಿಕ ಅಡ್ವಾನ್ಸ್ಮೆಂಟ್ ಜೊತೆಗೆ ಮನುಷ್ಯರು ಬದುಕೋದು, ಅವರ ಏಜ್ ಸಹ ಜಾಸ್ತಿ ಆಗ್ತದೆ. ಮುಂಚಿನ ಹಾಗೆ 60 ವರ್ಷಕ್ಕೆ ಹೋದ್ರು ಹಾಗೆ ಇಲ್ಲ. ಈಗ 92-93 ವರ್ಷ ಆದ್ರೂ ಮಕ್ಕಳು ಬಂದು ತಂದೆ ತಾಯಿನ ಉಳಿ ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ಅಂತ ಹೇಳ್ತಾರೆ.
1: ಹಾಗೆ
2: ಆರೋಗ್ಯವಾಗಿ ಸಹ ಇರ್ತಾರೆ, ಮುಂಚಿನ ಹಾಗೆ ಅಲ್ಲ. ಯಾಕೆಂದ್ರೆ ಅಲ್ಲಲ್ಲಿ ಅವ್ರಿಗೆ ಆಗಾಗ ಯಾವ ತೊಂದರೆ ಇದೆಯೋ ಅದಕ್ಕೆ ಅನುಗುಣವಾಗಿ ಮಾತ್ರೆ ಎಲ್ಲ ಕೊಟ್ಟು ಅವ್ರ ಆರೋಗ್ಯ ಸ್ಥಿತಿ ಮುಂಚಿನ ಹಾಗೆ ಹದಗಟ್ಟಿರುವ ತನಕ ಅವರು ಕಾಯೋದಿಲ್ಲ. ಅವ್ರಿಗೆ ಅದು ಈಗ ತಿಳುವಳಿಕೆ ಇರೋದ್ರಿಂದ ಆದಷ್ಟು ಬೇಗ ಅವರು ಡಾಕ್ಟರ್ ಹತ್ರ ಕರ್ಕೊಂಡು ಬರ್ತಾರೆ. ಈಗ ನಾವು ಏನ್ ಹೇಳ್ತೇವೆ ಅಂದ್ರೆ 50 ವರ್ಷದಿಂದನೇ ನಾವೊಂದು ದೇಹದ ಆರೋಗ್ಯದ ವಿಷಯದಲ್ಲಿ ಕಾಳಜಿ ವಹಿಸಬೇಕು. ಯಾಕೆಂದ್ರೆ ಸಾಮಾನ್ಯವಾಗಿ ಈಗ ಹೆಂಗಸರಿಗೆ 40-45 ಆಗಬೇಕಾದ್ರೆ ಋತು ಸಂಬಂಧಪಟ್ಟದ್ದು ಎಲ್ಲ ಮೆಲ್ಲ ಮೆಲ್ಲ ನಿಲ್ಲಕ್ಕೆ ಸ್ಟಾರ್ಟ್ ಆಗ್ತದೆ, ಮುಟ್ಟೆಲ್ಲ ನಿಲ್ಲಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಸ್ಟಾಪ್ ಆಗ್ಲಿಕ್ಕೆ ಸ್ಟಾರ್ಟ್ ಆದ ದಿನದಿಂದ ಅವರಿಗೆ ಕ್ಯಾಲ್ಸಿಯಂದು ಕಮ್ಮಿ ಆಗುದು, ಗಂಟು ನೋವು, ಬೆನ್ನು ನೋವು ಹೀಗೆಲ್ಲ ನೋಡ್ಲಿಕ್ಕೆ ಸಿಗ್ತದೆ. ಅದಕ್ಕೆ ನಾವೇನ್ ಹೇಳ್ತೇವೆ ಅಂದ್ರೆ 45 ವರ್ಷದ ನಂತರ ಆದಷ್ಟು ಕ್ಯಾಲ್ಸಿಯಂ ಜಾಸ್ತಿ ಇರುವಂತಹ

0: ಆಹಾರ ತಗೊಳ್ಳಿ. ಕ್ಯಾಲ್ಸಿಯಂ ಯಾವ್ದ್ರಲ್ಲಿ ಜಾಸ್ತಿ ಇರ್ತದೆ? ಹಾಲು ತಗೊಳ್ಬಹುದು, ಹಾಲಿನ ಉತ್ಪನ್ನಗಳನ್ನ ತಗೊಳ್ಬಹುದು, ಸೊಪ್ಪುಗಳನ್ನ ತಗೊಳ್ಬಹುದು. ಆಮೇಲೆ ಇಲ್ಲಿ ಮರ್ವಾ ಇದೆ ಅಲ್ಲ ಮಂಗಳೂರಲ್ಲಿ ಸಿಗುವಂತದ್ದು, ಅಂತದನ್ನ ಕ್ಯಾಲ್ಸಿಯಂ ಇರೋದನ್ನ ತಗೊಳ್ಳಿ. ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಗಳು ಸಹ ಡಾಕ್ಟರ್ಸ್ ಕೊಡ್ತಾರೆ. ಆಮೇಲೆ ಈಗ ಇನ್ನೊಂದು ನಾವು ಸಾಮಾನ್ಯವಾಗಿ ಕಾಣುತ್ತಿರೋದು ಅಂದ್ರೆ ಬಿಸಿಲಿನ ಕಿರಣ ಸಿಗದೆ ವಿಟಮಿನ್ ಡಿ ಡಿಫಿಷಿಯನ್ಸಿ ಅಂತ,
1: ಇದು ಜಾಸ್ತಿ ಇದೆ.
0: ಇದು ಜಾಸ್ತಿ ಇದೆ. ಮುಂಚೆ ಎಲ್ಲ ನಾವು ಚಿಕ್ಕದಲ್ಲಿರ್ಬೇಕಾದ್ರೆ ಶಾಲೆಗೆ ನಡ್ಕೊಂಡು ಹೋಗ್ತಿದ್ವಿ, ಬಿಸಿಲಿಗೆ ಆಡ್ತಿದ್ವಿ. ಈಗ ಮಕ್ಳಿಗೆ ಅದೆಲ್ಲ ಇಲ್ಲ. ಈಗ ಬೆಳಗ್ಗೆ ಹೇಳ್ತೇವೆ ಕಾರಲ್ಲಿ ಹೋಗಿ ಎಲ್ಲಿಗೆ ಹೋಗ್ಬೇಕು ಅಲ್ಲಿ ತನಕ ಇಳಿತೇವೆ, ಕಾರಲ್ಲಿ ಎಸಿ ಇರ್ತದೆ, ಬಿಸಿಲು ಹೋಗೋ ತನಕ ನಾವು ನಮ್ಮ ಆಫೀಸ್ ಇಂದ ಮನೆ ತಲುಪುದಿಲ್ಲ.
1: ಡೆಫಿಷಿಯನ್ಸಿ ಮಕ್ಕಳಲ್ಲೂ ಕೂಡ
0: ಮಕ್ಕಳಲ್ಲಿ ಸಹ ಕಾಣ್ತದೆ, ದೊಡ್ಡವರಲ್ಲಿ ಈಗ ಜಾಸ್ತಿ ಕಾಣ್ತಾ ಉಂಟು. ಯಾಕೆಂದ್ರೆ ನಾವು ಹೊರಗೆ ಹೋಗ್ಬೇಕಾದ್ರೆ ನಮ್ಗೆ ಈಗ ಸೌಂದರ್ಯದ ತುಂಬಾ ಇದಾಗ್ಬಿಟ್ಟು ಸನ್ಸ್ಕ್ರೀನ್ ಲೋಷನ್ ನ ಅಪ್ಲೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಸನ್ಸ್ಕ್ರೀನ್ ಅಲ್ಲಿ ಅಪ್ಲೈ ಮಾಡಿದಾಗ ಅದು ಕಿರಣಗಳು ನಮ್ಮ ಮೈಗೆ ಎಳ್ಕೊಳ್ಳಲ್ಲ, ಆದ್ರಿಂದ ವಿಟಮಿನ್ ಡಿ ಡಿಫಿಷಿಯನ್ಸಿ ಇದ್ದಾಗ ನಾವು ಮಾತ್ರೆ ಕೊಡ್ಬೇಕಾಗ್ತದೆ. ಯಾಕೆ ಸಹಜವಾಗಿ ನಾವು ತಗೊಳ್ಬಹುದು, ಈಗ ನಮ್ಗೆ ಕಪ್ಪಾಗಬಾರ್ದು, ಬಿಸಿಲು ಸಹಿಸ್ಲಿಕ್ಕೆ ಆಗಲ್ಲ. ಮುಂಚಿನವ್ರಿಗೆ ಹಾಗಿರ್ಲಿಲ್ಲ, ಅವ್ರು ಬಿಸಿಲಲ್ಲೇ ಓಡಾಡ್ತಿದ್ರು ಎಲ್ಲ. ಈಗ ಅದು ಒಂದು ನಾವು ಜಾಸ್ತಿ ನೋಡ್ಲಿಕ್ಕೆ ಸಿಗುದು. ಕೆಲವೊಮ್ಮೆ ಏನು ಯೋಚನೆ ಮಾಡ್ತಾರೆ, ಗಂಟು ನೋವು ಬರೀ ಕ್ಯಾಲ್ಸಿಯಂ ಇಂದ ಅಂತ. ವಿಟಮಿನ್ ಡಿ ಡಿಫಿಷಿಯನ್ಸಿ ಇದ್ರೆ ಸಹ ಮೈಕೈ ನೋವು ಇರ್ತದೆ. ಸೊ ನೀವು ಆಗಾಗ ಆರೋಗ್ಯದ ತಪಾಸಣೆ ಮಾಡ್ಕೊಳ್ಬೇಕು. 40 ನಂತರ ಹೆಲ್ತ್ ಚೆಕಪ್ ಅಂತ ಏನ್ ಮಾಡ್ತಾರೆ, ವರ್ಷ ವರ್ಷ ಅಟ್ಲೀಸ್ಟ್ ಒಂದ್ಸಲಿ ಮಾಡ್ಬೇಕು. ಹೆಂಗಸರಿಗೆ ನಮ್ದು ಬ್ರೆಸ್ಟ್ ಎಕ್ಸಾಮಿನೇಷನ್ ಮೆಮೋಗ್ರಾಮ್ ಅಂತ ಇದೆ, ಅದು ಮಾಡ್ಕೊಳ್ಬೇಕು. ಹೆಂಗಸರಿಗೆ ಇದು ಋತು ಸಂಬಂಧ ಏನಾದ್ರು ಪ್ರಾಬ್ಲಮ್ ಇದ್ರೆ ಪ್ಯಾಪ್ಸ್ಮಿಯರ್ ಅಂತ ಮಾಡ್ತಾರೆ, ಒಂದು ಗರ್ಭಕೋಶದಲ್ಲಿ ಏನಾದ್ರು ತೊಂದರೆ ಇದೆ ಅಂತ ನೋಡ್ಲಿಕ್ಕೆ, ಅದೆಲ್ಲ ನಾವು ಮಾಡ್ಕೊಳ್ಬೇಕಾಗ್ತದೆ. ಪ್ರಾಯ ಆದಾಗೆ ಜೀರ್ಣಶಕ್ತಿಯಲ್ಲಿ ವ್ಯತ್ಯಾಸ ಆಗ್ತದೆ. ಮುಂಚಿನ ಹಾಗೆ ತಿಂದ್ರೆ ಜೀರ್ಣ ಆಗಲ್ಲ ಮೇಡಮ್, ಕೆಲಸ ಇಲ್ಲ. ಈಗ ಸಾಮಾನ್ಯವಾಗಿ ಕಾಣುದ ಅದೇ, ಕೆಲಸ ಇಲ್ಲ. ಮನೆಯಲ್ಲಿ ಕೆಲಸದವರಿದ್ದಾರೆ, ಬಾಕಿ ಕೆಲಸ ಮಾಡ್ತಾರೆ, ಸೊಸೆಯಂದಿರು ಬಂದಿರ್ತಾರೆ, ಸೊ ಅಡಿಗೆ ಕೆಲಸನೂ ಇರೋದಿಲ್ಲ. ಸೊ ತಿಂದಿದ್ದು ಜೀರ್ಣ ಆಗೋದಿಲ್ಲ.
1: ಇನ್ನೊಂದು ವಯಸ್ಸಾದವರಲ್ಲಿ ನಾವು ನೋಡೋದಂದ್ರೆ ಒಂದು ರೀತಿಯ ಭಯ, ಎಲ್ಲಿ ನಾನು ಏನಾದ್ರೂ ಓಡಾಡಿದ್ರೆ, ಓಡಾಡಿ ಕೆಲಸ ಮಾಡಿದ್ರೆ ಎಲ್ಲಿ ಬೀಳ್ತೇನೋ, ಎಲ್ಲಿ ಫ್ರಾಕ್ಚರ್ ಅಂತ ಸಂದರ್ಭ.
0: ಅದೇ ನಾನು ಹೇಳಿದ್ದು ಅಂದ್ರೆ ಹೆಂಗಸರಿಗೆ 50 ನಂತರ ಮೂಳೆಯಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಹೋಗೋದ್ರಿಂದ ಇದು ಮೂಳೆಗಳು ಟೊಳ್ಳಾಗೋದು ಸಾಧ್ಯತೆ ಜಾಸ್ತಿ.
1: ಹೌದು,
0: ಅದಕ್ಕೋಸ್ಕರ ಈಗ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಕೊಡ್ತಾರೆ. ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಕೊಟ್ರೆ ಸಹ ಅದಕ್ಕೊಂದು ಪೀರಿಯಡ್ ಅಂತ ಇದೆ, ಇಷ್ಟೇ ಸಮಯ ತಗೊಳ್ಳಿಕ್ಕೆ ಅಂತ. ವರ್ಷಗಟ್ಟಲೆ ತಗೊಳ್ಳುವಂತದಲ್ಲ, ಒಂದು 3 ತಗೊಂಡು ನಿಲ್ಸಿ ಅಂತ ಹೇಳ್ತಾರೆ. ಅದ್ರ ಬದಲಿಗೆ ನೀವ್ ಯಾಕೆ ಆರೋಗ್ಯವಂತ ಏನು ಸಿಗ್ತದೆ, ಮುಂಚೆಯಿಂದ ತಿಂದು ಬಂದ ತಿನ್ನೋದಿಲ್ಲ, ತಿನ್ಬಹುದಲ್ಲ. ಈಗ ಪ್ರಾಯ ಆದ್ಮೇಲೆ ಹಾಲೇ ಕುಡಿಯೋದು, ಅದು ಮಕ್ಕಳು ಕುಡಿಯೋದು. ಹಾಗೆಲ್ಲ ಎಲ್ಲಾ ಪ್ರಾಯದಕ್ಕೂ ಎಲ್ಲಾ ಸತ್ವಗಳು ಬೇಕು, ಎಲ್ಲಾ ವಿಟಮಿನ್ಗಳು ಬೇಕು. ನಾವು ಮಕ್ಕಳಿಗೆ ಮಾತ್ರ ಅಂತ ಯಾಕೆ ಸೀಮಿತ ಮಾಡ್ಬೇಕು?
1: ಯಾವುದೇ ಒಂದು ರೀತಿಯ ರೋಗಗಳು ಇದೆ, ಸಾಮಾನ್ಯವಾಗಿ ಆರೋಗ್ಯವಂತ ಹಿರಿಯರು ಅವರ ಆಹಾರದಲ್ಲಿ ಏನೇನು ಇರಬೇಕು ಅಂತ ಹೇಳ್ತೀರಿ?
0: ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತವೆ, ಏನು ಕ್ಯಾಲರೀಸ್ ನಮ್ಗೆ ಸಿಗ್ತದೆ ಅಂದ್ರೆ ಅಕ್ಕಿದೋ, ಗೋದ್ರವ, ರಾಗಿ, ಈಗ ಸಿರಿಧಾನ್ಯಗಳು ಬಂದಿದೆ, ಓಟ್ಸ್, ಇಂಥದೆಲ್ಲ ತಿನ್ಬೇಕು. ಆದ್ರೆ ಏನಾಗ್ತದೆ ಅಂದ್ರೆ ಪ್ರಾಯ ಆಗ್ತಾ ನಮ್ಗೆ ಅಷ್ಟು ಕೆಲಸ ಇರೋದಿಲ್ಲ, ಎನರ್ಜಿ ನಾವು ತಿಂದದ್ನ ಅಷ್ಟು ಯೂಸ್ ಮಾಡ್ಲಿಕ್ಕೆ ನಮ್ಗೆ ಚಾನ್ಸೋದಿಲ್ಲ. ಅದಕ್ಕೋಸ್ಕರ ಕ್ಯಾಲರೀಸ್ ನ ಸ್ವಲ್ಪ ಕಮ್ಮಿ ಮಾಡಿ, ಯಾಕೆಂದ್ರೆ ದೇಹದ ತೂಕ 50 ನಂತರ ಜಾಸ್ತಿ ಆಗುದು. ನೀವು ಎಷ್ಟೇ ಕೆಲಸ ಮಾಡಿದ್ರು ವರ್ಷಾನು ವರ್ಷ 2 ಕೆಜಿ ಅಂತೂ ಖಂಡಿತ ಜಾಸ್ತಿ ಆಗ್ತದೆ. ನಾವೇನ್ ಹೇಳ್ತೇವೆ, ಆರೋಗ್ಯವಾಗಿರ್ಬೇಕಾದ್ರೆ ಸ್ವಲ್ಪ ಕ್ಯಾಲರಿಗಳನ್ನ ಕಮ್ಮಿ ಮಾಡಿ, ಅದ್ರ ಜೊತೆಗೆ ವ್ಯಾಯಾಮ ಮಾಡಿ, ತಿಂದದ್ನ ಬರ್ನ್ ಮಾಡಿ, ಅದು ಡಿಪಾಸಿಟ್ ಆಗೋದಾಗೆ ಕಾಯ್ಬೇಕು. ಕ್ಯಾಲರೀಸ್ ಜೀರ್ಣ ಆಗ್ಬೇಕಾದ್ರೆ ಯಾವ್ದಾದ್ರು ಎಕ್ಸಸೈಸ್, ನಾವು ಜಿಮ್ಗೆ ಹೋಗಿ ಅಂತ ಹೇಳಲ್ಲ, ಅಥವಾ ನೀವು ಏರೋಬಿಕ್ಸ್ ಹೋಗಿ ಡ್ಯಾನ್ಸ್ ಮಾಡಿ ಅಂತಾನು ಹೇಳಲ್ಲ, ವಾಕಿಂಗ್ ಮಾಡಿ. ದಿನನಿತ್ಯದ ಕೆಲಸನ ಮಾಡುದು ನಿಲ್ಸ್ಬೇಡಿ. ಎಲ್ಲ ನೀವು ಏನೆಲ್ಲ ಮುಂಚೆಯಿಂದ ಮಾಡಿ ಬಂದಿದ್ದೀರಾ ಅಂತ ಕೆಲಸಗಳನ್ನ ಮಾಡಿ, ಆದಷ್ಟು ಸ್ವಲ್ಪ ನಡೀರಿ. ಒಂದು 1/2 ಕಿಲೋಮೀಟರ್ ಅಥವಾ ಇದ್ರೆ ಅದಕ್ಕೋಸ್ಕರ ವೆಹಿಕಲ್ ಅಲ್ಲಿ ಹೋಗ್ಬೇಡಿ, ನಡ್ಕೊಂಡು ಹೋಗಿ ಸಾಮಾನ್ ತರೋದು ಅಂತ ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡಿ ಅಂತ ಹೇಳ್ತೇವೆ. ಪ್ರೋಟೀನ್ ನ ಜಾಸ್ತಿ ತಿನ್ಬಾಕ್ತದೆ. ಪ್ರೋಟೀನ್ ಅಂತ ಹೇಳಿದ್ರೆ ಅದು ಬೇಳೆ, ಕಾಳು, ಮೊಟ್ಟೆ, ಮೀನು, ಕೋಳಿ, ಏನ್ ನೀವು ತಿನ್ಕೊಂಡು ಬಂದಿದ್ದೀರಾ ಅದನ್ನ ತಿನ್ಬೇಕು. ಅದು ಅಟ್ಲೀಸ್ಟ್ 1 ಕೆಜಿಗೆ 1 ಗ್ರಾಂ ಬೇಕು. ನೀವು ಸಪೋಸ್ 1 ಕೆಜಿ ಆದ್ರೆ 60 ಗ್ರಾಂ ಪ್ರೋಟೀನ್ ದಿನಕ್ಕೆ ತಿನ್ಬೇಕು. ಕ್ಯಾಲ್ಸಿಯಂ ನ ಜಾಸ್ತಿ ಮಾಡಿ. ಏನಿಲ್ಲದಿದ್ರೆ ಮನೆಯಲ್ಲೇ ಕೆನೆ ತೆಗೆದ ಹಾಲಿದು ಮೊಸರು ಮಾಡಿ, ಮಜ್ಜಿಗೆ ಮಾಡಿ, ಅದನ್ನ ಕುಡೀರಿ. ವೆಜಿಟೇರಿಯನ್ ಆದ್ರೆ ಕ್ಯಾಲ್ಸಿಯಂ ಇದೆಲ್ಲ ಹಾಲು ಉತ್ಪನ್ನಗಳಲ್ಲಿ ಸಿಗ್ತದೆ. ನಾನ್ ವೆಜಿಟೇರಿಯನ್ಸ್ ಗೆ ಬೇಕಾದ್ರೆ ಮರ್ವಾಯಿ ಅಂತದೆಲ್ಲ ಇದರಲ್ಲೂ ಸೇರ್ತದೆ. ಸೊಪ್ಪುಗಳನ್ನ ತಿನ್ನಿ. ಹಾಲು ಕುಡಿಯೋಕೆ ಇಷ್ಟ ಇಲ್ಲದಿದ್ರೆ ಅಟ್ಲೀಸ್ಟ್ ಸೊಪ್ಪು ವಾರಕ್ಕೆ 3 ಬಳಸಿ. ಸೊ ಕ್ಯಾಲ್ಸಿಯಂ ತಿನ್ಬೇಕು. ಕ್ಯಾಲ್ಸಿಯಂ ತುಂಬಾ ಇಂಪಾರ್ಟೆಂಟ್, ಯಾಕೆಂದ್ರೆ ಗಂಟು ನೋವು ಆದ್ರೆ ನಡಿಲಿಕ್ಕಾಗಲ್ಲ, ನಡಿಯಕ್ಕಾಗೋದಿಲ್ಲ, ತೂಕ ಜಾಸ್ತಿ ಆಗ್ತದೆ. ಸೊ ಕ್ಯಾಲ್ಸಿಯಂ ಇಂಪಾರ್ಟೆಂಟ್. ನೀರು ಸರಿ ಕುಡಿಯಿರಿ, ಯಾಕೆಂದ್ರೆ ತಿನ್ನುದು ತುಂಬಾ ಕಮ್ಮಿ ಆದಾಗ ಮಲಬದ್ಧತೆ ಆಗ್ತದೆ. ಆಕ್ಟಿವಿಟಿ ಇಲ್ಲದಿದ್ರೂ ಮಲಬದ್ಧತೆ ಆಗ್ತದೆ, ಅಂದ್ರೆ ಕೂತ್ಕೊಳ್ಳೋದು, ತಿನ್ನೋದು, ತಿಂತ ಅದು ಜೀರ್ಣ ಆಗಲ್ಲ, ಅಜೀರ್ಣ ಆಗ್ತದೆ. ಸೊ ಮಲಬದ್ಧತೆ ಆಗ್ತದೆ. ಅದಕ್ಕೋಸ್ಕರ ಆದಷ್ಟು ನೀರನ್ನ ಕುಡಿಯಿರಿ. ಆಮೇಲೆ ನಾರಿನಾಂಶ ಜಾಸ್ತಿ ಇರುವ ಆಹಾರ ತಗೊಳ್ಳಿ. ಮೊಳಕೆ ಬಂದ ಕಾಳು, ಸಲಾಡ್ಗಳು, ಹಸಿ ತರಕಾರಿನ ಕಟ್ ಮಾಡಿ, ಅಥವಾ ಸೊಪ್ಪು ಸೊಪ್ಪುಗಳು, ತರಕಾರಿನ ಜಾಸ್ತಿ ತಿನ್ನಿ, ಮೀನು ಮಾಂಸ ಇಷ್ಟ ಅಂತ ತಿನ್ನಿ, ಆದ್ರೆ ತುಂಬಾ ಇದ್ನಾಸ ಸೊಪ್ಪುಗಳನ್ನ ಅಂತದನ್ನ ತಗೊಳ್ಳಿ. ಆಮೇಲೆ ತುಂಬಾ ಕೊಬ್ಬಿರುವ ಮಾಂಸನ ಸ್ವಲ್ಪ ಕಡಿಮೆ ಮಾಡಬೇಕು, ಯಾಕೆಂದ್ರೆ ಮಟನ್ ಬೀಫ್ ಆಗ್ಲಿ ಅಥವಾ ನಿಮ್ದು ಹಂದಿ ಮಾಂಸ ಅಂತದೇನಾದ್ರೂ ಇದ್ರೆ ಅದನ್ನ ಸ್ವಲ್ಪ ಕಡಿಮೆ ಮಾಡಿ, ಯಾಕೆ ಅದ್ರಲ್ಲಿ ಮುಂಚೆನೆ ಕೊಬ್ಬಿನ ಅಂಶ ಜಾಸ್ತಿ, ಅದು ನಾವು ತಿಂದು ನಮ್ಮಲ್ಲಿ ಸಹ ಕೊಬ್ಬಿನ ಅಂಶ ಜಾಸ್ತಿ ಆಗ್ತದೆ. ಯಾಕೆಂದ್ರೆ 50ನ ನಂತರ ಸಾಧಾರಣವಾಗಿ ಶುಗರ್ ನೋಡ್ಲಿಕ್ಕೆ ಸಿಗ್ತದೆ, ಬಿಪಿ ಇರ್ತದೆ, ಏನಿಲ್ಲದಿದ್ರೆ ಡಿಪ್ರೆಸ್ ಇರ್ತದೆ, ಮಕ್ಕಳೆಲ್ಲ ಬೇರೆ ಕಡೆ ಕೆಲ್ಸಕ್ಕೆ ಹೋಗಿರ್ತಾರೆ, ಗಂಡ ಹೆಂಡತಿ ಅವರೇ ಆಗ್ತಾರೆ, ಮಾತಾಡ್ಲಿಕ್ಕೆ ಜನ ಇಲ್ಲ. ಹೆಂಗಸರಿಗೆ ದುಃಖದ ಕಾರಣ ಅದೇ, ಮುಂಚೆ ಮಕ್ಕಳು ತಿಂತಿದ್ರು ಮೇಡಮ್, ಅದಕ್ಕೆ ನಾವು ಮಾಡಿದ್ವಿ, ಈಗ ಮಕ್ಕಳಿನಲ್ಲ, ನನ್ ಗಂಡನ್ಗೆ ಶುಗರ್, ನಾವಿಬ್ರೇ ಇರ್ಬೇಕಾದ್ರೆ ಗಂಡ ತಿನ್ನದ್ ನಾನ್ ಮಾಡಿನ ಅಂತಂದ್ರೆ ಅವ್ರಿಗೆ ಬೇಜಾರಾಗಲ್ವಾ, ಅದಕ್ಕೋಸ್ಕರ ನಾನು ತಿನ್ನದ್ ಬಿಟ್ಟಿದ್ದೇನೆ. ಇದೆಲ್ಲ ಕಾರಣಗಳನ್ನ ನಾವು ನೋಡ್ತೇವೆ. ಒಬ್ಬೊಬ್ರಿಗೆ ಡಿಪ್ರೆಷನ್ ಆದ್ರೆ ತಿನ್ನಲ್ಲ, ಕೆಲವರು ಡಿಪ್ರೆಷನ್ ಆದ್ರೆ ತುಂಬಾ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅದರಿಂದ ಒಬಿಸಿಟಿ ಅಥವಾ ದೇಹದ ತೂಕದಲ್ಲಿ ಅತಿಯಾದ ಅಂದ್ರೆ ನಾವು ಹೇಳಕ್ಕಾಗದಷ್ಟು ತೂಕ ಜಾಸ್ತಿ ಆಗುದು. ಆಮೇಲೆ ಖಿನ್ನತೆ ಒಂದು ರೀಸನ್ ಹೇಳಿದಾಗೆ ಅಂದ್ರೆ ಡಿಪ್ರೆಷನ್. ಆಮೇಲೆ ಇನ್ನೊಂದು ಏನು ಅಂದ್ರೆ ಹಸಿವಿಲ್ಲ, ಹಸಿವಿಲ್ಲ, ಏನ್ ಕೆಲಸ ಇಲ್ಲಲ್ಲ, ಏನ್ ತಿನ್ನೋದು, ನನ್ಗೆ ಹಸಿವಿಲ್ಲ, ಬೇಡ, ಹಾಗೆ ಅದು ಸಹ ಕಾರಣ ಇರ್ತದೆ. ಆಗ ಏನಾದ್ರೆ ನಾವು ತಿನ್ನೋದು ಸಮತೋಲನ ಆಹಾರ ಆಗುದಿಲ್ಲ, ಆಗ ಎಲ್ಲ ಡಿಫಿಷಿಯನ್ಸಿ ಬೇರೆ ರೋಗಕ್ಕೆ ಕಾರಣ ಆಗ್ತದೆ. ಸೊ ಅದೇ 60 ವರ್ಷ ಆದ್ಮೇಲೆ ಏನಾಗ್ತದೆ, ಹಲ್ಲುಗಳು ಹೋಗಿರ್ತದೆ. ಕೆಲವರಿಗೆ ಅದು ಆರ್ಟಿಫಿಷಿಯಲ್ ಡೆಂಚರ್ ಇಡೋದಂದ್ರೆ ಇಷ್ಟ ಇಲ್ಲ, ಅದು ಒಸಡು ನೋವು ಆಗ್ತದೆ ಅಂತ. ಅದಕ್ಕೆ ಅವ್ರು ಎಂತ ಮಾಡ್ತಾರೆ, ಬರೀ ಮೃದು ಇದ್ದದ್ದು ಮಾತ್ರ ತಿಂತಾರೆ. ಮುಂಚೆ ಮೀನು ಕೋಳಿ ಎಲ್ಲ ತಿಂದಿದ್ದವರು ಹಲ್ಲಿಲ್ಲದಿದ್ದಾಗ ಅದೆಲ್ಲ ಬಿಡ್ತಾರೆ.
1: ಸಡನ್ ಆಗಿ
0: ಬದಲಾವಣೆ ಆದಾಗ ಅವ್ರಿಗೆ ಅದರದ್ದು ಕೊರತೆ ಕಾಣ್ತದೆ. ಆಗ ನಾವೇನ್ ಹೇಳ್ತೇವೆ, ನೀವು ಚಿಕನ್ ತಿನ್ನೋದಿಲ್ಲ ಪರವಾಗಿಲ್ಲ, ಚಿಕನ್ ಸೂಪ್ ಕುಡೀರಿ, ಮಟನ್ ಸೂಪ್ ಕುಡೀರಿ, ಅಟ್ಲೀಸ್ಟ್ ಹಾಗೆ ಮಾಡಿ. ತಿನ್ನಕ್ ಆಗೋದಿಲ್ವಾ, ಸ್ವಲ್ಪ ಅದನ್ನ ಬೇಯಿಸಿ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿ, ಅದನ್ನ ಪೇಸ್ಟ್ ಮಾಡಿ ಯಾವ್ದಕ್ಕಾದ್ರೂ ಹಾಕಿ ತಿನ್ನಿ, ಹಾಗೆ ಹೇಳ್ತೇವೆ.
1: ಅವರಿಗೆ ಅದರಿಂದ ಪೌಷ್ಟಿಕಾಂಶ ಸಿಗ್ಬೇಕು.
0: ಆಮೇಲೆ ತುಂಬಾ ಪ್ರಾಯ ಆದವರು, ಈಗ ಕೆಲವೊಮ್ಮೆ ನಾವು ನೋಡ್ತೇವೆ 60-70 ವರ್ಷದವ್ರಿಗೆ ಹಲ್ಲಿರಲ್ಲ, 90 ಆಗ್ಬೇಕಾದ್ರೆ ಅವ್ರು ಪುನಃ ಚಿಕ್ಕ ಮಕ್ಕಳಾಗಿ ಅವ್ರಿಗೆ ಚಂದ ತಿನ್ನೋದು ಓದುದು ಅವ್ರಿಗೆ ಒಂಥರ ಉತ್ಸಾಹ ಇರ್ತದೆ. ಅವ್ರ ಮಕ್ಕಳು ತರ ಅವ್ರಿಗೆ ಮ್ಯಾನೇಜ್ ಮಾಡೋದು ಸಹ ಕಷ್ಟನೆ, ಯಾಕೆಂದ್ರೆ ಅವ್ರು ಹಠ ಮಾಡ್ತಾರೆ ಮಕ್ಕಳಾಗಿ, ಅದೇ ಬೇಕು, ನಾನು ಇದು ತಿನ್ನಲ್ಲ, ನನ್ನ ಸೊಸೆ ಅಲ್ಲ, ನನ್ನ ಹೆಂಡತಿಯೇ ಮಾಡಬೇಕು, ಅದಕ್ಕೆ ಅದೇ ಇರೋದು ಒಗ್ಗರಣೆ ಬೇಕು, ಹಾಗೆಲ್ಲ ಇರ್ತದೆ. ಆಗ ಸಹ ಹಾಗೆ ಇದ್ದಾಗ ಏನಾಗ್ತದೆ ಅಂದ್ರೆ, ಮನೆಯಲ್ಲಿ ಅವ್ರು ಹೇಳಿದ ಪ್ರಕಾರ ಜನರು ಅವ್ರ ಜೊತೆಗೆ ಅಡ್ಜಸ್ಟ್ಮೆಂಟ್ ಮಾಡದಿದ್ದಾಗ ಅವ್ರು ತಿನ್ನೋದು ಬಿಡ್ತಾರೆ, ಆಗ ಅವರು ಸಹ ಡಿಪ್ರೆಷನ್ಗೆ ಹೋಗ್ತಾರೆ, ಆಗ ಸಹ ಈ ತರದೆಲ್ಲ ಕಾಣ್ಲಿಕ್ಕೆ ಸಿಗ್ತದೆ. ಇದು ವೃದ್ಧಾಪ್ಯ ಏನಿದೆ ಅಲ್ಲ, ಅದು ನಾವು ಹೇಳ್ತೇವೆ, ಒಂದೊಂದ್ಸಲಿ ಅದೊಂದು ಶಾಪ ಸಹ ಹೌದು, ಒಂದು ಬ್ಲೆಸ್ಸಿಂಗ್ ಸಹ ಹೌದು. ಕೆಲವರಿಗೆ ಅದು ತುಂಬಾ ಚೆನ್ನಾಗಿ ಆಗಿ ಹೋಗ್ತದೆ, ಕೆಲವರಿಗೆ ಅದು ಶಾಪದಾಗ ಯಾವಾಗ ನಾವು ಒಂದ್ಸಲಿ ನಮ್ದು ಆಯುಷ ಮುಗಿತದ ಅಂತ ಅನ್ಸ್ತದೆ. ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು, ಆದ್ರೆ ನಾವು ನಿಜವಾಗಿ ಯೋಚನೆ ಮಾಡಿದ್ರೆ ಚೆನ್ನಾಗಿ ಅದನ್ನ ಡೆವಲಪ್ ಮಾಡಿ ಚೆನ್ನಾಗಿ ಇರಬೇಕು ಅಂತ ಹೇಳಿದ್ರೆ, ನಾನು ತುಂಬಾ ಜನರನ್ನ ನೋಡಿದ್ದೇನೆ, ಪ್ರಾಯ ಆದಾಗ ಅವ್ರಿಗೆ ಅವ್ರದೇ ಕ್ಲಾಸ್ಮೇಟ್ಸ್ ಎಲ್ಲ ಸಿಗ್ತಾರೆ, ಅವ್ರ ನೇಬರ್ಸ್ ಅವ್ರದ್ದು ಕ್ಲೋಸ್ ಫ್ರೆಂಡ್ಸ್ ಆಗ್ತಾರೆ, ಆಗ ಅವ್ರ ಲೈಫ್ ತುಂಬಾ ಚೆನ್ನಾಗಿರ್ತದೆ, ಎಲ್ಲ ಅವ್ರ ಜೊತೆ ಹೋಗಿ ಹೊರಗೆ ತಿನ್ನೋದು. ಈಗ ನಾವು ತುಂಬಾ ಕಡೆ ಹೋದಲ್ಲೇ ಹೋಟ್ಲಲ್ಲೆಲ್ಲ ನೋಡ್ತೇವೆ, 60 ವರ್ಷದ ಗಂಡ ಹೆಂಡತಿಯರೇ, ಆ ವಯಸ್ಸು ಅವ್ರದೇ ಒಂದು ಮೀಟಿಂಗ್, ಅವ್ರು ಅವ್ರ ಜೊತೆಗೆನೆ ಊಟಕ್ಕೆ ಹೋಗೋದು, ಅವ್ರದೇ ಖುಷಿ, ಅವ್ರದ್ದು ಬರ್ಡೇ ಸೆಲೆಬ್ರೇಷನ್. ಹಾಗೆ
1: ನೀವು ಹೇಳೋದು ಒಂದು ಜೀವನೋತ್ಸಾಹವನ್ನ ಕಳ್ಕೊಳ್ಬಾರ್ದು.
0: ನಾವ್ ಯಾವಾಗಲೂ ಹೇಳ್ತೇವೆ, ಐ ಆಮ್ ನಾಟ್ ದಿಸ್ ಇಯರ್ ಓಲ್ಡ್, ಐ ಆಮ್ ದಿಸ್ ಇಯರ್ ಯಂಗ್ ಅಂತ ಹೇಳ್ಬೇಕು ಅಂತ. ಯಾವತ್ತು ನಾವು ನಮ್ಗೆ ವಯಸ್ಸಾಗಿದೆ ಅಂತ ಅನ್ಕೊಂಡ್ರೆ ಆಮೇಲೆ ಅದು ಅದೇ ಒಂದು ಖಿನ್ನತೆ. ಸೊ ಆದಷ್ಟು ನಾವು ಚೆನ್ನಾಗಿದ್ದೇವೆ, ನಾವು ಚೆನ್ನಾಗಿರ್ತೇವೆ ಅಂತ ಬೇಕು. ನಾವು ಚೆನ್ನಾಗಿರವೆ ಅಂತ ಅಂದ ದಿನ ನಾವು ಚೆನ್ನಾಗಿರ್ಲಿಕ್ಕೆ ದಾರಿನ ಹುಡುಕುತ್ತೇವೆ.
1: ಮತ್ತೆ ಈಗ ಬೇರೆಯವ್ರ ಜೊತೆ ನಾವು ಮಾತಾಡುವಾಗ ಒಂದು ರೀತಿಯ ಮನಸ್ಸಿಗೆ ಖುಷಿ ಆಗುತ್ತೆ, ಮತ್ತೆ ಅವ್ರು ಏನ್ ಮಾಡ್ತಾರೆ, ಅವರ ಆಹಾರ ಪದ್ಧತಿ ಏನು, ಅವ್ರು ಯಾವ್ದ್ರಿಂದ ಲಾಭ ಪಡಿತಾರೆ, ಅದನ್ನೆಲ್ಲ ತಿಳ್ಕೊಳ್ಬಹುದು. ಮತ್ತೆ ಒಂದು ರೀತಿ ನಮ್ಗೆ ಗೊತ್ತಿದ್ದನ್ನ ಅವ್ರ ಜೊತೆ ಹಂಚ್ಕೊಳ್ಬಹುದು, ಅವ್ರಿಗೆ
0: ಕಂಪ್ಯಾನಿಯನ್ಶಿಪ್ ಅಂತ ಹೇಳ್ತೇವೆ. ಅಂದ್ರೆ ಫ್ರೆಂಡ್ಸ್ ಆದಾಗೆ ನಾವು ಅವ್ರ ಜೊತೆ ಹೋಗುದು ತಿದು, ನಮ್ಗೆ ಅಂದ್ರೆ ಮನೆಯಲ್ಲಿ ಏನ್ ಸಿಗಲ್ಲ ಅದು ಹೊರಗಡೆ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಗ ಒಂದು ದೇಹದಲ್ಲಿ ಖುಷಿ ಆಗ್ತದೆ, ಖುಷಿ ಆದಾಗ ಏನಾದ್ರು ಮಾಡುವ ಅಂತ ಉತ್ಸಾಹ ಬರ್ತದೆ. ಆ ಏಜ್ ಅಲ್ಲಿ ಫ್ರೆಂಡ್ಶಿಪ್ ಡೆವಲಪ್ ಮಾಡೋದು ಸಹ ಇಂಪಾರ್ಟೆಂಟ್. ಬರೀ ಆಹಾರ ಮಾತ್ರ ಅಲ್ಲ, ನಾವು ಮಾನಸಿಕವಾಗಿ ಖುಷಿಯಲ್ಲಿದ್ದಾಗ ಮಾತ್ರ ಎಲ್ಲ ಆಗುದು, ಆರೋಗ್ಯವಾಗಿರೋದು, ತಿನ್ಬೇಕು ಅನ್ಸೋದು ಎಲ್ಲ. ಸೊ ಆ ಏಜ್ ನ ಚೆನ್ನಾಗಿ ಮೇಂಟೈನ್ ಮಾಡಬೇಕಾದ್ರೆ ಇದೆಲ್ಲ ಮಾಡಬೇಕಾಗ್ತದೆ.
1: ಹೌದು. ಮತ್ತೆ ನೀವು ಆಗ ಹೇಳಿದ್ರಿ ಮಲಬದ್ಧತೆ ಬಗ್ಗೆ, ಈಗ ನೀರು ಸರಿಯಾಗಿ ಕುಡಿದಿದ್ರೆ ಮಲಬದ್ಧತೆ ಉಂಟಾಗ್ತದೆ. ಈಗ ಮಲಬದ್ಧತೆ ಸಾಮಾನ್ಯವಾಗಿ ವಯಸ್ಸಾದವರಲ್ಲಿ ನಾವು ಕಾಣ್ತೇವೆ. ಈಗ ಮಲಬದ್ಧತೆ ಇದ್ದಾಗ ಒಂದು ನೀರು ಕುಡಿಯೋದು, ಇದಲ್ಲದೆ ಬೇರೆ ಯಾವ ರೀತಿಯ ಆಹಾರವನ್ನ ತಗೊಳ್ಬೇಕು?
0: ಮಲಬದ್ಧತೆ ಅಂದ್ರೆ ತುಂಬಾ ಪ್ರೋಟೀನ್ ತಿಂದ್ರೆ ಸಹ ಮಲಬದ್ಧತೆ ಆಗ್ತದೆ. ಆಮೇಲೆ ಈಗ ನಮ್ಗೆ ಕಾಮನ್ ಆಗಿ ನೋಡ್ಲಿಕ್ಕೆ ಸಿಗೋದಂದ್ರೆ ಕೋಲನ್ ಕ್ಯಾನ್ಸರ್. ಅಂದ್ರೆ ನಮ್ದು ಕರುಳಿನ ಕ್ಯಾನ್ಸರ್ ಜಾಸ್ತಿ ಸಿಗ್ತದೆ. ಏನಾಗ್ತದೆ ಅಂದ್ರೆ ನಮ್ಗೆ ತರಕಾರಿ ಆಗೋದಿಲ್ಲ. ಈಗಿನ ಮಕ್ಕಳಿಗೆ ಅವ್ರು ತುಂಬಾ ಚೂಸಿ, ನಮ್ ಇದೇ ತಿನ್ಬೇಕು ಅದೇ ತಿನ್ಬೇಕು. ಹಾಗಿರ್ಬೇಕಾದ್ರೆ ತುಂಬಾ ನಾನ್ ವೆಜಿಟೇರಿಯನ್ ಅಂದ್ರೆ ಈ ಮಾಂಸಾಹಾರ ತಿನ್ನೋರಿಗೆ ಈ ತರ ತರಕಾರಿ ಆಗೋದಿಲ್ಲ. ತರಕಾರಿಯಲ್ಲಿ ನಾರಿನಂಶ ಇರ್ತದೆ. ಸೊ ನೀವು ತರಕಾರಿ ತಿನ್ನದಿದ್ದಾಗ ಅದೇ ಪ್ರೋಟೀನ್ ಜಾಸ್ತಿ ತಿಂದಾಗ ಹೀಗೆ ಆಗ್ತದೆ. ಆಮೇಲೆ ಕೆಲವರು ಸ್ವಲ್ಪ ಸಪೂರ ಆಗ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಫೈಬರ್ ಇರುವಂತ ಇಸಬ್ ಗೋಲ್ ಅಂತನೆಲ್ಲ ತುಂಬಾ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ತುಂಬಾ ತಿಂದಾಗ ಇರ್ತದೆ, ತಿಂದಿದ್ದು ಜೀರ್ಣ ಆಗೋ ಮುಂಚೆನೆ ಮೋಷನ್ ಆಗಿ ಹೋಗ್ತದೆ, ಹಾಗೆ ಸಹ ಆಗುದುಂಟು. ಆಮೇಲೆ ಕೆಲವರು ಅವ್ರ ಫ್ರೆಂಡ್ಸ್ ಅದಿದ್ದು ಹೇಳಿದ್ನ ಯೂಸ್ ಮಾಡಿ ಮೆಡಿಸಿನ್ ಡಾಕ್ಟರ್ ಹತ್ರ ಕೇಳದೆ ತಕೊಳ್ಳೋದು ಸಹ ಉಂಟು. ಪುನಃ ಡಾಕ್ಟರ್ ಹತ್ರ ಹೋದ್ರೆ ಏನಾದ್ರು ಹೊಸ ಕಾಯಿಲೆ

0: ಹುಡುಕಿದ್ರೆ. ಅದ್ರ ಬದಲಿಗೆ ನನ್ನ ಫ್ರೆಂಡ್ ಹೇಳಿದಾರೆ ನಾನು ಇದೇ ತಗೊಳ್ತೀನಿ, ಅದು ಸಹ ಒಂದು ತಪ್ಪು ದಾರಿ ನಮ್ಮ ಜನರು ನೋಡುದು. ನಾವು ಏನೇ ಚಿಕ್ಕದಿದ್ರೆ ಸಹ ಡಾಕ್ಟರ್ ಹತ್ರ ಲಾಯರ್ ಹತ್ರ ಸುಳ್ಳು ಹೇಳಬಾರ್ದು ಅಂತ ಇದೆ. ಹಾಗೆ ನಮ್ಗೆ ಇದ್ದ ಪ್ರಾಬ್ಲಮ್ಸ್ ನಾವು ಡಾಕ್ಟರ್ ಹತ್ರ ಹೇಳಿದ್ರೆ ಅದ್ರಲ್ಲಿ ಏನ್ ತಪ್ಪಿಲ್ಲ, ಅವ್ರು ಸುಮ್ನೆ ಸುಮ್ನೆ ನಿಮ್ಗೆ ಕಾಯಿಲೆ ಇದೆ ಅಂತ ಹೇಳೋದಿಲ್ಲ, ಇದ್ದಕ್ಕೆ ತಾನೇ ಅವ್ರು ಹೇಳುದು. ಅದಕ್ಕೆ ನಾವೇನ್ ಹೇಳ್ತೇವೆ, ಮಲಬದ್ಧತೆ ಇದ್ರೆ ಆದಷ್ಟು ಆಕ್ಟಿವ್ ಆಗಿರ್ಬೇಕು. ಫಸ್ಟ್ ತಿನ್ನೋದು ಮಲಗೋದು ಮಾಡಬಾರ್ದು. ಆದಷ್ಟು ನಾರಿನಂಶ ಇರೋದು ಅಂದ್ರೆ ಸೊಪ್ಪು ತರಕಾರಿ ಸಲಾಡ್ ಅಂತದನ್ನೆಲ್ಲ ಜಾಸ್ತಿ ತಿನ್ಬೇಕು. ಪ್ರೋಟೀನ್ ತಿನ್ನಿ, ಆದ್ರೆ ತರಕಾರಿ ಪ್ರೋಟೀನ್ ಅಂದ್ರೆ ಬೇಳೆ ಕಾಳು ಯಾವ್ದ್ರಲ್ಲಿ ಸಿಪ್ಪೆ ಇದೆಲ್ಲ ಅದನ್ನೆಲ್ಲ ತಿನ್ನಿ. ಆದಷ್ಟು ಸ್ವಲ್ಪ ಬಿಸಿನೀರು, ಎದ್ದಾಗೆ ಒಂದು 2 ಗ್ಲಾಸ್ ಬಿಸಿನೀರು, ಮಲಗೋ ಮುಂಚೆ ಒಂದು 2 ಗ್ಲಾಸ್ ಬಿಸಿನೀರು ಅಂತದನ್ನ ಕುಡಿಯೋದನ್ನ ಅಭ್ಯಾಸ ಮಾಡಿ. ಎಕ್ಸಸೈಸ್ ಮಾಡ್ಬೇಕಾದ್ರೆ ನಮ್ದು ಕರಳದ್ದು ನಾವು ಪೆರಿಸ್ಟಾಲಿಸ್ ಮೂವ್ಮೆಂಟ್ ಅಂತ ಹೇಳ್ತೇವೆ, ಅದು ಮೂವ್ ಆಗ್ತಾ ಆಗ್ತಾ ಮೋಷನ್ ಸರಿ ಹೋಗ್ತದೆ.
1: ಮತ್ತೆ ಈಗ ವಯಸ್ಸಾದವರಿಗೆ ಯಾವ್ದಾದ್ರು ವರ್ಜ್ಯ ಇದೆಯಾ ಇದು ತಿನ್ಲೇಬಾರ್ದು ಅಂತ?
0: ಅದು ಅವರವರ ಕಾಯಿಲೆ ಮೇಲೆ ಡಿಪೆಂಡ್ ಆಗ್ತದೆ. ಅಂದ್ರೆ ಜನರಲ್ಲಿ ಈಗ 50 ಆಗ್ಬೇಕಾದ್ರೆ ಸಾಧಾರಣವಾಗಿ ಈಗ ಶುಗರ್ ಇರ್ತದೆ. ಶುಗರ್ ಒಂದು ಹುಟ್ಟಿನಿಂದ ಬರುವಂತದ್ದು ಅಥವಾ ಮನೆಯಲ್ಲಿ ಯಾರಿಗಾದ್ರೂ ಇದ್ದ ಅನುವಾಂಶಿಕವಾಗಿ ಬರುದು, ಅಥವಾ ಈಗ ನಾವು ಸಾಮಾನ್ಯವಾಗಿ ನೋಡುದು ಸ್ಟ್ರೆಸ್ ಇಂದ, ಜೀವನದಲ್ಲಿ ತುಂಬಾ ಸ್ಟ್ರೆಸ್ ಆದಾಗ ಸಹ ಶುಗರ್ ಕಾಣಲಿಕ್ಕೆ ಬರ್ತದೆ. ಹುಡುಗಿಯರಲ್ಲಿ ಪ್ರೆಗ್ನೆನ್ಸಿಯಲ್ಲಿ ಸಹ ಕಾಣಲಿಕ್ಕೆ ಸಿಗ್ತದೆ. ಅಂತ ಶುಗರ್ ಎಲ್ಲ ಇದ್ದಾಗ ಕೆಲವು ಥಿಂಗ್ಸ್ ನ ತಿನ್ಬಾರ್ದು ಅಂತ ಹೇಳ್ತೇವೆ. ಯಾಕಂದ್ರೆ ಶುಗರ್ ವಯಸ್ಸಾಗ್ತಾ ಆಗ್ತಾ ಆಕ್ಟಿವಿಟಿ ಇಲ್ಲದಿದ್ದಾಗ ಶುಗರ್ ಜಾಸ್ತಿ ಆಗ್ತದೆ. ಆಮೇಲೆ ಹಲ್ಲಿಲ್ಲದಿದ್ದಾಗ ಅವರು ಸರಿಯಾಗಿ ಕಚ್ಚಿ ತಿನ್ನೋದಿಲ್ಲ, ಆಗ ಸಹ ಶುಗರ್ ಜಾಸ್ತಿ ಆಗೋದು ಇದೆ. ಆಮೇಲೆ ಶುಗರ್ ಜಾಸ್ತಿ ಇದೆ ಅಂತ ತಿನ್ನದಿರೋದು ಸಹ ಒಂದು ಕಾರಣ. ಸೊ ಅಂತ ಟೈಮಲ್ಲಿ ಶುಗರಿಗೆ ಏನು ಆಹಾರ ಪತ್ತೆ ಮಾಡಬೇಕು ಅದನ್ನ ವಯಸ್ಸಾದವರು ಮಾಡಬೇಕಾಗ್ತದೆ. ಬಿಪಿಗೆ ನಾವು ಜನರಲ್ಲಿ ಹೇಳ್ತೇವೆ ಡ್ಯಾಶ್ ಡಯಟ್ ಅಂತ ಹೇಳ್ತೇವೆ. ಡ್ಯಾಶ್ ಅಂದ್ರೆ ಅದರಲ್ಲಿ ತುಂಬಾ ತರಕಾರಿ ಇರಬೇಕು, ತುಂಬಾ ಫೈಬರ್ ಇರಬೇಕು, ಎಕ್ಸಸೈಸ್ ಬೇಕು. ಹಾಗೆ ಕ್ಯಾಲ್ಸಿಯಂ, ಆಸ್ಟಿಯೋಪೋರೋಸಿಸ್ ಅಂತ ಹೇಳ್ತೇವೆ. ಆಸ್ಟಿಯೋಪೋರೋಸಿಸ್ ಸಾಧಾರಣವಾಗಿ ನಾವು ಹೆಂಗಸರಲ್ಲಿ ಅನ್ನೋದು, ಅದು ಕಾಲಿನ ಮೂಳೆಯ ಸವೆತ ಹೆಂಗಸರಿಗೆ ಜಾಸ್ತಿ. ಸೊ ಗಂಟು ನೋವು ಎಲ್ಲ ಆದಾಗ ಆರ್ಥರೈಟಿಸ್, ಆಸ್ಟ್ರಿಯೋ ಆರ್ಥರೈಟಿಸ್, ಅದಕ್ಕೆ ಕ್ಯಾಲ್ಸಿಯಂ ಏನ್ ಜಾಸ್ತಿ ಇದೆ ಅಂತ ಆಹಾರನ ತಗೊಳ್ಳೋದು.
1: ಈಗ ನಾವು ಟ್ಯಾಬ್ಲೆಟ್ಸ್ ತಗೊಂಡ್ರೆ, ಈಗ ಕ್ಯಾಲ್ಸಿಯಂ ತಗೊಂಡ್ರೆ ಮತ್ತೆ ಅದರಿಂದ ಅದು ಮುಂದೆ ಸ್ಟೋನ್ಸ್ ಆಗ್ಬಹುದು ಅಂತ ಕೂಡ ಹೇಳ್ತಾರೆ.
0: ಅದಕ್ಕೆ ಏನೇ ಮಾತ್ರೆ ಕೊಟ್ರೆ ಅದಕ್ಕಿಷ್ಟೇ ಟೈಮ್ ಅಂತ ಉಂಟು, ಲೈಫ್ ಲಾಂಗ್ ತಗೊಳ್ಳುವಂತದ. ಸೊ 3 ತಿಂಗಳು ನಿಮ್ಗೆ ಎಡಿಷನಲ್ ತುಂಬಾ ಕಮ್ಮಿ ಇದ್ದಾಗ ಕೊಡ್ತಾರೆ, ಅಂದ್ರೆ ಒಂದ್ಸಲ ಅದು ಸ್ವಲ್ಪ ಜಾಸ್ತಿ ಆಗ್ಲಿ ಅಂತ. ಆಮೇಲೆ ಅದನ್ನ ನೀವು ಆಹಾರದಲ್ಲೇ ಮೇಂಟೈನ್ ಮಾಡ್ತಾ ಹೋಗ್ಬೇಕಾಗ್ತದೆ. ಹೀಗೆ ಲೈಫ್ ಲಾಂಗ್ ಕೊಡ್ಲಿಕ್ಕೆ ಆಗೋದಿಲ್ಲ. ಪ್ರಾಯದವರಿಗೆ ಮೂತ್ರದ ಕಂಟ್ರೋಲ್ ತಪ್ಪುದು, ಅದು ಸಹ ನಾವು ನೋಡ್ತೇವೆ, ಎಸ್ಪೆಷಲಿ ಗಂಡಸರಿಗೆಲ್ಲ. ಹಾಗಿದ್ದಾಗ ಸಹ ಕೆಲವರಿಗೆ ಬಿಪಿ ಇದ್ದವರಿಗೆಲ್ಲ ಇಡೀ ರಾತ್ರಿ ಅವ್ರ ಮೂತ್ರಕ್ಕೆ ಹೋಗೋದ್ರಿಂದ ಸರಿಯಾದ ನಿದ್ದೆ ಇರಲ್ಲ, ಬಿಪಿ ಜಾಸ್ತಿ ಆಗ್ತದೆ. ಅಥವಾ ಪ್ರೋಸ್ಟೇಟ್ ಅಂತ ಗಂಡಸರಿಗೆ ಇರ್ತದೆ. ಸೊ ಅದಕ್ಕೆ ಸಹ ಏನು ಅದಕ್ಕೆ ಮದ್ದು ಬೇಕು ಕಂಟ್ರೋಲ್ ಮಾಡ್ಲಿಕ್ಕೆ ಮೂತ್ರ, ಅದನ್ನ ನೋಡ್ಕೊಳ್ಬೇಕು.
1: ಆದ್ರೆ ಅಂತವ್ರು ಈಗ ನೀರ್ ಕುದನ್ನೇ ಕಮ್ಮಿ
0: ಮಾಡ್ತಾರೆ, ಆಗ ಮಾಡಿದಾಗ ಸ್ಟೋನ್ ಆಗೋ ಚಾನ್ಸಸ್ ಇದೆ. ಏನಾಗ್ತದಂದ್ರೆ ರಾತ್ರಿ ಹೊತ್ತು ನಮ್ದು ಮೂತ್ರ ಕಾನ್ಸಂಟ್ರೇಷನ್ ಜಾಸ್ತಿ ಆಗುದು, ಯಾಕಂದ್ರೆ ನಾವು ರಾತ್ರಿ ಮಲಗುತ್ತೇವೆ ಬೆಳಗ್ಗೆ ಹೇಳ್ತೇವೆ, ಮಧ್ಯದಲ್ಲಿ ಎದ್ದು ನೀರ್ ಕುಡಿಯೋ ಅಭ್ಯಾಸ ಇರೋದಿಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು, ಮಲಗೋ ಮುಂಚೆನೆ ಸಾಕಷ್ಟು ಬೇಕಾದಷ್ಟು ನೀರ್ನ ಕುಡ್ದು ಮಲಗಬೇಕು. ಆ ಮೂತ್ರ ತಿಕ್ ಆಗ್ಬಾರ್ದು, ಮೂತ್ರದ ಕಲರ್ ಚೇಂಜ್ ಆಗ್ಬಾರ್ದು. ಮೂತ್ರ ಆದಷ್ಟು ನೋಡ್ಬೇಕಾದ್ರೆ ನೀರಿನ ಹಾಗೆ ಇರಬೇಕು. ನಾವು ಎಲ್ಲಾದ್ರೂ ಬೇರೆ ಊರಿಗೆ ಹೋಗ್ತಾ ಇರ್ತೇವೆ ಅಂತ ಯೋಚನೆ ಮಾಡಿ, ಟ್ರಾವೆಲ್ ಮಾಡ್ತೇವೆ ತುಂಬಾ ಹೊತ್ತು, ಬಸ್ಸಲ್ಲಿ ಕೂತು ಹೋಗ್ತೇವೆ, ಆಗ ನಮ್ದು ಮೂತ್ರದಲ್ಲಿ ಬದಲಾವಣೆ ಕಾಣ್ತದೆ. ಯಾಕೆಂದ್ರೆ ನಾವು ಬಸ್ಸಿಂದ ಆಗಾಗ ಎಲ್ಲರ ಮೂತ್ರ ಕಷ್ಟ ಅಂತ ನೀರು ಕುಡಿಯೋದು ಕಮ್ಮಿ ಮಾಡ್ತೇವೆ, ಆಗ ಎಲ್ಲ ಹಾಗೆ ಮೂತ್ರ ಕಟ್ಟಿಡೋದು, ಮೂತ್ರ ಮಾಡದಿರುವುದು ಅಥವಾ ತುಂಬಾ ಹೊತ್ತು ನೀರು ಕುಡಿಯೋದಿರೋದು, ಇಂತ ಸಾಧಾರಣವಾದ ಲಕ್ಷಣಗಳನ್ನ ನಾವು ಇಗ್ನೋರ್ ಮಾಡೋದು ಅಥವಾ ಅದನ್ನ ಡಾಕ್ಟರ್ಗೆ ತೋರಿಸೋದೆ ಅದಲ್ಲ ಏನಿಲ್ಲ ಅದ ಅದೃಷ್ಟಕ್ಕೆ ನಿಲ್ತದೆ ಅಂತ ನಾವು ಅದನ್ನ ಸಾಧಾರಣವಾಗಿ ನಿರ್ಲಕ್ಷ್ಯ ಮಾಡೋದ್ರಿಂದ ಸಹ ಈ ತರದೆಲ್ಲ ಪ್ರಾಬ್ಲಮ್ ಕಾಣಲಿಕ್ಕೆ ಸಿಗ್ತದೆ.
1: ಮತ್ತೆ ಈಗ ವಯಸ್ಸಾದಂತೆ ಕೆಲವು ಹಿರಿಯರಲ್ಲಿ ಮೂ ರೋಗನ ನೋಡ್ತೇವೆ, ಈಗ ಕೆಲವೊಂದು ಆಹಾರವನ್ನ ತಗೊಳ್ಳೋದ್ರಿಂದ ಈ ಕಾಯಿಲೆ ಸ್ವಲ್ಪ ಮಟ್ಟಿಗೆ ಸುಧಾರಿಸಬಹುದು ಅಂತ ಹೇಳ್ತಾರೆ.
0: ಹೌದು ಹೌದು, ದಾಳಿಂಬೆ ಅಂತದ್ದು ಆಂಟಿ ಆಕ್ಸಿಡೆಂಟ್ ಅಂತ ಹೇಳೋದು. ಆಂಟಿ ಆಕ್ಸಿಡೆಂಟ್ ಅಂತ ಹೇಳಿದ್ರೆ ಬೇರೆ ಬೇರೆ ಕಲರ್ದು ತರಕಾರಿ, ಆರೆಂಜ್ ಇರುವ ಕ್ಯಾರೆಟ್, ಗ್ರೀನ್ ಇರುವ ಇದು ನಮ್ದು ದೊಡ್ಡ ಮೆಣಸಿನಕಾಯಿ, ಪಾಲಕ್ ಸೊಪ್ಪು ಅಂತ ಬೇರೆ ಬೇರೆ ಕಲರ್, ಡಾರ್ಕ್ ಕಲರ್ ಇರೋದು, ಆರೆಂಜ್ ಗ್ರೀನ್ ಹಸಿರು ಹಳದಿ ಅಂತದ್ದು. ಈಗ ದಾಳಿಂಬೆ, ದಾಳಿಂಬೆ ಸಹ ಒಂದು ಬೇರೆ ಕಲರ್. ಹಾಗೆ ಈಗ ದಾಳಿಂಬೆದೇ ಕಲರ್ದು ಕ್ಯಾಬೇಜ್ ಸಿಗ್ತದೆ, ಕಾಲಿಫ್ಲವರ್ ಅಂದೇ ಗ್ರೀನ್ ಕಲರ್ದು ಬ್ರೋಕೊಲಿ ಅಂತ ಒಂದು ಕಾಲಿಫ್ಲವರ್ ಸಿಗ್ತದೆ. ಅಂತದನ್ನೆಲ್ಲ ಜಾಸ್ತಿ ಯೂಸ್ ಮಾಡ್ಬೇಕು. ಅಂತದೆಲ್ಲ ತಕೊಳ್ಳೋದ್ರಿಂದ ನಮ್ಮ ಮೈಯಲ್ಲಿ ಫ್ರೀ ರಾಡಿಕಲ್ ಏನಿದೆ ಅದರಿಂದ ಮುಂದೆ ಕ್ಯಾನ್ಸರ್ ಆಗುವಂತ ಇರ್ತದೆ, ಅದನ್ನೆಲ್ಲ ತಡೆಗಟ್ಟಲಿಕ್ಕೆ ಯೂಸ್ ಆಗ್ತದೆ. ಹಾಗೆ ಗ್ರೀನ್ ಟೀ ಈಗ ತುಂಬಾ ಜನರು ಕುಡಿತಾರೆ, ಅದು ಕೂಡ ಒಳ್ಳೇದು. ಆದ್ರೆ ಒಂದೇ ಒಂದು ಅಂದ್ರೆ ಪ್ರಾಯ ಆಗ್ತಾ ಆಗ್ತಾ ಸಾಯಂಕಾಲದ ನಂತರ ನಮ್ಗೆ ಶಕ್ತಿ ಕಮ್ಮಿ, ಆದಷ್ಟು ಜಾಸ್ತಿ ತಿನ್ನೋದು ಬೇಡ. ಯಾಕೆಂದ್ರೆ ನಾವೇನ್ ಕೆಲಸ ಮಾಡಲ್ಲ, ಟಿವಿ ನೋಡೋದು ಬಿಟ್ರೆ ಬೇರೆ ಎಂತ ಕೆಲಸ ಮಾಡಲ್ಲ ಅಥವಾ ಮಲಗುತ್ತೇವೆ. ಸಾಧಾರಣವಾಗಿ ಪ್ರಾಯ ಆದವರು ಏನೂ ಕೆಲಸ ಮಾಡಲ್ಲ ಸಂಜೆ ಆದ್ಮೇಲೆ. ಸೊ ಆಗ ಸ್ವಲ್ಪ ಕಡಿಮೆ ಮಿತಿ. ನಮ್ಗೆ ನಾವೇನ್ ತಿಂತೇವೆ ಅದನ್ನ ನಮ್ಗೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಗೊತ್ತಿರಬೇಕು. ಬೆಳಗಿನ ಹೊತ್ತು ಯಾವಾಗ ನಮ್ಗೆ ಕೆಲಸ ಇರ್ತದೆ ಆಗ ಸ್ವಲ್ಪ ಆಹಾರವನ್ನು ಜಾಸ್ತಿ ತಗೊಳ್ಬೇಕು, ಮಧ್ಯಾಹ್ನ ಬೆಳಗಿನಷ್ಟೇ ತಗೊಳ್ಬೇಕು, ಸಾಯಂಕಾಲ 4 ಗಂಟೆ ನಂತರ ಸ್ವಲ್ಪ ಕಡಿಮೆ ತಿಂದ್ರು ಆಗ್ತದೆ. ಹಾಗೆ ಅಂತ ಕಡಿಮೆ ತಿಂದ್ರೆ ಆಗ್ತದೆ ಅಂದ್ರೆ ಬರೀ ಫ್ರೂಟ್ ತಿನ್ನೋದು ಅಥವಾ ಮಧ್ಯಾಹ್ನ ತಿಂದಿದ್ದೇನಲ್ಲ ಅಂತ ತಿನ್ನೋದಿರೋದು, ಹಾಗೆ ಮಾಡಬಾರ್ದು. ಆಮೇಲೆ ಈಗ ಏನಾಗಿದೆ ಅಂದ್ರೆ ಖಿನ್ನತೆ ಇದ್ದಾಗ ಅಡಿಗೆ ಮಾಡೋದಿಲ್ಲ, ತಿಂದವಾ ಅಂತ ಮರ್ತೋಗ್ತದೆ, ಏನ್ ಕೆಲಸ ಮಾಡೋದೇ ಬೇಡ ಅನ್ಸ್ತದೆ, ಹಾಗೆ ಅಲ್ಲ. ಅದಕ್ಕೋಸ್ಕರ ಈಗ ನಮ್ದು ಮಂಗಳೂರಲ್ಲಿ ತುಂಬಾ ಟಿಫಿನ್ ಸರ್ವಿಸ್ ಗಳು ಸ್ಟಾರ್ಟ್
1: ಆಗಿದೆ.
0: ತುಂಬಾ ಜನರಿದ್ದಾರೆ, ಅವ್ರ ಮನೆಗೆ ಹೋಗಿಬಿಟ್ಟು ಅವ್ರಿಗೆ ಏನೇನು ಪ್ರಾಬ್ಲಮ್ ಇದೆ ಅಂತ ಕೇಳ್ತಾರೆ. ಥೈರಾಯ್ಡ್ ಇರ್ತದೆ ಕೆಲವರಿಗೆ, ಥೈರಾಯ್ಡ್ ಇದ್ದಾಗ ಸಹ ದೇಹದಲ್ಲಿ ತುಂಬಾ ತೂಕ ಜಾಸ್ತಿ ಆಗ್ತದೆ, ಅಂತವ್ರಿಗೆ ಸಹ ಗಂಟು ನೋವು ಬರ್ತದೆ ಥೈರಾಯ್ಡ್ ಸಹ. ಹಾಗೆ ಅವ್ರಿಗೆ ನಡಿಲಿಕ್ಕೇನೆ ಆಗೋದಿಲ್ಲ ಅಥವಾ ಹಾಸಿಗೆ ಮೇಲೇನೆ ಎಷ್ಟೋ ವರ್ಷದಿಂದಿದ್ದಾರೆ, ಅಂತವ್ರಿಗೆ ಎಲ್ಲ ಅಂತ ಕೊಡ್ಲಿಕ್ಕೋಸ್ಕರ ಈಗ ತುಂಬಾ ಜನರು ಟಿಫಿನ್ ಸರ್ವಿಸ್ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರು ಏನೇನು ಕಾಯಿಲೆ ಅಂತ ಇರ್ತಾರೆ, ಅವ್ರು ಹೋಗಿ ಹೇಳ್ತಾರೆ, ಹೋಗಿ ಡಯಟಿಷಿಯನ್ ಅಥವಾ ಆಹಾರ ತಜ್ಞನ ನೋಡಿ ಏನ್ ತಿನ್ಬಹುದು ಅಂತ ಹೇಳಿ ಅಂತ ಅವ್ರು ನಮ್ಮ ಹತ್ರ ಬಂದು ಬರ್ಸ್ಕೊಂಡು ಹೋಗ್ತಾರೆ. ಅವ್ರು ಇದ್ದೇ ನಾವು ಕೊಟ್ಟ ಚೀಟಿನ ಆ ಡಬ್ಬಾವಾಲ ಅವ್ರಿಗೆ ಕೊಡ್ತಾರೆ, ಅವ್ರು ಅದನ್ನೇ ಕೊಡ್ತಾರೆ.
1: ಮತ್ತೆ ಈಗ ಕೆಲವು ಹಿರಿಯರಲ್ಲಿ ನಾವು ರಕ್ತಹೀನತೆ ಕೂಡ ಕಾಣ್ತೇವೆ, ಅಂದ್ರೆ ನೀವು ಹೇಳಿದ ಅನೇಕ ಕಾರಣಗಳನ್ನ ಹೇಳಿದ್ರೆ ಅವರು ಯಾಕೆ ತಿನ್ನೋದು ಕಮ್ಮಿ ಮಾಡಿದ್ದಾರೆ ಅಂತ, ಇದರಿಂದ ಒಂದು ರಕ್ತಹೀನತೆ ಅಂತ ಸಂದರ್ಭದಲ್ಲಿ ಯಾವ ಆಹಾರ ಒಳ್ಳೇದು?
0: ರಕ್ತಹೀನತೆ ಅಂದ್ರೆ ಸಾಮಾನ್ಯವಾಗಿ ರಕ್ತಹೀನತೆ ಅನಿಮಿಯಾ ಅಂತ ಹೇಳ್ತೇವೆ. ಅದಕ್ಕೆ ನೀವು ಸೊಪ್ಪುಗಳನ್ನ ಆಮೇಲೆ ಖರ್ಜೂರ, ಬೀಟ್ರೂಟ್, ಚಿಕ್ಕು ಅಂತದನ್ನೆಲ್ಲ ತಿನ್ಬಹುದು. ಆದ್ರೆ ಕೆಲವೊಮ್ಮೆ ಕಿಡ್ನಿ ಕಾಯಿಲೆ ಸಹ ರಕ್ತಹೀನತೆ ಬರ್ತದೆ, ಕೆಲವೊಮ್ಮೆ ಕ್ಯಾನ್ಸರ್ ಅಲ್ಲಿ ಸಹ ರಕ್ತಹೀನತೆ ಬರ್ತದೆ. ಆಗ ಏನಾಗ್ತದೆ ಅಂದ್ರೆ ಕಿಡ್ನಿಯಲ್ಲಿ ಒಂದು ಹಾರ್ಮೋನ್ ಇದೆ, ಆ ಹಾರ್ಮೋನ್ ಇಂದ ನಿಮ್ಮಲ್ಲಿ ರಕ್ತ ಕಣ ಜಾಸ್ತಿ ಆಗುದು. ಕಿಡ್ನಿ ಶ್ರಿಂಕ್ ಆದಾಗ, ಕಿಡ್ನಿಯಲ್ಲಿ ತೊಂದರೆ ಇದ್ದಾಗ ಆ ಹಾರ್ಮೋನ್ ಹೊರಗೆ ಬರೋದಿಲ್ಲ. ಆ ಹಾರ್ಮೋನ್ ಪ್ರೊಡ್ಯೂಸ್ ಆಗದಿದ್ದಾಗ ರಕ್ತಹೀನತೆ ಆಗ್ತದೆ. ಅದಕ್ಕೆ ಆಹಾರದಲ್ಲಿ ವ್ಯತ್ಯಾಸ ಮಾಡೋದ ಏನಾಗಲ್ಲ, ಅದಕ್ಕೆ ಇಂಜೆಕ್ಷನ್ ಕೊಡ್ಬೇಕಾಗ್ತದೆ. ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಈಗ ನಮ್ಗೆ ಕಮೋಡ್ ಇರೋದ್ರಿಂದ ಮೋಷನ್ ಆದಾಗ ತಿರ್ಗಿ ನೋಡಲ್ಲ, ಮೋಷನ್ ಅಲ್ಲಿ ರಕ್ತ ಹೋಗ್ತಾ ಇರ್ತದೆ, ಅದರಿಂದ ಸಹ ಅನಿಮಿಯ ಆಗ್ತದೆ, ರಕ್ತಹೀನತೆ ಆಗ್ತದೆ. ಅದಕ್ಕೆ ನಮ್ಮ ದೇಹದಲ್ಲಿ ಮೂತ್ರ ಆಗ್ಲಿ ಮೋಷನ್ ಆಗ್ಲಿ ಏನೇ ಒಂದು ಚಿಕ್ಕ ವ್ಯತ್ಯಾಸ ಕಂಡ್ರು ನೀವು ಡಾಕ್ಟರ್ನ ನೋಡ್ಬೇಕು.
1: ಮೂಲವ್ಯಾಧಿಯಲ್ಲೂ ಈ ರಕ್ತಹೀನತೆ ಸಿಗ್ತದೆ. ಹೌದು, ಈ ಮೂಲವ್ಯಾಧಿ ಇದ್ದವರಿಗೆ ಯಾವ ರೀತಿ ಆಹಾರ?
0: ಮೂಲವ್ಯಾಧಿ ಅಂದ್ರೆ ಅದೇ ಕಾನ್ಸ್ಟಿಪೇಷನ್ ತರ, ಮಲಬದ್ಧತೆ ತರ, ತುಂಬಾ ಮೋಷನ್ ಟೈಟ್ ಆಗೋ ತನಕ ಕಾಯಬಾರ್ದು. ಅದಕ್ಕೆ ನಾವು ಲ್ಯಾಕ್ಸೇಟಿವ್, ಅದೇ ನಾನು ಹೇಳಿದೆ ಅಲ್ಲ, ಈ ಸೊಪ್ಪುಗಳು ಅಂತ ತಕೊಳ್ಳಿ, ಆಹಾರನ ಫೈಬರ್ ನಾರಿನಂಶ ಜಾಸ್ತಿ. ಮೂಲಂಗಿ ಒಳ್ಳೆ ಆಹಾರ ಮಲಬದ್ಧತೆಗೆ, ಮೂಲಂಗಿದು ಸಲಾಡ್ ಮಾಡಿ. ಮೂಲಂಗಿ ನಿಜವಾಗಿ ಅದರ ವಾಸನೆ ನೋಡಿಯೇ ಜನರು ತಿನ್ನಲ್ಲ, ಆದ್ರೆ ಮೂಲಂಗಿ ಹುರಿದು ಬಿಟ್ಟು ಸಲಾಡ್ ಮಾಡಿ ಅದಕ್ಕೆ ಮೊಸರು ಹಾಕಿತೀನಿ, ಅದರಷ್ಟು ಒಳ್ಳೇದು ಯಾವ್ದಿಲ್ಲ, ನಿಮ್ಗೆ ಅದರಲ್ಲಿ ಯಾವ ಸ್ಮೆಲ್ ಬರಲ್ಲ. ಮೂಲಂಗಿ ಬೇಯಿಸಿದಾಗ ಮಾತ್ರ ವಾಸನೆ ಬರೋದು, ಸೊ ಅಂತ ತಿನ್ನಿ. ಆಪಲ್ ಮತ್ತೆ ದಾಳಿಂಬೆ ತಿನ್ಬೇಡಿ, ಅದಿನ್ನೂ ಮೋಷನ್ ಟೈಟ್ ಮಾಡ್ತಾರೆ. ಪಪ್ಪಾಯ, ಹೆಸರು ಅಂತದ್ನೆಲ್ಲ ತಿನ್ಬಹುದು.
1: ಈಗ ಮುಟ್ಟು ನಿಂತ ಮೇಲೆ ಮಹಿಳೆಯರು ಯಾವ ರೀತಿ ಆಹಾರ ಕ್ರಮವನ್ನ ಬದಲಾಯಿಸಬೇಕು, ಯಾವುದನ್ನ ಹೆಚ್ಚು ತಿನ್ಬೇಕು, ಮತ್ತೆ ಜೀವನ ಶೈಲಿಯಲ್ಲಿ ಯಾವ ರೀತಿಯ ಮಾರ್ಪಾಡು ಮಾಡ್ಕೊಳ್ಬೇಕು ಅಂತ ಹೇಳ್ತೀರಿ?
0: ಮುಟ್ಟು ನಿಂತ ಮೇಲೆ ನಾವು ಸಾಧಾರಣವಾಗಿ ಏನ್ ನೋಡ್ತೇವೆ ಅಂದ್ರೆ ಫಸ್ಟ್ ತೂಕ ಜಾಸ್ತಿ ಆಗುತ್ತೆ, ಆಮೇಲೆ ಅವರಿಗೆ ಅಂದ್ರೆ ಏನಾದ್ರು ಮಾತಾಡಿದ್ರೆ ಅವರಿಗೆ ಇರಿಟೇಷನ್ ಸ್ಟಾರ್ಟ್ ಆಗ್ತದೆ, ಸಿಟ್ಟು ಬರೋದು ಬೇಗ, ಬಿಪಿ ಜಾಸ್ತಿ ಆಗುದು, ಇಂಥದ್ದೆಲ್ಲ ನಾವು ನೋಡ್ಲಿಕ್ಕೆ ಸಿಗ್ತದೆ. ಆಗ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವ್ ಏನ್ ಹೇಳ್ತೇವೆ ಅಂದ್ರೆ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ಬೇಕು. ನಿಮ್ಮ ಮನಸ್ಸನ್ನು ನೀವು ಕಂಟ್ರೋಲ್ ಮಾಡ್ಲಿಕ್ಕೆ ಕಲಿಬೇಕು. ಯೋಗ ಮಾಡಿ, ಬ್ರೀದಿಂಗ್ ಪ್ರಾಣಾಯಾಮ ಮಾಡಿ, ಸೂರ್ಯ ನಮಸ್ಕಾರ ಮಾಡಿ, ವಾಕಿಂಗ್ ಮಾಡಿ, ಏನೇ ಮಾಡಿ, ಬೆಳಗ್ಗೆ ಎದ್ದ ತಕ್ಷಣ ಒಂದು ಎಕ್ಸಸೈಸ್ ಮಾಡಿ. ಬೆಳಗ್ಗೆ ಏನ್ ನೀವು ಸಾಧಾರಣವಾಗಿ ಮುಂಚೆಯಿಂದ ತಿನ್ಕೊಂಡು ಬಂದಿದ್ದೀರಾ, ದೋಸೆ, ಇಡ್ಲಿ, ಸಜ್ಜಿಗೆ, ಏನೆಲ್ಲ ಮುಂಚೆಯಿಂದ ತಿಂತೀರಿ, ನೀರ್ದೋಸೆ ಅಂತದೆಲ್ಲ ತಿನ್ಬಹುದು. ಬರೀ ಎಣ್ಣೆನ ಕಮ್ಮಿ ಮಾಡಿ, ಯಾಕೆಂದ್ರೆ ತೂಕ ಜಾಸ್ತಿ ಆಗ್ಬಾರ್ದು. ಆಮೇಲೆ ಒಂದೇ ಸಲ ತಿನ್ನೋ ಆಹಾರನ ಈಗ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ತಿನ್ನೋದನ್ನ 3 ಸಲ ತಿನ್ನೋದನ್ನ 5 ಸಲ ಮಾಡಿ, ಡಿವೈಡ್ ಮಾಡಿ.
1: ಸ್ವಲ್ಪ
0: ಬೆಳಗ್ಗೆ
1: ತಿನ್ಬೇಕು,
0: ಬೆಳಗ್ಗೆ 10 ಗಂಟೆಗೆ ಸ್ವಲ್ಪ, 10 ಗಂಟೆಗೆ ತಿನ್ಬೇಕಾದ್ರೆ ಬೆಳಗಿನಷ್ಟೇ ತಿನ್ಬೇಕು ಅಂತ ಇಲ್ಲ, ಫ್ರೂಟ್ಸ್ ತಿನ್ಬಹುದು. ಜ್ಯೂಸ್ ಬೇಡ ಅಂತ ಹೇಳ್ತೀವಿ, ಆದಷ್ಟು ಫ್ರೂಟ್ಸ್ ತಿನ್ನಿ ಅಂತ, ಯಾಕೆಂದ್ರೆ ಅದ್ರಲ್ಲಿ ನಾರಿನ ಅಂಶ ಇರ್ತದೆ, ತೂಕ ಕಡಿಮೆ ಮಾಡ್ಲಿಕ್ಕೆ ಸಹ ಹೆಲ್ಪ್ ಆಗ್ತದೆ. ಎಳ್ನೀರು ಕುಡಿಬಹುದು ಅಥವಾ ಏನಾದ್ರೂ ಸ್ವಲ್ಪ ಸ್ನಾಕ್ಸ್, ಒಂದೆರಡು ಮಾರಿ ಬಿಸ್ಕೆಟ್, ಓಟ್ಸ್ ಅಂತದೇನ ತಗೊಳ್ಳಿ. ಮಧ್ಯಾಹ್ನ ಸಮತೋಲನ ಆಹಾರ, ಅನ್ನ ಇರ್ಲಿ, ಸಲಾಡ್ ಇರ್ಲಿ, ಸೊಪ್ಪಿರ್ಲಿ, ಕಾಳುಗಳಿರ್ಲಿ, ಬೇಳೆ, ಮೀನು, ಅಂದೆಲ್ಲ ಸಮತೋಲನ ಆಹಾರ. ಊಟ ಆದ ತಕ್ಷಣ ಮಲಗಬೇಡಿ, 2 ಗಂಟೆ ಬಿಟ್ಟು ಮಲಗಿ ಅಂತ ಹೇಳ್ತೇವೆ. ಮಲಗುದು ಅಂದ್ರೆ ಏನು, ರಾತ್ರಿ ಮಲಗಿದಾಗೆ ಅಲ್ಲ, ಬೆಡ್ ಅಲ್ಲಿ ಒಂದು ನ್ಯಾಪ್ ಅಂತ ಹೇಳ್ತೇವೆ, ಒಂದು 15 ನಿಮಿಷ ರೆಸ್ಟ್. ಎದ್ದು ಬಿಟ್ಟು ಸಾಯಂಕಾಲ ಒಂದು ಚಾ ಕುಡೀರಿ, ಅದ್ರ ಜೊತೆಗೆ ಏನಾದ್ರು ಲೈಟ್, ಬೆಳಗ್ಗೆ ನಿಮ್ಗೆ ತುಂಬಾ ಹಸಿವಾಗ್ತದೆ, ಒಂದು ದೋಸೆ ಅಥವಾ ತಿನ್ಬಹುದು. ಆಮೇಲೆ ಸ್ವಲ್ಪ ಹೊತ್ತು ಆದಷ್ಟು ನೀವು ಮನೆಯಿಂದ ಹೊರಗಡೆ ಹೋಗ್ಬೇಕು,
1: ಸಂಜೆ
0: ಒಂದು 1/2 ಗಂಟೆ ಆದ್ರೂ ಹೊರಗಿನ ಪ್ರಪಂಚನ ನೋಡ್ಬೇಕು. ಅದರಿಂದ ನಮ್ಗೆ ಮುಂದೆ ಬದುಕ ಬದುಕಲಿಕ್ಕೆ ಒಂದು ಇನ್ಸ್ಪಿರೇಷನ್ ಅಥವಾ ನಿಮ್ಗೆ ಸಹ ಒಂದು ಚೇಂಜ್ ಆಗ್ತದೆ. ಅದಕ್ಕೋಸ್ಕರ ರಾತ್ರಿ ನಿಮ್ಗೆ ತುಂಬಾ ಹಸಿವಿಲ್ಲದಿದ್ರೆ ಒಂದು ಚಪಾತಿ ತಿನ್ನಿ, ಅಥವಾ ಸ್ವಲ್ಪ ಅನ್ನ ನಿಮ್ಗೆ ಅನ್ನದ ಅಭ್ಯಾಸ ಇದ್ರೆ ಅನ್ನ ತಿನ್ನಿ. ಆದ್ರೆ ರಾತ್ರಿ ನಾವೇನ್ ಮಾಡ್ತೇವೆ ಅಂದ್ರೆ ದಿನದೊತ್ತೆಲ್ಲ ಬಿಸಿ ಇರ್ತೇವೆ, ರಾತ್ರಿ ಹೊರಗಡೆ ಊಟ ಮಾಡೋ ಅಭ್ಯಾಸ ಜಾಸ್ತಿ, ಹೊರಗಡೆ ಔಟಿಂಗ್ ಸ್ಟಾರ್ಟ್ ಆಗಿದೆ ಈಗೀಗ ಸ್ಟಾರ್ಟ್ ಆಗಿರುವಂತದ್ದು ಅದೆಲ್ಲ ಈ ಸಾಯಂಕಾಲ ನೀವು ಯಾವುದೇ ಹೋಟ್ಲಿಗೇನೋ ಹೋಗಿ ಎಲ್ಲ ಹೋಟ್ಲ್ ಅಲ್ಲಿ ಇರ್ತಾರೆ. ಆಗ ಸಹ ನೀವು ಸ್ವಲ್ಪ ಫುಡ್ ಅನ್ನ ಕಟ್ ಡೌನ್ ಮಾಡ್ಬೇಕಾಗ್ತದೆ. ಹೊರಗಡೆ ಹೋಗೋ ಮುಂಚೆ ನೆಂದು ಹೋಗ್ಬೇಕಾದ್ರೆ ಎರಡು ಗ್ಲಾಸ್ ನೀರು ಕುಡಿದು ಒಂದು ಫ್ರೂಟ್ ಎಲ್ಲ ತಿಂದೆ ಹೋಗಿ, ಆಗ ಅಲ್ಲಿ ಜಾಸ್ತಿ ತಿನ್ನೋದಿಲ್ಲ. ಅಥವಾ ಸಲಾಡ್ ಇಂದ ಸ್ಟಾರ್ಟ್ ಮಾಡಿ, ಲೈಮ್ ಜ್ಯೂಸ್ ಕುಡಿಯಿರಿ, ಆಮೇಲೆ ಆ ಪಾಪಡ್ ಏನ್ ಸಿಗುತ್ತೆ ಅದು ತಗೊಳ್ಳಿ, ಸೂಪ್ ತಗೊಳ್ಳಿ, ಆಗ ನೀವು ಜಾಸ್ತಿ ಎಣ್ಣೆದು ತಿನ್ನುವಂಥದ್ದು ಕಮ್ಮಿ ಆಗ್ತದೆ, ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತದೆ. ಆಮೇಲೆ ಇನ್ನೊಂದು ಏನು ಹೇಳೋದಂದ್ರೆ ಆದಷ್ಟು ಫಾಸ್ಟ್ ಆಗಿ ಊಟ ಮಾಡಬೇಡಿ, ಸರಿ ಕಚ್ಚಿ ಮೆಲ್ಲ

0: ಆಗೋಗ್ತೀನಿ. ಬಂದ ತಕ್ಷಣ ಹೋಟ್ಲಿಂದ ಹೊಟ್ಟೆ ತುಂಬಾ ಆಯ್ತು, ಮದುವೆ ಊಟದಾಗೆ ಆಯ್ತು ಅಂತ ಬಂದು ಮಲಗೋದಲ್ಲ, 2 ಗಂಟೆ ಬಿಟ್ಟು ಮಲಗಿ. ಮಲಗೋ ಮುಂಚೆ ಒಂದು 2 ಗ್ಲಾಸ್ ಬಿಸಿ ನೀರು ಕುಡೀರಿ, ಯಾಕೆಂದ್ರೆ ಅಲ್ಲಿ ಯಾವ ಎಣ್ಣೆ ಅಂತ ಗೊತ್ತಲ್ಲ, ತಿಂದದ ಎಣ್ಣೆ ಎಲ್ಲ ಆದಷ್ಟು ಫ್ಲಶ್ ಆಗ್ಲಿ ಹೊರಗಡೆ ನೆಕ್ಸ್ಟ್ ದಿನ ಅಂತ ಹೇಳ್ತಾರೆ. ಇಷ್ಟು ಚೇಂಜಸ್ ಮಾಡಿದ್ರೆ ಸಾಕು,
1: ಜೊತೆಗೆ ವ್ಯಾಯಾಮ,
0: ವ್ಯಾಯಾಮ ಬೇಕೇ ಬೇಕು.
1: ಹೌದು, ನೀವೀಗ ಹೇಳ್ತಾ ಬಂದ್ರಿ ಒಂದು ರೀ ಬ್ಯಾಲೆನ್ಸ್ ಮಾಡೋದನ್ನ ಕಲೀರಿ ಅಂತ. ಈ ಸಮತೋಲನವನ್ನ ಕಾಪಾಡ್ಕೊಳ್ಳೋದೇ ಬಹಳ ಕಷ್ಟದ ವಿಷಯ
0: ಅಲ್ಲ, ಅದು ಅಭ್ಯಾಸದಿಂದ. ನಮ್ಗೆ ನಮ್ದು ದೇಹದ್ದು ಅಥವಾ ನಮ್ದು ನಾವ್ ಎಷ್ಟು ತಿಂದಿದ್ದೇವೆ ಅಂತ ಆಹಾರದಿದ್ದು ಇರ್ಬೇಕು. ಈಗ ಮದ್ವೆ ಊಟ ಮಾಡಿ ಬಂದಿದ್ವಿ, ಆಗ ನಮ್ಗೆ ಫುಲ್ ಆಗಿರ್ತದೆ, ಆಗ ನಮ್ಗೆ ಯಾರಾದ್ರೂ ಏನಾದ್ರು ತಿನ್ನಿದ್ರೆ ನಾವ್ ತಿಂತೇವ? ನಮ್ಗೆ ನಮ್ದು ಹೊಟ್ಟೆಯಲ್ಲಿ ಎಷ್ಟು ಹಿಡಿತದೆ ಅಂತ ಗೊತ್ತಿರ್ಬೇಕು. ಈಗ ನಿಮ್ಗೆ ಬೆಳಗ್ಗೆ ನಾನು ತುಂಬಾ ಇವತ್ತು ತಿಂದಿದ್ದೇನೆ ಅಂದ್ರೆ ನೀವು ಸಾಯಂಕಾಲ ಸ್ವಲ್ಪ ಲೈಟ್ ತಗೊಳ್ಬಹುದು, ಹಾಗೆ ನಾವು ಅಡ್ಜಸ್ಟ್ ಮಾಡ್ಬೇಕಾಗ್ತದೆ. ಯಾಕೆಂದ್ರೆ
1: ಕಾಳಜಿ ವಹಿಸಿ ನೋಡ್ಬೇಕು ಏನ್ ತಿಂದಿದ್ದೇವೆ ಅಂತ.
0: ನಾವೇನ್ ಹೇಳ್ತೇವೆ ಈಗ ನಮ್ಮ ಹತ್ರ ಡಯಟ್ ಬರೋರಿಗೆಲ್ಲ, ನಾವು ಡೈರಿ ಮೇಂಟೈನ್ ಮಾಡಿ ಅಂತೇವೆ. ಡೈಲಿ ನೀವು ಬೆಳಗಿಂದ ರಾತ್ರಿ ತನಕ ಏನ್ ತಿಂದಿದ್ದೀರಾ ಅದನ್ನ ಬರೀರಿ, 15 ದಿನ ಬರೀರಿ, ಪೇಜ್ ಪುಟನ ತಿರುಗಿಸಿ, ನಿಮ್ಗೆ ಗೊತ್ತಾಗ್ತದೆ ನೀವ್ ಎಲ್ಲೆಲ್ಲಿ ಏನ್ ತಿಂದಿದ್ರಿಂದ ಇವತ್ ಹೀಗಿದ್ದೀರಾ. ಅದೀಗ ಬೇಕಾಗದೆ, ಇಲ್ಲದಿದ್ರೆ ಅವ್ರು ಹೇಳ್ತಾರೆ ನಾನೇನ್ ತಿನ್ನಲ್ಲ ಮೇಡಮ್, ಅದ್ರಸ ತೋರ ಆಗ್ತಾನೆ. ಅದೇ ನೀವು ಬರ್ದಾಗ ನಿಮ್ಗೆ ಗೊತ್ತಾಗ್ತದೆ ನಾವೇನೇನ್ ತಿಂದಿದೀವಿ ಇದರಿಂದ. ಆದ್ರೆ ಜನರಲಿ ಡಯಟ್ ಅಂದ್ರೆ ಎಲ್ಲರೂ ಯೋಚನೆ ಮಾಡೋದು ತಿನ್ನೋದಿರೋದು, ಕ್ರಾಶ್ ಡಯಟ್ ಎಲ್ರಿಗೂ ಗೊತ್ತಿರೋದು, ಕ್ರಾಶ್ ಡಯಟ್ ಮಾಡ್ತಾರೆ. ಡಯಟ್ ಅಂದ್ರೆ ಏನ್ ತಿನ್ನೋದಿರೋದಲ್ಲ, ಹಾಗೆ ನನ್ಗೆ ಇರೋಕ್ಕಾಗಲ್ಲ. ಡಯಟ್ ಅಂದ್ರೆ ಅದಲ್ಲ, ನಿಮ್ಮ ಆಹಾರದಲ್ಲಿ ಬದಲಾವಣೆ ಮಾಡುದು, ಅದು ಬಿಟ್ಟು ನಾವು ನಿಲ್ಸಿ ಅಂತ ಹೇಳ ಅಥವಾ ಅದು ತಿನ್ಲೇಬಾರ್ದು ಅಂತ ಹೇಳಲ್ಲ. ನಾವು ಪೋರ್ಷನ್ ಎಷ್ಟು ತಿನ್ಬಹುದು ಅಂತ ಹೇಳ್ತೇವೆ, ಅಥವಾ ಅದ್ರ ಬದಲಿಗೆ ಏನ್ ತಿನ್ಬಹುದು ಅಂತ ಅದು ಹೇಳ್ತೇವೆ. ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಡಯಟ್ ಮಾಡಬೇಕು, ಅತಿಯಾಗಿ ಮಾಡಬಾರ್ದು, ಅದರಿಂದ ಸಹ ತೊಂದರೆ ಆಗ್ತದೆ. ಅತಿಯಾಗಿ ಮಾಡೋದಂದ್ರೆ ಏನು, ತಿನ್ನಬೇಕಾಗಿದ್ದೆಲ್ಲ ತಿನ್ನೋದು, ಆಮೇಲೆ ಬಾಯಿಗೆ ಬೆರಳಾಕಿ ವಾಂತಿ ಮಾಡೋದು, ಅಂಥದ್ದು ಮಾಡಬೇಡಿ. ಹಾಗೆ ಅಂತ ಡಯಟ್ ಅಂತ ಎಲ್ಲ ತಿನ್ನೋದು ನಿಲ್ಲಿಸಬೇಡಿ, ತಿನ್ನಿ. ಈಗ ನಿಮ್ಗೆ ಮಟನ್ ಇಷ್ಟ ಅಥವಾ ಪೋರ್ಕ್ ಇಷ್ಟ, ಒಂದು ದಿನ ತಿಂದ್ರಿ, ಹಂದಿ ಮಾಂಸ ಇಷ್ಟ, ಇನ್ನು ಒಂದು 15 ದಿನ ತಿನ್ಬೇಡಿ, ಬ್ಯಾಲೆನ್ಸ್ ಮಾಡಿ. ಅದಕ್ಕೆ ನಾವು ಡಯಟ್ ಅಂತ ಹೇಳೋದು. ಡಯಟ್ ಅಂದ್ರೆ ಎಲ್ಲನ ನಿಲ್ಲಿಸೋದಲ್ಲ, ಅದು ಜನರಲ್ಲಿ ಇರುವ ತಪ್ಪು ಕಲ್ಪನೆ. ಸೊ ಎಲ್ಲನ ಬ್ಯಾಲೆನ್ಸ್ ಮಾಡಿದ್ರೆ ನಿಜವಾಗಿ ಆಹಾರದಿಂದ ಅಥವಾ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ನಾನು ಏನೇ ಹೇಳುದಾದ್ರು, ನಾವು ಹೊರಗಿನ ದೇಶದನ್ನ ಅಳವಡಿಸೋದ್ಕಿಂತ ನಾವು ಚಿಕ್ಕಂದಿಂದ ಏನ್ ತಿಂದ ಬಂದ ಅದನ್ನೇ ತಿನ್ಬಹುದು. ಎಕ್ಸಾಂಪಲ್ ಅಂದ್ರೆ ನಮ್ದೇ ಅಜ್ಜ ಅಜ್ಜಿಯಂದಿರು, ಅವ್ರು 2 ವರ್ಷ ನಮ್ಗಿಂತ ಚೆನ್ನಾಗಿ ಬದುಕಲಿಲ್ಲ, ಅವ್ರು ತೆಂಗಿನೆಣ್ಣೆ ತಿಂತಿದ್ರು, ಅವ್ರು ಎಲ್ಲಾನೂ ತಿಂತಿದ್ರು. ಅವ್ರಿಗೆ ಅಕ್ಕಿ ಬೆಳಗ್ಗೆ ಗಂಜಿ, ಮಧ್ಯಾಹ್ನ ಊಟ, ರಾತ್ರಿ ಗಂಜಿ, ಅವ್ರು ತಿಂತಿರ್ಲಿಲ್ವ? ಅವ್ರ ಮನೆಯಲ್ಲಿ ಏನ್ ಬೆಳೆಸ್ತಿದ್ರು, ಈ ಮಾವಿನಕಾಯಿಯೋ ಅಥವಾ ಪತ್ರೊಡೆ ಎಲ್ಲ ಅಂತದನ್ನೆಲ್ಲ ತಿಂದು ಅವ್ರು ಬದುಕಿದವರು. ಆದ್ರೆ ಅವರು ನಮ್ಕಿಂತ ಆರೋಗ್ಯವಂತರಾಗಿದ್ರು, ಅವ್ರಿಗೆ ಪಂಡಿತರ ಮದ್ದಿತ್ತು, ನಮ್ಗೆ ಡಾಕ್ಟರ್ಸ್ದು ಮದ್ದು. ಆದ್ರೂ ಅವ್ರು ಯಾಕೆ ಆರೋಗ್ಯವಾಗಿದ್ರು, ಅವ್ರಿಗೆ ಅಷ್ಟೇ ಆಕ್ಟಿವಿಟಿ ಇತ್ತು, ಮೈಲ್ಗಟ್ಲೆ ನಡ್ಕೊಂಡು ಹೋಗ್ತಿದ್ರು, ಬಾವಿಂದ ನೀರ್ ಸೇರ್ತಿದ್ರು, ಬಟ್ಟೆ ಕಲ್ಲಲ್ಲಿ ಒಗಿತಿದ್ರು, ನೆಲದಲ್ಲಿ ಕೂತು ಮನೆ ಒರೆಸ್ತಿದ್ರು. ನಾವ್ ಅಂತದನ್ನ ಈಗ ಮಾಡ್ತಾ ಇಲ್ಲ. ಸೊ ಆದ್ರಿಂದ ನಮ್ದು ಆರೋಗ್ಯ ಈಗ ಹದಗಟ್ಲಿಕ್ಕೆ ಕಾರಣ ಅದೇ. ನಾವು ನಮ್ಮ ಮಕ್ಕಳಿಗೂ ಮಾಡ್ಲಿಕ್ಕೆ ಬಿಡಲ್ಲ, ಯಾಕೆ ಒಂದೇ ಮಗು, ನಾವು ಕಷ್ಟಪಟ್ಟಿದ್ದೇವೆ, ಅವರಾದ್ರೂ ಆರಾಮಾಗಿರ್ಲಿ. ಸೊ ನಾವು ನಮ್ಮ ಮಕ್ಕಳನ್ನ ಸಹ ಈಗ ಹಾಳು ಮಾಡ್ತಾ ಇದ್ದೇವೆ ನಮ್ದು ಈಗ ಆಧುನಿಕ ಇದರಿಂದ. ಅದನ್ನೆಲ್ಲ ಚೇಂಜ್ ಮಾಡಿದ್ರೆ ಅದೇ ಸಾಕು ಅಂತ ಕಾಣ್ತದೆ.
1: ಅದೇ ನೀವು ಹೇಳಿದ ಹಾಗೆ ಪೌಷ್ಟಿಕ ಭರಿತ ಆಹಾರ ನಮ್ಮ ದೇಹಕ್ಕೆ ಬೇಕಾಗಿರೋದು, ಜೊತೆಗೆ ಸಾಕಷ್ಟು ವ್ಯಾಯಾಮ ನಮ್ಮ ಆರೋಗ್ಯಕ್ಕೆ ಒಳ್ಳೇದು, ಹಿರಿಯರ ಆರೋಗ್ಯಕ್ಕೂ ಒಳ್ಳೇದು ಅಂತ ಹೇಳ್ತಾ ಇದ್ದೀರಿ. ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಹಿರಿಯರ ಆಹಾರ ಕ್ರಮಗಳು ಈ ವಿಚಾರವಾಗಿ ಕೆಎಂಸಿ ಆಸ್ಪತ್ರೆಯಲ್ಲಿ ಆಹಾರ ತಜ್ಞೆಯಾಗಿರುವ ಅರುಣಾ ಮಲ್ಯ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ಶುಭದ ಡಿ ರೈ. ಈಗ ಕೇಳಿ ಬಿಕೆ ಸುಮಿತ್ರಾ ಹಾಡಿರುವ ಜನಪದ ಗೀತೆ.

0: ಸುಮಾ, ಏ ಸುಮಾ, ಏನು ಧ್ಯಾನ ಮಾಡ್ತಾ ಇದ್ದೀರಾ? ಏ ನಗ್ತಾ ಇದ್ದೀರಲ್ಲ, ಏನ್ ಕಾರಣ?
1: ಬನ್ನಿ. ಏನಿಲ್ಲ, ಹೀಗೆ ಏನೋ ಯೋಚನೆ ಮಾಡ್ತಾ ಕೂತಿದ್ದೆ.
0: ಓಹೋ,
1: ಕಜ್ಜಾಯ ಮಾಡಿದ್ದೀರಿ, ಕೆಟ್ಟು ಹೋಯ್ತು ಪ್ರಜ್ಞಾ.
0: ಅರೆ, ಕೆಟ್ಟು ಹೋದ್ರೆ ಅಳ್ಬೇಕು, ಅದ್ ಬಿಟ್ಟು ನಗ್ತ ಕೂತಿದ್ದೀರಲ್ಲ ಸುಮಾ.
1: ಹಾಗಲ್ಲರಿ.
0: ಹಾಗಲ್ಲ, ಹೀಗಲ್ಲ, ಕೋಳಿ ಬಾಯಲ್ಲಿ ಹಲ್ಲಿಲ್ಲ.
1: ಕೋಳಿ ಹಾಳಾಗಿ ಹೋಗ್ಲಿ, ಕಜ್ಜಾಯದ ಕತೆ ಕೇಳಿ.
0: ಏನು?
1: ಪ್ರಕಾಶ್ಗೆ ಕಜ್ಜ ಅಂದ್ರೆ ತುಂಬಾ ಇಷ್ಟ.
0: ಓಹೋ,
1: ಅದಕ್ಕೆ ಎಷ್ಟು ಕಷ್ಟಪಟ್ಟು ಬೆವರು ಸುರಿಸ್ಕೊಂಡು ಮಾಡಿದ್ದೆ ಗೊತ್ತಾ?
0: ನೀವು ಕಜ್ಜಾಯ ಪ್ರವೀಣೆ ಅಲ್ವಾ, ಕೆಡೋಕ್ಕೆ ಕಾರಣವೇ ಇಲ್ವಾ ಸುಮಾ?
1: ಕೆಟ್ಟಿದೆಯಲ್ಲ, ಒಳ್ಳೆ ಕಲ್ಲಾದ ಹಾಗೆ ಆಗಿದೀರಿ.
0: ಅಕ್ಕಿ ನೆನ್ಸಿದ್ದು ಕಮ್ಮಿ ಆಯ್ತೋ ಏನೋ?
1: ಇಲ್ಲ ಪ್ರಜ್ಞಾ, ಎರಡು ದಿನ ನೆನ್ಸಿದೀನಿ. ಪಾಕ ಎಲ್ಲೋ ಒಂಚೂರು ಜಾಸ್ತಿ ತೆಗೆದೆ ಅನ್ಸತ್ತೆ. ಒಂದೇ ಒಂದು ಕ್ಷಣ ಗಮನ ಅತ್ತಿತ್ತಲಾಗೆ ಆಯ್ತು ನೋಡ್ರಿ, ಕೂಡ್ಲೇ ನಂಗೆ ಗೊತ್ತಾಗಿ ಹೋಯ್ತು ಏನೋ ಎಡವಟ್ಟಾಗಿದೆ ಅಂತ. ಬಾಳೆಹಣ್ಣು ಕಿವುಚಿ ಸರಿ ಮಾಡೋಣ ಅಂತ ನೋಡ್ದೆ. ತಿಪ್ಪರ್ಲಾಗ ಹಾಕಿದ್ರು ಆಗ್ಲಿಲ್ಲ ನೋಡ್ರಿ.
0: ಅಲ್ರಿ, ಪಾಕ ತೆಗಿತಾ ಇರ್ಬೇಕಾದ್ರೆ ಅಂತದ್ರಿ ಘನಂದಾರಿ ಯೋಚನೆ.
1: ಅದೇ ಅದೇ, ಮತ್ತೆ ಎಕ್ಕಡ ತಗೊಂಡು ಹೊಡಿಬೇಕು ನೋಡ್ರಿ ನಂಗೆ. ಯೋಚನೆ ಮಾಡೋದಕ್ಕೆ ಬೇಕಾದಷ್ಟು ಟೈಮ್ ಇರ್ಲಿಲ್ವಾ? ಪಾಕ ತೆಗಿಯೋಕೆ ಹಾಳು ಯೋಚನೆ ಬರ್ಬೇಕಾ?
0: ಅಯ್ಯೋ, ಅದು ಹಾಗೆ.
1: ನಾವು ಚಿಕ್ಕಂದಿನಲ್ಲಿ ಜಾತ್ರೆಗೆ ಹೋಗ್ತಾ ಇದ್ವಿ, ಆಗ ಅಲ್ಲಿ ಕಜ್ಜಾಯನ ಬುಟ್ಟಿ ಲಿಪಿಸಿ ಇರ್ತಾ ಇದ್ರು. ನಮ್ಗೆ ತಿನ್ಬೇಕು ಅಂತ ಆಸೆ, ನಮ್ಮಮ್ಮ ಬಿಡ್ತಾನೆ ಇರ್ಲಿಲ್ಲ. ಗಲೀಜು, ಯಾರ್ಯಾರು ಮಾಡಿರ್ತಾರೋ ಅಂತ ತಗೊಳ್ಳೋದಕ್ಕೇನೆ ಬಿಡಿರ್ಲಿಲ್ಲ. ಆದ್ರೂ ಅಮ್ಮನ ಕಣ್ಣು ತಪ್ಪಿಸಿ ತಗೊಂಡು ತಿಂತಾ ಇದ್ವಿ. ಆಹಾ, ಅದೇನು ರುಚಿ ಅಂತೀರಾ? ಯಾಕೋ ಒಂದು ಗಳಿಗೆ ಅದು ನೆನಪಾಯ್ತು ನೋಡಿ. ಆ ಜಾತ್ರೆನೆ ಕಣ್ಮುಂದೆ ಬಂದ ಹಾಗೆ ಆಗಿ ಆ ನೆನಪನ್ನ ಮೆಲುಕು ಹಾಕ್ತಾ ನಿಂತು ಬಿಟ್ಟೆ ಒಂದೇ ನಿಮಿಷ ರೀ. ಆಮೇಲೆ ಈ ಪ್ರಪಂಚಕ್ಕೆ ವಾಪಸ್ ಬಂದು ನೋಡಿದ್ರೆ ಕೊತ ಕೊತ ಅಂತ ಪಾಕ ಕೂತಿದ್ದಾ ಇದ್ದೆ. ಎದೆ ಜಲ್ಲಂತೂ ಸರಸರ ಅಂತ ಹಿಂದೆ ಮುಂದೆ ನೋಡದೆ ಅಕ್ಕಿ ಹಿಟ್ಟು ಸುರಿದು ಬಿಟ್ಟೆ.
0: ಚ ಚ ಚ, ಅಕ್ಕಿ ಹಿಟ್ಟನ ಸುರಿಬಾರ್ದಿತ್ತು ಸುಮ್ಮ.
1: ಹೌದು ರೀ, ಮೊದಲು ಸ್ವಲ್ಪ ನೀರು ಸುರಿದು ಸರಿ ಮಾಡ್ಕೊಳ್ಬೇಕಿತ್ತು. ಗಾಬರಿಯೇ ಸುರಿದು ಬಿಟ್ಟೆ. ಒಂದೂವರೆ ಗಂಟೆ ಕಾಲ ಅಕ್ಕಿನ ಒನಕೆಯಿಂದ ಕುಟ್ಟಿ ಕುಟ್ಟಿ ಹದ ಮಾಡಿದ್ದೆ. ಒಂದು ಗಳಿಗೆಯಲ್ಲಿ ಕೆಟ್ಟು ಹೋಯ್ತು ನೋಡ್ರಿ. ಕಜ್ಜಾಯವಂತೂ ಕಟುಂ ಕಟುಂ ಅಂತ ಅಗದಿ ಕಲ್ಲು ಅಂದ್ರೆ.
0: ಎಲ್ಲಿ ನೋಡೋಣ?
1: ಅಯ್ಯೋ ಸುಮ್ನಿರಿ, ಹಲ್ಲು ಗಿಲ್ಲು ಮುರ್ಬೇಕಾ?
0: ಎಲ್ಲಿ ಕೊಡಿ ನೋಡೋಣ, ಎಷ್ಟು ಗಟ್ಟಿಯಾಗಿದೆ ಅಂತ ನೋಡೇ ಬಿಡೋಣ.
1: ನಮ್ಮ ಪಾಪು ಬೇಡ ಅಂದ್ರು ಕೇಳಲಿಲ್ಲ, ತಿನ್ನೋದು ತಿಂದು ಅಮ್ಮ ಯಾವ ಹಲ್ಲು ನೋಯ್ತಾ ಇದೆ ಅಂತ ಅಂದ. ನಾನು ತೆಪ್ಪಗಿರ್ಬೇಕೋ ಬೇಡವಾ? ಬೇಡ ಅಂದ್ರು ಕೇಳಲಿಲ್ಲ. ನಿಂಗೆ ಹೇಳಿರ್ಲಿಲ್ವಾ ಕಜ್ಜಾಯ ತಿನ್ಬೇಡ ಅಂತ? ಅದ್ರಿ, ಅದು ನಮ್ಮನೆಯವರ ಕಿವಿಗೆ ಬಿದ್ದು ಕಜ್ಜಾಯ ಮಾಡಿದ್ಯಾ, ಎಲ್ಲಿ ಎಲ್ಲಿ ಅಂತ ಬಂದ್ರು ರೀ. ನಾನು ಎಷ್ಟೋ ಹೇಳ್ದೆ ಬೇಡ ರೀ, ಚೆನ್ನಾಗಿಲ್ಲ ಅಂತ. ಅಂದ್ರು ನನ್ನ ಮಾತನ್ನ ಕೇಳ್ದೆ ಅವರೇ ಡಬ್ಬ ತಡ್ಕಾಡಿ ನಗಿ ನಗಿ. ನಿಮ್ಗೇನು
0: ಒಳ್ಳೆ ಕತೆ ಸುಮ್ಮ ನಿಮ್ದು.
1: ಏನೇ ಶಿಬಿರಕ್ಕೆ ಹೋಗಿ ಗಂಡನ ಹಲ್ಲು ಮುರಿಯೋ ಪ್ಲಾನ್ ಕಲ್ತ್ಕೊಂಡು ಬಂದಿದ್ಯಾ ಅಂತ ಕೇಳಿದ್ರು ರೀ. ನಂಗೆ ನಗ್ಬೇಕು ಅಳ್ಬೇಕು ಗೊತ್ತಾಗ್ಲಿಲ್ಲ, ಅದನ್ನೇ ನೆನೆಸಿಕೊಂಡು ನಗ್ತಾ ಕೂತಿದ್ದೆ. ಆ ಶ್ವೇತನ ಹತ್ರ ಬೇರೆ ನಮ್ಮಮ್ಮ ಕಜ್ಜಾಯ ಮಾಡಿದ್ದಾರೆ ಅಂತ ನಮ್ಮ ಪಾಪು ಹೇಳಿಕೊಂಡು ಬಂದಿದೆ. ಅದು ಇನ್ನೇನು ಬರುತ್ತೆ ನನ್ನನ್ನ ಗೋಳು ಹೊಯ್ಕೊಳ್ಳೋದಕ್ಕೆ. ಅಲ್ಲ ಪ್ರಜ್ಞಾ, ನಮ್ಮ ತಾಯಿ ಅದೆಷ್ಟು ಸಲ ಕಜ್ಜಾಯ ಹಾಕಿದ್ದಾರೆ, ಒಂದು ದಿನವೂ ಕೆಡ್ಲಿಲ್ಲ ನೋಡಿ.
0: ಅಯ್ಯೋ, ನನ್ಗೂ ಎಷ್ಟೋ ಸಲ ಹಾಗೆ ಆಗಿದೆ ಸುಮಾ. ಒಂಚೂರು ನಿಗಾ ತಪ್ತೋ ಮಾಡಿದ್ದೆಲ್ಲ ಹಾಳು. ಅಕ್ಕಿ ಅಂದ್ರೆ ಅದೇನು ಮಹಾ ದೊಡ್ಡ ಕೆಲ್ಸ ಅಂತ ಮೂಗ್ ಮುರಿತಾರಲ್ಲ, ಮಾಡಿ ನೋಡ್ಲಿ ಗೊತ್ತಾಗುತ್ತೆ.
1: ಅದೇ ನಮ್ಮ ಅತ್ತೆ ಹೋಳಿಗೆ ಚೆನ್ನಾಗಿ ಮಾಡ್ತಾರೆ, ಎಷ್ಟು ತೆಳ್ಳಗೆ ಮಾಡ್ತಂತೀರಾ, ಆದ್ರೂ ಒಂಚೂರು ಹೂರಣ ಹೊರಗೆ ಬರೋದಿಲ್ಲ.
0: ಸುಮ್ನೆ ಹೋಳಿಗೆ ಕಜ್ಜಾಯ ಅಂತ ಹೆಸರು ಹೇಳಿ ಬಾಯಲ್ಲಿ ನೀರ್ ತರಿಸ್ಬೇಡಿ ಸುಮ್ಮ.
1: ಬೀರ ಗಟ್ಟಿಯಾಗಿತ್ತಲ್ಲ, ಇನ್ಯಾರು ತಿಂತಾರೆ ಅಂತ ಅನ್ಕೊಂಡು ಒಂದಿಷ್ಟು ಕಜ್ಜಾಯನ ಪೇಪರ್ ಅಲ್ಲಿ ಸುತ್ತಿ ಗಾರೆ ಕೆಲ್ಸದ ಹುಡುಗರಿಗಾದ್ರೂ ಕೊಡೋಣ ಅಂತ ಪಾಪು ಕೈಲಿ ಕಳಿಸ್ದೆ. ಅದು ಆ ಹುಡುಗರ ತನಕ ಹೋಗಿದ್ರೆ ಕೇಳಿ
0: ಮತ್ತೆ ಏನಾಯ್ತು?
1: ಏ ನಮ್ಮ ಪಾಪು ಜೊತೆ ಆಡ್ತಾ ಇರ್ತಾರಲ್ಲ ಚಿಳ್ಳೆ ಪಿಳ್ಳೆಗಳು, ಅವರೇ ತಗೊಂಡು ತಿಂದು ಬಿಟ್ಟ. ಇನ್ನೂ ಇದ್ರೆ ಇಸ್ಕೊಂಡು ಬಾರೋ ಅಂತ ಪಾಪುನ ಅಟ್ಟಿದ್ದಾರೆ.
0: ಅದಕ್ಕೆ ಹೇಳೋದು ಮಕ್ಕಳು ಅಂತ ಸುಮ್ಮ. ಅವಕ್ಕೆ ಕಲ್ಲಾದ್ರೂ ಸೀಮೆ,
1: ಸದ್ಯ ಕಜ್ಜಾಯಕ್ಕೆ ಗಿರಾಕಿ ಸಿಕ್ಕಿತು ಅಂತ ಕೊಟ್ಟು ಕಳಿಸಿದೆ. ನೆನ್ಸಿಕೊಂಡ್ರೆ ಬರುತ್ತೆ. ನಮ್ಮ ಪಾಪು ಓಡಿ ಬಂದು ಹೇಳಿದ್ದೆ, ಚೆನ್ನಾಗಿತ್ತು, ಒಳ್ಳೆ ಏದುಸಿರು ಬಿಡುತ್ತಾ ಅಳೋ ಹಾಗೆ ಮುಖ ಮಾಡ್ಕೊಂತಾ, ಅಮ್ಮ ನನ್ನ ಫ್ರೆಂಡ್ಸ್ ಎಲ್ಲಾ ಕಜ್ಜಾಯ ಕಸ್ಕೊಂಡು ತಿಂದು ಬಿಟ್ರು ಅಂತ ಅಂದ. ನಂಗೆ ನಗುತ್ತಾಡಲಿಕ್ಕೆ
0: ಒಂದಾನೊಂದು ಕಾಲದಲ್ಲಿ ನಾವು ಹಾಗೆ ಇದ್ವಿ ಅಲ್ಲ.
1: ಹೌದು, ಚಿಕ್ಕವರಿದ್ದಾಗ ಎಷ್ಟು ಚೆನ್ನಾಗಿರ್ತಿತ್ತು. ಮತ್ತೆ ಆ ಕಾಲ ಬರೋದೇ ಇಲ್ಲ ಅಲ್ವಾ?
0: ಬರುತ್ತೆ ಮುಂದಿನ ಜನ್ಮದಲ್ಲಿ.
1: ನೀವು ನಂಬ್ತೀರಾ ಮುಂದಿನ ಜನ್ಮ ಅಂತ ಇದೆ ಅಂತೀರಾ?
0: ನನ್ಗಂತೂ ಇದೆ ಅನ್ಸುತ್ತೆ ಸುಮ.
1: ಓಹೋ,
0: ಒಂದೊಂದ್ಸಲ ಕನ್ಸಲ್ಲಿ ಏನೇನೋ ಬರ್ತಾ ಇರುತ್ತೆ, ಸಂಬಂಧವೇ ಇಲ್ಲದ್ದು, ಬಹುಶಃ ಹಳೆ ಜನ್ಮದ್ದು ಅಂತ ನಾನು ಅನ್ಕೊಳ್ಳೋದು. ಮೊನ್ನೆ ಕನ್ಸ್ ಬಿತ್ತು ರೀ, ಸಮುದ್ರ ಉಕ್ಕಿ ಉಕ್ಕಿ ಬೀಳ್ತಾ ಇದೆ.
1: ಓಹೋ,
0: ನಾನು ಸಮುದ್ರದ ದಂಡೆಯಲ್ಲಿ ಬಿದ್ದಿದ್ದೀನಿ. ಅಂದ್ರೆ ನಾವು ಕೂತ ದೋಣಿ ಎಲ್ಲ ಮಗುಚಿ ನಾವೇ ತಡಕ್ಕೆ ಎಸೆಯಲ್ಪಟ್ಟಿದ್ದೀವಿ ಸುಮ. ಆಮೇಲೆ ನೋಡಿದ್ರೆ ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ತಾಯಿ ಎಲ್ಲಿಂದಲೋ ಬಂದು ನನ್ನ ಕರಿತಾ ಇದ್ದಾರೆ, ಬಾ ಮನೆಗೆ ಹೋಗೋಣ ಅಂತ ಹೇಳಿದ್ದಾರೆ. ನಾನು ಅದಕ್ಕೆ ಏನ್ ಹೇಳ್ತಾ ಇದ್ದೀನಿ ಗೊತ್ತಾ?
1: ಏನು?
0: ನೀವು ನನ್ನ ತಾಯಿಯಲ್ಲ, ನೀವು ಯಾರೋ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ದೀನಿ.
1: ಒಳ್ಳೆ ತಮಾಷೆ ರೀ.
0: ನನ್ನ ತಾಯಿ ಯಾಕೋತ ಹೇಳ್ತಾ ಇದ್ದಾರೆ, ನೀನೇ ನನ್ ಮಗಳು, ಹೆತ್ತು ಹೊತ್ತು ಸಾಕಿದ್ದೀನಲ್ಲೇ ಅಂತ. ನಂದು ಒಂದೇ ಪಟ್ಟು.

0: ಜನ್ಮದ ನೆನಪು.
1: ಸುಮ್ನಿರಿ, ನನ್ನ ಹತ್ರ ಹೇಳಿದ್ರಿ ಅಂತ ಯಾರ ಹತ್ರನು ಹೇಳೋಕೆ ಹೋಗ್ಬೇಡಿ, ನಿಮ್ಗೇನೋ ಆಗಿದೆ ಅಂದರು.
0: ಇರ್ಲಿ ಬಿಡಿ ಸುಮ, ಸ್ವಲ್ಪ ಮೀನಮ್ಮನ ಮನೆಗೆ ಹೋಗಿ ಬರೋಣ, ಬನ್ನಿ.
1: ಸರಿ. ಇದುವರೆಗೆ ಸವಿತಾ ನಾಗಭೂಷಣ ಅವರ ಕಾದಂಬರಿ ಸ್ತ್ರೀಲೋಕದ ನಿರೂಪಣೆ ಕೇಳಿದಿರಿ. ನಿರೂಪಿಸಿದವರು ಶುಭದಾ ಡಿ.

0: ನಳಪಾಕ ಭಾಗವಹಿಸುತ್ತಾರೆ ಶಿವಶಂಕರ್. ನಮಸ್ಕಾರ ಕೇಳುಗರೆ, ನಳಪಾಕ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದ ಅತಿಥಿ ಛಾಯಾಚಿತ್ರ ಗ್ರಾಹಕರಾದ ಶಿವಶಂಕರ್. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ.
0: ಕೇಳುಗರಿಗೆ ನಿಮ್ಮ ಪರಿಚಯವನ್ನು ಮಾಡಿಕೊಡಿ ಸರ್.
1: ನನ್ನ ಹೆಸರು ಶಿವಶಂಕರ ಮಯ್ಯ ಅಂತ. ನಾನು ಪುತ್ತೂರಿನಲ್ಲಿ ಛಾಯಾಗ್ರಾಹಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನನ್ನ ಹವ್ಯಾಸಗಳಲ್ಲಿ ಅಡಿಗೆ ಮಾಡುವಂತಹದ್ದು ಕೂಡ ಒಂದು. ಹಾಗಾಗಿ ನಾನು ನಳಪಾಕ ಕಾರ್ಯಕ್ರಮಕ್ಕೆ ಮಾತಾಡ್ಲಿಕ್ಕೆ ಬಂದಿದ್ದೇನೆ.
0: ಸರ್, ನಿಮ್ಮ ಬಾಲ್ಯ ಹೇಗಿತ್ತು ಅನ್ನೋದನ್ನ ನಮ್ಮ ಕೇಳುಗರ ಜೊತೆ ಹಂಚಿಕೊಳ್ಳಿ.
1: ನನ್ನ ಬಾಲ್ಯದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ನಾವು ಸರ್ಕಾರಿ ಶಾಲೆಗಳಿಗೆ ಹೋಗಿ ಬರೆದಂತವ್ರಿಗು, ಹಾಗೆ ನಾವು ಆಗ್ಲೇ ನಮ್ಗೆ ಸ್ವಲ್ಪ ಮನೆ ಸ್ವಲ್ಪ ಕಷ್ಟ ಇರುವ ಕಾರಣದಿಂದ, ಅಂದ್ರೆ ತಾಯಿ LIC ಏಜೆಂಟ್ ಆಗಿದ್ರು, ಹಾಗಾಗಿ ನಾವು ಮನೆಯಲ್ಲಿ ಆಗ ಅಡಿಗೆ ಮಾಡುವಂತಹ ಸ್ವಲ್ಪ ಆ ಒಂದು ವಾತಾವರಣ ಬೆಳೆದು ಬರ್ತಾ ಇತ್ತು. ಅಂದ್ರೆ ಬೇಕಾಗ್ತಿತ್ತು, ಮನೆಯಲ್ಲಿ ತಂದೆ ಇರ್ತಿರ್ಲಿಲ್ಲ, ತಾಯಿ ಇರ್ತಿರ್ಲಿಲ್ಲ, ಇಲ್ಲದಿರುವಾಗ ಅಡಿಗೆ ಮಾಡ್ಬೇಕಂತದ್ದು ಹಾಗೆ ಇರ್ತಿತ್ತು. ಅಲ್ಲದೆ ನಾನು ಬಾಲ್ಯದಿಂದ ಸಂಗೀತದ ಕಲಿಕೆಯಲ್ಲಿ ನಾನು ತುಂಬಾ ಆಸಕ್ತಿ ತೋರಿಸ್ತಾ ಇದ್ದೆ.
0: ಈಗ ಛಾಯಾಚಿತ್ರ ವೃತ್ತಿಯನ್ನ ನೀವು ಆರಿಸಿಕೊಳ್ಳುವುದಕ್ಕೆ ಕಾರಣ ಏನು, ಮತ್ತೆ ಅದುವೇ ಒಂದು ವೃತ್ತಿಯಾಗಿ ಈಗ ನಿಮ್ಮ ಜೀವನಕ್ಕೆ ಆಧಾರವಾಗಿರಿಸಿಕೊಂಡಿದೆ, ಅದು ಅದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು?
1: ಛಾಯಾಗ್ರಾಹಕ ವೃತ್ತಿ ಅಂತ ಹೇಳಿದ್ರೆ ನನ್ಗೆ ಹೇಳಲಿಕ್ಕೆ ಕಾರಣ ಅಂತ ಹೇಳಿದ್ರೆ, ನಾನು ಪದವಿ ವ್ಯಾಸಂಗ ಮಾಡಿದ್ದು ಪತ್ರಿಕೋದ್ಯಮ ಎಂಬ ವಿಷಯದಲ್ಲಿ. ಪತ್ರಿಕೋದ್ಯಮ ವಿಷಯದಲ್ಲಿ ನಮಗೆ ಛಾಯಾಗ್ರಹಣ ಒಂದು ಅಂಶವಾಗಿಯೇ ಬರ್ತದೆ. ಹಾಗಾಗಿ ನಮಗೆ ಛಾಯಾಗ್ರಹಣದ ಒಂದು ನನಗೆ ಅಭಿರುಚಿ ಹುಟ್ಟಿಕೊಂಡಿತ್ತು. ಅದರ ನಂತರದಿಂದ ಬೆಳೆದುಕೊಂಡ ಛಾಯಾಗ್ರಹಣದ ಅಭಿವೃದ್ಧಿ ಇಲ್ಲಿಯವರೆಗೆ ತಂದು ನನ್ನ ನಿಲ್ಲಿಸಿದೆ. ಅಲ್ಲದೆ ನನ್ನ ತಂದೆ ಕೂಡ ವಿಡಿಯೋಗ್ರಾಫರ್ ಆಗಿರುವ ಕಾರಣದಿಂದ ಅದಕ್ಕೆ ಬೇಕಾದಂತಹ ಪೂರಕವಾದಂತಹ ಒಂದು ವ್ಯವಸ್ಥೆ ನನಗೆ ಸಿಕ್ಕಿತ್ತು. ಹಾಗಾಗಿ ನಾನು ಇದಕ್ಕೆ ಬಂದೆ.
0: ಈಗ ಛಾಯಾಚಿತ್ರದಲ್ಲಿ ಕೂಡ ಹಲವಾರು ವಿಭಾಗಗಳಿವೆ, ಅದರಲ್ಲಿ ನಿಮ್ಮ ತುಂಬಾ ಇಂಟ್ರೆಸ್ಟ್ ಇರುವಂತಹ ಫೀಲ್ಡ್ ಯಾವ್ದದ್ರಲ್ಲಿ?
1: ನನಗೆ ತುಂಬಾ ಇಂಟ್ರೆಸ್ಟ್ ಇರುವ ಫೀಲ್ಡ್ ಅಂತ ಹೇಳಿದ್ರೆ ಅದರಲ್ಲಿ ವೆಡ್ಡಿಂಗ್ ಫೋಟೋಗ್ರಾಫಿ ಅಂತ ಹೇಳುವಂತದ್ದು ತುಂಬಾ ಇಂಟ್ರೆಸ್ಟ್. ಯಾಕೆಂತ ಹೇಳಿದ್ರೆ ವೆಡ್ಡಿಂಗ್ ಫೋಟೋಗ್ರಾಫಿ ಹೇಳುವಂತದ್ದು ಒಂದು ಅದು ಬಲ್ಕ್ ಆಫ್ ಆ ಎಲ್ಲಾ ಟೈಪ್ಗಳದ್ದು. ಯಾಕೆಂತ ಹೇಳಿದ್ರೆ ಅದರಲ್ಲಿ ವೈಲ್ಡ್ ಲೈಫ್ ಅಂತ ಹೇಳುವಂತದ್ದು ಏನು, ಅದರಲ್ಲಿ ಹುಡುಕಿ ಹುಡುಕಿಡುವಂತದ್ದು ಇದೆ. ಅದರಲ್ಲಿ ವೆಡ್ಡಿಂಗ್ ನಲ್ಲಿ ಕ್ಯಾಂಡಿಡ್ ಅಂತ ಹೇಳಿ
0: ವೈಲ್ಡ್ ಲೈಫ್ ಅಲ್ಲಿ ತುಂಬಾ ಪೇಷನ್ಸ್ ಬೇಕಲ್ವಾ?
1: ಪೇಷನ್ಸ್ ಬೇಕು, ಅದೇ ಈಗ ವೆಡ್ಡಿಂಗ್ ಅಲ್ಲಿ ಕೂಡ. ಹಾಗೆ ಪೋರ್ಟ್ರೇಟ್ ಅಂತ ಹೇಳಿ ಫೋಟೋಗ್ರಫಿ ಮಾಡುವಂತದ್ದು. ವೆಡ್ಡಿಂಗ್ ನಲ್ಲಿಯೂ ನಾವು ಮದುಮಕ್ಕಳ ಇದಕ್ಕೋಸ್ಕರ ನಾವು ಅವರು ನಿಲ್ಲಿಸಿ ಪೋರ್ಟ್ರೇಟ್ ಫೋಟೋ ತೆಗಿತೇವೆ. ಹಾಗೆ ಇದು ಐಟಮ್ಸ್ ಫೋಟೋಗ್ರಫಿ ಯಾವ್ದಿರ್ಬೋದು, ಅದಕ್ಕೆ ಅದಕ್ಕೋಸ್ಕರ ನಾವು ವೆಡ್ಡಿಂಗ್ ನಲ್ಲಿ ಯಾವುದೇ ಜುವೆಲ್ಲರಿಗಳ ಫೋಟೋಗಳಿರ್ಬೋದು, ಹುಡುಗ ಹುಡುಗಿಯ ಡ್ರೆಸ್ ಗಳ ಫೋಟೋಗಳಿರ್ಬೋದು, ಹಾಗೆ ಅಂತದನ್ನೆಲ್ಲ ತೆಗಿತೇವೆ. ಹಾಗಾಗಿ ವೆಡ್ಡಿಂಗ್ ಫೋಟೋಗ್ರಫಿ ಅಂತ ಹೇಳಿದ್ರೆ ಅದು ಎಲ್ಲ ಫೋಟೋಗ್ರಫಿಯ ವಿಷಯಗಳ ಒಂದು ಸಮ್ಮಿಶ್ರಣ ಅಂತ ಹೇಳ್ಬೋದು. ಹಾಗಾಗಿ ನನಗೆ ವೆಡ್ಡಿಂಗ್ ಫೋಟೋಗ್ರಫಿ ತುಂಬಾ ಇಷ್ಟ.
0: ನಿಮ್ಮ ಮನೆಯಲ್ಲಿ ಯಾರ್ಯಾರೆಲ್ಲ ಇದ್ದೀರಿ ಈಗ?
1: ನಮ್ಮ ಮನೆಯಲ್ಲಿ ನಾನು, ತಂದೆ ತಾಯಿ, ನಾನು ಮತ್ತೆ ನನ್ನ ತಂಗಿಯೊಬ್ಳು.
0: ಈಗ ಮನೆಯಲ್ಲಿ ನಿಮ್ಗೆ ಅಡುಗೆ ಮಾಡೋದಕ್ಕೆ ಪ್ರೋತ್ಸಾಹವನ್ನ ತಾಯಿ ಮಾಡ್ತಾರಾ ಅಥವಾ ನೀವೇ ಇಷ್ಟಪಟ್ಟು ಮಾಡ್ತೀರಾ?
1: ಅದು ಕೆಲಸ ಮಾಡಿ ಇದು ಕೆಲಸ ಮಾಡು ಅಂತ ಹೇಳ್ತಾ ಇರ್ತಾರೆ ಸ್ವಲ್ಪ. ಆದ್ರೆ ಅಡಿಗೆಯನ್ನ ಹೆಚ್ಚಾಗಿ ಪ್ರೋತ್ಸಾಹ ಮಾಡುದಿಲ್ಲ ಅವರು. ಆದ್ರೆ ಅಂತ ಹೇಳಿದ್ರೆ ನಮಗೆ ಅಂದ್ರೆ ಈ ಪೇಟೆಯ ತಿಂಡಿ ತಿನಿಸುಗಳನ್ನು ತಿನ್ನೋದಕ್ಕಿಂತ ಮನೆಯಲ್ಲಿ ಮಾಡಿದ್ರೆ ಅದು ಸಂತೃಪ್ತಿ ಇರ್ತದೆ. ಹಾಗಾಗಿ ನಾನು ಮನೆಯಲ್ಲಿ ಅಡಿಗೆ ಮಾಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ.
0: ಏನೆಲ್ಲ ಮಾಡ್ತೀರಿ ಮನೆಯಲ್ಲಿ ಅಡುಗೆ?
1: ಮನೆಯಲ್ಲಿ ನಾನು ಶುರು ಮಾಡಿದ್ದು

0: ಪಾನಿಪುರಿ ಆಗ ಮಾಡ್ಲಿಕ್ಕೆ ಶುರು ಮಾಡಿದ್ದು. ಪಾನಿಪುರಿ ಆಗ ಮನೆಯಲ್ಲಿ ಯಾರು ಹೆಚ್ಚಿನವ್ರು ಮಾಡ್ತಿರ್ಲಿಲ್ಲ, ಒಂದು 2 ವರ್ಷ ಹಿಂದೆ ಎಲ್ಲ ಪೇಟೆಯಲ್ಲಿ ಎಲ್ಲ ತಿಂತಾ ಇದ್ರು. ಹಾಗಾಗಿ ನನಗೆ ಒಂದು ಯಾಕೆ ಇದನ್ನು ಮನೆಯಲ್ಲಿ ಮಾಡಬಾರ್ದು ಹೇಳೋ ಒಂದು ಛಲ ಹುಟ್ಟಿಕೊಂಡಿದ್ದೆ. ಹಾಗಾಗಿ ಅದನ್ನೊಮ್ಮೆ ಮಾಡಿ ನೋಡಿದೆ ಹೇಗಾಗ್ತದೆ ಅಂತೇಳಿ. ಮೊದಲಿನ ಪ್ರಯೋಗದಲ್ಲಿ ತಕ್ಕ ಮಟ್ಟಿಗೆ ತಿನ್ನುವ ಹಾಗೆ ಇತ್ತು, ಹಾಗಾಗಿ ಸ್ವಲ್ಪ ಧೈರ್ಯ ಬಂತು. ಮುಂದೆ ಬೇರೆ ನಮ್ಮ ಕೈಯಿಂದ ಮಾಡ್ಲಿಕ್ಕೆ ಅಡಿಗೆ ಮಾಡ್ಲಿಕ್ಕೆ ಸಾಧ್ಯ ಉಂಟು ಅಂತ ಆಯ್ತು. ಹಾಗೆ ಮತ್ತೆ ಬೇರೆ ಅಂತ ಹೇಳಿದ್ರೆ ಗೋಬಿ ಮಂಚೂರಿ ಮಾಡ್ತೇನೆ, ಮತ್ತೆ ಪೋಡಿಗಳು, ಮತ್ತೆ ಈ ರೈಸ್ ಬಾತ್ ಎಲ್ಲ ಮಾಡ್ತಾರಲ್ಲ ಪಲಾವ್ ಅಂತದ್ದೇ ಎಲ್ಲ ಮಾಡ್ತೇನೆ. ಹಾಗೆ
1: ಈಗ ನಮ್ಮ ಕೇಳುಗರ ಜೊತೆ ಯಾವ ರೆಸಿಪಿಯನ್ನು ಹಂಚಿಕೊಳ್ತಾ ಇದ್ದೀರಿ?
0: ಕೇಳುಗರ ಜೊತೆ ನಾನು ಮದ್ದೂರು ವಡೆ ಅಂತ ಒಂದು ರೆಸಿಪಿ ಅದನ್ನು ಹಂಚಿಕೊಳ್ತೇನೆ.
1: ಓಹೋ, ನೀವು ಈ ರೆಸಿಪಿನ ಯಾರಿಂದ ಕಲ್ತ್ರಿ? ಈಗ ನಮಗೆ ಅಡುಗೆ ಕಲಿಯೋದಿಕ್ಕೆ ಹಲವಾರು ಅಡುಗೆಗೆ ಸಂಬಂಧಪಟ್ಟಂತಹ ಜಾಲತಾಣಗಳಿವೆ, ಆದ್ರೆ ನೀವು ಯಾರಿಂದ ಕಲ್ತ್ರಿ ಇದನ್ನ?
0: ಜಾಲತಾಣಗಳಿಂದ ಕಲ್ತರು ಏನಾಗ್ತದೆ ಅಂತ ಹೇಳಿದ್ರೆ ಎಲ್ಲವನ್ನು ನಮ್ಮ ಪರಿಸರಕ್ಕೆ ಹೊಂದಿಸಿಕೊಳ್ಳಿಕ್ಕೆ ಆಗುದಿಲ್ಲ. ಅವರು ಏನು ಕೆಲವು ಪ್ಯಾನ್ ಗಳಲ್ಲಿ ಮಾಡ್ತಾರೆ, ಮತ್ತೆ ಓವನ್ ಗಳಲ್ಲಿ ಇಟ್ಟು ಮಾಡುವಂತದ್ದಿರ್ಬೋದು, ಅಥವಾ ಅವರು ಇಂಡಕ್ಷನ್ ಕುಕ್ಕರ್ ಅಲ್ಲಿ ಮಾಡ್ತಾರೆ. ನಮ್ಗೆ ಅಂತದನ್ನು ಮನೆಯಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಗ್ಯಾಸಿನ ಇದರಲ್ಲಿ ಕುಕ್ಕರ್ ಅಲ್ಲಿ ಒಲೆಯಲ್ಲಿ ಮಾಡುವಂತದ್ದಿರ್ಬೋದು, ಹಾಗೆ ಅಂತ ನಮ್ಗೆ ಅದನ್ನು ಹೊಂದಿಸಿಕೊಳ್ಳಿಕ್ಕೆ ನಮ್ಗೆ ತಾಯಿ ಹೇಳಿಕೊಟ್ರು, ನಾವು ಜಾಲತಾಣದಲ್ಲಿ ನೋಡಿ ಕಲ್ತರು.
1: ಈಗ ಮದ್ದೂರು ವಡೆ ಹೇಗೆ ಮಾಡೋದು ಅಂತೇಳಿ ಹೇಳಿ.
0: ಮದ್ದೂರು ವಡೆ ಮಾಡ್ಲಿಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು: 1 ಕಪ್ ಅಕ್ಕಿ ಹುಡಿ, 1/2 ಕಪ್ ರವೆ, 1/2 ಕಪ್ ಮೈದಾ. ಮೈದಾ ಬೇಕು ಅಂತಾದ್ರೆ ಅದನ್ನು ನಮ್ಗೆ ಆರೋಗ್ಯದ ದೃಷ್ಟಿಯಿಂದ ಅದನ್ನು ಇಡಬಹುದು, ಅದರ ಬದಲಿಗೆ ಗೋಧಿನೂ ಕೂಡ ಬಳಸಬಹುದು. ಮತ್ತೆ 2 ಹಸಿಮೆಣಸು, ಕೊತ್ತಂಬರಿ ಸೊಪ್ಪು 1/4 ಚಮಚ, 2 ಚಮಚ ಮೆಣಸಿನ ಹುಡಿ, 1 ನೀರುಳ್ಳಿ ಹಚ್ಚಿಕೊಂಡದ್ದು. ಮೊದಲಿಗೆ ನಾವು 1 ಪಾತ್ರೆಯಲ್ಲಿ ಈ ಅಕ್ಕಿ ಹುಡಿ ರವೆ ಮೈದಾ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು, ಹಚ್ಚಿಕೊಂಡ ನೀರುಳ್ಳಿ, ಹಸಿಮೆಣಸು ಮತ್ತೆ ಮೆಣಸಿನ ಹುಡಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಮೊದಲಿಗೆ. ಇದಾದ ನಂತರ ಇದಕ್ಕೆ ನಾವು 1/4 ಚಮಚದಷ್ಟು ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಈ ಮಿಶ್ರಣಕ್ಕೆ ನಾವು ಹಾಕಬೇಕು. ಇದು ಈ ಎಣ್ಣೆ ಎಂತದಕ್ಕೆ ಅಂತ ಹೇಳಿದ್ರೆ, ಆ ಮದ್ದೂರೊಡೆಯ ಕ್ರಿಸ್ಪ್ ಅಂತ ಹೇಳ್ತಾರಲ್ಲ,
1: ಕರುಂ ಕರುಂ,
0: ಆ ಕರುಂ ಕುರುಂ ಬರೋದಕ್ಕೆ ಈ ಎಣ್ಣೆಯನ್ನು ಯೂಸ್ ಮಾಡ್ತಾರೆ. ಹಾಗೆ ಅಷ್ಟು ಮಾಡಿ ಅದನ್ನು ಮಿಕ್ಸ್ ಮಾಡಿಕೊಂಡು ಅದು ಎಣ್ಣೆ ಹಾಕಿದ ಕೂಡ ಏನಾಗ್ತದೆ ಅಂತ ಹೇಳಿದ್ರೆ ಹಿಂಟೆ ಹಿಂಟೆ ಉಳಿದುಕೊಳ್ತದೆ ಆ ಹಿಟ್ಟಿನಲ್ಲಿ. ಹಾಗೆ ಆ ಹಿಂಟೆಯನ್ನೆಲ್ಲ ಕೈಯಲ್ಲಿ ಪುಡಿ ಮಾಡಿ ಆನಂತರ ನೀರು ಬೇಕಾದಷ್ಟು ಹಾಕಿ ಮಾಡಿ ಇಟ್ಕೊಳ್ಬೇಕು. ಆ ನಂತರ ಅದನ್ನು ಸಣ್ಣ ಉಂಡೆ ಮಾಡಿ ತಟ್ಟಿ ಇಟ್ಟುಕೊಳ್ಬಹುದು, ಅಥವಾ ಎಣ್ಣೆ ಕಾಯಿಸಿ ಉಂಡೆ ಮಾಡಿದ ಹಾಗೆ ತಟ್ಟಿ ಎಣ್ಣೆಯಲ್ಲಿ ಬಿಡಬಹುದು. ಆಗಾಗ್ಲೇ ಮಾಡಬಹುದು, ಅಥವಾ ಒಬ್ಬರೇ ಮಾಡುವಂತದ್ದು ಅಂತ ಹೇಳಿದ್ರೆ ತಟ್ಟಿ ಇಟ್ಟು ಮತ್ತೆ ಒಟ್ಟಿಗೆ ಅಲ್ಲಿಸುವಂತದ್ದು ಮಾಡಬಹುದು. ಹುರಿಯುವಂತದ್ದು ಅದನ್ನು ಗೋಲ್ಡನ್ ಕಲರಿಗೆ ಬರುವ ಅಷ್ಟರವರೆಗೆ ಹುರಿಬೇಕು. ಆದ್ರೆ ಹುರಿಯುವಾಗ ಸ್ವಲ್ಪ ಜಾಗ್ರತೆ ಇರಬೇಕು, ಯಾಕೆಂತ ಹೇಳಿದ್ರೆ ಗೋಲ್ಡನ್ ಕಲರ್ ಹಾಗೆ ನೋಡ್ಬೋದ್ರೆ ಕೆಲವು ಸತಿ ಏನಾಗ್ತದೆ ಇದ್ರ ಬೆಂಕಿ ಸಣ್ಣ ಅವರಲ್ಲಿ ಇಟ್ಟು ಬಿಡಬೇಕು. ಹೆಚ್ಚಾಯ್ತು ಅಂತ ಆದ್ರೆ ಏನಾಗ್ತದೆ ಅದರಲ್ಲಿರುವ ಆ ನೀರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪಿನ ಅಂಶ ಅದು ಕರಂಚಿ
1: ಹೋಗ್ತದೆ. ಹೌದು, ಕಹಿ ಬರ್ತದೆ ಅಲ್ವಾ ಅದು ತಿನ್ನುವಾಗ.
0: ಹೌದು, ಅದರ ರುಚಿ ಕೆಟ್ಟು ಹೋಗ್ತದೆ. ಅದಕ್ಕೋಸ್ಕರ ನಾವು ಅದನ್ನು ಆದಷ್ಟು ಸಣ್ಣ ಅವರಿಗೆ ಇಟ್ಟು ಒಳ್ಳೆ
1: ನಿಧಾನವಾಗಿ ಅದನ್ನ ಕಾಯಿಸ್ಬೇಕು.
0: ಹೌದು, ಆದ ನಂತರ ಅದನ್ನು ಎಣ್ಣೆಯಿಂದ ತೆಗೆದು ನಾವು ಬೇಕಿದ್ರೆ ಖಾರ ಚಟ್ನಿ ಮನೆಯಲ್ಲಿ ಉಂಟಾದ್ರೆ ಅದರೊಟ್ಟಿಗೂ ಅದನ್ನು ಸವಿಬಹುದು, ಅಥವಾ ಟೊಮೆಟೊ ಸಾಸ್ ಅಥವಾ ಕೆಚಪ್ ಹೆಚ್ಚಾಗಿ ಮನೆಯಲ್ಲಿ ಇಟ್ಟಿರ್ತಾರೆ ಎಲ್ಲರೂ ಕೂಡ.
1: ಹೌದು,
0: ಅದರೊಟ್ಟಿಗೆ ಕೂಡ ಅದನ್ನು ಸವಿಯೋದಕ್ಕೆ ಬಾರಿ ಒಳ್ಳೆದಲ್ಲ.
1: ಈಗ ಅದು ಏನು ಸಂಜೆ ಕಾಫಿಗೆ ಮತ್ತೆ ಟೈಮ್ ಪಾಸ್ ಮನೆಯಲ್ಲಿ ಬೋರ್ ಅನ್ನಿಸಿದಾಗ ಸಂಡೆ ಟೈಮ್ ಫ್ರೀ ಇದ್ದೀವಿ ಅಂತ ಇರುವಾಗ ಆ ಟೈಮಲ್ಲೆಲ್ಲ ಅದನ್ನ ಮಾಡಿ ಸೇವಿಸಬಹುದು.
0: ಹೌದು, ಆ ಟೈಮಲ್ಲಿ ಅದನ್ನು ಸೇವಿಸಬಹುದು.
1: ಈಗ ನಿಮ್ಮ ತಂಗಿ ಏನ್ ಮಾಡ್ಕೊಂಡಿದ್ದಾರೆ?
0: ಅವರು ಇಂಗ್ಲಿಷ್ ನಲ್ಲಿ ಎಂ ಎ ಮಾಡ್ತಾ ಇದ್ದಾರೆ.
1: ಮತ್ತೆ ನಿಮ್ಮ ಜೊತೆ ಅಡುಗೆ ಮಾಡುವಾಗ ತಾನು ಸೇರ್ಕೊಳ್ಳೋದಿಲ್ವಾ?
0: ಕೆಲವೊಂದು ಸಾರಿ ಸೇರ್ಕೊಳ್ತಾಳೆ, ಅವಳಿಗೆ ಹೇಗೆ ಮನಸ್ಸಾಗ್ತದೆ ಅದರ ಮೇಲೆ. ಅದರಲ್ಲಿ ಹೇಳಿದ್ರೆ ಕೆಲವೊಂದು ಸರ್ತಿ ಮನೆಯಲ್ಲಿ ಅಮ್ಮನೆ ತಿನ್ಲಿಕ್ಕೆ ನಿನ್ಗೆ ಬೇಕು ಮಾಡ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಬೈದಾಗ ಅನಿವಾರ್ಯವಾಗಿ ಬರ್ತಾಳೆ.
1: ಇನ್ನೊಂದು ರೆಸಿಪಿ ಯಾವ್ದು ಹಂಚ್ಕೊಳ್ತೀರಿ ನಮ್ ಜೊತೆ?
0: ಇನ್ನೊಂದು ರೆಸಿಪಿ ನಾನು ಶಾವಿಗೆಯ ಪಲಾವ್ ಮಾಡುವ ವಿಧಾನ ಹೇಳ್ತೇನೆ.
1: ಸರಿ,
0: ಶಾವಿಗೆಯ ಪಲಾವ್ ಮಾಡ್ಬೇಕಾದ್ರೆ ಶಾವಿಗೆ ನಮಗೆ ತೆಗ್ದಿಟ್ಕೊಳ್ಬೇಕು. 1 ಲೋಟೆ ಶಾವಿಗೆಯನ್ನು ಫಸ್ಟ್ ಗೆ ತೆಗೆದಿಟ್ಟು ಅದನ್ನು ತುಪ್ಪದಲ್ಲಿ ಹಾಕಿಸ್ಟಿಗೆ ಸ್ವಲ್ಪ ಹುರಿದುಕೊಳ್ಬೇಕು. ಸ್ವಲ್ಪ ಹಳದಿಯಿಂದ ಅದು ಚಿನ್ನದ ಬಣ್ಣ ಬರುವಷ್ಟರವರೆಗೆ ಹುರಿದುಕೊಳ್ಬೇಕು. ಅದನ್ನು ಹುರಿದುಕೊಂಡ ನಂತರ ತೆಗ್ದಿಟ್ಟು 1 ಬಾಣಲೆಗೆ ಸ್ವಲ್ಪ ತುಪ್ಪ ಮತ್ತೆ ಚಕ್ಕೆ ಲವಂಗ ಏಲಕ್ಕಿ ಒಂದೆರಡು ಒಳ್ಳೆ ಮೆಣಸನ್ನು ಹುಡಿ, ಒಳ್ಳೆ ಮೆಣಸು ಅಷ್ಟನ್ನಕ್ಕೆ ಹುರಿದುಕೊಳ್ಬೇಕು. ಅಷ್ಟನ್ನ ಹಾಕಿ ಹುರಿದುಕೊಂಡು ಅದಕ್ಕೆ ಬೆಳ್ಳುಳ್ಳಿ ಕೆಲವರು ಸೇರಿಸಿಕೊಳ್ತಾರೆ, ಕೆಲವರು ಸೇರಿಸಿಕೊಳ್ಳುದಿಲ್ಲ. ತಮ್ಮ ಇಷ್ಟಕ್ಕೆ ಬೇಕಾದ ಹಾಗೆ ಬೆಳ್ಳುಳ್ಳಿಯನ್ನು ಸೇರಿಸಿದ್ದು ಬಿಡುದನ್ನು ಮಾಡಬಹುದು. ಅಷ್ಟ ಆದ ನಂತರ ಅದಕ್ಕೆ ನೀರುಳ್ಳಿ ಹಚ್ಚಿ ಇಟ್ಕೊಂಡ್ಬೇಕು ಒಂದು ನೀರುಳ್ಳಿಯನ್ನು. ಅದನ್ನು ಹಾಕಿ ಸ್ವಲ್ಪ ಹಳದಿ ಬಣ್ಣ ಬರುವಷ್ಟು ಹುರಿಬೇಕು. ಆನಂತರ ತೆಗೆದಿಟ್ಟು ಒಂದು ಮಿಕ್ಸಿ ಜಾರಿಗೆ ಅರ್ಧ ಕಟ್ಟಿನಷ್ಟು ಕೊತ್ತಂಬರಿ ಸೊಪ್ಪು ಮತ್ತೆ ಸ್ವಲ್ಪ ಕಾಯಿ ತುರಿ ಮತ್ತೆ ಎರಡು ಮೆಣಸಿನಕಾಯಿಯನ್ನು ಹಾಕಿ ಸಣ್ಣಕ್ಕೆ ಅರೆದುಕೊಳ್ಬೇಕು. ಇಷ್ಟು ಅರೆದುಕೊಂಡ ನಂತರ ನೀರುಳ್ಳಿ ಮತ್ತೆ ಇದರನ್ನೆಲ್ಲ ಚಕ್ಕೆ ಲವಂಗ ಎಲ್ಲ ಹಾಕಿ ಹುರಿದಿಟ್ಟುಕೊಂಡದಕ್ಕೆ ತರಕಾರಿಗಳು ಹೊಲವಿದೆ ಹಾಕುವಂತದ್ದು ಹೇಳಿದ್ರೆ ಈಗ ಬಟಾಣಿಗಳಿರ್ಬಹುದು,
1: ಕ್ಯಾರೆಟ್,
0: ಬಟಾಟೆ, ಬೀನ್ಸ್ ಅಂತದ್ದೆಲ್ಲ ಅದು ಮನೇಲಿ ಇರುವಂತಹದನ್ನು ಯೂಸ್ ಮಾಡ್ಕೊಳ್ಬಹುದು. ಅದೇ ಇದಾಗಬೇಕು ಅಂತೇನಿಲ್ಲ. ಹಾಗೆ ಅದನ್ನೆಲ್ಲ ಹಾಕಿ ತಕ್ಕ ಮಟ್ಟಿಗೆ ಸ್ವಲ್ಪ ಹುರಿಬೇಕಷ್ಟೇ. ಸ್ವಲ್ಪ ಹುರಿದ ನಂತರ ಈ ಮಿಕ್ಸಿ ಜಾರ್ ನಲ್ಲಿ ಅರೆದಂತ ಮಿಶ್ರಣವನ್ನು ಅದಕ್ಕೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಬೇಕು. ನೀರು ಏನು ಹಾಕೊಳ್ಳದೆ ಹಾಗೆ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತಾದ ನಂತರ ಮತ್ತೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು.
1: ಎಷ್ಟು ನೀರು ಹಾಕ್ಬೇಕು?
0: ನೀರು ಒಂದು ಲೋಟ ಶಾವಿಗೆ ಹಾಕಿದ್ದು ಅಂತ ಹೇಳಿದ್ರೆ ತರಕಾರಿಗೆ ಕೂಡ ಎಲ್ಲ ಸೇರಿದ ಹಾಗೆ ಒಂದೂವರೆ ಲೋಟ ಅಷ್ಟು ನೀರನ್ನ ಹಾಕೊಳ್ಬೇಕು.
1: ಅಂಟಂಟ ಆಗೋದಿಲ್ಲ, ಅದು
0: ಅಂಟಂಟ ಆಗೋದಿಲ್ಲ. ಅಷ್ಟನ್ನು ನೀರನ್ನು ಹಾಕಿ ಫಸ್ಟಿಗೆ ತರಕಾರಿಯನ್ನು ಸ್ವಲ್ಪ ಕುರಿಸಿಕೊಳ್ಬೇಕು. ನಂತರ ಶಾವಿಗೆಯನ್ನು ಹಾಕಿ ಶಾವಿಗೆ ಸ್ವಲ್ಪ ಅದು ಬೇಯುವ ಸ್ಥಿತಿ ಬಂತು ಅಂತಾದ ಕೂಡಲೇ ಬೆಂಕಿಯನ್ನು ಆಫ್ ಮಾಡಿ ಮುಚ್ಚಿಟ್ಟರೆ ಅದುವೇ ನೀರು ಆಗ ಹೆಚ್ಚು ಉಳಿದಿರುವುದಿಲ್ಲ.
1: ಹೌದು,
0: ಅದು ಆಗ ಅದುವೇ ಬಿಡಿ ಬಿಡಿಯಾಗಿ ಇರ್ತದೆ. ಅದನ್ನು ಪೂರ್ತಿಯಾಗಿ ನಾವು ನೀರಲ್ಲೇ ಇರಿಸ್ಲಿಕ್ಕೆ ಹೋದ್ರೆ ಮತ್ತೆ ಅದು ಇಡೀ ಅಂಟ ಅಂಟ
1: ತಿನ್ನೋದಕ್ಕಷ್ಟು ಟೇಸ್ಟ್ ಚೆನ್ನಾಗಿರೋದಿಲ್ಲ.
0: ಹೌದೌದು.
1: ಈಗ ಅಡುಗೆ ಮನೆ ಸ್ವಚ್ಛತೆಯ ವಿಚಾರಕ್ಕೆ ಬಂದಾಗ ಈ ಸ್ವಚ್ಛತೆಯನ್ನ ಯಾರು ಮಾಡ್ತಾರೆ?
0: ಕ್ಲೀನಿಂಗ್ ಅಲ್ಲಿ ಅದೇ ಹೆಚ್ಚಾಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮನೆಯಲ್ಲಿ ಯಾರು ಇಲ್ಲದೆ ಇರೋದ್ರ ನಾನು ಅಡಿಗೆ ಮಾಡಿದೆ ಅಂತಂದ್ರೆ ಕ್ಲೀನಿಂಗ್ ಎಲ್ಲ ನಾನೇ ಮಾಡುವಂತದ್ದು ಶುರುವಿಂದ ಹಿಡಿದು ಕೊನೆಯ ತನಕವು. ಮನೆಯಲ್ಲಿ ಇದ್ದಾರೆ ಅಂತಂದ್ರೆ ನಾನು ಫಸ್ಟ್ ಅಡಿಗೆ ಎಲ್ಲ ಮಾಡಿದ್ರೆ ಕ್ಲೀನಿಂಗ್ ಅಮ್ಮ ಇದ್ದಾರೆ ಅಂತಂದ್ರೆ ಅಮ್ಮ ಮಾಡ್ತಾರೆ, ಇಲ್ಲಾದ್ರೆ ತಂಗಿ ಮಾಡ್ತಾರೆ.
1: ಒಳ್ಳೇದು ಸರ್, ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಛಾಯಾಚಿತ್ರ ಗ್ರಹಣದ ಒಂದು ಅನುಭವ ಜೊತೆಗೆ ಎರಡು ರೆಸಿಪಿಗಳನ್ನು ಕೂಡ ನಮ್ಮ ಜೊತೆ ಹಂಚಿಕೊಂಡ್ರಿ. ಧನ್ಯವಾದಗಳು ಸರ್.
0: ಥ್ಯಾಂಕ್
2: ಯು. ಇದುವರೆಗೆ ನಳಪಾಕ ಕೇಳಿದಿರಿ. ಭಾಗವಹಿಸಿದವರು ಶಿವಶಂಕರ್.
1: ಇದು ಇಂದಿನ ವನಿತಾವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ನಾವು ಚೈತ್ರ ಡಿ ಇವರಿಂದ ಸ್ವರಚಿತ ಕವನಗಳ ವಾಚನವನ್ನ ಹಾಗೇನೆ ಚಿತ್ರಣೆಯನ್ನ ಕೇಳೋಣ. ಈಗ ಮೊದಲಿಗೆ ಸ್ವರಚಿತ ಕವನಗಳನ್ನ ನಿವೇದನೆ ಮಾಡ್ತಾರೆ ಚೈತ್ರ ಡಿ.
1: ಶೀರ್ಷಿಕೆ ಶ್ರವಣ. ಸ್ವಾಗತ ಸ್ವಾಗತ ಶ್ರವಣ, ತಿಳಿಸು ನೀ ಬಂದ ಕಾರಣ. ಸ್ವಾಗತ ಸ್ವಾಗತ ಶ್ರವಣ, ತಿಳಿಸು ನೀ ಬಂದ ಕಾರಣ. ನಿನ್ನಯ ಈ ಆಗಮನ ಹರಡಲಿ ಎಲ್ಲೆಡೆ ಜ್ಞಾನದ ಕಿರಣ. ನಿನ್ನಯ ಈ ಆಗಮನ ಹರಡಲಿ ಎಲ್ಲೆಡೆ ಜ್ಞಾನದ ಕಿರಣ. ಸ್ವಾಗತ ಸ್ವಾಗತ ಶ್ರವಣ, ಹರಡಲಿ ಸಂಭ್ರಮದ ಹೂರಣ. ಸ್ವಾಗತ ಸ್ವಾಗತ ಶ್ರವಣ, ಹರಡಲಿ ಸಂಭ್ರಮದ ಹೂರಣ. ಕಂಗೊಳಿಸಲಿ ತಳಿರು ತೋರಣ, ಕಂಗೊಳಿಸಲಿ ತಳಿರು ತೋರಣ, ದೊರೆಯಲಿ ಸ್ವಚ್ಛ ಸಮಾಜಕ್ಕೆ ಪ್ರೇರಣ. ಸ್ವಾಗತ ಸ್ವಾಗತ ಶ್ರವಣ, ತೊಲಗಲಿ ಸ್ವಾರ್ಥಿಗಳ ದುರ್ಗುಣ. ಸ್ವಾಗತ ಸ್ವಾಗತ ಶ್ರವಣ, ತೊಲಗಲಿ ಸ್ವಾರ್ಥಿಗಳ ದುರ್ಗುಣ. ನಿಲ್ಲಲಿ ರಾಜಕಾರಣಿಗಳ ಹಗರಣ, ನಿಲ್ಲಲಿ ರಾಜಕಾರಣಿಗಳ ಹಗರಣ, ಕೊನೆಯಾಗಲಿ ಭೂಗಳ್ಳರ ಸಂಕೀರ್ಣ. ಸ್ವಾಗತ ಸ್ವಾಗತ ಶ್ರವಣ, ನೀ ಬಂದು ಹರಸು ವೀರ ಯೋಧರನ್ನ, ನೀ ಬಂದು ಹರಸು ವೀರ ಯೋಧರನ್ನ. ಕರುಣಿಸು ಸಮಾಜ ಸೇವಕರನ್ನ, ನಿರ್ಮಿಸು ಭವ್ಯ ಭಾರತವನ್ನ. ಸ್ವಾಗತ ಸ್ವಾಗತ ಶ್ರವಣ, ವರ್ಷದ ಪ್ರತಿ ಮಾಸವೂ ಇರಲಿ ಶ್ರವಣ. ನಿನ್ನಂತಹ ಸಂಭ್ರಮ ವಾತಾವರಣ, ನಿನ್ನಂತಹ ಸಂಭ್ರಮದ ವಾತಾವರಣ, ನೆಲಸಲಿ ಜ್ಞಾನದ ಹೊಂಗಿರಣ, ನೆಲಸಲಿ ಜ್ಞಾನದ ಹೊಂಗಿರಣ. ಶೀರ್ಷಿಕೆ ನಿತ್ಯ ಶಾಲೆಗೆ. ಹೋಗುವೆನು ಶಾಲೆಗೆ ನಿತ್ಯ, ಹೋಗುವೆನು ಶಾಲೆಗೆ ನಿತ್ಯ, ಅಲ್ಲಿ ಶಿಕ್ಷಣ ದೊರೆಯುವುದು ಸತ್ಯ. ಆಹಾ ಎಂಥ ಜ್ಞಾನ ಸ್ವರ್ಗ, ಆಹಾ ಎಂಥ ಜ್ಞಾನದ ಸ್ವರ್ಗ. ಉತ್ತಮ ಜೀವನಕ್ಕೆ ಇಲ್ಲೇ ಮಾರ್ಗ, ಉತ್ತಮ ಜೀವನಕ್ಕೆ ಇಲ್ಲಿದೆ ಮಾರ್ಗ. ಕಲಿಯದೇ ಇರುವವರಿಗೆ ಪ್ರೇರಣ, ಕಲಿತವರಿಗೆ ಅಭಿನಂದನ. ಕಲಿಯದೇ ಇರುವವರಿಗೆ ಪ್ರೇರಣ, ಕಲಿತವರಿಗೆ ಅಭಿನಂದನ. ಆಹಾ ಎಂಥ ಮಾರ್ಗದರ್ಶನ, ತೊಲಗಿತು ಅಜ್ಞಾನದ ಗ್ರಹಣ. ಆಹಾ ಎಂಥ ಮಾರ್ಗದರ್ಶನ, ತೊಲಗಿತು ಅಜ್ಞಾನದ ಗ್ರಹಣ. ಯಾವುದೇ ಭೇದವಿಲ್ಲದ ವಾತಾವರಣ, ದೊರೆಯುವುದು ಶಿಕ್ಷಣ ಸಮಾನ. ಭೇದವಿಲ್ಲದ ವಾತಾವರಣ, ದೊರೆಯುವುದು ಶಿಕ್ಷಣ ಸಮಾನ. ಆಹಾ ಎಂಥ ಉತ್ಸಾಹದ ಚೇತನ, ಆಹಾ ಎಂಥ ಉತ್ಸಾಹದ ಚೇತನ. ಸದಾ ಜ್ಞಾನದ ಆಗಮನ, ಸದಾ ಜ್ಞಾನದ ಆಗಮನ. ನಿತ್ಯ ಮಾನವೀಯ ಮೌಲ್ಯಗಳ ಸಂಚಲನ, ನಿತ್ಯ ಮಾನವೀಯ ಮೌಲ್ಯಗಳ ಸಂಚಲನ. ದೊರೆಯುವುದು ಶಿಸ್ತಿನ ಜೀವನ, ದೊರೆಯುವುದು ಶಿಸ್ತಿನ ಜೀವನ. ಆಹಾ ಎಂಥ ಮರೆಯಲಾಗದ ವಾತಾವರಣ, ಹರಡಿತು ಜ್ಞಾನದ ಹೊಂಗಿರಣ, ಹರಡಿತು ಜ್ಞಾನದ ಹೊಂಗಿರಣ. ಇವಳಂತಾಳ ಸದಾ ಮುಗುಳ್ನಗುವ ವನಿತೆ, ಮಕ್ಕಳನ್ನು ಮುದ್ದಿಸುವ ಮಾತೆ, ಗಂಡನಿಗೆ ಉಪಚರಿಸುವ ಸೀತೆ, ಎಲ್ಲವನ್ನೂ ಸರಿದೂಗಿಸುವ ದಾತೆ. ಸದಾ ಮುಗುಳ್ನಗುವ ವನಿತೆ, ಮಕ್ಕಳನ್ನು ಮುದ್ದಿಸುವ ಮಾತೆ, ಗಂಡನಿಗೆ ಉಪಚರಿಸುವ ಸೀತೆ, ಎಲ್ಲವನ್ನೂ ಸರಿದೂಗಿಸುವ ದಾತೆ. ಇಣುಕಿ ಒಮ್ಮೆ ಇವಳಂತರಾಳ, ಅದೊಂದು ಮಹಾ ಕಡಲಿನಾಳ. ಇಣುಕಿನ್ ಒಮ್ಮೆ ಇವಳ ಅಂತರಾಳ, ಅದೊಂದು ಮಹಾ ಕಡಲಿನಾಳ. ಸಾಗರದಂತೆ ದೊಡ್ಡ ಅಲೆಗಳು, ದೂಡಗಳ ಬೋರ್ಗರೆತಗಳು. ಸಾಗರದಂತೆ ದೊಡ್ಡ ಅಲೆಗಳು, ದೂಡಗಳ ಬೋರ್ಗರೆತಗಳು. ಗಂಡನ ಸರಿ ಹಾದಿಗೆ ತರುವ ಮಕ್ಕಳ ಭವಿಷ್ಯ ಉಜ್ವಲಿಸುವ, ಗಂಡನ ಸರಿ ಹಾದಿಗೆ ತರುವ ಮಕ್ಕಳ ಭವಿಷ್ಯ ಉಜ್ವಲಿಸುವ. ಆರ್ಥಿಕತೆಯಲ್ಲಿ ಸಹಕರಿಸುವ, ಹವಾಹವಾಣಿಕೆಯಲ್ಲಿ ಇರುವಳು. ಮನದ ಹಾಗೂ ಮನೆಯ ಗೊಟ್ಟು ಯಾರೊಂದಿಗೆ ಮಾಡದೆ ರಟ್ಟು, ಮನದ ಹಾಗೂ ಮನೆಯ ಗೊಟ್ಟು ಯಾರೊಂದಿಗೆ ಮಾಡದೆ ರಟ್ಟು. ತನು ಎಂಬ ಎಣ್ಣೆ ಬಿಟ್ಟು ದೀಪವಾಗುವಳು ತಾನೇ ಸುಟ್ಟು, ತನು ಎಂಬ ಎಣ್ಣೆ ಬಿಟ್ಟು ದೀಪವಾಗುವಳು ತಾನೇ ಸುಟ್ಟು. ಮಾನವ ನೀ ಬದಲಾಗು, ಹೇ ಬುದ್ಧಿವಂತ ಮನುಷ್ಯ ನಿನಗಿಲ್ಲ ಅಧಿಕ ಆಯುಷ್ಯ. ಹೇ ಬುದ್ಧಿವಂತ ಮನುಷ್ಯ ನಿನಗಿಲ್ಲ ಅಧಿಕ ಆಯುಷ್ಯ. ಆದರೂ ನೀ ಹಣದ ಶಿಷ್ಯ ಯೋಚಿಸು ಮುಂದಿನ ಭವಿಷ್ಯ, ಆದರೂ ನೀ ಹಣದ ಶಿಷ್ಯ ಯೋಚಿಸು ಮುಂದಿನ ಭವಿಷ್ಯ. ನಿನ್ನ ಐಷಾರಾಮಿ ಕನಸು ಅದುವೇ ನಿಸರ್ಗಕ್ಕೆ ಮುನಿಸು, ನಿನ್ನ ಐಷಾರಾಮಿ ಕನಸು ಅದುವೇ ನಿಸರ್ಗಕ್ಕೆ ಮುನಿಸು. ಭೂ ಕೊರೆತ ನೀ ನಿಲ್ಲಿಸು, ಬೃಹತ್ ಕಟ್ಟಡಗಳ ತ್ಯಜಿಸು, ಬೃಹತ್ ಕಟ್ಟಡಗಳ ತ್ಯಜಿಸು. ಹೆಚ್ಚಿದೆ ಜನಸಂಖ್ಯೆ ಕೈಗಾರಿಕೆ, ಮಾಲಿನ್ಯ ಕಾರಕಗಳ ಚಟುವಟಿಕೆ. ಹೆಚ್ಚಿದೆ ಜನಸಂಖ್ಯೆ ಕೈಗಾರಿಕೆ, ಮಾಲಿನ್ಯ ಕಾರಕಗಳ ಚಟುವಟಿಕೆ. ಜೀವನದ ಭಯಕ್ಕೆ ದಾರಿಯಾಗಿದೆ ನಿನ್ನ ದುರಾಂತ್ಯಕ್ಕೆ, ಅದ್ಭುತ ಜೀವನದ ಭಯಕ್ಕೆ ದಾರಿಯಾಗಿದೆ ನಿನ್ನ ದುರಾಂತ್ಯಕ್ಕೆ. ನಿಲ್ಲಿಸು ನಿನ್ನ ಕಾರ್ಯಗಳ ವಿಕೃತಿ, ಎಚ್ಚರ ವಹಿಸು ಹಾನಿಯಾಗದಂತೆ ಪ್ರಕೃತಿ. ನಿಲ್ಲಿಸು ನಿನ್ನ ಕಾರ್ಯಗಳ ವಿಕೃತಿ, ಎಚ್ಚರ ವಹಿಸು ಹಾನಿಯಾಗದಂತೆ ಪ್ರಕೃತಿ. ನೀನಾಗು ಆದರ್ಶಗಳ ಆಕೃತಿ, ನೀನಾಗು ಆದರ್ಶಗಳ ಆಕೃತಿ. ನಿನ್ನ ಜೀವನವಾಗುವುದು ಸುಸಂಸ್ಕೃತಿ, ನಿನ್ನ ಜೀವನವಾಗುವುದು ಸುಸಂಸ್ಕೃತಿ. ಈ ಸಂದೇಶ ಸಾರು ಎಲ್ಲೆಡೆ, ಈ ಸಂದೇಶ ಸಾರು ಎಲ್ಲೆಡೆ. ನೀ ನಿಸರ್ಗದೊಂದಿಗೆ ಮುನ್ನಡೆ, ನೀ ನಿಸರ್ಗದೊಂದಿಗೆ ಮುನ್ನಡೆ. ಜೀವನವಾಗಲಿ ಸರಳ ಸ್ವರ್ಗ, ನಮ್ಮನ್ನು ಹರಸಲಿ ನಿಸರ್ಗ, ಜೀವನವಾಗಲಿ ಸರಳ ಸ್ವರ್ಗ, ನಮ್ಮನ್ನು ಹರಸಲಿ ನಿಸರ್ಗ, ನಿನ್ನಂಥವರು ಹುಟ್ಟಿ ಬರಲಿ. ಬಸವಣ್ಣ ನೀನೇನು ಬಯಸಿದೆ, ಬಸವಣ್ಣ ನೀನೇನು ಬಯಸಿ, ಅಸ್ಪೃಶ್ಯತೆ ನಿವಾರಿಸಲು ಬಂದೆ, ಸರ್ವರಲ್ಲಿ ಐಕ್ಯತೆ ಮೂಡಿಸಲೆಂದೇ, ಸರ್ವರಲ್ಲಿ ಐಕ್ಯತೆ ಮೂಡಿಸಲೆಂದೇ ಹೊಸದೊಂದು ಧರ್ಮ ಸೃಷ್ಟಿಸಿದೆ, ಹೊಸದೊಂದು ಧರ್ಮ ಸೃಷ್ಟಿಸಿದೆ. ಬಾಲ್ಯದಲ್ಲಿ ತೊರೆದೆ ಮನೆ ಮಠ, ಬಾಲ್ಯದಲ್ಲಿ ತೊರೆದೆ ಮನೆ ಮಠ, ಒಳತಿಗಾಗಿ ಎತ್ತಿದೆ ನೀ ಕಂಠ, ಒಳಿತಿಗಾಗಿ ಎತ್ತಿದೆ ನೀ ಕಂಠ, ಬ್ರಹ್ಮಾಂಡದಷ್ಟು ಅರ ಪುಟ್ಟ ವಚನಗಳಲ್ಲಿ, ವಜ್ರಕ್ಕಿಂತ ಗಟ್ಟಿ ದಿಟ್ಟ ಕಣ್ಗಳಲ್ಲಿ, ಬ್ರಹ್ಮಾಂಡದಷ್ಟು ಅರ್ಥ ಪುಟ್ಟ ವಚನಗಳಲ್ಲಿ, ವಜ್ರಕ್ಕಿಂತ ಗಟ್ಟಿ ದಿಟ್ಟತನ ಕಣ್ಗಳಲ್ಲಿ. ಇದರಿಂದ ಎಂಥವರು ಪ್ರಭಾವಿತರಾಗುವರು, ಇದರಿಂದ ಎಂಥವರು ಪ್ರಭಾವಿತರಾಗುವರು, ಆದರೆ ಬೆರಳೆಣಿಕೆಯಷ್ಟೇ ಸೀಮಿತರಾದರು, ಆದರೆ ಬೆರಳೆಣಿಕೆಯಷ್ಟೇ ಸೀಮಿತರಾದರು, ಉಣಲಾರರು ಎಂಬ

ಮನೆಗಳಲ್ಲಿ ಉಣಲಾರರು ಎಮ್ಮನೆಗಳಲ್ಲಿ ಹೋಗುವಂತಿಲ್ಲ ಅವರೊಳಗಳಲ್ಲಿ ಹೋಗುವಂತಿಲ್ಲ ಅವರೊಳಗಳಲ್ಲಿ ಪೂಜಿಸುವರು ನೆಪಮಾತ್ರಕ್ಕೆ ನಿನ್ನಾಲೋಚನೆಗಳ ಮುದ್ರಿಸಿದ್ದಾರೆ ಅಂದಕ್ಕೆ ಪೂಜಿಸುವರು ನೆಪಮಾತ್ರಕ್ಕೆ ನಿನ್ನಾಲೋಚನೆಗಳ ಮುದ್ರಿಸಿದ್ದಾರೆ ಅಂದಕ್ಕೆ ಉದ್ದುದ್ದ ಬೀಗುವರು ಸಮಯೀಗಳಂತೆ ಉದ್ದುದ್ದ ಬೀಗುವರು ಸಮಯೀಗಳಂತೆ ಹಣದ ಕೃಷಿ ಹೆಚ್ಚಿದೆ ಅವಿನಾಶಿಗಳಂತೆ ಹಣದ ಕೃಷಿ ಹೆಚ್ಚಿದೆ ಅವಿನಾಶಿಗಳಂತೆ ಅಮೃತ ಸುಧೆ ವಚನಗಳಲ್ಲಿ ಬೆಳೆದಿದೆ ನೀ ಜನಿಸಿ ಶತಮಾನಗಳೇ ಕಳೆದಿದೆ ಅಮೃತ ಸುಧೆ ವಚನಗಳಲ್ಲಿ ಹರಿದಿದೆ ನೀ ಜನಿಸಿ ಶತಮಾನಗಳೇ ಕಳೆದಿವೆ ಕಾಲ ಕಳೆಯಿತೆ ವಿನಃ ಮೌಢ್ಯ ಕಳೆಯಲಿಲ್ಲ ಕಾಲ ಕಳೆಯಿತೆ ವಿನಃ ಮೌಢ್ಯ ಅಳೆಯಲಿಲ್ಲ ಸಂಬಂಧಗಳ ನೈಜ ಬೆಲೆ ಅರಿವಾಗಲಿಲ್ಲ ಸಂಬಂಧಗಳ ನೈಜ ಬೆಲೆ ಅರಿವಾಗಲಿಲ್ಲ ಮನುಷ್ಯ ಮನುಷ್ಯರನ್ನು ಗೌರವಿಸಬೇಕು ಆದರ್ಶತೆಗಳು ಪೀಳಿಗೆಗಳಿಗೆ ರವಾನಿಸಬೇಕು ಆದರ್ಶತೆಗಳು ಪೀಳಿಗೆಗಳಿಗೆ ರವಾನಿಸಬೇಕು ಹೆಚ್ಚೆಚ್ಚು ನಿನ್ನಂಥವರು ಹುಟ್ಟಿ ಬರಲಿ ಹೆಚ್ಚೆಚ್ಚು ನಿನ್ನಂಥವರು ಹುಟ್ಟಿ ಬರಲಿ ಹೃದಯ ವೈಶಾಲ್ಯತೆ ಬೆಳೆಯಲಿ ಮನುಜರಲ್ಲಿ ಹೃದಯ ವೈಶಾಲ್ಯತೆ ಬೆಳೆಯಲಿ ಮನುಜರಲ್ಲಿ ಶೀರ್ಷಿಕೆ ಅದ್ಭುತ ಆಲಯ ಅಡಗಿರುವುದಲ್ಲಿ ದೈವ ಶಕ್ತಿ ಹೇಗೆ ವೃದ್ಧಿ ನಮ್ಮ ಯುಕ್ತಿ ಅಡಗಿರುವುದಲ್ಲಿ ದೈವ ಶಕ್ತಿ ಹೇಗೆ ವೃದ್ಧಿ ನಮ್ಮ ಯುಕ್ತಿ ಎಲ್ಲಿ ನಮ್ಮ ನೈಜ ಸಂತಸ ಎಲ್ಲಿ ನಮ್ಮ ನೈಜ ಸಂತ ಬೆಳೆಯುವುದು ಹೇಗೆ ವಿಶ್ವಾಸ ಬೆಳೆಯುವುದು ಹೇಗೆ ವಿಶ್ವಾಸ ಹುಡುಕಾಣದಿರಿ ಕಲ್ಲುಗೋಡೆಗಳ ಗುಡಿ ಮಂದಿರ ಮಸೀದಿಗಳ ಹುಡುಕಾಣದಿರಿ ಕಲ್ಲುಗೋಡೆಗಳ ಗುಡಿ ಮಂದಿರ ಮಸೀದಿಗಳ ಬನ್ನೀರೆಲ್ಲ ಕರೆದೊಯ್ಯುವೆ ಇಲ್ಲಿದೆ ಬೇರೊಂದೇ ಜಗವೇ ಬನ್ನೀರೆಲ್ಲ ಕರೆದೊಯ್ಯುವೆ ಇಲ್ಲಿದೆ ಬೇರೊಂದು ಜಗವೇ ಇಲ್ಲಿ ಮೇಧಾವಿಗಳೇ ಸ್ನೇಹಿತರು ಅದ್ಭುತ ಚಿಂತನೆಗಳೇ ಬಾಂಧವರು ಇಲ್ಲಿ ಮೇಧಾವಿಗಳೇ ಸ್ನೇಹಿತರು ಅದ್ಭುತ ಚಿಂತನೆಗಳೇ ಬಾಂಧವರು ಬೆಳೆಯುವುದು ಜ್ಞಾನದ ಚಿಗುರು ಇದುವೇ ನೆಮ್ಮದಿಯವರು ಬೆಳೆಯುವುದು ಜ್ಞಾನದ ಚಿಗುರು ಇದುವೇ ನೆಮ್ಮದಿಯ ತವರು ಯಾವುದಿದು ಅದ್ಭುತ ಲೋಕ ಎಲ್ಲಿದೆ ಇದರ ರಸಪಾಕ ಯಾವುದಿದು ಅದ್ಭುತ ಲೋಕ ಎಲ್ಲಿ ಇದರ ರಸಪಾಕ ಇದುವೇ ಅನನ್ಯ ಗ್ರಂಥಾಲಯ ಇದುವೇ ಅನನ್ಯ ಗ್ರಂಥಾಲಯ ಭೇದವೆಣಿಸದ ಆಲಯ ಗುರಿಯ ಫಲ ಸಿಗಬೇಕು ನಾವು ಬಯಸಿದ ಫಲ ಸಿಗಬೇಕು ಅಲ್ಲಿ ನಮ್ಮ ಬೆವರಿರಬೇಕು ನಾವು ಬಯಸಿದ ಫಲ ಸಿಗಬೇಕು ಅಲ್ಲಿ ನಮ್ಮ ಬೆವರಿರಬೇಕು ಅನ್ಯರ ಸಹಾಯ ಇರಬೇಕು ಅಲ್ಲಿ ನಮ್ಮ ಪರಿಶ್ರಮ ಹೆಚ್ಚಿರಬೇಕು ಅನ್ಯರ ಸಹಾಯ ಇರಬೇಕು ಅಲ್ಲಿ ನಮ್ಮ ಪರಿಶ್ರಮ ಹೆಚ್ಚಿರಬೇಕು ಪ್ರತಿ ವಿಶಿಷ್ಟತೆ ನಮ್ಮದಾಗಿರಬೇಕು ಪ್ರತಿ ವಿಶಿಷ್ಟತೆ ನಮ್ಮದಾಗಿರಬೇಕು ಕಣ್ಣಂಚಿನ ನೀರು ಒರೆಸುತ್ತಿರಬೇಕು ಕಣ್ಣಂಚಿನ ನೀರು ಒರೆಸುತ್ತಿರಬೇಕು ಸವಾಲಿಗೆ ಸದಾ ಸಿದ್ಧರಿರಬೇಕು ನಾಗಟ್ಟಿ ನಾಗಟ್ಟಿ ಹೇಳಿಕೊಳ್ಳುತ್ತಿರಬೇಕು ಸವಾಲಿಗೆ ಸದಾ ಸಿದ್ಧರಿರಬೇಕು ನಾಗಟ್ಟಿ ನಾಗಟ್ಟಿ ಹೇಳಿಕೊಳ್ಳುತ್ತಿರಬೇಕು ಸಾಧಿಸುವ ಫಲ ಬೇಕು ಪ್ರೀತಿಸುವ ಗುಣ ಬೇಕು ಸಾಧಿಸುವ ಫಲ ಬೇಕು ಪ್ರೀತಿಸುವ ಗುಣ ಬೇಕು ತಾಳ್ಮೆ ಎಂಬ ಅಸ್ತ್ರ ಬೇಕು ಗುರು ಎಂಬ ಫಲ ಮುಟ್ಟಬೇಕು ತಾಳ್ಮೆ ಎಂಬ ಅಸ್ತ್ರ ಬೇಕು ಗುರಿಯ ಫಲ ಮುಟ್ಟಬೇಕು ನಿತ್ಯ ತಪಸ್ಸು ಮಾಡೋಣ ಒಂದಿಷ್ಟು ತ್ಯಾಗ ಮಾಡೋಣ ನಿತ್ಯ ತಪಸ್ಸು ಮಾಡೋಣ ಒಂದಿಷ್ಟು ತ್ಯಾಗ ಮಾಡೋಣ ಸ್ನೇಹದಿಂದ ಕೂಡಿ ಬಾಳೋಣ ಜೀವನ ಸಾರ್ಥಕಗೊಳಿಸೋಣ ಸ್ನೇಹದಿಂದ ಕೂಡಿ ಬಾಳೋಣ ಜೀವನ ಸಾರ್ಥಕಗೊಳ್ಳೋಣ ಶೀರ್ಷಿಕೆ ಸಾಧನೆ ಮೆರೆದ ಬಾಲೆ ಚಿಕ್ಕ ಕುಟುಂಬದಲ್ಲಿ ಪುಟ್ಟ ಬಾಲೆ ಚಿಕ್ಕ ಕುಟುಂಬದಲ್ಲಿ ಪುಟ್ಟ ಬಾಲೆ ನಿಶ್ಚಲ ಮನ ಮುಗ್ಧತೆಯ ಸೆಲೆ ಚಿಕ್ಕ ಕುಟುಂಬದಲ್ಲಿ ಪುಟ್ಟ ಬಾಲೆ ನಿಶ್ಚಲ ಮನ ಮುಗ್ಧತೆಯ ಸೆಲೆ ಬೆಳೆದಳು ನಲಿಯುತ್ತ ಕುಣಿಯುತ್ತಲಿ ಬೆಳೆದಳು ನಲಿಯುತ್ತ ಕುಣಿಯುತ್ತಲಿ ಶಾಲೆಗೆ ಸೇರಿದ ಸಂತಸದಲ್ಲಿ ಶಾಲೆಗೆ ಸೇರಿದಳು ಸಂತಸದಲ್ಲಿ ಚಂದದಿ ಕಲಿತಳು ವಿದ್ಯೆಯ ಚಂದದಿ ಕಲಿತಳು ವಿದ್ಯೆಯ ಗಳಿಸಿದಳು ಶಿಕ್ಷಕರ ಮೆಚ್ಚುಗೆಯ ಗಳಿಸಿದ ಶಿಕ್ಷಕರ ಮೆಚ್ಚುಗೆಯ ಮುಗಿಸಿದಳು ಪ್ರಾಥಮಿಕ ಶಿಕ್ಷಣ ಇರಿಸಿದಳು ಹೆಜ್ಜೆ ಮುಂದಣ ಮುಗಿಸಿದಳು ಪ್ರಾಥಮಿಕ ಶಿಕ್ಷಣ ಇರಿಸಿದಳು ಹೆಜ್ಜೆ ಮುಂದಣ ಮೊದಲೇ ಅನಾರೋಗ್ಯದಿಂದಿದ್ದ ತಂದೆ ಉಲ್ಬಣಿಸಿತು ಅದರ ಬಾಧೆ ಉಲ್ಬಣಿಸಿತು ಅದರ ಬಾಧೆ ತಕ್ಷಣ ಸೇರಿಸಲಾಯಿತು ದವಾಖಾನೆ ಕ್ಷಣ ಸೇರಿಸಲಾಯಿತು ದವಾಖಾನೆ ಹೆಚ್ಚಿತು ಆ ಬಡತನದ ಬೇನೆ ಹೆಚ್ಚಿತು ಬಡತನದ ಬೇನೆ ಉಜ್ವಲ ಭವಿಷ್ಯದಾಸೆಯ ಮಗು ಉಜ್ವಲ ಭವಿಷ್ಯದಾಸೆ ಮಗು ಇನ್ನಿಲ್ಲ ಅಪ್ಪಾಜಿ ಎನ್ನುವ ಕೂಗು ಇನ್ನಿಲ್ಲ ಅಪ್ಪಾಜಿ ಎನ್ನುವ ಕೂಗು ಓದಿದಳು ತಾಯಿಯ ನೆರವಿನಿಂದ ಸಾಕೆಂದಳು ಸಾಲದ ಬಾಧೆಯಿಂದ ಸಾಕೆಂದಳು ಸಾಲದ ಬಾಧೆಯಿಂದ ಮದುವೆಯಾಯಿತು ಬೇಸರದಿಂದ ಮದುವೆಯಾಯಿತು ಬೇಸರದಿಂದ ಅಲ್ಲಿಯಾದರೂ ಓದುವ ಆಸೆಯಿಂದ ಅಲ್ಲಿಯಾದರೂ ಓದುವ ಆಸೆಯಿಂದ ಕಾಲಿಟ್ಟಳು ಅಪರಿಚಿತ ಪ್ರಪಂಚಕ್ಕೆ ಕಾಲಿಟ್ಟಳು ಅಪರಿಚಿತ ಪ್ರಪಂಚಕ್ಕೆ ತಣ್ಣೀರು ಬಿದ್ದಿತು ಕನಸಿನ ಬಣ್ಣಕ್ಕೆ
ತಣ್ಣೀರು ಬಿದ್ದಿತು ಕನಸಿನ ಬಣ್ಣಕ್ಕೆ.

0: ನೊಂದಳು ಯಾರೊಂದಿಗೂ ಹೇಳದೆ, ನೊಂದಳು ಯಾರೊಂದಿಗೂ ಹೇಳದೆ ಕಣ್ಣೀರೊರೆಸಿದಳು ಯಾರಿಗೂ ಕಾಣದೆ, ಕಣ್ಣೀರೊರೆಸಿದಳು ಯಾರಿಗೂ ಕಾಣದೆ. ಆಕೆಗಿತ್ತು ತನ್ನ ಪ್ರತಿಭೆಯ ಅರಿವು, ಆಕೆಗಿತ್ತು ತನ್ನ ಪ್ರತಿಭೆಯ ಅರಿವು, ಯಾರಿಗೂ ನೀಡಲಿಲ್ಲ ಇದರ ಸುಳಿವು, ಯಾರಿಗೂ ನೀಡಲಿಲ್ಲ ಇದರ ಸುಳಿವು. ಲೇಖನಿಯ ನೇಗಿಲಿಡಿದಳು ಸುಮ್ಮನೆ, ಲೇಖನಿಯ ನೇಗಿಲಿಡಿದಳು ಸುಮ್ಮನೆ, ಕಿವಿಗೆ ಬೀಳಲಿಲ್ಲ ಯಾರ ನಿಂದನೆ, ಕಿವಿಗೆ ಬೀಳಲಿಲ್ಲ ಯಾರ ನಿಂದನೆ. ಬೆಳೆದಳು ಕವಿತೆಗಳಾಗಿ, ಬೆಳೆ ಬೆಳೆದಳು ಕವಿತೆಗಳಾಗಿ, ಕತ್ತಲೆಯಲ್ಲೂ ಮಿಂಚಿದಳು ಬೆಳಕಾಗಿ, ಕತ್ತಲೆಯಲ್ಲೂ ಮಿಂಚಿದಳು ಬೆಳಕಾಗಿ. ಶೀರ್ಷ ಓ ಮನವೆ. ಓ ಮನವೆ ಹಚ್ಚ ಹಸಿರಿನಂತಾಗು, ಓ ಮನವೆ ಹಚ್ಚ ಹಸಿರಿನಂತಾಗು, ಪ್ರಕೃತಿಯಂತೆ ಸ್ವಚ್ಛ ಗಿರಿವನವಾಗು, ಪ್ರಕೃತಿಯಲ್ಲಿ ಸ್ವಚ್ಛ ಗಿರಿವನವಾಗು. ಸೂರ್ಯನ ಕಾಂತಿ ನಿನ್ನದಾಗಲಿ, ಚಂದ್ರನ ಶಾಂತಿ ನಿನ್ನ ಆವರಿಸಲಿ, ಸೂರ್ಯನ ಕಾಂತಿ ನಿನ್ನದಾಗಲಿ, ಚಂದ್ರನ ಶಾಂತಿ ನಿನ್ನ ಆವರಿಸಲಿ. ಕನಸುಗಳು ದೊಡ್ಡ ದೊಡ್ಡದಾಗಿರಲಿ, ನನಸಾಗಿಸಲು ಯತ್ನ ಸತತವಾಗಲಿ, ಕನಸುಗಳು ದೊಡ್ಡ ದೊಡ್ಡದಾಗಿರಲಿ, ನನಸಾಗಿಸಲು ಯತ್ನಗಳು ಸತತವಾಗಲಿ. ಯಾರ ನಿಂದನೆಗಳು ಕಿವಿಗೆ ಬೀಳದಿರಲಿ, ಯಾರ ನಿಂದನೆಗಳು ಕಿವಿಗೆ ಬೀಳದಿರಲಿ, ಆಲೋಚನೆಗಳು ತಾರೆಗಳಂತೆ ಹೊಳೆಯಲಿ, ಆಲೋಚನೆಗಳು ತಾರೆಗಳಂತೆ ಹೊಳೆಯಲಿ. ಓ ಮನವೆ ನೀ ಧೃತಿಗೆಡದಿರು, ಓ ಮನವೆ ನೀ ಧೃತಿಗೆಡದಿರು, ನಾ ಸಮರ್ಥ ಎಂದು ಹೇಳುತ್ತಿರು, ಓ ಮನವೆ ನೀ ಧೃತಿಗೆಡದಿರು, ನಾ ಸಮರ್ಥ ಎಂದು ಹೇಳುತ್ತಿರು. ಗಿಡದಿಂದ ಹೂ ಬೇರ್ಪಡಿಸಬಹುದು, ಗಿಡದಿಂದ ಹೂ ಬೇರ್ಪಡಿಸಬಹುದು, ಹೂವಿನಿಂದ ಪರಿಮಳ ಹೊರಗೆಳೆಯಬಹುದೇ, ಹೂವಿನಿಂದ ಪರಿಮಳ ಹೊರಗೆಳೆಯಬಹುದೇ. ಓ ಮನವೇ ನೀ ಸಾಗುತ್ತಿರು, ಓ ಮನವೇ ನೀ ಸಾಗುತ್ತಿರು, ಗುರಿಯ ಹಾದಿ ನೀ ತೋರುತ್ತಿರು, ಗುರಿಯ ಹಾದಿ ನೀ ತೋರುತ್ತಿರು. ಕಷ್ಟ ನಷ್ಟಗಳನ್ನೆಲ್ಲ ಒಪ್ಪಿಕೋ, ಎಲ್ಲ ಅನುಭವಗಳನ್ನು ಅಪ್ಪಿಕೋ, ಕಷ್ಟ ನಷ್ಟಗಳನ್ನೆಲ್ಲ ಒಪ್ಪಿಕೋ, ಎಲ್ಲ ಅನುಭವಗಳನ್ನು ಅಪ್ಪಿಕೋ. ಶೀರ್ಷಿಕೆ ಗೆಳೆಯ. ನಲ್ಮೆಯ ಗೆಳೆಯ, ನಲ್ಮೆಯ ಗೆಳೆಯ, ನನ್ನ ಈ ಹೃದಯ ನಿನಗಾಗಿ ಕೇಳೆಯ, ನನ್ನ ಈ ಹೃದಯ ನಿನಗಾಗಿ ಕೇಳೆಯ, ಕಾದಿರುವೆ ಬಾರೆಯ, ಕಾದಿರುವೆ ಬಾರೆಯ. ಕನಸಿನ ರಾಜಕುಮಾರ ನಿನ್ನಯ ಮೊಗವ ತೋರ, ಕನಸಿನ ರಾಜಕುಮಾರ ನಿನ್ನಯ ಮೊಗವ ತೋರ. ನನ್ನ ಹೃದಯದ ಶೂರ ಬೇಗ ಬಂದು ನನ್ನ ಸೇರ, ನನ್ನ ಹೃದಯದ ಶೂರ ಬೇಗ ಬಂದು ನನ್ನ ಸೇರ. ಹೃದಯದ ನಂದನ ನಿನಗೆ ಸಾವಿರ ನಮನ, ಹೃದಯದ ನಂದನ ನಿನಗೆ ಸಾವಿರ ನಮನ. ನೀನಾಗು ನವಚೇತನ, ನೀನಾಗು ನವಚೇತನ, ನನ್ನ ಮಿಡಿತದ ಸ್ಪಂದನ, ನನ್ನ ಮಿಡಿತದ ಸ್ಪಂದನ. ಅನುದಿನವೂ ನಿನ್ನದೇ ಧ್ಯಾನ, ಅನುದಿನವೂ ನಿನ್ನದೇ ಧ್ಯಾನ, ಮನದಲ್ಲಿ ನಿನಗೆ ವಿಶಿಷ್ಟ ಸ್ಥಾನ, ಮನದಲ್ಲಿ ನಿನಗೆ ವಿಶಿಷ್ಟ ಸ್ಥಾನ. ಅಲ್ಲಿ ನಿನ್ನದೇ ನಿತ್ಯ ನರ್ತನ, ಅಲ್ಲಿ ನಿನ್ನದೇ ನಿತ್ಯ ನರ್ತನ, ಯಾರಿಲ್ಲ ನಿನಗೆ ಸಮಾನ, ಯಾರಿಲ್ಲ ನಿನಗೆ ಸಮಾನ. ಶೀರ್ಷಿಕೆ ಸಾಧನೆ. ಉತ್ತಮ ಅನುಭವದ ಜೀವನ, ಉತ್ತಮ ಅನುಭವದ ಜೀವನ, ಯಾರಿಗಿದೆ ಹೇಗಿದೆ ಈ ದಿನ, ಯಾರಿಗಿದೆ ಹೇಗಿದೆ ಈ ದಿನ. ಕೆದಕದಿರಿ ದಿನ ಭವಿಷ್ಯವ, ಕೆದಕದಿರಿ ದಿನ ಭವಿಷ್ಯವ, ಕಣ್ಣಾಡಿಸಿ ಹೊರಗಿನ ಜಗವ, ಕಣ್ಣಾಡಿಸಿ ಹೊರಗಿನ ಜಗವ. ಜೀವನ ಸಾಧನೆಯ ಹೊರತು ಸಾರ್ಥಕತೆ ಹೇಗೆ ಪಡೆದಿತು, ಜೀವನ ಸಾಧನೆಯ ಹೊರತು ಸಾರ್ಥಕತೆ ಹೇಗೆ ಪಡೆದಿತು. ಯಾರಲ್ಲಿದೆ ನೋವು ವೇದನೆ ಅವರಿಂದ ಸಾಧ್ಯ ಸಾಧನೆ, ಯಾರಿಲ್ಲಿದೆ ನೋವು ವೇದನೆ ಅವರಿಂದ ಸಾಧ್ಯ ಸಾಧನೆ. ಹರಿದ ಬಟ್ಟೆಗಳ ತವರು ಹಸಿದ ಹೊಟ್ಟೆಗಳ ಬೆವರು, ಹರಿದ ಬಟ್ಟೆಗಳ ತವರು ಹಸಿದ ಹೊಟ್ಟೆಗಳ ಬೆವರು. ಆಸೆಗಳೆಲ್ಲ ಕನಸಿನ ತೇರು, ಆಸೆಗಳೆಲ್ಲ ಕನಸಿನ ತೇರು, ಅದುವೇ ಸಾಧನೆಯ ಸೂರು, ಅದುವೇ ಸಾಧನೆಯ ಸೂರು. ಸಾಧನೆ ಅರಳಿದಾಗ ಸೊಗಸು, ಸಾಧನೆ ಅರಳಿದಾಗ ಸೊಗಸು, ಅದರ ಹಿಂದೆ ಬಹುಗನಸು, ಅದರ ಹಿಂದೆ ಬಹುಗನಸು. ಎಲೆಯ ಮರೆಯ ಕಾಯಿ ಇಂದಲ್ಲ ನಾಳೆ ಹಣ್ಣು ತಾಯಿ, ಎಲ್ಲಿ ಬಡತನದ ವೇದನೆ, ಎಲ್ಲಿ ಬಡತನದ ವೇದನೆ. ಅಭ್ಯಾಸದ ನಿತ್ಯಾರಾಧನೆ, ಅಭ್ಯಾಸದ ನಿತ್ಯಾರಾಧನೆ, ಗುರಿಯ ಬಗೆಗಿನ ಚಿಂತನೆ ಅಲ್ಲಿ ಅರಳುವ ಹೂ ಸಾಧನೆ. ಗುರಿಯ ಬಗೆಗಿನ ಚಿಂತನೆ ಅಲ್ಲಿ ಅರಳುವ ಹೂ ಸಾಧನೆ. ಸಾಧನೆಗೆ ದೃಢ ಮನಸ್ಸು, ಪ್ರಯತ್ನದ ಶತ ತಪಸ್ಸು, ಏಕಾಗ್ರತೆಗೆ ನಿತ್ಯ ಆಯಸ್ಸು, ಸಾಧನೆಗೆ ಸದಾ ಯಶಸ್ಸು.
1: ಇದುವರೆಗೂ ಚೈತ್ರ ಡಿ ಇವರಿಂದ ಸ್ವರಚಿತ ಕವನಗಳ ವಾಚನವನ್ನ ಕೇಳಿದ್ರಲ್ಲ. ಸ್ವ ಉದ್ಯೋಗದಲ್ಲಿ ತೊಡಗಿರುವಂತಹ ಕೆಬಿ ರಂಗನಾಥಾಚಾರ್ಯ ಅವರ ಉದ್ಯೋಗದಲ್ಲಿನ ಅನುಭವಗಳ ಕುರಿತು ನಮ್ಮ ಮಾತುಕತೆ. ರಂಗನಾಥಾಚಾರ್ಯ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ.
1: ರಂಗನಾಥಾಚಾರ್ಯ ಅವರು, ಒಂದು ಸಣ್ಣ ಪರಿಚಯ ಮಾಡಿಕೊಳ್ಳಿ ನಿಮ್ಮದು.
2: ನಮ್ಮ ಹೆಸರು ಕೆಬಿ ರಂಗನಾಥಾಚಾರ್ಯ ಅಂತೇಳಿ, ದಾವಣಗೆರೆ ಡಿಸ್ಟಿಕ್ಕು ಹರಿಹರ ತಾಲೂಕು ಜಿಗಳಿ ಗ್ರಾಮ.
1: ಇಲ್ಲಿ ನಮ್ಮ ವಿದ್ಯಾಭ್ಯಾಸ ಎಲ್ಲ?
2: ನಮ್ಮ ವಿದ್ಯಾಭ್ಯಾಸ ಎಲ್ಲ ಜಿಗಳಲ್ಲಿ ಸರ್.
1: ಅಲ್ಲೇ
2: ಅಲ್ಲೇ
1: ಎಲ್ಲಿ ತನಕ?
2: ಗೌರ್ಮೆಂಟ್ ಶಾಲೆಯಲ್ಲಿ. ಸೆವೆಂತ್ ಇಯರ್ ವರೆಗೂ ಓದಿದ್ದೀನಿ.
1: ಹೌದಾ? ಎರಡನೇ ತರಗತಿ?
2: ಹೌದು.
1: ಅಲ್ಲಿಗೆ ನಿಲ್ಲಿಸ್ಬಿಟ್ರಿ?
2: ಹೌದು ಸರ್.
1: ಯಾಕಾ?
2: ಮನೆಯಲ್ಲಿ ನಮ್ಮ ತಂದೆಯವರು ಕಮ್ಮಾರ್ಕೆಯಲ್ಲಿ ಕೆಲಸ ಮಾಡ್ತಾ ಇದ್ರು, ಅವ್ರಿಗೆ ಕೆಲಸದ ಒತ್ತಡ ಜಾಸ್ತಿ ಆಗ್ಬಿಡ್ತು.
1: ಸರಿ ಸರಿ ಸರಿ.
2: ಹಂಗಾಗಿ ನಾನೇ ದೊಡ್ಡ ಮಗ ನಮ್ಮ ಮನೆಯಲ್ಲಿ. ಮನೆ ತೊಂದರೆಗಳು ಬಂದು ನನಗೂ ಸ್ವಲ್ಪ ಓದ ಆಸಕ್ತಿ ಕಡಿಮೆ ಇತ್ತು ಸರ್. ಹೇಳ್ಬೇಕಂದ್ರೆ ನಮ್ಮ ತಂದೆಯವ್ರಿಗೆ ಓದಿಸ್ಬೇಕಂತ ಆಸೆ ಇತ್ತು, ನನಗೂ ಸ್ವಲ್ಪ ಓದ ಆಸಕ್ತಿ ಕಡಿಮೆನೆ ಇದ್ದಿದ್ದು. ಹಾಗಾಗಿ ಸ್ಕೂಲ್ಗೆ ಹೋಗ್ಲಿಲ್ಲ, ಸ್ವಲ್ಪ ದಿನ ಮನೆ ಕೆಲಸನೇ ಮಾಡ್ಕೊಂತ ಇದ್ದೆ. ಮನೆಯಲ್ಲಿ ಸ್ವಲ್ಪ ದನಗಳಿದ್ವು, ದನಗಳು ನೋಡ್ಕೊಂತ.
1: ಸರಿ ಸರಿ.
2: ಮೇಯಿಸೋದು, ಹುಲ್ ತರೋದು ಇಂತ ಕೆಲಸ ಎಲ್ಲ ಮಾಡ್ಕೊಂತ ಇದ್ದೆ.
1: ಸರಿ.
2: ನಮ್ಮ ಗುರುಗಳಾದ ನಮ್ಮ ಮಾಮರು ಅವರು ಇವತ್ತು ನನಗೆ ಗುರುಗಳೇ. ಅವರು ಬ್ರಹ್ಮಾಚಾರ್ಯ ಅಂತೇಳಿ ಅವರು ಅಲ್ಲೇ ಇದ್ರು, ಜಿಗಳಲ್ಲೇ ಇದ್ರು. ಇವಾಗ ದಾವಣಗೆರೆಯಲ್ಲಿ ಶಿಫ್ಟ್ ಆಗಿದ್ದಾರೆ.
1: ಅವ್ರೇನ್ ಮಾಡ್ತಾ ಇದ್ರು?
2: ಅವರು ಟೈಲರಿಂಗ್ ಮಾಡ್ತಿದ್ರು ಸರ್. ನಾ ಸ್ಕೂಲ್ ಬಿಟ್ಟು ಸ್ವಲ್ಪ ದಿನ ಮನೆ ಕೆಲಸ ಮಾಡಿದ್ದೆ. ಆದ್ಮೇಲೆ ನಮ್ಮ ತಂದೆಯವರು ಅವ್ರಿಗೆ ಗೊತ್ತಿತ್ತೇನು ಮುಂದೊಂದ್ ದಿವಸ ಈ ನಮ್ಮ ಕಮ್ಮಾರ್ಕೆ ಕೆಲಸ ಕಡಿಮೆ ಆಗ್ತವ ಅಂತೇಳಿ ಗೊತ್ತಿತ್ತೋ ಏನೋ, ನಮ್ ಮಾವರ್ ಕಡೆ ಟೈಲರಿಂಗಿಗೆ ಅಂತಾನೆ ಕಳಿಸಿದ್ರು ನಮ್ಮನ್ನ.
1: ಸರಿ. ಅಲ್ಲೇ ಕಲ್ತ್ಕೊಪ್ಪ ಅಂತ
2: ಅಲ್ಲೇ ಕೆಲಸ ಕಲ್ಕೊಂತ ಅಲ್ಲೇ ಇದ್ದೆ ಸರ್. 3 ವರ್ಷ ನಮ್ಮ ಮಾವರ್ ಹತ್ರನೇ ಇದ್ದೆ. ಅವ್ರ ಮನೆ ಮಗನಾಗೇ ಇದ್ದೆ ನಾನು ಸರ್.
1: ಸರಿ ಸರಿ ಸರಿ. ಹಾಗಾಗಿ ನೀವು ಈ ಟೈಲರಿಂಗ್ ವೃತ್ತಿಗೆ ಬಂದ್ರಿ.
2: ಹೌದು.
1: ಈಗ ನೀವು ಕಲ್ತು ಎಷ್ಟು ವರ್ಷ ಆದ್ಮೇಲೆ ಈ ವೃತ್ತಿಗೆ ಇಳಿದ್ರಿ?
2: 1991 ನಾನು ಕೆಲಸ ಮನೆಯಲ್ಲಿ ನಮ್ಮ ಮಾಮರು ಅಂದ್ರೆ ನಮ್ಮ ಗುರುಗಳು ನಮ್ಮ ಮನೆಯಲ್ಲಿ ಕೆಲಸ ಮಾಡಿಸಿಕೊಟ್ರು. ನನ್ನ ಮನೆಯಲ್ಲಿ ಮನೆಗೆ ತೊಂದರೆ ಆಗ್ತೈತಿ, ನಾನು ನೋಡ್ಕೊಂತ ಇರ್ತೀನಿ, ನೀ ಕೆಲಸ ಮಾಡು, ಸ್ವಂತ ಮಾಡೋ ಯೋಗ್ಯತೆ ನಿನಗೆ ಐತಿನ ಮೇಲೆ ಅಂತೇಳಿ ಅವರಿಗೆ ನಾನು ಕಳಿಸಿದ ಮೇಲೆ ನಾನು ಬಂದೆ ಸರ್ ಮನೆಗೆ.
1: ಇವಾಗ ನಿಮ್ಗೆ ಎಷ್ಟು ವಯಸ್ಸಿರ್ಬೋದು?
2: 18-19 ವರ್ಷ.
1: ಅಂದ್ರೆ 18-19 ವರ್ಷಕ್ಕೆಲ್ಲ ನೀವು ದುಡಿಲಿಕ್ಕೆ
2: ನಿತ್ಕೊಂಡೆ ಸರ್.
1: ನಿತ್ಕೊಂಡ್ಬಿಟ್ರಿ.
2: ಹೌದು.
1: ಯಾರ್ಯಾರು ಬರ್ತಾ ಇದ್ರು ನಿಮ್ಮಲ್ಲಿ ಬಟ್ಟೆಗಳನ್ನು ಹೊಲಿಸಲಿಕ್ಕೆ ಎಲ್ಲ?
2: ಲೇಡೀಸ್ ಅಂಡ್ ಜೆಂಟ್ಸ್ ಎರಡು ಕೆಲಸ ಮಾಡ್ತಿದ್ರು ಸರ್ ಮಾಮರು. ಅವ್ರ ಕೆಲಸ ನಾನು ಮಾಡ್ತಾ ಹೋದೆ. ಹೆಚ್ಚಾಗಿ ಈಗ ಲೇಡೀಸ್ಗೆ ಆದ್ಯತೆ ಜಾಸ್ತಿ ಆಗ್ಬಿಡ್ತು. ಜೆಂಟ್ಸ್ ಕೆಲಸ ಕಡಿಮೆನೆ ಸ್ವಲ್ಪ, ನಮ್ದು ಲೇಡೀಸ್ ಕೆಲಸನೇ ಜಾಸ್ತಿ. ಅಕ್ಕಪಕ್ಕದ ಹಳ್ಳಿಗಳು ಸಹಿತ ನಮ್ಮ ಹತ್ರ ಬರ್ತಿದ್ದಾರೆ. ನಮ್ಮ ಜಿಗಡಿ ಗ್ರಾಮದಲ್ಲಿ ಮಿಲೇವಿನೂರು ಸ್ವಲ್ಪ ಹತ್ರದಲ್ಲಿ ಸಿಟಿ ಇದ್ದಂಗಿದೆ, ಅಲ್ಲಿಂದನೂ ಸಹಿತ ನಮ್ಮ ಊರಿಗೆ ನಮ್ಮ ಹತ್ರ ಬರ್ತಿದ್ದಾವೆ.
1: ಅಂದ್ರೆ ಸಾಕಷ್ಟು ದೂರ ದೂರದಿಂದ ನಿಮ್ಗೆ ಹುಡುಕೊಂಡು ಬಂದು ನಿಮ್ಮ
2: ಅವರು ಸಣ್ಣವರಿದ್ದಾಗ ಹೊಲಿಸಿರ್ತಕ್ಕಂಥ ಬಟ್ಟೆಗಳು ಇವಾಗ ಅವ್ರ ಮಕ್ಕಳು ದೇವಿಗೆ ಬಂದಿದಾವು, ಆದ್ರೂ ನಮ್ಮ ಕಡೆನೇ ಹೊಲಿಸ್ತಿದ್ದಾರೆ. ಅವ್ರ ಗಂಡನ ಮನೆಗೆ ಹೋಗಿರೋರು ಸಹಿತ ನಮ್ಮ ಕಡೆನೇ ಹೊಲಿಸ್ತಿದ್ದಾರೆ. ಅವ್ರಿಗೆ ಅಷ್ಟು ಇಷ್ಟ ಆಗ್ಬಿಟ್ಟಿದಾವು.
1: ಈಗ ಸಾಕಷ್ಟು ಜನ ಇದೇ ವೃತ್ತಿನಲ್ಲಿರುವಂತವ್ರು ಇರ್ತಾರೆ.
2: ಹೌದು.
1: ಆದ್ರೂ ಅವರು ಅಷ್ಟೆಲ್ಲ ಬಿಟ್ಟು ನಿಮ್ಮಲ್ಲಿಗೆ ಹುಡ್ಕೊಂಡು ಬರ್ಲಿಕ್ಕೆ ಏನ್ ಕಾರಣ ಅಂತ ನಿಮ್ಗನ್ಸುತ್ತೆ?
2: ನಮ್ಮಲ್ಲಿ ಒಳ್ಳೆ ಕೆಲಸ ಇದ್ರೆ ಎಲ್ಲಿದ್ರು ಬರ್ತಾರೆ ಅನ್ನೋದು ಅನಿಸಿಕೆ ನಮ್ಮ
1: ವೃತ್ತಿನಲ್ಲಿ ಶ್ರದ್ಧೆ ಇರಬೇಕು.
2: ಇರಬೇಕು
1: ಒಳ್ಳೆಯ ಮೌಲ್ಯ.
2: ಯಾವುದೇ ವ್ಯಕ್ತಿ ಆಗ್ಲಿ ಒಂದು ವೃತ್ತಿನಲ್ಲಿ ಅವನಿಗೆ ಒಳ್ಳೆ ಶ್ರದ್ಧೆ ಇದ್ರೆ ಎಲ್ಲಿದ್ರು ಬರ್ತಾರೆ ಅನ್ನೋದಕ್ಕೆ ಇರ್ಬೋದು ಅಂತ ನನ್ನ ಅನಿಸಿಕೆ. ಅದೇ ಶ್ರದ್ಧೆಯಿಂದ ನಾವು ಕೆಲಸ ಮಾಡ್ತಾ ಇದೀವಿ ಸರ್.
1: ಈಗ ನೀವು ಹೇಳಿದ್ರಿ ವೃತ್ತಿಯಲ್ಲಿ ಶ್ರದ್ಧೆ ಇರಬೇಕು, ಒಳ್ಳೆಯ ಒಂದು ಕೆಲಸವನ್ನ ನಾವು ಕೊಡಬೇಕು ಅಂತ.
2: ಹೌದು.
1: ನೀವು ಇದೇ ವೃತ್ತಿನಲ್ಲಿ ಇರೋರ್ಕಿಂತ ಹೆಚ್ಚಿನದಾಗಿ ಏನ್ ಕೊಡ್ತಾ ಇದ್ದೀರಿ ಅಂತ ನಿಮ್ಗನ್ಸುತ್ತೆ?
2: ಕೆಲಸ ಸಾ ಅದು. ಅವರಿಗೆ ನಮ್ಮ ಹತ್ರ ಹೊಲಿಸಿರ್ತಕ್ಕಂಥ ಬಟ್ಟೆ ಅವ್ರ ಫಿಟ್ಟಿಂಗ್ ಕೇಳ್ತಿದ್ದಾರೆ. ಆ ಫಿಟ್ಟಿಂಗ್ ಅವ್ರಿಗೆ ಕರೆಕ್ಟ್ ಇರೋದ್ರಿಂದ ಬರ್ತಿರ್ಬೋದು ಅಂತ ನನ್ನ ಅನಿಸಿಕೆ.
1: ಅಂದ್ರೆ ವೃತ್ತಿನಲ್ಲಿ ನಿಮ್ಗೆ ಕೌಶಲ್ಯ ಜಾಸ್ತಿ ಇದೆ, ನೀವು ಸರಿಯಾದ ಮೈ ಅಳತೆಗೆ ಸರಿಯಾಗಿ ಹೊಲಿತಾ ಇದ್ದೀರಿ, ಹಾಗಾಗಿ ಅವರೆಲ್ಲ ಬರ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ?
2: ನಮ್ಮ ಅನಿಸಿಕೆ.
1: ಹೆಚ್ಚಿಂದು ನಿಮ್ಗೆ ಅದ್ರ ಬಗ್ಗೆ ತುಂಬಾ ಆಳವಾಗಿ ನೀವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಆದ್ರೆ ನಿಮ್ಗೆ ಅನ್ನಿಸ್ತಿರೋದು ಏನು ಅಂತಂದ್ರೆ ಅವ್ರ ಅಳತೆಗೆ ಸರಿಯಾಗಿ ನಾನು ಕೊಡ್ತಾ ಇರೋದು ಇದು ಅದಕ್ಕೆ ಅವ್ರ ಮತ್ತೆ ಬರ್ಲಿಕ್ಕೆ ಕಾರಣ ಅಂತ ನಿಮ್ಗೆ ಅನಿಸ್ತಾ ಇದೆ.
2: ಅಷ್ಟೇ ಸರ್.
1: ಈಗ ನಮ್ಗೆ ಒಂದು ಕುತೂಹಲ, ಜಿಗಳಿ ಈಗಾಗಲೇ ನೀವು ಹೇಳ್ದಂಗೆ ಒಂದು ತುಂಬಾ ಸಣ್ಣ ಹಳ್ಳಿ, 1,000-2,000 ಜನ ಇರುವಂತದ್ದು. ಅದರಲ್ಲಿ ಕೇವಲ ಹೆಣ್ಮಕ್ಳ ಬಟ್ಟೆ ಮಾತ್ರ ಹೊಲಿಯೋ ಅಂತ ಒಂದು ಉದ್ಯೋಗ ನಿಮ್ಮದು? ಈಗ
2: ಎರಡೂ ಮಾಡ್ತೀವಿ ಸರ್, ಲೇಡೀಸ್ ಜೆಂಟ್ಸ್ ಎರಡೂ ಮಾಡ್ತೀವಿ. ಅದರಲ್ಲಿ ಹೆಚ್ಚಿನ ಆದ್ಯತೆ ಸ್ವಲ್ಪ ಲೇಡೀಸ್.
1: ಅಂದ್ರೆ ಹೆಚ್ಚಿನ ಬಟ್ಟೆ ನಿಮಗೆ ಬರ್ತಿರೋದು
2: ಲೇಡೀಸ್?
1: ಲೇಡೀಸ್ ಬರ್ತಾ ಇದೆ. ಈ ರೀತಿ ಒಂದು ಸಣ್ಣ ವರ್ಗವನ್ನ ನೆಚ್ಚಿಕೊಂಡು ಆ ತರದ್ದೊಂದು ಸಣ್ಣ ಹಳ್ಳಿನಲ್ಲಿ ಒಂದು ಉದ್ಯೋಗ ನಡೆಸಬಹುದಾ?
2: ಕಷ್ಟ ಇದೆ ಸರ್.
1: ಮತ್ತೆ ನಿಮ್ದು ಹೇಗೆ ಚೆನ್ನಾಗಿ ನಡೀತಿದೆ?
2: ನಮ್ಮ ಹತ್ರ ಇರತಕ್ಕಂತ ಕೆಲಸ ಇರ್ಬೋದು ಸರ್.
1: ಶ್ರದ್ಧೆ
2: ಇರ್ಬೋದು.
1: ರಂಗನಾಥಾಚಾರ್ಯವರೇ, ಸಾಕಷ್ಟು ಯಶಸ್ವಿಯಾಗಿ ನೀವು ನಿಮ್ಮ ವೃತ್ತಿಯನ್ನು ಮುಂದುವರಿಸ್ತಾ ಇದ್ದೀರಿ. ಈ ವೃತ್ತಿಯಲ್ಲಿ ನಿಮ್ಗೆ ಯಶಸ್ಸು ಸಿಗ್ಲಿಕ್ಕೆ ಏನ್ ಕಾರಣ, ನಿಮ್ಮ ಯಶಸ್ಸಿನ ಗುಟ್ಟೇನು?
2: ಹಿಂದೆ ರಮ್ಮರ್ ಕೆಲಸ ಮಾಡಿಸ್ತಿದ್ರು, ಬಟ್ಟೆ ಹೊಲಿಸ್ತಿದ್ರು ನಮ್ಮ ಹತ್ರ. ಇವತ್ ಅವ್ರ ಮಕ್ಕಳು ಸಹಿತ ನಮ್ಮ ಹತ್ರನೇ ತರ್ತಿದ್ದಾರೆ. ಅಂದ್ರೆ ಅವತ್ತಿನ ಟೀಚಿಂಗಿಗೂ ಇವತ್ತಿಗೂ ಬಹಳ ಡಿಫ್ರೆನ್ಸ್ ಐತಿ. ಈಗ ರೆಡಿಮೇಡ್ ಬಟ್ಟೆಗಳೆಲ್ಲ ಬರ್ತಿದಾವ್. ರೆಡಿಮೇಡ್ ಬಟ್ಟೆಗಳು ಯಾವ ರೀತಿ ಇದಾವೋ ಅದೇ ರೀತಿ ಹೇಳ್ತಿದ್ದಾರೆ.
1: ನೀವು ರೆಡಿಮೇಡ್ ಬಟ್ಟೆಗಳ ಜೊತೆಗೆ ಸ್ಪರ್ಧೆ ಮಾಡಿನೂ ಅವರಿಗೆ ಸರಿಯಾದ
2: ಕೆಲಸ
1: ಮಾಡ್ತೇಗೆ ಕೆಲಸ ಮಾಡ್ಕೊಡ್ಬೇಕು. ಆ ರೀತಿ ಇದೆ ಪರಿಸ್ಥಿತಿ
2: ಈಗಿನ ಮಕ್ಕಳಿಗೆ ಆ ರೀತಿ ಕೇಳ್ತಿದ್ದಾರೆ. ಅವರಿಗೆ ಸರಿ ಸಮಾಗಿ ಅವ್ರಿಗೆ ಸರಿ ತಕ್ಕಂತೆ ನಾವು ರೆಡಿ ಮಾಡ್ಕೊಡ್ತಾ ಇದೀವಿ. ರೆಡಿಮೇಡ್ ಬಟ್ಟೆಗಳು ಒಂದು ಕ್ಯಾಟ್ಲಾಗ್ ತಂದಿರ್ತಾರೆ, ಡ್ರೆಸ್ ಪೀಸ್ ತಂದಿರ್ತಾರೆ, ಅದ್ರ ಜೊತೆ ಕ್ಯಾಟ್ಲಾಗ್ ತರ್ತಾರೆ. ಕ್ಯಾಟ್ಲಾಗ್ ತಗೊಂಡ್ಬಂದು
1: ಅಂದ್ರೆ ಇದೇ ರೀತಿ ಚಿತ್ರ ತೋರಿಸ್ತಾರೆ, ನಮ್ಗೆ ಈ ರೀತಿ ಹೊಲ್ಕೊಡ್ಬೇಕಂತ.
2: ಆ ರೀತಿ
1: ನೀವು ಅದನ್ನ ಹೊಲಿಯುವಂತ ಕೌಶಲ್ಯ ನಿಮ್ಮಲ್ಲಿ ಇರಬೇಕು, ಅದ್ ನಿಮ್ಮಲ್ಲಿ ಇದೆ.
2: ನಾವು ಅವಕ್ಕೆಲ್ಲ 2-3 ಸಲ ಎಕ್ಸ್ಟ್ರಾ ಟೈಮ್ ತಗೊಂಡು ರೆಡಿ ಮಾಡ್ಕೊಡ್ತೀವಿ. ಅದರಿಂದನೂ ಬರ್ತಿರ್ಬೋದು ರೆಡಿಮೇಡ್ ಗಾರ್ಮೆಂಟ್ಸ್ಗಳು, ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡಿರ್ತಾರೆ, ಅದೇ ರೀತಿನೇ ಕೇಳ್ತಾರೆ. ಆದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಅದರಿಂದ ಸ್ವಲ್ಪ ಕಡಿಮೆ ಆಗ್ತಿದೆ ಅಂತ ನನಗೆ ಅನಿಸ್ತಾ ಇದೆ ಸರ್. ಈಗಿನ ಫ್ಯಾಷನ್ ಯುಗ
1: ದಿನಕ್ಕೆ ಮೊದಲಿದ್ದಂತೆ ಇಲ್ಲ. ಈಗ
2: ಇವಾಗಿಲ್ಲ, ನಮಗಿನ ಭಾರತೀಯ ಸಂಸ್ಕೃತಿ ಸ್ವಲ್ಪ ಈಗಿನ ಬಟ್ಟೆಯಿಂದ ಸ್ವಲ್ಪ ಕಡಿಮೆ ಆಗ್ತಿದೆ ಅಂತ ನಮ್ಗೆ ಅನಿಸ್ತಾ ಇದೆ. ಆದ್ರೂ ಅವ್ರು ಹೆಂಗ್ ಹೇಳ್ತಾರೋ ಹಂಗ್ ಮಾಡ್ಕೊಡ್ತಿದ್ದೀನಿ. ತುಂಬಾ ಜನ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತಂದು ಅದೇ ರೀತಿ ನಾವು ಮಾಡ್ಕೊಡ್ತಾ ಇದೀವಿ.
1: ಮತ್ತೆ ಇನ್ನ ಜನ ಬಳಕೆ ಹೇಗೆ ಇಟ್ಕೊಂಡಿದ್ದೀರಿ?
2: ಜನ ಬಳಕೆ ಅಂದ್ರೆ ಚೆನ್ನಾಗಿದಾವು. ನಮ್ ಬ್ರದರ್ ಮಂಜುನಾಥ್ ಚರಿ ಅಂತೇಳಿ, ಅವರು ಇಬ್ರು ಒಟ್ಟಿಗೆ ಕೆಲಸ
1: ಮಾಡ್ತಾರೆ, ಇಬ್ರು ಒಟ್ಟಿಗೆ ಮಾಡ್ತಿರೋದು,
2: ಇಬ್ರು ಒಟ್ಟಿಗೆ ಮಾಡ್ತಿರೋದು. ಅವ್ರು ಕೇಳ್ತಿದಾರಲ್ಲ ಯಾವ್ದೇ ಒಂದ್ ಬಟ್ಟೆ ಟೈಮಿಗೆ ಸರಿ ಕೇಳಿದ್ರೆ ಅವ್ರಿಗೆ ಸ್ಪಾನ್ಸರ್ ರೀತಿ ಮಾತೀವಿ. ಇವತ್ತು ನಾಳೆ ಆಗೋ ಕೆಲಸ ಇವತ್ತೇ ಬೇಕು ಅಂತಿರ್ತಾರೆ. ಅವ್ರಿಗೆಲ್ಲ ಒಂದು ಒಳ್ಳೆ ರೀತಿಯಾಗಿ ಮಾತಾಡಿ ಅವ್ರನ್ನ ಕಳಿಸ್ಕೊಟ್ಟು ಸಾಯಂಕಾಲ ಬೇಕೊಂದದನ್ನ ಬೆಳಗ್ಗೆ ಕೊಡ್ತೀವಿ. ಆದ್ರೂ ಅವ್ರು ಇಸ್ಕೊಂಡು ಹೋಗ್ತಾರೆ ಅಡ್ಜಸ್ಟ್ ಮಾಡ್ಕೊಂಡು.
1: ಅಂದ್ರೆ ಜನ ಬಳಕೆ ಚೆನ್ನಾಗಿ ಇಟ್ಕೋಬೇಕು,
2: ಚೆನ್ನಾಗಿರ್ಬೇಕು.
1: ಮನಸ್ಸಿಗೆ ಯಾವ ರೀತಿ ಅವ್ರಿಗೆ ಸಂತೋಷ ಆಗ್ತದೋ ಅದೇ ರೀತಿಯಲ್ಲಿ ನೀವು ಬಟ್ಟೆಗಳು ಹೊಲಿಬೇಕು. ಮಾತು ಸಹ ಅಷ್ಟೇ,
2: ಮಾತು ಇಂಪಾರ್ಟೆಂಟ್,
1: ಸರಿಯಾಗಿರ್ಬೇಕು.
2: ಹೌದು,
1: ಹೇಳಿ ಸಮಯಕ್ಕೆ ಸರಿಯಾಗಿ. ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರು ನೀವು ಆಗಿ ಹೇಳಿ ಅವರಿಗೆ, ಹೀಗಲ್ಲ ಹಾಗೆ, ನೀವು ಹೇಳಿದ್ದನ್ನ ನೋಡಿ ಮಾಡ್ಬೇಕಲ್ವಾ, ಹಾಗಾಗಿ ಸ್ವಲ್ಪ ಸಮಯ ಹಿಡಿತಿದೆ, ಹಾಗೆಲ್ಲ ಹೇಳಿ ಸಮಾಧಾನ ಮಾಡಿ ಅವ್ರಿಗೆ ಅಂತೂ ಇಂತೂ ಅದನ್ನ ನೀವು ಸರಿ ಹೊಂದಿಸಿ ಕಳಿಸ್ಬೇಕು.
2: ಹೌದು ಸರ್.
1: ಇದು ನಿಮ್ಮ ಧರ್ಮ.
2: ಹೌದು ಸರ್,
1: ಇದನ್ನ ನೀವು ಪಾಲಿಸ್ತಿದ್ದೀರಿ.
2: ಓಕೆ ಸರ್, ಪಾಲಿಸ್ತಿದ್ದೀರಿ.
1: ಇದು ನಿಮ್ಮ ಯಶಸ್ಸಿನ ಗುಟ್ಟು ಅಂತ ನಿಮ್ಗನ್ಸುತ್ತೆ. ಈಗ ಸದ್ಯಕ್ಕೆ ಎಷ್ಟು ಮಿಷಿನ್ಗಳಿದೆ ನಿಮ್ಮ ಹತ್ರ?
2: ನಮ್ಮ ಹತ್ರ ಬಟ್ಟೆ ಹೊಲೆಯು 2 ಮಿಷಿನ್ ಇದಾವೆ ಸರ್. ಒಂದು ಓರ್ಲಾಕು, ಆಮೇಲೆ ನಮ್ಮ ಮಿಸ್ಸಸ್ ಜಿಗ್ಜಾಗ್ ಫಾಲೋ ಮಾಡ್ತಾರೆ. 4 ಮಿಷಿನ್ ಇದಾವೆ ಸರ್.
1: ಒಟ್ಟು 4 ಮಿಷಿನ್ ಇಟ್ಕೊಂಡಿದ್ದೀರಿ?
2: ಹೌದು ಸರ್.
1: ಅದು 4ಕ್ಕೂ ಸಾಕಷ್ಟು ಕೆಲಸ ಕೊಟ್ಕೊಂತ ಇರ್ತೀವಿ,
2: ಯಾವಾಗ್ಲೂ ಕೆಲಸ ಇರ್ತಾವೆ ಸರ್. 4 ಮಿಷಿನ್ ಕೆಲಸ.
1: ಒಂದು ಕುತೂಹಲಕ್ಕೆ ಕೇಳ್ತೀನಿ, ಒಂದು ತಿಂಗಳಲ್ಲಿ ಹತ್ರ ನೀವು ಎಷ್ಟು ಒಂದು ಆದಾಯ ಇರಬಹುದು ನಿಮಗೆ?
2: ಒಂದು ತಿಂಗಳಿಗೆ 12-15 ಸಾವಿರ.
1: ಅಂದ್ರೆ ಅಲ್ಲಿ ನಿಮ್ಗೆ ಸಾಕಾಗ್ತದೆ, ಆ ಹಳ್ಳಿ ಬದುಕಲ್ಲಿ
2: ಸಾಕಾಗುತ್ತೆ ಸರ್.
1: ಇದಲ್ಲ ಬೇರೆ ಏನಾದ್ರು ಮಾಡ್ತೀರಾ ನೀವು?
2: ಇಲ್ಲ ಸರ್, ಬೇರೆ ಯಾವ್ದಿಲ್ಲ, ಇದೊಂದು
1: ಬರೀ ನೀವು ನಿರ್ಭಯಗೊಂಡಿರೋದು ಟೈಲರಿಂಗ್ ಮೇಲೆ. ಯಾರಾದ್ರೂ ಅಕಸ್ಮಾತ್ ಬಂದು ಅಣ್ಣ ನಾನು ಇದನ್ನ ಕಲಿಬೇಕು ಅಂತ ಏನಾದ್ರು ಹೇಳಿದ್ರೆ?
2: ಬಂದಿದ್ದಾರೆ ಸರ್.
1: ಬಂದಿದ್ದಾರೆ.
2: ಕಲಿಸಿದ್ದೀರಿ ಸರ್?
1: ಕಲಿಸಿದ್ದೀರಿ.
2: ನಮ್ಮ ಅಳಿಯನೇ ಒಬ್ಬ ನಮ್ಮ ಹತ್ರನೇ ಇದ್ದ, ಒಂದು 2 ವರ್ಷ ಇದ್ದ ಸರ್. 2 ವರ್ಷ ಕೆಲಸ ಕಲ್ತ ಮೇಲೆ ಈಗ ಆಲ್ರೆಡಿ ಬೆಂಗಳೂರಲ್ಲಿ ಗಾರ್ಮೆಂಟ್ಸ್ ನಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಿದ್ದೀನಿ ಸರ್. ಇನ್ನೊಂದು ಇಬ್ರು ಅಲ್ಲೇ ಊರಲ್ಲೇ ಇದಾರೆ ಸರ್. ಒಬ್ರು ಲೇಡಿ ಕಲಿಸಿದ್ವಿ ಸರ್, ಅವರು ಜಿಗ್ಜಾಗ್ ಫಾಲೋ ಮಾಡ್ಕೊಂತ ಅವ್ರಿಗೆ ಅವ್ರ ಯಜಮಾನ್ರು ತೀರ್ಕೊಂಡಿದ್ದಾರೆ. ಮಂಜುಳಾ ಅಂತೇಳಿ ಅವ್ರ ಹೆಸರು. ಅವ್ರ ಅಣ್ಣರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅವ್ರ ಮಗಳು ಇದ್ದಾಳೆ ಒಬ್ಳು, ಅವ್ಳ ಮಗಳ ಸ್ಕೂಲ್ ಫೀಸು ಅವೆಲ್ಲ ನೋಡ್ಕೊಂಡು ಹೋಗಕ್ಕೆ ಅವಳು ಜೀವನ ಮಾಡ್ತಿದ್ದಾಳೆ.
1: ಸಣ್ಣ ಮಟ್ಟಕ್ಕೆ ಅವರು
2: ಮಾಡ್ತಾ ಇದ್ದಾರೆ ಜಿಗ್ಜಾಗ್ ಫಾಲೋ ಮಾಡ್ಕೊಂತ ಕೆಲಸ ಮಾಡ್ತಿದ್ದಾರೆ.
1: ಇದಲ್ಲ, ನೀವು ನಿಮ್ಗೆ ಹೆಚ್ಚಿನ ಕೆಲಸ ಏನಾದ್ರು ಬಂದಿರುತ್ತೆ ಆ ಸಮಯದಲ್ಲಿ ಏನೋ ಕೆಲವೊಂದು ಬೇರೆ ಬೇರೆ ವಿಷಯಗಳನ್ನ ಅದರಲ್ಲಿ ನಿಮ್ಮ ವೃತ್ತಿದೇನೆ ಸಂಬಂಧಪಟ್ಟಂತೆ ಮಾಡೋದಿರುತ್ತೆ, ಅದನ್ನ ಬೇರೆಯವ್ರಿಗೆ ಒಟ್ಟು ಮಾಡಿಸ್ಬಿಡ್ತೀರಾ ನೀವು?
2: ಇಲ್ಲ ಸರ್,
1: ಸಮಯದ ಅಭಾವ ಏನಾದ್ರು
2: ಇಲ್ಲ ಸರ್, ಆ ರೀತಿ ಮಾಡಲ್ಲ ಸರ್.
1: ಎಲ್ಲಾ ಕೆಲಸನೂ ನೀವೇ
2: ನಾವೇ ಮಾಡ್ತೀವಿ, ನಮ್ಗೆ ಎಷ್ಟು ಸಾಧ್ಯವಾಗ್ತವೋ ಅಷ್ಟು ಇಟ್ಕೊಂತೀವಿ ಸರ್.
1: ಹೆಚ್ಚಿಗೆ ತುಂಬಾ ಜಾಸ್ತಿ ಬಂದ್ಬಿಡ್ತಾ ಇದ್ರೆ ಅವಾಗ ಏನ್ ಮಾಡ್ತೀರಿ?
2: ಹೆಚ್ಚಿಗೆ ಕೆಲಸ ಬಂದ್ರೆ ಸಹಿತ ನಮ್ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ಇಡ್ತೀವಿ. ಆಮೇಲೆ ಯಾರಾದ್ರೂ ಕೆಲಸಗಾರ ಇಟ್ಕೊಂಡಿದೀವಿ ಅನ್ಕೊಂಡಣ, ಈಗ ನಾವೇ ಮಾಡಿದ್ರು ಸಹಿತ ಯಾರೋ ಬೇರೆ ಜೊತೆ ಕೆಲಸಗಾರ ಇದಾರೆ ಅವ್ರ ಹತ್ರ ಮಾಡಿಸಿರ್ ನಮ್ ಬಟ್ಟೆನ, ಹಂಗಾಗಿ ನಮ್ ಫಿಟ್ಟಿಂಗ್ ಸರಿಯಾಗಿಲ್ಲ, ಈ ರೀತಿ ಮಾತುಗಳು ಬರ್ತಾವು. ಆಮೇಲೆ ಇನ್ನೊಂದು ಲೇಡೀಸ್ ಕೆಲಸಕ್ಕೆ ಹೊರಗಡೆ ಕೆಲಸಗಾರರು ಪೀಸ್ ವರ್ಕ್ ಕೆಲಸ ಮಾಡೋರು ಸಿಗೋದು ಕಷ್ಟ ಸರ್. ಜೆಂಟ್ಸ್ ಗೆ ಸಿಗ್ತಾರೆ, ಅವೆಲ್ಲ ಫಾಸ್ಟ್ ವರ್ಕ್ ಮಾಡ್ಬೋದಲ್ಲ, ಲೇಡೀಸ್ ಸ್ವಲ್ಪ ಕಷ್ಟ ಕೆಲಸ, ಫಾಸ್ಟ್ ಆಗಿ ಆಗಲ್ಲ, ಅವ್ರಿಗೆ ದುಡಿಮೆ ಕೈ ತುಂಬಾ ಸಿಗಲ್ಲ ಅಂತ ಹೇಳಿ ಲೇಡೀಸ್ ಕೆಲಸಕ್ಕೆ ಕೆಲಸಗಾರ ಸಿಗೋದು ಕಡಿಮೆ ಸರ್.
1: ಹೆಣ್ಮಕ್ಳು ಬಟ್ಟೆಗಳು ಹೊಲಿಬೇಕಾದ್ರೆ ನಿಧಾನ ಆಗ್ತದೆ,
2: ನಿಧಾನ ಆಗ್ತದೆ ಸರ್. ಇವನ್ನ ವೇಟ್ಲೆಸ್ ಬಟ್ಟೆಗಳು ಅವೆಲ್ಲ ಬಂದಿದಾವಲ್ಲ, ಈಗ ಬಟ್ಟೆಗೆ ಅಮೌಂಟ್ ಬಹಳ ತಗೊಂತೀರಾ, ಬಹಳ ತಗೊಂತಾರೆ ಬಟ್ಟೆ ಹೊಲಿಯವರು ಅನ್ನೋ ಒಂದು ವಾಡಿಕೆ.

0: ಆಗ್ತೈತೆ ಸರ್.
1: ಹೌದೌದು,
0: ಇವಾಗಿನ ಬಟ್ಟೆಗಳು ಹಿಡ್ಕೊನದೇ ಬಹಳ ಕಷ್ಟ ಸರ್. ಟೇಬಲ್ ಮೇಲೆ ನಿಲ್ಲದೇ ಇಲ್ಲ ಅಂತ ಬಟ್ಟೆಗಳು ಇರ್ತಾವ, ಅವೆಲ್ಲ ಹಿಡಿದು ಕೆಲಸ ಮಾಡಕ್ಕೆ ಟೈಮ್ ಬಹಳ ವೇಸ್ಟ್ ಆಗುತ್ತೆ, ಆದ್ರಿಂದ ಸ್ವಲ್ಪ ಕಾಯ್ ತಗೊಂತಿದ್ದಾರೆ. ಆಮೇಲೆ ಫ್ಯಾಷನ್ ಕೇಳ್ತಾರೆ, ಡಿಸೈನ್ ವರ್ಕ್ ಕೇಳ್ತಿದ್ದಾರೆ. ಒಬ್ರು 18,000 ರೂಪಾಯಿ ಕೊಟ್ಟು ಸ್ಯಾರಿ ತಗೊಂಡಿದ್ದಾರೆ, ರೇಷ್ಮೆ ಸ್ಯಾರಿ. ಅದನ್ನ ಹಿಂದ್ಗಡೆ ಡಿಸೈನ್ ವರ್ಕ್ ಮಾಡಕ್ಕೆ ಬೆಂಗಳೂರಿಗೆ ಕಳಿಸಿದ್ದಾರೆ ಅಂಗಡಿಯವರು. ಅದಕ್ಕೆ 2,500 ರೂಪಾಯಿ ಡಿಸೈನ್ ವರ್ಕ್ ಮಾಡಕ್ ತಗೊಂಡಿದ್ದಾರೆ ಅವ್ರು
1: ಬೆಂಗಳೂರಲ್ಲಿ.
0: ಬೆಂಗಳೂರಲ್ಲಿ ಆ ವರ್ಕ್ ಮಾಡಕ್ಕೆ ತಗೊಂಡಿರೋದು 2,500 ರೂಪಾಯಿ. ನಮ್ಮ ಹತ್ರ ಕೂಲಿ ಕೊಡಕ್ಕೆ ಕೆಲವೊಂದ್ಸಲ ಹೊಡೆದಾಡ್ತಿರ್ತಾರೆ, ಅಂತ ಸಂದರ್ಭಗಳು ಇದಾವ.
1: ಓಹೋ, ಅಂದ್ರೆ ಆ ತರದವರು ಬರ್ತಾರೆ.
0: ಬರ್ತಾರೆ,
1: ಎಲ್ಲಾ ತರದವರು ಬರ್ತಾರೆ, ಬಟ್ ನಿಭಾಯಿಸ್ಕೊಂತ ಹೋಗ್ಬೇಕು.
0: ಹೋಗ್ಬೇಕು ಸರ್.
1: ಇದುವರೆಗೆ ನಿಮ್ಗೆ ತುಂಬಾ ಜಾಸ್ತಿ ಅಂದ್ರೆ ಒಂದ್ ಕೆಲ್ಸಕ್ಕೆ ಸಿಕ್ಕಿರೋದೆಷ್ಟು?
0: ಒಂದು ಪೀಸ್ ಗೆ 700 ರೂಪಾಯಿ ತನಕ ಕೆಲಸ ಮಾಡಿದೆ ಸರ್. ಡಿಸೈನ್ ಡಿಸೈನ್
1: ನೋಡಿ,
0: ಅದರಲ್ಲಿ ನಮ್ದು ಅಮೌಂಟ್ ಹಾಕೋದು ಇರ್ತದೆ ಸರ್. ಸ್ಟೋನ್ ವರ್ಕ್ ಎಲ್ಲ ಇರ್ತಾವಲ್ಲ, ಸ್ಟೋನ್ ಐಟಮ್ಸ್ ಎಲ್ಲ ತಗೊಂಬಂದು ಹಾಕೋದಿರ್ತಾವ, ಅವೆಲ್ಲ ಹಾಕಿದ್ಮೇಲೆ ಅದು ಅಷ್ಟು ಅಮೌಂಟ್ ಆಗ್ತದೆ, ಅವೆಲ್ಲ ಸೇರಿಸಿ ತಗೊಂಡಿರ್ತೇನೆ.
1: ಆದ್ರೂ ಪರವಾಗಿಲ್ಲ, ಹಳ್ಳಿ ಕಡೆನು ಅಷ್ಟಷ್ಟೊಂದು ಹೆಚ್ಚಿನ ಖರ್ಚಿನ ಒಂದು ವಿಷಯಕ್ಕೆ ಜನ ಹೋಗ್ತಾ ಇದಾರೆ ಈ ನಡುವೆ.
0: ಈಗಿನ ಪ್ಯಾಷನ್ ಕೇಳ್ತಿದಾರಲ್ಲ, ಆ ಪ್ಯಾಷನ್ಗೋಸ್ಕರ ವರ್ಕ್ ಮಾಡ್ತಿದೀವಿ, ಆ ವರ್ಕಿಗೋಸ್ಕರ ಮತ್ತೆ ಅಷ್ಟು ಕಾಸ್ಟ್ಲಿ ಆಗೇ ಆಗ್ತಾರೆ ಸರ್.
1: ಆಗ್ತಾ ಇದೆ, ಆದ್ರೂ ಪರವಾಗಿಲ್ಲ, ಅದು ಅದನ್ನ ಕೊಡೋಂಥವ್ರು ಇದಾರೆ, ಅದನ್ನ ಮಾಡಿಸೋಂಥವ್ರು ಇದಾರೆ.
0: ಇದೆ ಸರ್.
1: ಈಗ ನಗರ ಪ್ರದೇಶಗಳಲ್ಲಿ 1,000 ರೂಪಾಯಿ ಖರ್ಚು ಮಾಡೋಂಥವ್ರು.
0: ಮೊನ್ನೆ ಕೇಳಿದೆ ಸರ್ ನಾನು, 4,500 ರೂಪಾಯಿ ಬ್ಲೌಸ್ ಒಲೆಯಾಗ ತಗೊಂಡಿದ್ದಾರೆ ಅಂತ ಕೇಳಿದೆ ನಾನು. ಅವತ್ ಕೇಳಿದಾಗ ಆಶ್ಚರ್ಯ ಆಗಿ ನನಗೆ, ಆದ್ರೆ ಅದು ವರ್ಕ್ ಮಾಡಿಸಿರೋದು ಸೇರಿ ತಗೊಂಡಿದ್ದಾರೆ ಅಂತ ಆಮೇಲೆ ಗೊತ್ತಾಯ್ತು ನನಗೆ.
1: ಹಾಗಾಗಿ ಅದೇನಂತ ಆಶ್ಚರ್ಯಕರ ವಿಷಯ ಉಳಿಲಿಲ್ಲ ನಿಮ್ಗೆ.
0: ಟೈಲರ್ಗೆ ಎಷ್ಟು ಸಿಗಬೇಕು ಅಷ್ಟೇ ಸರ್ ಸಿಗೋದು. ಏನ್ ಮಾಡ್ತಾರೆ, ಬ್ಲೌಸ್ ಹೊಲಿಸಿದ್ಕೆ ಎಷ್ಟು ಅಂತ ಹೇಳ್ಬಿಡ್ತಾರೆ ಸರ್. ಅದಕ್ಕೆ ವರ್ಕ್ ಮಾಡಿಸಿದ್ದು ಮಾಡಿದ್ದೆಲ್ಲ ಹೇಳಲ್ಲ ಸರ್, ಹಂಗಾಗಿ ಅವ್ರಿಗೆ ಕಾಸ್ಟ್ಲಿ ಅನಿಸ್ಬಿಡ್ತೈತಿ.
1: ಸರಿ ಸರಿ ಸರಿ, ಅಂದ್ರೆ ಅವ್ರ ಕಡೆಯಿಂದ ಹೋಗಿರುತ್ತೆ.
0: ಹೋಗಿರುತ್ತೆ ಸರ್.
1: ನಿಮ್ಗೆ ಹೆಚ್ಚಿನ ಮಕ್ಕಳಿದ್ದಾರೆ?
0: ನಮ್ಗೆ ಇಬ್ರು ಹೆಣ್ಮಕ್ಳು ಸರ್.
1: ಹೆಣ್ಮಕ್ಳು ಇಬ್ರು ಇದಾರೆ.
0: ಹೌದು ಸರ್.
1: ಅವ್ರು ಈಗೆಲ್ಲ ಏನು ಓದ್ತಾ ಇದಾರೆ?
0: ದೊಡ್ಡವಳು 6, ಸಣ್ಣವಳು 3.
1: ಹೌದಾ? ಮುಂಬರುವ ದಿನಗಳಲ್ಲಿ ನಿಮ್ ಮಕ್ಕಳೇನಾದ್ರೂ ಇದನ್ನೇ ಕಲಿತು ನಾವು ಇದನ್ನ ಮುಂದುವರಿಸ್ತೀವಿ ಅಂತ ಹೇಳಿದ್ರೆ ನಿಮ್ಗೆ ಇಷ್ಟ ಆಗುತ್ತಾ? ಇದನ್ನ ಮುಂದುವರಿಸ್ಲಿಕ್ಕೆ ಬಿಡ್ತೀರಾ ನೀವು?
0: ಆಗುತ್ತೆ ಸರ್.
1: ಅದೇ
0: ಆಗುತ್ತೆ. ನಿಮ್ ಸೈಡ್ ಆದ್ರೂ ನಾನು ಕಲಿಸ್ತೇನೆ ಸರ್.
1: ಮಕ್ಕಳಿಗೆ ಕಲಿಸ್ಬೇಕು.
0: ಅವರು ಬಟ್ಟೆಗಳನ್ನ ಅವ್ರು ಟೀಚ್ ಮಾಡ್ಕೊಳಕೋಸ್ಕರ ಆದ್ರೂ ಕಲಿಸ್ತೀನಿ.
1: ಕಲಿಸ್ತೀರಿ? ಇವಾಗ ಮಕ್ಕಳು ಅದರಲ್ಲಿ ಆಸಕ್ತಿ ತೋರಿಸ್ತಾರ?
0: ಸಣ್ಣವಳು ಇದ್ದಾಳೆ ಸರ್, ದೊಡ್ಡವಳೇನಿಲ್ಲ. ದೊಡ್ಡವಳು ಓದೋ ಕಡೆ ಬಹಳ ಗಮನ ಇದೆ.
1: ಚಿಕ್ಕವಳಿಗೆ ಇದರಲ್ಲಿ ಆಸಕ್ತಿ ಇದೆ?
0: ಇದೆ ಸರ್. ಸ್ಕೂಲ್ಗೆಲ್ಲ ಹೋಗುವಾಗ ನಮ್ಮ ಮಿಸ್ ಇವತ್ತು ಡೆಸ್ಟರ್ ಹೇಳಿದಾಳೆ ಅಂತೇಳಿ ಅವಳೇ ರೆಡಿ ಮಾಡ್ಕೊಂಡು ಹೋಗ್ತಾಳೆ ಸರ್.
1: ಸರಿ ಸರಿ. ಒಟ್ಟಲ್ಲಿ ಈಗ ತಂದೆ ಅಂತೆ ಆಕೆಗೂ ಅದರ ಒಂದು ಬಂದ್ಬಿಟ್ಟಿದೆ, ಬರ್ತಾ ಇದೆ.
0: ಹೌದು ಸರ್.
1: ಒಳ್ಳೇದು. ಬರುವಂತವ್ರು ಇದೇ ವೃತ್ತಿನಲ್ಲಿ ಅವ್ರು ತೊಡಗಿದ್ರೆ ನಿಮ್ಗೇನು ದುಃಖ ಆಗುವಂತದ್ದಾಗ್ಲಿ
0: ಏನಿಲ್ಲ ಸರ್,
1: ಅವ್ರು ಆರಾಮಾಗಿ ನಡ್ಕೊಂಡು ಹೋಗುತ್ತೆ. ನಿಮ್ಮ ವಯಸ್ಸಿನಲ್ಲಿ ನೀವು ಮಾಡ್ತಾ ಇರ್ಬೇಕಾದ್ರೆ ಈ ಮಟ್ಟಕ್ಕೆ ಬಂದಿತ್ತಿದೆ, ಇನ್ನೂ ಹೋಗ್ತಾ ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿನೇ ಆಗ್ಬಹುದು.
0: ಹೇಳಕ್ಕಾಗಲ್ಲ ಸರ್.
1: ಹೇಳಕ್ಕಾಗಲ್ಲ. ಹಾಗಾಗಿ ಮಾಡ್ಕೊಂಡು ಹೋಗ್ಲಿ, ಪರವಾಗಿಲ್ಲ ಅಂತ ನಿಮ್ಗೆ ಅನ್ಸುತ್ತೆ.
0: ಹೌದು ಸರ್.
1: ಆಮೇಲೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಿರೋ ವಿದ್ಯಮಾನ ಏನು ಅಂದ್ರೆ ರೆಡಿಮೇಡ್ ಬಟ್ಟೆಗಳು ಬರ್ತಾ ಇವೆ ಎಲ್ಲ ಕಡೆ.
0: ಹೌದು
1: ಸರ್. ಗಂಡಸರಿಗೂ ಬಂತು,
0: ಲೇಡೀಸ್ಗೂ ಬಂತು.
1: ಲೇಡೀಸ್ಗೂ ಬಂದಿದೆ. ಇದ್ರ ಕಡೆ ನಿಮ್ಮ ವೃತ್ತಿಗೆ ಏನಾದರೂ ಸ್ವಲ್ಪ ಕಡಿಮೆ ಆಗಿದೆಯಾ, ಹೊಡೆತ ಬೀಳ್ತಾ ಇದೆಯಾ?
0: ಇಲ್ಲ ಸರ್, ಜನಸಂಖ್ಯೆ ಜಾಸ್ತಿ ಆದಂಗೆಲ್ಲ ಅವೆಲ್ಲ ಬಂದಿರೋದೇನು ತೊಂದರೆ ಇಲ್ಲ ಸರ್. ನಮಗೆ ವಲಸೆ ಹಾಕೋಬೇಕು ಅಂದು ಬಹಳ ಜನ ಇದಾರೆ ಸರ್. ರೆಡಿಮೇಡು ಎಲ್ಲರೂ ತಗೋಂತ ಇಲ್ಲ.
1: ಈಗ ನಿಮ್ಗೆ ಅನಿಸ್ತಾ ಇರೋದು ಈ ರೆಡಿಮೇಡ್ ಕಡೆಯಿಂದ ನಿಮ್ಗೇನು ಏಟ್ ಇಲ್ಲ ಅಂತ?
0: ಏಟ್ ಇಲ್ಲ ಸರ್.
1: ಏಟೇನಿಲ್ಲ,
0: ಯಾಕಂದ್ರೆ ಜನಸಂಖ್ಯೆನೂ ಇದೆ ಸರ್. ಇವತ್ತು ಅವತ್ತಿನ ಜನಸಂಖ್ಯೆ ಕಡಿಮೆ ಇತ್ತು. ಅವೆಲ್ಲ ಅವನ್ ತಗೊಂಡ್ರೆ ಏನೋ ಒಂಥರ ಕೇವಲ ತಿಳ್ಕೊನವ್ರು, ರೆಡಿಮೇಡ್ ಬಟ್ಟೆ ತಗೋನೋದ್ರಿಂದ ಏನೋ ಪುಟ್ಬಾತಿನ ಬಟ್ಟೆ ಅವು ಅನ್ನೋ ಒಂದು ಮಾತುಗಳಿದ್ದು. ಇವತ್ತು ರೆಡಿಮೇಡ್ ಬಟ್ಟೆಗಳು ಚೆನ್ನಾಗಿ ಬರ್ತಿದ್ದಾವೆ, ಅವೇನು ಲೋ ಕ್ವಾಲಿಟಿ ಏನಿಲ್ಲ, ಟೀಚಿಂಗ್ ಭಾಳ ಚೆನ್ನಾಗಿದೆ ಸರ್. ಅದ್ರ ಸರಿಯಾಗಿ ಅವರು ಕ್ವಾಲಿಟಿ ಕೊಡ್ತಾ ಇಲ್ಲ ಬಟ್ಟೆ ಕ್ವಾಲಿಟಿ.
1: ಅಂದ್ರೆ ಒಂದ್ ಕಡೆಗೆ ಚೆನ್ನಾಗಿರುತ್ತೆ, ಎಲ್ಲೋ ಒಂದ್ ಕಡೆ ಬಿಟ್ಟಿರುತ್ತೆ. ಕಡಿಮೆ ಗುಣಮಟ್ಟದ ಕಡಿಮೆ ದರ್ಜೆ ಬಟ್ಟೆ ಇರುತ್ತೆ, ಇಲ್ಲ ಅಂದ್ರೆ ಕಡಿಮೆ ದರ್ಜೆ ಹೊಲಿಗೆ ಇರುತ್ತೆ. ಏನೋ ಒಂದು ಒಂದ್ ಸರಿ ಇದ್ರೆ ಒಂದ್ ಸರಿ ಇಲ್ಲ, ಹಿಂಗೆ ಏನೇನೋ ಆಗಿರುತ್ತೆ. ಕಡೆ ಎರಡು ಸರಿ ಇದ್ದು ಸಾಕಷ್ಟು ದುಡ್ಡು ಕೊಟ್ಟು ಒಳ್ಳೇದೇ ನಾವು ತಗೊಂಡಿದೀವಿ ಅನ್ಕೊಂಡ್ರು ಮೈಗೆ ಸರಿಯಾಗಿ ಅದು ಕೂಡ ಹೊಂದುತ್ತಾ ಇರಲ್ಲ.
0: ಒಂದಲ್ಲ ಸರ್. ಹಾಗಾದ್ರೆ ರೆಡಿಮೇಡ್ ಬಟ್ಟೆಗೆ ಇವ್ರು ಹೊಂದ್ಕೊಂತಾರ ಸರ್, ಆದ್ರೆ ಟೀಚಿಂಗ್ ಮಾಸ್ದರ ಹತ್ರ ಹೊಂದ್ಕೊನಲ್ಲ. ನಮಗೆ ಹಿಂಗೆ ಇರಬೇಕು ಅಂತೇಳಿ ಹೊಲಸಕ್ಕೆ ತಂದಿರ್ತಾರ ಅಂದಾಗ ಅಲ್ಲಿ ಅವ್ರು ಹೊಂದ್ಕೊನಲ್ಲ ಸರ್. ರೆಡಿಮೇಡ್ ಬಟ್ಟೆ ಸ್ವಲ್ಪ ಲೂಸ್ ಇದ್ರು, ಟೈಟ್ ಇದ್ರು, ಉದ್ದ ಇದ್ರು ಕಂತಾರ.
1: ಯಾಕಂದ್ರೆ ಅದು ಈಗಾಗಲೇ ಹೊಲ್ದಿಟ್ಟಿರೋದಲ್ಲ, ಅದರಲ್ಲಿ ಇವ್ರಿಗೆ ಯಾವ್ದೇ ರೀತಿ ಅದನ್ನ ಹೇಳಿ ಅದನ್ನ ಸರಿ ಮಾಡ್ಸಕ್ ಸಾಧ್ಯ ಇಲ್ಲ.
0: ಇಲ್ಲ ಸರ್.
1: ಆಮೇಲೆ ಈಗ ಒಂದು ರೆಡಿಮೇಡ್ ತಗೊಂಡ್ ಬಂದ್ಬಿಟ್ಟಿರ್ತಾರೆ, ಅದರಲ್ಲಿ ಒಂದ್ ಕಡೆ ಹಿಡಿತಿರುತ್ತೆ, ಎಲ್ಲೋ ಒಂದ್ ಕಡೆಗೆ ಸ್ವಲ್ಪ ಸಡ್ಲ ಇರುತ್ತೆ, ಎಲ್ಲ ಇರುತ್ತೆ. ಅಂತದ್ದನ್ನ ತಗೊಂಡ್ಬರ್ತಾರೆ ನಿಮ್ ಹತ್ರಕ್ಕೆ, ಇದನ್ನ ಸ್ವಲ್ಪ ಸರಿ ಮಾಡಿಕೊಡ್ರಿ, ಇದು ಇಲ್ಲಿ ಸ್ವಲ್ಪ

0: ಲೂಸ್ ಮಾಡಿ, ಇಲ್ಲಿಗೆ ಒಂದು ಸ್ವಲ್ಪ ಟೈಟ್ ಮಾಡಿ, ಅಲ್ಲೇನೋ ಗುಡಿ ಬೇರೆ ತರ ಹಚ್ಚಿ, ಆ ಥರ ಏನಾದ್ರು ಹೇಳ್ತಾರ?
1: ಹೇಳ್ತಾರೆ ಸರ್,
0: ಬರ್ತಾರೆ.
1: ಆದ್ರೆ ಇವತ್ತು ಫಿಟ್ಟಿಂಗ್ ಎಲ್ಲ ರೀತಿನೂ ಎಲ್ಲ ಸೈಜ್ನವ್ರಿಗೂ ಸಿಗುತ್ತೆ ಸರ್. ಏನು ಮಾಮೂಲಿ ಸ್ವಲ್ಪ ಲೆಂತ್ ಹೆಚ್ಚು ಕಡಿಮೆ ಇರ್ತಾವ ಸರ್, ಅಷ್ಟೆಲ್ಲ ಮಾಡ್ಕೊಡ್ತೀವಿ ಸರ್. ನಮ್ಮ ಕಸ್ಟಮರ್ಗಳೇ ಆಗಿರ್ತಾರಲ್ಲ ಅವರು, ಹಂಗಾಗಿ ಕೆಲವೊಂದು ತಗೊಂಬಂದಿರ್ತಾರೆ, ಮಾಡ್ಕೊಡ್ತೀವಿ.
0: ಮಾಡ್ಕೊಡ್ತೀರಿ?
1: ಹೌದು.
0: ಅದಕ್ಕೆಲ್ಲ ನೀವು ಹೇಗೆ ದುಡ್ಡು ಇಸ್ಕೋತೀರಿ? ಅದರಲ್ಲಿ ಈ ಕೆಲಸ ನೋಡಿ ದುಡ್ಡು ಇಸ್ಕೋತೀರಿ?
1: ಇಲ್ಲ ಸರ್, ಅದರದೆಲ್ಲ ನಾವು ಫ್ರೀಯಾಗಿ ಮಾಡ್ಕೊಡ್ತಿರ್ತೀವಿ, ಅವರಾಗೆ ತಿಳಿದು ಎಷ್ಟು ಬೇಕಾದ್ರೂ ಕೊಟ್ಟಿರ್ತಾರೆ.
0: ಆ ಥರದ ಕೆಲಸಗಳು ನಡೀತಿರ?
1: ಫ್ರೆಂಡ್ಲಿಯಾಗಿ ಮಾಡುತ್ತೆ ಸರ್,
0: ಅಂಥದ್ದು ಮಾಡ್ತೀವಿ.
1: ಮಾಡ್ತೀವಿ ಸರ್.
0: ನಮ್ಮಲ್ಲಿ ಏನಾಗುತ್ತೆ, ಈ ಸಣ್ಣ ಸಣ್ಣ ಊರುಗಳಲ್ಲಿ ನಾವು ಈ ಥರದ್ದು ಒಂದು ವೃತ್ತಿ ಮಾಡಬೇಕಾದ್ರೆ, ಸಣ್ಣ ಊರಿನಲ್ಲಿ ಎಲ್ರಿಗೂ ಪರಿಚಯ ಇರ್ತಾರೆ, ಎಲ್ರಿಗೂ ಮುಖಪ್ಯ ಅಂತೂ ಇದ್ದೇ ಇರುತ್ತೆ, ಚೆನ್ನಾಗಿ ಮಾತಾಡ್ತಿರ್ತೀವಿ. ಅಂತ ಸಮಯದಲ್ಲಿ ನಮಗೆ ಮುಲಾಜಿಲ್ದೆ ಇದು ಇಷ್ಟೇ ಆಗಬೇಕು, ಹೀಗೆ ಆಗಬೇಕು ಅಂತ ನಾವು ಕೇಳಲಿಕ್ಕೆ ಅವಕಾಶ ಆಗಲ್ಲ. ಆ ಸಮಯದಲ್ಲಿ ನೀವು ಹೇಗೆ ನಿಭಾಯಿಸ್ತೀರಿ ಇಂಥ ಪರಿಸ್ಥಿತಿಗಳನ್ನು?
1: ಈಗೇನು ಹೇಳಿದ್ರಲ್ಲ ಸರ್, ಫಸ್ಟ್ ಇಷ್ಟೊಂದು ಜನ ಹೆಂಗ್ ಬರ್ತಾರೆ ನಿಮ್ಮ ಹತ್ರ ಅಂತಂದು ಅವೆಲ್ಲನ್ನ ಅನ್ಸಲ್ಸ್ಕೊಂಡು ಹೋಗ್ತೀವಿ ಸರ್. ನಾವು ಹಳ್ಳಿಗಳಿದ್ಮೇಲೆ ಸಿಟಿಗಳಲ್ಲಿ ಕೇಳ್ಬೋದು ಸರ್, ಯಾಕಂದ್ರೆ ಮುಖ ಪರಿಚಯ ಇರಲ್ಲ, ಅಲ್ಲಿ ಇಷ್ಟೇ ಆಗ್ತೈತಿ ಅಂತ ಹೇಳ್ಬೋದು.
0: ಆಮೇಲೆ ಜೊತೆಗೆ ವೃತ್ತಿ ಧರ್ಮ ಅನ್ನೋದು ಮತ್ತೆ ಅದೆಲ್ಲ
1: ಇಸ್ಕೊಂತೀವಿ ಸರ್. ಅವೀಗ 100 ರೂಪಾಯಿ ಆಗಿದ್ರೆ ನಾ 80 ರೂಪಾಯಿ ಕೊಡ್ತೀನಿ ಅಂದ್ರು ಅಸಲೇ ಇಸ್ಕೊಂತೀವಿ. ನೆಕ್ಸ್ಟ್ ಟೈಮ್ ಬಂದಾಗ ಹಸರಣಿ ಹಿಂಗೆ ಕೊಟ್ಟಿದ್ದಪ್ಪ ನೀನು ಅಂತ ಹೇಳಿದ್ರೆ ಅವಾಗಿಂದ ನಮ್ ಪೊರಟು ಹೋಗ್ತಾರೆ. ಅದೇ ಸರ್ ನೀವು ಹೇಳಿದ್ರಲ್ಲ ಸರ್ ಫಸ್ಟಿಗೆ ಹೆಂಗ್ ಬರ್ತಾರೆ ಅಂತಂದು, ಇದೇ ಸರ್ ಜಸ್ಟ್ ಮೆಂಟಿಂಗೆ. ಈ ಹೊಂದಾಣಿಕೆ ಕೆಲವೊಂದು ನಾವು ಫ್ರೀಯಾಗಿ ಮಾಡ್ಕೊಡ್ತಿರ್ತೀವಿ. ಈಗೇನ್ ರೆಡಿಮೇಡ್ ಬಟ್ಟೆಗಳು ತಂದಾಗ ಇದು ಸ್ವಲ್ಪ ಫಿಟ್ಟಿಂಗ್ ಲೆಂತ್ ಆಗುತ್ತೆ, ಇದು ಸರಿ ಮಾಡ್ಕೊಡು ಅಂದಾಗ ಅವೆಲ್ಲ ಏನು ಅಮೌಂಟ್ ನಾವು ಇಷ್ಟೇ ಅಂತ ನಿಗದಿ ಇಸ್ಕನಲ್ಲ, ಕೊಡ್ತಿರ್ತಾರ ಅವರಾಗೆ ತಿಳಿದು. ಆದ್ರೆ ನಾವು ಮಾಡಿದ ಕೆಲ್ಸಕ್ಕೇನು ಲಾಸ್ ಆಗಿ ಕೊಡಲ್ಲ ಸರ್. ಇವಾಗ ಎಲ್ಲಾ ಕಡೆನೂ ರೇಟ್ ಇದೆ ಅಂತ ಗೊತ್ತಿದೆ ಅಲ್ಲ ಸರ್, ಸಿಟಿಯಾಗಿ ಹೋಗಿ ಹೊಲಿಸಿದ್ರೆ ಎಷ್ಟಾಗುತ್ತೆ ಅದ್ರಲ್ಲಿ, ಇಲ್ಲಿ ನಮ್ಮ ರಂಗನಾಥ್ ಹೊಲ್ಕೊಡ್ತಾನೆ ಅಂತ ಬರ್ತಾರಲ್ಲ, ಅವ್ರನ್ನಂತ ಹಂಗೆ ಅಂತ ಕಳಿಸಲ್ಲ. ಟೈಮಿಂಗ್ಸ್ ತಗೊಂತೀವಿ, ಆ ಟೈಮಿಗೆ ಸ್ಪಾಟ್ನೇ ಕೊಡಕ್ ಆಗದೆ ಇದ್ರು ಸ್ವಲ್ಪ ಟೈಮ್ ಕೊಡ್ರಿ ಅಂತ ಹೇಳಿ ಟೈಮ್ಗೆ ಅಡ್ಜಸ್ಟ್ ಮಾಡ್ಕೊಡ್ತೀವಿ. ಅವಾಗ ಅದ್ರ ಅಮೌಂಟ್ ಎಷ್ಟು ಆಗುತ್ತೋ ಅನ್ನೋದು ನೋಡಿ ಕೊಡ್ತಾರೆ ಸರ್ ಅವರೇ.
0: ಮತ್ತೆ ಇವತ್ತಿನ ಒಂದು ಯುವಜನ ಈ ರೀತಿ ಕೆಲಸಗಳನ್ನ ಎಲ್ಲ ಕಲ್ತ್ರು ನಾವಿನ್ನೇನು ಅಲ್ಲಿ ಇರಕಾಗ, ನಮ್ಮ ಸಣ್ಣ ಸಣ್ಣ ಊರು ಕೆರೆಗಳಲ್ಲಿ ಇರ್ಲಿಕ್ಕೆ ಆಗಲ್ಲ, ನಾವೇನು ದೊಡ್ಡ ದೊಡ್ಡ ಪಟ್ಟಣಗಳಿಗೆ ಎಲ್ಲ ಹೋಗ್ಬೇಕು ಅನ್ನೋ ತರದೆಲ್ಲ ಒಂದು ಭಾವನೆ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಇದು ನಿಜವ? ನಿಮ್ಮ ಜನ ನೋಡಿದ್ರೆ ನಿಮ್ಗೆ ಏನನ್ಸುತ್ತೆ? ನೀವು ಒಂದು ಸಣ್ಣ ಕೇವಲ 2,000 ಜನಸಂಖ್ಯೆ ಇರುವಂತಹ ಒಂದು ಹಳ್ಳಿನಲ್ಲಿ ನಿಮ್ಮ ವೃತ್ತಿಯನ್ನ ತೃಪ್ತಿಕರವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀರಿ, ನಿಮ್ಗೆ ಯಾಕೆ ಈ ಯೋಜನೆಗೆ ಹೀಗನ್ಸುತ್ತೆ ಅಂತ ನೀವು ಅನ್ಕೋತೀರಿ?
1: ಈಗ ಸಿಟಿ ಸೇರ್ಬೇಕು ನಾವು, ಒಳ್ಳೆ ಬಿಸಿನೆಸ್ ಮಾಡ್ಬೇಕು ಅನ್ನೋರು, ನಾವ್ ಚೆನ್ನಾಗಿರ್ಬೇಕು ಅಂತ ಬಯಸ್ಕೊಂಡು ಹೋಗೋರು ಈ ವೃತ್ತಿಗೆ ಬರಲ್ಲ. ಈ ವೃತ್ತಿ ಮಾಡ್ತಕ್ಕಂಥವ್ರು ಕುಂತ್ಕೊಂಡು ಕೆಲಸ ಮಾಡ್ಬೇಕು ನಾವು ಒಂದ್ ಕಡೆ ಅನ್ನೋರು ಮಾತ್ರ ಮಾಡಕ್ ಸಾಧ್ಯ ಇದನ್ನ, ಎಲ್ರು ಮಾಡಕ್ ಸಾಧ್ಯ ಇಲ್ಲ ಟೈಲರಿಂಗ್.
0: ಈಗ ಟೈಲರಿಂಗ್ ಕಲ್ತ್ರು ನಾವು ಏನಿದ್ರು ಇದನ್ನೆಲ್ಲ ದೊಡ್ಡ ಊರುಗಳಲ್ಲೇ ಮಾಡ್ಬೇಕು ಅನ್ನೋ ತರದಲ್ಲಿ ಆ ಭಾವನೆ ಇದೆ. ಇವತ್ತು ಕಲ್ತಿರೋರು ದೊಡ್ಡ ದೊಡ್ಡ ಊರುಗಳಿಗೆ ಹೋದ್ರೇನೆ ನಮ್ಗೆ ಅನ್ನೋ ತರದಲ್ಲಿ ಇದೆ. ಅದ್ಯಾಕೆ ಆ ರೀತಿ ಇದೆ? ಸಣ್ಣ ಊರುಗಳಲ್ಲಿ ಯಾಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ? ಈಗ ನೀವು ಒಬ್ಬ ಯಶಸ್ವಿ ಒಂದು ಸಣ್ಣ ಊರಿನ ಟೈಲರ್ ಆಗಿ ನಿಮ್ಗೆ ಏನನ್ಸುತ್ತೆ?
1: ಅದೇ ಸರ್, ಅವರು ದುಡ್ಡನ್ನ ಮೂಲ ಇಟ್ಕೊಂಡು ಹೋಗಿರ್ತಾರೆ ಸರ್. ದುಡ್ಡು ಮಾಡ್ಬೇಕು ನಾವು, ಸಿಟಿ ಸೇರಿ ದುಡ್ಡು ಮಾಡ್ಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಹೋಗಿರ್ತಾರೆ. ನಮ್ಮ ಹಳ್ಳಿಗಳಲ್ಲಿ ಒಳ್ಳೆ ಕೆಲಸ ಕೊಟ್ರೆ ಅಲ್ಲಿ ದುಡ್ಡು ಕೊಡ್ತಾರೆ, ಅವ್ರೇನು ಅನ್ಯಾಯ ಮಾಡಲ್ಲ. ಸಿಟಿಯಲ್ಲಿ ಇದ್ಕೊಂಡು ಚೆನ್ನಾಗಿ ದುಡ್ಡು ಮಾಡ್ಬೇಕು ಅನ್ನೋರು ಸಿಟಿ ಸೇರ್ತಾರೆ ಸರ್.
0: ಆದ್ರೆ ಅದು ನಿಜನಾ? ಈಗ ದೊಡ್ಡ
1: ನಿಜ
0: ಹೋದ್ರೆ ಸಾಕಷ್ಟು ದುಡ್ಡು ಮಾಡಬಹುದು ಅಂತ
1: ನಿಜ ಸರ್. ಅದು
0: ಮತ್ತೆ ನೀವು ಆ ನಿಟ್ಟಲ್ಲಿ ಯೋಚನೆ ಮಾಡಿಲ್ಲ?
1: ಮಾಡಲಿಲ್ಲ ಸರ್.
0: ಯಾಕದು?
1: ಇಲ್ಲೇ ನನಗೆ ತೃಪ್ತಿ ಇದೆ ಸರ್, ಕೈಪ ಕೆಲಸ ಇದೆ ನನಗೆ. ಎಲ್ಲೋದ್ರೂ ಬಾರಪ್ಪ ಅನ್ನೋ ಜನ ಇದ್ದಾರೆ, ಆ ಜನಗಳು ಬಿಟ್ಟು ಹೋಗಕ್ಕೆ ಮನಸ್ಸು ಬಂದಲಿಲ್ಲ ಸರ್. ನಮ್ಮ ಗುರುಗಳೇ ಕರೆದ್ರು ಒಂದ್ಸ, ಸುಮ್ನೆ ದಾವಣಗೆರೆಗೆ ಇಡ್ಬೋದಾಯ್ತು ಅಂತಂದು, ಇಲ್ಲೇ ಕೈ ತುಂಬ ಕೆಲಸ ಕೊಟ್ಟಿದಾರಲ್ಲ ಇವ್ರ ಜನಗಳು, ಹಂಗಿದ್ಮೇಲೆ ಮತ್ತೆ ಯಾಕೆ ಹೋಗ್ಬೇಕು ನಾವು ಸಿಟಿಗೆ ಅಂತೇಳಿ ಹೋಗ್ಲಿಲ್ಲ ಸರ್. ನಾನು
0: ಹೋಗ್ಲಿಲ್ಲ. ಈಗ ಯಾರಾದ್ರೂ ಸಿಟಿಗೆ ಹೋಗೋದಕ್ಕೆ ಇಷ್ಟಪಡುವಂತ ಯುವಕರು ಯಾರಾದ್ರೂ ಇದ್ರೆ, ನೀವು ಆ ಸಂದರ್ಭದಲ್ಲಿ ಅವ್ರಿಗೆ ಏನ್ ಹೇಳಿಕ್ ಇಷ್ಟಪಡ್ತೀರಿ?
1: ಇಲ್ಲ, ದುಡ್ಡು ಮಾಡ್ಬೇಕು ಅಂತ ಹೋಗೋರನ್ನೇ ಬೇಡ ಅನ್ನಕ್ಕಾಗಲ್ಲ ಸರ್. ಈಗ ಮಳೆಯನೇ ಹಳ್ಳಿಯನ್ನ ಅವನು ನಾಗಸ್ನಹಳ್ಳಿ ಅಂತೇಳಿ, ಇಲ್ಲೇ ದಾವಣಗೆರೆ ಡಿಸ್ಟಿಕ್ನೇ ಅವನು, ಅಲ್ಲಿ ಇದ್ಕೊಂಡು ಬೆಂಗಳೂರು ಸೇರ್ಕೊಂಡಿದ್ದಾನೆ. ಈಗ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಿದ್ದಾನೆ ಗಾರ್ಮೆಂಟ್ಸ್ ನಲ್ಲಿ, ಚೆನ್ನಾಗಿದ್ದಾನೆ.
0: ಅವ್ರಿಗೆ ಸರ್ವೇ ಸಾಧಾರಣ ಏನು ಪೇಮೆಂಟ್ ಆಗ್ತಾ ಇರ್ಬೋದು?
1: ಅವ್ರಿಗೀಗ 18,000 ರೂಪಾಯಿನ ಆಯ್ತು.
0: ಅಷ್ಟನ್ನ ಅವರು ಇಲ್ಲೇನೆ ಮಾಡ್ಕೋಬಹುದು,
1: ಮಾಡ್ಬೋದು
0: ಸರ್. ಮತ್ತೆ ಅಂದ್ಮೇಲೆ ಯಾತಕ್ಕೆ ನಾವು ದೊಡ್ಡವ್ರು ಹೋಗಿ
1: ಈಗ
0: ಅಲ್ಲೇ ಒಂದು ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಪಟ್ಕೊಂಡು ದುಡ್ದಿದ್ರಲ್ಲಿ ಮುಕ್ಕಾಲ್ ಭಾಗ ಅಲ್ಲೇ

0: ಕಳ್ಕೊಂಡು ಇನ್ನು ಉಳಿಸೋದಿನ್ನೇನು, ಗಳಿಸೋದಿನ್ನೇನು, ತರೋದಿನ್ನು ಕಳಿಸೋದಿನ್ನೇನು.
1: ಈಗ ಇನ್ನೊಂದ್ ಕಡೆ ಪೀಸ್ ವರ್ಕ್ ಅಂತ ಹೋಗ್ತಿದಾರಲ್ಲ ಸರ್, ಅವರೇ ಅದನ್ನ ಸ್ವಂತ ಮಾಡಿದ್ರೆ ಅದಕ್ಕಿಂತ ಡಬಲ್ ತಗೋಬಹುದು ಸರ್.
0: ತಗೋಬಹುದು, ಸಣ್ಣ ಊರುಗಳಲ್ಲಿ ನಿಮ್ಗೆ ಕಾಣಬಹುದು.
1: ಕಾಣಬಹುದು ಸರ್. ಆದ್ರೆ ಅವರು ಆ ತಾಳ್ಮೆ ಇರಲ್ಲ ಸರ್, ಬಹಳ ರಿಸ್ಕ್ ಅದು ಸರ್. ಸ್ವಂತ ಮಾಡೋ ಕೆಲಸ ಅಂದ್ರೆ ಸ್ವಲ್ಪ ರಿಸ್ಕ್ ಜಾಸ್ತಿ. ಕಸ್ಟಮರ್ಗಳನ್ನ ಸುರಿಸೋದು, ಕಸ್ಟಮರ್ಗಳ ಹತ್ರ ಪೇಮೆಂಟ್ ಅವರು ಒಯ್ದಾಗ ಇವ್ರು ಇಸ್ಕೊನೋದು, ಇವೆಲ್ಲ ರಿಸ್ಕ್ ಆಗ್ತವೆ. ಪೀಸ್ ವರ್ಕ್ ಹೋಗ್ಬಿಟ್ರೆ ನಿಮ್ಮಂತರ ಕಡೆ ಕೆಲಸಕ್ಕೆ ಹೋಗ್ಬಿಟ್ರೆ, ಬೆಳಗಿನಿಂದ ಸಾಯಂಕಾಲದವರೆಗೂ ಕೆಲಸ ಮಾಡ್ತೀನಿ, ಸಾಯಂಕಾಲ ಮನೆ ಬರೋವಾಗ ಅವತ್ತೇನ್ ಕೆಲಸ ಮಾಡಿರ್ತಾನೋ ಅಷ್ಟು ಪೇಮೆಂಟ್ ಇಸ್ಕೊಂಡು ಮನೆ ಬರ್ಬೋದು ಅಂತ.
0: ಓಹ್, ಈ ರೀತಿ ಒಂದು ಭಾವನೆ ಇಟ್ಕೊಂಡಿರ್ತಾರೆ.
1: ಆ ರೀತಿ ಇಟ್ಕೊಂಡಿರ್ತಾರೆ.
0: ಆದ್ರೆ ಈಗ ನಿಮ್ಮ ವೃತ್ತಿನೇ ನಾವು ತಗೊಂಡ್ರೆ ನೀವು ಸಾಕಷ್ಟು ಯಶಸ್ವಿ ಇದ್ದೀರಿ. ಈ ರೀತಿ ನಿಮ್ಮ ಒಂದು ಯಶಸ್ಸನ್ನ ಅವರು ಅದನ್ನ ಫಾಲೋ ಮಾಡಕ್ಕೆ ಅವಕಾಶ ಆಗಲ್ವಾ? ಮತ್ತೆ
1: ಮಾಡ್ಬೋದು ಸರ್, ಅವ್ರು ಮಾಡ್ತಾ ಇಲ್ಲ. ಅದೇ ನಾ ಹೇಳಿದ್ನಲ್ಲ ಸರ್, ಅವರಿಗೆ ಕಸ್ಟಮರ್ ಹತ್ರ ಹೊಂದಾಣಿಕೆ ಮಾಡ್ಕೊಳೋ ಶಕ್ತಿ ಇಲ್ಲ ಅವರಿಗೆ. ರಿಸ್ಕ್ ಬಹಳ, ಎಲ್ಲ ಕೆಲಸಗಳು ನಾವೇ ಮಾಡಿ ಅವ್ರು ಕೊಟ್ಟಾಗ ಪೇಮೆಂಟ್ ಇಸ್ಕೊಳೋದು, ಅವ್ರು ಯಾವಾಗ ಒಯ್ಯೋದು ಬಟ್ಟೆನ. ನಾವು ಅವ್ರಿಗೆ ಟೈಮ್ ಸರಿಯಾಗಿ ಮಾಡಿಕೊಟ್ರೆ ನಮಗೆ ಸರಿಯಾದ ರೀತಿ ಪೇಮೆಂಟ್ ಕೊಡ್ತಾರವ್ರು ಅನ್ನೋ ಆಲೋಚನೆ ಅವರಲ್ಲಿಲ್ಲ.
0: ಆದ್ರೆ ನಿಮಗೆ ಗೊತ್ತಿದೆ ಆ ರೀತಿ ಹಂಗಿಲ್ಲ, ಅದು ಪರಿಸ್ಥಿತಿ
1: ಇಲ್ಲ ಸರ್, ಆ ರೀತಿ ಇಲ್ಲ ಸರ್. ಅವ್ರ ಟೈಮಿಗೆ ನಾವು ಕರೆಕ್ಟ್ ಆಗಿ ಕೆಲಸ ಮಾಡಿಕೊಟ್ರೆ ಅಡ್ವಾನ್ಸ್ ಆಗಿ ಎಷ್ಟೋ ಜನ ದುಡ್ಡು ಕೊಡಕ್ ಬರ್ತಾರೆ ಸರ್. ನಾ ಅದೊಂದು ಪಾಲಿಸಿ ಇದೇನೆ ಸರ್, ನನ್ನ ಅದೊಂದು ಯಾವುದೇ ಬಟ್ಟೆ ಇಸ್ಕೊಂಡ್ರೆ ಅಡ್ವಾನ್ಸ್ ದುಡ್ಡು ಯಾವ್ದನಲ್ಲ ಸರ್, ಬಟ್ಟೆ ರೆಡಿ ಆದ್ಮೇಲೆ ಇಸ್ಕೊಂಡು ಆ ರೀತಿ ಪಾಲಿಸ್ಬೇಕು. ಅವ್ರ ಟೈಮಿಗೆ ಸರಿಯಾಗಿ ಆಗದೇ ಇದ್ರು ಅಡ್ಜಸ್ಟ್ಮೆಂಟ್ ಒಂದೇ ಸರಿ ಎರಡು ಸರ್ ಟೈಮಿಂಗ್ಸ್ ತಗೊಂಡು ಕೆಲಸ ಮಾಡಿಕೊಟ್ರೆ ಇಲ್ಲೇ ಚೆನ್ನಾಗಿ ದುಡಿಬಹುದು ಸರ್. ಅವರು
0: ದುಡಿಬಹುದು.
1: ಹೌದು ಸರ್.
0: ಸೊ ಅವ್ರವ್ರ ಬದುಕನ್ನ ಅವ್ರವ್ರ ಇರೋ ಜಾಗದಲ್ಲೇನೆ ಸಣ್ಣ ಹಳ್ಳಿ ಇದ್ರು ಕಟ್ಕೋಬಹುದು.
1: ಮಾಡ್ಬೋದು ಸರ್,
0: ವೃತ್ತಿಗಳಲ್ಲಿ ಯಶಸ್ಸು ಸಾಧಬಹುದು.
1: ಸಾಧಿಸ್ಬೋದು ಸರ್.
0: ಒಳ್ಳೇದು ರಂಗನಾಥಾಚಾರ್ಯ ಅವರೇ, ನೀವು ಇದುವರೆಗೆ ನಿಮ್ಮ ವೃತ್ತಿ ನಿಮ್ಮ ವೃತ್ತಿಯಲ್ಲಿ ಏನೆಲ್ಲ ಕ್ರಮಗಳಿಂದ ನಾವು ಯಶಸ್ಸನ್ನು ಸಾಧಿಸ್ಬೋದು, ಯಶಸ್ಸಿನ ಗುಟ್ಟುಗಳು ಏನು, ಇದನ್ನೆಲ್ಲ ತಿಳಿಸ್ಕೊಟ್ರಿ. ಇದರಿಂದ ಮತ್ತೆ ಕೆಲವು ಯುವಜನಕ್ಕಾದರೂ ಸಹಾಯ ಆಗುತ್ತೆ, ಅವರ ಆಲೋಚನಾ ಕ್ರಮ ಸರಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ, ಅನೇಕರಿಗೆ ಇದರಿಂದ ಉಪಯೋಗ ಆಗುತ್ತೆ ಅಂತ ಆಸೆ ಪಡೋಣ. ಇಷ್ಟೊತ್ತು ನೀವು ನಮ್ಮ ಜೊತೆ ಮಾತಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಇದೀಗ ಚಿತ್ರಗೀತೆಗಳು.

0: ಭಕ್ತ ಪ್ರಹ್ಲಾದ. ನಡೆಸಿಕೊಡುತ್ತಾರೆ ವಿದ್ವಾನ್ ಆರ್ ಗುರುರಾಜಲು ನಾಯ್ಡು.
1: ಶುಕ್ಲಾಂ ಭರದರಂ ವಿಷ್ಣುಹುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ ಸರ್ವ ವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಾತಾಯ ಪಿತಾಯ ವದಸ್ತನಯಾ ವಿಭೂತಿ ಸರ್ವಂ ಯತೇ ವನಿಯವೇ ನವಧನ್ವಯಾನಾಂ ಆದ್ಯಸ್ಸನ ಗುಣೀರ್ವಗುಣಾಭಿ ಶ್ರೀರಾಮತ್ತದಂಗರಿ ಪ್ರಣಮಾಮಿ ಯುಗಳಂ ನಮಾಮಿ. ನಮ್ಮಮ್ಮ ಶಾರದೆ ಉಮಾ.

ಕೀರ್ತನ ಆರಂಭ ಕಾಲದಲ್ಲಿ ಪರಮಾತ್ಮನನ್ನು ಕಾಣುವುದಕ್ಕೆ ಭಕ್ತಿ ಪಂಥವೇ ಎಲ್ಲಕ್ಕಿಂತಲೂ ಮಿಗಿಲಾದಂತು. ಪರಮಾತ್ಮನು ಭಕ್ತರಿಗಾಗಿ ಯಾವ ರೂಪದಾದರೂ ಎಲ್ಲಿಯಾದರೂ ಹೇಗಾದರೂ ಪ್ರತ್ಯಕ್ಷನಾಗುತ್ತಾನೆ ಅನ್ನುವುದಕ್ಕೆ ಹಲವಾರು ಕಥೆಗಳು. ಭಗವಂತನ ಭಕ್ತರಿಗೆ ಭಾಗವತೋತ್ತಮರು ಎಂದು ಹೆಸರು. ಈ ಭಾಗವತೋತ್ತಮರಲ್ಲಿ ಪ್ರಥಮನೇ ಮಹಾನುಭಾವನಾದ ಪ್ರಹ್ಲಾದ. ಅದಕ್ಕೆ ದೊಡ್ಡವರು ಹೇಳುವಾಗ

ಪ್ರಹ್ಲಾದ ನಾರದ ಪರಾಶರ ಪುಂಡರೀಕ ವ್ಯಾಸಾಂಬರೀಷ ಶುಕ ಶೌನಕ ಈ ಭಕ್ತರ ಹೆಸರುಗಳನ್ನು ಹೇಳುವಾಗ ಪ್ರಥಮದಲ್ಲಿ ಮಹಾನುಭಾವನಾದ ಪ್ರಹ್ಲಾದನ ಹೆಸರನ್ನೇ ಹೇಳಿದ್ದಾರೆ ಎಂದರೆ ಆ ಪರಮಾತ್ಮನಿಗೆ ಆತ ಇನ್ನು ಎಷ್ಟು ಹತ್ತಿರದವನು. ದಾಸರಗಳಲ್ಲಿ ಕೊಟ್ಟದಾಸ, ಪುಟ್ಟದಾಸ, ಘಿಟ್ಟದಾಸ, ಸುಟ್ಟದಾಸ, ಸುಡುಗಾಡುದಾಸ, ಹೊಟ್ಟೆದಾಸ. ಪುಟ್ಟದಾಸ ಎಂದರೆ ಧ್ರುವ. ತನ್ನ ಚಿಕ್ಕ ವಯಸ್ಸಿನಲ್ಲಿಯೇ

ಪರಮಾತ್ಮನನ್ನು ಕಾಣುವುದಕ್ಕಾಗಿ ಕಾಡಿಗೆ ಹೋಗಿ ತಾನಿದ್ದ ಪರಮಾತ್ಮನನ್ನು ಬರಮಾಡಿಸಿಕೊಂಡವನು ಪುಟ್ಟದಾಸ. ಧಿಟ್ಟದಾಸ ನಮ್ಮ ಇಂದಿನ ಕಥಾನಾಯಕನಾಗಿರತಕ್ಕಂಥ ಪ್ರಹ್ಲಾದ ದೇವ. ಎಲ್ಲಿದ್ದಾನೆ ಪರಮಾತ್ಮ ಎಂದು ತಂದೆ ಆರ್ಭಟಿಸಿದಾಗ, ನೀನು ಕೇಳಿದ ಎಡೆಯಲ್ಲ ಆತನನ್ನು ತೋರ್ತೇನೆ ಎಂಬುದಾಗಿ ಹೇಳಿ ತಂದೆ ಅಪೇಕ್ಷೆ ಪಟ್ಟ ಎಡೆಯಲ್ಲಿಯೇ ಸ್ತಂಭದಲ್ಲಿಯೇ ಬರಿಸಿದನಂತೆ ಆ ಪರಮಾತ್ಮನನ್ನ ಅವನು ಹಿಟ್ಟದಾಸ. ಕೊಟ್ಟದಾಸ ದಾನಶೂರ ಕರ್ಣ ತನ್ನ ಅವಸಾನ ಕಾಲದಲ್ಲಿಯೂ ಸಹ ಮತ್ತೋರ್ವ ಅಪೇಕ್ಷೆಯನ್ನು ಪಟ್ಟ ಇವನಿಗೆ ದಾನವನ್ನು ಕೊಟ್ಟವನು ಕೊಟ್ಟದಾಸ. ಸುಟ್ಟದಾಸ ಅಂಧಕಾರವೆಂಬ ಲಂಕಾಪಟ್ಟಣವನ್ನು ಸುಜ್ಞಾನವೆಂಬ ಬೆಳಕಿನಿಂದ ಸುಟ್ಟಂತಹ ಮಹಾನುಭಾವ. ಸುಡುಗಾಡುದಾಸ ಸಾಮಾನ್ಯವಾಗಿ ಹರಿಕಥೆಗಳು ಕೆಟ್ಟ ಹೋದರೆ ಆ ಹರಿಕಥೆ ಮಾಡೋರನ್ನ ಜನರು ಆಡುವ ಈ ಪದ್ಧತಿ. ಆ ಮಾಡಿಸೋರಿಗೆ ಹೇಳ್ತಾರೆ, ಏನಪ್ಪ ನಿಮಗೆ ಇನ್ಯಾರು ಸರಿಯಾದ ದಾಸರು ಸಿಕ್ಕಲಿಲ್ವೇ, ಹೋಗಿ ಹೋಗಿ ಸುಡುಗಾಡುದಾಸನ್ನೇ ಕರ್ಕೊಂಬಂದಿದೀಯಲ್ಲಯ್ಯ ಅಂತ ಹೇಳುವ ಅಭ್ಯಾಸ. ಆದರೆ ಈಗ ಇಲ್ಲಿರುವ ಸುಡುಗಾಡುದಾಸ ಈ ದಾಸನಲ್ಲ. ಸತ್ಯಕ್ಕಾಗಿ ಸತಿಸುತಾದಿಗಳ ವಿಕ್ರಯಿಸಿ, ಸತ್ಯಕ್ಕಾಗಿ ಕಾಡು ನಾಡುಗಳ ನಲೆದು, ಸತ್ಯಕ್ಕಾಗಿ ಸ್ಮಶಾನ ವಾಸ ನೆನೆಸಿದ ಹರಿಶ್ಚಂದ್ರನೇ ಸುಡುಗಾಡುದಾಸ. ಇನ್ನು ಹೊಟ್ಟೆದಾಸ ಮನವ ಮಂದಿರವ ಮಾಡಿ ಅದರೊಳಗೆ ಪರಮಾತ್ಮನ ಇರಿಸಿ ನಿಶ್ಚಿಂತತೆಯಿಂದಲೇ ಪರಮಾತ್ಮನ ಧ್ಯಾನವನ್ನು ಮಾಡಿದ ಬಲಭೀಮದೇವ ಹೊಟ್ಟದಾಸ. ಇನ್ನು ಮಿಕ್ಕುಳಿದ ದಾಸರ ಬಗ್ಗೆ ಅಷ್ಟು ಚೆನ್ನಾಗಿ ತಿಳಿಯದಾದ ಕಾರಣ ಗೊತ್ತಿಲ್ಲದ ವಿಚಾರವನ್ನು ಹೇಳಿ ಸಿಕ್ಕಾಕಿಕೊಳ್ಳುವುದಕ್ಕಿಂತಲೂ ಗೊತ್ತಿರುವ ವಿಚಾರವನ್ನು ಹೇಳಿ ಸುಮ್ಮನಾಗುವುದೇ ಬಹುಕ್ಷೇಮ. ಇಲ್ಲಿ ಧಿಟ್ಟದಾಸನಾದಂಥ ಪ್ರಹ್ಲಾದ ದೇವ ಅವತರಿಸಿ ಭಕ್ತರ ವಿಚಾರವನ್ನು ಲೋಕದಲ್ಲಿ ಸಾರ ಎಂಬತಕ್ಕಂಥ ಕಥಾಭಾಗವನ್ನ ನಿಮ್ಮ ಮುಂದೆ ಸ್ವಲ್ಪ ಕಾಲ ವಿನಿಮಯವನ್ನು ಮಾಡಿಕೊಂಡು ಆ ಭಾಗವತೋತ್ತಮನ ಕಥಾಶ್ರವಣದಿಂದ ನಾವುಗಳೆಲ್ಲರೂ ಪುಣ್ಯ ಭಾಗಿಗಳಾಗೋಣ ಎಂದು ಕಥಾ ಪ್ರಾರಂಭವನ್ನು ಮಾಡುತ್ತಿದ್ದೇನೆ. ಅರ್ಚನಾ ಎಂಟರ್ಪ್ರೈಸಸ್ ರವರು ರಾಗಂ ಧ್ವನಿ ಮುದ್ರಣದಲ್ಲಿ ಅರ್ಪಿಸುವ ಭಕ್ತ ಪ್ರಹ್ಲಾದ ಎಂಬ ಹರಿಕಥೆ. ಮೆರವಪುರದೊಳಗೆ ಪಿರಿಯವನೆನಿಸಿದ ಹರಿಯ ಚರಣಾಮೃತ ಪಾನವ ಗೈದ ವರ್ರಹ್ಲಾದ ದೇವನ ಚರಿತ.

ಸಕಲ ಲೋಕವಲ್ಲಭನಾದ ಶ್ರೀಹರಿಯು ವೈಕುಂಠದಲ್ಲಿ ವಿರಾಜಮಾನನಾಗಿರುವ ಕಾಲ, ಶೇಷಶಯನನಾಗಿ ಹರಿಪವಳಿಸಿರುವ ಸಮಯ, ಮಾತೆಲ್ಲ ಕುಮಿತ ಪಾದ ಕಮಲವನ್ನು ಒತ್ತುವ ಸಮಯ. ಜಗದೊಡೆಯನಾದ ಪರಮಾತ್ಮ ಶೇಷಾಯಿಯಾಗಿ ಪವಳಿಸಿದ್ದಾನೆ. ಜಗನ್ಮಾತೆಯಾದ ಲಕ್ಷ್ಮೀದೇವಿ ಪಾದಕಮಲಗಳನ್ನು ಒತ್ತುತ್ತಿದ್ದಾಳೆ. ಸಾಮಾನ್ಯವಾಗಿ ಹರಿಕಥೆಗಳಲ್ಲಿ ಹರಿಮಲಗಿರುವಾಗ ಲಕ್ಷ್ಮೀ ಪಾದಕಮಲಗಳನ್ನು ಒತ್ತಿದ್ದಳು ಅಂತ ಹೇಳುವಾಗ ಬಹುಜನ ಹೆಣ್ಣು ಮಕ್ಕಳಿಗೆ ಸಿಟ್ಟಾಗಬಹುದು. ಈ ಕೀರ್ತನಕಾರರೆಲ್ಲರೂ ಗಂಡನ ಪಾದ ಸೇವೆಯನ್ನು ಮಾಡು ಅನ್ನುವುದಕ್ಕಾಗಿ ಪರೋಕ್ಷವಾಗಿ ಹೀಗೆ ಹೇಳುತ್ತಾರೆ ಅಂತ. ಆದರೆ ಇದು ಯಾರ ಕಲ್ಪಿತವೂ ಅಲ್ಲ. ನೀವು ಯಾವ ದೇವಸ್ಥಾನದಲ್ಲಿ ಹೋಗಿ ನೋಡಿ, ಪರಮಾತ್ಮ ಶೇಷನ ಮೇಲೆ ಮಲಗಿದ್ದಾನೆ ಎಂದರೆ ಲಕ್ಷ್ಮೀ ಕಾಲನ್ನು ಹಿಸುಕುತ್ತಾ ಕುಳಿತಿರುವ ನಾವು ದೃಶ್ಯವನ್ನೇ ನೋಡುತ್ತೇವೆ. ಚಿತ್ರಕಾರರಾಗಲಿ, ನಾಟಕಕಾರರಾಗಲಿ, ಶಿಲ್ಪಕಾರರಾಗಲಿ, ಅದನ್ನು ಚಿತ್ರಿಸುವಾಗ ಪಾದ ಸೇವೆಯನ್ನು ಮಾಡುವುದನ್ನ ತೋರಿಸಿದ್ದಾರೆ. ಬಹುಶಃ ಈ ರೀತಿಯಾದ ಸೇವೆಯಿಂದಲೇ ಸತಿಯರಿಗೆ ಸದ್ಗತಿ ಎಂಬ ಅರ್ಥವೇನು. ಅದಕ್ಕೆ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳು ಪ್ರಾತಃ ಕಾಲ ಎದ್ದ ಕೂಡಲೇ ಒಮ್ಮೆ ಪತಿಯ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ, ಮತ್ತೆ ಗಂಡ ದೇವರ ಪೂಜೆಯನ್ನು ಮಾಡಿ ಬಂದು ಪ್ರಸಾದವನ್ನು ಕೊಟ್ಟಾಗ ಆಗೊಂದು ಸಲ ನಮಸ್ಕಾರ ಮಾಡ್ತಾರೆ. ರಾತ್ರಿ ಮಲಗಬೇಕಾದರೆ ಮಕ್ಕಳು ಮರಿಗಳನ್ನೆಲ್ಲ ಮಲಗಿಸಿ ಆಗೊಮ್ಮೆ ಪತಿಯ ಪಾದಕ್ಕೆ ನಮಸ್ಕರಿಸಿ ತಾವು ಮಲಗುತ್ತಾರೆ. ಅಂದರೆ ನಮ್ಮ ದೇಶದಲ್ಲಿ ಒಂದು ದಿನಕ್ಕೆ ಕೊನೆಯ ಪಕ್ಷ 3 ಸಲವಾದರೂ ನಮಸ್ಕಾರ, ಕೆಲವು ಸೀಮೆಗಳಲ್ಲಿ 2 ಸಲ, ಅದು ಮದುವೆ ಆದಾಗ 1 ಸಲ, ಆಮೇಲೆ ರಾಯರು ಗೋತ ಹೊಡೆದಾಗ 1 ಸಲ. ಕಾಲಿಗೆ ಬಿದ್ದು ನಿನಗೂ ನನಗೂ ಋಣ ತೀರ್ ಹೋಯಿತೋ ಅಂತಾರೆ ಅಂತ ಯಾರು ಹೇಳಿದ್ದು ಅಷ್ಟು ನಮಗೆ ಚೆನ್ನಾಗಿ ತಿಳಿಯದಾದ್ದರಿಂದ ಆ ವಿಚಾರದ ಮೇಲೆ ನಂಬಿಕೆ ಇಲ್ಲ. ಇಲ್ಲಿ ಲಕ್ಷ್ಮೀ

ಕಾಲೊತ್ತುತ್ತಾ ಕುಳಿತಿರುವ ಸಂದರ್ಭ ಜಯ ವಿಜಯರು ಕಾವಲು ಕಾಯಿತ ನಿಂತಿದ್ದಾರೆ. ಅವರಿಗೆ ಮನಸ್ಸಿನಲ್ಲಿ ಅನಿಸಿದೆ, ಜಯ ನಾವೇನು ಸಾಮಾನ್ಯರಲ್ಲ, ಶ್ರೀಹರಿಯು ಹೇಗೆ ಚತುರ್ಭುಜನೋ ನಾವು ಹಾಗೆ ಚತುರ್ಭುಜರು, ಪರಮಾತ್ಮನು ಹೇಗೆ ವೈಟ ವಾಸನೋ ನಾವು ಹಾಗೆ ವೈಕುಂಠದಲ್ಲೇ ಇದ್ದೇವೆ. ಆದರೆ ವ್ಯತ್ಯಾಸವೇನು ಅಂದ್ರೆ ಆತ ಒಳಗಿದ್ದಾನೆ, ನಾವು ಹೊರಗಿದ್ದೇವೆ ಅಷ್ಟೇನೆ. ಆದರೂ ಇಲ್ಲಿ ಬರುವವರು ಹರಿಯ ದರ್ಶನಾಕಾಂಕ್ಷಿಗಳಾಗಿ ಬರ್ತಾರೆ, ವಿನಃ ನಮ್ಮನ್ನು ಪುರಸ್ಕರಿಸುವುದಿಲ್ಲ. ಕಾರಣ, ನಾವು ಎಂಥವರು ಅಂತ ಅವರಿಗೆ ತೋರಿಸಿಕೊಟ್ಟಿಲ್ಲ ಎಂಬತಕ್ಕಂಥ ಅಹಂಭಾವವನ್ನು ಮನಸ್ಸಿನಲ್ಲಿ ಮೂಡಿಸಿದರಂತೆ. ಯಾರು ಅಹಂಭಾವ ಪೀಡಿತರಾಗುತ್ತಾರೋ ಅವರು ಹರಿಯ ಪಕ್ಕದಲ್ಲಿ ಇರಲು ಯೋಗ್ಯರಲ್ಲ ಎನ್ನುವ ಅವನು ಸೂಚಿಸುವ ಈ ಕಥಾಭಾಗ ಮುಂದುವರಿಯುತ್ತಿದೆ. ಎಂದರೆ ಆ ವೇಳೆಗೆ ಸರಿಯಾಗಿ ಸನಕಾದಿ ಮಹರ್ಷಿಗಳು ಪರಮಾತ್ಮನ ಧ್ಯಾನವನ್ನು ಮಾಡುತ್ತಾ ಬರ್ತಾ ಇದ್ದಾರೆ. ಹೇ ಲಕ್ಷ್ಮೀ ರಮಣ, ನೀನಲ್ಲದೆ ನಮ್ಮನ್ನು ಕಾಪಾಡದಂತಹ ಅವರು ಯಾರು ಎಂದು ಪರಮಾತ್ಮನ ಧ್ಯಾನವನ್ನು ಮಾಡುತ್ತಿದ್ದಾರೆ. ಲಘು

ನಾರಾಯಣ ನಾರಾಯಣ ನಾರಾಯಣ ಜೈ ವಿಜಯರಥರದ ನೆಲಲ್ಲಿ ಯಾರು ನೀವು, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅಯ್ಯ, ನಾವು ಸನಕಾದಿಗಳು, ಸರ್ವದಾ ಹರಿಯ ಅಂತರಂಗದಲ್ಲಿ ವಾಸ ಮಾಡತಕ್ಕಂಥವರು. ಅಂದ ಮೇಲೆ ನಮ್ಮನ್ನೇ ತಡೆಯುತ್ತಿರುವೆ. ಪರಮಾತ್ಮನಾಗ್ನಿಯಾಗಿದೆ, ಯಾರು ಒಳಗಡೆ ಹೋಗಕೂಡುದು ಎಂದು. ಅಪ್ಪ, ಒಳಗಡೆ ಯಾರು ಹೋಗಕೂಡುದು ಅಂತ ಯಾರಿಗೆ ಹೇಳಬೇಕು ಅಂದ್ರೆ ಹೊರಗಡೆ ಇರೋರಿಗೆ ಹೇಳಬೇಕು ನೀವು. ಆದರೆ ನಾವು ಸರ್ವದಾ ಹರಿಯ ಹೃದಯದಲ್ಲೇ ಇರುವ ಭಕ್ತರಪ್ಪ. ಹರಿಯು ನಮ್ಮಲ್ಲಿಯೂ, ನಾವು ಹರಿಯಲ್ಲಿಯೂ ವಾಸ ಮಾಡತಕ್ಕಂಥವರಾದ್ರಿಂದ ದಯಮಾಡಿ ತಡೆಯಬೇಡಿ. ಜೈ ವಿಜೇಂದ್ರ, ನಾವು ಯಾರು ಇಲ್ಲಿ ಹೇಗೆ ನಿಂತಿದ್ದೇವೆ ಎಂಬ ಅರಿವಿಲ್ಲದೆ ಮಾತನಾಡುತ್ತಿದ್ದೀರಾ. ಒಳ್ಳೆಯ ಮಾತಿನಿಂದ ಹೊರಟ ಸರಿ, ಇಲ್ಲವಾದರೆ ಬಲಾತ್ಕಾರವಾಗಿ ನಿಮ್ಮನ್ನ ಇಲ್ಲಿಂದ ನಾವು ದೂಡಲ್ಪಡಬೇಕಾಗುತ್ತೆ. ಕೂಡಲೇ ಸಿಟ್ಟಿಗೆದ್ದರಂತೆ ಸನಕಾದಿಗಳು ಚಿದ್ಭ್ರಷ್ಟರೇ, ನೀಚಾ ಪೂಜ್ಯ ಪದಸ್ತೋಪಿ ಸ್ವನೀಚತ್ವ ನಮುತ್ಸತೆ ಎಂಬ ಗಾದೆಯಂತೆ ಹರಿಯ ಬಳಿಯಲ್ಲೇ ಇದ್ದರೂ ಸಹ ಭಕ್ತರನ್ನ ಪೂಜಿಸುವ ಭಾಗ್ಯವಿಲ್ಲದ ದುರಹಂಕಾರಿಗಳೇ, ನೀವು ಈ ವೈಕುಂಠದಲ್ಲಿರಲು ಯೋಗ್ಯರಲ್ಲವಾದ್ದರಿಂದ ಮೃತ್ಯಲೋಕವಾಸಿಗಳಾಗಿ, ಭೂಲೋಕವಾಸಿಗಳಾಗಿ, ದೈತ ಸ್ವಭಾವದವರಾಗಿ ಎಂದು ಶಾಪವನ್ನಿತ್ತರಂತೆ. ಶಾಪ ಕೊಟ್ಟು ಹೋದ ಕೂಡಲೇ ಆಗ ಅರಿವಾಯಿತು ಈ ಜೈ ವಿಜಯರಿಗೆ ನಾವು ಮಾಡಿದ ಅಪರಾಧ. ಪರಮಾತ್ಮ, ಹೇ ದೇವ ನಾರಾಯಣ, ತಿಳಿಯದೇ ನಾವು ಅಪರಾಧವನ್ನು ಮಾಡಿದ್ವಿ. ನಾರಾಯಣ

ಹೇ ಪರಮಾತ್ಮ ಕಾಪಾಡು ದೇವಾ ಕಾಪಾಡು ಎಂದು ಬೇಡಿದಾಗ ಇವರ ಸಂಕಟವನ್ನು ಕಂಡು ಸಹಿಸಲಾರದೆ ಜಗದೊಡೆಯನಾದ ಶ್ರೀಮನ್ನಾರಾಯಣ ಪ್ರತ್ಯಕ್ಷನಾದ. ಪ್ರತ್ಯಕ್ಷನಾಗಿ ಹೇಳಿದನಂತೆ, ಅಯ್ಯ ನೀವು ಯಾರನ್ನು ತಡೆಯಬೇಕು ಎಂಬುದನ್ನು ತಿಳಿಯದಲೇ ಮಾಡಿದ ಅಪರಾಧ, ಆದರೂ ಸಹ ನನ್ನ ಭಕ್ತರು ನನಗಿಂತಲೂ ಹಿರಿಯರಾದ್ದರಿಂದ ಅವರ ಕೊಟ್ಟ ಶಾಪವನ್ನು ಪರಿಹಾರ ಮಾಡಲು ನಾನು ಯೋಗ್ಯನಲ್ಲ. ಆದರೆ ನಿನಗೆ ಒಂದು ಸಹಾಯವನ್ನು ಮಾಡಬಲ್ಲೆ. ನೀವು ನನಗೆ ಪರಮ ಭಕ್ತರಾಗಿ ಅನವರತ ನನ್ನನ್ನು ಸ್ಮರಣೆ ಮಾಡುವರಾಗಿ ಭೂಲೋಕದಲ್ಲಿ 7 ಜನ್ಮಗಳನ್ನು ಕಳೆದು ಬರುವಿರೋ, ಅಥವಾ ನನಗೆ ಶತ್ರುಗಳಾಗಿ ಸರ್ವದಾ ನನ್ನ ವೈರತ್ವವನ್ನೇ ಸಾಧಿಸುತ್ತಾ 3 ಜನ್ಮದಲ್ಲಿ

ಅಷ್ಟನ್ನು ಹೇಳಿ ಜೈ ವಿಜಯರು ಹೇಳಿದರು, ದೇವ ಈ ಪವಿತ್ರವಾದ ವೈಕುಂಠವನ್ನು ಬಿಟ್ಟು ಮೃತ್ಯು ಲೋಕದಲ್ಲಿ ನಾವು ಹುಟ್ಟುವುದೇ, ತಾಯಿಯ ಗರ್ಭದಲ್ಲಿ ಮಲಮೂತ್ರಾದಿ ಕ್ರಿಮಿಕೀಟಾದಿಗಳ ಜೊತೆಯಲ್ಲಿ ಬಳಲಿ ತೊಳಲಿ ಅವಲಿಸಿ ನಾವಾರೆಂಬುದನ್ನು ಅರಿಯದೆ ತತ್ತರಿಸಿ ತತ್ತರಿಸುವುದಕ್ಕಿಂತಲೂ, ನಿನ್ನ ಸ್ಮರಣೆಯನ್ನ ಮಾಡಿ ಏಳು ಜನ್ಮಗಳನ್ನು ಕಳೆಯುವುದಕ್ಕಿಂತಲೂ, ನಿನ್ನನ್ನು ದ್ವೇಷಿಸುವುದಾದರೆ ಆಗಲೂ ನಿನ್ನ ಸ್ಮರಣೆ ಇದ್ದೇ ಇರುತ್ತಲ್ಲ ಪರಮಾತ್ಮ. ಆದಷ್ಟು ಬೇಗ ನಿನ್ನ ಪಾದಾರವಿಂದವನ್ನು ಸೇರಬೇಕಾದ್ದರಿಂದ ಮೂರೇ ಮೂರು ಜನ್ಮಗಳು ಸಾಕು. ತಥಾಸ್ತು. ಈ ಜಯ ವಿಜಯರ ಸಂಕಟವನ್ನು ನೋಡಿ ಪಕ್ಕದಲ್ಲೇ ನಿಂತಿದ್ದ ಆದಿಶೇಷ ಸ್ವಾಮಿ ಹೇಳುತ್ತಿದ್ದಾನೆ, ಅಯ್ಯ ನಾವೆಲ್ಲ ಜೊತೆಯಲ್ಲಿದ್ದವರು, ಏನಾದರೂ ನಿನಗೆ ಸಹಾಯ ಮಾಡಬೇಕು ಅಂದ್ರೆ ಮೊದಲನೇ ಜನ್ಮವನ್ನ ಆದಷ್ಟು ಬೇಗ ನಿನಗೆ ಕಳೆಯುವುದಕ್ಕೋಸ್ಕರವಾಗಿ ನಾನು ನಿನ್ನಲ್ಲೇ ಅವತರಿಸಿ ನಿನ್ನ ಜನ್ಮವನ್ನು ಬೇಗ ಕೊನೆಗಾಣಿಸಿಕೊಡ್ತೇನೆ. ಮತ್ತೊಂದು ಜನ್ಮಕ್ಕೆ ಜಗಂತಿಯಾದ ಲಕ್ಷ್ಮೀದೇವಿ ಹೇಳಿದರಂತೆ, ಅಪ್ಪ ಮಕ್ಕಳೇ ನನ್ನ ಮಕ್ಕಳು ದೂರವಾದರೆ ನನಗೆ ದುಃಖವಲ್ಲವೇ, ನಾನು ಬರ್ತೇನಪ್ಪ, ನಾನು ಅವತರಿಸಿ ಎರಡನೇ ಜನ್ಮವನ್ನ ಆದಷ್ಟು ಬೇಗ ಕೊನೆಗಾಣಿಸಿ ನೀವು ವೈಕುಂಠಕ್ಕೆ ಬರೋಕೆ ದಾರಿ ಮಾಡ್ತೇನೆ. ಮೂರನೇ ಜನ್ಮಕ್ಕೆ ಹರಿಯ ಕರದೊಳಗೆ ವಿಜೃಂಭಿಸುತ್ತಿದ್ದ ಸುದರ್ಶನ ಹೇಳುತ್ತಿದ್ದಾನೆ, ಅಯ್ಯ ನಾವೆಲ್ಲರೂ ಜೊತೆಗಾರರು ಎಂದರೆ ಮೂರನೇ ಜನ್ಮಕ್ಕೆ ನಾನು ಬಂದು ಜಾಗೃತಿಯಾಗಿ ನಿಮ್ಮ ಜನ್ಮ ವಿಮೋಚನೆಯನ್ನು ಮಾಡಿಕೊಡ್ತೇನೆ ಎಂದು ಹೇಳಿದರಂತೆ. ಆ ಮೂರು ಜನ್ಮಗಳೇ, ಮೊದಲನೇ ಜನ್ಮ ಹಿರಣ್ಯಕಶಿಪು ಹಿರಣ್ಯಾಕ್ಷ, ಆದಿಶೇಷನೇ ಪ್ರಹ್ಲಾದ, ಎರಡನೇ ಜನ್ಮವೇ ತ್ರೇತಾಯುಗದಲ್ಲಿ ಅವರ ಕುಂಭಕರ್ಣರು ಜಗನ್ಮಾತೆಯಾದ ಲಕ್ಷ್ಮಿಯೇ ಸೀತಿಯಾಗಿ ಅವತರಿಸಿ ಅವರ ಜನ್ಮವನ್ನು ಕೊನೆಗಾಣಿಸಿದಳು, ಕೊನೆಯ ಜನ್ಮವಾಗಿರತಕ್ಕಂಥ ದ್ವಾಪರ ಯುಗದಲ್ಲಿ ಆ ಅವತರಿಸಿರತಕ್ಕಂಥ ಶಿಶುಪಾಲ ಧಮಕರೆಂಬತಕ್ಕಂಥ ಅವರಿಗೆ ಸುದರ್ಶನ ಚಕ್ರವೇ ತಲೆಯನ್ನು ತೆಗೆದು ಮೋಕ್ಷವನ್ನು ಸಂಪಾದಿಸಿ ಕೊಡದು ಎಂಬ ಮುಂದಿನ ಭಾಗದ ಕಥಾಭಾಗ ಇರುವಾಗ, ಪ್ರಸ್ತುತ ನಮ್ಮ ಕಥೆಯಲ್ಲಿ ಇವರ ಹಾಗಂದ ಕೂಡಲೇ ನಮಸ್ಕಾರವನ್ನು ಮಾಡಂತೆ, ಪರಮಾತ್ಮ ಆದಷ್ಟು ಜಾಗೃತಿಯಾಗಿ ನಮ್ಮ ಜನ್ಮವನ್ನು ಕೊನೆಗಾಣಿಸಿಕೊಡು ಎಂದು ಬೇಡಿದರು. ಇವರು ನಾರದಾದಿ ಮಹರ್ಷಿಗಳ ಆಶೀರ್ವಾದವನ್ನು ಪಡೆದು ಮಹಾನುಭಾವರಾಗಿರತಕ್ಕಂಥ ಜಯ ವಿಜಯರು ಭೂತಲದಲ್ಲಿ ಅವತರಿಸುತ್ತಿದ್ದಾರಂತೆ. ಅವತರಿಸಿದರು.

ಶಾಪಗ್ರಸ್ತನಾದ ಜೈವಿಜಯರು ಅವತರಿಸಿದರಂತೆ ಭೂತಲ್ಲಿ ದಿತಿಕಶ್ಯಪಾದಿಗಳ ವಂಶದಲ್ಲಿ ಹಿರಣ್ಯಕಶ್ಯಪು ಹಿರಣ್ಯಾಕ್ಷರೆಂಬತಕ್ಕಂಥ ಪೆಸರಿನಲ್ಲಿ ಶೋಣಿತಪುರ ಕೊಡೆಯನಿದ್ದಾನೆ ಮಹಾನುಭಾವನಾದ ಹಿರಣ್ಯಕಶ್ಯಪು. ಭುಜಬಲ ಪರಾಕ್ರಮ ಎಂದೆನಿಸಿ ಸಮಸ್ತ ಭುವನಕ್ಕೂ ತಾನೇ ಒಡೆಯನಾಗಬೇಕೆಂಬ ಆಶೆಯಿಂದ ಹೊರಟರೆ ಅವನಿಗೆ ಸಹಾಯಕನಾದನಂತೆ ಹಿರಣ್ಯಾಕ್ಷ. ಮಹಾಬಲಿಷ್ಠನಾಗಿದ್ದಾನೆ, ಸುರಾಸುರಾದಿಗಳನ್ನೆಲ್ಲರನ್ನು ಸಂಹಾರ ಮಾಡಲು ಹೊರಟನಂತೆ. ಮೊದಲು ದೇವೇಂದ್ರನನ್ನು ಪದಚ್ಯುತನನ್ನಾಗಿ ಮಾಡಿದ್ದಾನೆ. ಕುಬೇರರು ಮನೆ ಬಿಟ್ಟು ಓಡುವಂತಾಗಿದೆ. ದೇವಾದಿ ದೇವತೆಗಳೆಲ್ಲರೂ ಗಡಗಡನೆ ನಡುಗುತ್ತ ಈ ಹಿರಣ್ಯಾಕ್ಷ ಹಿರಣ್ಯಕಶ್ಯಪಗಳ ಹೆಸರನ್ನು ಹೇಳಿದರೆ ಸಾಕು ತತ್ತರಿಸುತ್ತಿದ್ದಾರೆ. ಇದನ್ನೆಲ್ಲವನ್ನು ಕಂಡು ಹಿರಣ್ಯಕಶ್ಯಪ ತೀರ್ಮಾನ ಮಾಡಿದನಂತೆ, ಇಡೀ ಭುವನವೆಲ್ಲವೂ ನನ್ನ ಆಜ್ಞಾ ಪ್ರಕಾರವಾಗಿ ನಡೆಯುತ್ತಿದೆ ಎಂದ ಮೇಲೆ ನಾನೇ ಭುವನಾಧಿಪತಿ, ಭುವನೇಶ್ವರ, ನಾನೇ ದೇವರು ಎಂದು ತೀರ್ಮಾನ ಮಾಡಿದ. ದೊಡ್ಡವರಿದ್ದಾರೆ, ಲೋಕದಲ್ಲಿ ಯಾವ ರೋಗ ಬಂದರೂ ಔಷಧಿ ಇದೆ. ಈ ನಾನು ನಾನು ಎಂಬ ಅಹಂಕಾರ ಪ್ರಾಪ್ತವಾದರೆ ಅವರಿಗೆ ಔಷಧಿಯೇ ಇಲ್ಲ. ಆ ನಾನು ಎಂಬುದೇ ವಿಷವಾಗಿ ಅವರೊಳಗೆ ಸೇರಿ ಅದೇ ಅವರನ್ನು ನಾಶ ಮಾಡಿಬಿಡುತ್ತೆ. ಹಿರಣ್ಯಕಶ್ಯಪ ತೀರ್ಮಾನ ಮಾಡಿದ ಸಹೋದರ, ಇನ್ನು ಈ ತ್ರಿಭುವನದಲ್ಲಿಯೂ ಕೂಡ ನನಗೆ ಎದುರಾಗಿ ನಿಲ್ಲುವರಾರು ಇರಬಾರದು, ಹೋಗಿ ಬಾ. ಹೊರಟನಂತೆ ಹಿರಣ್ಯಾಕ್ಷ, ಸಕಲ ದೇವತೆಗಳನ್ನೆಲ್ಲ ಜಯಿಸಿದ. ಮನದೊಳಗೆ ತೀರ್ಮಾನ ಮಾಡಿದರಂತೆ, ಆ ಹರಿಯೇ ನಮಗೆ ದ್ವೇಷಿ, ಎಲ್ಲಿದ್ದಾನೆ ಹರಿ? ಬಹುಕಾಲದಿಂದಲೂ ದೈತ್ಯ ಕುಲ ಕನ್ಯಾಯವನ್ನೆಸಗಿ ಸುರರಿಗಮೃತವನ್ನು ಹಂಚಿ ಅಸುರರನ್ನ ಅನ್ಯಾಯ ಮಾಡಿದ ಆ ಹರಿ, ದೇವಾನುದೇವತೆಗಳನ್ನೆಲ್ಲ ಅಡಗಿಸಿದವನು ಸಮುದ್ರರಾಜನ ಬಳಿಗೆ ಬಂದ, ಎಲ್ಲಿದ್ದ ಹರಿ? ಆತನಂದ, ಅಯ್ಯ, ನಿನ್ನ ಜೊತೆಯಲ್ಲಿ ಹೋರಾಡುವ ಸಾಮರ್ಥ್ಯ ಇರುವುದು ಅಂದ್ರೆ ಅವನಿಗೊಬ್ಬನಿಗೆ. ನೀನಿದುವರೆಗೂ ಎಲ್ಲರನ್ನು ಜಯಿಸಿದ್ದೀಯಾದರೂ ಕೂಡ ವ್ಯರ್ಥ. ನೀನವನ್ನು ನಕ್ಕಬೇಕಾದ್ರೆ ಪಾತಾಳದಲ್ಲಿ ಅಡಗಿರಬಹುದಾದ ಆ ಭೂದೇವಿಗೆ ರಮಣನಾಗಿದ್ದಾನೆ ನೋಡವನು, ನೀನಲ್ಲಿಗೆ ಹೋದರೆ ಹರಿ ದೊರಕಬಹುದು ಅಂದ. ಹೌದು ಹೌದು, ಆ ಭೂದೇವಿಯನ್ನು ಸೆರೆ ಹಿಡಿದರೆ ಆ ಸೆರೆ ಬಿಡಿಸಲು ಬರಬಹುದಾದ ಅಸುರಾರಿಯನಿರುವ ಹರಿಯನ್ನು ಧ್ವಂಸ ಮಾಡಿ ಅಮರನಾಗಿ ಮೆರೆಯುತ್ತೇನೆ ಎಂದು ಪಾತಾಳ ಕೇಳಿದನಂತೆ. ಭೂದೇವಿಯನ್ನು ಕಂಡ, ನಿಲ್ಲು, ನಿನ್ನನ್ನು ಚಾಪೆಯಂತೆ ಎತ್ತಕೊಂಡು ಹೋಗಿ ಯಾವುದೋ ಮೂಲೆಯಲ್ಲಿ ಎಸೆದು ಬಿಡುತ್ತೇನೆ ಎಂಬುದಾಗಿ ಹೊರಟನಂತೆ. ಧರಣಿ ದೇವಿಯನ್ನು ಸೆರೆ ಹಿಡಿಯಬೇಕೆಂದು ಹೊರಟಿದ್ದಾನೆ ಧರಣಿ.

ಓದ ವಿಹಾರ ವಿರಾಜಾಧಿಪತಿ ಸುರಾಧಿಪತಿ ಮಹಿಪತಿ ಫಲ ಫಲ ಇದು ಹೊರಗಿನ ಸಮಯ ನೆನೆಗೆ ಸರಿ ಸಮರ ಕಾಣೆನೆ ಫಲ ಫಲ ಇದು ಹೊರಗಿನ ಸಮಯ ನೆನೆಗೆ ಸರಿ ಸಮರ ಕಾಣೆನೆ ಅಧಿಪತಿ ಜನಿಸುವ ಸುರಪತಿ ಜನಿಸಿದ ಅನಿತರನ್ನು ನಾ ಜಯಿಸಿದನೆ ಹರಗೊಳಗೀಪತಿ ಬೆಲೆಯುತ್ತಿರು ಪದ ಹಿರಾಧಿಪತಿ ಸಮಾಧಿಪತಿ ಕಾಣೆ ಫಲ ಫಲ ಇದು ಹೊರಗಿನ ಸಮಯವು ನೆನೆಗೆ ಸರಿ ಸಮರ ಕಾಣೇನೆ ಎನಗೆ ಸರಿ ಸಮಾನರಾದವರನ್ನು ಯಾರನ್ನು ಕಾಣೆ ಭೂದೇವಿ ನಿಲ್ಲು ಅಂದಾಗ ಭೂದೇವಿ ಪ್ರಾರ್ಥನೆ ಮಾಡುತ್ತಿದ್ದಾಳೆ ಪರಮಾತ್ಮ ದೇವಾ ಈ ಸಮಯದಲ್ಲಿ ನೀನಲ್ಲದೆ ನನ್ನನ್ನು ಕಾಪಾಡುವರು ಯಾರು ಒದಗಿ ಬಂದಿರುವ ಈ ವಿಪತ್ತಿನಿಂದ ನಮ್ಮನ್ನು ಕಾಪಾಡು ಕಾಡು ಸ್ವಾಮಿ ಕಾಪಾಡು ಎಂದಿಗೆ ಇವನ ಬಲಾತ್ಕಾರ ಹೆಚ್ಚಾಯಿತೋ ದೇವಾನು ದೇವತೆಗಳೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡಿದರಂತೆ ಸ್ವಾಮಿ ಕಾಪಾಡು ಈ ಸಮಯದಲ್ಲಿ ನೀನು ಕೈ ಬಿಡಬೇಡ ಎಂದಾಗ ಮಹಾನುಭಾವನಾದ ಹರಿಯು ತಕ್ಷಣದಲ್ಲಿ ಧರಿಸಿದರಂತೆ ಶ್ವೇತವರಾಹವತಾರವನ್ನ ಗಡಗಡ ನಡುಗಿತು ಪೃಥ್ವಿಯ ಕ್ಷಣದಿ ಹರ ಧರಿಸಿದು ಶ್ವೇತವರಹ ರೂಪವಾ ಅಸುರ ಕುಲ ಸಂಹಾರಕ್ಕೆ ಮನವ ಮಾಡುತ್ತಲಿ ಆಗಮಿಸಿದ ಹರಿತಾನಾಗ

ಪರಮಾತ್ಮ ಶ್ವೇತ ವರಾಹಾರವನ್ನು ಧರಿಸಿ ಬಂದನಂತೆ. ಹಿರಣ್ಯಾಕ್ಷನಿಗೂ ಹೊರಿಗೂ ಘೋರವಾದ ಯುದ್ಧ. ಆ ಯುದ್ಧದಲ್ಲಿ ಏಸು ಕಾಲವಾದರೂ ಹಿರಣ್ಯಾಕ್ಷ ಕೆಳಗೆ ಬೀಳುತ್ತಿಲ್ಲ. ಸಂಧ್ಯಾ ಸಮಯವಾಗುವಾಗ ದೇವತೆಗಳೆಲ್ಲರೂ ಮರೆಯನ್ನು ಮಾಡುತ್ತಿದ್ದಾರೆ. ಪರಮಾತ್ಮ, ಈ ರಕ್ಕಸರಿಗೆ ಸಂಧ್ಯಾ ಕಾಲವಾದರೆ ಬಲ ಹೆಚ್ಚಾಗುವುದಾದ್ದರಿಂದ ಬೇಗ ಸಂಹಾರ ಮಾಡು, ಬೇಗ ಸಂಹಾರ ಮಾಡು ಎಂದರೆ ಗದೆಯನ್ನು ಪಿಡಿದು ಬಂದಂತ ಹಿರಣ್ಯಾಕ್ಷನನ್ನು ಪಾದದಿಂದ ಒದ್ದು ಕೆಡವಿದ್ದಾನೆ. ಮೇಲೆದ್ದ ಹಿರಣ್ಯಾಕ್ಷ ಖಡ್ಗವನ್ನು ಪಿಡಿದು ಪ್ರಹರಿಸಲು ಬಂದಾಗ ಅವನ ಕರ ಪಿಡಿದು ನೆಲಕ್ಕೆ ದಬ್ಬಿದ್ದಾನೆ. ತನ್ನ ಬಹುಚೂಪಾದಂತ ಕೋರೆ ದಾಡೆಗಳಿಂದ ಒಂಬೆ ಅವನನ್ನು ತಿಂದನಂತೆ. ಆ ಎಂದು ಕೆಳಗುರುಳಿದೊಡನೆ ಮೇಲೆ ಹಾರಿದೆಯು ತನ್ನ ಅಸ್ತ್ರದಿಂದ ಹರಿಯು ಆ ಮಧಾಂಧನಾಗಿದ್ದಂಥ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ್ದಾನೆ. ದೇವತೆಗಳೆಲ್ಲರೂ ಹೇಳಿದರಂತೆ, ನಮೋ

ಹೇ ಕರುಣಾರ್ಣೇ ನಾರಾಯಣನೇ, ನಿನ್ನ ಅನುಗ್ರಹದಿಂದ ಒಬ್ಬ ಮಹಾ ಕ್ರೂರಿಯಾದಂಥ ರಕ್ಕಸ ಸತ್ತಂತಾಯಿತು. ಇದು ಒಡೆಯ ನಿನಗನಂತಾನಂತ ವಂದನೆ ಎಂದಾಗ ಮಹಾನುಭಾವನಾದಂಥ ವರಹಸ್ವಾಮಿ ಸಂಹಾರ ಮಾಡಿದ ಹಿರಣ್ಯಾಕ್ಷರಿಗೆ ಮೋಕ್ಷವನ್ನು ದಯಪಾಲಿಸಿ ಭೂದೇವಿಯ ಸೆರೆಯನ್ನು ಬಿಡಿಸಿ ಆನಂದ ಪರವಶನಾನ ಕುಳಿತಿದ್ದಾನೆ. ಇಲ್ಲಿ ಹಿರಣ್ಯಕಶಿಪು ತನ್ನ ತಮ್ಮನಾಗಿರ್ತಕ್ಕಂಥ ಅವನು ಸಮಸ್ತ ದೇವತೆಗಳನ್ನೆಲ್ಲ ಜಯಿಸಿ ಬರ್ತಾನೆ ಎಂಬತಕ್ಕಂಥ ಸಂತೋಷದಲ್ಲಿ ಕಾಲವನ್ನು ಕಳೆಯುತ್ತಿದ್ದಾನೆ. ಆ ಸಮಯಕ್ಕೆ ಸೇವಕರೆಲ್ಲರೂ ಬಂದರು, ನಮೋ ನಮೋ ನಮೋ ತ್ರಿಭುವನಾಧವ, ಹೇ ದೇವದೇವ ಹಿರಣ್ಯಕಶಿಪು ಜಯ ವಿಜಯೀ ಭವ. ಆ ತ್ರಿಭುವನಕ್ಕೆ ಒಡೆಯ ಎಂದ ಕೂಡಲೇ ಏನಾನಂದೋ.

ಸಂತೋಷ. ಎಲ್ಲಿ ನನ್ನ ಸಹೋದರನಾಗಿರ್ತಕ್ಕಂಥ ಹಿರಣ್ಯಾಕ್ಷ? ಅವರು ಹೆದರಿದ್ರು. ಮಹಾಸ್ವಾಮಿ, ಏನೇಕೆ ಭಯ? ಎಲ್ಲ ದೇವತೆಗಳನ್ನು ಜಯಿಸಿದರೆ ಜಯಿಸಿದ ಸ್ವಾಮಿ. ಅವರ ಎದುರಾಗಿ ನಿಲ್ಲಲಾರದೆ ಎಲ್ಲರೂ ಓಡಿದರು. ಅಲ್ಲವೇ, ಓಡಲೇಬೇಕು. ಸಹೋದರ ಹಿರಣ್ಯಕ್ಷನೆಂದರೇನು ಸಾಮಾನ್ಯನೇ ಸ್ವಾಮಿ? ಆಮೇಲೆ ಭೂದೇವಿಯನ್ನು ಸೆರೆ ಹಿಡಿದೇವೆ ಅಂತ ಪಾತಾಳಕ್ಕೆ ಹೋದರು. ಸೆರೆ ಹಿಡಿದನೆ, ಹಿಡಿದ ಸ್ವಾಮಿ. ಆಗ ಆ ಮಾಯಾವಿಯಾಗಿರ್ತಕ್ಕಂಥ ಹರಿ ಮಾರುದೇಶದಲ್ಲಿ ಬಂದ. ಏನಾಯಿತು? ಘೋರ ಯುದ್ಧವಾಯಿತು ಸ್ವಾಮಿ. ಆ ಮಾರುದೇಶದಲ್ಲಿ ಬಂದಂತಹ ಹರಿಯು ಶ್ವೇತವರಾಹ ರೂಪವನ್ನು ಧರಿಸಿ ಹಿರಣ್ಯಾಕ್ಷನನ್ನು ಕೊಂದ. ಕೊಂದ ಎಂದೊಡನೆ ಈ ಹಿರಣ್ಯಕಶಿಪು, ಸಹೋದರ ಹಿರಣ್ಯಾಕ್ಷ ಕೊಂದನೆ ಆ ಮಾಯಾವಿ ಹರಿಯು. ಎಲ್ಲರೋ ಹರಿಯೇ, ಕೈಗೆ ಸಿಕ್ಕದೆ ಮಾರುಣಿಷಗಳಿಂದ ಸಂಚರಿಸುವವನೆ ವಂಚಕ, ಎದೆಯೊಳಗಡಗಿ ನಿಲ್ಲಲಾರದ ಎದುರಿನಲ್ಲಿ ನನ್ನ ಸೋದರನನ್ನು ಕೊಂದೆಯ. ಸೋದರ ಹಿರಣ್ಯಾಕ್ಷ ಏನು ಮಾಡಲಿ? ಅರಿತ ಭುವನವನ್ನೆಲ್ಲವನ್ನು ಜಯಿಸಬೇಕೆಂಬ ಮನೋ ಸಂಕಲ್ಪಕ್ಕೆ ಅನಿತ ವಿಧದಲ್ಲಿ ಸಹಕಾರ ಕೊಡುತ್ತಿದ್ದ ನನ್ನ ಪ್ರೀತಿ ಸೋದರ, ನಾನೇನು ಮಾಡಲಿ? ಆ ಹರಿ ಸಿಕ್ಕದರವನನ್ನ ಪಕ್ಕದಲ್ಲಿದ್ದವನು ಹೇಳಿದ, ಕಾಲಕೇತು ಅಂತ, ಒಡೆಯ ಈಗಿದಕ್ಕೊಂದೇ ಒಂದು ಭಯ. ಅದೇನುದು ಎಂದರೆ, ಸರ್ವ ವಿಧದಲ್ಲಿಯೂ ಬಲಿಷ್ಠನಾಗಿರ್ತಕ್ಕಂಥ ಆ ಹರಿಯನ್ನು ಧ್ವಂಸ ಮಾಡಬೇಕಾದರೆ ನೀನಿನ್ನೂ ವರಬಲವನ್ನು ಪಡೆಯಬೇಕು. ಬ್ರಹ್ಮದೇವನನ್ನು ಕುರಿತು ತಪಸ್ಸನ್ನು ಮಾಡಿ ಅಪಾರವಾದ ಬಲವನ್ನು ಪಡೆದು ಅವನ ಸಂಹಾರವನ್ನು ಮಾಡು. ನಿಜ ನಿಜ ನೀನು ಹೇಳುತ್ತಿರುವ ಮಾತು. ಇದೋ ಈಗಲೇ ಹೊರಟು ಬ್ರಹ್ಮನ ಕುರಿತು ತಪವನ್ನು ಆಚರಿಸಿ ಬರುತ್ತೇನೆ ಎಂಬುದಾಗಿ ಸಮಸ್ತರಿಗೂ ಹೇಳಿ ಬ್ರಹ್ಮದೇವನನ್ನು ಕುರಿತು ತಪಸ್ಸನ್ನು ಮಾಡುವ ಸಲುವಾಗಿ ಸಿದ್ಧನಾಗುತ್ತಿದ್ದಾನೆ ಮಹಾನುಭಾವನಾದಂತ ಹಿರಣ್ಯಕಶಿಪು. ಸಮಸ್ತರಿಗೂ ತಪಸ್ಸಿಗೆ ಹೊರಡುವ ಮುನ್ನ ರಾಜ್ಯಭಾರದ ವಿಚಾರಗಳನ್ನೆಲ್ಲವನ್ನು ಅರುಹಿ ತನ್ನ ಪ್ರಿಯಪತ್ನಿಯಾಗಿರುವ ಖಯಾದುವಿಗೆ ವಿಚಾರವನ್ನು ತಿಳಿಸಲು ಬಂದಿದ್ದಾನೆ. ಸಾಧ್ವಿ ಶಿರೋಮಣಿಯಾದ ಖಯಾದು ಪತಿಯ ಪಾದ ಕೆರಗಿ ಆರತಿಯನ್ನು ಬೆಳಗಿ, ಮಂಗಳವಾಗಲಿ, ಹೋಗಿ ಬನ್ನಿ. ಸಂತುಷ್ಟನಾದಂತಹ ಮಹಾನುಭಾವನಾದ ಹಿರಣ್ಯಕಶಿಪು ತಪಸ್ಸಿಗೋಸ್ಕರವಾಗಿ ಹೊರಟನಂತೆ. ನಾರದರು ನೇರವಾಗಿ ಬ್ರಹ್ಮಲೋಕಕ್ಕೆ ಬಂದಿದ್ದಾರೆ. ಅಪ್ಪ, ಈಗಾಗಲೇ ಮಹಾನುಭಾವನಾದ ಹಿರಣ್ಯಕಶಿಪುವಿನ ಉಪಟಳದಿಂದ ದೇವತೆಗಳಾರು ಉಳಿಯುವಂತಿಲ್ಲ, ಲೋಕದಲ್ಲಿ ಯಾಗ ಯಜ್ಞಾದಿಗಳು ನಡೆಯುವಂತಿಲ್ಲ, ಸಾಸಂತರ ಬಾಳಂತೂ ಗೋಳಾಗಿ ಹೋಗಿದೆ. ಈಗ ಮತ್ತೆ ನಿನ್ನನ್ನು ಕುರಿತು ತಪಸ್ಸನ್ನು ಮಾಡಲು ಹೊರಟಿದ್ದಾನೆ ನೋಡು ಆ ಮಹಾನುಭಾವ. ಆಗ ಬ್ರಹ್ಮದೇವ ನಗತ ಹೇಳಿದನಂತೆ, ಪರ್ವತ ಪರ್ವತ ಬಂದಿದ್ದಾನೆ. ಏನು ಬ್ರಹ್ಮದೇವ? ನಾರದ ಮತ್ತು ನೀನು ಈರ್ವರು ಆ ತಪ ಮಾಡುವ ಎಡೆಗೆ ಹೋಗಿ ನಾ ಹೇಳಿದಂತೆ ಮಾಡಿ ಎಂಬುದಾಗಿ ತಾವು ಎಚ್ಚರಿಕೆಯನ್ನು ಕೊಟ್ಟರಂತೆ. ಹಿರಣ್ಯಕಶಿಪು ಬಂದು ಮಂದರಾದ್ರಿಯ ಅಡಿಯಲ್ಲಿ ತಪಸ್ಸು ಮಾಡಬೇಕು ಎಂಬುದಾಗಿ ಕುಳಿತಿದ್ದೆ. ಓಂ ನಮ ಶಿವಾಯ ಅಂದರು. ಪರ್ವತ ಕೂಡಲೇ ಒಂದು ಗಿಡಿಯ ರೂಪವನ್ನು ಧರಿಸಿ ಆ ಮರದ ಮೇಲೆ ಕೂತಿದ್ದ. ಒಂದೆಡೆಯಲ್ಲಿ ನಾರದರು, ಮತ್ತೊಂದೆಡೆಯಲ್ಲಿ ಪರ್ವತರು, ಇವರಿಬ್ಬರು ಕುಳಿತಿದ್ದರೆ ಹಿರಣ್ಯಕಶಿಪು ಓಂ ನಮ ಶಿವಾಯ ಅಂದರೆ ಆ ಪರ್ವತ ಅಲ್ಲಿಂದ ಓಂ ನಮೋ ನಾರಾಯಣಾಯ ಅಂದ. ಬೆದರದ್ದನಂತೆ ಈ ಹಿರಣ್ಯಕಶಿಪು. ಯಾರದು? ಯಾರು ನಾರಾಯಣ ಸ್ಮರಣೆ ಮಾಡುತ್ತಿರುವವರಿಲ್ಲಿ? ಹುಡುಕಾಡಿದರೆ ಯಾರು ಇಲ್ಲ, ಯಾರು ಇಲ್ಲ. ಏನು ನನ್ನ ಮನಸ್ಸಿನ ಭ್ರಾಂತಿ ಇರಬಹುದು. ಓಂ ನಮ ಶಿವಾಯ, ಮತ್ತೊಮ್ಮೆ ನಮೋ ನಾರಾಯಣಾಯ. ಎಲ್ಲರವೋ ಯಾರದು ಇಲ್ಲಿ ನನ್ನನ್ನ ಈ ರೀತಿ ಇಲ್ಲ ಸಲ್ಲದ ಉಪಟಲವನ್ನು ಕೊಡುತ್ತಿರುವ ಯಾರೆಂದು ಎದ್ದು ನೋಡಿದರೆ ಎಲ್ಲೂ ಕಾಣಲಿಲ್ಲ. ಛೇ, ಈ ತಪಸ್ಸು ಮಾಡಲಿಕ್ಕೆ ಬಂದದ್ದು ಸರಿಯಿಲ್ಲ ಎಂಬುದಾಗಿ ಭಾವಿಸಿ ಮತ್ತೆ ಹಿಂತಿರುಗಿ ಮನೆಗೆ ಬಂದ. ಗಂಡ ಬಂದ ವಿಚಾರವನ್ನು ಕೇಳಿ ಓಡಿ ಬಂದಂತ ಖಯಾದು ಪದಕೆರೆಗೆ ನಮಸ್ಕರಿಸಿ ಕರವನ್ನು ಹಿಡಿದು ನಗು ನಗುತ್ತಾ ಕರದೊಯ್ದು ಸಿಂಹಾಸನದ ಮೇಲೆ ಕುವಿ ಪಾನೀಯವನ್ನೀಯುತ ಘಮಿಘಮಿಸುವ ಹಾಲನ್ನು ಕುಡಿಸುತ್ತ ನಗು ನಗುತ್ತ ನಿಂತಳಂತೆ. ಅಲ್ಲಿ ತಾನು ಕಂಡಿದ್ದ ಆ ಮನಸ್ಸ ಎಲ್ಲ ಉಪಟ

ಕಾಲಗಳನ್ನು ಮರೆತೇ ಬಿಟ್ಟ ಹಿರಣ್ಯಕಶ್ಯಪು ಕಯಾದುವಿನ ಮುಖವನ್ನು ನೋಡಿದ ಕೂಡಲೇ ಸಂತುಷ್ಟನಾಗಿರಬಹುದಾದ ಪತಿಯನ್ನ ಬಹುವಿಧದಲ್ಲಿ ಸತ್ಕರಿಸಿ ಕರೆದೊಯ್ದು ಸೇವೆಯನ್ನು ಮಾಡುತ್ತಿದ್ದಾಳೆ ಮಹಾನುಭಾವಳಾದ ಕಯಾದು. ಅಂದಿನ ಇರುಳಿನಲ್ಲಿ ಸತಿಪತಿಗಳಿಬ್ಬರೂ ಸಂತೋಷಲಿರುವ ಸಮಯ ಕಯಾದು ಕೇಳಿದಳಂತೆ, ಸ್ವಾಮಿ, ತಪಸ್ಸಿಗಾಗಿ ಹೋದವರು ಇಷ್ಟು ಬೇಗ ಹಿಂತಿರುಗಲು ಕಾರಣ? ಹಿರಣ್ಯಕಶ್ಯಪ ಹೇಳಿದ, ದೇವಿ, ಅಲ್ಲಿ ನನ್ನ ಮನಸ್ಸಿಗೆ ಬಾರದಿರುವ ಕೆಲವು ಶಬ್ದಗಳನ್ನು ಕೇಳಿ ನಿಲ್ಲಲಾರದೆ ಬಂದೆ. ಯಾವ ಶಬ್ದಗಳು ಸ್ವಾಮಿ? ಅಯ್ಯೋ, ಎಂತು ಹೇಳಲಿ, ಆ ನನ್ನ ಒಯ್ಯ ನಾಮೋಚ್ಚಾರಣೆಯಾಗುತ್ತಿತ್ತಲ್ಲಿ ಸ್ವಾಮಿ, ನನಗೆ ಅರ್ಥವಾಗಲಿಲ್ಲ. ದೇವಿ, ನಾನು ಕಣ್ಮುಚ್ಚಿ ಕುಳಿತು ಶಿವಧ್ಯಾನವನ್ನು ಮಾಡುವಾಗ ಯಾರೋ ಮರೆಯಲ್ಲಿ ನಿಂತು ಓಂ ನಮೋ ನಾರಾಯಣಾಯ ಎಂದ ಹಾಗಾಯಿತು. ಯಾರೆಂದು ಮತ್ತೆ ತಿರುಗಿದೆ, ಪುನಃ ನಮೋ ನಾರಾಯಣ ಈ ಶಬ್ದವನ್ನು ಕೇಳಿದೆ. ಈ ಸಮಯದಲ್ಲಿ ಏನಾಗಿದೆ, ಈ ಸತಿಪತಿಗಳಿರುವರು ಸಂತೋಷದಲ್ಲಿರುವ ಈ ಸಮಯದಲ್ಲಿ ಓಂ ನಮೋ ನಾರಾಯಣಾಯ ಎಂಬ ಶಬ್ದವನ್ನು ಉಚ್ಚರಿಸಿದನಲ್ಲ ಹಿರಣ್ಯಕಶಿಪು, ಆ ಸಂದರ್ಭದಲ್ಲೇ ಮಹಾನುಭಾವಳಾದ ಕಯಾದುವಿನ ಗರ್ಭವು ನಿಂತಿದೆಯಂತೆ. ದೊಡ್ಡವರು ಹೇಳ್ತಾರೆ, ಆ ನಾಮ ಪ್ರಭಾವದಿಂದಲೇ ಆತನು ಭಾಗವತೋತ್ತಾಗಲು ಕಾರಣವಾಗಿರಬಹುದೇನೋ ಎನ್ನುವಂಥ ಒಂದು ಅಭಿಪ್ರಾಯವನ್ನ ಹಿರಿಯರು ಆಗಾಗ ಸೂಚಿಸುತ್ತಿದ್ದಾರೆ. ಇಲ್ಲಿ ಕಳೆದಂದು ಒಂದೆರಡು ದಿನದಲ್ಲಿಯೇ ಮಹಾಭಾವನಾದ ಹಿರಣ್ಯಕಶ್ಯಪ ಹೆಂಡತಿಗೆ ಹೇಳಿದ, ನಾನು ಬ್ರಹ್ಮದೇವನನ್ನು ಕುರಿತು ತಪವನ್ನು ಆಚರಿಸಲೇಬೇಕು, ಇದು ಹೊರಟೆ ಎಂಬುದಾಗಿ ಹಿಂತಿರುಗಿ ಬಂದು ಮಂದರಾದ್ರಿಯಲ್ಲಿ ಕುಳಿತವನಾಗಿ ಬ್ರಹ್ಮದೇವನನ್ನು ಕುರಿತು ತಪನ ಮಾಡುತ್ತಿದ್ದಾನೆ. ಹೇ ಬ್ರಹ್ಮದೇವ, ಹೇ ವಾಣಿ ಧವಾ, ನೀನಲ್ಲದೆ ನಮ್ಮನ್ನು ಕಾಪಾಡುವರು ಯಾರು?

ತದೇಕ ಚಿತ್ತರಾಗಿ ಬ್ರಹ್ಮದೇವನನ್ನು ಕುರಿತು ಘೋರವಾದ ತಪವಾಚರಿಸುತ್ತಿದ್ದಾನೆ. ಗಾಳಿ ಮಳೆಗಳಿಗೆ ಹೆದರದೆ, ಗುಡುಗು ಸಿಡಿರುಗಳಿಗೆ ಬೆದರದೆ, ಕಾಡು ಪ್ರಾಣಿ ಅಬ್ಬರಕ್ಕೆ ಹೆದರದೆ, ಅಲುಗದೆ ಅಲುಗಾಡದೆ ತದೇಕ ಚಿತ್ತನಾಗಿ ಬ್ರಹ್ಮದೇವನನ್ನೇ ಕುರಿತು ತಪವಾಚರಿಸುತ್ತಿದ್ದರೆ ದೇವೇಂದ್ರ ನೋಡಿದ, ಓಹೋ ಕೆಟ್ಟೋಯ್ತು ಕೆಲಸ. ಈಗಾಗಲೇ ಇಷ್ಟೊಂದು ಉಪದ್ರವಗಳನ್ನು ಕೊಡುತ್ತಿರತಕ್ಕಂಥ ಈ ಹಿರಣ್ಯಕಶಿಪು ಯಾವ ವರವನ್ನು ಪಡೆಯಲು ಸಿದ್ಧನಾಗಿದ್ದಾನೋ? ಏನಾಗಲಿ, ಇದೇ ಸಮಯ ಬಿಡಬಾರದು. ಇವನ ತಪವನ್ನು ಭಂಗ ಮಾಡಬೇಕು ಎಂದು ಅನೇಕ ಪ್ರಯತ್ನಗಳು ಪಟ್ಟರೂ ಸಹ ಅವನಿಂದಾಗದ ಕಾರಣ ಯೋಚನೆ ಮಾಡಿದನಂತೆ. ಈಗ ಇವನ ಶೋಣಿತದಲ್ಲಿ ಯಾರೂ ಇಲ್ಲವಾದ್ದರಿಂದ ನಾವಲ್ಲಿಗೆ ಹೋಗಿ ಅಲ್ಲಿರುವವರನ್ನೆಲ್ಲರೂ ಓಡಿಸೋಣ ಎಂಬುದಾಗಿ ಸೈನ್ಯ ಸಹಿತನಾಗಿ ಹಿರಣ್ಯಕಶಿಪು ಇಲ್ಲದ ಶೋಣಿತ ಪುರಕ್ಕೆ ಯುದ್ಧಕ್ಕೆ ಬಂದಿದ್ದಾನೆ.

ಏನಾಗಿದೆ? ದೈವಾನುಗ್ರಹ ವಿಶೇಷದಿಂದ ಗರ್ಭವತಿಯಾಗಿರ್ತಕ್ಕಂಥ ಮಹಾನುಭಾವಳು ಖಯಾದುವನ್ನ ಕಾಲ ಕಳೆದು ಮಾಸ ಒಂದೆರಡು ಮೂರು ಈ ರೀತಿಯಾಗಿ ನವ ಮಾಸಗಳು ಕಳೆದಿರುವ ಸಂದರ್ಭ ಆ ತಾಯಿಯನ್ನ ಅನೇಕ ರೀತಿಯಲ್ಲಿ ಉಪಚಾರಗಳನ್ನು ಮಾಡ್ತಾ ಇದ್ದಾರೆ. ಈ ಸಮಯವನ್ನೇ ಅಂತ ದೇವೇಂದ್ರ ಯುದ್ಧಕ್ಕಾಗಿ ಬಂದ. ಯುದ್ಧಕ್ಕೆ ಬಂದವನು ಯಾರು ಇಲ್ಲದ ಕಾರಣ ಹಿರಣ್ಯಕಶಿಪುವನ್ನು ಎಚ್ಚರಪಡಿಸುವುದು ಇದೊಂದು ಒಳ್ಳೆಯ ಸಮಯ ಎಂಬುದಾಗಿ ಭಾವಿಸಿ ಆ ಸಾಧ್ಯವಾದ ಖಯಾದುವನ್ನೇ ಎಳಕೊ ಬರ್ತಾ ಇದ್ದಾನಂತೆ. ಕರ ಹಿಡಿದು ಧರ ಧರನೆ ಸೆಳೆ ತಂದ. ಎಚ್ಚರನಾಗುವನೇನೋ ಎಂದು ನೋಡಿದರೆ ಅಲ್ಲಿ ಆತನ ಧ್ವನಿಯು ಗಗನವನ್ನೆಲ್ಲ ಮುಟ್ಟಿದಂತೆ. ಖಯಾದು, ಸ್ವಾಮಿ ಯಾರಾದರೂ ನನ್ನನ್ನು ಕಾಪಾಡಿ, ಯಾರು ಕಾಪಾಡುವರಿಲ್ಲವೇ ಎಂದರೆ ದೇವೇಂದ್ರ ನೋಡಿದ, ಇವಳ ಗರ್ಭದಲ್ಲೊಂದು ಮಗು, ಹಿರಣ್ಯಕಶಿಪುವಿನೇ ಜಗತ್ತು ಹಾಳಾಗುತ್ತಿದೆ ಎಂದರೆ ಇವಳ ಗರ್ಭದಲ್ಲಿ ಹುಟ್ಟುವವನಿಂದ ಇನ್ನೇನು ಅನರ್ಥವಾಗುತ್ತೋ, ಬಿಡಬಾರದು ಇವರನ್ನ, ಈಗಲೇ ಸಂಹಾರ ಮಾಡಬೇಕು ಎಂಬುದಾಗಿ ಖಡ್ಗವನ್ನು ತೆಗೆದು ಕಂಠಕ್ಕೆ ಪ್ರಹರಿಸಲು ಕೈಯನ್ನು ಮೇಲೆ ಕೆತ್ತಿದರೆ ದೈವಾನುಗ್ರಹ, ಮಹಾನುಭಾವರಾದ ಬ್ರಹ್ಮ ಮಾನಸ ಪುತ್ರರಾದ ನಾರದ ಮಹರ್ಷಿಗಳು ಬರುತ್ತಾ ಇದ್ದಾರೆ. ನಾರದರು ಬರದಿದ್ದರೆ ಆ ಮಹಾನುಭಾವನ ಅವತಾರವೇ ಏನಾಗುತ್ತಿತ್ತೋ ಏನೋ. ನಾರದ ಮಹರ್ಷಿಗಳು ಬರ್ತಿದ್ದಾರೆ, ನಾರಾಯಣ ನಾರಾಯಣ.

ನಾರಾಯಣ ದೇವರಾಜ, ಇದೇನು ಮಾಡ್ತಾ ಇದ್ದೀಯ ಅನ್ಯಾಯ? ನಿಲ್ಲಿಸು ನಿಲ್ಲಿಸು ನಿನ್ನ ಈ ಕೃತ್ಯವನ್ನ. ಗುರುಗಳೇ, ನಮ್ಮ ಕುಲಕ್ಕೆ ವೈರಿಯಾಗಿರ್ತಕ್ಕಂಥ ಆ ಹಿರಣ್ಯಕಶಿಪುವಿನ ವಂಶವನ್ನೇ ನಾಶ ಮಾಡ್ತಾ ಇದ್ದೇನೆ. ನಾರಂದ್ರು, ಅಯ್ಯೋ ಹುಚ್ಚ, ನೀನು ವಂಶನಾಶ ಮಾಡುವ ಈ ಹೆಸರಿನಲ್ಲಿ ನಿಮ್ಮ ವಂಶವನ್ನೇ ನಾಶ ಮಾಡಿಕೊಳ್ತಿದ್ದೀಯ. ಈ ತಾಯಿಯ ಗರ್ಭದಲ್ಲಿ ಅವತಾರವಾಗುತ್ತಿರುವನು ಯಾರು ಭಾವಿಸಿರುವೆ? ಹಿರಣ್ಯಕಶಿಪುವಿನ ಉಪಟಲವನ್ನು ತಾಳಲಾರದೆ ಎಲ್ಲ ದೇವತೆಗಳು ನಾವು ಬ್ರಹ್ಮನನ್ನು ಮರೆಹೊಕ್ಕು, ಬ್ರಹ್ಮನಿಂದ ನಾರಾಯಣನನ್ನು ಕೇಳಿದಾಗ ಜಾಗೃತಿಯಾಗಿ ಆ ಕಯಾವನ ಗರ್ಭದಲ್ಲೊಬ್ಬ ಭಾಗವತೋತ್ತಮ ಹುಟ್ಟಿದಾನೆ, ಅವನ ಮೊರೆಯನ್ನು ಕೇಳಿ ನಾ ಬಂದವನನ್ನು ಸಂಹಾರ ಮಾಡ್ತೇನೆ ಎಂದು ಹೇಳಿದ ಕಥೆಯನ್ನು ಮರೆತೀಯ? ಆ ಭಾಗವತೋತ್ತಮನೇ ಈಕೆಯ ಗರ್ಭದಲ್ಲಿ ಜನಿಸ್ತಕ್ಕಂಥವನು. ಆದ್ದರಿಂದ ನೀನು ಈ ಕೃತ್ಯವನ್ನು ಮಾಡಬೇಡ, ಬಿಡು. ದೇವೇಂದ್ರ ಹೇಳಿದ, ಗುರುಗಳೇ ಗೊತ್ತಾಗ್ಲಿಲ್ಲ, ಈಗೇನು ಮಾಡಲಿ, ಬಿಡು ಬಿಡು, ನಾನು ಈಕೆಯನ್ನು ಕರೆದುಕೊಂಡು ಹೋಗಿ ಸಂರಕ್ಷಣೆಯನ್ನು ಮಾಡ್ತೇನೆ ಎಂಬುದಾಗಿ ಹೇಳಿ, ಮಹಾನುಭಾವರಾದ ನಾದರೂ ಖಯಾದುವನ್ನು ಕರೆತಂದಿದ್ದೆ, ಇಲ್ಲದೇ ಇದ್ದರೂ ತಾವೊಂದು ಆಶ್ರಮವನ್ನು ನಿರ್ಮಾಣ ಮಾಡಿ ಅಲ್ಲಿ ಆಕೆಯನ್ನು ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಸಂರಕ್ಷಣೆಯನ್ನು ಮಾಡುತ್ತಾ ಆಕೆ ಕಾಲ ಕಳೆಯುತ್ತಿರುವಾಗ ಬೇಸರವಾಗಿ ಎದುರಿಗೆ ಕುಳಿತರೆ ನಾರದ ಹೇಳಿದರಂತಮ್ಮ, ಆಯಾಸವಾಗಿದ್ದರೆ ನಾರಾಯಣನ ಸ್ಮರಣೆಯನ್ನು ಮಾಡಮ್ಮ, ಆ ನಾರಾಯಣ ನಿನ್ನನ್ನು ಕಾಪಾಡುತ್ತಾನೆ. ಗುರುಗಳೇ ಹೇಳಿಕೊಡಿ ಅಂದಾಗ ನಾರದು, ನಾರಾಯಣ

ನಾರಾಯಣ ನಾರಾಯಣ. ಈ ನಾರಾಯಣ ಸ್ಮರಣೆಯನ್ನು ಮಾಡುತ್ತಿದ್ದರೆ ಖಯಾದು ಹಾಗೆ ನಿದ್ರೆ ಮಾಡುತ್ತಿದ್ದಾಳೆ. ನಾರದರು ಕಣ್ಮುಚ್ಚಿ ಧ್ಯಾನ ಮಾಡುವಾಗ ಎಲ್ಲಿಂದಲೋ ಸಣ್ಣ ಸ್ವರ ಬಂದು ನಾರಾಯಣ ನಾರಾಯಣ ಎಂದು ಕೇಳಿಸಿತು. ಯಾರಿರಬಹುದು ಎಂದು ಕಣ್ತೆರೆದು ನೋಡಿದರೆ ಆ ಖಯಾದವನ ಗರ್ಭದಲ್ಲಿ ಆ ಕಂದಮ್ಮ ನಾರಾಯಣ ನಾರಾಯಣ ಅಂತಿದ್ದನಂತೆ. ನಾರದರು ತೀರ್ಮಾನ ಮಾಡಿದರು, ಈ ಭಾಗವತೋತ್ತಮನಿಂದಲೇ ಭಗವನ್ನಾಮ ಸಂಕೀರ್ತನೆಯು ಲೋಕದಲ್ಲಿ ಪ್ರಖ್ಯಾತವಾಗುತ್ತೆ ಎಂದು ತಾವು ಆನಂದವಾಗ ಹಿರಣ್ಯಕಶ್ಯಪು ತಪವನಾಚರಿಸುತ್ತಿದ್ದನಲ್ಲ, ಆ ತಪವು ಹಣ್ಣಾದ ಮೇಲೆ ಬ್ರಹ್ಮದೇವ ಪ್ರತ್ಯಕ್ಷರಾದ. ಕಂದ, ಏನು ಬರಬೇಕು? ಸ್ವಾಮಿ, ನನಗೆ ಮರಣವೇ ಬರಬಾರದಂಥ ವರವನ್ನು ಕೊಡು. ಅಯ್ಯೋ ಹುಚ್ಚನೆ, ಹುಟ್ಟದ ಮೇಲೆ ಸಾವು ಸಿದ್ಧವಾದ್ದರಿಂದ ಮತ್ಯಾವುದಾದ್ರೂ ವರವನ್ನು ಕೇಳು. ಹಾಗಾದರೆ ದೇವ, ನನಗೊಂದು ವರವನ್ನು ಕೊಡು.

ಮನೆ ಒಳಗಾಗಲಿ ಮನೆ ಹೊರಗಾಗಲಿ, ಹರಾಗಲಿ ಇರುಳಾಗಲಿ, ಪ್ರಾಣಿಯಿಂದಾಗಲಿ ನರವಿಂದಾಗಲಿ ಸುರರಿಂದಾಗಲಿ ಆಯುಧದಿಂದಾಗಲಿ ಆಯುಧವಲ್ಲದ್ದರಿಂದಾಗಲಿ ಪ್ರಾಣ ಉಳ್ಳದ್ದಾಗಲಿ ಪ್ರಾಣವಿದ್ದಾಗಲಿ ಇಂಥಾದರಿಂದ ನನಗೆ ಮರಣ ಬರುವಂತಹ ವರವನ್ನು ಕೊಡು. ಬ್ರಹ್ಮದೇವ ನಗುತ್ತಾ ತಥಾಸ್ತು. ವರದಿಂದ ಮತ್ತನಾದ ಹಿರಣ್ಯಕಶಿಪು ನಾಡಿಗೆ ತಿರುಗಿದಾಗ ಮಾರ್ಗ ಮಧ್ಯದಲ್ಲೇ ಮಹಾನುಭಾವನಾದ ನಾರದರು ಸಿಕ್ಕಿದ್ದಾರೆ. ಅಯ್ಯ, ನೀನು ತಪವಾಚರಿಸಲು ಹೋದಾಗ ದೇವೇಂದ್ರ ನಾಡಿಗೆ ದಾಳಿಯನ್ನು ಮಾಡಿದರೆ ಗರ್ಭವತಿಯಾಗಿದ್ದ ನಿನ್ನ ತೀನ ನಾನು ಸಂರಕ್ಷಣೆಯನ್ನು ಮಾಡಿದ್ದೇನೆ. ಆಕೆ ವರವನ್ನು ಕೇಳಿದಾಗ ಏನು ವರಬೇಕು ಎಂದರೆ ನಾನು ಇಚ್ಛೆ ಪಟ್ಟಾಗ ಪುತ್ರ ಸಂತಾನವಾಗಬೇಕು ಎಂದು ವರವನ್ನು ಕೇಳಿದ್ಲು. ಲೋಕದಲ್ಲಿ ಮತ್ತಾವ ಹೆಣ್ಣು ಈ ವರವನ್ನು ಈ ರೀತಿಯಾಗಿ ಕೇಳಿದ್ದಿಲ್ಲ. ಕಾರಣ, ನಾನು ಮಗುವನ್ನು ಪಡೆದರೆ ನೋಡಿ ಸಂತೋಷ ಪಡುವವನು ಎದುರಿಗಿರುವಾಗ ಮಗುವಾಗಲಿ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇದಿಗೋ ಸ್ವೀಕಾರ ಮಾಡು ಎಂದರೆ ನಾರದರನ್ನು ಕಂಡು ಸಂತುಷ್ಟನಾಗಿರ್ತಕ್ಕಂಥ ಹಿರಣ್ಯಕಶಿಪು ಕಯಾದವನ ಸಂಗಡ ಹಿಂತಿರುಗಿ ನಾಡಿಗೆ ಬಂದಿದ್ದಾರಂತೆ. ಕಾಲ ಕಳೆದಿದೆ. ಜಗದೊಡೆಯನಾದ ಒಲಿಮೆಯಿಂದ ಭಾಗವತೋತ್ತಮನೊಬ್ಬ ಅವತರಿಸಿದ್ದಾನೆ. ಹರಿ

ನವಮಾಸಗಳನ್ನು ದಶತಾರೆಯ ಸುಯೋಗದಲ್ಲಿ ಅವತರಿಸಿದರಂತೆ ಭಾಗವತೋತ್ತಮ. ದೇವತೆಗಳೆಲ್ಲ ಪೂಮಳೆಯನ್ನು ಕರೆದಿದ್ದಾರೆ, ಸಂತುಷ್ಟರಾಗಿದ್ದಾರೆ. ಪ್ರಹ್ಲಾದನೆಂಬತಕ್ಕ ನಾಮಕರಣದೊಡನೆ ಈ ಭಾಗವತೋತ್ತಮ ಬೆಳೆಯುತ್ತಿದ್ದಾನೆ. ವರುಷ ಒಂದು ಎರಡು ಮೂರು ನಾಲ್ಕು ಕಳೆಯೇ ಐದಾರ ಸಮಯದಲ್ಲಿ ಆ ಬಾಲಕನು ಐದಾರು ವರ್ಷದವನಾಗ ತಂದೆಗೆ ಆ ಮುದ್ದು ಮಕನ ಮುಖವನ್ನು ಕಂಡಾಗಲೆಲ್ಲ ಸಂತೋಷ. ವಿದ್ಯಾಭ್ಯಾಸವನ್ನು ಮಾಡಿಸಬೇಕು ಎಂಬುದಾಗಿ ಚಂಡ ಅಮರ್ಕರೆಂಬತಕ್ಕಂಥ ಇಬ್ಬರು ಗುರುಗಳಲ್ಲಿ ವಿದ್ಯಾಭ್ಯಾಸಕ್ಕೆ ಕಳುಹಿಸಿದನಂತೆ. ನೋಡಿ, ನನ್ನ ಮಗನಿಗೆ ನಾನು ಯಾರು, ಈ ಜಗತ್ತೇನು ಎಂಬ ವಿಚಾರವು ಚೆನ್ನಾಗಿ ವೇದ್ಯವಾಗುವಂತೆ ಪಾಠವನ್ನು ಹೇಳಿ. ಆ ಶುಕ್ರಾಚಾರ್ಯ ಮಕ್ಕಳಾದ ಚಂಡ ಅಮರ್ಕರು, ನಮಸ್ಕಾರ ಒಡೆಯ, ಸಮಸ್ತ ಭುವನಕ್ಕೂ ನೀನು ಒಡೆಯ ಎಂಬುದು ನಾವು ಚೆನ್ನಾಗಿ ಬಲ್ಲವಾದ್ದರಿಂದ ನಿನ್ನ ಮಕ್ಕಳನ್ನ ಆ ರೀತಿಯೇ ಮಾಡ್ತೇವೆ ಅಂತ ಕರೆ ತಂದಿದ್ದೆ. ತಮ್ಮ ಪಾಠಶಾಲೆಯಲ್ಲಿ ಎಲ್ಲ ಮಕ್ಕಳ ಸಂಗಡ ಕೂರಿಸಿದರಂತೆ. ಗಳಂದರು, ಮಕ್ಕಳೇ ಸ್ವಲ್ಪ ಆಟ ಮಾಡಿಕೊಂಡಿರಿ, ಇದೋ ನಾವು ಬಂದ್ವಿ, ಸ್ನಾನ ಮಾಡಿಕೊಂಡು ಬರ್ತೇವೆ ಅಂತ ನದಿ ತೀರಕ್ಕೆ ಹೋದರು. ಪ್ರಹ್ಲಾದ ಕಣ್ಣು ಮುಚ್ಚಿದ. ಒಬ್ಬ ಹುಡುಗ ಕೇಳಿದ, ಅಯ್ಯ ಏನು ಮಾಡ್ತಾ ಇದ್ದೀಯೋ? ನಾನಾ, ದೇವರ ಧ್ಯಾನ ಮಾಡ್ತಾ ಇದ್ದೇನೆ. ದೇವರು ಯಾರು? ಅಯ್ಯ ಶ್ರೀಮನ್ನಾರಾಯಣ. ಅಯ್ಯೋ ಗ್ರಾಚಾರ್ವೇ, ಇದೇನು ಹೀಗೆ ಮಾತನಾಡ್ತಾ ಇದ್ದೀಯಾ? ಅಪ್ಪ, ನಮಗೆಲ್ಲ ಹುಡುಗಳು ಹೇಳ್ಕೊಟ್ಟಿರೋದು ಈ ಸಮಸ್ತ ಜಗತ್ತಿಗೆ ಹಿರಣ್ಯಕಶಿಪುಯೋ ಒಡೆಯ ಅಂತ. ಎಲ್ಲಾದರೂ ಉಂಟೆ ಅಯ್ಯ? ನನ್ನ ತಂದೆ ಹಿರಣ್ಯಕಶಿಪು, ಹಿರಣ್ಯಕಶಿಪುಗೊಬ್ಬ ತಂದೆ ಇದ್ದ, ಆ ತಂದೆಗೊಬ್ಬ ತಂದೆ ಇದ್ದ, ಆ ತಂದೆಗೊ ತಂದೆ ಇದ್ದ ಎಂದರೆ ಎಲ್ಲರಿಗೂ ಕೊನೆಯಲ್ಲೊಬ್ಬ ತಂದೆ ಇದ್ದಾನಲ್ಲ, ಅವನೇ ನನ್ನೊಡೆಯ ನಾರಾಯಣ. ಗುರುಗಳು ಬಂದರು, ಮಕ್ಕಳೆಲ್ಲರೂ ಎದ್ದು ಕುಳಿತಿದ್ದಾರೆ. ಎಲ್ಲಿ ಮಕ್ಕಳೇ ಹೇಳಿಯಪ್ಪ? ಓಂ ನಮೋ ಹಿರಣ್ಯಕಶ್ಯಪವೇ ನಮಃ. ಎಲ್ಲಾ ಮಕ್ಕಳು ಓಂ ನಮೋ ಹಿರಣ್ಯಕಶ್ಯಪವೇ ನಮಃ. ಪ್ರಹ್ಲಾದ ಹೇಳಿದ, ಗುರುಗಳೇ ಇದೇನು ತಪ್ಪು ಹೇಳ್ತಾ ಇದ್ದೀರಾ? ಏನೇ ತಪ್ಪು? ಹಾಗಾದ್ರೆ ಸರಿ ಏನು? ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ. ಗುರುಗಳಂದರು, ಅಯ್ಯೋಯ್ಯೋಯ್ಯೋ ಮಹಾಪರಾಧ, ಮಹಾಪರಾಧ! ಈ ಸಮಾಚಾರ ಏನಾದರೂ ಹಿರಣ್ಯಕಶಿಪುಗೆ ತಿಳಿದರೆ ನಮ್ಮನ್ನು ಉಳಿಸಲ್ಲ. ಮಗುವೆ ಹಾಗನ್ ಬೇಡಪ್ಪ, ಹೇಳು. ಓಂ ನಮೋ ಹಿರಣ್ಯಕಶ್ಯಪ.

ಓಂ ನಮಃ. ಗುರುಗಳೇ, ಇದು ತಪ್ಪಾಗತ್ತೆ. ಓಂ ನಮೋ ನಾರಾಯಣಾಯ ಬೇಡ ಕಣೋ, ಹಾಗೆಲ್ಲ ಹೇಳಬೇಡ. ಹೇಳು ಹಿರಣ್ಯಕಶ್ಯಪವೇ ನಮಃ, ನಾರಾಯಣಾಯ ನಮಃ. ಅಯೋಗ್ರಾಚಾರ್ವೇ ಬೇಡಪ್ಪ, ಹೀಗೆ ಹೇಳೋ. ಹಿರಣ್ಯಕಶ್ಯಪವೇ ನಮಃ, ನಾರಾಯಣಾಯ ನಮಃ. ಓಹೋ, ನೀನ್ ದಾರಿಗೆ ಬರಲ್ಲ, ಬೇಡ ಬೇಡ, ಶಿಕ್ಷೆ ಮಾಡ್ತೇವೆ. ಹೇಳೋ ನೀನು. ಹಿರಣ್ಯಕಶ್ಯಪವೇ ನಮಃ, ನಾರಾಯಣಾಯ ನಮಃ. ಹೇಳ್ತಾ ಹೇಳ್ತಾ ಗುರುಗಳಿಗೆ ಬಾಯಿ ಬಗಿಸ್ತು. ಬೇಡ ಬೇಡ ಹುಡುಗ, ನೀನು ಕೆಡದಲ್ದೆ ನಮ್ಮನ್ನು ಕೆಡಿಸಬೇಡ. ಹೇಳು ಓಂ ನಮೋ ನಾರಾಯಣಾಯ. ಹುಡುಗ ಅಂದ, ಸರಿಯಾಗಿದೆ ಗುರುಗಳೇ, ಓಂ ನಮೋ ನಾರಾಯಣಾಯ. ಹಾ, ಹಾಗೆ ಹೇಳು, ಓಂ ನಮೋ ನಾರಾಯಣಾಯ, ಓಂ ನಾರಾಯಣಾಯ. ಪಕ್ಕದಲ್ಲಿ ಇದ್ದವನಂದ, ಎಲ್ಲೋ ನಿನಗೂ ತಲೆ ಕೆಟ್ಟ ಹೋಯ್ತು ಕಣ. ಅಲ್ಲ, ಹಿರಣ್ಯಕಶ್ಯಪವೇ ನಮಃ ಅನ್ನೋದು ಬಿಟ್ಟು ನಾರಾಯಣಾಯ, ಅಯ್ಯಯ್ಯೋ ಏನೋ ಈ ಬಾಲಕ ನಮ್ಮನ್ನು ಕೆಡಿಸಿಬಿಡ್ತಾನೆ ಅನ್ನುವುದರೊಳಗಾಗಿ ನಗ ನಗ ನಗನ ನಾದವಾಯಿತು. ಘಂಟಾನಾದದೊಡನೆ ಬಂದಿದೆಯಂತೆ ರಥ. ಮಂತ್ರಿ ಬಂದು ಹೇಳುತ್ತಿದ್ದಾನೆ, ಕರೆದುಕೊಂಡು ಬನ್ನಿ ರಾಜಕುಮಾರನ್ನ, ಅವರ ತಂದೆಯಾಗಿರ್ತಕ್ಕಂಥ ಅವರು ವಿಚಾರಿಸಬೇಕು ಅಂತಿದೆ. ನಾಡಿಗೆ ಬಂದ ಕೂಡಲೇ ಹಿರಣ್ಯಕಶಿಪು ಕುಮಾರ ಎಂದು ಕರಡು ಕೈಗಳನ್ನು ಚಾಚಿದ್ದಾನೆ. ಕೂಡಲೇ ಬಾಲಕ ಬಂದು ತಡೆಯ ಮೇಲೆ ಕುಳಿತ. ಗುರುಗಳೇ, ನನ್ನ ಮಗ ಹೇಗೆ ವಿದ್ಯಾಸ ಮಾಡುತ್ತಿದ್ದಾನೆ? ಆ ಪಕ್ಕದಲ್ಲಿ ಮಾಮ ಮಾಡ್ತಾ ಇದ್ದಾನೆ ಸ್ವಾಮಿ, ನಿಮ್ಮ ಮಗ ಬಹಳ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾನೆ. ಸಂತೋಷ. ಪ್ರಹ್ಲಾದ, ಗುರುಗಳೇನು ಹೇಳಿಕೊಟ್ರು? ತಂದೆ, ಸಮಸ್ತ ಜಗತ್ತಿಗೂ ಯಾರು ಒಡೆಯ ಎಂಬುದನ್ನು ಹೇಳಿಕೊಟ್ರು. ಹಾ ಹೌದು, ಯಾರು ಇನ್ಯಾರು? ಎಲ್ಲರಿಗೂ ಒಡೆಯ ಎನ್ನಯ ಹರಿ ನಾರಾಯಣ. ಹಿರಣ್ಯಕಶಿಪು ಎಲ್ಲೆಲ್ಲವೋ ನಾರಾಯಣ ನಾಮ ಸ್ಮರಣೆ ಮಾಡುವವನೇ ಎಂದು ಯಾತಿ ಕಡಕ್ಕೆ ಹಪ್ಪನೆ ಕೂತಿದ್ರು. ಗುರುಗಳೇನಿದು? ಅವರಂದ್ರು, ಸ್ವಾಮಿ, ಈ ಬಾಲಕ ಬಂದ ಆಶ್ರಮ ಸೇರಿದ ಮೊದಲುಗೊಂಡು ಅಲ್ಲಿರೋ ಬಾಲಕರೆಲ್ಲ ಕೆಟ್ಟ ಹೋದ್ರು. ಅಷ್ಟು ಮಾತ್ರವೇ ಅಲ್ಲ, ಇನ್ನು ಸ್ವಲ್ಪ ಕಾಲವೇ ನಾವು ಇವನಂತೆ ಆಗೋಗ್ತೀವಿ ಅನ್ನೋ ಭಯ. ಓಹೋ, ಅವನನ್ನು ತಿದ್ದಲು ನಿಮ್ಮಿಂದ ಆಗಲಿಲ್ವೇ? ನಾನೇ ಅವನನ್ನು ತಿದ್ದು ಬಿಡ್ತೇನೆ. ಬಾಲಕ, ಬಿಡು ಈ ನಾಮಸ್ಮರಣೆಯನ್ನ, ಹೇಳು ಸಮಸ್ತ ಜಗತ್ತಿಗೂ ನಾನೇ ಒಡೆಯ. ಆಗ ಇವನು ಹೇಳ್ತಾನೆ, ಅಪ್ಪ ಹೇಗಪ್ಪ ಸಾಧ್ಯ? ಅನಿತ ಭುವನ ಕೊಡಯ ಎನ್ನಯ್ಯ ನಾರಾಯಣ, ನಂಬಿದವರನ್ನು ಬೆಂಬಿಡದೆ ಪೊರವ ಕಂಬು ಕಂದರ ಪ್ರಿಯ ನಾರಾಯಣ. ನಾರಾಯಣ, ಅದ್ಯಾವ ನಾರಾಯಣನು ನಿನ್ನನ್ನು ಸಂರಕ್ಷಣ ನೋಡ್ಬಿಡ್ತೇನೆ? ಯಾರಲ್ಲಿ? ಎಳವೈರಿ ಇವನನ್ನ, ನಮ್ಮ ಪಟ್ಟದಾನೆಯ ಕಾಲಿನ ಕೆಳಗಡೆ ಇವನನ್ನು ತುಳಿಸಿ. ಎಳತಂದರಂತೆ, ಆನೆ ಬಂದಿದೆ, ಇನ್ನೇನು ಆ ಬಾಲಕನ ಮೇಲೆ ಪಾದವನ್ನಿಡಬೇಕು ಅನ್ನುವಾಗ ಆ ಬಾಲಕ ನಗುತ್ತಾನೆ, ಸಮಸ್ತ ಜಗತ್ತಿಗೂ ಒಡೆಯನಾದ ಶ್ರೀಮನ್ ನಾರಾಯಣ, ನೀನೇ ಕಾಪಾಡು ನಾರಾಯಣ. ಆನೆ ಪಾದವಿಡುವಾಗ ಈ ಪ್ರಹ್ಲಾದನನ್ನು ಕಂಡೊಡನೆ ಮೇಲೆ ಕುಳಿತಿರುವ ಮಾವಟಿಗನನ್ನು ಕೆಳಗುರುಳಿಸಿ, ಮೇಲೆ ಕುಳಿತಿರುವ ಮಾವಟಿಗನು ನೆಲಕ್ಕಿದ ಕೂಡಲೇ ಕೆಳಗೆ ಬಿದ್ದಿರುವ ಪ್ರಹ್ಲಾದನನ್ನು ತನ್ನ ತಲೆ ಮೇಲೆ ಇಟ್ಕೊಂಡ್ಬಿಡ್ತು. ಇದನ್ನು ಕಂಡು ಓಡಿ ಬಂದ ಸೇವಕ, ಸ್ವಾಮಿ, ಇದು ಆನೆ ಆ ಬಾಲಕನನ್ನು ತುಳಿಯಲಿಲ್ಲ. ಹಿರಣ್ಯಕಶಿಪು ಹೇಳಿದ, ಆ ಆನೆಗೂ ನನ್ನ ಮಗನೆಂಬತಕ್ಕಂಥ ಅಭಿಮಾನ, ಅದನ್ನು ಬಾಲಕನನ್ನು ಬಿಡುವಂತಿಲ್ಲ. ಯಾರಲ್ಲಿ? ಅವನನ್ನು ಸಮುದ್ರದಲ್ಲಿ ಸೇರಿ ಸೇವಕರು ತಂದು ಸಮುದ್ರದ ಎಸೆದಾಗ ನಾರಾಯಣಂ ಭಜ ನಾರಾಯಣಂ ಎಂದರೆ ಭೂದೇವಿಯು ಮಕರೆಯ ರೂಪದಲ್ಲಿ ಹೊತ್ತು ಬೇಗ ಕರತಂದು ದಡದಲ್ಲಿ ಬಿಟ್ಟಿದೆ. ಹಿರಣ್ಯಕಶಿಪು ನೋಡಿದ, ಇವನಿಗೆ ಹೀಗೂ ಮರಣ ಪ್ರಾಪ್ತವಿಲ್ಲವೇ? ಬೆಟ್ಟದಿಂದೆತ್ತು ಬಿಸಾಡಿ ಬೆಟ್ಟದಿಂದ ಕೆಡವಿದ್ದಾರೆ. ಆ ಕೆಡುವಾಗ ನಾರಾಯಣ ಎಂದರೆ ಕೆಳಗಡೆ ಮಹಾನುಭಾವಳಾದ ಜಗನ್ಮಾತಾ ಸ್ವರೂಪಿಣಿ ಭೂದೇವಿಯು ಬಂದು ತನ್ನೆರಡು ಕರಗಳಿಂದ ಕೆಳಗೆ ಬೀಳದಂತೆ ಬಾಲಕನನ್ನು ಸಂರಕ್ಷಣೆ ಮಾಡಿದಳಂತೆ. ಬಾಲಕ ಹಿಂತಿರುಗಿ ನಾಡಿಗಿದ, ಸೇವಕರು ಬಂದು, ಸ್ವಾಮಿ, ನಾವು ಬೆಟ್ಟದಿಂದ ಎತ್ತ ಹಾಕಿಬಿಟ್ವಿ. ಹಾಗಂದ್ರೆ, ಹಾಗಾದ್ರೆ ಮಗ ಸತ್ತನೇ ಎನ್ನುವುದರೊಳಗಾಗಿ ನಾರಾಯಣ ಅಂದ ಪ್ರಹ್ಲಾದ. ಇವನು ಹೀಗಲ್ಲ, ಇವನ ಸಂಹಾರ ಮತ್ತೊಂದು ಮಾರ್ಗದಲ್ಲಿ ಎಂಬುದಾಗಿ ಖಯಾದವನ ಹತ್ತಿರ ಬಂದು ಹೇಳಿದನಂತೆ. ಖಯಾದು, ಇರುವುದೊಂದೇ ಒಂದು ಮಾರ್ಗ, ನಮ್ಮ ವಂಶದ ಹಾದಿಯನ್ನೇ ಹಾಳು ಮಾಡಲಿರುವ ಈ ದಕನಿಗೆ ನೀಡು ನಿನ್ನ ಕರದಿಂದಲೇ ವಿಷವನ್ನ. ತಾಯಿ ಸೊರಗಿದಳು, ಸ್ವಾಮಿ, ಕರದಿಂದ ವಿಷವನ್ನು ಕೊಡುವುದೇ, ಅದು ನನ್ನಿಂದ ಆಗಲಿಲ್ಲ. ಆದರೆ ನಿನಗೆ ಸೌಭಾಗ್ಯ ಮುಖ್ಯವೋ ಸಂತಾನ ಮುಖ್ಯವೋ, ಯೋಚನೆ ಮಾಡು ಎಂದು ಹೊರಟ. ತಾಯಿ ನಡುಗುತ್ತಿರುವಾಗ ಮಗ ಓಡಿ ಬಂದನಂತೆ. ಅಮ್ಮ, ಯಾಕಮ್ಮ ಅಳ್ತಿದ್ದೀಯ? ಕಂದ, ಆವ ಕರದೊಳಗೆ ನಿನಗೆ ಪಾಲುಡಿಸಿದೆನೋ, ಮತ್ತದೇ ಕರದಲ್ಲಿ ನಿನಗೆ ವಿಷವೆಂತೂ ಉಡಿಸಲೋ ಮಗನೇ. ಅಮ್ಮ, ನೀನು ಕೊಡುವಾಗ ಹಾಲೆಂದು ಕೊಡುವೋ ವಿಷವೆಂದು ಕೊಡುವೆಯೋ? ಕಂದ, ನಾನು ಹೇಗೆ ನಿನಗೆ ವಿಷ ಕೊಡಲಪ್ಪ? ಹಾಗಾದ್ರೆ ಕೊಡು ಮಾತ. ಆ ವಿಷದ ಬಟ್ಟಲನ್ನ ಕೈಯೊಳಗೆ ಹಿಡಿದಿದ್ದೆ. ನಾರಾಯಣ ಪಾನವನ್ನು ಮಾಡಿದ. ಹರಿಯ ಅನುಗ್ರಹದಿಂದ ಆ ವಿಷವು ಅಮೃತವಾಗಿ ಪರಿಣಮಿಸಿದೆ.
ಕುಮಾರ

ಪ್ರಹ್ಲಾದ ಹೇಳ್ದ, ಅಪ್ಪ ತ್ರಿಜಗ ವಂದಿತ ನೈಯ ಹರಿಯು, ಕಡಲೇಳು ಗುಡಿಸಿ ಘನಗರಿಗಳ ಅರ್ಭಟಿಸಿ ಅಳುಕದಲುಕದೆ ನಿಲ್ಲು ಹರಿಯು, ನಿಲ್ಲುವನೇ ಹರಿ. ಹಾಗಾದರೆ ಎದರೇಕೆ ಬಾರದಿಹ ಕಳ್ಳ, ಎದುರಾಗಿದ್ದರೆ ಸೀಡಿ ಹಾಕುವೆನಲ್ಲ, ಎಲ್ಲಿಗನು ಆ ನಿನ್ನ ಹರಿಯು. ಪ್ರಹ್ಲಾದ ಹೇಳ್ದ, ಅಪ್ಪ ಬರುವಂತೆ ನೀ ಕರೆಯಲಿಲ್ಲ, ನೆನೆದವರದಲ್ಲಿ ಅವನಿರುವನಲ್ಲ, ಬರುವಂತೆ ನೀ ಕರೆಯಲಿಲ್ಲ. ಹಿರಣ್ಯಾಕ್ಷ ಕೊಂದಂತ ಆ ಹರಿಯು, ಧರೆಯೊಳಗೆ ಇರುವನೇ ಜಾತ, ಧರೆಯೊಳಗೆ ಇರುವನೇ ಜಾತ. ಪ್ರಹ್ಲಾದನೆಂದ,

ಹೇಳು ದಾತ. ಎಲ್ಲಿದ್ದಾನೆ ಹರಿ? ಈ ಸ್ತಂಭದಲ್ಲಿರುವನೇ, ಈ ಭೂಮಿಯಲ್ಲಿರುವನೇ, ಗಗನದಲ್ಲಿರುವನೇ. ಅಪ್ಪ, ನೀನು ಎಲ್ಲಿ ಕೇಳಿದರಲ್ಲಿ ಪ್ರತ್ಯಕ್ಷನಾಗಿದ್ದಾನೆ ಅಂದಾಗ, ಮಹಾನುಭಾವನಾಗಿರತಕ್ಕಂತಹ ಹಿರಣ್ಯಕಶಿಪು ಕೈಯಲ್ಲಿ ಪಿಡಿದಿರುವ ಖಡ್ಗದಿಂದ, ಈ ಸ್ತಂಭದಲ್ಲಿರುವನೆ, ನೋಡುವೆನು ಎಂಬುದಾಗಿ ಖಡ್ಗವನ್ನು ತೆಗೆದ ಆ ಸ್ತಂಭಕ್ಕೊಂದು ಸಲ ಧಾಮನೆ ಹೊಡೆದನಂತೆ. ಭುವನದಲ್ಲೆಲ್ಲ ಗಡಗಡ ಗಡಗಡ ಗಡಗಡ ಗಡನೆ ಸದ್ದಾಗುತ್ತಿದೆ. ಗಡಗಡನೆ ಸದ್ದಾಗುತ್ತಲಿ ನೃಸಿಂಹಸ್ವಾಮಿ ಬರುತ್ತಿದ್ದಾನಂತೆ. ಚಡಿರು ಚಡಿರು ಚಡಿರೆಂಬ ನಾದವನು ಜಗವು ಆವರಿಸಿನಲ್ಲಿಯೇ, ಚಡಿರು ಚಡಿರು ಚಡಿರೆಂಬ ನಾದವನು ಜಗವು ಆವರಿಸುತ್ತನಲ್ಲಿ, ಗುಡುಗುಡು ಗುಡುಗುಡು ಗುಡುಗು ಸಿಡಿಲೆ ನಾರ್ಭಟಕ್ಕೆ ಪಡವಿತ ನಡಗುತ್ತಿದೆ, ಗುಡುಗುಡು ಗುಡುಗುಡುಗು ಸಿಡಿಲೆ ನಾರ್ಭಟಕ್ಕೆ ಪಡವಿತ ನಡಗುತ್ತಿದೆ. ದಶ ದಿಶೆ ಮಸೆಯಲು ಕಸಿ ಅಡಗುತ್ತಲಿ

ತಕ್ಷಣಾದನಂತೆ ಹಿರಣ್ಯಕಶ್ಯಪು ಕಂಡೊಡನೆ ಮಗನನ್ನು ಕಂಡು ಮುದ್ದಾಡಿ ಹೇಳುತ್ತಿದ್ದಾನೆ, ಕಂದ, ಯಾವಾತನ ಸಂದರ್ಶನಕ್ಕಾಗಿ ನಾನದಿದ್ದನೋ ಅಂಥವನ ಸಂದರ್ಶನ ಭಾಗ್ಯವನ್ನು ಕೊಟ್ಟೆ ಎಂಬುದಾಗಿ ಓಡಿ ಬಂದು ಬಾಚಿ ತಬ್ಬಿ ಖಡ್ಗವನ್ನು ಹಿಡಿದು ಹಾಗೆಂದಬ್ಬರಿಸಿದರೆ ಮಹಾನುಭಾವರಾದ ಸಿಂಹಸ್ವಾಮಿ ಹಿರಣ್ಯಕಶ್ಯಪುವನ ಕೈಯಲ್ಲಿ ಹಿಡಿದು ಧರಧರನೆ ಎಳತಂದು ಆ ಅರಮನೆಯ ಹೊಸಲಿನ ಮೇಲೆ ಕುಳಿತನಂತೆ. ಆಗ ಹಗಲೂ ಅಲ್ಲ, ರಾತ್ರಿಯೂ ಅಲ್ಲ, ಸಂಧ್ಯಾಕಾಲ, ಮನೆ ಒಳಗೂ ಅಲ್ಲ, ಮನೆ ಹೊರಗೂ ಅಲ್ಲ, ವರ ಕೇಳಿದ್ದನಲ್ಲ, ಮನೆ ಒಳಗೂ ಅಲ್ಲ, ಮನೆ ಹೊರಗೂ ಅಲ್ಲ, ಹೊಸಲಲ್ಲಿ ಕುಳಿತನಂತೆ. ಇಲ್ಲಿ ಪ್ರಾಣಿಯೂ ಅಲ್ಲ, ನರನೂ ಅಲ್ಲ, ನರಹರಿ ಅಂದರೆ ನರಸಿಂಹ, ಆಯುಧವೂ ಅಲ್ಲ, ಆಯುಧವಲ್ಲದ್ದು ಅಲ್ಲ ಅಂದರೆ ಉಗುರು, ಪ್ರಾಣ ಇರುವುದು ಅಲ್ಲ, ಪ್ರಾಣವಿಲ್ಲದ್ದು ಅಲ್ಲ. ಕಾರಣ ಉಗುರಿಗೆ ಪ್ರಾಣವಿಲ್ಲ ಎಂದು ಹೇಳಲು ಸಾಧ್ಯವಿಲ್ಲ, ಬೆಳೆಯಲೇ ಇರುತ್ತೆ. ಕತ್ತರಿಸಿದರೆ ನೋವಾಗುವುದಿಲ್ಲ, ಪ್ರಾಣ ಇರುವುದಾದರೆ ನೋವಾಗುವುದಿಲ್ಲ ಏಕೆ ಅಂದರೆ ಇವೆರಡಕ್ಕೂ ಅಲ್ಲದಂತ ತನ್ನ ಕೈಗಳಿಂದ ಆ ಹಿರಣ್ಯಕಶಿಪನು ಹೊಟ್ಟೆಯನ್ನ ಭಯದೆ ಬಗೆದು ಕರುಳುಗಳನ್ನು ತೆಗೆದು ತನ್ನ ಕೊರಳಿಗೆ ಮಾಲೆ ಹಾಕಿಕೊಂಡ. ಪುರಂದರದಾಸ ಒಂದು ಕಡೆ ಹೇಳ್ತಾರೆ, ದಾನವನನ್ನು ಕೊಂದದ್ದಲ್ಲ ಕಾಣಿರೋ ನಮ್ಮ ತೊರವೆಯ ನಾರಸಿಂಹ, ಅಚ್ಚ ಪ್ರಹ್ಲಾದನೆಂಬ ಪಚ್ಚೆ ರತ್ನಗಳು ಒಡಲು ಬಿಚ್ಚಿ ನೋಡಿದರೆ ಇನ್ನು ಎಷ್ಟು ಇದ್ದಾವೋ ಎಂದು ಆ ಕರಳನ್ನು ತನ್ನ ಕೊರಳಲ್ಲಿ ಧರಿಸಿ ಹಾಗೆಂದಬ್ಬರಿಸಿದನಂತೆ. ಆ ಉಗ್ರ ನರಸಿಂಹನನ್ನ ದೇವಾನು ದೇವತೆಗಳೆಲ್ಲ ಬಂದು ಪ್ರಾರ್ಥನೆ ಮಾಡುತ್ತಿದ್ದಾರೆ, ಶಾಂತನಾಗು ಸ್ವಾಮಿ, ಶಾಂತನಾಗು ಎಂದರೆ ಯಾರಿಗೂ ಶಾಂತನಾಗದೆ ನಿಂತ ಲಕ್ಷ್ಮೀದೇವಿ ಬಂದಿದ್ದಾಳೆ ಸ್ವಾಮಿ. ಪರಮಾತ್ಮ ತಿರುಗಿ ಹಾಗೆಂದ, ಲಕ್ಷ್ಮಿಯೂ ಹೆದರಿ ಓಡಿದಳಂತೆ. ಕೊನೆಗೆ ಮಹಾನುಭಾವನಾಗಿರ್ತಕ್ಕಂಥ ಪ್ರಹ್ಲಾದನೇ ಬರುತ್ತಿದ್ದಾನೆ, ನಾರಾಯಣ ಜ ನಾರಾಯಣಂ ನಾರಾಯಣಂ ಭಜ ನಾರಾಯಣಂ, ಹೇ ನಾರಾಯಣ ನನ್ನನ್ನು ಕಾಪಾಡು ಎಂದಾಗ ಉಗ್ರನಾದ ನರಸಿಂಹನು ಶಾಂತನಾಗಿದ್ದಾನೆ, ಲಕ್ಷ್ಮಿಯನ್ನು ಕರೆದು ತನ್ನ ಪಕ್ಕದಲ್ಲಿರಿಸಿಕೊಂಡಿದ್ದಾನೆ, ಲಕ್ಷ್ಮೀ ನರಸಿಂಹ ಎಂಬ ಕೀರ್ತಿಯಿಂದ ಬೆಳಗುವಂಥವನಾಗಿದ್ದಾನೆ. ಆಗ ಪ್ರಹ್ಲಾದನನ್ನು ಕೇಳಿ ಆಶೀರ್ವಾದ ರೂಪದಲ್ಲಿ, ಅಯ್ಯ ಭಕ್ತರಲ್ಲಿ ಶ್ರೇಷ್ಠನಾದ ನೀನು ಲೋಕದಲ್ಲಿ ಭಕ್ತಿಗೆ ದ್ಯೂತಕನಾಗಿದ್ದೀಯಾದ್ದರಿಂದ ಲೋಕವೆಲ್ಲವೂ ನಿನ್ನನ್ನು ಕೊಂಡಾಡುವಂತಾಗಲಿ, ಭಕ್ತಿ ಪಂಥದಲ್ಲಿ ನಿನ್ನೆ ಮಂಗಳವಾಗಲಿ.

0: ಎಂದು ಆಶೀರ್ವಾದ ಮಾಡಿ ಅಸುರನನ್ನು ಸಂಹರಿಸಿ ಸಕಲ ದೇವರುಗಳನ್ನು ಕಾಪಾಡಿದ್ದಾನೆ ಎಂದ ಮೇಲೆ ಪ್ರಹ್ಲಾದ ವರದನಾದ ನರಸಿಂಹಸ್ವಾಮಿಯು ಸರ್ವರಿಗೂ ಮಂಗಳವನ್ನುಂಟು ಮಾಡಲಿ ಎಂದು ಪ್ರಾರ್ಥಿಸುತ್ತಾ ಈ ಪ್ರಹ್ಲಾದ ಚರಿತ್ರೆಗೆ ನಾವು ಮಂಗಳವನ್ನು ಪಾಡೋಣ. ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳವಾಗಲಿ ಅನಿತರಿಗೆ, ತರಳ ಪ್ರಹ್ಲಾದನ ಮೊರೆಯನು ಕೇಳಿ ದುರುಳ ಹಿರಣ್ಯನ ಒಂದ ನರಸಿಂಹನಿಗೆ, ಮಂಗಳವಾಗಲಿ ಸರ್ವರಿಗೆ.
1: ಇದುವರೆಗೆ ಕಥಾ ಕಾಲಕ್ಷೇಪದಲ್ಲಿ ಭಕ್ತ ಪ್ರಹ್ಲಾದ ಕೇಳಿದಿರಿ. ನಡೆಸಿಕೊಟ್ಟವರು ವಿದ್ವಾನ್ ಆರ್ ಗುರುರಾಜಲು ನಾಯ್ಡು. ಈಗ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಒಂದು ಭಕ್ತಿಗೀತೆಯನ್ನ ಕೇಳೋಣ. ರಚನೆ ವಿಜಯ ನಾರಸಿಂಹ ಅವರದು.

ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆಗಳ ಕಾರ್ಯಕ್ರಮ. ಈಗ ಮೊದಲಿಗೆ ಕೆಲವು ಭಕ್ತಿಗೀತೆಗಳು. ಎಂ ಬಾಲಮುರುಳಿಕೃಷ್ಣ ಅವರ ಸ್ವರದಲ್ಲಿ ಆರ್ ಎನ್ ಜಯಗೋಪಾಲ್ ರಚಿತ ಒಂದು ಗೀತೆ, ಈ ಜಗವೆಲ್ಲ ಈಶ್ವರಮಯ.

ಆರ್ ಎನ್ ಜಯಗೋಪಾಲ್ ರಚಿತ ಗೀತೆಯನ್ನ ಎಂ ಬಾಲಮುರಳಿ ಕೃಷ್ಣ ಅವರ ಸ್ವರದಲ್ಲಿ ಕೇಳಿದ್ರಿ. ಇನ್ನು ಸಂಗೀತ ಕಟ್ಟಿ ಹಾಡಿದ ಒಂದು ಗೀತೆ ಗಜ ಚರ್ಮಾಂಬರ, ರಚನೆ ಹೆಚ್ ಎ ಕಟ್ಟಿ.

ಶ್ಯಾಮಲಾ ಜಿ ಭಾವೆಯವರ ಸ್ವರದಲ್ಲಿ ಒಂದು ಗೀತೆಯನ್ನು ಕೇಳಿದರೆ ಇನ್ನು ಕೆಲವು ಭಾವಗೀತೆಗಳು. ಮೊದಲಿಗೆ ಮೈಸೂರು ಅನಂತಸ್ವಾಮಿಯವರು ಹಾಡಿದ ಡಿ ವಿ ಗುಂಡಪ್ಪ ರಚಿತ ಒಂದು ಗೀತೆ, ತಿರು ತಿರುಗಿ ತಿರುಗುತ್ತೆ ಬುಗುರಿ.

ಮೈಸೂರು ಅನಂತಸ್ವಾಮಿ ಅವರ ಸ್ವರದಲ್ಲಿ ಡಿವಿ ಗುಂಡಪ್ಪ ರಚಿತ ಗೀತೆಯನ್ನ ಕೇಳಿದ್ರಿ. ಇನ್ನು ಡಾಕ್ಟರ್ ರಾಜ್ಕುಮಾರ್ ಹಾಡಿದ ಒಂದು ಗೀತೆ, ಸಹ್ಯಾದ್ರಿ ತಪ್ಪಲಲಿ, ರಚನೆ ವೀರಪ್ಪ ಮೊಯ್ಲಿ.

ಡಾಕ್ಟರ್ ರಾಜ್ಕುಮಾರ್ ಅವರ ಸ್ವರದಲ್ಲಿ ವೀರಪ್ಪ ಮೊಯ್ಲಿ ರಚಿತ ಗೀತೆಯನ್ನು ಕೇಳಿದ್ರಿ. ಇನ್ನು ಜನಪದ ಗೀತೆ ಹಾಡಿದ್ದಾರೆ ಬಿ ಆರ್ ಛಾಯಾ. ತವರೂರ ಮನೆ ನೋಡ ಬಂದೆ.

0: ಬಿ ಆರ್ ಛಾಯಾ ಅವರ ಸ್ವರದಲ್ಲಿ ಜನಪದ ಗೀತೆಯನ್ನ ಕೇಳಿದ್ರೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ನಮಸ್ಕಾರ ಭಾರತೀ ಸುತ ಸರಣಿ ಕಾರ್ಯಕ್ರಮ. ಕೊಡಗಿನ ಸುಪುತ್ರ ಭಾರತೀ ಸುತರ ಜನ್ಮ ಶತಮಾನೋತ್ಸವ ವರ್ಷದಲ್ಲಿ ಮಡಿಗೆಯ ಆಕಾಶವಾಣಿಯ ನಮನ. ಕೇಳಿ ನಮಸ್ಕಾರ ಭಾರತೀ ಸುತ.
2: ಆತ್ಮೀಯ ಶ್ರೋತೃಗಳೇ, ನಮಸ್ಕಾರ ಭಾರತೀ ಸುತ ಸರಣಿಯ ಕೊನೆಯ ಕಾರ್ಯಕ್ರಮ ಇವತ್ತು ಪ್ರಸಾರ ಆಗ್ತಾ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾರತೀ ಸುತರ ಸುಪುತ್ರಿ ಶ್ರೀಮತಿ ಕುಸುಮ ಶಾನ್ಬಾಗ್ ಇವರು ಪತ್ರಿಕೋದ್ಯಮದಲ್ಲಿ ಮಹಿಳಾ ಪರ ಹೋರಾಟದಲ್ಲಿ ಮಂಚೂಣಿಯಲ್ಲಿದ್ದು ಜನಪ್ರಿಯರಾಗಿದ್ದಾರೆ. ಹಾಗೆಯೇ ಬರಹಗಾರರಾಗಿ ಕಾದಂಬರಿಕಾರ್ತಿಯಾಗಿ ಹೆಸರಾಗಿರುವ ಕುಸುಮ ಶಾನ್ಬಾಗ್ ಅವರು ಅಪ್ಪ ಭಾರತೀ ಸುತರೊಂದಿಗಿನ ಅಪೂರ್ವ ಬಾಂಧವ್ಯವನ್ನು ಪ್ರಸ್ತುತ ಈ ಕಾರ್ಯಕ್ರಮದಲ್ಲಿ ದೂರವಾಣಿ ಮೂಲಕ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಕುಸುಮ ಶಾನ್ಬಾಗ್ ಅವರೇ, ನಮಸ್ಕಾರ.
3: ನಮಸ್ಕಾರ.
2: ತಾವು ಪತ್ರಿಕಾ ರಂಗದಲ್ಲಿ ಮಹಿಳಾ ಸಾಹಿತಿಯಾಗಿ ಕೃತಿಗಳ ರಚನೆ ಮಾಡಿದ್ದೀರಿ. ನಿಮ್ಮ ಒಂದು ಬದುಕನ್ನ ನಾವು ಗಮನಿಸಿದಾಗ ನಿಮ್ಮ ತಂದೆಯಲ್ಲಂತಹ ಒಂದು ಇಲ್ಲದವರ ಬಡವರ ನಿರ್ಗತಿಕರ ಶೋಷಿತರ ಪರವಾಗಿ ನಿಂತು ಹೋರಾಟ ಮಾಡುವಂತಹ ಒಂದು ಸ್ವಭಾವ ನಿಮ್ಮಲ್ಲೂ ಸಹ ನಾವು ಗುರುತಿಸಿದ್ದೀವಿ. ಭಾರತೀ ಸುತರ ಮಗಳಾಗಿ ಅವರ ಸಾಹಿತ್ಯದ ಪ್ರಭಾವ, ಅವರ ಬದುಕಿನ ಘಟನೆಗಳ ಪ್ರಭಾವ ನಿಮ್ಮ ಮೇಲೆ ಈ ರೀತಿ ಆಗಿದೆ ಅನ್ನೋದು ತಿಳ್ಕೊಳ್ಬೇಕು ಅನ್ನೋದು ನಮ್ಮ ಕುತೂಹಲ. ಹೇಳಿ, ಭಾರತೀ ಸುತ ಒಬ್ಬ ತಂದೆಯಾಗಿ ಒಬ್ಬ ಸಾಹಿತಿಯಾಗಿ ನಿಮಗೆ ಹೇಗೆ ಅನಿಸ್ತಾರೆ?
3: ತಂದೆಯಾಗಿ ಅಂತ ಹೇಳೋದಾದ್ರೆ, ಒಂದು ಎಲ್ಲ ಮಕ್ಕಳಿಗಿಂತ ನಾನು ತಂದೆಗೆ ಅಥವಾ ತಾಯಿಗೆ ಇಬ್ಬರಿಗೂ ಹೆಚ್ಚು ಸಮಸ್ಯಾತ್ಮಕ ಮಗುವಾಗಿದ್ದಿದ್ದು ಹೌದು. ಬಹಳ ಸುಳ್ಳು ಹೇಳ್ತಾ ಇದೆ, ಬಹಳ ಸುಳ್ಳು ಹೇಳ್ತಿದ್ದೆ. ಆ ಸುಳ್ಳುಗಳಿಂದ ತಂದೆ ತಾಯಿ ಇಬ್ರು ಶಿಕ್ಷೆ ಹಾಕ್ತಾ ಇದೆ. ಅವರು ಕೊಡುವ ಶಿಕ್ಷೆಗಳನ್ನೆಲ್ಲ ಕೊಟ್ರು ನಾನು ಸುಳ್ಳು ಹೇಳೋದ್ ನಿಲ್ಸ್ತಾನೇ ಇರ್ಲಿಲ್ಲ. ಕಡೆಗೆ ಒಂದ್ ದಿವ್ಸ ತಂದೆ ಆ ಸುಳ್ಳುಗಳನ್ನೆಲ್ಲ ನೀನು ಬರಿ ಅಂತ ಹೇಳಿದ್ರು. ಹೇಳಿದ್ರು ಅಲ್ಲದೆ ಒಂದು ನೋಟ್ ಪುಸ್ತಕವನ್ನು ತಂದ್ಕೊಟ್ರು. ನೋಟ್ ಪುಸ್ತಕ ತಂದ್ಕೊಟ್ ಮೇಲಿಂದ ನಾನು ಸುಳ್ಳುಗಳನ್ನ ಬರೀಲಿಕ್ಕೆ ಹೊರಟೆ. ಬರೀಲಿಕ್ಕೆ ಹೊರಟಲ್ಲಿಂದ ಸುಳ್ಳು ಹೇಳೋದ್ ಕಡಿಮೆ ಮಾಡಿದೆ, ಬರೆಯೋದ್ ಜಾಸ್ತಿ ಮಾಡಿದೆ. ಆ ಸುಳ್ಳುಗಳನ್ನ ತಂದೆ ಯಾವತ್ತಾದ್ರೂ ಟೈ ಇದ್ದಾಗ ಊಟ ಆದ್ಮೇಲೆ ಅಡಿಗೆ ಮನೆಯಲ್ಲಿ ಆ ಪುಸ್ತಕ ತರ್ಲಿಕ್ಕೆ ಹೇಳ್ತಾ ಇದ್ರು. ನಾನು ಓದ್ತಾ ಇದ್ದೆ, ಅವ್ರು ಕೇಳ್ತಾ ಇದ್ರು. ಅದರಲ್ಲಿ ಒಂದೆರಡು ಸುಳ್ಳುಗಳು ತಂದೆಗೆ ಬಹಳ ಇಷ್ಟ ಆದ್ರು ತಾಯಿಗೆ ಬಹಳ ಸಿಟ್ಟುತ್ತಾ ಇದ್ರು. ಆಮೇಲೆ ಅವರು ಇದನ್ನೇ ಮುಂದುವರ್ಸು, ಇದು ಕತೆ ಆಗುತ್ತೆ ಅಂತ ಹೇಳಿದ್ರು. ಆಗ ನಾನು 5ನೇ ಕ್ಲಾಸ್ ಅಲ್ಲಿ ಇದ್ದೆ. ನನಗೆ ಆಗ 10 ವರ್ಷವೋ 11 ವರ್ಷವೋ ಇರ್ಬೋದು. ಆಮೇಲೆ ನನಗೆ ಬಹಳ ಆಶ್ಚರ್ಯ ಆಯ್ತು ಅಂದ್ರೆ, ಕತೆ ಬರೆಯೋರೆಲ್ಲರೂ ಸುಳ್ಳು ಹೇಳ್ತಾರ, ಸುಳ್ಳು ಹೇಳಿದ್ರೆ ಕತೆ ಬರೀಲಿಕ್ಕೆ ಸಾಧ್ಯವಾ ಅಂತ ಒಂದು ಪ್ರಶ್ನೆಯನ್ನ ತಂದೆಯನ್ ಕೇಳ್ತೇನೆ. ಆಗ ತಂದೆ ಹೇಳ್ತೇನೆ, ಸುಳ್ಳು ಅಂತ ಹೇಳೋದಿಲ್ಲ, ಅದಕ್ಕೆ ಕಲ್ಪನೆ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು, ಅದು ಎಲ್ಲಿ ನಂದು ಕಲ್ಪನೆ ಇದೆ, ಎಲ್ಲಿ ಅದು ನನ್ಗೆ ಸುಳ್ಳು ಹೇಳಿಕೆ ಮನ್ಸಾಗಿತ್ತು, ಅದು ಕಲ್ಪನೆಗೆ ತಿರುಗಿ ಅಂತ ಹೇಳೋದನ್ನ ತಂದೆ ನನ್ಗೆ ವಿವರಿಸಿ ಕೊಡ್ತಾರೆ. ಅದ್ ಬಹುಶಃ ತಂದೆಯ ಪ್ರಭಾವ ನನ್ಗೆ ಬರೆಯೋದಕ್ಕೆ ಅಲ್ಲಿ ಆಯ್ತು ಅಂತ ನಾನು ಅನ್ಕೊಂಡಿದ್ದೇನೆ. ಅಷ್ಟು ಮತ್ತೆ ತಂದೆ ಬಹಳ ಓದುವವರು, ಬಹಳ ಓದುವವರು ಅಂದ್ರೆ ಅವರು ಬಹಳ ಶ್ರೀಮಂತ ಓದುಗ. ಹಾಗಾಗಿ ನನ್ಗೆ ತುಂಬಾ ಆಸೆ ಆಗ್ತಿತ್ತು ತಂದೆ ಓದುವಾಗ ನಾನು ಓದ್ಬೇಕು ಅಂತ. ನಾನು ತಂದೆ ದೊಡ್ಡ ಪುಸ್ತಕ ಓದ್ತಾ ಇದ್ರು, ನಾನು ಮಕ್ಕಳ ಪುಸ್ತಕ ಓದ್ತಾ ಇದ್ದೆ. ನಾನು ತಂದೆಯವರು ಬರೆದ ಮೊದಲ ಪುಸ್ತಕ ಅಂತಂದ್ರೆ ಕಳ್ಳರ ಪ್ರಜಿತಿ ಮರಿಯಾನೆ, ಇದು ನಾನು ತಂದೆಯವರು ಬರೆದದ್ದನ್ನ ಓದಿದ ಮೊದಲ ಪುಸ್ತಕಗಳು. ಹಾಗಾಗಿ ನನ್ಗೆ ಬಹಳ ಸಣ್ಣ ಪ್ರಾಯದಲ್ಲೇ ಗೊತ್ತಿತ್ತು ನಮ್ಮ ತಂದೆ ಕಾದಂಬರಿಕಾರ, ಅವರು ಕಾವ್ಯನಾಮ ಭಾರತೀ ಸುತ ಅಂತೆಲ್ಲ ಸ್ವಲ್ಪ ಜವು ಮಾಡ್ಕೊಳ್ತಾ ಇದ್ದೆವು ನಮ್ಮ ತಂದೆ ಬರೀತಾರೆ ಅಂತ. ಒಳಗೊಳಗೆ ನನಗೂ ಸ್ವಲ್ಪ ಜಂಬ ಇತ್ತು, ನಾನು ಬರೀತೇನೆ ಒಂದ್ ದಿವಸ ತಂದೆ ಹಾಗೆ ಆಗ್ಬೇಕು ಅಂತ. ಅದನ್ನ ತಂದೆ ಎದುರು ಬಾಯ್ಬಿಟ್ಟು ಹೇಳ್ಬಿಟ್ಟಿದ್ದೆ, ನಿಮ್ಗೆ ಆಗ್ಬೇಕು ನನ್ಗೆ ಅಂತ. ಅದಕ್ಕೆ ತಂದೆ ಹೇಳಿದ್ರು, ಅದಕ್ಕೆ ಜೀವನಾನುಭವ ಬೇಕು, ಅಧ್ಯಯನ ಬೇಕು, ಅನುಭವ ಬೇಕು, ಮತ್ತೆ ಬರೆಯುವಾಗ ಹೇಗೆ ಹೇಗೆ ಏನೇನು ಹೇಗಿರ್ಬೇಕು ಭಾಷೆ ಇಂಥದ್ನೆಲ್ಲ ನನ್ಗೆ 6ನೇ 7ನೇ ಕ್ಲಾಸ್ ಅಲ್ಲೇ ತಂದೆ ಹೇಳ್ಕೊಟ್ಟಿದ್ರು. ನಾನು 7ನೇ ಕ್ಲಾಸ್ ಅಲ್ಲೇ ಕತೆ ಬರೆದಿದ್ದೆ. ನಮ್ಮ ಒಬ್ರು ಲೆಕ್ಕ ಮೇಷ್ಟ್ರು, ಅವ್ರೀಗ ಇದ್ರು ವಯಸ್ಸಾಗಿರ್ಬೋದು, ಅವ್ರನ್ನ ಕ್ಷಮೆ ಕೇಳ್ತಾ ಈ ಮಾತು ಹೇಳ್ತೇನೆ, ಬಹಳ ಹೊಡಿತಾ ಇದ್ರು. ಬಹಳ ಹೊಡಿತಾ ಇದ್ರು ಅಂದ್ರೆ ನಮ್ಗೆ ಅವರು ಕ್ಲಾಸಿಗೆ ಬರೋದೇ ಬೇಡ ಅನ್ನೋಷ್ಟ್ರ ಮಟ್ಟಿಗೆ ಲೆಕ್ಕಗಳಲ್ಲಿ ಹೊಡಿತಾ ಇದ್ರು. ಅವ್ರ ಬಗ್ಗೆ ಒಂದ್ ಕತೆ ಬರೆದ್ಬಿಟ್ಟಿದ್ದೆ. ಅದು ಅವ್ರು ಹೊಡೆಯುವಾಗ ನನ್ ಕೈ ಮುಂಗೈ ತುಂಡಾಗಿ ಬಿದ್ದು ಹೋಗ್ಬಿಡುತ್ತೆ. ಅದು ಕೊನೆಗೆ ದೇವರ ಪ್ರಾರ್ಥನೆಗೆ ಹೋಗುತ್ತೆ. ಕೆರೆಯಲ್ಲಿ ಛತ್ರಕೆರೆ ಅಂತ ಸ್ಕೂಲ್ ಎದ್ರ ಒಂದ್ ಕೆರೆ ಇರುತ್ತೆ, ಅಲ್ಲಿ ಮುಳುಗ್ಬಿಟ್ಟು ಅಲ್ಲಿಂದ ಹೋಗುತ್ತೆ. ಅದು ಹೋಗಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡುತ್ತೆ. ಆಮೇಲೆ ಏನಾದ್ರೂ ಅನ್ಯಾಯ ತೊಂದ್ರೆ ಆಗ್ಲಿ, ಅವ್ರು ಹಾಕಿ ಆಡುವಾಗ ಸ್ಟಿಕ್ ಅವ್ರ ಕಾಲಿಗೆ ತಗ್ಲು ಹೋಗ್ಲಿ, ಅಥವಾ ಹಾಕಿ ಚೆಂಡು ಅವ್ರ ಮುಖಕ್ಕೆ ಬಡ್ದು ಹನುಮಂತನ ಮುಖದಾಗೆ ಆಗ್ಲಿ, ಅವ್ರು ರಜಾ ಹಾಕ್ಲಿ ಅಂತೆಲ್ಲ. ಆಮೇಲೆ ಅದು ಬಹಳ ಇದ್ರಲ್ಲಿ ಉತ್ಸಾಹದಿಂದ ತಂದೆಗೆ ಓದ್ಲಿಕ್ಕೆ ಕೊಟ್ಟಾಗ ತಂದೆ ಚೆನ್ನಾಗಿ ಬೈತಾರೆ, ಲೆಕ್ಕ ಮೇಷ್ಟ್ರ ಕೈಯಲ್ಲಿ ಯಾವತ್ತೂ ಬೇಡ ಇರ್ಬೇಕು, ಹಾಗಾದ್ರೆ ನೀವು ಲೆಕ್ಕ ಕಲಿಯೋದು, ಇಲ್ದಿದ್ರೆ ಸೋಮಾರಿತನ ಮಾಡ್ತೀರಿ, ಮತ್ತೆ ಮೇಷ್ಟ್ರಗಳ ಬಗ್ಗೆ ಹೀಗೆಲ್ಲ ಬರೀಬಾರ್ದು ಅಂತ. ಆದ್ರೆ ಹೇಳ್ತಾರೆ ಕಂಗೈ ತುಂಡಾಗಿ ಹೋಗೋದು, ಹಾರ್ಕೊಂಡು ಹೋಗೋದು, ಇದೊಂದು ರೂಪಕ ಆಗುತ್ತೆ, ಮುಂದೆ ಯಾವತ್ತಾದ್ರೂ ಇಂಥದ್ನ ನೀನ್ ಬಳಸ್ಬಹುದು ಅಂತ. ಹೀಗೆ ತಂದೆ ನನ್ಗೆ ಒಂದ್ ಸಣ್ಣ ಪ್ರಾಯದಿಂದ ಬರೀಲಿಕ್ಕೆ ಬರೀತೆ ಅಂತ ಗೊತ್ತಾದಾಗ ಹೀಗೀಗೆ ಬರಿ ಅಂತ ಹೇಳಿ ಸಹಾಯ ಮಾಡ್ತಾರೆ ಅಂತ ಹೇಳ್ಬೋದು. ಆಮೇಲೆ ತಂದೆಯ ಬದುಕು ಎಲ್ಲದಕ್ಕೂ ಹೆಚ್ಚು ತಂದೆಯ ಬದುಕು ನನ್ಗೆ ಆಗ ಸ್ವಲ್ಪ ಬಿಟ್ಟು. ನಮ್ಮ ಅಜ್ಜಿ ನಮ್ಮನೆಗೆ ಆಗಾಗ ಬರ್ತಾ ಇರ್ತಿದ್ರು. ಒಂದೆರಡು ಸಲ ಅಜ್ಜಿ ಅಂದ್ರೆ ತಂದೆಗೆ ಬರೆಯುವಂತಹ ಒಂದು ಗುಣ ಅವರ ನಮ್ಮ ಅಜ್ಜಿಯಿಂದ ಬಂದಿರ್ಕು ಅಂತ ಅನ್ಕೊಳ್ತೇನೆ. ಯಾಕಂದ್ರೆ ಒಂದು ಸಣ್ಣ ಒಂದು ಪದ ಬಂದ್ರು ನಮ್ಮ ಅಜ್ಜಿ ಹಾಡು ಹೇಳುವವರು, ಅದಕ್ಕೊಂದು ಹಾಡು ಕಟ್ಟಿ ಹೇಳ್ಬಿಡುವವರು. ಮತ್ತೆ ಅಜ್ಜಿಯ ಒಂದೆರಡು ಮಾತುಗಳಲ್ಲಿ ನನ್ಗೆ ಗೊತ್ತಾಗ್ತಿತ್ತು ತಂದೆ ಬಹಳ ಕಷ್ಟ ಪಟ್ಟಿರ್ಬೇಕು ಬಾಲ್ಯ ಕಾಲದಲ್ಲೂ ಕೂಡ ಅಂತ ಹೇಳ್ಬಿಟ್ಟು. ಯಾಕೆಂತಂದ್ರೆ ತಂದೆಗೆ ಭೀಮಯ್ಯ ಅಂತ ತಮ್ಮ ಇರ್ತಾರೆ, ಅವ್ರನ್ನ ಅಜ್ಜಿ ಶಾಲೆಗೆ ಕಳ್ಸೋದಿಲ್ಲ. ಯಾಕೆ ಕಳ್ಸೋದಿಲ್ಲ ಅಂತ ನಾನು ಅವ್ರನ್ನ ಕೇಳ್ತೇನೆ. ಆಗ ಅವ್ರು ಹೇಳ್ತಾರೆ ಇವನ ಹಾಗೆ ಅವನು ಸ್ವಾತಂತ್ರ್ಯ ಹೋರಾಟಕ್ಕೆ ಹೋಗಿಬಿಟ್ರೆ ಮನೆ ಬಿಟ್ಟು ಹೊರಟು ನಾನು ಹೇಗೆ ಬದುಕೋದು ಅಂತ ಕೇಳ್ತಾರೆ. ತಂದೆಗೆ ಇದೊಂದು ನೋವು ಇರುತ್ತೆ, ತನ್ನಿಂದಾಗಿ ತನ್ನ ತಮ್ಮನಿಗೆ ವಿದ್ಯೆಯೇ ಇಲ್ಲದೆ ಆಗಿ ಹೋಯ್ತು ಅಂತ ಹೇಳುವ ನೋವು ಒಂದು ಕಡೆ.

ಅವರನ್ನ ಕಾಡಿದೆ ಅದು. ಹಾಗಾಗಿ ಅವರ ಮಕ್ಕಳಿಗೆ ಓದುವ ಅವಕಾಶ ಬಂದಾಗ ಅವರ ಹಿರಿಮಗ ಶಿವರಾಮನನ್ನ ಅವನು ಹೈಸ್ಕೂಲ್ಗೆ ಬರುವಾಗ ನಮ್ಮನೆಯಲ್ಲೇ ತಂದೆ ಇರಿಸ್ಕೊಳ್ತಾರೆ. ಆಮೇಲೆ ಆ ಮಕ್ಕಳು ಹೈಸ್ಕೂಲ್ಗೆ ಬರುವಾಗ ನಮ್ಮ ಚಿಕ್ಕಪ್ಪನ ಮಕ್ಕಳು ಬರುವಾಗ ಮಧ್ಯಾಹ್ನದ ಊಟಕ್ಕೆ ನಮ್ಮನೆಗೆ ಬರ್ತಾರೆ. ಆದ್ರೆ ತಂದೆ ಅದಕ್ಕಾಗಿ ಅವರ ತಮ್ಮನಿಂದ ಹಣ ಆಗ್ಲಿ ಏನನ್ನೂ ಪಡ್ಕೊಳ್ಳೋದ. ಮತ್ತೆ ಇನ್ನೊಂದು ನಿಮಗೆ ನಾನು ಮುಖ್ಯ ವಿಷಯ ಹೇಳ್ಬೇಕು, ನನ್ನ ತಂದೆ ಬಗ್ಗೆ ಎಲ್ಲೂ ದಾಖಲೆಯೇ ಆಗ್ಲಿಲ್ಲ. ಅದು ಏನು ಅಂತ ಹೇಳಿದ್ರೆ, ತಂದೆ 2 ಸಲ ಜೈಲಿಗೆ ಹೋಗರೆ 30ರ ದಶಕದಲ್ಲಿ. ನನ್ಗೆ ಇಸ್ವಿ ಸರಿಯಾಗಿ ಗೊತ್ತಿಲ್ಲ. ಅದು 1 ಸಲ ಜೈಲಿಂದ ಹೊರಗೆ ಬಂದಾಗ ಅವರು ಬಹಳ ಕಷ್ಟದಲ್ಲಿ ಇರ್ತಾರೆ. ಆ ಸಮಯದಲ್ಲಿ ಅವರು ಮಲಬಾರ್ನಲ್ಲಿ ಬೆಸ್ತ್ರ ಒಟ್ಟಿಗೆ ಕೆಲಸ ಮಾಡ್ತಾರೆ. ಬಂದರು ಕಾರ್ಮಿಕರು ಅಂತ ಹೇಳ್ತಾರೆ, ಹಡಗು ಕಟ್ಟುವ ಕಾರ್ಮಿಕರು ಅಲ್ಲ, ಅವ್ರು ಕೆಲಸ ಮಾಡೋದು ಬೆಸ್ತ್ರ ಒಟ್ಟಿಗೆ. ಅವರು ಬೆಸ್ತ್ರ ಒಟ್ಟಿಗೆ ಬೆಸ್ತನಾಗಿ ಕೆಲಸ ಮಾಡ್ತಾರೆ. ಇದರಿಂದಾಗಿ ಏನಾಗುತ್ತೆ, ಯಾರಿಗೂ ಕೊಡಗಿನಲ್ಲಿ ಗೊತ್ತಾಗುತ್ತೆ ಅವ್ರೇನ್ ಮಾಡ್ತಾರೆ. ಮಠ ಗುರುಗಳು ಎಲ್ಲ ಇರ್ತಾರೆ ನೋಡಿ, ಅವರು ತಂದೆಗೆ ಜಾತಿಯಿಂದ ಬಹಿಷ್ಕಾರ ಹಾಕ್ತಾರೆ. ತಂದೆಯನ್ನ ಜಾತಿಯಿಂದ ಬಹಿಷ್ಕರಿಸ್ತಾರೆ. ತಂದೆ ಮಧ್ಯದಲ್ಲಿ ಒಂದ್ಸಲಿ ಕೊಡಗಿಗೆ ಬರ್ತಾರೆ. ಬಂದಾಗ ಫಸ್ಟ್ ಅವರು ಅವ್ರ ತಾಯಿ ನೋಡ್ಲಿಕ್ಕೆ ಹೋಗ್ತಾರೆ. ಆದ್ರೆ ಯಾರು ಅವರನ್ನ ಮನೆಗೆ ಸೇರ್ಸೋದಿಲ್ಲ. ಎಲ್ಲ ಆಂಗ್ಲದಲ್ಲಿ ಒಬ್ಬ ಅಸ್ಪೃಶ್ಯನನ್ನ ಹಿಂದೆ ಒಂದು 50 ವರ್ಷದ ಹಿಂದೆ ಎಷ್ಟು ಕ್ರೂರಾಗಿ ನಡ್ಸ್ಕೊಳ್ತರು, ಅದೇ ರೀತಿಯಲ್ಲಿ ಕೊಡಗಿನಲ್ಲಿ ನಮ್ಮ ತಂದೆಯನ್ನ ಅದೇ ರೀತಿಯಲ್ಲಿ ಕ್ರೂರಾಗಿ ನಡ್ಸ್ಕೊಂಡಿದ್ದಾರೆ. ಯಾರು ಮನೆಗೆ ಸೇರಿಸ್ತಾ ಇರ್ಲಿಲ್ಲ. ಅವರಿಗೆ ತೆಂಗಿನ ಚೀ, ಅದನ್ನ ನಾವು ಕರಟ ಅಂತೇವೆ, ಕರಟದಲ್ಲಿ ಕುಡಿಲಿಕ್ಕೆ ಕಾಫಿಯೋ ನೀರೋ ಏನಿದ್ರು ಅದರಲ್ಲಿ ಕೊಡ್ತಾ ಇದ್ರು. ತಂದೆ ಅದನ್ನು ದೂರದಲ್ಲಿ ಎಸಿಬೇಕಿತ್ತು, ಮನೆ ಹತ್ರ ಪತ್ರವೂ ಅಲ್ಲ, ಅಷ್ಟು ದೂರದಲ್ಲಿ ಎಸಿಬೇಕಿತ್ತು. ಇದು ಯಾವುದು ತಂದೆ ತಂದೆಯಾಗಿ ಹೇಳ್ಕೊಂಡಿಲ್ಲ. ಇದು ಹೇಗೆ ನನಗೆ ಗೊತ್ತಾಯ್ತು ಅಂತ ಹೇಳಿದ್ರೆ, ಒಂದು 15 ವರ್ಷದ ಹಿಂದೆ ನನ್ನ 2ನೇ ಅಕ್ಕನ ಮಗ ವಿನೋದ್ ಅಂತ, ಅವನು ವಿದೇಶದಿಂದ ಇಲ್ಲಿಗೆ ಬಂದಾಗ ನನ್ಗೆ ಅಜ್ಜನ ಜೀವನ ಚರಿತ್ರೆ ಬರಿ ಅಂತ ತುಂಬಾ ಒತ್ತಾಯ ಮಾಡ್ತಾ ಇದ್ದ. ಸರಿ, ಜೀವನ ಚರಿತ್ರೆ ಬರೆಯೋಣ ಅಂತ ತಾಯಿಯನ್ ಕೇಳಿದೆ. ತಾಯಿ ನನ್ಗೆ ಅನುಮತಿ ಕೊಡ್ಲಿಲ್ಲ. ಒಂದ್ 2 ವರ್ಷ ಸುಮ್ಮನೆ ಹಾಗೆ ಇದ್ದೆ. ಪುನಃ ತಾಯಿಯನ್ನ ಕೇಳಿದೆ, ಈಗಾದ್ರೂ ನಾನು ಬರೀಲ್ಲ ಸ್ವಲ್ಪ ಅಂತ, ಬೇಡ ಅಂತ ಹೇಳಿದ್. ಅಷ್ಟೊತ್ತಿಗೆ ಮತ್ತೊಂದ್ಸಲಿ ಬಂದ ನನ್ನ ಅಕ್ಕನ ಮಗ, ಹೇಳಿದ ಯಾವ ವಿಷಯ ಬೇಡ ಅಂತ ತಾಯಿ ಅಜ್ಜಿ ಹೇಳ್ತಾರೋ ಅದನ್ನ ಬಿಟ್ಟು ಉಳ್ದದ್ದು ಬರಿ ಅಂತ ಹೇಳ್ದ. ಸರಿ, ಮತ್ತೆ ಪುನಃ ನಾವು ತಂದೆ ಕಾಲದಲ್ಲಿ ಆಗ ಮಡಿಕೇರಿಯಲ್ಲಿ ಇರುವವರಲ್ಲ, ವಿರಾಜಪೇಟೆಯಲ್ಲಿ ಇರುವವರು ಯಾರು ಬದುಕಿದ್ದಾರೆ ಏನು ಅಂತ ಹುಡುಕ್ಬೇಕಾದ್ರೆ ಒಬ್ರೇ ಒಬ್ರು ನನ್ಗೆ ಸಿಕ್ಕಿದ್ದು, ಅದು ತಂದೆಯ ದೊಡ್ಡಪ್ಪ ಮಗಳ ಮಗಳು. ಅವರು ಮೈಸೂರಲ್ಲಿ ಇದ್ರು, ಕಾವೇರಮ್ಮ ಅಂತ. ಅವ್ರ ಮನೆಗೆ ಹೋಗಿ ಆಗ ಅವರು ತಂದೆ ಬಹಿಷ್ಕೃತರಾಗಿದ್ದ ಕಾಲದಲ್ಲಿ ಅವರ ಮನೆಗೂ ಹೋಗಿದ್ರಂತೆ. ಅವರು ಕೊಡ್ಲಿಪೇಟೆಯಲ್ಲಿ ಇದ್ರು ಆಗ. ಅವರೇ ಸ್ವಲ್ಪ ಪ್ರೋಗ್ರೆಸಿವ್ ಆಗಿದ್ರಂತೆ. ಅವರ ಮನೆಯಲ್ಲಿ ಜಗಲಿಯಲ್ಲಿ ಮಾತ್ರ ತಂದೆಗೆ ಪ್ರವೇಶ ಇತ್ತಂತೆ. ತಂದೆಗೆ ರಾತ್ರಿ ಮಿಗಲಿಕ್ಕೆ ಒಂದು ಚಾಪೆ ಕೊಡ್ತಾ ಇದ್ರಂತೆ. ಆಮೇಲೆ ಊಟ ಎಲ್ಲ ಎಲೆಯಲ್ಲೇ ಕೊಡ್ತಾ ಇದ್ರು. ಅವರು ಕೂಡ ಕರಟದಲ್ಲೇ ಕಾಫಿ ಕೊಡ್ತಾ ಇದ್ರಂತೆ. ಆಮೇಲೆ ಅವ್ರು ಅಲ್ಲಿಂದ ಹೊರಡುವಾಡ್ ಹೇಳ್ತಾ ಇದ್ರಂತೆ, ಆ ಚಾಪೆ ಮಲಗಿದ ಚಾಪೆಯನ್ನ ಸುಟ್ಟು ಹಾಕಿ ಹೋಗಿ ಬಿಡಪ್ಪ ಸ್ವಲ್ಪ ನಾರಾಯಣ ಅಂತ ಹೇಳಿದ್ರು. ಆಗ ತಂದೆಗೆ ಮಾರಲ್ ಸಪೋರ್ಟ್ ಕೊಟ್ಟವ್ರು ಯಾರು? ಆಗ ಬಹಿಷ್ಕೃತರ ಎಷ್ಟು ವರ್ಷ ಇದ್ರು, ಆ ನೋವನ್ನ ಅವರು ಯಾರ ಹತ್ರ ಆದ್ರೂ ಹಂಚ್ಕೊಂಡ್ರೆ ಏನು ಗೊತ್ತಾಗ್ತಾ ಇಲ್ಲ. ತಾಯಿ ಹತ್ರ ಅದನ್ನ ಹೇಳಲಿಲ್ಲ ಅವರು. ನಾನ್ ತಾಯಿಯನ್ನು ಕೇಳಿದೆ, ಮದ್ವೆ ಆಗಲಿದ್ದು ನೀನು ಏನು ಕೇಳು ಹೇಳ್ತೇನೆ, ಮದ್ವೆಗೆ ಮೊದ್ಲಿದ್ದು ನನ್ಗೆ ಹೆಚ್ಚು ಹೇಳಲಿಲ್ಲ ಅವರು ಅಂತ ಹೇಳಿದ್ರು. ಹಾಗಾಗಿ ನೋಡಿ, ತಂದೆ ಈ ಬಹಿಷ್ಕೃತರಾದದ್ದು ಅನುಭವಿಸಿದ ನೋವು ಅವ್ರ ಬವಣಿಗಿನಲ್ಲಿ ಇನ್ನೂ ಬಂದಿರ್ಲಿಲ್ಲ. ಹಾಗಾಗಿ ನಮ್ಗೆ ದಾಖಲೆಯೇ ಸಿಗ್ತಾ ಇಲ್ಲ. ಕ್ರಾಸ್ ಸೆಕ್ಷನ್ ಮಾಡೋಣ ಆಯ್ತು, ಜೀವನ ಚರಿತ್ರೆ ಕೊನೆಗೆ ತಾಯಿ ಜೀವನ ಚರಿತ್ರೆ ಬರೀಲಿಕ್ಕೆ ಒಪ್ಪಿಕೊಂಡಾಗ ಅದ್ರಲ್ಲಿ ಕ್ರಾಸ್ ಸೆಕ್ಷನ್ ಮಾಡುವ ಅಂತ ಹೇಳಿದ್ರೆ ನನ್ಗೆ ಯಾರೂ ಸಿಗ್ತಾ ಇಲ್ಲ. ಆ ಕಾಲದಲ್ಲಿ ಎಲ್ಲರೂ ತಿಳಿ ಹೋಗಿದ್ದಾರೆ. ಹಾಗಾಗಿ ಇದು ಒಂದು ಇತಿಹಾಸ, ಮರೆತು ಹೋದ ಇತಿಹಾಸ ಆಗಿ ಹೋಗ್ಬೋದು ನಾಳೆಗೆ ಅಂತ ಅನ್ಕೊಂಡು ನಾನು ಈಗ ನಿಮ್ಮ ಹತ್ರ ಇದನ್ನ ಹೇಳ್ತಾ ಇದ್ದೇನೆ. ಇನ್ನೊಂದು, ತಂದೆಯ ಮದ್ವೆಯೂ ಹಾಗೆ ತಿರಸ್ಕಾರ ಬಹಿಷ್ಕಾರದೊಂದಿಗೆ ತಂದೆಯ ಮದ್ವೆಯೂ ನಡೆಯುತ್ತೆ. ಅದೇನು ಅಂದ್ರೆ, ನನ್ನ ತಾಯಿಯ ತಂದೆ ನಮ್ಮ ಅಜ್ಜ 4ನೇ ಮದ್ವೆ ಒಬ್ಬ ಬಾಲ ವಿಧವೆ ಜೊತೆ ಆಗುತ್ತೆ. ಅದು ಕ್ರಾಂತಿಕಾರಿಯಾಗಿ ಆಗೋದಲ್ಲ, ಹೆಂಡತಿಯರು ಮದ್ವೆ ಆಗಿ ಏನೇನೋ ಕಾರಣದಿಂದ ತೀರಿ ಹೋಗ್ತಿದ್ರು. 4ನೇ ಮದ್ವೆಗೆ ಅವ್ರಿಗೆ ಯಾರು ಹುಡುಗಿ ಸಿಗ್ಲಿಲ್ಲ, ಹಾಗಾಗಿ ಅವರೊಬ್ಬ ಬಾಲ ವಿಧವೆಯಿಂದ ಮದ್ವೆ ಆಗ. ಅದ್ರಿಂದ ಆದ್ರೂ ಕೂಡ ಅವರು ಸ್ವಲ್ಪ ತಿರಸ್ಕಾರಕ್ಕೆ ಒಳಗಾಗ್ತೇವೆ ಸಮಾಜದಲ್ಲಿ. ಅವ್ರು ಎಲ್ಲೇ ಹೋದ್ರು ಅವ್ರಿಗೆ ಅಡ್ಡಪಂಕ್ತಿ ಭೋಜನ ಆಗ್ತಾ ಇರುತ್ತೆ. ತಂದೆಯ ಇದೇ ಅಕ್ಕನ ಗಂಡ ರಘುನಾಥ ಅಂತ ಹೆಸರು, ಕೊಡ್ಲಿಪೇಟಿನಲ್ಲಿ ಇರುವವರು. ಅವರು ತಂದೆ ಅಷ್ಟೇ ಚಳುವಳಿಗೆ ಹೋಗಿ ಬಿಡ್ತಾರೆ ಅಂತ ಹೇಳುವ ಕಾರಣದಿಂದ ಮದ್ವೆಗೆ ಪ್ರಯತ್ನಿಸ್ತಾ ಇರ್ತಾರೆ. ಮದ್ವೆ ಆಗು ಅಂತ ಒತ್ತಾಯ ಮಾಡ್ತಾರೆ. ತಂದೆ ಮದ್ವೆಗೆ ಒಪ್ಕೊಳ್ತಾರಂತೆ.

ಒಪ್ಕೊಂಡಾಗ ನಮ್ಮ ಅಜ್ಜನ ನಮ್ಮ ತಾಯಿಯನ್ನ ಪ್ರಪೋಸ್ ಮಾಡ್ತಾರೆ. ಯಾಕಂದ್ರೆ ತಾಯಿಗೇನು ಅವರ ಅಪ್ಪ ಹೀಗೆ ಮಾಡಿರೋದ್ರಿಂದ ತಾಯಿಗೇನು ಗಂಡು ಸಿಕ್ಕೋದು ಕಷ್ಟ ಆಗುತ್ತೆ ಅಂತ ಅವ್ರು ಯೋಚಿಸಿರ್ತಾರೆ. ಆಮೇಲೆ ನಮ್ಮ ತಂದೆಯನ್ನ ಮದುವೆ ಆಗ್ಲಿಕ್ಕೆ ಸಾಧಾರಣ ಯಾರು ಮುಂದೆ ಬರ್ತಾ ಇರ್ಲಿಲ್ಲ. ಜೈಲ್ನಲ್ಲಿ ಇದ್ದವನು, ಜಾತಿಯಿಂದ ಹೊರಗೆ ಹಾಕಿದವನು ಅಂತ ಹೇಳಿ ಒಂದು ಆಲೋಚನೆ ಇತ್ತು. ಮಾತಾಡುವವರು ಸ್ವಲ್ಪ ವ್ಯಂಗ್ಯಾಗಿ ಮಾತಾಡ್ತಿದ್ರು ಅಂತ ನಮ್ಮ ಅಜ್ಜಿ ಹೇಳೋದು ನಾನು ಕೇಳಿದ್ದೆ. ಹಾಗಾಗಿ ತಂದೆಯ ಮದ್ವೆ ನಮ್ಮ ತಾಯಿ ಜೊತೆ ಆ ರೀತಿಯಲ್ಲಿ ಫಿಕ್ಸ್ ಆಗುತ್ತೆ. ಆದ್ರೆ ಮದ್ವೆಗೆ ನಮ್ಮ ಅಜ್ಜಿಯೂ ಹೋಗೋದಿಲ್ಲ, ಮತ್ತೆ ತಂದೆಯನ್ನ ಓದಿಸಿ ಅವರನ್ನ ಮುಂದೆ ತಂದ ಚಿಕ್ಕಪ್ಪನು ಹೋಗೋದಿಲ್ಲ. ಸುಬ್ರಾಯರು ಅಂತ ಅವರು ಹೇಳ್ತಾರೆ, ಬಾಲವಿದ್ಯಾವಿನ ಮಾಯಾದವನು ಅಂತವನ ಮಗಳನ್ನ ಮದ್ವೆ ಆಗೋದ್ರಿಂದ ಮದ್ವೆಗೆ ಹೋಗೋದಿಲ್ಲ ಅಂತ ರಘುನಾಥ ರಾಯರಿಗೆ ಕಾಗದ ಬರೀತಾರೆ. ಅಷ್ಟು ಮಾತ್ರ ಅಲ್ಲ, ತಂದೆಯ ದೊಡ್ಡಪ್ಪನಿಗೆ ಒಬ್ರು ಮಗ ಇರ್ತಾರೆ ಗಂಗಾಧರ ಅಂತ, ಅವರು ಕೂಡ ತಿರಸ್ಕರಿಸ್ತಾರೆ ಮದ್ವೆಗೆ ಹೋಗ್ಲಿಕ್ಕೆ. ಯಾಕಂದ್ರೆ ತಂದೆಗೆ ತಂದೆ ತಾಯಿ ಸ್ಥಾನದಲ್ಲಿ ಕೂರೋರೊಬ್ರು ಬೇಕಾಗಿರ್ತಾರೆ ಮದ್ವೆಗೆ. ಹಾಗಾಗಿ ಇವ್ರು ಯಾರು ಒಪ್ಪೋದಿಲ್ಲ. ನನಗೆ ಅವರ ಅಕ್ಕ ಮತ್ತೆ ಭಾವ ಅವರೇ ಕೂತು ಮತ್ತೆ ಮದ್ವೆ ಮಾಡ್ತಾರೆ. ಹೀಗೆ ತಂದೆಯ ಮದ್ವೆ ಕೂಡ ಒಂದು ತಿರಸ್ಕಾರ ಮತ್ತೆ ಬಹಿಷ್ಕಾರದ ನಡುವೆಯೇ ಆಗುತ್ತೆ. ಆದ್ರೆ ತಂದೆಗೆ ಬಹಳ ಒಳ್ಳೆ ಹೆಂಡತಿ ಸಿಗ್ತಾರೆ. ಅವರ ಏನ್ ಹೇಳ್ಬೇಕು, ತಂದೆಗೆ ಬಹುಶಃ ಇನ್ನು ಅಂತ ಒಳ್ಳೆ ಹೆಂಡತಿ ಸಿಗ್ತಾನೆ ಇದ್ದಿಲ್ಲ ಇನ್ನು ಇವ್ರು ಯಾರೇ ಹುಡುಕಿ ಕೂಡ. ಆದ್ರೆ ಇಷ್ಟು ನೋವು ಅನುಭವಿಸಿದ್ದು ನನ್ಗೆ ಈಗ 10 ವರ್ಷದ ಹಿಂದೆ ಅಷ್ಟೇ ಗೊತ್ತಾಯ್ತು. ಒಂದ್ಸಲಿ ನಾನು ಕೇಳಿದ್ದೆ, ನಿನಗೆ ಹೀಗೆ ಬಹಿಷ್ಕಾರ ಹಾಕಿದ್ರಂತೆ, ಮತ್ತು ಯಾಕೆ ನೀನು ಜಾತಿಯೊಳಗೆ ಸಂಬಂಧ ಮಾಡ್ದೀಯ, ಜಾತಿಯನ್ನು ದೂರ ಇಟ್ಬಿಡ್ಬೋದಿತ್ತು, ನಮ್ಗೆ ಜಾತಿಯ ಇದೇ ಬೇಡ ಇತ್ತು, ಗೊಡವೆಯೇ ಬೇಡ ಇತ್ತು ಅಂತ ಒಂದು ಮಾತಿಗೆ ಹೇಳಿದ್ದೆ ನಾನು. ಆಗ ತಂದೆ ಹೇಳಿದ್ರು, ನಾನು ಕೆಳ ಮಧ್ಯಮ ವರ್ಗದ ಮನುಷ್ಯ, ನನ್ಗೆ ತುಂಬಾ ನೊಂದು ಬಿಟ್ಟಿದ್ದೇನೆ, ನನ್ಗೆ ಎಲ್ಲರೂ ಬೇಕು ಅನ್ಸ್ತಾರೆ, ಹಾಗಾಗಿ ನಾನು ಯಾರನ್ನು ತಿರಸ್ಕರಿಸ್ಲಿಲ್ಲ ಅಂತ ತಂದೆ ಒಂದು ಮಾತು ಹೇಳ್ತಾರೆ. ಆಮೇಲೆ ತಂದೆಯ ಒಂದೇನಿತ್ತು, ತಂದೆಗೆ ಕೈ ನೋಡುವ ಅಭ್ಯಾಸ ಇತ್ತು. ಅದ್ರ ಬಗ್ಗೆ ಬಹಳ ಓದ್ಕೊಂಡಿದ್ರು, ಯಾವ್ಯಾವ ದೇಶದಲ್ಲಿ ಯಾವ್ಯಾವ ರೀತಿ ಕೈ ನೋಡ್ತಾರೆ ಅಂತ ಹೇಳಿಯೂ ಅವರು ಅಷ್ಟೂ ತಿಳ್ಕೊಂಡಿದ್ರು. ಒಬ್ಬ ಪೇಪರ್ ಮಾರುವ ಹಳೆ ಪೇಪರ್ಗಳನ್ನ ಕೊಳ್ಳುವವನು ಪೂಕುಂಜಿ ಅಂತ ಮನೆಗ್ ಬರ್ತಿದ್ದ, ಅವನ್ ಕೇರಳದವನು. ಅವನ್ ಬಂದಾಗ ತಂದೆ ಅವನ ಜೊತೆ ಕೂತ್ಕೊಂಡು ಬಹಳ ಮಾತಾಡುವವರು. ಆಗ ನಾನು ಮತ್ತು ನನ್ನ ಎರಡನೇ ಅಕ್ಕ ಕೂತಿದ್ವಿ. ತಂದೆ ಅವನ ಹತ್ರ ಹೇಳ್ತಾರೆ, ನಾನು ಭಿಕ್ಷುಕನ ಹಾಗೆ ಇದ್ದೆ, ಮೈ ಹರಕು ಬಟ್ಟೆ ಇತ್ತು, ಮೈಯೆಲ್ಲ ಏನಾಗಿತ್ತು, ಊಟಕ್ಕೆ ಇರ್ಲಿಲ್ಲ, ಬೀದಿ ಬದಿನಲ್ಲಿ ಮಲಗ್ತಾ ಇದ್ದೆ, ಇಂತ ಸ್ಥಿತಿನಲ್ಲಿ ಇದ್ದ ನಾನು ಇವತ್ ಹೀಗಿದ್ದೇನೆ, ಹಣಕಾಸು ವಿಷಯದಲ್ಲಿ ನನ್ಗೆ ನೆಮ್ಮದಿ ಅಂತ ಅನ್ನೋದು ಸಿಗುತ್ತಾ ಅಂತ ಹೇಳಿ ಅವನನ್ನ ಕೇಳ್ತಾ ಇದ್ರು. ಕೇಳ್ಬಿಟ್ಟು ಅವನಿಗೆ ಕೈ ತೋರಿಸ್ತಾ ಇದ್ರು, ಅವನು ಏನೋ ಮಾತಾಡಿ ಅವನ ಕೈಯನ್ನ ತಂದೆಗೆ ತೋರಿಸ್ತಾ ಇದ್ರು. ಸ್ವಾಮಿ ನಿಮ್ಗೆ ಬಹಳ ಒಳ್ಳೇದಾಗುತ್ತೆ ಅಂತ ಏನೋ ಹೇಳ್ತಾ ಇದ್ದ ಅವನು. ಅದಾಗಿ 6 ತಿಂಗಳಲ್ಲೇ ತಂದೆ ತೀರ್ ಹೋಗ್ತೆ. ಆದ್ರೆ ತಂದೆಗೆ ಏನಿತ್ತಂದ್ರೆ, ತಂದೆ 80 ವರ್ಷ ಬದುಕ್ತಾರೆ, ತಾಯಿ ಬೇಗ ಸತ್ತೋಗ್ತಾರೆ ಅಂತ ಇತ್ತು. ಅವರು ಈ ಕೈ ನೋಡೋದ್ರಿಂದ ಹಾಗೆ ತಿಳ್ಕೊಂಡಿದ್ರು. ಅವರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ತಾನು ಇಷ್ಟೇ ಸತ್ತೋಗ್ತೇನೆ ಅಂತ, ನಾವು ಯೋಚನೆ ಮಾಡಿರ್ಲಿಲ್ಲ ತಂದೆ ತೀರಿ ಹೋಗ್ತಾರೆ ಅಂತ. ಹಾಗೆ ಏನಾದ್ರೂ ಸ್ವಲ್ಪ ಅವರ ಆರೋಗ್ಯ ಆಗಾಗ ಕೆಡ್ತಾ ಇದ್ದು ಮಾಡ್ತಾ ಇದ್ದಿದ್ರೆ ಬಹುಶಃ ನಾನು ಅವ್ರನ್ನ ಹಠ ಮಾಡಿ ಅವರ ಬಾಯಿಯಿಂದ ಅವರ ಆತ್ಮಚರಿತ್ರೆ ನಿರೂಪಣೆ ಆದ್ರೂ ಮಾಡ್ತಿದ್ದೆ ಅಂತ ಹೇಳಿ ಅನ್ಸ್ತದೆ ನನ್ಗೆ. ಈಗ ಅವರ ಜೀವನ ಚರಿತ್ರೆ ಮರೆಯುವ ಅಂತಂದ್ರೆ ಅವರ ಜೀವನದ ಮುಖ್ಯ ಅಂಶಗಳೇ ಕೈತಪ್ಪಿ ಹೋಗಿ ಬಿಟ್ಟಿದ್ದಾವೆ. ಇನ್ನು ಬರೆದ್ರೂ ಅದು ಅಷ್ಟು ಒಳ್ಳೆಯ ಇದು ಆಗೋದಿಲ್ಲ ಅಂತ ಹೇಳಿ ನನ್ಗೆ ಅನ್ಸ್ತಿದೆ. ತಂದೆಯ ಇವತ್ತು ಪ್ರಮುಖ ಘಟ್ಟ ಲೋಪ ಆಗಿ ಹೋಗಿದೆ. ಅದು ಈಗ ನನ್ಗೆ ಎಷ್ಟು ತಿಳಿದಿದೆ ನಾನು ವಿಷಯವನ್ನು ಸಂಗ್ರಹಿಸಿದ್ರಲ್ಲಿ, ಅದನ್ನ ಈ ಆಕಾಶವಾಣಿ ಮೂಲಕ ಕೇಳಿದವರಿಗೆ ಗೊತ್ತಾಗಿ ತಂದೆಯ ಬದುಕಲ್ಲಿ ಹೀಗೂ ಒಂದು ಆಗಿತ್ತು ಅಂತ ಹೇಳ್ತೇನೆ. ಮತ್ತಿನ್ನು ತಂದೆಯ ಬದುಕಲ್ಲಿ ಇನ್ನು ಏನು ಹೇಳೋದು ಇದೆ ಅಂತಂದ್ರೆ, ಆದ್ರೆ ಅವರು ಓದ್ತಿದ್ದ ಪುಸ್ತಕಗಳನ್ನ ನಾನು ಓದ್ತಾ ಇದ್ದೆ. ಹಾಗಾಗಿ ಬಹಳ ಬಹಳ ಪುಸ್ತಕಗಳನ್ನ ಓದ್ತಿದ್ರು. ಅಲ್ಲಿ ಕೆಲವೊಂದು ಓದಿದ್ದೇನೆ, ಕ್ಲಾಸಿಕ್ಸ್ ಸ್ವಲ್ಪ ಓದುವ ಹಾಗೆ ಆಗಿದೆ. ಕೊನೆಗೆ ನಮಗೆ ಆಸಕ್ತಿ ಇದೆ ಅಂತ ಗೊತ್ತಾದ್ರೆ ವಿಷಯವನ್ನ ನಮ್ಗೆ ವಿವರಿಸ್ತಾ ಇದ್ರು. ಈಗ ಬಾಂಗ್ಲಾದೇಶದ ವಾರ್ ಅನ್ನ, ಆಮೇಲೆ ಎಮರ್ಜೆನ್ಸಿ ಡಿಕ್ಲೇರ್ ಆದಾಗ ಅದನ್ನೆಲ್ಲವನ್ನು ತಂದೆ ವಿವರಿಸ್ತಾ ಇದ್ರು, ಯಾಕೆ ಆಯ್ತು ಏನು ಅಂತ. ಆಮೇಲೆ ಒಂದ್ಸಲಿ ಮಡಿಕೇರಿಗೆ EMS ನಂಬೂದರಿ ಬರ್ತಾರೆ. EMS ನಂಬೂದರಿ ಪಾಡ್ ತಂದೆಯ ಜೀವನದಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದವರು. ಆದ್ರೆ ಅವರು CPM ನ ಜನರಲ್ ಸೆಕ್ರೆಟರಿ ಆಗಿರ್ತಾರೆ. ತಂದೆ ಅವ್ರನ್ನ ಭೇಟಿ ಮಾಡೋದಿಲ್ಲ. ನಾನ್ ತುಂಬಾ ಜಗಳ ಆಗ್ತೇನೆ ತಂದೆ ಜೊತೆ, ಅವ್ರನ್ನ ಭೇಟಿ ಮಾಡಿಲ್ಲ ಅಂತ. ಸಿಕ್ಕಪಡೆ ಜಗಳ ಆಗುತ್ತೆ ನನಗೂ ತಂದೆಗೂ. ತಂದೆ ಹೇಳ್ತಾರೆ, ನಾನು ಸರ್ಕಾರಿ ಉದ್ಯೋಗದಲ್ಲಿರುವವನು,
ಅದು ಸಿಪಿಎಂ ಜನರಲ್ ಸೆಕ್ರೆಟರಿ ನಾನು ಭೇಟಿ ಮಾಡಿದ್ರೆ ನಾಳೆ ನನ್ನನ್ನು ಎಲ್ಲೋ ಹೊತ್ತಾಕ್ಬಿಡ್ತಾರೆ, ಆ ಒಂದು ಕಾರಣಕ್ಕೆ ನಾನು ಭೇಟಿ ಆಗೋದಿಲ್ಲ ಅಂತ ಹೇಳ್ತಾರೆ. ನಾನು ಅವಾಗ ನಾ ಹೇಳ್ತೇನೆ, ಕದ್ದು ಮುಚ್ಚಿ ಭೇಟಿ ಆಗ್ಬೋದಿತ್ತು, ಏನೂ ಆಗ್ತಾ ಇರ್ಲಿಲ್ಲ ನಿನ್ಗೆ, ಅವ್ರ ಪಿತಾನಿ ನನ್ ಮಾತಾಡಿಸ್ತಾ ಇದ್ರು, ನೀನು ಒಂದ್ ಚೀಟಿ ಕೊಟ್ಟಿದ್ರು ಸಾಕಿತ್ತು, ಎಂತ ಅನ್ಯಾಯ ಮಾಡ್ಕೊಂಡೆ ಅಂತ ತುಂಬಾ ಅವತ್ತು ನನಗೂ ತಂದೆಗೂ ಬಹಳ ಬಹಳ ಜಗಳ ಆಗುತ್ತೆ. ಕೊನೆಗೆ ತಂದೆ ಬಾಯಿ ಮುಚ್ಚು ಅಂತ ಹೇಳ್ತಾರೆ, ಅಲ್ಲಿಗೆ ಜಗಳ ಇರುತ್ತೆ ಅಂತ ಇಟ್ಕೊಳ್ಳಿ. ಈ ತರ ಆಗುತ್ತೆ. ಮತ್ತೆ ಇನ್ನೊಂದು ಘಟನೆ ಏನು ಅಂತಂದ್ರೆ, ತಂದೆ ಈ ವೈದಿಕ ಇದನ್ನ ಯಾವ್ದನ್ನೂ ಮಾಡ್ತಾನೂ ಇರ್ಲಿಲ್ಲ, ನಮಗೂ ಕಲ್ಸಿಲ್ಲ. ಆದ್ರೆ ಅವರ ತಂದೆ ತಾಯಿಯ ಶ್ರಾದ್ದವನ್ನು ಮಾತ್ರ ಮನೆಗೆ ಪುರೋಹಿತರನ್ನ ಕರೆಸಿ ಅದನ್ನ ತುಂಬಾ ಶ್ರದ್ಧೆಯಿಂದ ಪೂರ್ತಿಯಾಗಿ ಮಾಡ್ತಿದ್ರು. ಅದು ಒಂದೇ ಒಂದು ಕೆಲಸವನ್ನ ಅವರು ನಾನು ಬ್ರಾಹ್ಮಣ ಆಗಿ ಮಾಡಿದ್ದನ್ನ ನೋಡಿದ್ದು. ಇನ್ನು ಯಾವುದೇ ರೀತಿಯಲ್ಲೂ ಅವರು ನಮಿಗೂ ಕಲಿಸ್ಲಿಲ್ಲ, ಅವರೂ ಮಾಡ್ಲಿಲ್ಲ ಜಾತಿ ಹೇಳೋದನ್ನ. ಎಳೆ ಪ್ರಾಯದಲ್ಲೇ ನಮ್ಮನ್ನ ನಮ್ಮ ಸ್ನೇಹಿತರ ಮನೆಗೆ 4-5 ದಿವಸ ಇರ್ಲಿಕ್ಕೆ ಕಲಿಸ್ತಾ ಇದ್ರು. ನೀನ್ ಅಲ್ಲಿ ಏನ್ ತಿಂದೆ ಅಂತ ನಮ್ಮನ್ನ ಯಾರನ್ನು ಕೇಳ್ತಾ ಇರ್ಲಿಲ್ಲ, ನಾವು ಏನ್ ತಿಂದು ಅಂತ ಹೇಳ್ತಾ ಇರ್ಲಿಲ್ಲ. ತಮ್ಮ ಉದಯಂಗೆ ಉಪನಯನ ಮಾಡಿದ್ರು, ತಂದೆ ಹೇಳ್ತಾರೆ ನನಗೆ ಈ ಉಪನಯನದಲ್ಲಿ ನಂಬಿಕೆಯೇ ಇಲ್ಲ, ಆದ್ರೆ ಸಮಾಜಕ್ಕಾಗಿ ಮಾಡ್ತಾ ಇದ್ದೇನೆ, ಮುಂದೆ ಅವನಿಗೂ ನೀನು ಜನಿವಾರ ಹಾಕು ಹಾಕ್ಬೇಡ ಎರಡೂ ಹೇಳೋದಿಲ್ಲ, ಅವನಿಗೆ ಇಷ್ಟ ಇದ್ರೆ ಹಾಕ್ಲಿ ಇಲ್ಲದಿದ್ರೆ ತೆಗಿಲಿ, ಆದ್ರೆ ನಾನ್ ಅಲ್ಲಿ ಕ್ವಶನ್ ಮಾಡೋದಿಲ್ಲ, ಆದ್ರೆ ಅವನು ಒಳ್ಳೆ ಮನುಷ್ಯ ಆಗಿ ಬದುಕ್ಬೇಕು ಅಷ್ಟೇ ನನ್ಗೆ ಇರೋದು ಅಂತ. ತಂದೆ ಈ ರೀತಿ ಇದ್ದವ್ರು. ನಮಗೆ ಎಲ್ಲಿಯೂ ಕೂಡ ನಮ್ಮ ಮಕ್ಕಳಿಗೆ ಯಾರಿಗೂ ಕೂಡ ಅವನ ಆ ಜಾತಿ ಅವನು ಈ ಜಾತಿ ಅವನು ಅದನ್ನು ಕೇಳೋ ಇದು ತಲೆಗೇ ಹೋಗೋದಿಲ್ಲ ನೋಡಿ, ಆ ತರ ಬೆಳೆಸ್ಬಿಟ್ಟಿದ್ದಾರೆ. ಮತ್ತೆ ಮನೆಯಲ್ಲೂ ಕೂಡ ನನ್ನ ದೊಡ್ಡಪ್ಪನಿಗೆ ನಾವೆಲ್ಲರೂ ಮರ್ಯಾದೆ ಕೊಡ್ಬೇಕು, ಅವ್ರು ಮನೆಯಲ್ಲಿ ಹಿರಿಯವರಾದ್ರಿಂದ ಆಕೆಗೆ ನಾವು ಎಲ್ಲರೂ ಮರ್ಯಾದೆ ಕೊಡ್ಬೇಕು ಅಂತ. ಮತ್ತೆ ನಾವು ಮಕ್ಕಳು ಸಣ್ಣವರಿಗೆ ಆಗ್ಲಿ ಇನ್ಯಾರಿಗೆ ಆಗ್ಲಿ ಹೊಡಿಬಾರ್ದು ಅಂತ. ಈಗ ನಾನು ಒಂದ್ಸಲಿ ನನ್ನ ಕಡೆಯ ತಂಗಿ ಶ್ಯಾಮಲನಿಗೆ ಹೊಡೆದು ಅವಳೊಂದು ಮಾರು ದೂರ ಹೋಗಿ ಬಿದ್ದ್ಬಿಡ್ತಾಳೆ, ಆ ತರ ಹೊಡೆದ್ ಬಿಟ್ಟಿರ್ತೀನಿ. ತಂದೆಗೆ ಬಹಳ ಬೇರಾಗುತ್ತೆ. ಆಮೇಲೆ ಅವಳನ್ನು ನಿಲ್ಸಿ ನನ್ನನ್ನು ಕರೆದು ಹೇಳ್ತಾರೆ, ಇನ್ನು ಮೇಲೆ ಮೈ ಮುಟ್ಲಿಕ್ಕೆ ಕೊಡ್ದು ಅಂತ. ಆಮೇಲೆ ಎಲ್ಲರಿಗೂ ಹೇಳ್ತಾರೆ, ಮನೆಯಲ್ಲಿ ಮಕ್ಕಳಿಗೆ ಹೊಡಿಯೋದಿದ್ರೆ ತಂದೆ ತಾಯಿ ಮಾರ, ಇನ್ ಯಾರು ಯಾರ ಮೈನೂ ಮುಟ್ಟಬಾರ್ದು ಅಂತ. ತಂದೆ ಈ ತರ ಒಂದೊಂದು ನಿಯಮಗಳನ್ನು ಮಾಡ್ತಾ, ನಮ್ಮ ತಪ್ಪುಗಳಿಂದಲೇ ಒಂದೊಂದು ನಿಯಮಗಳು ಮನೆಯಲ್ಲಿ ಸೃಷ್ಟಿ ಆಗ್ತವೆ. ಆದ್ರೆ ಅದೊಂದೇ ನಮ್ಮ ಎಲ್ಲರಿಗೇನು ಕೂಡ ಒಂದು ರೀತಿಯ ನಮ್ಮ ಮಾನಸಿಕ ಬೆಳವಣಿಗೆಗೆ ಬಹಳ ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತೇನೆ. ಇವಾಗ್ಲೂ ಎಷ್ಟೋ ಸಲ ನನ್ಗೆ ಯೋಚನೆ ಆಗುತ್ತೆ, ಎಷ್ಟು ನಮ್ಮ ಆಲೋಚನೆಗಳಿಗೆ ಮತ್ತೆ ನಮ್ಮ ಓದಿಗೆ ಎಲ್ಲ ತಂದೆಯ ಕಾಂಟ್ರಿಬ್ಯೂಷನ್ ಗೊತ್ತಿಲ್ಲದೆಯೇ ಆಗಿದೆ, ಪ್ರತಿಯೊಬ್ಬರನೆಯೂ ಆಗಿದೆ. ಈಗ ನನ್ನ ತಂಗಿ ಸ್ವರ್ಣಲತಾ ಇದ್ದಾಳೆ, ಅವಳು ಬಹಳ ಶ್ರೀಮಂತ ಓದುಗಳು, ಅವಳು ಎಷ್ಟೇ ಆದ್ರೂ ಮಧ್ಯರಾತ್ರಿ ಬೆಳಗಿನ ಜಾವದವರೆಗೂ ತಂದೆ ಹಾಗೆ ಓದ್ತಾಳೆ. ಆಮೇಲೆ ತಂದೆಯ ಶಾಂತ ಸ್ವಭಾವ, ಆಮೇಲೆ ಬಹಳ ಕ್ವಾಯಿಟ್ ಆಗಿರೋದು ನನ್ನ ತಮ್ಮ ವಿಜಯ ಶಂಕರನಿಗೆ ಬಂದಿದೆ. ಮತ್ತೆ ಒಂದ್ ರೀತಿ ಶಿಸ್ತು ಅದು ನನ್ನ ಎರಡನೇ ಅಕ್ಕನಿಗೆ ಬಂದಿದೆ. ಆಮೇಲೆ ತಂದೆಯ ಪಾಠ ಮಾಡುವ ಗುಣ ಅದೆಲ್ಲ ನನ್ನ ದೊಡ್ಡ ಅಕ್ಕನಿಗೆ ಬಂದಿದೆ. ಹೀಗೆ ಬಹುಶಃ ನಾನು ಅನ್ಕೊಳ್ತೇನೆ ತಂದೆ ಸತ್ತಿಲ್ಲ, ಎಲ್ಲ ಮಕ್ಕಳಲ್ಲಿ ತಂದೆ ಹಂಚಿ ಹೋಗಿದಾನು ಸ್ವಲ್ಪ ಸ್ವಲ್ಪ ಅಂತ ಹೇಳ್ಬೇಕು. ಆದ್ರೆ ನಾನು ಗಮನಿಸಿದ ಹಾಗೆ ತಂದೆಗೆ ತಾಯಿಯಷ್ಟು ಆತ್ಮೀಯರು ಮತ್ತೊಬ್ರು ಇರ್ಲೇ ಇಲ್ಲ. ತಾಯಿ ಹತ್ರ ಏನಾದ್ರೂ ಒಂದು ಹೇಳಲಿಲ್ಲ ಅಂದ್ರೆ ಅವ್ರನ್ನ ಯಾರ ಹತ್ರನು ಹೇಳಿರ್ಲಿಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ಆತ್ಮೀಯರಾಗಿದ್ರು ಅವರು. ಆಮೇಲೆ ತಂದೆಗೆ ಒಂದು ಬೀಡಿ ಸೇದುವ ಚಟ ಇತ್ತು, ಅದು ಅವರು ಬರೆಯುವಾಗ ಅವ್ರಿಗೆ ಬೀಡಿ ಸೇದ್ಲೇಬೇಕು. ಬೀಡಿ ಸೇ ಕಾಫಿ ಕುಡಿಯೋದು ಬೀಡಿ ಸೇದೋದು ಮಾಡ್ತಿದ್ರು. ನಮಗೆ ಬೀಡಿ ಸೇದೋದು ದುರಭ್ಯಾಸ, ಅದು ಆರೋಗ್ಯಕ್ಕೆ ಕೆಟ್ಟದು ಅನ್ನೋದು ಗೊತ್ತೇ ಆಗ್ತಾ ಇರ್ಲಿಲ್ಲ. ನಾವು ಅದು ಬೀಡಿ ಹಿಡಿದು ಬೆಂಕಿ ಆರಿದ್ರೆ ಓಡೋಗಿ ನಾವೇ ಹೊತ್ಸ್ಕೊಟ್ಟು ಬೀಡಿ ಬೆಂಕಿ ಆರೋಯ್ತಣ್ಣ ಹೊತ್ಸಿದೀವಿ ಸೇದು ಸೇದು ಅಂತ ಹೇಳ್ತಾ ಇದ್ವು. ಅಂದ್ರೆ ಅವ್ರು ಬರೀಲಿಕ್ಕೆ ಅವ್ರಿಗೆ ಸ್ಫೂರ್ತಿ ಸಿಗುತ್ತೆ ಅಂತ ಹೇಳಿ ಭ್ರಮೆಯಿಂದ. ಈಗೆಲ್ಲ ಯೋಚಿಸಿದ್ರೆ ಬೇಜಾರ ಆಗುತ್ತೆ, ನಾವು ತಂದೆ ಬೀಡಿ ಸೇದೋದನ್ನ ನಿಲ್ಸಿದಿದ್ರೆ ಇನ್ನೊಂದಷ್ಟು ವರ್ಷ ಬದುಕ್ತಿದ್ರು ಏನೋ, ಬ್ರೋಂಕೈಟಿಸ್ ಬರ್ತಿರ್ಲಿಲ್ವೋ ಏನೋ ಅಂತ ಹೇಳಿ ಆಗುತ್ತೆ. ತಂದೆ ದೌರ್ಬಲ್ಯ ಇತ್ತು, ತಂದೆ ಒಬ್ಬ ಸಾಮಾನ್ಯ ಮನುಷ್ಯ, ದೇವರಂತ ಮನುಷ್ಯ ಅಂತ ನಾ ಹೇಳೋದಿಲ್ಲ, ಸಾಮಾನ್ಯ ಮನುಷ್ಯ, ದೌರ್ಬಲ್ಯಗಳಿದ್ರು ಆದ್ರೆ ಅವರ ದೌರ್ಬಲ್ಯಗಳು ಯಾರಿಗೂ ನೋವು ಕೊಡ್ಲಿಲ್ಲ, ಮತ್ತೆ ಯಾರಿಗೂ ತೊಂದರೆ ಕೊಡ್ಲಿಲ್ಲ, ಮತ್ತೆ ತಂದೆಗೆ ದುರ್ಗುಣ ಅನ್ನೋದು ಇರ್ಲಿಲ್ಲ. ಹಾಗಾಗಿ ನನ್ಗೆ ನಾನು ಅವರು ಬರಹಗ ಅವರು ಸಾಹಿತಿ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಜಂಬ ಮಾಡ್ತಿದ್ದು ಇತ್ತು. ಆ ಜಂಬ ಮಾಡಿದ್ದನ್ನ ಹೇಳಿದಾಗ ಜಂಬ ಎಲ್ಲ ಮಾಡಬಾರ್ದು ಅಂತ ತಂದೆಯೇ ನನ್ನನ್ನು ತಿದ್ದಿದ್ದು ಇತ್ತು. ಇದೆಲ್ಲ ನೋಡುವ ಶ್ರೇಷ್ಠ ಕನ್ನಡದ ಶ್ರೇಷ್ಠ ಸಾಹಿತಿ ಅಂತ ನಾನು ಈಗಲೂ ಹೇಳೋದಿಲ್ಲ, ಆದ್ರೂ ಅವರು ಸುಮಾರು ಕಾಂಟ್ರಿಬ್ಯೂಷನ್ ಅಂತೂ ಇದೆ. ಒಂದೇನಂದ್ರೆ ಅವರ ಸಾಹಿತ್ಯದ ವಿಷಯದಲ್ಲಿ ನಾನು
ನಾನು ಸ್ವಲ್ಪ ಲಿಪಿಕಾರ ಕೆಲಸ ಮಾಡಿದ್ದೇನೆ, ಆದ್ರೆ ಜಾಸ್ತಿ ಮಾಡಿದ್ದು ನನ್ನ ತಂಗಿ ಸ್ವರ್ಣಲತನೆ. ಆದ್ರೆ

0: ಲೇಖಂತಕ್ಕೂ ಹೋಗ್ಲಿಲ್ಲ, ಅವ್ರಿಗೆ ಏನ್ ಅನ್ಸಿತ್ತೋ ಅದನ್ನ ಬರಿತಾ ಇದ್ರು. ಆದ್ರೆ ಇವತ್ತು ಕನ್ನಡ ಸಾಹಿತ್ಯದಲ್ಲಿ ಗಿರಿಜನರ ಬಗ್ಗೆ ಎಷ್ಟು ಕೃತಿಗಳು ಬಂದಿವೆ ಅಂತ ಈಚೆ ಕಡೆಗೆ ಯೋಚನೆ ಮಾಡುವಂತ ಕಾಲ ಇದೆ, ಕಾಲ ಬಂದಿದೆ. ಕೆಲವರು ಅದನ್ನ ಮರು ಓದು ಮಾಡ್ತಾ ಇದ್ದಾರೆ. ಈ ಮರು ಓದಿನಲ್ಲಿ ತಂದೆ ಹುಲಿಬೋನು, ಗಿರಿಕನ್ಯೆ ಇಂತಹ ಪುಸ್ತಕಗಳ ಮರು ಓದು ನಡೀತಾ ಇದೆ. ಆ ಮರು ಓದು ನಡೆಯುವಾಗ ನನಗೂ ಖುಷಿ ಆಗ್ತಾ ಇದೆ. ಇಲ್ಲದಿದ್ರೆ ಪ್ರಾದೇಶಿಕತೆ ಕಾದಂಬರಿಗಳಲ್ಲಿ ಪ್ರಾದೇಶಿಕತೆ ಅಂತ ಬರುವಾಗ ಮಾತ್ರ ತಂದೆ ಹೆಸರು ಉಲ್ಲೇಖ ಆಗ್ತಿತ್ತು. ಈಗ ಗಿರಿಜನರಿಗೆ ಸಂಬಂಧಪಟ್ಟಂತ ಸಾಹಿತ್ಯ ಅಂತ ಹೇಳುವಾಗ್ಲೂ ತಂದೆ ಸಾಹಿತ್ಯ ಉಲ್ಲೇಖ ಆಗ್ತಾ ಇದೆ. ಬ್ಯಾಂಕಾಕ್ ನಲ್ಲಿ ಒಂದು ಸೆಮಿನಾರ್ ನಡೆಯಿತು. ಆ ಸೆಮಿನಾರ್ ನಲ್ಲಿ ನನ್ನ ತಂದೆಯ ಸಾಹಿತ್ಯ ಗಿರಿಜನರಿಗೆ ಸಂಬಂಧಪಟ್ಟಂತ ಸಾಹಿತ್ಯ ಕೃತಿಯನ್ನು ಉಲ್ಲೇಖಿಸಾರಂತೆ. ಅದನ್ನ ನನ್ನ ಫ್ರೆಂಡ್ ನನ್ಗೆ ಫೋನ್ ಮಾಡಿ ಹೇಳಿದ್ಲು. ಆಗ ನಿಜವಾಗಿಯೂ ನಾನು ಹೆಮ್ಮೆ ಪಟ್ಟಿದ್ದೇನೆ. ಇಷ್ಟು ನನ್ನ ತಂದೆ ಬಗ್ಗೆ ಹೇಳ್ಬೋದು ಅನ್ಕೊಂಡಿದ್ದೇನೆ.
1: ಮೇಡಮ್, ನೀವು ಸಹ ನಿಮ್ಮ ಒಂದು ಆಲೋಚನೆ ಮೇಲೆ, ಹಾಗೇನೆ ನಿಮ್ಮ ಬರಹದ ಮೇಲೆ ಅವರ ಪ್ರಭಾವ ಆಯಿತು. ಹಾಗೇನೆ ನೀವು ಪ್ರಜಾವಾಣಿಯಲ್ಲಿ ಸಾಕಷ್ಟು ವರ್ಷಗಳ ಕಾಲ ಬೇರೆ ಬೇರೆ ಹಂತಗಳಲ್ಲಿ ಸೇವೆ ಸಲ್ಲಿಸಿದ್ರಿ. ಮಹಿಳಾ ವಿಮೋಚನಾ ಚಳುವಳಿ ಏನಿತ್ತು ಅದರಲ್ಲಿ ನೀವು ಲೈಂಗಿಕ ಕಾರ್ಯಕರ್ತರ ಪರವಾಗಿ ನಿಂತು ಹೋರಾಟವನ್ನು ನಡೆಸಿದ್ರಿ. ಈ ಮಧ್ಯೆ